0: ಮಾಧ್ಯಮದ ಮೂಲಕ ನಮಗೆ ಕೇಳಿ ಬರುತ್ತಿದೆ. ಈ ನಿಟ್ಟಿನಲ್ಲಿ ನೋಡಿದಾಗ ಮೊದಲು ಮಹಿಳೆ ತನ್ನನ್ನು ತಾನು ಹೇಗೆ ರಕ್ಷಿಸಿಕೊಳ್ಳಬೇಕು ಎಂದು ಯೋಚಿಸಬೇಕು. ಹಾಗೆಯೇ ಮನೆಯಲ್ಲಿ ತಂದೆ ತಾಯಿ ಸಹಿತ ತಮ್ಮ ಮಕ್ಕಳಿಗೆ ಒಂದು ವಯಸ್ಸಿನ ನಂತರ, ಅಂದರೆ 10-12 ವಯಸ್ಸಿನ ನಂತರ ನಾವು ಹೊರಗಿನರೊಂದಿಗೆ ಹೇಗಿರಬೇಕು ಅನ್ನುವುದನ್ನು ಮಕ್ಕಳಿಗೆ ಮನವರಿಕೆ ಮಾಡಿಕೊಡಬೇಕು. ನಮ್ಮ ಮಕ್ಕಳಿಗೆ TV ಮತ್ತು ಸಿನಿಮಾದವರ ಮಾದರಿಯನ್ನು ತೋರಿಸದೆ ನಮ್ಮ ನಾಯಕರುಗಳಾದ ಇಂದಿರಾ ಗಾಂಧಿ, ಸುಷ್ಮಾ ಸ್ವರಾಜ್, ಶೀಲಾ ದೀಕ್ಷಿತ್, ಅಲ್ಲದೆ ಕೊಡಗಿನವರೇ ಆದ ಅಶ್ವಿನಿ ನಾಚಪ್ಪ ಇಂಥವರ ಅನೇಕರು ಇದ್ದಾರೆ. ಅಂತೆಯೇ ನಮ್ಮ ಮನೆಯ ಗಂಡು ಮಕ್ಕಳಿಗೆ ನಾವು ಸಣ್ಣವರಿರುವಾಗಲೇ ಅಣ್ಣ, ತಂಗಿ, ಅಕ್ಕ, ತಮ್ಮ ಹೀಗೆ ಸಂಬಂಧಗಳನ್ನು ಹೇಳಿಕೊಟ್ಟು ಆ ಮಕ್ಕಳು ಅವರನ್ನು ಗೌರವಿಸುವಂತಾದಾಗ ಮತ್ತು ಒಳ್ಳೆಯ ಸಂಸ್ಕೃತಿ ಸಂಸ್ಕಾರದಿಂದ ನೆರೆಹೊರೆಯವರನ್ನು, ಸಹಪಾಠಿಗಳನ್ನು ಮತ್ತು ಸಮಾಜದ ಯಾರೇ ಒಬ್ಬ ಮಹಿಳೆ ತಮಗಿಂತ ದೊಡ್ಡವರಾದರೂ, ಸಮಾನ ವಯಸ್ಕರಾದರೂ, ಚಿಕ್ಕವರಾದರೂ ಅವರನ್ನು ಗೌರವದಿಂದ ಕಾಣುವಂತೆ ಹೇಳಿಕೊಟ್ಟಾಗ ಆ ಮಗು ಮುಂದೆ ಸಮಾಜದಲ್ಲಿ ಒಳ್ಳೆಯ ನಾಗರಿಕನಾಗುತ್ತಾನೆ. ಅವನು ಇಂಥ ಅತ್ಯಾಚಾರದಂಥ ಹೇಯ ಕೃತ್ಯಕ್ಕೆ ಮುಂದಾಗುವುದಿಲ್ಲ ಮತ್ತು ಅದನ್ನು ಖಂಡಿಸುತ್ತಾನೆ. ಇನ್ನು ಮಕ್ಕಳ ಮೇಲೆ ಅತ್ಯಾಚಾರ ಅಂದರೆ 2, 3, 4 ವರ್ಷದ ಸಣ್ಣ ವಯಸ್ಸಿನ ಮಕ್ಕಳ ಮೇಲೆ ಅತ್ಯಾಚಾರ, ಇದನ್ನು ನಾವು ಮೃಗೀಯ ವರ್ತನೆ ಎಂದೇ ತಿಳಿಯಬೇಕು. ಇಂಥವರಿಗೆ ಕಠಿಣ ಕಾನೂನು ಶಿಕ್ಷೆ ಆಗಬೇಕು. ಅಲ್ಲದೆ ಮೊದಲಾಗಿ ಇಂಥವರನ್ನು ಅವರ ಮನೆಯವರೇ ಬಹಿಷ್ಕಾರ ಮಾಡಿದಾಗ ಮಾತ್ರ ಇಂಥ ಒಂದು ಅಮಾನವೀಯ ಕೃತ್ಯವನ್ನು ತಡೆಯಲು ಸಾಧ್ಯ ಎಂಬ ಬಗ್ಗೆ ನಾವು ಈಗ ಯೋಚಿಸಬೇಕಾಗಿದೆ.
1: ಇದುವರೆಗೆ ಅತ್ಯಾಚಾರ ತಡೆಗಟ್ಟುವುದು ಹೇಗೆ ಈ ಕುರಿತು ಮಾತನಾಡಿದವರು ರೇವತಿ ಹರೀಶ್ ಒಳಪಡಿತಾಯ.
0: ಈಗ ಗೋವುಗಳಲ್ಲಿ ಮುಕ್ಕೋಟಿ ದೇವತೆಗಳಿದ್ದಾರೆ, ಆದ್ದರಿಂದ ಗೋವುಗಳ ಬಗ್ಗೆ ಒಂದು ಕಪಿಲ ಸ್ತೋತ್ರವನ್ನು ಹೇಳ್ತಾರೆ ಶ್ರೀಮತಿ ಸುಧಾ ಸತ್ಯಮೂರ್ತಿಯವರು.
1: ಪಶುಗಳೇ ನಿಮ್ಮ ಪಾತ್ಯ ಶರಣು, ಎಸಲ ಕೆಚ್ಚಲ ಮುಂದೆ ನೀ ನಿಂತಿರುವಿರಿ, ಕುಡಿವಿರಿ ತುಳಿ ನೀರುಗಳ, ಕೊಡುವಿರಿ ನೊರೆ ಹಾಲುಗಳ, ಕೊರಲೊಳು ಶ್ರೀಕೃಷ್ಣ ದೇವರಿರುವರು, ಬಾಯಲ್ಲಿ ಬ್ರಹ್ಮದೇವರಿರುವರು, ನಾಲಿಗೆಯಲ್ಲಿ ಸರಸ್ವತಿ ಇರುವಳು, ಹಲ್ಲಿನಲ್ಲಿ ಹಚ್ಚುತ್ತಾನಿರುವನು, ಮೂಗಿನಲ್ಲಿ ಮುಕ್ಕಣ್ಣನಿರುವನು, ಕಣ್ಣಿನಲ್ಲಿ ಸೂರ್ಯಚಂದ್ರಾದಿಗಳಿರುವರು, ಕಿವಿಯೊಳು ಕರ್ಣನಿರುವನು, ಕೊಂಬಿನಲ್ಲಿ ತುಂಬೂರರಿರುವರು, ಎಲೆಕಾಲಿನಲ್ಲಿ ವಾಸುದೇವನಿರುವನು, ಬೆನ್ನಿನಲ್ಲಿ ಭೀಮಸೇನರಿರುವರು, ಬಾಲದಲ್ಲಿ ಭಾಗೀರಥಿ ಇರುವಳು, ತುದಿ ಬಾಲದಲ್ಲಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಸೀತಾದೇವಿಯು ವಾಸಿಸುತ್ತಿಹರು, ಹೊಕ್ಕಲಲ್ಲಿ ಲಕ್ಷ್ಮಿ ಇರುವಳು, ಕೆಚ್ಚಲಿನಲ್ಲಿ ಗೋಪಾಲಕರಿರುವರು, ಹೊಟ್ಟೆಯಲ್ಲಿ ವಿಠಲನಿರುವನು, ಅಂಗಾಲಿನಲ್ಲಿ ಶ್ರೀರಂಗನಿರುವನು, ಮುಂಗಾಲಿನಲ್ಲಿ ಮುಕುಂದನಿರುವನು, ಎಲೆಕಾಲಿನ ಜಿಪ್ಪಿನಲ್ಲಿ ನಾರಾಯಣ ಸ್ವಾಮಿ ಗೀತಾ ಪಾಂಡುತಲಿಹರು, ಕಾಶಿಯಲ್ಲಿ ಲಕ್ಷ್ಯ ಕಪಿಲೇ ಕರು ಸಹಿತ ಮೊಲೆಯು ನಿಶಿತಲೆ ನೆಲೆಗೋದಾನ ಕೊಟ್ಟ ಫಲ ಬರುವುದು, ಆದಿತ್ಯವಾರ ಹೇಳಿದರೆ 8 ದಿನ ಆಡಿದ ಮಹಾಪಾಪ ಪರಿಹಾರವಾಗುವುದು, ಅಮಾವಾಸ್ಯ ದಿನ ಹೇಳಿದರೆ 3 ದಿನ ಮಾಡಿದ ಮಹಾಪಾಪ ಪರಿಹಾರ ಆಗುವುದು, ದಿನನಿತ್ಯ ಈ ಗೋಪೂಜೆಯನ್ನು ಹೇಳಿದರೆ ಪ್ರೇತ ಪಿಶಾಚಿ ಬ್ರಹ್ಮ ರಾಕ್ಷಸ ಮುಂತಾದವು ವಿಮೋಚನೆಯಾಗುವುದು, ದಾರಿದ್ರ ನಷ್ಟ ಸಂತಾನವಿಲ್ಲ, ಹುಟ್ಟೇಳು ಜನ್ಮಕ್ಕೂ ವಿಧವತ್ವವಲ್ಲ, ಈ ಕಪಿಲ ಸ್ತೋತ್ರವನ್ನು ಹೇಳಿದವರಿಗೂ ಕೇಳಿದವರಿಗೂ ಉಡುಪಿ ಸುಬ್ರಹ್ಮಣ್ಯ ಉತ್ತರಾಯಣ ದಕ್ಷಿಣಾಯಣ ಗೋಕರ್ಣ ಅನಂತ ಶಯನಕ್ಕೆ ಹೋಗಿ ಶ್ರೀರಂಗಸ್ಥಾನ ಮಾಡಿದ ಫಲ ಬರುವುದು. ಇಂತಿ ಕಪಿಲ ಸ್ತೋತ್ರ ಸಂಪೂರ್ಣ.
0: ಕಪಿಲ ಸ್ತೋತ್ರವನ್ನು ಸುಧಾ ಸತ್ಯಮೂರ್ತಿ ಅವರಿಂದ ಕೇಳಿದಿರಿ. ಈಗ ಚುಟುಕು ಕವನ ವಾಚನ ಮಾಡ್ತಾರೆ ನೂರೇರ ಸರಿತಾ ಉತ್ತಯನವರು.
2: ಕವನದ ಶೀರ್ಷಿಕೆ ಸೌಂದರ್ಯ. ಮೋಡಿ ಮಾಡಿತು ಅವನಿಗವಳ ಸೌಂದರ್ಯ, ಅರಿಯಲಾಗಲಿಲ್ಲ ಅವನಿಗೆ ಅವಳ ಆಂತರ್ಯ. ತರಂಗ ಮನುಷ್ಯರಿಗೆ ಜೀವನ ಎಂಬುದೊಂದು ನಾಟಕ ರಂಗ, ಇರುವವರೆಗೆ ಅಲೆಗಳನ್ನೆಬ್ಬಿಸುತ್ತಲೇ ಇರುತ್ತವೆ ಜೀವನ ತರಂಗ. ಬದುಕು ಮಾನವನ ಬದುಕೆಂಬುದೊಂದು ಕಷ್ಟ ಸುಖಗಳ ಸರಮಾಲೆ, ಆದರೂ ಕೂತಲೇ ಇರುತ್ತವೆ ಜೀವನವೆಂಬ ಪಯಣದ ಉಯ್ಯಾಲೆ. ಜಾತಿ ಮನುಷ್ಯರಿಗಿರಬಾರದು ಎಂದೆಂದಿಗೂ ಮೇಲು ಕೀಳೆಂಬ ಜಾತಿ, ಇರಬೇಕು ಎಲ್ಲರನ್ನು ಸಮಾನವಾಗಿ ನೋಡ ನೀತಿ. ಮನುಷ್ಯನ ಮನಸ್ಸಿನಲ್ಲಿರಬೇಕು ದೇವರ ಬಗ್ಗೆ ಭಯ ಭಕ್ತಿ, ಅದಿದ್ದರೆ ಮುಂದಿನ ಜೀವನ ಎದುರಿಸಲು ಬರುತ್ತೆ ನಮಗೆ ಅಪಾರವಾದ ಶಕ್ತಿ.
0: ಕೇಳಿದ್ರಲ್ಲ ಚುಟುಕು ಕವನ.
1: ಈಗ ಭಕ್ತಿಗೀತೆ ಹಾಡಲು ಬರುತ್ತಿದ್ದಾರೆ ರೇವತಿ ಹರೀಶ್.
0: ಸರ್

ಕರುಣಿಸೆಮ್ಮ ಮಂದಮತಿಗೆ ವಿದ್ಯೆ ಬುದ್ಧಿ ಜ್ಞಾನವ ಸಹೃದಯ ಸರಸಲಕ್ಷ್ಮಿ ಶಾರದಾಂಬೆಯೇ ಸಹೃದಯ ಸರಸಲಕ್ಷ್ಮಿ ಶಾರದಾಂಬೆಯೇ ಸರಸ್ವತಿಯೇ.

0: ಹರಸುತಾಯೆ ನೀಡೆ ಮಗೆ ಪೂರ್ಣ ಚೇತನ, ಸರಸ್ವತಿಯೇ ಶಾರದೆಯೇ ಲೋಕ ಪೂಜಿತೆ, ಜ್ಞಾನವರವ ನೀಡುವ ಪೂಜ ಮಹಾಮಾತೆಯೇ, ಸರಸ್ವತಿಯೇ ಶಾರದೆಯೇ ಲೋಕ ಪೂಜಿತೆ.
1: ಭಕ್ತಿಗೀತೆಯನ್ನು ಆಲಿಸಿದಿರಿ.
0: ಈಗ ಭಾವಗೀತೆ 100 ರೇಷ್ಮ ವಿಜಯ, 100 ಯಶಿಕಾ ಪೂಯ್ಯ ಮತ್ತು ಸರಿತಾ ಉತ್ತಯ್ಯನವರಿಂದ.

0: ಉತ್ಸವ.
1: ಮನೆಯಲ್ಲಿ ಮತ್ತು ಸಮಾಜದಲ್ಲಿ ಮಹಿಳೆಯ ಪಾತ್ರ ಈ ಬಗ್ಗೆ ಮಾತನಾಡ್ತಾ ಇದ್ದಾರೆ ಕೈಬಿಳಿರ ಪಾರ್ವತಿ ಬೋಪಯ್ಯನವರು.
2: ಆಕಾಶವಾಣಿಯ ಎಲ್ಲಾ ಸದಸ್ಯರಿಗೆ ನನ್ನ ನಮಸ್ಕಾರಗಳು. ಮನೆಯಲ್ಲಿ ಮತ್ತು ಸಮಾಜದಲ್ಲಿ ಹೆಣ್ಣಿನ ಪಾತ್ರ. ಒಂದು ಹೆಣ್ಣು ಮನೆಯಲ್ಲಿ ಗಂಡನಿಗೆ ಹೆಂಡತಿಯಾಗಿ ಅತ್ತೆ ಮಾವಂದಿರಿಗೆ ಸೊಸೆಯಾಗಿರುವಳು, ನಂತರ ಮಕ್ಕಳಿಗೆ ತಾಯಿಯಾಗುವಳು. ತಾಯಿಯೇ ಮೊದಲು ಗುರು. ಕೋಟಿ ವಿದ್ಯೆಕ್ಕಿಂತ ಮೇಟಿ ವಿದ್ಯೆಯೇ ಮೇಲು ಎಂಬ ಗಾದೆಯಂತೆ ಅವಳು ತನ್ನ ಮಗುವಿಗೆ 3 ವರ್ಷ ಆದ ನಂತರ ಮುಖ ತೊಳೆಯುವುದರಲ್ಲಿಂದ ಬಟ್ಟೆ ಹಾಕುವುದರಲ್ಲಿ 5 ವರ್ಷದ ಮೇಲೆ 10 ವರ್ಷದ ಒಳಗೆ ಯಾವ ರೀತಿಯಲ್ಲಿ ಅವಳು ನಡೆದುಕೊಳ್ಳಬೇಕಂತ ಹೇಳುವಂಥ ಒಂದು ಸಂಸ್ಕೃತಿಯನ್ನು ತಾಯಿಯಾದವಳು ಹೇಳಿಕೊಡ್ತಾಳೆ. ಆ ಅಂಗಾಂಗವನ್ನು ಯಾವ ರೀತಿಯಲ್ಲಿ ಅವಳಿಗೆ ಸೊತ್ತಾಗಿರುತ್ತೋ ಅಥವಾ ಬೇರೆಯವರು ಆ ಅಂಗವನ್ನು ಮುಟ್ಟಬಾರದು, ಎದೆಯವಾಗ ದೊಡೆಯ ಸಂದಿನಲ್ಲಿ ಆ ಥರದಲ್ಲಿ ಮಕ್ಕಳಿಗೆ ಹೇಳಿಕೊಡ್ತಾಳೆ. ಬೇರೆ ರೀತಿಯವರು ಅದನ್ನು ಮುಟ್ಟಬಾರದು, ತೋರಿಸಬಾರದು ಎಂಬಂತೆ ಅವಳು ಹೇಳಿಕೊಟ್ಟು ಸಂಸ್ಕೃತಿಯನ್ನು ಕಲಿಸ್ತಾಳೆ. ಮತ್ತೆ ಯಾರು ದೊಡ್ಡವರು ಬಂದರೆ ಅವರಿಗೆ ಯಾವ ರೀತಿಯಲ್ಲಿ ಆ ಮಗು ನಡೆದುಕೊಳ್ಳಬೇಕು, ಮೊದಲು ನಮಸ್ಕಾರ ಮಾಡಿ ನಂತರ ಎಲ್ಲ ವಿಷಯವನ್ನು ಹೇಳಿಕೊಟ್ಟು ಅವರಂತೆ ನಡೆಯಬೇಕು ಅಂತ ಹೇಳ್ತಾಳೆ. ಗಂಡ ಕುಡುಕನಾಗಿದ್ದ ಪಕ್ಷದಲ್ಲಿ ಅವನ ಕುಡುಕತನವನ್ನು ಯಾವ ರೀತಿಯಲ್ಲಿ ಬಿಡಲಿಕ್ಕೆ ಕಷ್ಟಪಡ್ತಾಳೆಂದರೆ

0: ಸಹದೇವರ ಸಹಾಯವನ್ನು ಬೇಡುತ್ತಾಳೆ. ನನ್ನ ಗಂಡ ಕುಡುಕನಾಗಿದ್ದಾನೆ, ಅವರನ್ನು ಯಾವುದಾದರೂ ಒಂದು ರೀತಿಯಲ್ಲಿ ಬಿಡಿಸಬೇಕೆಂಬಂತ ಒಂದು ಪ್ರಯತ್ನವನ್ನು ಪಡುತ್ತಾಳೆ. ಒಳ್ಳೆಯವರ ಸ್ನೇಹವನ್ನು ಕಟ್ಟಿ ಹಿತವಚನ ತಾನೇ ಆದಷ್ಟು ಒಳ್ಳೆಯ ಮಾತು ಮನಸ್ಸಿನ ಅಭಿಪ್ರಾಯವನ್ನು ತಿಳಿದು ಯಾವ ರೀತಿಯಲ್ಲಿ ಕುಡಿತವನ್ನು ಬಿಡಿಸಬಹುದೆಂದು ಪ್ರಯತ್ನ ಪಟ್ಟು ಅವಳು ಆ ಗಂಡನನ್ನು ಕುಡಿತವನ್ನು ಬಿಡಿಸಲಿಕ್ಕೆ ನೋಡ್ತಾಳೆ. ಮನೆ ಮಕ್ಕಳನ್ನು ಸಹ ಕೂಲಿ ಕೆಲಸ ಅಥವಾ ಬೇರೆ ಹಂದಿ ಕೋಳಿ ಸಾಕಿ ಚಟುವಟಿಕೆಯನ್ನು ಮಾಡಿ ಮಕ್ಕಳನ್ನು ಆರ್ಥಿಕ ಸುಧಾರಣೆ ಮಾಡಿ ಮಕ್ಕಳನ್ನು ಸಾಕಿ ಓದಿಸಲು ಪ್ರಯತ್ನ ಪಡ್ತಾಳೆ. ಒಂದು ಗಾದೆ ಇದೆ, ಮಂಗನಾಗಿ ಮಾನವನಾದೆ ಆದರೆ ಮಾನವನಾಗಿ ಮಂಗನಾಗಬೇಡ. ಮಹಿಳೆಯರಿಗೆ ಶೋಷಣೆ ಮಾತ್ರ ನಿಲ್ಲಲಿಲ್ಲ. ಗಾಂಧಿಯವರ ಕನಸು ರಾತ್ರಿ ಒಂಟಿ ಹೆಂಗಸು ತಿರುಗಾಡುವಾಗ ಸ್ವಾತಂತ್ರ್ಯ ಸಿಕ್ಕಿತೆಂದು, ಆದರೆ ಈಗ ಹಗಲು ಒಂಟಿ ಹೆಂಗಸು ತಿರುಗಾಡಲು ಸಾಧ್ಯವಿಲ್ಲ ಅಂತ ಸ್ಥಿತಿಯಾಗಿದೆ. ಇದಕ್ಕೆ ಕಡಿಮೆ ಹಾಕಲು ಸಾಧ್ಯವಿಲ್ಲವೇ? ಆ ಪಾರ್ಟಿ ಈ ಪಾರ್ಟಿ ಎಂದು ದೂರುವುದು ಬಿಟ್ಟು ಎಲ್ಲ ಗಣ್ಯರು ಒಟ್ಟು ಸೇರಿ ಮಾತನಾಡಿ ಒಂದು ತೀರ್ಮಾನಕ್ಕೆ ಬಂದು ಶಿಕ್ಷೆಯನ್ನು ವಿಧಿಸಬೇಕು. ಅಂದರೆ ಅತ್ಯಾಚಾರ ಮಾಡಿದವರಿಗೆ ಜೈಲಿನಲ್ಲಿ ಹಾಕಬಾರದು, ಹಾಕಿ ಅನ್ನ ಕೊಟ್ಟು ಸಾಕಬಾರದು. ಶಿಕ್ಷೆಯನ್ನು ವಿಧಿಸಿದರೆ ಮಾತ್ರ ಇದಕ್ಕೆ ಸಾರ್ಥಕವಾಗುತ್ತದೆ ಎಂದು ಹೇಳಿ ನನ್ನ ಈ ಮಾತನ್ನು ಮುಗಿಸುತ್ತೇನೆ.
1: ಕೈಬಳಿರ ಪಾರ್ವತಿಯವರಿಂದ ಮನೆಯಲ್ಲಿ ಮತ್ತು ಸಮಾಜದಲ್ಲಿ ಮಹಿಳೆಯ ಪಾತ್ರ ಇದರ ಬಗ್ಗೆ ಕೆಲವು ಮಾತುಗಳನ್ನು ಕೇಳಿದ್ರಿ. ಈಗ ಸುಚಿತ ಕವನ ವಾಚನ ಮಾಡ್ತಾರೆ ಬಟ್ಟಂಗಡ ಮೀನಾಕ್ಷಿ ಜಯಪ್ಪನವರು.
2: ವಿಶೇಷ ಪ್ರೀತಿ, ಪ್ರೀತಿಯಲ್ಲಿ ಪ್ರೀತಿ ಇರಲಿ ಮನಸ್ಸಿನಲ್ಲಿ, ಮನಸ್ಸಿಗೂ ಕಾಣದ ಹಾಗೆ ಪ್ರೀತಿ ಇರಲಿ ಭಾವನೆಯಲ್ಲಿ, ಭಾವನೆಗೂ ಸಿಲುಕದ ಹಾಗೆ ಪ್ರೀತಿ ಇರಲಿ ಮಾತಿನಲ್ಲಿ, ಮಾತಿಗೂ ಸಿಲುಕದ ಮೌನದ ಹಾಗೆ ಪ್ರೀತಿ ಇರಲಿ ನರನಾಡಿನಲ್ಲಿ, ಲೆಕ್ಕವೇ ಸಿಗದ ನಾಡಿ ಮಿಡಿತದ ಹಾಗೆ ಪ್ರೀತಿ ಇರಲಿ ಮನಸ್ಸಿನಲ್ಲಿ, ಮನಸ್ಸಿಗೂ ಕಾಣದ ಹಾಗೆ ಪ್ರೀತಿರಲಿ ತುಟಿ ಹಂಚಿನಲ್ಲಿ, ತುಟಿ ಹಂಚಿನಲ್ಲಿ ಮಿಂಚುವ ನಗುವಿನ ಹಾಗೆ ಪ್ರೀತಿ ಇರಲಿ ಕಣ್ಣಲ್ಲಿ, ಕಣ್ಣಿಗೂ ಕಾಣದ ಹಾಗೆ ಪ್ರೀತಿ ಇರಲಿ ಅಗಲಿಕೆಯಲ್ಲಿ, ಅಗಲಿಕೆಯ ಮೆರೆಸುವ ಹಾಗೆ ಪ್ರೀತಿ ಇರಲಿ ಹೃದಯದಲ್ಲಿ ಯಾರಿಗೂ ತಿಳಿಯದ ಹಾಗೆ ಪ್ರೀತಿ ಇರಲಿ ಮನಸ್ಸಿನಲ್ಲಿ, ಮನಸ್ಸಿಗೂ ಕಾಣದ ಹಾಗೆ.
1: ಸ್ವರಚಿತ ಕವನ ಕೇಳಿದ್ರಲ್ಲ ಬೊಟ್ಟಂಗಡ ಮೀನಾಕ್ಷಿ ಜಯಪ್ಪನವರಿಂದ. ನಮ್ಮ ಸ್ವಸಹಾಯ ಸಂಘದ ಮಹಿಳಾ ಲೋಕ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸದಸ್ಯರು ಕೈಬಳಿರ ಪಾರ್ವತಿ ಬೋಪಯ್ಯ, ಸುಧಾ ಸತ್ಯಮೂರ್ತಿ ಮರಡಿತಾಯ, ರೇವತಿ ಹರೀಶ್ ತೋಳ್ಪಡಿತಾಯ, ನೂರೆರ ಯಶಿಕಾ ಪೂಯ್ಯ, ನೂರೆರ ಸರಿತಾ ಉತ್ತಯ್ಯ, ನೂರೆರ ರೇಷ್ಮಾ ವಿಜಯ್, ಬೊಟ್ಟಂಗಡ ಮೀನಾಕ್ಷಿ ಜೋಯಪ್ಪ, ಕುಪ್ಪಣ ಮಾಡ ವಿಮಲಾ ಕಟ್ಟಿ, ಎಲ್ಲರಿಗೂ ನನ್ನ ಧನ್ಯವಾದ.
3: ಇದುವರೆಗೆ ಮಹಿಳಾ ಲೋಕ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ಟಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭ ಮಾಡುತ್ತಿದ್ದೇವೆ. ಇಂದು 1948 ಶಕವರ್ಷ, ಶ್ರಾವಣ ಮಾಸದ 18 ದಿನ, ಅಂದರೆ 2026 ಇಸ್ವಿ ಆಗಸ್ಟ್ ತಿಂಗಳ 9 ತಾರೀಖು ಭಾನುವಾರ. ಈಗ ಸಮಯ 5:58:52. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲ ಗೆಳತಿ ವಿದ್ಯಾ ಮಾಡುವ ನಮಸ್ಕಾರಗಳು. ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ಹೃತ್ಪೂರ್ವಕ ಸ್ವಾಗತ.

0: ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ. ಇಂದು ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಅಶ್ವಿನಿ ಪ್ರದೀಪ್ ಅವರಿಂದ ಚಿಂತನ ಕೇಳಲಿದ್ದೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಕೇಳಲಿದ್ದೀರಿ. ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 6:50 ರೈತರಿಗೆ ಸಲಹೆಗಳು. 7:15 ಎನ್ಜೆ ರವಿಶೇಖರ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಲಿದ್ದೀರಿ. ಇಂದು ಬೆಳಗ್ಗೆ 7:45 ಹಾಗೂ 8:30 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನಗಂಗೆ, ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಕೇಳಲಿದ್ದೀರಿ. 10:30 ಸುನಾರೆಪಲ್, ಹಿಂದಿ ಚಿತ್ರಗೀತೆಗಳು. 11:00 ಪೋಸ್ಟ್ಬಾಕ್ಸ್ ನಂಬರ್ 111 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾವನೆಗಳ ಆರೈಕೆ, ಒತ್ತಡ ಮುಕ್ತ ಜೀವನದ ಕೀಲಿಕೈ, ಈ ಕುರಿತು ಡಾ ಸರಸ್ವತಿ ಹೆಗಡೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಪೂರ್ಣಿಮಾ. 12:35 ಆರೋಗ್ಯ ಸಂಚಿಕೆ, ಮಕ್ಕಳ ಸಾಮಾನ್ಯ ಬೆಳವಣಿಗೆ, ಈ ಕುರಿತು ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿಸ್ಟ್ ಡಾ ಸುಪ್ರೀತಾ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದನೆ. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಜಿ ರಾಮ್ಜಿ ಮಿಷನ್ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ಚಂದನಾ ಲೋಕೇಶ್, ಪ್ರಸ್ತುತಿ ತಿಮ್ಮಪ್ಪ ಎಚ್ಗೌಡ. 1:20 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. 2:40 ಬಾಳ ಬೆಳಕು, ಸಂಸ್ಕೃತ ಶಿಕ್ಷಕಿ ಆರತಿ ಶೆಡಬಾಳ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 3:00 ಗುಲ್ಮೋಹರ್, ಹಿಂದಿ ಚಿತ್ರಗೀತೆಗಳು. ಇಂದು ಸಂಜೆ 5:30 ಗಿರ್ಮಿಟ್ ಕಾರ್ಯಕ್ರಮ. 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ, ಗಿರೀಶ್ ಲಿಂಗಣ್ಣ ಅವರಿಂದ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಆರೋಗ್ಯ ದೃಷ್ಟಿಕೋನದಲ್ಲಿ ಮೀನು ಸಾಕಾಣಿಕೆ ಕುರಿತು ಡಾ ಚೇತನ್ ಎನ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ಗೌಡ. ನಂತರ ತುರ್ವೇಕೆರೆ ತಾಲೂಕು ಮಂತ್ರಿಕೆನಹಳ್ಳಿಯ ಶಿವಣ್ಣ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನು ಕೇಳಲಿದ್ದೀರಿ. 7:45 ಬಸವಣ್ಣ ವಚನ ಮತ್ತು ಹರಿಹರನ ರಗಳೆಗಳಲ್ಲಿ ಮಾದಾರ ಚೆನ್ನಯ್ಯನ ವರ್ಣನೆ ಕುರಿತು ಮಾತನಾಡುತ್ತಾರೆ ಡಾ ರಾಜಶೇಖರ ಜಮಖಂಡಿ. ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 8:00 ಸಿರಿಗಂಧ, ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 9:15 ರೋಹಿಣಿ ಪ್ರಭುನಂದನ್ ಹಾಡಿರುವ ಭಾವಗೀತೆಗಳು. 9:30 ರಾಷ್ಟೀಯ ರೂಪಕ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಇದುವರೆಗೂ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ. ಈಗ ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ಗುಡ್ ಮಾರ್ನಿಂಗ್, ದಿಸ್ ಇಸ್ ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ಸಾಯಿರ ಮುಜ್ತಬಾ. Prime Minister Narendra Modi and US Vice President J.D. Vance discussed ways to further deepen India-US comprehensive global strategic partnership across key areas. Mr. Modi received a phone call from Vice President Vance yesterday. In a social media post, Mr. Modi said they noted the sustained momentum in the high-level engagements and reaffirmed their commitment to further strengthening cooperation in trade, defense, critical and emerging technologies, energy security and critical minerals. Both the leaders also exchanged views on regional and global developments of mutual interest. Mr. Modi congratulated Mr. Vance and Second Lady Usha on the birth of their son and conveyed best wishes to the entire family. Minister of State for External Affairs Kirti Vardhan Singh called on President of Cote d'Ivoire Alassane Ouattara in Abidjan yesterday. Mr. Singh discussed the growing India-Cote d'Ivoire partnership and reaffirmed India's shared commitment to advancing Prime Minister Modi's vision of stronger and deeper engagement with Africa. In a social media post, Mr. Singh said that he is looking forward to further strengthening their long-standing friendship and expanding bilateral cooperation across diverse areas. The Har Ghar Tiranga campaign will begin today and will run through the 17th of this month. The initiative is aimed at encouraging citizens to hoist the national flag and participate in activities celebrating patriotism, national unity, and India's cultural heritage. This year's campaign holds special significance as it coincides with the 150th anniversary of India's national song, Vande Mataram, bringing together the national flag and the national song in a unique celebration of patriotism. As part of the celebrations, mass singing of Vande Mataram will be organized across the country. More than 200 Indian embassies, high commissions and consulates will organize a series of events to mark the campaign. A key highlight this year will be the Surya Path Tiranga digital relay, in which 54 Indian missions and posts selected according to the sunrise sequence across time zones will participate. The relay will begin on 15th August from India's easternmost diplomatic mission in Fiji and conclude at the Consulate General of India in San Francisco. In Jammu and Kashmir, the annual Amarnath Yatra will remain suspended on both Pahalgam and Baltal routes from today. The decision to temporarily halt the Yatra has been taken due to recent rains, repair work of pilgrimage tracks, and forecast of adverse weather conditions over the next few days. No fresh Yatra convoy was allowed to leave the Bhagwati Nagar base camp in Jammu yesterday as a precautionary measure amid rains and inclement weather conditions prevailing in Ramban district and parts of Kashmir. The India Meteorological Department has issued an orange alert for heavy to very heavy rainfall over Uttarakhand and Chhattisgarh today. Heavy rainfall is also expected over Haryana, Chandigarh, Himachal Pradesh, Punjab, Uttar Pradesh, Bihar, Rajasthan, Jharkhand, Madhya Pradesh and parts of Northeast India. The Met Department also predicted thunderstorms accompanied by lightning and gusty winds over Jammu Kashmir, Andhra Pradesh, Kerala, Mahi, Karnataka, Tamil Nadu, Puducherry, Karaikal, Lakshadweep and Andaman and Nicobar Islands for today. Iranian President Masoud Pezeshkian has reaffirmed Tehran's commitment to diplomacy and to safeguard its national interests while asserting that Iran will not be forced to surrender. In an interview published on his official website, Mr. Pezeshkian defended his government's decision to negotiate with the US and sign an MOU aimed at ending the war. He said Iran would honor its commitments as long as Washington fulfills its obligations under the agreement. He added that Tehran would have no obligation to continue the process if the U.S. fails to meet its commitments. Earlier, U.S. President Trump had expressed confidence that the conflict with Iran could end soon. Mr. Trump reiterated that the U.S. remains committed to preventing Iran from acquiring a nuclear weapon. And in

ಆಕಾಶವಾಣಿ ಬೆಂಗಳೂರು, ಸಮಯ 6:10:09. ಶುಭೋದಯ ಕರ್ನಾಟಕ. ಇಂದಿನ ಈ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ವ್ಯಾಸರಾಯರ ಒಂದು ಕೀರ್ತನೆ, ವಂದಿಪೆ ಶರಣು ಗಜಮುಖನೇ ಸಿದ್ಧಿದಾಯಕನೇ. ಅರ್ಚನಾ ಭೋಜ್ ಅವರ ಧ್ವನಿಯಲ್ಲಿದೆ.

ಅರ್ಚನಾ ಭೋಜ್ ಅವರ ಧ್ವನಿಯಲ್ಲಿ ಮತ್ತೊಂದು ಭಕ್ತಿಗೀತೆ, ಕಾವುದೆಮ್ಮನು ಜಗವ ಕಾವ ಕರುಣಿಯೇ, ವಾದಿರಾಜರ ಕೃತಿ.

ಅರ್ಚನಾ ಭೋಜ್ ಅವರ ಧ್ವನಿಯಲ್ಲಿ ವ್ಯಾಸರಾಯರ ಕೃತಿ ಹಾಗೂ ವಾದಿರಾಜರ ರಚನೆಗಳನ್ನು ಕೇಳುತ್ತಿದ್ದೀರಿ. ಇವರೊಂದಿಗೆ ಪಕ್ಕವಾದ್ಯದಲ್ಲಿ ಕೃತಿಕ್ ಕೌಶಿಕ್ ವೈಲಿನ್, ಪೃಥ್ವಿ ಕೃಷ್ಣ ಮೃದಂಗ, MR ಮಂಜುಳ ವೀಣ. ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಆಟವಾಡುವ ಕೂಸು ನಾನು ಕೃಷ್ಣ. ರಚನೆ ಅಂಬಾಬಾಯಿ ಅವರದ್ದು, ಹಾಡಿದ್ದಾರೆ KLAVANYA.

ಕೆ ಲಾವಣ್ಯ ಅವರ ಧ್ವನಿಯಲ್ಲಿ ಮತ್ತೊಂದು ಭಕ್ತಿಗೀತೆ, ಜಗನ್ನಾಥದಾಸರ ಕೃತಿ, ಪಾಲಿಸಿನ್ನ ಗೋಪಾಲಕೃಷ್ಣ.

0: ಆಕಾಶವಾಣಿ ಈಗ ಚಿಂತನ ಅಶ್ವಿನಿ ಪ್ರದೀಪ್ ಅವರಿಂದ.
1: ಆತ್ಮವಿಶ್ವಾಸ. ನಮ್ಮ ದೇಹದಲ್ಲಿರುವ ಆತ್ಮದ ಮೇಲೆ ಇರುವ ವಿಶ್ವಾಸವೇ ಆತ್ಮವಿಶ್ವಾಸ. ಆದರೆ ಇವತ್ತಿನ ಸಮಾಜದಲ್ಲಿ ಆತ್ಮವಿಶ್ವಾಸ ಎಂದರೆ ನನ್ನ ಸಾಮರ್ಥ್ಯದ ಮೇಲೆ ನನಗಿರುವ ನಂಬಿಕೆ ಅಥವಾ ನನ್ನ ಮೇಲೆ ನನಗಿರುವ ನಂಬಿಕೆ ಎಂದೇ ಹೇಳಬಹುದು. ನಾವು ಇವತ್ತು ಏನಾದರೂ ಸಾಧಿಸುತ್ತೇವೆ ಅಂದುಕೊಂಡರೆ ಅದು ನಮ್ಮ ಆತ್ಮವಿಶ್ವಾಸ. ಆತ್ಮವಿಶ್ವಾಸಕ್ಕೆ ಮೊದಲು ಬೇಕಾದದ್ದು ಆತ್ಮಜ್ಞಾನ, ಅಂದರೆ ತನ್ನನ್ನು ತಾನು ತಿಳಿದುಕೊಳ್ಳುವುದೆಂದರ್ಥ. ನಮ್ಮ ಜೀವನದಲ್ಲಿ ಆತ್ಮವಿಶ್ವಾಸ ಬಹಳ ಮುಖ್ಯ. ಸೋಲೆ ಗೆಲುವಿನ ಸೋಪಾನ ಎಂಬಂತೆ 100 ಬಾರಿ ಸೋತಿದ್ದರೇನಂತೆ, ಮತ್ತೆ ಪ್ರಯತ್ನಿಸುವ ಆತ್ಮವಿಶ್ವಾಸ ಇದ್ದರೆ ಗೆಲುವು ಖಚಿತ. ಥಾಮಸ್ ಆಲ್ವಾ ಎಡಿಸನ್ ಎಂಬ ವಿಜ್ಞಾನಿ 1000 ಬಾರಿ ಪ್ರಯತ್ನಿಸಿ ಬಲ್ಬ್ ಕಂಡುಹಿಡಿದು ಜಗತ್ತಿಗೆ ಬೆಳಕಾದರು. ಅದು ಅವರಲ್ಲಿದ್ದ ಆತ್ಮವಿಶ್ವಾಸದಿಂದ ಮಾತ್ರ ಸಾಧ್ಯವಾಯಿತು. ಮನುಷ್ಯ ತನ್ನ ವ್ಯಕ್ತಿತ್ವಗಳನ್ನು ಹೊಸ ಆಯಾಮದಲ್ಲಿ ರೂಪಿಸಿಕೊಳ್ಳುವುದರ ಜೊತೆಗೆ ಆತ್ಮವಿಶ್ವಾಸ ಬೆಳೆಸಿಕೊಳ್ಳುವುದರತ್ತ ಆಸಕ್ತಿ ಕಾಳಜಿ ವಹಿಸಬೇಕು. ಒಬ್ಬ ಗುರು ಅಶಕ್ತನನ್ನು ಶಕ್ತನಾಗಿಸಬಲ್ಲ. ಅದು ಅವನಲ್ಲಿರುವ ಆತ್ಮವಿಶ್ವಾಸದಿಂದ ಮಾತ್ರ ಸಾಧ್ಯ. ಆತ್ಮವಿಶ್ವಾಸ ಒಳ್ಳೆಯ ಸಂದರ್ಭದಲ್ಲಿ ಮಾತ್ರ ಬರುತ್ತೆ ಅಂತ ಹೇಳಲು ಸಾಧ್ಯವಿಲ್ಲ. ಯಾವುದಾದರೂ ಕಷ್ಟದ ಸಂದರ್ಭದಲ್ಲೂ ಬರಬಹುದು. ಜೀವನದಲ್ಲಿ 100 ಘಟನೆಗಳು ಸಂಭವಿಸುತ್ತವೆ. ನಮ್ಮ ಮನಸ್ಸು ಕಿವಿಯನ್ನು ತೆರೆದು ಅವುಗಳನ್ನು ಆಲಿಸಬೇಕು. ಯಾವುದೇ ಒಂದು ಯೋಜನೆಯನ್ನು ಕಾರ್ಯರೂಪಕ್ಕೆ ತರಬೇಕೆಂಬ ಆಲೋಚನೆ ಬಂದಾಗ ಯೋಜನೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಬೇಕು ಎಂದು ಪ್ರಾಮಾಣಿಕವಾಗಿ ಒಳ್ಳೆ ಮನಸ್ಸಿನಿಂದಲೇ ಆರಂಭಿಸುತ್ತೇವೆ. ಆದರೆ ಹೊಂದಿಕೊಳ್ಳದ ಪರಿಸ್ಥಿತಿಯಲ್ಲಿ ನಮ್ಮ ಕಲ್ಪನೆಗೆ ಪ್ರತಿಕೂಲವಾಗಿ ವಿಫಲತೆಯನ್ನು ಅನುಭವಿಸಬೇಕಾದ ಪ್ರಸಂಗ ಎದುರಾಗುತ್ತದೆ. ಅಂತಹ ಸಂದರ್ಭದಲ್ಲಿ ಮಾನಸಿಕವಾಗಿ ಕುಗ್ಗಿ ಇನ್ನು ಮುಂದೆ ಕೆಲಸಕ್ಕೆ ಬಾರದವರೆಂಬ ಆಲೋಚನೆಯಿಂದ ನಮ್ಮನ್ನು ನಾವೇ ನಿಂದಿಸಿಕೊಳ್ಳುತ್ತೇವೆ. ಯಾವಾಗ ಆತ್ಮನಿಂದನೆ ಪ್ರಾರಂಭವಾಗುತ್ತದೆಯೋ ಆಗ ನಮ್ಮಲ್ಲಿ ಆತ್ಮವಿಶ್ವಾಸ ಕುಂಠಿತವಾಗಿದೆ ಎಂದೇ ತಿಳಿಯಬೇಕು. ವಾಸ್ತವವಾಗಿ ನಕಾರಾತ್ಮಕ ಆಲೋಚನೆ ಎಂದರೆ ನಮ್ಮ ಶಕ್ತಿ ಸಾಮರ್ಥ್ಯದ ಕುರಿತು ನಾವೇ ಕೀಳಾಗಿ ಅಂದಾಜಿಸಿಕೊಳ್ಳುವುದು. ಕೈಲಾಗದವರು ಅಸಮರ್ಥರೆಂದು ಹೊಂದಿಕೊಳ್ಳುವುದನ್ನು ಆತ್ಮ ನ್ಯೂನ್ಯತಾ ಭಾವ ಎಂದು ಕರೆಯುತ್ತಾರೆ. ಯಾರಲ್ಲಾದರೂ ಈ ಭಾವನೆ ಮೂಡಿದಲ್ಲಿ ಅವರ ವ್ಯಕ್ತಿತ್ವ ವಿಕಾಸಕ್ಕೆ ಅಡ್ಡಿ ಉಂಟಾದಂತೆಯೇ ಸರಿ. ತನ್ನ ಕುರಿತು ತಾನೇ ಕೀಳಾಗಿ ಆಲೋಚಿಸುವಂತಹ ನಿಕೃಷ್ಟ ವಿಚಾರ ಮತ್ತೊಂದಿರದು. ಮೊದಲು ನಮ್ಮನ್ನು ನಾವು ಗೌರವಿಸಿಕೊಳ್ಳಬೇಕು. ಆತ್ಮಸ್ಥೈರ್ಯ ಬೆಳೆಸಿಕೊಳ್ಳಬೇಕೇ ಹೊರತು ಆತ್ಮನಿಂದನೆ ಕೆಲಸಕ್ಕೆ ಬಾರದು. ಜೀವನದ ಮೇಲೆ ಆಸೆ ಅನುರಾಗವನ್ನು ಬೆಳೆಸಿಕೊಳ್ಳಬೇಕು. ಬಾಲ್ಯದಿಂದಲೇ ಆತ್ಮ ನ್ಯೂನ್ಯತಾ ಭಾವವನ್ನು ತೊಡೆದು ಹಾಕಬೇಕು. ಆತ್ಮ ನ್ಯೂನ್ಯತೆಯಿಂದ ಮುಕ್ತರಾಗಲು ದೃಢ ಪ್ರಯತ್ನ ಮಾಡದ ಹೊರತು ಮುಕ್ತಿ ಲಭಿಸದು. ಕೆಲವೊಮ್ಮೆ ನಿಮ್ಮ ಮನಸ್ಸಿನ ಮೇಲೆ ಹಿಡಿತವನ್ನು ಕಳೆದುಕೊಳ್ಳುತ್ತೀರಿ. ಇಂತಹ ಸಂದರ್ಭದಲ್ಲಿ ನಿಮ್ಮನ್ನು ಯಾರಾದರೂ ಹೊಗಳಬೇಕು ಅನಿಸುತ್ತದೆ. ಆಗ ನಿಮ್ಮ ಮನಸ್ಸು ಬದಲಾಗಿ ಆತ್ಮವಿಶ್ವಾಸ ನವೋತ್ಸಾಹ ಮೂಡುತ್ತದೆ. ಆಗ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಗೌರವ ಬೆಳೆಯುತ್ತದೆ. ಸೋತೆ ಎಂದು ನೀ ಮುಂದಿಟ್ಟ ಹೆಜ್ಜೆ ಹಿಂದಿಡಬೇಡ. ಏಕೆಂದರೆ ಯಾರಿಗೆ ಗೊತ್ತು, ಆ ಹೆಜ್ಜೆ ನಿನ್ನ ಇತಿಹಾಸವನ್ನು ಸೃಷ್ಟಿ ಮಾಡುವ ಹೆಜ್ಜೆ ಆಗಿರಬಹುದು. ನೀವು ಪ್ರತಿದಿನ ಬೆಳಗ್ಗೆ ಕನ್ನಡಿಯಲ್ಲಿ ಮುಖ ನೋಡಿಕೊಂಡರೆ ಮುಖದಲ್ಲಿ ಮೂಡುವ ಭಾವನೆಗಳು ಗೋಚರವಾಗುತ್ತವೆ. ಅದಕ್ಕೆ ಬಲ್ಲವರು ಫೇಸ್ ಈಸ್ ಇಂಡೆಕ್ಸ್ ಆಫ್ ಮೈಂಡ್ ಎಂದಿದ್ದಾರೆ. ಯಾವಾಗಲೂ ಸಕಾರಾತ್ಮಕವಾಗಿ ಆಲೋಚಿಸುವುದನ್ನು ರೂಢಿಸಿಕೊಳ್ಳಬೇಕು. ನಿಮ್ಮನ್ನು ಯಾರು ಏನೋ ಮಾಡಲಾರರು ಎನ್ನುವುದು ನಿಜ. ಆದರೆ ನಿಮ್ಮ ಆತ್ಮವಿಶ್ವಾಸವನ್ನು ಎಂತಹ ಪರಿಸ್ಥಿತಿಯಲ್ಲೂ ಕಳೆದುಕೊಳ್ಳಬಾರದು. ತನ್ನ 53ನೇ ವರ್ಷದಲ್ಲಿ ಮಾರ್ಗರೇಟ್ ಥ್ಯಾಚರ್ ಬ್ರಿಟನ್ ದೇಶದ ಮೊದಲ ಮಹಿಳಾ ಪ್ರಧಾನಿಯಾಗಿದ್ದರು. ತನ್ನ 65ನೇ ವಯಸ್ಸಿನಲ್ಲಿ ವಿನ್ಸ್ಟನ್ ಚರ್ಚಿಲ್ ಬ್ರಿಟನ್ ಪ್ರಧಾನಿಯಾದರು. ಗೋಲ್ಡ್ ಮೇಯರ್ ತನ್ನ 71ನೇ ವಯಸ್ಸಿನಲ್ಲಿ ಇಸ್ರೇಲ್ ದೇಶದ ಪ್ರಧಾನಮಂತ್ರಿಯಾಗಿದ್ದರು. ಇವರೆಲ್ಲರನ್ನು ಗಮನಿಸಿದಾಗ ನಮಗೆ ತಿಳಿಯುತ್ತದೆ, ಆತ್ಮವಿಶ್ವಾಸ ಇದ್ದರೆ ಮಾತ್ರ ನಾವು ನಮ್ಮ ಜೀವನದಲ್ಲಿ ಗೆಲ್ಲಲು ಸಾಧ್ಯ. ವಯಸ್ಸಾದರೂ ತನಗೆ ಬಂದ ಕೆಲಸವನ್ನು ಮಾಡುವುದಕ್ಕೆ ಯಾವುದೂ ಅಡ್ಡಿಯಲ್ಲ. ಅಡೆತಡೆಗಳನ್ನು ದಾಟಿ ಮುಂದುವರಿದ ದಿನವೇ ವ್ಯಕ್ತಿಗೆ ಜಯ. ನಿಮ್ಮ ವಯಸ್ಸು ಎಷ್ಟೇ ಆದರೂ ಆಗಿದ್ದರೂ ನಿಮ್ಮ ಆಲೋಚನೆ ಮಾತ್ರ ಯೌವನ ಹಂತದಲ್ಲೇ ಇರಬೇಕು. ಅದು ಗೆಲುವಿಗೆ ನಾಂದಿ. ನೀವು ಸರ್ವ ಸಮರ್ಥರೆಂಬ ಭಾವನೆ ನಿಮ್ಮಲ್ಲಿ ಉದ್ಭವಿಸಿದ ದಿನ ನಿಮ್ಮ ಸಾಮರ್ಥ್ಯ ನಿಜವಾಗಿಯೂ ದ್ವಿಗುಣಗೊಳ್ಳುತ್ತದೆ. ಪ್ರಪಂಚದಲ್ಲಿ ತನಗೊಂದು ಸ್ಥಾನ ಲಭಿಸುತ್ತದೆ ಎಂಬ ಭರವಸೆ ಉಂಟು ಮಾಡುವುದೇ ಆತ್ಮವಿಶ್ವಾಸಕ್ಕಿರುವ ಶಕ್ತಿ.
0: ಇದುವರೆಗೆ ಅಶ್ವಿನಿ ಪ್ರದೀಪ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಚಿಂತನ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ
3: ಆರಿಸು ಕನ್ನಡ ಡಿಂ ಡಿಮ್.

0: ಕನ್ನಡ ರತ್ನ ಭಂಡಾರ. ಆತ್ಮೀಯ ಕೇಳುಗ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮ್ಮ ಪ್ರತಿಕ್ರಿಯೆ ಅಮೋಘವಾಗಿದೆ. ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆರಿಸಿದ ದಿಗ್ಗಜರ ಧ್ವನಿ ನೆನಪಿನ ಮಾಲಿಕೆಯನ್ನು ಕೇಳುತ್ತಿದ್ದೀರಿ. ಕನ್ನಡ ಚಿತ್ರರಂಗ ಕಂಡ ಮಹಾನ್ ಪ್ರತಿಭಾನ್ವಿತ ಕಲಾವಿದೆ ರಂಗಕರ್ಮಿ ಬಿ ಜಯಮ್ಮ ಅವರು ರಂಗಭೂಮಿಯಲ್ಲೂ ರಾಜಕೀಯದಲ್ಲೂ ಸಕ್ರಿಯರಾಗಿ ದುಡಿದವರು. ಆಗಲೇ ಅವರು ತ್ರಿಭಾಷಾ ತಾರೆ. 1931 ಹಿಸ್ ಲವ್ ಅಫೇರ್ನಿಂದ ಹಿಡಿದು ಸಾಕ್ಷಾತ್ಕಾರದವರೆಗೆ ಅವರ ಚಿತ್ರಲೋಕದ ಪಯಣ. ಆಗ ಆಕಾಶವಾಣಿ ಅಜ್ಜ ಅಜ್ಜಿ ಮಾಲಿಕೆಯನ್ನ ಪ್ರಸಾರ ಮಾಡಿತ್ತು. ಈ ಮಾಲಿಕೆಯಲ್ಲಿ ಗಂಗಮ್ಮ ಹೊಂಬೇಗೌಡ ಬಾಲಕಿಯರ ಪ್ರೌಢಶಾಲೆಯ ಮಕ್ಕಳು ಬಿ ಜಯಮ್ಮ ಅವರ ಚಿತ್ರ ಜಗತ್ತಿನ ಕುರಿತಾಗಿ ಮಾತಾಡಿಸಿದ್ದಾರೆ. ಬಿ ಜಯಮ್ಮ ಅವರು ಮುಖಿ ಟಾಕಿ ಹೇಗಿತ್ತು ಅಂತ ಮಕ್ಕಳಿಗೆ ವಿವರಿಸಿದ್ದಾರೆ. ಅವರ ಬಾಲ್ಯವನ್ನ ಕಟ್ಟಿಕೊಟ್ಟಿದ್ದಾರೆ, ಹೇಗೆ ಮಾತಾಡಿದ್ದಾರೆ ಕೇಳಿ.
1: ನಾನು ನಾಟ್ಯದಲ್ಲಿ ಮಾಡ್ತಿದ್ದೆ ಕಣವ. ನಾನು ನಾಟ್ಯದಲ್ಲಿ ಮಾಡ್ತಾ ಇದ್ದಿದ್ದು ನಾನು ಸಣ್ಣ ಹುಡುಗಿ ಒಳಗೆ ಶುರು ಮಾಡಿಬಿಟ್ಟಿದ್ದೀನಿ. ನನಗೆ 7 ವರ್ಷ ಆದಾಗಲೇ ನನಗೆ ಚಿಕ್ಕ ಚಿಕ್ಕ ನಾಟಕದಲ್ಲಿ ಪಾತ್ರ ಮಾಡ್ತಾ ಇದ್ದೆ. ನಮ್ಮ ನಾಟಕ, ನಮ್ಮ ದೊಡ್ಡಪ್ಪನ ಒಂದು ನಾಟಕ ಇತ್ತು, ಹೋಗಿ ನಮ್ಮ ದೊಡ್ಡಮ್ಮ ಕರ್ಕೊಂಡೋಗಿ ಚಿಕ್ಕ ಚಿಕ್ಕ ಪಾಲ್ಟೆಲ್ಲ ಮಾಡಿಸ್ತಾ ಇದ್ರು. ನಡು ರಾಮಾಯಣದಲ್ಲಿ ಅಂಗದ ಅಂತ ಕಪಿ ಪಾತ್ರ ಮಾಡ್ತಾ ಇದ್ದೆ ಕಲಾ, ಮತ್ತು ಕಮಲ್ ಪಾತ್ರ ಮಾಡ್ತಿದ್ದೆ ಕಬೀರ್ನಲ್ಲಿ, ಮತ್ತು ಇದು ಕಾಳಿದಾಸದಲ್ಲಿ ಒಂದು ಪಾತ್ರ ರಾಜಕುಮಾರ್ ಪಾತ್ರ ಮಾಡ್ತಾ ಇದ್ದೆ. ಆಮೇಲೆ ಏನಾಗೋಯ್ತು ಗೊತ್ತಾ, ನಾವು ಪಾರ್ಟ್ ಮಾಡ್ತೀನಿ ಅಂತ ಆಗ್ತಾ ಆಗ್ತಾ ನನಗೆ 9 ವರ್ಷ ಆಗೋಗ್ಬಿಟ್ಟಿತ್ತು. ನಮ್ಮ ಈ ಊರಿನಲ್ಲಿ ರಸಿಕ ಜನಾಂದ ನಾಟಕ ಸಭಾ ಅಂತ ಇದ್ರು, ಅವ್ರು ಬಂದು ನಮ್ಮ ಅಮ್ಮನ ಕೇಳಿದ್ದಾರೆ, ಏನು ನಿಮ್ಮ ಮಗಳು ನಾಟಕದಲ್ಲೆಲ್ಲ ಪಾರ್ಟ್ ಮಾಡ್ತಾರಂತೆ, ನಮ್ಮ ನಾಟಕದಲ್ಲೂ ಪಾರ್ಟ್ ಮಾಡ್ತೀವಿ ಅಂತೇಳಿ ಸೀತೆ ಪಾಟು ರಾಣಿ ಪಾರ್ಟ್ ಮಾಡಿಸ್ಬಿಟ್ರು. ಏನು ನನ್ನ ಪಾರ್ಟ್ ಅಂದರೆ ರಾಮನಿಗೆ ಹಾರ ತಗೊಂಡೋಗಿ ಹಾಕೋದು, ನಮಸ್ಕಾರ ಮಾಡೋದು, ರಾಮನ ನನಗೆ ಹಾಕೋದು. ಆಗ ಜನ ಚಪ್ಪಾಳೆ ಹೊಡೆದ್ಬಿಟ್ರು. ಆಗ ಅಲ್ಲಿದ್ದವರೆಲ್ಲ ನೀನು ದೊಡ್ಡ ಕಲಾವಿದೆ ಆಗಮ್ಮ ಅಂತ ಆಶೀರ್ವಾದ ಮಾಡಿದ್ರು. ಅವಾಗ ನಾಟಕ ಶುರು ಮಾಡಿದ್ದು ಹಾಗೆ ಬೆಳ್ಕೊಂಡು ಬಂದೈತೆ. ನಾನು ಸ್ಕೂಲ್ಗೆ ಹೋಗ್ತಾ ಇದ್ದಾಗ ಕಿಲಾರಿ ರೋಡ್ನಲ್ಲಿ ಒಂದು ಸ್ಕೂಲ್ ಇತ್ತು, ಅಲ್ಲಿ ನಾನು ಹೋಗ್ತಾ ಇದ್ದೆ 9ನೇ ವರ್ಷದಲ್ಲಿ. ಅಲ್ಲಿ ಏನಪ್ಪ, ನಾವು ಓದ್ ಕಾಲದಲ್ಲಿ ಏನು ನೆಲ್ ಮೇಲ್ಕೊಂಡ್ರು ಸರು ಎಲ್ಲ ಮರಳಾಕ್ಬಿಡೋರು. ಅಲ್ಲಿ ಶ್ರೀ ಓ ನಮಃ ಇದನ್ನ ಮರಳಲ್ಲೇ ನಮ್ಗೆ ಹೇಳ್ಕೊಡ್ತಾ ಇದ್ರು. ಹಂಗೆ ಕಲ್ತ್ಕೊಂಡು ಕಲ್ತ್ಕೊಂಡು ಪಾಠ ಮಾಡ್ಕೊಂಡು ಬಂದೆ. ಗುಬ್ಬಿ ಕಂಪ್ನಿಯವ್ರಿಗೆ ಗೊತ್ತಾಗೋಗ್ಬಿಟ್ಟು ನಮ್ಮ ಗುಬ್ಬಿ ಕಂಪ್ನಿ ವೀರಣ್ಣವರು ನಮ್ಮನ್ನು ಅವ್ರ ಕಂಪ್ನಿ ಕರೆಸ್ಕೊಂಬಿಟ್ರು. ಆಗ ನನಗೆ 14 ವರ್ಷ ಆಗಿತ್ತು. ನಾನು ನಾಟಕ ಬಂದಾಗ ಒಂದು ನಟಿ ಪಾರ್ಟ್ ಮಾಡಿಸಿದ್ರು. ನಟಿ ಪಾರ್ಟ್ ಮಾಡಿಸ್ಕೊಂಡು ಬಂದಾಗ ಅಲ್ಲಿ ಕಂಪ್ನಿಯವರೆಲ್ಲ ಸಂತೋಷ ಪಟ್ಕೊಂಡು, ಓ ಚೆನ್ನಾಗಿ ಆಡ್ತೈತಿ ಅಮ್ಮ, ನಾಟಕ ನಾವು ತಗೋಬೇಕು ಅಂತೇಳಿ ಎಲ್ಲ ನನಗೆ ಎರಡನೇ ರಾಣಿ ಪಾರ್ಟ್ ಎಲ್ಲ ಮಾಡಿಸಿದ್ರು. ಚಂಚಲ್ ಕುಮಾರಿ ಅಂತೆ, ಚಿತ್ರತಾರೆ ಅಂತೆ, ಹೀಗೆ ಅನೇಕ ಚಿಕ್ಕ ಚಿಕ್ಕ ಪಾತ್ರ ಎಲ್ಲ ಮಾಡಿಸ್ಕೊಂಡು ಬಂದರು. ಹಿಂಗೆ ಬರ್ತಾ ಬರ್ತಾ ಬರ್ತಾ ಕೊನೆಗೆ ನಾನು ರಾಣಿ ಪಾರ್ಟ್ ಎಲ್ಲ ಮಾಡ್ತಾ ಬಂದೆ ಕಣಮ್ಮ. 16ನೇ ವರ್ಷಕ್ಕೆ ಒಂದು ಮೂಕಿ ಚಿತ್ರ ಮಾಡಿಬಿಟ್ರೆ ನಮ್ಮ ಗುಬ್ಬಿ ವೀರಣ್ಣವರು. ಮೂಕಿ ಚಿತ್ರದೊಳಗೆ ನಾವು ಪಾರ್ಟ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟವೇ ಕಣಮ್ಮ. ಆಗ ಈಗೆಂತ ಪರವಾಗಿಲ್ಲ, ಏನು ಡ್ಯೂಪ್ ಅಂತದ್ದು ಎಂಥ ಡ್ಯೂಪ್ ಅಂತ ಹೇಳ್ತಾರೆ ಅದನ್ನೆಲ್ಲ ಹಾಕ್ಕೊತಾರೆ, ಅವಾಗ ನಮ್ಮ ಕಾಲದಲ್ಲಿಲ್ಲ. ಒಂದು ಪಿಕ್ಚರ್ ಮಾಡಿದ್ರು ಹರಿಮಾಯೆ ಅಂತ ಒಂದು ಪಿಕ್ಚರ್ ಮಾಡಿದ್ರು, ಅದರಲ್ಲಿ ನಾನು ಜಾಂಬುವತಿ ಪಾರ್ಟ್ ಮಾಡಿದ್ದೆ, ಮೊದಲನೇ ಪಾರ್ಟ್ ಮೂಕಿ ಚಿತ್ರ. ನಾನು ಕಾಲೇಜ್ಗೆ ಹೋಗ್ತಿದ್ದಾಗ ಇನ್ನು ನಮ್ಮ ಸೋದರ ಮಾವನ ಮದುವೆ ಮಾಡಬೇಕು ಅಂತ ನಮ್ಮಮ್ಮ, ನನಗೆ ಇನ್ನೊಬ್ಬನ್ಯಾರೋ ಕಾಲೇಜಲ್ಲಿ ನೋಡಿದೆ ಅವನ ಮದುವೆ ಮಾಡ್ಕೊಂಡು ನಂಗೆ ಆಸೆ. ನಾನೇನು ಮಾಡ್ತಾ ಇದ್ದೆ, ಒಂದು ಕಾರ್ ಕಲ್ತ್ಕೋಬೇಕು ಅಂತ ಯಾರ್ಯಾರು ಹೇಳಿದ್ರು. ನಾನು ಕಾರ್ ನಡ್ಸೋಕ್ಕೋದ್ರು ಭಯ ಅಲ್ಲೇ ನಮ್ಮಾಗ, 16 ವರ್ಷದಲ್ಲಿ ಹೆಂಗಮ್ಮ ಓಡಿಸೋದು ಆ ಕಾರ ಇಲ್ಲ. ಅವಾಗೇನು ಸೈಕಲ್ ಓಡಿಸ್ತಿದ್ರೆ ಲೇಡಿ ಸೈಕಲ್ಲು ಅಂತ ಇತ್ತು ಆಗ, ಮತ್ತೆ ಕಂಬಿ ಇರಲ್ಲ ಅಷ್ಟೇ, ಅದು ಕೂತ್ಕೊಂಡು ಹೋಗ್ಬೇಕು. ಹೋಗ್ಬಿಟ್ಟು ಡಿಕ್ಕಿ ಹೊಡಿಬೇಕು, ಡಿಕ್ಕಿ ಹೊಡೆದ್ಬಿಟ್ರೆ ಏನಾಗುತ್ತೆ, ಟೈಕ್ ಟೈಕ್ ಅಂತ ಇರ್ತಾರೆ, ಸ್ಟಾಪ್ ಸ್ಟಾಪ್ ಅಂದ್ಬಿಡ್ತಾರೆ. ಅವಾಗೆಲ್ಲನೂ ಬೆಳಕಿರಲಿಲ್ಲ, ದೀಪ ಇರಲಿಲ್ಲ, ವಿದ್ಯುತ್ ಶಕ್ತಿದು ಬರೀ ಸೂರ್ಯರಶ್ಮೇಲೇ ಮಾಡ್ಕೊಂಡು ಬರ್ತಾಯಿದ್ರು. ಸೂರ್ಯ ಸ್ವಲ್ಪ ಹೆಂಗಾದ್ರೆ ಸ್ಟಾಪ್ ಅಂದ್ಬಿಡೋರು, ಆಮೇಲೆ ಹ್ಞೂ ಸ್ಟಾರ್ಟ್ ಅಂತ ಅಂದ್ಬಿಡೋರು. ಹಿಂಗೆ 10-12 ಸತಿ ನಾವು ಹೊಡೆದು ಹೊಡೆದು ಹೊಡೆದು ನನ್ನ ಹೊಟ್ಟೆ ಎಲ್ಲ ನೋವು ಬಂದ್ಬಿಡೋದು ಕಣ್ತಾಯಿ. ಆ ಕಾರಲ್ಲಿ ಅವ್ನ ಕೈ ಕಡೆ ಬರೋದು, ನಾನು ಈ ಕಡೆ ಹೋಗೋದು, ಹಂಗಾಗಿ ಆಗಿ ಬಲೆ ಕಷ್ಟ ಆಗೋಗ್ಬಿಡೋದು. ಅವಾಗ ಇಷ್ಟಲ್ಲದೆ ನಮ್ಮ ಡೈರೆಕ್ಟ್ರು ಏನು ಮಾಡ್ತಿದ್ರು, ಹಾಲ್ ಕೊಡ್ತು ಅಂತೇಳಿ ಇಂಗ್ಲೀಷ್ನವ್ನು ಬಂದಿದ್ದ ಇನ್ನು ನಮ್ಮ ಕನ್ನಡ ಮುಖ್ಯ ಚಿತ್ರ ಮಾಡೋಕ್ಕೆ. ಆಯಪ್ಪ ಏನು ಮಾಡೋ, ನೀರು ತಗೊಂಡೋಗಿದ್ದೆ ತಳ್ಬಿಡೋನು, ನನಗೆ ಈಜಕ್ಕೆ ಅಷ್ಟೊಂದು ಬರ್ತಿರ್ಲ ಕಣಮ್ಮ, ಯಾರ್ಯಾರನ್ನೂ ನೋಡಿ ಒಂದು ಚೂರಿಂಗ್ ಕಲ್ತ್ಕೊಂಡಿದ್ದೆ. ನಮ್ಮ ಶ್ರೀರಂಗಪಟ್ಟಣ ಆಯ್ತಲ್ವಾ, ಆ ಕಾವೇರಿ ನದಿ ಇದೆಯಲ್ಲ ಅಲ್ಲಿ ನನ್ನ ಕರ್ಕೊಂಡೋಗಿ ಹಾಕಿ ತಳ್ಳೇ ಬಿಡೋರು. ನಾನು ಹೋಗಿ ಈಜ್ಕೊಂಡು ಈಜ್ಕೊಂಡು ಮೆಲ್ಲಗೆ ಹೋಗ್ಬಿಟ್ಟು ಒಂದ್ ದಿವ್ಸ ಅಂತೂ ಮುಳುಗೆ ಹೋಗ್ಬಿಟ್ಟಿದೆ, ಎಲ್ಲ ಎದುರ್ಕೊಂಡ್ಬಿಟ್ಟಿದ್ರು ಕಣಮ್ಮ. ಆಮೇಲೆ ಅಲ್ಲಿ ಟೈರ್ ಕಟ್ಕೊಂಡಿದ್ರ ನಮ್ಮವರು, ಆ ಟೈರ್ ಕಟ್ಕೊಂಡಿದ್ದಾಗ ನಾನು ಹೋಗಿ ಅಲ್ಲಿ ಅವ್ರ ಟೈರ್ ಹಿಡ್ಕೊಂಡ್ಬಿಟ್ಟೆ ರೋಡ್ ಮೇಲೆ ಇದ್ದಾಗ. ಆಗ ನಾನೆಲ್ಲ ಹಿಡ್ಕೊಂಡು ಬಂದು, ಏನೋ ನಿಮ್ಮೆಲ್ಲರ ಪ್ರೀತಿಯನ್ನ ನಿಮ್ಮನ್ನ ನೋಡ್ಬೇಕು ಈ ವಯಸ್ಸಿನಲ್ಲಿ ಇತ್ತು, ನಾನು ಉಳ್ಕೊಂಡು ಬಂದೆ. ಹಿಂಗೆ ಮೂಕಿ ಚಿತ್ರದಲ್ಲೆಲ್ಲ ಮಾಡ್ಕೊಂಡು ಬಂದ್ವಮ್ಮ. ಆಮೇಲೆ ಬಂತು ಟಾಕಿ ಚಿತ್ರ, ಅದು ನಾವು ಬೊಂಬಾಯಿನಲ್ಲಿ ಮಾಡಿದ್ವಿ.
0: ರತ್ನ ಭಂಡಾರದ ಇವತ್ತಿನ ಧ್ವನಿ ಕಲಾವಿದೆ ರಂಗಕರ್ಮಿ ಬಿ ಜಯಮ್ಮ ಅವರು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇದು ಆಕಾಶವಾಣಿ ಬೆಂಗಳೂರು. ದೇಶಭಕ್ತಿ ಗೀತೆ ಕೇಳಿ ವೃಂದಗಾನದಲ್ಲಿ ದಶಕಗಳ ಐದರ ದುರ್ಗಮ ಪಥದಲ್ಲಿ.

ರಂಧಗಾನದಲ್ಲಿ ದೇಶಭಕ್ತಿಗೀತೆ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ.

ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
1: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
2: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.

0: ಇದು ಆಕಾಶವಾಣಿ. ಸಮಯ ಸರಿಯಾಗಿ 6:50. ಈಗ ರೈತರಿಗೆ ಸಲಹೆ.
1: ರೈತರು ಉಳಿದ ಸಮಯದಲ್ಲಿ ಅನುಸರಿಸಬೇಕಾದ ಕೃಷಿ ಚಟುವಟಿಕೆಗಳು ಏನೆಂದರೆ, ಕೃಷಿ ಉಪಕರಣಗಳ ದುರಸ್ತಿ, ಅಂದರೆ ಸ್ಪ್ರೇಯರ್ಗಳನ್ನು ತೊಳೆದು ಇಲಿಗಳಿಂದ ಹಾನಿಗೊಳಗಾಗದಂತೆ ನೇತು ಹಾಕಬೇಕು. ಕೃಷಿ ಉಪಕರಣಗಳಾದ ಬೀಜ ಬಿತ್ತುವ ಮತ್ತು ಗೊಬ್ಬರ, ಕೂರಿಗೆ, ಕಲ್ಟಿವೇಟರ್ ಮುಂತಾದ ಉಪಕರಣಗಳನ್ನು ದುರಸ್ತಿ ಮಾಡಿಕೊಳ್ಳಬೇಕು. ಇವುಗಳಿಗೆ ತುಕ್ಕು ಹಿಡಿಯದ ಹಾಗೆ ಬಣ್ಣ ಬಳಿಯುವುದು, ಬೇರಿಂಗ್ಗಳಿಗೆ ಎಣ್ಣೆ ಅಥವಾ ಗ್ರೀಸ್ ಹಾಕಿ ನೆರಳಿನಲ್ಲಿ ಮಳೆಗೆ ನೆನೆಯದಂತೆ ಇಡಬೇಕಾಗುತ್ತೆ. ಮರದ ಕುಂಟೆಗಳನ್ನು ದುರಸ್ತಿ ಮಾಡಿಕೊಳ್ಬೇಕಾಗತ್ತೆ. ಹಿಂದಿನ ವರ್ಷ ಉಳಿದ ಕ್ರಿಮಿನಾಶಕಗಳನ್ನು ಸರಿಯಾಗಿ ಜೋಡಿಸಿಡುವುದು, ಕ್ರಿಮಿನಾಶಕ ಮತ್ತು ಕಳೆನಾಶಕಗಳನ್ನು ಬೇರೆ ಬೇರೆಯಾಗಿ ಇಡುವುದು, ಬಾಟಲ್ಗಳನ್ನು ಬದಲಿಸದಂತೆ ಎಚ್ಚರ ವಹಿಸಬೇಕಾಗತ್ತೆ. ಭೂಮಿಯಲ್ಲಿ ಮಾಡಬೇಕಾದ ಕೆಲಸಗಳು ನೀರು ಕಾಲುವೆ, ಬಸಿಲು ಕಾಲುವೆಗಳ ದುರಸ್ತಿ, ಕಳೆಗಳಾದ ಟೈಪೆ, ಜಾಲಿ ಮುಂತಾದ ಕಸಗಳನ್ನು ತೆಗಿಬೇಕು. ಡ್ರಿಪ್ ಪೈಪ್ಗಳಲ್ಲಿದ್ದರೆ ಸುತ್ತಿಡಬೇಕು. ಮಾಗಿ ಉಳುಮೆ ಮೊದಲೇ ಮಾಡಿಕೊಳ್ಬೇಕು. ಮಾಗಿ ಉಳುಮೆ ಮಾಡಿಕೊಳ್ಳೋದೆಂದರೆ ಬೇಸಿಗೆಯ ಬೆಳೆ ಕಟಾವಿನ ನಂತರ ಭೂಮಿಯನ್ನು ಆಳವಾಗಿ ಉಳುಮೆ ಮಾಡಿಕೊಳ್ಬೇಕು. ಇದಕ್ಕೆ ಮಾಗಿ ಉಳುಮೆ ಅಂತಾರೆ. ಇದು ಬಹಳ ಮುಖ್ಯವಾಗಿದೆ. ಮಾಗಿ ಉಳುಮೆಯನ್ನು ಕಪ್ಪು ಭೂಮಿಯಾದರೆ 3-4 ವರ್ಷಕ್ಕೊಮ್ಮೆ ಮತ್ತು ಕೆಂಪು ಭೂಮಿಯಾದರೆ 2 ವರ್ಷಕ್ಕೊಮ್ಮೆ ಆಳವಾಗಿ ಮಾಡಿಕೊಳ್ಬೇಕು. ಇನ್ನುಳಿದ ವರ್ಷದಲ್ಲಿ ಸಾಧಾರಣವಾಗಿ ಉಳುಮೆ ಮಾಡಬೇಕಾಗತ್ತೆ. ಮಣ್ಣಿನಲ್ಲಿ ಗಾಳಿ ಆಡುವುದರಿಂದ ಸೂಕ್ಷ್ಮ ಜೀವಿಗಳ ವೃದ್ಧಿ ಹೆಚ್ಚಾಗುತ್ತೆ. ಇದರಿಂದ ಗೊಬ್ಬರವಾಗುವ ಪ್ರಕ್ರಿಯೆ ಹೆಚ್ಚಾಗಿ ಮುಂದೆ ಬೆಳೆಗಳಿಗೆ ಬೇಕಾದ ಪೋಷಕಾಂಶಗಳು ಹೆಚ್ಚಾಗಿ ಲಭ್ಯವಾಗುತ್ತೆ. ಹಿಂದಿನ ಬೆಳೆಗೆ ಸಿಂಪಡಿಸಿದ ಕಳೆನಾಶಕಗಳು ಮತ್ತು ಕ್ರಿಮಿನಾಶಕಗಳ ಪ್ರಭಾವ ಕಡಿಮೆಯಾಗಿರುತ್ತೆ. ಇದರಿಂದ ಕಳೆ ನಿರ್ವಹಣೆ ಮತ್ತು ಕೀಟ ನಿರ್ವಹಣೆ ಆಗುತ್ತದೆ. ಬಿದ್ದ ಮಳೆ ನೀರು ಅಲ್ಲಿಯೇ ಭೂಮಿಯಲ್ಲಿ ಇಂಗಬೇಕು ಮತ್ತು ಭೂಮಿಯನ್ನು ಬಿತ್ತನೆಗೆ ಸಿದ್ಧ ಮಾಡಲು ಅನುಕೂಲ ಮಾಡಬೇಕಾಗುತ್ತೆ. ಮುಂಗಾರಿನಲ್ಲಿ ಬಿತ್ತಿದ ಬೆಳೆಗಳ ಬೇರುಗಳು ಸಮೃದ್ಧಿಯಾಗಿ ಬೆಳೆದು ಆಳವಾಗಿ ಹೋಗಿ ಪೋಷಕಾಂಶ ಮತ್ತು ನೀರನ್ನು ಹೀರಿಕೊಳ್ಳಲು ಅನುಕೂಲವಾಗುತ್ತೆ. ಭೂಮಿಯು ಹಳ್ಳ ಕೊಳ್ಳಗಳಲ್ಲಿದ್ದರೆ ಮುಚ್ಚಿ ಸಮ ಮಾಡಲು ಅನುಕೂಲವಾಗಬೇಕು. ಹಲವಾರು ರೈತರು ಪಶು ಸಂಗೋಪನೆಯಲ್ಲಿ ತೊಡಗಿದ್ದಾರೆ. ಕೃಷಿಯ ಜೊತೆಗೆ ಹೈನುಗಾರಿಕೆ ರೈತರಿಗೆ ಆದಾಯದ ಮೂಲವಾಗಿದೆ. ಬೇಸಿಗೆಯಲ್ಲಿ ಜಾನುವಾರುಗಳ ಆರೋಗ್ಯ ರಕ್ಷಣೆ, ಹಾಲಿನ ಇಳುವರಿ ಬಗ್ಗೆ ರೈತರು ಹೆಚ್ಚಿನ ಗಮನ ಹರಿಸಬೇಕು. ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಗಳಿಂದ ರೈತರು ಸಲಹೆಯನ್ನು ಪಡೆದುಕೊಳ್ಳಬೇಕು. ರಾಸುಗಳಿಗೆ ಸಾಧ್ಯವಾದಷ್ಟು ಪೌಷ್ಟಿಕ ಆಹಾರ ಮತ್ತು ಲಭ್ಯವಿರುವ ಹಸಿರು ಮೇವನ್ನು ಕೊಡಬೇಕಾಗುತ್ತೆ. ಪೌಷ್ಟಿಕ ಆಹಾರ ಮತ್ತು ಕುಡಿಯುವ ನೀರಿನಲ್ಲಿ ಲವಣ ಮಿಶ್ರಣ, ಉಪ್ಪು ಹಾಗೂ ಬೆಲ್ಲವನ್ನು ನಿಗದಿತ ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ. ಜಾನುವಾರುಗಳನ್ನು ಮುಂಜಾನೆ ಮತ್ತು ಸಾಯಂಕಾಲ ಸಮಯದಲ್ಲಿ ಮಾತ್ರ ಮೇಯಿಸಲು ಬಿಡಬೇಕಾಗುತ್ತೆ. ದಿನಕ್ಕೆ 2-3 ಬಾರಿ ಶುದ್ಧ ನೀರನ್ನು ಕುಡಿಸ್ಬೇಕು. ಮಧ್ಯಾಹ್ನ ಸಮಯದಲ್ಲಿ ಜಾನುವಾರುಗಳನ್ನು ಕೊಟ್ಟಿಗೆಯಲ್ಲಿ ಅಥವಾ ಗಿಡದ ನೆರಳಿನಲ್ಲಿ ಕಟ್ಟಬೇಕಾಗುತ್ತೆ. ಜಾನುವಾರುಗಳಿಗೆ ದಿನದಲ್ಲಿ 1-2 ಸಾರಿ ಮೈ ತೊಳಿಬೇಕು. ಮಿಶ್ರತಳಿ ರಾಸು ಅಥವಾ ಎಮ್ಮೆಗಳಲ್ಲಿ ದೇಹದ ಉಷ್ಣತೆ ಕಾಪಾಡಲು ಗೋಣಿಚೀಲವನ್ನು ನೀರಿನಲ್ಲಿ ತೊಯಿಸಿ ಮೈ ಮೇಲೆ ಹಾಕಬೇಕು. ದನದ ಕೊಟ್ಟಿಗೆಯನ್ನು ತಂಪಾಗಿ ಇಡಲು ಕೊಟ್ಟಿಗೆಯ ಮೇಲೆ ತೆಂಗಿನ ಗರಿ ಅಥವಾ ಹುಲ್ಲನ್ನು ಹಾಕಿ ಕಿಟಕಿಗಳಿಗೆ ಗೋಣಿಚೀಲಗಳನ್ನು ಕಟ್ಟಿ ನೀರನ್ನು ಸಿಂಪಡಿಸಬೇಕು. ಜಮೀನು ಉಳುಮೆ ಮಾಡಲು ಎತ್ತುಗಳನ್ನು ಮುಂಜಾನೆ ಮತ್ತು ಸಾಯಂಕಾಲ ಸಮಯದಲ್ಲಿ ಮಾತ್ರ ಕೆಲಸಕ್ಕೆ ಉಪಯೋಗಿಸಬೇಕು. ಎತ್ತುಗಳನ್ನು ಮಧ್ಯಾಹ್ನದಲ್ಲಿ ಗಿಡದ ನೆರಳಿನಲ್ಲಿ ನಿಲ್ಲಿಸಬೇಕು. ಬೇಸಿಗೆಯಲ್ಲಿ ಕೊಟ್ಟಿಗೆ ಮತ್ತು ಕೊಟ್ಟಿಗೆ ಗೊಬ್ಬರ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ. ಅಂದರೆ ಬೇಸಿಗೆಯಲ್ಲಿ ಕೊಟ್ಟಿಗೆಯನ್ನು ಪೂರ್ತಿ ಸ್ವಚ್ಛಗೊಳಿಸಿ ಕೊಟ್ಟಿಗೆಗೆ ಸೂಕ್ತವಾದ ಕ್ರಿಮಿನಾಶಕಗಳನ್ನು ಸಿಂಪಡಿಸಿ 1 ದಿನ ಬಾಗಿಲನ್ನು ಮುಚ್ಚಿಡಬೇಕು. ನಂತರ ಗೋಡೆಯ ಮತ್ತು ನೆಲದ ಮೇಲೆ ಆಗಿರುವಂಥ ರಂಧ್ರಗಳನ್ನು, ಬಿರುಕುಗಳನ್ನು ಸಿಮೆಂಟ್ನಿಂದ ಮುಚ್ಚಬೇಕು. ನಂತರ ಸುಣ್ಣ ಬಳಿದು ಸಿದ್ಧಗೊಳಿಸಬೇಕು. ಈ ಸಮಯದಲ್ಲಿ ರಾಸುಗಳನ್ನು ಹೊರಗೆ ಕಟ್ಟಬೇಕಾಗುತ್ತೆ. ರೈತರು ಸಾಮಾನ್ಯವಾಗಿ ತಮ್ಮ ಕೊಟ್ಟಿಗೆಯ ತ್ಯಾಜ್ಯವನ್ನು ರಸ್ತೆ ಬದಿಯಲ್ಲಿ ಹಾಕುವರು. ಬೇಸಿಗೆಯಲ್ಲಿ ರೈತರು ಸಾಮಾನ್ಯವಾಗಿ ಬಿಡುವಾಗಿರ್ತಾರೆ. ಈ ಸಮಯದಲ್ಲಿ ತಮ್ಮ ಕೊಟ್ಟಿಗೆ ಹತ್ತಿರ 15 ಅಡಿ ಉದ್ದ, 10 ಅಡಿ ಅಗಲ, 10 ಅಡಿ ಆಳದ ಅಥವಾ ತಮಗೆ ಅನುಕೂಲವಾಗುವಂಥ ಗುಂಡಿಯನ್ನು ಮಾಡಿಕೊಂಡು ಅದರಲ್ಲಿ ಕೊಟ್ಟಿಗೆಯಲ್ಲಿ ಬರುವಂಥ ಎಲ್ಲ ತ್ಯಾಜ್ಯವನ್ನು ಪ್ರತಿದಿನ ಹಾಕ್ತಾ ಬರಬೇಕು.
0: ಇದು ಇಂದಿನ ರೈತರಿಗೆ ಸಲಹೆ ಕಾರ್ಯಕ್ರಮ. ಈಗ ಸಮಯ 6:55. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಹ್ಯಃ ಐಐಟಿ ದಿಲ್ಲಿ ಇತಿ ಭಾರತೀಯ ಪ್ರೌದ್ಯೋಗಿಕೀ ಸಂಸ್ಥಾನಸ್ಯ ವಿದ್ಯಾರ್ಥಿನಃ ಸಮಾಕಾರಿತಾಃ ಯತ್ತೆ ಸ್ವನಿರ್ಣಯೇಷು ರಾಷ್ಟ್ರಹಿತಂ ಸರ್ವೋಪರಿ ಸ್ಥಾಪಯಂತು. ಐಐಟಿ ದಿಲ್ಲಿ ಇತ್ಯಸ್ಯ ಸಪ್ತಪಂಚಾಶತ್ತಮಂ ದೀಕ್ಷಾಂತ ಸಮಾರೋಹಂ ಸಂಬೋಧಯನ್ ಶ್ರೀಮೋದಿ ಅವದತ್ ಯತ್ ಪ್ರತ್ಯೇಕಂ ಸಂತತಿಃ ತಾತ್ಕಾಲಿಕಂ ವಿಶಿಷ್ಟಂ ಸಮಾಹ್ವಾನಂ ಸಮ್ಮುಖೀಕರೋತಿ ಸ್ವಸ್ಯ ರಾಷ್ಟ್ರೀಯ ದಾಯಿತ್ವಂ ಚ ನಿರ್ವಹತಿ. ಪ್ರಧಾನಮಂತ್ರಿಣಾ ಉಕ್ತಂ ಯತ್ ದೇಶೇ ನೂತನಾನಾಂ ಕ್ಷೇತ್ರಾಣಾಂ ವಿಕಾಸೇನ ಯುವಭ್ಯಃ ನೂತನಾಃ ಅವಸರಾಃ ಸೃಜ್ಯಂತೆ. ಸೆಮಿಕಂಡಕ್ಟರ್ ಅಂತರಿಕ್ಷ ಡ್ರೋನ್ ಇತ್ಯಾದೀನಾಂ ಕ್ಷೇತ್ರಾಣಾಂ ಉದಾಹರಣಾನಿ ಉದ್ಧೃತ್ಯ ಸಹ ಅವದತ್ ಯತ್ ಭಾರತಂ ಸರ್ವೇಷು ಕ್ಷೇತ್ರೇಷು ಆತ್ಮನಿರ್ಭರತಾ ಪ್ರಾಪ್ತಯೇ ಕಾರ್ಯಂ ಕುರ್ವನಸ್ತಿ. ಶ್ರೀಮೋದಿ ಅವದತ್ ಯತ್ ಆತ್ಮನಿರ್ಭರತಾಯಾಃ ಅಯಮುಪಕ್ರಮಃ ವಿಕಸಿತ ಭಾರತಸ್ಯ ನಿರ್ಮಾಣಾರ್ಥಂ ದೃಢಾಧಾರಸ್ಯ ಕಾರ್ಯಂ ಕರಿಷ್ಯತಿ. ಅರ್ಧಚಾಲಕ ಕ್ಷೇತ್ರಂ ಅಪಿ ಉದಾಹರಣಂ ಅಸ್ತಿ. ಅತ್ರಾವಸರೆ ಪ್ರಧಾನಮಂತ್ರಿಣಾ ಐಐಟಿ ದಿಲ್ಲಿ ಇತ್ಯತ್ರ ಪರಮಪ್ರಜ್ಞಾ ಇತಿ ಉಚ್ಚ ದಕ್ಷತಾಯುಕ್ತಸ್ಯ ಸಂಗಣ ಸೌವಿಧ್ಯಸ್ಯ ಉದ್ಘಾಟನಮಪಿ ಕೃತಂ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಹ್ಯಃ ಅಮೆರಿಕಾ ದೇಶಸ್ಯ ಉಪರಾಷ್ಟ್ರಪತಿನಾ ಜೆಡಿ ವೆನ್ಸ್ ಇತ್ಯನೇನ ಸಹ ದೂರಭಾಷ ಮಾಧ್ಯಮೇನ ವಾರ್ತಾ ಕೃತಾ. ಏಕಸ್ಮಿನ್ ಸಾಮಾಜಿಕಾಂತರ್ಜಾಲೀಯ ಲೇಖೆ ಶ್ರೀಮೋದಿ ಅವದತ್ ಯತ್ತೌ ಪ್ರಮುಖೇಷು ಕ್ಷೇತ್ರೇಷು ಭಾರತ ಅಮೆರಿಕಾ ಸಮಗ್ರ ವೈಶ್ವಿಕ ಸಾಮರಿಕ ಸಹಭಾಗಿತಾಂ ಇತೋಪಿ ಸುದೃಢಂ ಕರ್ತುಂ ಉಪಾಯೇಷು ಚರ್ಚಿತವಂತೌ. ಉಭೌ ಉಚ್ಚಸ್ತರೀಯ ಕಾರ್ಯೇಷು ನಿರಂತರ ಗತಿಂ ದೃಷ್ಟವಂತೌ ಅಪಿ ಚ ವ್ಯಾಪಾರಸ್ಯ ರಕ್ಷಾಯಾಃ ಮಹತ್ವಪೂರ್ಣ ಉದಯೋನ್ಮುಖ ಪ್ರೌದ್ಯೋಗಿಕೀನಾಂ ಊರ್ಜಾ ಸುರಕ್ಷಾಯಾಃ ಮಹತ್ವಪೂರ್ಣ ಖನಿಜಾನಾಂ ಚ ಕ್ಷೇತ್ರೇಷು ಸಹಕಾರಂ ಇತೋಪಿ ಸುದೃಢಂ ಕರ್ತುಂ ಪ್ರತಿಬದ್ಧತಾಂ ಪುನರುದ್ಘಾಟಿತವಂತೌ. ಉಭೌ ನೇತಾರೌ ಪರಸ್ಪರ ಹಿತಸ್ಯ ಕ್ಷೇತ್ರೀಯಸ್ಯ ವೈಶ್ವಿಕಸ್ಯ ಚ ವಿಕಾಸ ವಿಷಯೇ ಅಪಿ ವಿಚಾರಾಣಾಂ ಆದಾನ ಪ್ರದಾನಂ ಕೃತವಂತೌ. ಹರಘರ್ ತಿರಂಗಾ ಇತ್ಯಭಿಯಾನಂ ಅದ್ಯಾರಭ್ಯ ಅಸ್ಮಿನ್ ಮಾಸೆ ಸಪ್ತದಶ ದಿನಾಂಕ ಪರ್ಯಂತಂ ಚ ಪ್ರಚಲಿಷ್ಯತಿ. ರಾಷ್ಟ್ರಧ್ವಜಾರೋಹಣಾರ್ಥಂ ನಾಗರಿಕಾನ್ ಪ್ರೋತ್ಸಾಹಯಿತುಂ ದೇಶಭಕ್ತಿಂ ರಾಷ್ಟ್ರ ಐಕ್ಯಂ ಭಾರತಸ್ಯ ಸಾಂಸ್ಕೃತಿಕ ಪರಂಪರಾಂ ಚ ಆಚರಿತುಂ ಕಾರ್ಯಕ್ರಮೇಷು ಭಾಗಗ್ರಹಿತುಂ ಚ ಅಸ್ಯ ಉಪಕ್ರಮಸ್ಯ ಉದ್ದೇಶ್ಯಃ ಅಸ್ತಿ. ದ್ವಾವಿಂಶತ್ಯಧಿಕದ್ವಿಸಹಸ್ರತಮೇ ವರ್ಷೆ ಆಜಾದೀ ಕಾ ಅಮೃತ ಮಹೋತ್ಸವಸ್ಯ ಅಂಶರೂಪೇಣ ಆರಬ್ಧಂ ಏತತ್ ಅಭಿಯಾನಂ ತತಃ ಪರಂ ದೇಶಸ್ಯ ಬೃಹತ್ತಮೇಷು ಜನಸಹಭಾಗಿತ್ವ ಆಂದೋಲನೇಷು ಅನ್ಯತಮಂ ಅಭವತ್. ವರ್ಷಾನುವರ್ಷೇಷು ಏತತ್ ಯಥಾರ್ಥ ಜನಾಂದೋಲನತ್ವೇನ ಪರಿವರ್ತಿತಂ ಯತ್ ಭಾರತಸ್ಯ ಏಕತಾಯಾಃ ಸಮ್ಮಾನಸ್ಯ ಸಾಮೂಹಿಕ ರಾಷ್ಟ್ರೀಯ ಅಸ್ಮಿತಾಯಾಃ ಚ ಪ್ರತೀಕರೂಪೇಣ ತ್ರಿವರ್ಣಧ್ವಜಂ ಆಚರಿತುಂ ಪ್ರದೇಶೇಷು ಸಮುದಾಯೇಷು ಚ ನಾಗರಿಕಾನ್ ಪ್ರೇರಯತಿ. ಅಸ್ಯ ವರ್ಷಸ್ಯ ಅಭಿಯಾನಸ್ಯ ವಿಶಿಷ್ಟಂ ಮಹತ್ವಂ ವರ್ತತೆ ಯತ್ ಏತತ್ ಭಾರತಸ್ಯ ರಾಷ್ಟ್ರಗೀತಸ್ಯ ವಂದೇ ಮಾತರಂ ಇತ್ಯಸ್ಯ ಸಾರ್ಧೈಕಶತತಮಸ್ಯ ವಾರ್ಷಿಕೋತ್ಸವಸ್ಯ ಸಂಯೋಗೇನ ಭವತಿ. ಯತ್ ರಾಷ್ಟ್ರಧ್ವಜಂ ರಾಷ್ಟ್ರಗೀತಂ ಚ ದೇಶಭಕ್ತಿ ವಿಶೇಷಸ್ಯ ಉತ್ಸವೆ ಸಂಗೃಹ್ಯತಿ. ಉತ್ಸವಸ್ಯಾಂಶರೂಪೇಣ ಸಂಪೂರ್ಣೆ ದೇಶೇ ವಂದೇ ಮಾತರಂ ಇತ್ಯಸ್ಯ ಸಾಮೂಹಿಕ ಗಾಯನಸ್ಯ ಆಯೋಜನಂ ಭವಿಷ್ಯತಿ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ವರ್ಯಃ ಅದ್ಯ ಶ್ರೀ ವಿಜಯಪುರಂ ನಗರಸ್ಯ ಫ್ಲ್ಯಾಗ್ ಪಾಯಿಂಟ್ ಇತ್ಯತ್ರ ಹರಘರ್ ತಿರಂಗಾ ಅಭಿಯಾನೆ ಭಾಗಂ ಸ್ವೀಕೃತ್ಯ ರಾಷ್ಟ್ರಧ್ವಜಂ ಉತ್ತೋಲಯಿಷ್ಯತಿ. ಉಪರಾಷ್ಟ್ರಪತಿ ಹ್ಯಃ ಅಂಡಮಾನ್ ನಿಕೋಬಾರ್ ದ್ವೀಪಾನಾಂ ದ್ವಿದಿವಸೀಯ ಯಾತ್ರಾಯೈ ಶ್ರೀ ವಿಜಯಪುರಂ ನಗರೆ ಸಂಪ್ರಾಪ್ತವಾನ್. ಕೇಂದ್ರೀಯ ಗೃಹ ಮಂತ್ರಿ ಅಮಿತ್ ಶಾಹ್ ಅದ್ಯ ಪ್ರೆಸಿಡೆಂಟ್ಸ್ ಪುಲಿಸ್ ಕಲರ್ ಇತಿ ರಾಷ್ಟ್ರಪತಿ ಆರಕ್ಷಕ ವರ್ಣ ಪ್ರದಾನ ಸಮಾರೋಹೆ ಭಾಗಂ ಗ್ರಹಿಷ್ಯತಿ ಇತಿ ವಾರ್ತಾಃ.
0: ಇದು ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 7 ಗಂಟೆ. ಆತ್ಮೀಯ ಕೇಳುಗರೆ, ಇದೊಂದು ಪ್ರಕಟಣೆ. 2026-27 ಶೈಕ್ಷಣಿಕ ವರ್ಷದ SSLC ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಬೆಂಗಳೂರಿನ ಕೆಂಪೇಗೌಡ ನಗರ ರಾಮಕೃಷ್ಣ ಮಠ ಬಡಾವಣೆ ಗವಿಪುರ ಸಾಲು ಛತ್ರಗಳ ಎದುರು ಇರುವ ಉದಯಭಾನು ಕಲಾ ಸಂಘ ಆಯೋಜನೆ ಮಾಡಿ ತರಗತಿಗಳನ್ನು ಸೆಪ್ಟೆಂಬರ್ 5 ಸಂಜೆ 5 ಗಂಟೆಗೆ ಸಂಘದ ಸಾಂಸ್ಕೃತಿಕ ಭವನದಲ್ಲಿ ಪ್ರಾರಂಭಿಸಲಾಗುತ್ತಿದೆ. ಆಸಕ್ತಿಯುಳ್ಳಂತಹ ವಿದ್ಯಾರ್ಥಿಗಳು ಸಂಘದಿಂದ ನಿಗದಿತ ಪ್ರವೇಶ ಪತ್ರ ನಮೂನೆಯನ್ನು ಪಡೆದುಕೊಂಡು ಇದೇ ಆಗಸ್ಟ್ 31 ಪ್ರವೇಶ ಪಡೆಯಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದಾದ ದೂರವಾಣಿ ಸಂಖ್ಯೆ 0802660-93343. ಮತ್ತೊಂದು ದೂರವಾಣಿ ಸಂಖ್ಯೆ 0802660-1831.
3: ಸಂಗೀತ ನಿರ್ದೇಶಕರು,
4: ಹಿನ್ನೆಲೆ ಗಾಯಕರು,
3: ಚಿತ್ರ ಸಾಹಿತಿಗಳು,
4: ವಾದ್ಯ ಸಂಗೀತಗಾರರು,
3: ಹೀಗೆ 10 ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
4: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
3: ನಮ್ಮ ವಾಣಿ ಆಕಾಶವಾಣಿ.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಸಾಧಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
2: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
2: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
2: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
2: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲುಗೆ,
2: ಸಿರಿಗನ್ನಡಂ ಬಾಳ್ಗೆ.

0: ಮಹಾಭಾರತ ಹೀಗೆನ್ನುತ್ತದೆ, ಮನುಷ್ಯನನ್ನ ಕೆಡಿಸುವ ಮುಖ್ಯ ಪ್ರವೃತ್ತಿ ಕೋಪ. ಕೋಪಿಷ್ಠ ಪಾಪ ಕಾರ್ಯಗಳಲ್ಲಿ ತಾನಾಗಿ ತೊಡಗುತ್ತಾನೆ. ಕಠಿಣ ಮಾತಿನಿಂದ ಪೂಜ್ಯರನ್ನು ಅವಮಾನಿಸುತ್ತಾನೆ. ಕೋಪ ಬಂದವನಿಗೆ ಈ ಮಾತನ್ನ ಹೇಳಬಹುದು, ಈ ಮಾತನ್ನು ಹೇಳಬಾರದು ಎಂಬ ಪರಿಜ್ಞಾನ ಇರುವುದಿಲ್ಲ. ಕೋಪದಲ್ಲಿ ಮನುಷ್ಯ ಒಳ್ಳೆಯವರನ್ನ ಹಿಂಸಿಸುತ್ತಾನೆ, ಕೆಟ್ಟವರನ್ನ ಪೂಜಿಸುತ್ತಾನೆ, ತನ್ನನ್ನೇ ತಾನು ವಿನಾಶಕ್ಕೆ ಒಡ್ಡಿಕೊಳ್ಳುತ್ತಾನೆ. ಆದ್ದರಿಂದ ತಾಳ್ಮೆಯೇ ಮನುಷ್ಯನಿಗೆ ಏಳಿಗೆಗೆ ದಾರಿ.
1: ಮರ ಗಿಡ ಪಕ್ಷಿ ಸಂಕುಲವನ್ನು ರಕ್ಷಿಸಬೇಕಾದ್ದು ಕೇವಲ ಸೌಂದರ್ಯಕ್ಕಾಗಿ ಅಲ್ಲ, ಮನುಕುಲದ ಉಳಿವಿಗಾಗಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಇಂದಿನಿಂದ 17ನೇ ತಾರೀಖಿನವರೆಗೆ ಹರ್ ಘರ್ ತಿರಂಗ ದೇಶಾದ್ಯಂತ ಅಭಿಯಾನ. ವಂದೇ ಮಾತರಂಗೆ 150 ವರ್ಷ ಪೂರ್ಣ. ಹರ್ ಘರ್ ತಿರಂಗ ಅಭಿಯಾನ ರಾಷ್ಟೀಯ ಗೀತೆಗೆ ಸಮರ್ಪಿತ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಕ್ವಾಂಟಮ್ ಕಾಂಪ್ಯೂಟಿಂಗ್ ಶ್ರೇಷ್ಠತಾ ಕೇಂದ್ರ ಕಾರ್ಯಾರಂಭ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ. ಚಿತ್ರದುರ್ಗದಲ್ಲಿ ರಾಜ್ಯಮಟ್ಟದ 41ನೇ ಟೆಕ್ವಾಂಡೋ ಪಂದ್ಯಾವಳಿಗೆ ಚಾಲನೆ. ಈಗ ವಾರ್ತೆಗಳ ವಿವರ. ಹರ್ ಘರ್ ತಿರಂಗ ಅಭಿಯಾನ ಇಂದಿನಿಂದ 17ನೇ ತಾರೀಖಿನವರೆಗೆ ದೇಶಾದ್ಯಂತ ನಡೆಯಲಿದೆ. ದೇಶದ ಅತಿದೊಡ್ಡ ಸಾರ್ವಜನಿಕ ಸಹಭಾಗಿತ್ವದ ಚಳವಳಿಗಳಲ್ಲಿ ಒಂದಾಗಿ ಈ ಅಭಿಯಾನ ರೂಪುಗೊಂಡಿದೆ. ದೇಶಭಕ್ತಿ ಹಾಗೂ ರಾಷ್ಟೀಯ ಐಕ್ಯತೆಯ ಭಾವವನ್ನು ಸಂಭ್ರಮಿಸುವ ವಿವಿಧ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು ಹಾಗೂ ರಾಷ್ಟ್ರಧ್ವಜವನ್ನು ಮನೆ ಅಂಗಳದಲ್ಲಿ ಹೆಮ್ಮೆಯಿಂದ ಹಾರಿಸಲು ನಾಗರಿಕರಿಗೆ ಕರೆ ನೀಡಿದೆ. ಆಜಾದಿ ಕಾ ಅಮೃತ್ ಮಹೋತ್ಸವದಡಿ 2022ರಲ್ಲಿ ಆರಂಭವಾದ ಹರ್ ಘರ್ ತಿರಂಗ ಅಭಿಯಾನ ಈಗ ವಾರ್ಷಿಕ ರಾಷ್ಟೀಯ ಸಂಪ್ರದಾಯವಾಗಿ ಮಾರ್ಪಟ್ಟಿದೆ. ಪ್ರತಿ ಸ್ವಾತಂತ್ರ್ಯ ದಿನದಂದು ಕೋಟ್ಯಂತರ ನಾಗರಿಕರು ಸ್ವಯಂ ಪ್ರೇರಣೆಯಿಂದ ಖಾದಿ ರಾಷ್ಟ್ರಧ್ವಜವನ್ನು ಹಾರಿಸುತ್ತಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಡಿಜಿಟಲ್ ಸಹಭಾಗಿತ್ವದೊಂದಿಗೆ ಹರ್ ಘರ್ ತಿರಂಗ ರಾಷ್ಟ್ರವ್ಯಾಪಿ ಸಂಭ್ರಮಾಚರಣೆಯಾಗಿ ವಿಸ್ತರಿಸಿದೆ. ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಧಾರವಾಡ ಜಿಲ್ಲೆ ಗರಗ್ ಕ್ಷೇತ್ರೀಯ ಖಾದಿ ಗ್ರಾಮೋದ್ಯೋಗ ಸೇವಾ ಕೇಂದ್ರದ ಅಧ್ಯಕ್ಷ ಬಸವಪ್ರಭು ಹೊಸಕೇರಿ.
1: ಧ್ವಜ ಸಂಹಿತೆ 2002ರನ್ವಯ ರಾಷ್ಟ್ರಧ್ವಜ ಕೈಯಿಂದಲೇ ನೂಲು ತೆಗೆದು ಕೈಯಿಂದಲೇ ನೈದು ತಯಾರಿತ ಖಾದಿ ಬಟ್ಟೆಯಿಂದಲೇ ಸಿದ್ಧಪಡಿಸಿದ್ದಿರಬೇಕಿತ್ತು. ಆದರೆ 2021ರಲ್ಲಾದ ತಿದ್ದುಪಡಿಯ ಪರಿಣಾಮ ಪಾಲಿವಸ್ತ್ರ ಇಲ್ಲವೇ ಪ್ಲಾಸ್ಟಿಕ್ನಲ್ಲೂ ಧ್ವಜ ತಯಾರಿಸುತ್ತಿರುವುದು ಹಲವು ಸಮಸ್ಯೆಗಳನ್ನು ತಂದೊಡ್ಡಿದೆ. ಖಾದಿ ಧ್ವಜದ ಮಹತ್ವ ಯಾವ ಕಾಲಕ್ಕೂ ಪಾಲಿವಸ್ತ್ರ ಇಲ್ಲವೇ ಪ್ಲಾಸ್ಟಿಕ್ನಲ್ಲಿ ತಯಾರಿತ ಧ್ವಜಕ್ಕೆ ಬರಲಾರದು. ಖಾದಿ ವಸ್ತ್ರಕ್ಕಿರುವ ತಾತ್ವಿಕ ಆರ್ಥಿಕ ಹಿನ್ನೆಲೆಯನ್ನರಿಯದೆ ಯಂತ್ರ ನಿರ್ಮಿತ ತೀರ ಸಹಜವಾಗಿ ಬಳಸಿ ಬೀಸಾಡುವ ವಸ್ತುವಾಗಬಾರದು ನಮ್ಮ ಹೆಮ್ಮೆಯ ರಾಷ್ಟ್ರಧ್ವಜ. ಖಾದಿ ತಯಾರಿಕೆಯಲ್ಲಿ ತೊಡಗಿರುವ ಕಾರ್ಮಿಕರು, ಕಚ್ಚಾ ವಸ್ತು ಬೆಳೆಯುವ ರೈತರು, ಧ್ವಜ ವಿನ್ಯಾಸದಲ್ಲಿ ತೊಡಗಿರುವ ಶ್ರಮಿಕರ ಕೌಶಲ್ಯಕ್ಕೆ ದೊರಕುವ ಪ್ರತಿಫಲ ಅವರ ಜೀವನಾಧಾರ. ಭಾರತೀಯ ಗುಣಮಟ್ಟ ಸಂಸ್ಥೆ ಮಾನ್ಯತೆ ಹೊಂದಿದ ರಾಷ್ಟ್ರಧ್ವಜ ತಯಾರಿಸುತ್ತಿರುವ ಧಾರವಾಡ ತಾಲೂಕಾ ಗರಗ ಕ್ಷೇತ್ರೀಯ ಖಾದಿ ಸಂಘ ಮತ್ತು ಹುಬ್ಬಳ್ಳಿಯ ಬೆಂಗೇರಿ ಖಾದಿ ಸಂಸ್ಥೆ, ಎರಡೂ ಸಂಸ್ಥೆಗಳು ನಮ್ಮ ನಾಡಿನವು ಎಂಬುದು ನಮ್ಮ ಅಭಿಮಾನ. ಘರ್ ಘರ್ ಖಾದಿ ತಿರಂಗ ಎಂದಾಗಿ ನಮ್ಮ ಪರಂಪರಾಗತ ಗ್ರಾಮೋದ್ಯೋಗಗಳನ್ನು ಉಳಿಸಿಕೊಳ್ಳಬೇಕಿದೆ. ಖಾದಿ ಗ್ರಾಮೋದ್ಯೋಗ ಆಯೋಗದ ಮಾನ್ಯತೆ ಹೊಂದಿದ ಖಾದಿ ಮಳಿಗೆಗಳಿಂದಲೇ ರಾಷ್ಟ್ರಧ್ವಜವನ್ನು ಖರೀದಿಸಲು ವಿನಂತಿ.
0: ರಾಷ್ಟ್ರ ಋಷಿ ಬಂಕಿಂಚಂದ್ರ ಚಟರ್ಜಿ ವಿರಚಿತ ರಾಷ್ಟೀಯ ಗೀತೆ ವಂದೇ ಮಾತರಂ 150 ವರ್ಷಗಳನ್ನು ಪೂರ್ಣಗೊಳಿಸಿದ ಹಿನ್ನೆಲೆ ಪ್ರಸಕ್ತ 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆ ಹಾಗೂ ಹರ್ ಘರ್ ತಿರಂಗ ಅಭಿಯಾನ ಸಮರ್ಪಿತವಾಗಿವೆ. ರಾಷ್ಟಧ್ವಜ ಹಾಗೂ ರಾಷ್ಟೀಯ ಗೀತೆಯನ್ನು ದೇಶಭಕ್ತಿಯ ವಿಶಿಷ್ಟ ಆಚರಣೆಯಲ್ಲಿ ಒಗ್ಗೂಡಿಸಿದೆ. ನಾಗರಿಕರು ರಾಷ್ಟೀಯ ಗೀತೆಯ ಸರಿಯಾದ ಪ್ರಸ್ತುತಿಯನ್ನು ಕಲಿಯಲು ಕೇಂದ್ರ ಸಂಸ್ಕೃತಿ ಸಚಿವಾಲಯ 5 ಹಂತದ ಆನ್ಲೈನ್ ಟ್ಯುಟೋರಿಯಲ್ ಅನ್ನು ಅಭಿವೃದ್ಧಿಪಡಿಸಿದೆ. ಹರ್ ಘರ್ ತಿರಂಗ ಪೋರ್ಟಲ್ನಲ್ಲಿ ಲಭ್ಯವಿದ್ದು ಸೆಲ್ಫಿ ವಿತ್ ತಿರಂಗ ವಂದೇ ಮಾತರಂ ಗೀತೆಯ ಸಾಹಿತ್ಯ ಮತ್ತು ರಾಗವನ್ನು ಒಳಗೊಂಡಿರಲಿದೆ. ರಾಷ್ಟೀಯ ಗೀತೆಯ ಇತಿಹಾಸವನ್ನು ಇದು ಪ್ರಚುರಪಡಿಸಲಿದೆ. ಕೊಪ್ಪಳ ಜಿಲ್ಲೆ ಹಾಗೂ ತಾಲೂಕಿನ ಹಟ್ಟಿ ಗ್ರಾಮ ಪ್ರಸಕ್ತ ಸಾಲಿನ ರಾಜ್ಯ ಸಂಯಮ ಪ್ರಶಸ್ತಿಗೆ ಭಾಜನವಾಗಿದೆ. ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಅಧ್ಯಕ್ಷ ಶರಣಪ್ಪ ಸಲಾದಪುರ, ಕೊಪ್ಪಳ ಜಿಲ್ಲಾ ಪಂಚಾಯಿತಿಯ ಜೆಎಚ್ ಪಟೇಲ್ ಸಭಾಂಗಣದಲ್ಲಿ ಸಭೆ ನಡೆಸಿ ಈ ಮಾಹಿತಿ ನೀಡಿದರು. 16ನೇ ತಾರೀಖು ಸಂಜೆ 4:30ಕ್ಕೆ ಕೊಪ್ಪಳ ತಾಲೂಕು ಹಟ್ಟಿ ಗ್ರಾಮದಲ್ಲಿ ಸಂಯಮ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಕೊಪ್ಪಳದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಹಾಗೂ ಇಳಕಲ್ಲಿನ ಡಾ ಗುರುಮಹಂತ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ. 10 ಗ್ರಾಮಗಳಿಗೆ ಮದ್ಯ ಮಾರಾಟ ಮುಕ್ತ ಅಭಿನಂದನಾ ಪ್ರಶಸ್ತಿ ನೀಡಲಾಗುವುದು ಎಂದರು. ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ರಾಯಚೂರು ಜಿಲ್ಲೆಯಲ್ಲಿ ಕೈಗೊಂಡಿರುವ ವಿವಿಧ ಹೆದ್ದಾರಿ ಕಾಮಗಾರಿಗಳ ಪ್ರಗತಿಯನ್ನು ರಾಯಚೂರು ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರ್ ನಾಯಕ್ ಪರಿಶೀಲಿಸಿದರು. ಭಾರತ್ ಮಾಲಾ ಯೋಜನೆ ಅಡಿ ಪ್ಯಾಕೇಜ್ 3 ಮತ್ತು 4 ಹಾಗೂ ಹುನಗುಂದ್ ರಾಯಚೂರು ಮಧ್ಯದ ಚತುಷ್ಪಥ ಹೆದ್ದಾರಿ ಪ್ಯಾಕೇಜ್ 5 ಮತ್ತು 6 ಕಾಮಗಾರಿಗಳ ಪ್ರಗತಿ ಪರಿಶೀಲಿಸಿ ಕಾಲಮಿತಿಯಲ್ಲಿ ಪೂರ್ಣಗೊಳಿಸುವಂತೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಅವರು ನಿರ್ದೇಶಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT ಕರ್ನಾಟಕ ಕ್ವಾಂಟಮ್ ಮಿಷನ್ ಅಡಿ ಕ್ವಾಂಟಮ್ ಕೃತಕ ಬುದ್ಧಿಮತ್ತೆ ಮತ್ತು ಕಂಪ್ಯೂಟಿಂಗ್ ಶ್ರೇಷ್ಠತಾ ಕೇಂದ್ರವಾಗಿದ್ದು ತಂತ್ರಜ್ಞಾನ, ನಾವೀನ್ಯತೆ, ಸಂಶೋಧನೆ, ಕೌಶಲ್ಯ ಮತ್ತು ಉನ್ನತ ಶಿಕ್ಷಣದಲ್ಲಿ ಸುದೃಢ ಕ್ವಾಂಟಮ್ ಪರಿಸರ ವ್ಯವಸ್ಥೆಯನ್ನು ರೂಪಿಸುವ ಸಂಸ್ಥೆಯಾಗಿ ಗುರುತಿಸಲ್ಪಟ್ಟಿದೆ. IIIT ನಿರ್ದೇಶಕ ಪ್ರೊಫೆಸರ್ SR ಮಹದೇವ ಪ್ರಸನ್ನ ಅವರ ನೇತೃತ್ವದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅನುದಾನದಡಿ ಕ್ವಾಂಟಮ್ ಕಂಪ್ಯೂಟಿಂಗ್ ಶ್ರೇಷ್ಠತೆಯ ಕೇಂದ್ರ ಮುನ್ನಡೆಯುತ್ತಿದೆ. IIIT ಕಾರ್ಯಗಳ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಭೌತಶಾಸ್ತ್ರದ ಪ್ರಾಧ್ಯಾಪಕ ಡಾ ಅಶ್ವತ್ಥ ಬಾಬು.
5: ಈಗಾಗಲೇ ನಾವೆಲ್ಲರೂ ಕಂಪ್ಯೂಟರ್ ಬಳಸುತ್ತಿದ್ದೀವಿ, ಆದರೆ ಮುಂದಿನ ದಿನಗಳಲ್ಲಿ ಕ್ವಾಂಟಮ್ ಕಂಪ್ಯೂಟರ್ ಬಳಸುವ ಮೂಲಕ ಕೆಲವು ಕಷ್ಟದ ಸಮಸ್ಯೆಗಳನ್ನು ಇನ್ನೂ ವೇಗವಾಗಿ ಪರಿಷ್ಕರಿಸಬಹುದು. ಈ ಕ್ವಾಂಟಮ್ ಟೆಕ್ನಾಲಜಿಯನ್ನು ಬೆಳೆಸಲು ಕರ್ನಾಟಕ ಸರ್ಕಾರವು ಉತ್ತಮವಾದ ಹೆಜ್ಜೆಯನ್ನು ಮುಂದಿಟ್ಟಿದೆ. 18 ಕೋಟಿ ನೀಡಿದೆ. IIIT ಧಾರವಾಡ್ನಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ನ ಸ್ಥಾಪಿಸಲು ಬೆಳೆಸಿದ್ದೀವಿ. ಈ ಸೆಂಟರ್ ಮೂಲಕ ಕ್ವಾಂಟಮ್ ಟೆಕ್ನಾಲಜಿನಲ್ಲಿ ರಿಸರ್ಚ್, ಸ್ಕಿಲ್ ಡೆವಲಪ್ಮೆಂಟ್, ಇನ್ಫ್ರಾಸ್ಟ್ರಕ್ಚರ್ ಮತ್ತು ಸ್ಟಾರ್ಟ್ಅಪ್ ಆಕ್ಟಿವಿಟೀಸ್ಗೆ ಹೆಚ್ಚಿನ ಮಹತ್ವವನ್ನು ನೀಡುವುದು ನಮ್ಮ ಮುಖ್ಯ ಉದ್ದೇಶ. ಕರ್ನಾಟಕದ ಎಲ್ಲಾ ಭಾಗಗಳಕ್ಕೂ ಬೆಳೆಸುವುದು ನಮ್ಮ ಮುಖ್ಯ ಉದ್ದೇಶವಾಗಿದೆ. ಈಗಾಗಲೇ ಭಾರತ ಸರ್ಕಾರದ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಕೂಡ ದೇಶದಲ್ಲಿ ಕ್ವಾಂಟಮ್ ಟೆಕ್ನಾಲಜಿಯನ್ನು ಬೆಳೆಸಲು ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡುತ್ತಿದೆ. ಈ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಮೂಲಕ ಕೂಡ IIIT ಧಾರವಾಡ್ಗೆ 1 ಕೋಟಿ ರೂಪಾಯಿ ಅಂಡರ್ ಗ್ರಾಜುಯೇಟ್ ಲ್ಯಾಬ್ ಸ್ಥಾಪಿಸಲು ಅವಕಾಶ ಸಿಕ್ಕಿದೆ. IIIT ಧಾರವಾಡ್ನಲ್ಲಿ ಈಗಾಗಲೇ ಬಿಟೆಕ್ ನಲ್ಲಿ ಕ್ವಾಂಟಮ್ ಮೈನರ್ ಮತ್ತು ಎಂಟೆಕ್ ಪ್ರೋಗ್ರಾಂ ನಡೆಸುತ್ತಿದ್ದೇವೆ. ನಮ್ಮ ಕ್ವಾಂಟಮ್ ಸೆಂಟರ್ ಅಲ್ಲಿ 3 ತರವಾದ ಎಕ್ಸ್ಪೆರಿಮೆಂಟಲ್ ಸೆಟ್ಅಪ್ಸ್ ನ ನಾವು ಸ್ಥಾಪಿಸುತ್ತಿದ್ದೇವೆ. 25 ಕ್ಯೂಬಿಟ್ ಕ್ವಾಂಟಮ್ ಕಂಪ್ಯೂಟರ್, ಅದರಲ್ಲಿ ಸೂಪರ್ ಕಂಡಕ್ಟಿಂಗ್ ಕ್ಯೂಬಿಟ್ಸ್ ಇರುತ್ತವೆ. ಎರಡನೇದು ಕ್ವಾಂಟಮ್ ಕಮ್ಯುನಿಕೇಷನ್, ಕ್ವಾಂಟಮ್ ಸ್ಟೇಟ್ಸ್ ನ ಉಪಯೋಗಿಸಿ ಕ್ವಾಂಟಮ್ ಕಮ್ಯುನಿಕೇಷನ್ ಮಾಡುವುದು, ಕ್ವಾಂಟಮ್ ಸೆನ್ಸಿಂಗ್ ಅಂತ ಹೇಳಬಹುದು, ಅದರಲ್ಲಿ ಮೆಡಿಕಲ್ ಅಪ್ಲಿಕೇಶನ್ಸ್ ರಿಲೇಟೆಡ್ ಎಕ್ಸ್ಪೆರಿಮೆಂಟ್ಸ್ ನ ಮಾಡಬಹುದು.
0: ಖೇಲೋ ಇಂಡಿಯಾ ಹಾಗೂ ಫಿಟ್ ಇಂಡಿಯಾ ಉಪಕ್ರಮದಡಿ ಚಿತ್ರದುರ್ಗದ ಚಳ್ಳಕೆರೆ ರಸ್ತೆಯ ಶ್ರೀ ವಿನಾಯಕ ಕಲ್ಯಾಣ ಮಂಟಪದಲ್ಲಿ ರಾಜ್ಯಮಟ್ಟದ 2 ದಿನಗಳ 41ನೇ ಟೆಕ್ವಾಂಡೋ ಪಂದ್ಯಾವಳಿಗೆ ಚಾಲನೆ ದೊರೆತಿದೆ. ರಾಜ್ಯದ 13 ಜಿಲ್ಲೆಗಳಿಂದ 300ಕ್ಕೂ ಹೆಚ್ಚು ಟೆಕ್ವಾಂಡೋ ಪಟುಗಳು ಭಾಗವಹಿಸಿದ್ದಾರೆ. ವಿಧಾನ ಪರಿಷತ್ ಶಾಸಕ KS ನವೀನ್ ಪಂದ್ಯಾವಳಿ ಉದ್ಘಾಟಿಸಿದರು. ಕೊರಿಯಾ ಮೂಲದ ಈ ಕ್ರೀಡೆ ಕೈಕಾಲುಗಳ ಸೂಕ್ತ ಸಮನ್ವಯದಿಂದ ಯಾವುದೇ ಆಯುಧವಿಲ್ಲದೆ ಎದುರಾಳಿಯನ್ನು ಎದುರಿಸುವ ಶಕ್ತಿ ನೀಡುತ್ತದೆ ಎಂದರು. ರಾಜ್ಯ ಟೆಕ್ವಾಂಡೋ ಸಂಸ್ಥೆಯ ಅಧ್ಯಕ್ಷ ಜಯ ತಿರುಮಲ ಹಾಗೂ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಮೈಸೂರಿನ ವೈಶಾಖ ಹಾಗೂ ಧಾರವಾಡದ ಭೀಮವ್ವ ಅವರು ಗದಗ್ ತಾಲೂಕು ಮುಳಗುಂದದಲ್ಲಿ ರಾಜ್ಯ ಅಮೇಚುವರ್ ಸೈಕ್ಲಿಂಗ್ ಸಂಸ್ಥೆ ಆಯೋಜಿಸಿರುವ 21ನೇ ರಾಜ್ಯ ಮೌಂಟೇನ್ ಬೈಕ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ನಲ್ಲಿ ಕ್ರಮವಾಗಿ ಪುರುಷ ಮತ್ತು ಮಹಿಳಾ ಎಲೀಟ್ ವಿಭಾಗದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ತೋಟಗಾರಿಕೆ ಪಿತಾಮಹ ಡಾ ಎಂಎಚ್ ಮರಿಗೌಡ ಅವರ ಜನ್ಮದಿನದ ಹಿನ್ನೆಲೆ ಹಾಸನದ ಸಿಲ್ವರ್ ಜುಬಿಲಿ ಪಾರ್ಕ್ನಲ್ಲಿ ಗಿಡ ನೆಟ್ಟು ಪ್ರತಿಮೆಗೆ ಗೌರವ ಅರ್ಪಿಸಲಾಯಿತು. ಬಳ್ಳಾರಿಯ ತೋರಣಗಲ್ಲಿನ JSW ಕೈಗಾರಿಕೆ ಆವರಣದ 9 ಸ್ಥಳಗಳಲ್ಲಿ ನಡೆದ ರಕ್ತದಾನ ಶಿಬಿರದಲ್ಲಿ 2000ಕ್ಕೂ ಅಧಿಕ ಯೂನಿಟ್ ರಕ್ತ ಸಂಗ್ರಹಿಸಲಾಗಿದೆ ಎಂದು ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾ ಮರಿಯಂಬಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದಿನಿಂದ 17ನೇ ತಾರೀಖಿನವರೆಗೆ ಹರ್ ಘರ್ ತಿರಂಗ ದೇಶಾದ್ಯಂತ ಅಭಿಯಾನ. ವಂದೇ ಮಾತರಂಗೆ 150 ವರ್ಷ ಪೂರ್ಣ ಹರ್ ಘರ್ ತಿರಂಗಾ ಅಭಿಯಾನ ರಾಷ್ಟ್ರೀಯ ಗೀತೆಗೆ ಸಮರ್ಪಿತ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಕ್ವಾಂಟಮ್ ಕಾಂಪ್ಯೂಟಿಂಗ್ ಶ್ರೇಷ್ಠತಾ ಕೇಂದ್ರ ಕಾರ್ಯಾರಂಭ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ. ಚಿತ್ರದುರ್ಗದಲ್ಲಿ ರಾಜ್ಯಮಟ್ಟದ 41ನೇ ಟೆಕ್ವಾಂಡೋ ಪಂದ್ಯಾವಳಿಗೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಇದು ಆಕಾಶವಾಣಿ ಬೆಂಗಳೂರು. ಈಗ ಎಂಜೆ ರವಿಶೇಖರ್ ಅವರಿಂದ ಭಾವಗೀತೆಗಳು. ಮೊದಲಿಗೆ ಕೇಳಿ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಒಂದು ರಚನೆ, ಎಲ್ಲಿಲ್ಲದ ಪರಿಮಳ ಈ ಮಲ್ಲಿಗೆ.

0: ಇದುವರೆಗೆ ಎಂಜೆ ರವಿಶೇಖರ್ ಅವರು ಹಾಡಿದ್ದ ಕೆಲವೊಂದು ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ. ಈಗ ಸಮಯ ಸರಿಯಾಗಿ 7:29:10. ಈಗ ಕೆಲವೊಂದು ಪ್ರಕಟಣೆಗಳನ್ನು ಕೇಳುವಿರಿ.
1: ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ

0: ಶ್ರೇಯ. ಏ ಶ್ರೇಯ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ಸಲ ಕರಿತೀಯಾ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ನಮ್ ದೇವ್ರ ಸತ್ಯ, ನನಗ್ ಗೊತ್ತಿಲ್ವಾ, ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡ್ ಬಿಡ್ ಬಿಡ್ ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಅಮ್ಮ ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ ನನ್ಗಂತೂ ನಿನ್ ಇಡ್ಲಿ, ದೋಸೆ, ಅವಲಕ್ಕಿ, ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
6: ನೀನ್ ಮಾಡಿದ್ದು ನೀನೇ ತಿನ್ನು.
7: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
8: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
9: ಐಸ್ ಕ್ರೀಮ್ ಬೇಕೆ, ಐಸ್ ಕ್ರೀಮ್ ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
10: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
11: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಈಗ ಸಮಯ ಸರಿಯಾಗಿ 7:33:40. ಇನ್ನು ಮುಂದೆ 7:34 ಪ್ರಕಟಣೆಗಳನ್ನು ಕೇಳುವಿರಿ. ಆ ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.

0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ ಅಂತರ್ಜಲ ಉಳಿಸಿ. ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ ನಾಳೆಗಾಗಿ ಉಳಿಸಿ.

0: ಅಮರನಾಥ ಯಾತ್ರೆ ಸ್ಥಗಿತ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್, ಅಶ್ಮಿತಾ ಚಾಲಿಹಾ, ಕ್ಯೂ ಹಾನ್ ನಡುವಿನ ಮಹಿಳಾ ಸಿಂಗಲ್ಸ್ ಫೈನಲ್ ಪಂದ್ಯ ಪ್ರಗತಿಯಲ್ಲಿ. ವಾರ್ತೆಗಳ ವಿವರ. ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರೊಂದಿಗೆ ದೂರವಾಣಿ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ ನಡೆಸಿದ್ದಾರೆ. ಪ್ರಮುಖ ಕ್ಷೇತ್ರಗಳಲ್ಲಿ ಭಾರತ ಅಮೆರಿಕ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಿಷ್ಠಗೊಳಿಸುವ ಮಾರ್ಗಗಳ ಬಗ್ಗೆ ಚರ್ಚಿಸಲಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ವ್ಯಾಪಾರ, ರಕ್ಷಣೆ, ನಿರ್ಣಾಯಕ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳು, ಇಂಧನ ಭದ್ರತೆ ಮತ್ತು ನಿರ್ಣಾಯಕ ಖನಿಜಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಬದ್ಧತೆಯನ್ನು ಉಭಯ ನಾಯಕರು ಪುನರುಚ್ಚರಿಸಿದ್ದಾರೆ. ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಕುರಿತು ಇಬ್ಬರೂ ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡಿದ್ದಾರೆ. ಹರ್ ಘರ್ ತಿರಂಗಾ ಅಭಿಯಾನ ಇಂದು ಪ್ರಾರಂಭವಾಗಲಿದ್ದು ಈ ತಿಂಗಳ 17ರವರೆಗೆ ನಡೆಯಲಿದೆ. ದೇಶದ ನಾಗರಿಕರು ರಾಷ್ಟ್ರಧ್ವಜವನ್ನು ಹಾರಿಸಲು ಹಾಗೂ ದೇಶಭಕ್ತಿ, ರಾಷ್ಟ್ರೀಯ ಏಕತೆ ಮತ್ತು ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಆಚರಿಸುವ ಚಟುವಟಿಕೆಗಳಲ್ಲಿ ಭಾಗಿಯಾಗಲು ಪ್ರೋತ್ಸಾಹಿಸುವುದು ಈ ಉಪಕ್ರಮದ ಗುರಿಯಾಗಿದೆ. ಈ ವರ್ಷದ ಅಭಿಯಾನವು ಭಾರತದ ರಾಷ್ಟ್ರೀಯ ಗೀತೆ ವಂದೇ ಮಾತರಂನ 150ನೇ ವಾರ್ಷಿಕೋತ್ಸವದೊಂದಿಗೆ ಹೊಂದಿಕೆಯಾಗುವುದರಿಂದ ವಿಶೇಷ ಮಹತ್ವವನ್ನು ಹೊಂದಿದೆ. ಇದು ದೇಶಭಕ್ತಿಯ ವಿಶಿಷ್ಟ ಆಚರಣೆಯಲ್ಲಿ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರೀಯ ಗೀತೆಯನ್ನು ಒಟ್ಟುಗೂಡಿಸುತ್ತದೆ. ಆಚರಣೆಗಳ ಭಾಗವಾಗಿ ದೇಶಾದ್ಯಂತ ವಂದೇ ಮಾತರಂನ ಸಾಮೂಹಿಕ ಗಾಯನವನ್ನು ಆಯೋಜನೆ ಮಾಡಲಾಗುತ್ತದೆ. 200ಕ್ಕೂ ಹೆಚ್ಚು ಭಾರತೀಯ ರಾಯಭಾರ ಕಚೇರಿಗಳು, ಹೈಕಮಿಷನ್ಗಳು ಮತ್ತು ದೂತಾವಾಸ ಕಚೇರಿಗಳು ಅಭಿಯಾನವನ್ನು ಗುರುತಿಸಲು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಿವೆ. ವಿಶೇಷವಾಗಿ ಸೂರ್ಯಪಥ ತಿರಂಗಾ ಡಿಜಿಟಲ್ ರಿಲೇ ಆಗಸ್ಟ್ 15ರಂದು ಫಿಜಿಯಲ್ಲಿರುವಂತಹ ಭಾರತದ ರಾಜತಾಂತ್ರಿಕ ಕಚೇರಿಯಿಂದ ಪ್ರಾರಂಭವಾಗಿ ಸ್ಯಾನ್ ಫ್ರಾನ್ಸಿಸ್ಕೋದ ಭಾರತೀಯ ಕಾನ್ಸುಲೇಟ್ ಜನರಲ್ನಲ್ಲಿ ಮುಕ್ತಾಯಗೊಳ್ಳುತ್ತದೆ. ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಅವರು ನಿನ್ನೆ ಅಬಿಜಾನ್ನಲ್ಲಿ ಕೋಟ್ ದಿ ಐವರಿ ಅಧ್ಯಕ್ಷ ಅಲಸೆಂಟ್ ಔಟ್ಟಾರಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಬೆಳೆಯುತ್ತಿರುವಂತಹ ಭಾರತ ಕೋಟ್ ಡಿ ಐವರಿ ಪಾಲುದಾರಿಕೆಯ ಕುರಿತು ಉಭಯ ನಾಯಕರು ಚರ್ಚೆ ನಡೆಸಿದರು. ಆಫ್ರಿಕಾದೊಂದಿಗೆ ಬಲವಾದ ಮತ್ತು ಆಳವಾದ ಸಂಬಂಧವನ್ನು ಮುಂದುವರೆಸಲು ಭಾರತದ ಹಂಚಿಕೆಯ ಬದ್ಧತೆಯನ್ನು ಪುನರುಚ್ಚರಿಸಿದರು. ಭಾರತ ಕೋಟ್ ಡಿ ಐವರಿ ನಡುವಿನ ದೀರ್ಘಕಾಲದ ಸ್ನೇಹವನ್ನು ಮತ್ತಷ್ಟು ಬಲಪಡಿಸಲು ಹಾಗೂ ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಉಭಯ ನಾಯಕರು ಚರ್ಚೆ ನಡೆಸಿದರು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇತ್ತೀಚಿನ ಮಳೆ, ಯಾತ್ರಾ ಮಾರ್ಗದ ದುರಸ್ತಿ ಕಾರ್ಯ ಹಾಗೂ ಮುಂದಿನ ಕೆಲವು ದಿನಗಳಲ್ಲಿ ಪ್ರತಿಕೂಲ ಹವಾಮಾನದ ಮುನ್ಸೂಚನೆಯಿಂದಾಗಿ ಪಹಲ್ಗಾಮ್ ಮತ್ತು ಬಾಲ್ಟಾಲ್ ಮಾರ್ಗಗಳಲ್ಲಿ ಇಂದಿನಿಂದ ವಾರ್ಷಿಕ ಅಮರನಾಥ ಯಾತ್ರೆಯನ್ನು ಸ್ಥಗಿತಗೊಳಿಸಲಾಗಿದೆ. ಹಳಿಗಳ ಸ್ಥಿತಿ ಮತ್ತು ಭಾರತ ಹವಾಮಾನ ಇಲಾಖೆ ಹೊರಡಿಸಿದ ಹವಾಮಾನ ಮುನ್ಸೂಚನೆಯನ್ನು ಗಮನದಲ್ಲಿಟ್ಟುಕೊಂಡು ಯಾತ್ರೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ರಂಬನ್ ಜಿಲ್ಲೆ ಮತ್ತು ಕಾಶ್ಮೀರದ ಕೆಲವು ಭಾಗಗಳಲ್ಲಿ ಮಳೆ ಮತ್ತು ಪ್ರತಿಕೂಲ ಹವಾಮಾನದ ನಡುವೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಿನ್ನೆ ಜಮ್ಮುವಿನ ಭಗವತಿ ನಗರ ಮೂಲ ಶಿಬಿರದಿಂದ ಯಾವುದೇ ಹೊಸ ಯಾತ್ರಾ ಬೆಂಗಾವಲು ಹೊರಡಲು ಅವಕಾಶ ನೀಡಲಾಗಿಲ್ಲ. ಈ ನಡುವೆ ಪವಿತ್ರ ಗುಹೆಯಲ್ಲಿ ದರ್ಶನ ಮುಗಿಸಿ ಬಾಲ್ಟಾಲ್ ಮೂಲ ಶಿಬಿರದಲ್ಲಿ ತಂಗಿದ್ದ 1202 ಯಾತ್ರಿಕರನ್ನ ಒಳಗೊಂಡಂತಹ 28ನೇ ಬ್ಯಾಚ್ಗೆ 44 ವಾಹನಗಳ ಬೆಂಗಾವಲು ಮೂಲಕ ಜಮ್ಮು ಕಡೆಗೆ ಹೋಗಲು ಅವಕಾಶವನ್ನು ಕಲ್ಪಿಸಲಾಯಿತು. ಹಿಂದಿರುಗಿದ ಯಾತ್ರಿಕರಲ್ಲಿ 867 ಪುರುಷರು, 251 ಮಹಿಳೆಯರು, 1 ಮಗು, 79 ಸಾಧುಗಳು ಮತ್ತು 4 ಸಾಧ್ವಿಗಳು ಸೇರಿದ್ದಾರೆ. ಇದರೊಂದಿಗೆ 2026ರ ಯಾತ್ರೆಯಲ್ಲಿ ದರ್ಶನ ಪಡೆದ ಒಟ್ಟು ಯಾತ್ರಿಕರ ಸಂಖ್ಯೆ 480,019 ತಲುಪಿದೆ. 57 ದಿನಗಳ ಕಾಲ ನಡೆದ ಅಮರನಾಥ ಯಾತ್ರೆ ಜುಲೈ 3ರಂದು ಅನಂತನಾಗ್ ಜಿಲ್ಲೆಯ ಸಾಂಪ್ರದಾಯಿಕ ಚಂದನ್ವಾರಿ ಮಾರ್ಗ ಮತ್ತು ಗಂಡರ್ಬಾಲ್ ಜಿಲ್ಲೆಯ ಬಾಲ್ಟಾಲ್ ಮಾರ್ಗ 2ರಿಂದಲೂ ಏಕಕಾಲದಲ್ಲಿ ಪ್ರಾರಂಭವಾಯಿತು. ಆಗಸ್ಟ್ 28ರಂದು ಸಾಂಪ್ರದಾಯಿಕ ಚಾಡಿ ಮುಬಾರಕ್ ಸಮಾರಂಭದೊಂದಿಗೆ ಸಂಪನ್ನಗೊಳ್ಳಲಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರು ನವದೆಹಲಿಯಲ್ಲಿ ನಡೆದಂತಹ ಇಂಡಿಯಾ ಮೆಡಿಕಲ್ ಡಿವೈಸ್ 2026ರ ಕಾರ್ಯಕ್ರಮದಲ್ಲಿ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ದೇಶಾದ್ಯಂತ ಇಂದಿನಿಂದ ಹರ್ ಘರ್ ತಿರಂಗಾ ಅಭಿಯಾನ. ಕೋಟ್ ಡಿ ಐವರಿ ಅಧ್ಯಕ್ಷರೊಂದಿಗೆ ಸಚಿವ ಕೀರ್ತಿವರ್ಧನ್ ಸಿಂಗ್ ಮಾತುಕತೆ. ಪ್ರತಿಕೂಲ ಹವಾಮಾನ, ಇಂದಿನಿಂದ ವಾರ್ಷಿಕ

ಎಐ ಇನ್ ಮೆಡ್ಟೆಕ್ ಕೃತಕ ಬುದ್ಧಿಮತ್ತೆಯ ಮೂಲಕ ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಎಂಬ ವರದಿಯನ್ನು ಬಿಡುಗಡೆ ಮಾಡಿದರು. ಆರೋಗ್ಯ ಸಚಿವಾಲಯದ ಪ್ರಕಾರ ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆಯ ಜವಾಬ್ದಾರಿಯುತ ಅಳವಡಿಕೆಯನ್ನು ವೇಗಗೊಳಿಸಲು 5 ಪ್ರಮುಖ ಆದ್ಯತೆಗಳನ್ನು ವರದಿ ವಿವರಿಸಿದೆ. ಕೃತಕ ಬುದ್ಧಿಮತ್ತೆಗೆ ಸಿದ್ಧವಾಗಿರುವಂತಹ ದತ್ತಾಂಶ ಮತ್ತು ಪುರಾವೆಗಳ ಅಭಿವೃದ್ಧಿ, ಜೀವನಚಕ್ರ ಆಧಾರಿತ ನಿಯಂತ್ರಣ ಹಾಗೂ ಮರುಪಾವತಿ ವ್ಯವಸ್ಥೆ, ಎಐ ಆಧಾರಿತ ರೋಗ ನಿರ್ಣಯ ವ್ಯವಸ್ಥೆಗಳ ವಿಸ್ತರಣೆ ಹಾಗೂ ಸರ್ಕಾರ, ಕೈಗಾರಿಕೆ, ಆರೋಗ್ಯ ಕ್ಷೇತ್ರ ಮತ್ತು ಶೈಕ್ಷಣಿಕ ವಲಯಗಳ ನಡುವಿನ ಸಹಕಾರ ಬಲಪಡಿಸುವುದು ಸೇರಿದಂತೆ ಹಲವು ಅಂಶಗಳನ್ನು ವರದಿ ಒಳಗೊಂಡಿದೆ. ಭಾರತದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಸಾಫ್ಟ್ವೇರ್ ಸಾಮರ್ಥ್ಯ ಮತ್ತು ಬೆಳೆಯುತ್ತಿರುವಂತಹ ಮೆಡ್ಟೆಕ್ ಉತ್ಪಾದನಾ ನೆಲೆಯನ್ನು ಬಳಸಿಕೊಂಡು ಜವಾಬ್ದಾರಿಯುತ ಎಐ ಆಧಾರಿತ ವೈದ್ಯಕೀಯ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಜಾಗತಿಕ ನಾಯಕನಾಗಿ ಹೊರಹೊಮ್ಮುವ ಅವಕಾಶ ಭಾರತಕ್ಕಿದೆ ಎಂದು ವರದಿ ತಿಳಿಸಿದೆ. ಅಸ್ಸಾಂನಲ್ಲಿ ನಡೆಯುತ್ತಿರುವಂತಹ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ನ ಫೈನಲ್ನಲ್ಲಿ ಇಂದು ಭಾರತದ ಅಶ್ಮಿತಾ ಚಾಲಿಹಾ ಮತ್ತು ಚೀನಾದ ಕ್ಯೂ ಹಾನ್ ಮುಖಾಮುಖಿಯಾಗಿದ್ದಾರೆ. ಪಂದ್ಯ ಪ್ರಗತಿಯಲ್ಲಿದೆ. ನಿನ್ನೆ ನಡೆದಂತಹ ಸೆಮಿಫೈನಲ್ ಪಂದ್ಯದಲ್ಲಿ ಅಶ್ಮಿತಾ ಭಾರತದವರೇ ಆದಂತಹ ರಕ್ಷಿತಾ ರಾಮರಾಜ್ ವಿರುದ್ದ 21-13, 16-21, 21-13 ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿ ಅಂತಿಮ ಹಂತ ತಲುಪಿದರು. ಚೀನಾದ ಹೆಫಿಯಲ್ಲಿ ನಡೆದಂತಹ 9th ವರ್ಲ್ಡ್ ಬ್ರಿಡ್ಜ್ ಫೆಡರೇಷನ್ ಯೂತ್ ಟ್ರಾನ್ಸ್ ನ್ಯಾಷನಲ್ ಚಾಂಪಿಯನ್ಶಿಪ್ನ 31 ವರ್ಷದ ಒಳಗಿನವರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಸಕ್ನಿಕ್ ರಾಯ್ ಮತ್ತು ಸಯಂತನ್ ಕುಶಾರಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು. ಮೊದಲ ಎಲಿಮಿನೇಷನ್ ಸುತ್ತಿನಲ್ಲಿ 34 ಜೋಡಿಗಳು ಸ್ಪರ್ಧಿಸಿದ್ದವು. ಭಾರತೀಯ ಜೋಡಿ ಸೇರಿದಂತೆ ಅಗ್ರ 14 ಜೋಡಿಗಳು ಫ್ಲೈಟ್ ಎ ಹಂತಕ್ಕೆ ಮುನ್ನಡೆದವು. ಇರಾನ್ ಅಧ್ಯಕ್ಷ ಮಸೂದ್ ಫೆಜೆಸ್ಕಿಯನ್ ಅವರು ರಾಜತಾಂತ್ರಿಕತೆ ಮತ್ತು ರಾಷ್ಟೀಯ ಹಿತಾಸಕ್ತಿಗಳನ್ನು ಕಾಪಾಡುವ ಇರಾನ್ನ ಬದ್ಧತೆಯನ್ನು ಪುನರುಚ್ಚರಿಸಿದ್ದಾರೆ. ತಮ್ಮ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟವಾದಂತಹ ಸಂದರ್ಶನವೊಂದರಲ್ಲಿ ಮಸೂದ್ ಅವರು ಅಮೆರಿಕದೊಂದಿಗೆ ಮಾತುಕತೆ ನಡೆಸುವ ಮತ್ತು ಯುದ್ದವನ್ನು ಕೊನೆಗೊಳಿಸುವ ಗುರಿಯನ್ನು ಹೊಂದಿರುವ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕುವ ಇರಾನ್ ಸರ್ಕಾರದ ನಿರ್ಧಾರವನ್ನು ಸಮರ್ಥಿಸಿಕೊಂಡಿದ್ದಾರೆ. ಒಪ್ಪಂದದ ಅಡಿಯಲ್ಲಿ ಅಮೆರಿಕ ತನ್ನ ಬಾಧ್ಯತೆಗಳನ್ನು ಪೂರೈಸುವವರೆಗೆ ಇರಾನ್ ತನ್ನ ಬದ್ಧತೆಗಳನ್ನು ಗೌರವಿಸುತ್ತದೆ. ಅಮೆರಿಕ ತನ್ನ ಬದ್ಧತೆಗಳನ್ನು ಪೂರೈಸಲು ವಿಫಲವಾದರೆ ಇರಾನ್ ಪ್ರಕ್ರಿಯೆಯನ್ನು ಮುಂದುವರಿಸಲು ಯಾವುದೇ ಬಾಧ್ಯತೆಯನ್ನು ಹೊಂದಿರುವುದಿಲ್ಲ ಎಂದು ಅವರು ಹೇಳಿದ್ದಾರೆ. ಇರಾನ್ ಜೊತೆಗಿನ ಸಂಘರ್ಷ ಶೀಘ್ರದಲ್ಲೇ ಕೊನೆಗೊಳ್ಳಬಹುದು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಶ್ವಾಸ ವ್ಯಕ್ತಪಡಿಸಿದ್ದು, ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದುವುದನ್ನು ತಡೆಯಲು ಅಮೆರಿಕ ಬದ್ಧವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ಉದ್ಯೋಗ ಕಳೆದುಕೊಂಡಂತಹ ಬಳಿಕ ಹೊಸ ಉದ್ಯೋಗ ಹುಡುಕಿಕೊಳ್ಳಲು ವಲಸೆ ರಹಿತ ವೀಸಾದ ಅಡಿ ಅಮೆರಿಕದಲ್ಲಿರುವಂತಹ ಕೆಲವು ವಿದೇಶಿ ಉದ್ಯೋಗಿಗಳಿಗೆ ನೀಡಲಾಗುವ 60 ದಿನಗಳ ಕಾಲಾವಕಾಶವನ್ನು ರದ್ದುಗೊಳಿಸುವ ಪ್ರಸ್ತಾವನೆಯನ್ನು ಅಮೆರಿಕ ಪರಿಶೀಲಿಸುತ್ತಿದೆ. ಪ್ರಸ್ತಾವನೆ ಜಾರಿಗೆ ಬಂದರೆ ಉದ್ಯೋಗ ಅಂತ್ಯಗೊಂಡ ಕೂಡಲೇ ಸಂಬಂಧಿತ ಉದ್ಯೋಗಿಗಳು ಅಮೆರಿಕ ತೊರೆಯಬೇಕಾಗಬಹುದು. ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆ ಸಲ್ಲಿಸಿರುವಂತಹ ಪ್ರಸ್ತಾವನೆ ಪ್ರಸ್ತುತ ಫೆಡರಲ್ ಆಡಳಿತ ಮತ್ತು ಬಜೆಟ್ ಕಚೇರಿ ಪರಿಶೀಲನೆಯಲ್ಲಿದೆ. ಪ್ರಸ್ತಾವನೆಯ ಹೆಚ್ಚಿನ ವಿವರಗಳು ತಕ್ಷಣಕ್ಕೆ ಲಭ್ಯವಾಗಿಲ್ಲ. ಉದ್ಯೋಗ ಕಳೆದುಕೊಂಡ ನಂತರ ಹೊಸ ಉದ್ಯೋಗ ಹುಡುಕುವ ಅವಧಿಯಲ್ಲಿ ವಿದೇಶಿ ಉದ್ಯೋಗಿಗಳು ಹಾಗೂ ಅವರ ಅವಲಂಬಿತರು ಅಮೆರಿಕದಲ್ಲಿ ಉಳಿಯಲು ಅನುಕೂಲವಾಗುವಂತೆ 60 ದಿನಗಳ ಈ ಅವಕಾಶವನ್ನು 2017 ಪರಿಚಯಿಸಲಾಗಿತ್ತು. ಹವಾಮಾನ. ಉತ್ತರಾಖಂಡ ಮತ್ತು ಛತ್ತೀಸ್ಗಢದಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆ ನೀಡಿರುವ ಭಾರತೀಯ ಹವಾಮಾನ ಇಲಾಖೆ ಈ ಪ್ರದೇಶಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದೆ. ಹರಿಯಾಣ, ಚಂಡೀಗಢ, ಹಿಮಾಚಲ ಪ್ರದೇಶ, ಪಂಜಾಬ್, ಉತ್ತರ ಪ್ರದೇಶ, ಬಿಹಾರ, ರಾಜಸ್ಥಾನ, ಜಾರ್ಖಂಡ್, ಮಧ್ಯಪ್ರದೇಶ ಮತ್ತು ಈಶಾನ್ಯ ಭಾರತದ ಕೆಲವು ಭಾಗಗಳಲ್ಲೂ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ. ಕರ್ನಾಟಕ, ಜಮ್ಮು ಕಾಶ್ಮೀರ, ಆಂಧ್ರಪ್ರದೇಶ, ಕೇರಳ, ಮಾಹೆ, ತಮಿಳುನಾಡು, ಪುದುಚೇರಿ, ಕಾರೈಕಲ್, ಲಕ್ಷದ್ವೀಪ ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಇಂದು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ದೇಶಾದ್ಯಂತ ಇಂದಿನಿಂದ ಹರ್ ಘರ್ ತಿರಂಗಾ ಅಭಿಯಾನ. ಕೋಟ್ ಡಿ ಐವರಿ ಅಧ್ಯಕ್ಷರೊಂದಿಗೆ ಸಚಿವ ಕೀರ್ತಿವರ್ಧನ್ ಸಿಂಗ್ ಮಾತುಕತೆ. ಪ್ರತಿಕೂಲ ಹವಾಮಾನ, ಇಂದಿನಿಂದ ವಾರ್ಷಿಕ ಅಮರನಾಥ ಯಾತ್ರೆ ಸ್ಥಗಿತ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಅಶ್ಮಿತಾ ಚಾಲಿಹಾ ಕ್ಯೂ ಹಾನ್ ನಡುವಿನ ಮಹಿಳಾ ಸಿಂಗಲ್ಸ್ ಫೈನಲ್ ಪಂದ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಗಂಟೆಗೆ.

ಆಕಾಶವಾಣಿ ಬೆಂಗಳೂರು, ಸಮಯ 7:45. ಚಿತ್ರಗೀತೆಗಳು. ಮೊದಲ ಗೀತೆ ಅವಳ ಹೆಜ್ಜೆ ಚಿತ್ರದ್ದು. ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿಯವರ ಧ್ವನಿಯಲ್ಲಿದೆ. ಚಿ ಉದಯಶಂಕರ್ ಅವರ ಗೀತರಚನೆಗೆ ರಾಜನ್ ನಾಗೇಂದ್ರ ಸಂಗೀತ ನೀಡಿದ್ದಾರೆ.

ಒಂದು ಸಿನಿಮಾ ಕಥೆ ಚಿತ್ರದ ಒಂದು ಗೀತೆ ಬಿಆರ್ ಛಾಯಾ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ. ಜಿ ಉದಯಶಂಕರ್ ಅವರ ಗೀತ ರಚನೆಗೆ ರಾಜನ್ ನಾಗೇಂದ್ರ ಸಂಗೀತ ನೀಡಿದ್ದಾರೆ.

ರಥಸಪ್ತಮಿ ಚಿತ್ರದ ಒಂದು ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರ ಧ್ವನಿಯಲ್ಲಿದೆ. ಚಿ ಉದಯಶಂಕರ್ ಅವರ ಗೀತ ರಚನೆಗೆ ಉಪೇಂದ್ರ ಕುಮಾರ್ ಸಂಗೀತ ನೀಡಿದ್ದಾರೆ.

0: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೂ ಅವಳ ಹೆಜ್ಜೆ, ರಥಸಪ್ತಮಿ, ಒಂದು ಸಿನಿಮಾ ಕತೆ ಚಿತ್ರದ ಗೀತೆಗಳನ್ನು ಕೇಳಿದ್ರಿ. ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ, ಬಿಆರ್ ಛಾಯಾ. ಚಿ ಉದಯಶಂಕರ್ ಅವರ ಗೀತ ರಚನೆಗೆ ರಾಜನ್ ನಾಗೇಂದ್ರ ಮತ್ತು ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಬೆಂಗಳೂರು, ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಕೇಳಲಿದ್ದೀರಿ.
1: बेटा मैं कल अपने भतीजे के घर होके आया, देखकर हैरान रह गया कि वो लोग दिन भर एसी चलाते हैं, रोज वॉशिंग मशीन चलाते हैं, घर में दो दो फ्रिज हैं, फिर भी उसका बिजली बिल पता है कितना आता है? 0. मैंने पूछा तो भतीजा बोला, चाचा जी सब ऊपर वाले की दया है. मतलब सोलर पैनल की. मैंने सोचा अब तो लगवाना ही पड़ेगा. पीएम सूर्य घर मुफ्त बिजली योजना, जुड़ने के लिए रजिस्टर करें pmsuryaghar.gov.in पर.
2: हर घर सूर्य घर. क्या आप परेशानियों से

ವಿಘ್ನೇಶ್ವರನ ವಾಹನ ಚಿತ್ರದ ಗೀತೆಯೊಂದನ್ನು ಈವರೆಗೆ ಕೇಳುತ್ತಿದ್ದೀರಿ. ಹಾಡಿದ್ದ ಕಲಾವಿದರು ಎಸ್ ಜಾನಕಿ, ಇವರೊಂದಿಗೆ ಪಿ ಸುಶೀಲಾ ಹಾಗೂ ಎಸ್ ಪಿ ಶೈಲಜಾ ಅವರು. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಸತ್ಯಂ ಅವರಿಂದ. ಇನ್ನು ಮುಂದೆ ಕೇಳಿ ಗೆಜ್ಜನಾದ ಚಿತ್ರದ ಗೀತೆಯೊಂದನ್ನು ಹಾಡಿದ್ದಾರೆ ಚಿತ್ರ. ವಿ ಮನೋಹರ್ ಅವರ ಸಂಗೀತ ಮತ್ತು ಸಾಹಿತ್ಯ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಸೋನು ನಿಗಮ್ ಅವರು ಹಾಡಿರುವಂತಹ ಗಾಳಿಪಟ ಚಿತ್ರದ ಗೀತೆಯೊಂದನ್ನು ಜಯಂತ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಸಂಗೀತ ವಿ ಹರಿಕೃಷ್ಣ ಅವರಿಂದ.

ಈಗ ಕೇಳಿ ಮುಂಗಾರು ಮಳೆ ಚಿತ್ರದ ಗೀತೆಯೊಂದನ್ನು ಸೋನು ನಿಗಮ್ ಅವರ ಧ್ವನಿಯಲ್ಲಿ. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಸಂಗೀತ ಮನೋಮೂರ್ತಿ ಅವರಿಂದ.

0: ಇದುವರೆಗೂ ಕೆಲವೊಂದು ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ತಳೆದಿರಲು ಬಳುಕು ಹಗ್ಗದ ಮೇಲೆ ತಾನಡಿಯ ನಿಡುತ್ತ. ತಲೆ ಕೊಡವ ತಳೆದಿರಲು ಕೈ ಕತ್ತಿ ಪಿಡಿದಿರಲು ಬಳುಕು ಹಗ್ಗದ ಮೇಲೆ ತಾನಡಿಯ ನಿಡುತ್ತ. ಕೆಲಬಲಕ್ಕೆ ಬಿಳದೆ ಮುನ್ನಡೆವ ಡೊಂಬನುಪಾಯ ಕಲೆಯ ಜೀವನ ಯೋಗ ಮಂಕುತಿಮ್ಮ. ಕೆಲಬಲಕ್ಕೆ ಬಿಳದೆ ಮುನ್ನಡೆವ ಡೊಂಬನುಪಾಯ ಕಲೆಯ ಜೀವನ ಯೋಗ ಮಂಕುತಿಮ್ಮ.

ಇಲ್ಲಿ ದೊಂಬನ ಉದಾಹರಣೆ. ಈ ದೊಂಬನ ಉದಾಹರಣೆಯನ್ನು ಕನ್ನಡ ಕವಿಗಳು ಬೇರೆ ಬೇರೆ ರೀತಿಯಲ್ಲಿ ಬಳಸ್ಕೊಂಡಿದ್ದಾರೆ. ದೊಂಬ ಅನ್ನೋನು ಯಾವುದೋ ಒಂದು ಮಾಯದ ಒಂದು ಆವರಣವನ್ನು ಸೃಷ್ಟಿ ಮಾಡ್ತಾನೆ ಅಂಥೇಳಿ ಕುಮಾರವ್ಯಾಸ ಎಷ್ಟೋ ಕಡೆ ಹೇಳ್ತಾನೆ. ಆದರೆ ಇಲ್ಲಿ ದೊಂಬ ಎಂತಹ ಸಾಹಸಿ, ಎಂತಹ ಬದುಕಿನ ಅರ್ಥವನ್ನು ತಿಳಿದುಕೊಂಡ ವ್ಯಕ್ತಿ ಅನ್ನೋದ್ರ ಚಿತ್ರ ಇದೆ ಇಲ್ಲಿ. ನನಗಂತ ತುಂಬ ಇಷ್ಟ ಆಯ್ತಿದ್ದು ನೋಡಿ, ಹೇಗೆ ಎಕ್ಸಸೈಸ್ ಮಾಡ್ತಾನೆ ಅವನು. ಒಂದು ರೀತಿ ತಲೆ ಕೊಡವ ತಳೆದಿರಲು ದೊಂಬ್ರವನು ತಲೆ ಮೇಲೆ ಒಂದು ಕೊಡ ಇಟ್ಕೊಂಡಿದ್ದಾನೆ, ಆಮೇಲೆ ಕೈಯಲ್ಲಿ ಕತ್ತಿ ಹಿಡ್ಕೊಂಡಿದ್ದಾನೆ, ಹಗ್ಗ ಉದ್ದ ಕಬ್ಬಿಣದ್ದಾಗ್ಬೋದು ನೂರಿಂದೆ ಆಗ್ಬೋದು ಹಗ್ಗ, ಅದನ್ನು ಈ ಕಡೆ ಆ ಕಡೆ ಸಿಗಿಸಿರ್ತಾರೆ, ಮಧ್ಯದಲ್ಲಿ ನಡೀತಾನೆ. ಹಗ್ಗದ ಮೇಲೆ ನಡೆಯೋದೇ ಕಷ್ಟ ಆ ಎತ್ತರದಲ್ಲಿ. ಒಂದು ಕಡೆಯಲ್ಲಿ ಅವನು ತಲೆ ಅಲ್ಲಿ ಕೊಡ ಹೊತ್ಕೊಂಡಿದ್ದಾನೆ, ಕೈಯಲ್ಲಿ ಕತ್ತಿ, ಕತ್ತಿ ಆಗ್ಬೋದು ಕೋಲ್ ಆಗ್ಬೋದು ಬ್ಯಾಲೆನ್ಸ್ಗೋಸ್ಕರ ಅದರಲ್ಲಿ ಇಟ್ಕೊಳ್ಳೋದು. ಬಡುಕು ಹಗ್ ಇವನು ನಿಜವಾಗಿ ಕಲಾವಿದ. ತಲೆ ಕೊಡವ ತಳೆದಿರಲು, ಕೈ ಕತ್ತಿ ಪಿಡಿದಿರಲು, ಬಡುಕು ಹಗ್ಗದ ಮೇಲೆ ತಾನು ಅಡಿಯ ನೀಡುತ್ತಾ. ಬಡುಕು ಹಗ್ಗ ಬೇರೆ, ನೀವು ನಿಂತ್ಕೊಳ್ಳಿ ಗೊತ್ತಾಗುತ್ತೆ ಅಲ್ಲಿ 12 ಅಡಿ ಎತ್ತರದಲ್ಲಿರುತ್ತೆ, ಅದ್ರ ಮೇಲೆ ಹೇಗೆ ಅವ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತಾನೆ. ಆದರೆ ಕೆಲಬಲದೆ ಬೀಳದೆ, ಬೀಳದೆ ಅನ್ನಲ್ಲ ಡಿ ವಿ ಜಿಯವರು, ಬೀಳದೆ ಕೆಲಬಲಕ್ಕೆ ಬೀಳದೆ ಮುನ್ನಡೆವ ಡೊಂಬನ ಉಪಾಯ. ಆ ಡೊಂಬ ಹೇಗೆ ನಡೀತಾನೆ, ದಟ್ ಈಸ್ ಎಷ್ಟು ವರ್ಷಗಳ ಸಾಧನೆಯಿಂದ ಬರುತ್ತೆ ಗೊತ್ತಾ ಅದು. ಅಭ್ಯಾಸ ಅನ್ನೋದು ಕೌಂತೆಯ ಅಂತ ಇದನ್ನೇ ಹೇಳೋದು ಭಗವದ್ಗೀತೆಯಲ್ಲಿ. ಅಭ್ಯಾಸ ಮಾಡಿ ಮಾಡಿ ಮಾಡಿ ಡೊಂಬನ ಉಪಾಯ ಕಲೆಯೇ ಜೀವನ ಯೋಗ. ಅಂದರೆ ಬದುಕಿನಲ್ಲಿ ಬಂದ ಎಲ್ಲವುಗಳನ್ನು ಸ್ವೀಕರಿಸಿ ಬದುಕನ್ನು ಸಾಗಿಸೋ ಒಂದು ಡೊಂಬ ಇದನ್ನಲ್ಲ, ಅವನ ಉಪಾಯ ನಮಗಿರಬೇಕು. ಕಷ್ಟ ಸಾಧನೆ ಬಹಳ ಮುಖ್ಯ.

ಬಹುತರ್ಕ ಬಹುನೇಮ ಬೇಕಿಲ್ಲ, ವಹಿಸೆ ಜೀವನ ಭರವನದು ಹಗುರೆನಿಪಬೋಲ್. ಬಹುವಿದ್ಯೆ ಬಹುತರ್ಕ ಬಹುನೇಮ ಬೇಕಿಲ್ಲ, ವಹಿಸೆ ಜೀವನ ಭರವನದು ಹಗುರೆನಿಪಬೋಲ್. ಸಹನೆ ಸಮರಸ ಭಾವವಂತ ಪರೀಕ್ಷೆಗಳು ವಿಹಿತವಾತ್ಮದ ಹಿತಕ್ಕೆ ಮಂಕುತಿಮ್ಮ. ಸಹನೆ ಸಮರಸ ಭಾವವಂತ ಪರೀಕ್ಷೆಗಳು ವಿಹಿತವಾತ್ಮದ ಹಿತಕ್ಕೆ ಮಂಕುತಿಮ್ಮ.

0: ಅಂತರಿಕ್ಷಣೆ ಅಂತ ಈ ಪದ್ಯವನ್ನು ಕರಿಬಹುದು. ನಮ್ಮಲ್ಲೇ ನಾವು ನೋಡಿಕೊಂಡ್ರೆ ಒಳನೋಟ ಅಂತೂ ಕರೀತಾರೆ ಇದನ್ನು. ಒಳನೋಟಗಳಿಗೆ ತೋರಿಸೋದಿದೆಯಲ್ಲ, ಅದು ಶಾಸ್ತ್ರಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ಕೇಳ್ತಾರೆ ಇದನ್ನು, ಎಷ್ಟೊಂದು ವಿದ್ಯೆ ಸಾಧಿಸಿದ್ದಾರೆ, ಎಮ್ ಎ ಮಾಡಿಕೊಂಡಿದ್ದಾನೆ, ಪಿ ಎಚ್ ಡಿ ಮಾಡಿಕೊಂಡಿದ್ದಾನೆ, ಎಲ್ಲ ಮಾಡಿದರೂ ಕೂಡ ತರ್ಕದಲ್ಲಿ ಪ್ರಸಿದ್ಧನಾಗಿರ್ತಾನೆ, ಬೇಕಾದಷ್ಟು ನಿಯಮಗಳಿದೆಯಲ್ಲ, ರೂಲ್ಸು ಎಲ್ಲ ತಿಳಿದಿರ್ತಾನೆ. ಆದರೆ ಬದುಕು ನಡೆಸೋದಕ್ಕೆ ಇಂಥ ಯಾವುದೂ ಬೇಕಾಗಿಲ್ಲ, ಅಥವಾ ಸಾಕಾಗೋದಿಲ್ಲ. ಸುಮ್ಮನೆ ಇದನ್ನು ಕಲ್ತುಬಿಟ್ರೆ ಸಾಕಾಗೋದಿಲ್ಲ. ಆದರೆ ಜೀವನ ಭಾರವನ್ನು ಹಗುರೆ ನಿಪ ಓಲ್ ಅಷ್ಟೇ ಅವ್ನು ಮಾಡಬೇಕಾದ್ದು ಬದುಕು. ಲೈಟ್ ಲಗೇಜ್ ಅಂತ ಕರೀತಾರಲ್ಲ, ಹೆಚ್ಚು ಸಾಮಾನು ಇಟ್ಕೊಂಡ್ರೆ ಟ್ರೈನಲ್ಲಿ ಕಷ್ಟ ಆಗುತ್ತೆ ಅಂತ ಅದರ್ಥ. ಹಾಗೆ ಯಾವ ಶಾಸ್ತ್ರಜ್ಞಾನವನ್ನು ಬಯಸದೆ ಇದ್ದರೂ ಕೂಡ ಅದನ್ನು ಗಮನಿಸದೆ ಬದುಕನ್ನು ಹಗುರವಾಗಿ ಮಾಡಿಕೊಳ್ಳೋ ಕ್ರಮ ಇದೆಯಲ್ಲ, ಅದು ಸಹನೆ ಸಮರಸ ಭಾವ ಅಂತಃಪರೀಕ್ಷೆಗಳು. ಅಂತಃಪರೀಕ್ಷೆ ಅನ್ನೋ ಒಳ್ಳೆಯ ಶಬ್ದ ಇದು. ಅಂದರೆ ನಮ್ಮನ್ನೇ ನಾವು ಪರೀಕ್ಷೆ ಮಾಡ್ಕೊಳ್ತಾವ್ರು, ಸಹನೆ ಇರಬೇಕು, ಸಮಭಾವ ಇರಬೇಕು. ಯಾರಿಗೆ ಸಾಧ್ಯವಾಗುತ್ತೆ? ಕಾರಂತರು ಒಂದು ಕಾದಂಬರಿ ಒಳಗೆ ಜಂಬಣ್ಣ ಅವನ ವಿಚಾರ ಬರುತ್ತೆ. ಆಕ್ಸಿಡೆಂಟ್ ಒಳಗಾದಾಗ ಒಬ್ಬ ಪಾಪ ಕಾಲು ಮುರ್ಕೊಂಡು ಅವನು ಎಷ್ಟು ಸಮಾಧಾನ ಸ್ಥಿತಿಯಲ್ಲಿದ್ದ. ಸಹನೆ ಸಮರಸ ಭಾವ ಅಂತಃಪರೀಕ್ಷೆಗಳು ವಿಹಿತ ಆತ್ಮದ ಹಿತಕ್ಕೆ. ಇದು ರೆಟ್ರಾಸ್ಪೆಕ್ಷನ್ ಅಂತ ಕರಿಬಹುದು ಇದನ್ನು. ನಿಮ್ಮ ಆತ್ಮ ಹಿತವಾಗಬೇಕಾದ್ರೆ, ಹೊರಗಿನವ್ರಿಗಲ್ಲ ನಿಮ್ಮ ಅಂತರಂಗಕ್ಕೆ ಸಮಾಧಾನ ಆಗಬೇಕಾದ್ರೆ ಅಂತರೀಕ್ಷಣೆ ಅಗತ್ಯ. ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ, ಶಾಸ್ತ್ರಿ ತರದಿಂದ ಅಲ್ಲ ಮಂಕುತಿಮ್ಮ ಅಂತ ಕಡೆಯಲ್ಲಿ ಹೇಳ್ತಾರಲ್ಲ ಡಿ ವಿ ಜಿಯವರು, ಆ ಭಾವ ಇಲ್ಲಿ ಬಂದಿದೆ. ವಿದ್ಯೆ ನಿಜವಾಗಿ ಸಹಾಯ ಮಾಡುತ್ತೆ, ಆದರೆ ಅದು ಅಗತ್ಯ ಇಲ್ಲ. ಇಲ್ಲಿ ಬದುಕನ್ನು ಹಗುರಗೊಳಿಸಬೇಕಾದ್ರೆ ನಿನಗೆ ವಿದ್ಯಾಭ್ಯಾಸ ಇಲ್ಲದೇ ಇದ್ರೂ ಪರವಾಗಿಲ್ಲ, ಮಾಡ್ಕೊಳ್ಬೋದು.
1: ಕಗ್ಗದ ಸಿರಿ, ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಮಂಜುಳಾ, ವ್ಯಾಖ್ಯಾನ ಪ್ರೊಫೆಸರ್ ಆರ್ ರಾ ಮಿತ್ರ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ

0: ಆಕಾಶವಾಣಿ ಬೆಂಗಳೂರು.
1: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ ಹೀರೋಸ್ ಆಫ್ ದ

ಸರ್ವ ಜೀವಿಗಳ ಪ್ರಾಣ ಸ್ವರೂಪ ಗಾಳಿ. ಶರೀರಂ ಹಿ ವಿನಾ ವಾಯುಂ ಸಮತಾಂ ಯಾತಿ ದಾರುಭಿ. ವಾಯುವಿನ ಸಂಚಾರವಿಲ್ಲದ ದೇಹ ಕಟ್ಟಿಗೆಗೆ ಸಮಾನ ಎಂದಿದೆ ವಾಲ್ಮೀಕಿ ರಾಮಾಯಣ. ಮಲಿನ ಮತ್ತು ವಿಷಯುಕ್ತ ಗಾಳಿಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಲವು. ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರತರದ ಪರಿಣಾಮಗಳುಂಟಾಗುತ್ತವೆ. ವಾಯುಮಾಲಿನ್ಯ ತಡೆಯಿರಿ, ಪರಿಸರ ಉಳಿಸಿರಿ, ಇದು ವಿಶ್ವಸಂಸ್ಥೆಯ ಘೋಷಣೆ. ಮರಗಿಡ ಬೆಳೆಸಿ, ಜೀವಸಂಕುಲ ಉಳಿಸಿ, ಅಂತರ್ಜಲ ಹೆಚ್ಚಿಸಿ, ಪರಿಸರ ಉಳಿಸಿ.

0: ಏನ್ ಕಮ್ಲಿ, ಸಪ್ ಮೊರೆ ಹಾಕೊಂಡಿದೀಯಾ? ಡಾಕ್ಟರ್ ಏನ್ ಹೇಳಿದ್ರು? ಏನಾಯ್ತು?
1: ಏನೂ ಇಲ್ಲ ಬಿಡತ್ತೆ.
0: ಪರವಾಗಿಲ್ಲ ಹೇಳೆ.
1: ಈ ಸಾರಿನೂ ಹೆಣ್ಣೆ.
0: ಅಯ್ಯ ಇಷ್ಟೇ ನೀನ್ ಅಣೆ ಬರ.
2: ಯಾಕವ ಹಂಗಂತೀಯ?
0: ಇನ್ನೇನು ಆರ್ತಿ ಬೆಳಗಿ ಮನೆ ಕರ್ಕೋಬೇಕಿತ್ತ? ನಿಂಗೆ ಇನ್ನೊಂದ್ ಮದ್ವೆ ಮಾಡದೇಯ.
2: ಅವ ನಿಂಗೆ ಬುದ್ಗಿದ್ದಿ ನೆಟ್ಕೈತಾ ಹೆಂಗೆ? ಹೆಣ್ಣು ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಹೆಣ್ಣು ನಮ್ ಜೀವ, ನಮ್ ಮುಸುರು, ನಮ್ ದೈವ ಕಣವ. ಅದಕ್ಕೆ ನಮ್ ಹಿರಿಯರು ಮನುಷ್ಯನಿಗೆ ಅಗತ್ಯ ಇರೋದಕ್ಕೆಲ್ಲ ಹೆಣ್ಣನ ಹೆಸರಿಟ್ ಕರೆಯೋದು. ಭೂಮಿಗೆ ಭೂಮ್ತಾಯಿ ಅಂತ, ಹಣಕ್ಕೆ ಲಕ್ಷ್ಮವ್ವ, ವಿದ್ಯೆಗೆ ಸರಸ್ವತಿ, ನೀರ್ಗೆ ಗಂಗೆ ಅಂತ ಕರೆಯೋದು ಅವುಗಳು ನಮಗೆ ಮಾಡಿರೋ ಉಪಕಾರದ ಕೃತಜ್ಞತೆಗೋಸ್ಕರ. ಅವ್ವ ನಿಮ್ಮವ್ವ ಹೆಣ್ಣಲ್ವಾ?
0: ಹೌದು.
2: ನೀ ಹೆಣ್ಣಲ್ವಾ?
0: ಹೌದು.
2: ನಿನ್ ಸೊಸೆನೂ ಹೆಣ್ಣಲ್ವಾ? ನಿಮ್ಮವ್ವ ಹೆಣ್ಬೇಡ ಅಂತ ಯೋಚಿಸಿದ್ರೆ ನೀನಿವತ್ತು ಭೂಮಿ ಮೇಲೆ ಬರ್ತಿದ್ದ? ಇವರೆಲ್ಲ ಬೇಕು, ಪ್ರಪಂಚನೇ ನೋಡ್ದಿರೋ. ನನ್ನ ಮಗಳು ಬೇಡವನವ್ವ.
0: ನೀನು ಹೇಳ್ತಿದ್ರೆ ನನ್ ಕರುಳು ಕಿತ್ತು ಬರ್ತೈತೆ. ನಾನು ಅನ್ಕೊಂಡಿದ್ದು ತಪ್ಪಾಯ್ತು ಮಗ, ಕ್ಷಮಿಸ್ಬಿಡು.
2: ಅವ್ವ ಇದ್ರಾಗೆ ಕ್ಷಮಿಸೋದು ಏನೂ ಇಲ್ಲ. ಪ್ರತಿಯೊಬ್ರು ತಿಳ್ಕೊಳ್ರಿ, ಯಾರು ಹೆಣ್ಣನ್ನ ಕೀಳಕ್ ಕಾಣ್ತಾರೋ ಅವರು ಉದ್ಧಾರ ಆಗಕ್ಕಿಲ್ಲ, ಅವ್ರ ಮನೆ ಬೆಳಗಕ್ಕಿಲ್ಲ.
3: ಹೌದು, ಮನೆಗೆ ಬಂದರೆ ಹೆಣ್ಣು ಅದೇ ಮನುಕುಲದ ಕಣ್ಣು.

0: ಮಾನವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ಬೆಂಗಳೂರು, ಸಮಯ 9:05 ಗೀತ ಪಲ್ಲವ, ಚಿತ್ರಗೀತೆಗಳು. ಆರಂಭದ ಗೀತೆ ಯಜಮಾನ ಚಿತ್ರದ್ದು, ಸೋನು ನಿಗಮ್, ಶ್ರೇಯಾ ಘೋಷಾಲ್ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ. ಕವಿರಾಜ್ ಅವರ ಗೀತರಚನೆಗೆ ವಿ ಹರಿಕೃಷ್ಣ ಸಂಗೀತ ನೀಡಿದ್ದಾರೆ.

ಮುಂದಿನ ಗೀತೆ ಯುದ್ಧ ಚಿತ್ರದ್ದು. ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಬಿಆರ್ ಛಾಯಾ ಅವರ ಧ್ವನಿಯಲ್ಲಿದೆ. ವಿ ಮನೋಹರ್ ಅವರ ಗೀತರಚನೆ ಮತ್ತು ಸಂಗೀತವಿದೆ.

ಯಾವ ಹೂವು ಯಾರ ಮುಡಿಗೋ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ಗೀತ ರಚನೆಗೆ ರಾಜನ್ ನಾಗೇಂದ್ರರ ಸಂಗೀತವಿತ್ತು.

ವಿಂಡೋ ಸೀಟ್ ಚಿತ್ರದ ಒಂದು ಗೀತೆ ಅನುರಾಧ ಭಟ್ ಮತ್ತು ಅನಿರುದ್ಧ್ ಶಾಸ್ತ್ರಿ ಅವರ ಧ್ವನಿಯಲ್ಲಿದೆ. ಕವಿರಾಜ್ ಅವರ ಗೀತ ರಚನೆಗೆ ಅರ್ಜುನ್ ಜನ್ಯ ಸಂಗೀತ ನೀಡಿದ್ದಾರೆ.

ಗೀತ ಪಲ್ಲವ ಚಿತ್ರಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ಬೆಂಗಳೂರು, ಸಮಯ 9:30:10. ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ.

ಕರ್ನಾಟಕವನ್ನ ಹಲವು ರಾಜಮನೆತನಗಳು ಆಳಿವೆ. ಗಂಗರು, ಕದಂಬರು, ರಾಷ್ಟ್ರಕೂಟರು, ಚಾಲುಕ್ಯರು, ಹೊಯ್ಸಳರು, ವಿಜಯನಗರದ ಅರಸರು, ಹೀಗೆ ಹಲವು ರಾಜಮನೆತನಗಳ ಆಳ್ವಿಕೆಗೆ ಕರ್ನಾಟಕ ಸೇರಿತ್ತು. ಅಂತಹ ಒಂದು ಐತಿಹಾಸಿಕ ನಗರ ಗೋಕಾಕ್. ಇದು ಬೆಳಗಾವಿಯ ಪ್ರಮುಖ ನಗರಗಳಲ್ಲೊಂದಾಗಿದೆ. ನೈಸರ್ಗಿಕ ಸೌಂದರ್ಯ, ಜಲಪಾತ, ಐತಿಹಾಸಿಕ ಹಿನ್ನೆಲೆ, ವಿಶೇಷ ಖಾದ್ಯಕ್ಕೆ ಹೆಸರುವಾಸಿಯಾದಂತಹ ನಗರ ಇದು. ಕರ್ನಾಟಕದ ನಯಾಗರ ಅಂತ ಕರೆಯೋ ಗೋಕಾಕ್ ಜಲಪಾತ, ಜಲಪಾತದ ಮೇಲ್ಭಾಗದಲ್ಲಿ ಬ್ರಿಟಿಷರ ಕಾಲದಲ್ಲಿ ನಿರ್ಮಿಸಲಾದ ಸುಮಾರು 201 ಮೀಟರ್ ಉದ್ದದ ತೂಗು ಸೇತುವೆ ಪ್ರವಾಸಿಗರಿಗೆ ಮುದ ನೀಡಿದರೆ, ಖಾದ್ಯ ಪ್ರಿಯರಿಗೆ ಗೋಕಾಕ್ ಕರ್ದೆಂಟು ಬಹಳ ಇಷ್ಟವಾದ ತಿಂಡಿ. ಭಾರತದಲ್ಲೇ ಪ್ರಥಮ ಬಾರಿಗೆ ಜಲವಿದ್ಯುತ್ ಬಳಸಿ ಕಾರ್ಯನಿರ್ವಹಿಸಿದ ಕೈಗಾರಿಕೆಗಳಲ್ಲಿ ಒಂದಾದ ಗೋಕಾಕ್ ಮಿಲ್ಸ್ ಈ ನಗರದ ಹೆಮ್ಮೆ. ವಿಜಯನಗರದ ಅರಸರು, ಆದಿಲ್ಶಾಹಿಗಳು, ಮರಾಠರ ಆಡಳಿತಕ್ಕೆ ಒಳಪಟ್ಟಂತಹ ಸಮೃದ್ಧ ಸಾಂಸ್ಕೃತಿಕ ಪರಂಪರೆ ಹೊಂದಿರುವ ನಗರ ಗೋಕಾಕ್. ಇಂತಹ ನಗರದೊಂದಿಗೆ ಒಬ್ಬ ಶ್ರೇಷ್ಠ ಕವಿ, ಜ್ಞಾನಪೀಠ ಪ್ರಶಸ್ತಿ ವಿಜೇತ ಸಾಹಿತಿ ವಿನಾಯಕ ಕೃಷ್ಣ ಗೋಕಾಕ್ ಅವರ ನಂಟಿದೆ. ಹಾಗೆ ಗೋಕಾಕ್ ಚಳುವಳಿಯ ನಂಟು ಇದರ ಜೊತೆಗೆ ಬೆಸೆದಿದೆ.

1980ರ ದಶಕದಲ್ಲಿ ಕರ್ನಾಟಕದ ಶಾಲೆಗಳಲ್ಲಿ ಕನ್ನಡ ಭಾಷೆಯ ಸ್ಥಾನಮಾನದ ಬಗ್ಗೆ ಗೊಂದಲಗಳಿದ್ವು. ಅಂತಹ ಸಂದರ್ಭದಲ್ಲಿ ನಡೆದ ಗೋಕಾಕ್

0: ಚಳುವಳಿ ಕರ್ನಾಟಕದ ಇತಿಹಾಸದಲ್ಲಿ ಭಾಷೆಯ ಉಳಿವಿಗಾಗಿ ನಡೆದ ಅತ್ಯಂತ ದೊಡ್ಡ ಹಾಗೂ ಅಷ್ಟೇ ಯಶಸ್ವಿಯಾದಂತಹ ಚಳುವಳಿ. ಕನ್ನಡಕ್ಕೆ ಪ್ರಥಮ ಭಾಷೆಯ ಸ್ಥಾನಮಾನ ಸಿಗೋದಕ್ಕೆ, ಭಾಷಾಭಿಮಾನ ಜಾಗೃತವಾಗೋದಕ್ಕೆ ಈ ಚಳುವಳಿ ಕಾರಣ ಆಯಿತು. ಕರ್ನಾಟಕದ ಶಾಲಾ ಶಿಕ್ಷಣದಲ್ಲಿ ತ್ರಿಭಾಷಾ ಸೂತ್ರ ಜಾರಿಯಲ್ಲಿತ್ತು, ಆದರೆ ಪ್ರಥಮ ಭಾಷೆಯಾಗಿ ಕನ್ನಡ ಕಡ್ಡಾಯ ಆಗಿರಲಿಲ್ಲ. ಕನ್ನಡದ ಬದಲಿಗೆ ಸಂಸ್ಕೃತ, ಹಿಂದಿ, ಇಂಗ್ಲಿಷ್, ಮರಾಠಿ ಭಾಷೆಗಳನ್ನು ಆಯ್ಕೆ ಮಾಡ್ಕೋಬಹುದಿತ್ತು. ಸಂಸ್ಕೃತ ಭಾಷೆಯನ್ನು ಪ್ರಥಮ ಭಾಷೆಯಾಗಿ ತಗೊಂಡು ಹೆಚ್ಚು ಅಂಕ ಪಡೆಯಬಹುದಿತ್ತು. ಸ್ವಾಭಾವಿಕವಾಗಿ ಕನ್ನಡವನ್ನು ದ್ವಿತೀಯ ಅಥವಾ ತೃತೀಯ ಭಾಷೆಯಾಗಿ ತಗೊಳ್ತಿದ್ರು. ಕನ್ನಡ ಭಾಷೆ ದ್ವಿತೀಯ ಅಥವಾ ತೃತೀಯ ಸ್ಥಾನಕ್ಕೆ ತಳ್ಳಲ್ಪಟ್ಟಿತ್ತು ಅಂತ ಹೇಳೋದ್ರಲ್ಲೇನು ತಪ್ಪಿಲ್ಲ. ಈ ಗೊಂದಲ ನಿವಾರಣೆಗೆ ಅಂದಿನ ಸರ್ಕಾರ 1980 ಜುಲೈಯಲ್ಲಿ ಡಾಕ್ಟರ್ ವಿಕ್ರು ಗೋಕಾಕ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿನ ರಚನೆ ಮಾಡಿತು. ಸಮಿತಿಯಿಂದ 1981 ಸರ್ಕಾರಕ್ಕೆ ವರದಿನೂ ಹೋಯಿತು.
1: ಕನ್ನಡ
0: ಸೋಲಿಲ್ಲದ ಸರದಾರ ಚಿತ್ರಕ್ಕಾಗಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಗೀತರಚನೆ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖ.

ಕರ್ನಾಟಕದ ಶಾಲಾ ಶಿಕ್ಷಣದಲ್ಲಿ ಕನ್ನಡಕ್ಕೆ ಪ್ರಥಮ ಭಾಷೆಯ ಸ್ಥಾನಮಾನ ನೀಡಬೇಕು, ಕನ್ನಡವನ್ನು 100 ಅಂಕಗಳ ಕಡ್ಡಾಯ ವಿಷಯ ಅಂತ ಮಾಡಬೇಕು, ಮಾತೃಭಾಷೆ ಕನ್ನಡದಲ್ಲಿದ್ದರೂ ಅಲ್ದಿದ್ರೂ ಕೂಡ ಕನ್ನಡ ಕಲಿಕೆ ಕಡ್ಡಾಯ ಆಗಬೇಕು ಅಂತ ಡಾಕ್ಟರ್ ವಿಕ್ರು ಗೋಕಾಕ್ ಅವರ ಅಧ್ಯಕ್ಷತೆಯ ಗೋಕಾಕ್ ಸಮಿತಿ ವರದಿಯನ್ನು ನೀಡಿತು. ಆದರೆ ಈ ವರದಿಯನ್ನ ಕೆಲವು ಒತ್ತಡಗಳ ಕಾರಣಕ್ಕಾಗಿ ಸರ್ಕಾರ ಜಾರಿ ತರೋದಕ್ಕೆ ಹಿಂಜರಿತು. ಇದರಿಂದ ಕನ್ನಡ ಸಾಹಿತಿಗಳು, ವಿದ್ಯಾರ್ಥಿಗಳು, ಕನ್ನಡ ಅಭಿಮಾನಿಗಳು ಬೀದಿಗಿಡಿದು ಪ್ರತಿಭಟಿಸೋದಕ್ಕೆ ಪ್ರಾರಂಭ ಮಾಡಿದರು. ಪ್ರಾರಂಭದಲ್ಲಿ ಸಾಹಿತಿಗಳಾದ ಜಿಎಸ್ ಶುರುದ್ರಪ್ಪ, ಚಂಪಾ ಪಾಟೀಲ ಪುಟ್ಟಪ್ಪ ಮುಂತಾದವರು ಹೋರಾಟದ ಮುಂಚೂಣಿಯಲ್ಲಿದ್ದರು. ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರವೇಶ ಚಳುವಳಿಗೆ ತೀವ್ರ ಸ್ವರೂಪ ಬಂತು. ಕಲಾವಿದರು, ಸಾಹಿತಿಗಳು ಬೆಳಗಾವಿಯಿಂದ ಮೈಸೂರಿನವರೆಗೆ ಮೆರವಣಿಗೆಗಳನ್ನು ನಡೆಸಿದರು. ಲಕ್ಷಾಂತರ ಕನ್ನಡಿಗರು ಬೀದಿಯಲ್ಲಿ ನಿಂತು ಹೋರಾಟ ಮಾಡಿದರು. ಗೋಕಾಕ್ ವರದಿ ಜಾರಿಯಾಗಲೇಬೇಕು ಅನ್ನುವಂತಹ ಘೋಷಣೆ ಎಲ್ಲ ಕಡೆ ಕೇಳಿ ಬರ್ತಾ ಇತ್ತು.

ಒದ್ದಾಡಿ ಸಾಯ್ತಾರೆ ನೋಡಣ್ಣ, ಅವರ್ ಒದ್ದಾಡಿ ಸಾಯ್ತಾರೆ ನೋಡಣ್ಣ.

ಕಿಲಾಡಿ ರಂಗ ಚಿತ್ರದ ಗೀತೆಯನ್ನು ಪಿವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಜಿವಿ ಅಯ್ಯರ್ ಅವರ ಗೀತ ರಚನೆಗೆ ಜಿಕೆ ವೆಂಕಟೇಶ್ ಅವರ ಸಂಗೀತವಿತ್ತು. ಕನ್ನಡಿಗರ ಚಳುವಳಿಗೆ ಮಣಿದಂತಹ ಸರ್ಕಾರ 1982 ಮೇ ತಿಂಗಳಿನಲ್ಲಿ ಗೋಕಾಕ್ ವರದಿಯನ್ನು ಸಂಪೂರ್ಣವಾಗಿ ಸ್ವೀಕಾರ ಮಾಡಿ ಜಾರಿಗೆ ತರುವುದಾಗಿ ಅಧಿಕೃತವಾಗಿ ಘೋಷಣೆ ಮಾಡಿತು. ಇದರಿಂದ ಕರ್ನಾಟಕದ ಶಾಲೆಗಳಲ್ಲಿ ಕನ್ನಡ ಪ್ರಥಮ ಭಾಷೆಯಾಗಿ ಕಡ್ಡಾಯ ಆಯಿತು. ಕನ್ನಡಿಗರಲ್ಲಿ ತಮ್ಮ ಭಾಷೆ ಮತ್ತು ಸಂಸ್ಕೃತಿ ಬಗ್ಗೆ ಗೌರವ ಹಾಗೂ ಐಕ್ಯತಾ ಭಾವನೆ ಬರೋದಕ್ಕೆ ಈ ಚಳುವಳಿ ಮಹತ್ವದ ಹೆಜ್ಜೆ ಆಯಿತು. ಗೋಕಾಕ್ ವರದಿಯ ಆಧಾರದ ಮೇಲೆಯೇ ಸರ್ಕಾರ ಭಾಷಾ ನೀತಿಯನ್ನು ತಂತು. ಹಾಗೆ ಮುಂದುವರೆದು ಕರ್ನಾಟಕ ಕಡ್ಡಾಯ ಕನ್ನಡ ಕಲಿಕೆ ಕಾಯ್ದೆ 2025 ಜಾರಿಗೆ ಬಂದಿದೆ. ಇದರ ಪ್ರಕಾರ ಕರ್ನಾಟಕದಲ್ಲಿರುವಂತಹ ಸ್ಟೇಟ್, ಸಿಬಿಎಸ್ಇ, ಐಸಿಎಸ್ಇ ಹೀಗೆ ಯಾವುದೇ ಪಠ್ಯಕ್ರಮದ ಶಾಲೆಯಾಗಿದ್ದರೂ ಕೂಡ 1-10 ತರಗತಿಯವರೆಗೆ ಕನ್ನಡವನ್ನು ಒಂದು ಭಾಷೆಯಾಗಿ ಕಡ್ಡಾಯವಾಗಿ ಕಲಿಯಲೇಬೇಕಿದೆ. ಸರ್ಕಾರಿ ಉದ್ಯೋಗಕ್ಕೆ ಕನ್ನಡ ಬೇಕು, ಆಡಳಿತ ಭಾಷೆಯಾಗಿ ಕನ್ನಡ ಬಳಕೆಯಾಗ್ತಿದೆ. ಇದರ ಉಸ್ತುವಾರಿ ನೋಡಿಕೊಳ್ಳೋದಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಸಂಸ್ಥೆ ಪ್ರಾರಂಭ ಆಗಿದೆ. ಇದಕ್ಕೆಲ್ಲ ಗೋಕಾಕ್ ಚಳವಳಿ ಕಾರಣ ಆಯಿತು. ಈ ಚಳವಳಿ ನಡೆದೇ ಹೋಗಿದ್ರೆ ಬಹುಶಃ ನಮ್ಮ ಕರ್ನಾಟಕದ ಬಹುತೇಕ ನಗರಗಳಲ್ಲಿ ಕನ್ನಡ ಭಾಷೆ ಕಿವಿಗೇ ಬೀಳ್ತಾ ಇರಲಿಲ್ಲ ಅನ್ಸತ್ತೆ.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಹೊಸ ಕಾರ್ ಗೆಲ್ಲುವ ಅವಕಾಶ. ವಾವ್, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ. ಇಷ್ಟೇ, ಸ್ವಲ್ಪನೇ ವಿವರ ತುಂಬಿಸಿದ್ರಾಯ್ತು.
4: ನಿಂತ್ಕೋ ಬಿದ್ದು.
5: ವಾಟ್?
6: ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.
4: ನಿನ್ಗೆ ಅರ್ಥ ಆಯ್ತಲ್ವಾ? ರಿಲ್ಯಾಕ್ಸ್.
3: ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ.
6: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
7: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
8: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
9: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
8: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

0: ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದ್ದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದ್ಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲ್ಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಏ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ. ಜಲಜ

ಐತಿಹಾಸಿಕ ಹೋರಾಟ ಗೋಕಾಕ್ ಚಳುವಳಿಗೆ ಆ ಹೆಸರು ಬರೋದಕ್ಕೆ ಕಾರಣ ವಿಕ್ರು ಗೋಕಾಕ್ ಅವರ ಅಧ್ಯಕ್ಷತೆಯ ಗೋಕಾಕ್ ಸಮಿತಿಯ ವರದಿಯೇ ಕಾರಣ ಆಗಿತ್ತು. ವಿಕ್ರು ಗೋಕಾಕ್ ವಿನಾಯಕ ಕೃಷ್ಣ ಗೋಕಾಕ್ ಅವರ ಪೂರ್ವಜರ ಊರು ಗೋಕಾಕ್. ತಂದೆ ಕೃಷ್ಣರಾಯರು ಉದ್ಯೋಗದ ಕಾರಣಕ್ಕಾಗಿ ಹಾವೇರಿಯ ಸವಣೂರಿಗೆ ಬಂದು ವಾಸ ಮಾಡಿದರು. ಸವಣೂರಿನಲ್ಲಿ ವಿನಾಯಕ ಕೃಷ್ಣ ಗೋಕಾಕ್ ಹುಟ್ಟಿದ್ದು. ಧಾರವಾಡ ಮತ್ತು ಪುಣೆಯಲ್ಲಿ ಶಾಲಾ ಕಾಲೇಜು ಶಿಕ್ಷಣವನ್ನು ಪೂರೈಸಿದರು. ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ಪುಣೆ, ಸಾಂಗ್ಲಿ, ಧಾರವಾಡ, ಹೈದರಾಬಾದ್ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸಿದರು. ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿಯೂ ಕಾರ್ಯನಿರ್ವಹಿಸಿದರು.

ಇವರು ಕನ್ನಡದ ಪ್ರಸಿದ್ಧ ಕವಿ, ಸಾಹಿತಿ, ವಿಮರ್ಶಕ, ಶಿಕ್ಷಣ ತಜ್ಞರಾಗಿದ್ದರು. ಇಂಗ್ಲೆಂಡ್ನ ಪ್ರಸಿದ್ಧ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಸಾಹಿತ್ಯ ವಿಷಯದಲ್ಲಿ ಪ್ರಥಮ ದರ್ಜೆ ಗಳಿಸಿದ್ರು. ಭಾರತೀಯರೊಬ್ಬರು ಇಂಗ್ಲಿಷ್ ಭಾಷೆಯಲ್ಲಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಅಗ್ರಸ್ಥಾನ ಪಡೆದ ಈ ಸಾಧನೆಗೆ ಬ್ರಿಟಿಷರೇ ಆಶ್ಚರ್ಯಪಟ್ಟಿದ್ರು.

ಅಣ್ಣಾವ್ರು ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಕಡಿಗರ ಧ್ವನಿಯಲ್ಲಿ ಕೇಳ್ತಾ ಇದ್ದೀರಿ. ಕೆ ಕಲ್ಯಾಣ್ ಅವರ ಗೀತರಚನೆಗೆ ರಾಜೇಶ್ ರಾಮನಾಥ್ ಸಂಗೀತ ನೀಡಿದ್ದಾರೆ.

ವಿಕ್ರು ಗೋಕಾಕ್ ಅವರು ಭಾರತದಿಂದ ಇಂಗ್ಲೆಂಡ್ಗೆ ಹಡಗಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾಗ ವಿಶಾಲವಾದ ಅರಬ್ಬಿ ಸಮುದ್ರದ ಸೌಂದರ್ಯ ಮತ್ತು ಅಲೆಗಳ ಅಂದ ಗಾಂಭೀರ್ಯ ಅವರಲ್ಲಿ ಕಾವ್ಯಸ್ಫೂರ್ತಿಯನ್ನು ನೀಡಿತು. ಅದರ ಫಲನೇ ಸಮುದ್ರ ಗೀತೆಗಳು ಕವನ ಸಂಕಲನ. ಇದು ನವ್ಯ ಕಾವ್ಯ ಶೈಲಿಗೆ ಹೊಸ ಬೆಳಕನ್ನು ತೋರಿಸಿತು.

ಮಹರ್ಷಿ ವಿಶ್ವಾವಸು ಮತ್ತು ಋಗ್ವೇದದ ಹಿನ್ನೆಲೆಯಲ್ಲಿ ಬರೆದ ಭಾರತ ಸಿಂಧೂರಶ್ಮಿ ಮಹಾಕಾವ್ಯ ಆಗಿದೆ. 25,000 ಹೆಚ್ಚು ಸಾಲುಗಳಿವೆ ಈ ಕೃತಿಯಲ್ಲಿ. ಅಂತಹ ಮೇರುಕೃತಿಯ ರಚನೆ ಒಂದು ತಪಸ್ಸು. ಆ ತಪಸ್ಸಿನ ಫಲವಾಗಿ ವಿಕ್ರು ಗೋಕಾಕ್ ಅವರಿಗೆ 1999 ಸಾಹಿತ್ಯ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಸಿಕ್ತು. ಕನ್ನಡದಲ್ಲಿ 5ನೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಇವರು. ಕನ್ನಡಕ್ಕೆ ಒಟ್ಟು 8 ಜ್ಞಾನಪೀಠ ಪ್ರಶಸ್ತಿಗಳು ಸಿಕ್ಕಿದ್ದಾವೆ. ವಿಕ್ರು ಗೋಕಾಕ್ ಅವರು ಇಂಗ್ಲಿಷ್ ಸಾಹಿತ್ಯದಲ್ಲಿ ಪಾಂಡಿತ್ಯ ಹೊಂದಿದ್ರು. ಇಂಗ್ಲಿಷ್ ಪ್ರಾಧ್ಯಾಪಕ ವೃತ್ತಿಯಲ್ಲಿದ್ರು, ಆದರೆ ಕನ್ನಡ ಭಾಷೆ ಮತ್ತು ಭಾರತೀಯ ಸಂಸ್ಕೃತಿಯಲ್ಲಿ ಅಪಾರ ಗೌರವ, ಪ್ರೀತಿ, ಪಾಂಡಿತ್ಯ ಹೊಂದಿದ್ರು. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿದ್ದಾಗ ಅವರು ಪಾಶ್ಚಾತ್ಯ ಸಾಹಿತ್ಯದ ದಿಗ್ಗಜರು, ತತ್ವಜ್ಞಾನಿಗಳು, ಉತ್ತಮ ವ್ಯಕ್ತಿಗಳ ಜೊತೆ ಸಂಪರ್ಕದಲ್ಲಿದ್ದರು. ಉತ್ತಮ ಗ್ರಂಥಾಲಯಗಳನ್ನು ಬಳಸ್ತಾ ಇದ್ರು. ಇದರಿಂದ ಅವರ ವಿಮರ್ಶಾತ್ಮಕ ಆಲೋಚನಾ ಶಕ್ತಿ ಬಹಳ ಹೆಚ್ಚಾಗಿತ್ತು.

ಸಾಂಪ್ರದಾಯಿಕ ನವೋದಯ ಕಾವ್ಯಶೈಲಿಯಿಂದ ಹೊರಬಂದು ಉಚಿತ ಛಂದಸ್ಸು ಹಾಗೂ ಇಂಗ್ಲಿಷ್ನ ಮಾಡರ್ನಿಸ್ಟ್ ಕಾವ್ಯದ ತಂತ್ರಗಳನ್ನು ಕನ್ನಡಕ್ಕೆ ತಂದ್ರು ವಿಕ್ರು ಗೋಕಾಕ್ ಅವರು. ನವ್ಯ ಕಾವ್ಯಯುಗ ಪ್ರಾರಂಭ ಮಾಡಿದರು. ಇವರು ಪಾಶ್ಚಾತ್ಯ ಸಾಹಿತ್ಯದ ವೈಚಾರಿಕತೆ ಮತ್ತು ಭಾರತೀಯ ತತ್ವಜ್ಞಾನ ಎರಡನ್ನೂ ಹೊಂದಿದಂತಹ ಅಪರೂಪದ ಸಾಹಿತಿ. ಟಿಎಸ್ ಎಲಿಯಟ್, WB Yeats ರಂತಹ ಕವಿಗಳ ಆಲೋಚನೆಯನ್ನು ಅಭ್ಯಾಸ ಮಾಡಿದರು. ಜೊತೆಗೆ ಭಾರತದ ಉಪನಿಷತ್ತುಗಳು, ಋಗ್ವೇದ, ಅರವಿಂದರ ಆಧ್ಯಾತ್ಮಿಕ ಚಿಂತನೆಗಳನ್ನು ಅರಿತಿದ್ರು. ಅವರು ಬರೆದ ವಿಮರ್ಶಾತ್ಮಕ ಗ್ರಂಥಗಳಲ್ಲಿ ಪಾಶ್ಚಾತ್ಯ ಸಾಹಿತ್ಯದ ತತ್ವಗಳು, ಭಾರತೀಯ ಕಾವ್ಯಮೀಮಾಂಸೆಗಳ ಹೋಲಿಕೆ ತುಲನೆ ಇತ್ತು. ಎರಡೂ ಸಂಸ್ಕೃತಿಗಳ ಅತ್ಯುತ್ತಮ ಸಾರವನ್ನು ಕನ್ನಡಿಗರಿಗ ನೀಡಿದ ಕೀರ್ತಿ ವಿಕ್ರು ಗೋಕಾಕ್ ಅವರಿಗೆ ಸಲ್ಲತ್ತೆ.

0: ಮಾರ್ಚ್ 22 ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಅನುರಾಧ ಭಟ್ ಮತ್ತು ಎನ್ ಜೆ ರವಿಶೇಖರ್ ಸಂಗಡಿಗರ ಧ್ವನಿಯಲ್ಲಿದೆ. ಎನ್ ಜೆ ರವಿಶೇಖರ್ ಅವರ ಗೀತ ರಚನೆ ಮತ್ತು ಸಂಗೀತವಿದೆ.
1: ಗುರುವೇ ದೇವ ನಿರ್ವಿಘ್ನಂ, ಗುರುವೇ ದೇವ ಸರ್ವ ಕಾರ್ಯೇಷು ಸರ್ವ

ವಿದೇಶಕ್ಕೆ ಹೋಗಿ ಪಾಶ್ಚಾತ್ಯ ಸಂಸ್ಕೃತಿಗೆ ದಾಸರಾಗದೆ ಭಾರತೀಯ ಸಂಸ್ಕೃತಿ, ಧರ್ಮ, ಕಾವ್ಯಗಳ ಶ್ರೇಷ್ಠತೆಯನ್ನು ಅರ್ಥೈಸಿಕೊಂಡು ಇತರರಿಗೂ ಅದರ ಸಾರವನ್ನು ಉಣಬಡಿಸಿದ ಶ್ರೇಷ್ಠ ವ್ಯಕ್ತಿತ್ವ ವಿಕ್ರು ಗೋಕಾಕ್ ಅವರದು. ಭಾರತ ಸಿಂಧು ರಶ್ಮಿಯಲ್ಲಿ ಪೌರಸ್ತ್ಯ, ಪಾಶ್ಚಾತ್ಯ ಚಿಂತನೆಗಳ ಪರಿಪೂರ್ಣ ಹೊಂದಾಣಿಕೆ ಕಾಣುತ್ತೆ. ಸಾಹಿತ್ಯದಲ್ಲಿ ಬೌದ್ಧಿಕತೆ, ವೈಚಾರಿಕತೆ, ವಾಸ್ತವ ಚಿತ್ರಣ, ಜಾಗತಿಕ ಚಿಂತನೆಯನ್ನು ಇವರು ತಂದರು. 1950ರಲ್ಲಿ ಮುಂಬೈಯಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದಲ್ಲಿ ನವ್ಯ ಕಾವ್ಯದ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿ ನವ್ಯ ಸಾಹಿತ್ಯ ಚಳುವಳಿಯ ಹರಿಕಾರರಾದರು. ಸಮರಸ ಮತ್ತು ಐಕ್ಯತೆಯೇ ಭಾರತೀಯ ಸಂಸ್ಕೃತಿಯ ಮೂಲಾಧಾರ ಅನ್ನೋದನ್ನು ತಮ್ಮ ಕೃತಿಗಳ ಮೂಲಕ ಹೇಳಿದರು.

1909 ಆಗಸ್ಟ್ 9 ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ಇವರ ಜನನ ಆಯಿತು ಅಂತ ಆಗಲೇ ಹೇಳಿದೆ ನಾನು. ಕಲೋಪಾಸಕ, ಪಯಣ, ಸಮುದ್ರ ಗೀತೆಗಳು, ದ್ಯಾವ ಪೃಥಿವಿ ಅನ್ನೋದು ಇವರ ಕವನ ಸಂಕಲನಗಳು. ಸಮುದ್ರದ ಆಚೆಯಿಂದ ಕಾಶ್ಮೀರ, ಸಿಮ್ಲಾ ಸಿಂಘಿನಿ ಇವರ ಪ್ರವಾಸ ಕಥನಗಳು, ಸಮರಸವೇ ಜೀವನ ಇವರು ಬರೆದಂತಹ ಕಾದಂಬರಿ, ಇಂದಲ್ಲ ನಾಳೆ ನಾಟಕ. ಕೇಂದ್ರೀಯ ಇಂಗ್ಲಿಷ್ ಸಂಸ್ಥೆಯ ನಿರ್ದೇಶಕರು, ಹೈದರಾಬಾದಿನ ಪ್ರಸಿದ್ಧ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲಿಷ್ ಮತ್ತು ಫಾರಿನ್ ಲ್ಯಾಂಗ್ವೇಜಸ್ ಸಂಸ್ಥೆಯ ನಿರ್ದೇಶಕರಾಗಿ ಭಾರತದಲ್ಲಿ ಇಂಗ್ಲಿಷ್ ಬೋಧನಾ ವಿಧಾನಕ್ಕೆ ಹೊಸ ದಿಕ್ಸೂಚಿಯನ್ನು ನೀಡಿದರು ವಿಕ್ರು ಗೋಕಾಕ್. ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದಾಗ ಶೈಕ್ಷಣಿಕ ಶಿಸ್ತು, ಸಂಶೋಧನೆ, ಪಠ್ಯಕ್ರಮದ ಗುಣಮಟ್ಟ ಹೆಚ್ಚಿಸುವುದಕ್ಕೆ ಅನೇಕ ಸುಧಾರಣೆಗಳನ್ನು ತಂದರು. ದೇಶದ ಅತ್ಯುನ್ನತ ಸಾಹಿತ್ಯಿಕ ಸಂಸ್ಥೆಯಾದ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿಯೂ 1983-88 ಸೇವೆ ಸಲ್ಲಿಸಿದರು. ಶ್ರೀ ಅರವಿಂದ ಸತ್ಯಸಾಯಿಬಾಬಾ ಅವರ ಸಂಪರ್ಕದಲ್ಲಿದ್ದ ವಿಕ್ರು ಗೋಕಾಕ್ ಸಾಹಿತ್ಯ, ಶಿಕ್ಷಣ ಮತ್ತು ಆಧ್ಯಾತ್ಮಿಕತೆಯ ತ್ರಿವೇಣಿ ಸಂಗಮವಾಗಿದ್ದರು.

ಬಿಕ್ರು ಗೋಕಾಕ್ ಅವರ ಪ್ರಕಾರ ಶಿಕ್ಷಣವೆಂದರೆ ಕೇವಲ ಅಂಕಗಳನ್ನು ಪಡೆಯೋದಲ್ಲ, ಮೌಲ್ಯಗಳನ್ನು ಹೊಂದಿದ ಮಾನವನಾಗುವುದು. ಶಿಕ್ಷಣದ ಮೂಲಕ ಜ್ಞಾನವನ್ನು, ಸಾಹಿತ್ಯದ ಮೂಲಕ ಸಂಸ್ಕೃತಿಯನ್ನು, ಆಧ್ಯಾತ್ಮದ ಮೂಲಕ ಆತ್ಮದರ್ಶನವನ್ನು ಮಾಡಿಕೊಂಡಂತಹ ಅಪರೂಪದ ವ್ಯಕ್ತಿ ಬಿಕ್ರು ಗೋಕಾಕ್. ಜ್ಞಾನವನ್ನು ಎಲ್ಲೆಡೆಯಿಂದ ಸ್ವೀಕರಿಸಬೇಕು ಅನ್ನೋ ಹಾಗೆ ವಿದೇಶ ದೇಶದ ಭಾಷೆಗಳನ್ನು ಕಲಿತು ಸಾಧಿಸಿ ಕನ್ನಡ ನಾಡು ಭಾರತದ ಸಂಸ್ಕೃತಿಯನ್ನು ಕೀರ್ತಿಯನ್ನು ಜಗತ್ತಿಗೆ ಹರಡಿದ ಮೇರು ವ್ಯಕ್ತಿತ್ವ ಬಿಕ್ರು ಗೋಕಾಕರ ಜನ್ಮದಿನ ಎಂದು ಅವರ ಕೊಡುಗೆಯನ್ನು ಸ್ಮರಿಸೋಣ.

ತಿರುಗು ಬಾಣ ಚಿತ್ರದ ಗೀತೆಯನ್ನು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಕೇಳಿದ್ರಿ. ಆರ್ ಎನ್ ಜೆ ಗೋಪಾಲ್ ಅವರ ಗೀತ ರಚನೆಗೆ ಸತ್ಯಂ ಅವರ ಸಂಗೀತವಿತ್ತು. ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.

ಮೇನೆ ಪ್ಯಾರ್ ಕಿಯಾ ಚಿತ್ರದ ಗೀತೆಯೊಂದನ್ನು ನೀವೀಗ ಕೇಳಿವಿರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಅಸದ್ ಭೋಪಾಲಿ ಅವರ ಸಾಹಿತ್ಯಕ್ಕೆ ಸಂಗೀತ ರಾಮ್ ಲಕ್ಷ್ಮಣ್ ಅವರದ್ದು.

ಈಗ ಕೇಳಿ ತೇಜಾಬ್ ಚಿತ್ರದ ಗೀತೆಯೊಂದನ್ನು ಹಾಡಿದ್ದಾರೆ ನಿತಿನ್ ಮುಖೇಶ್ ಹಾಗೂ ಅಲ್ಕಾ ಯಾಜ್ಞಿಕ್ ಶಾಬ್. ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಸಂಗೀತ ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರದ್ದು.

ಕಲ್ಯಾಣ್ಜಿ ಆನಂದ್ಜಿ ಅವರ ಸಂಗೀತ ನಿರ್ದೇಶನದಲ್ಲಿದ್ದ ಬ್ಲ್ಯಾಕ್ಮೇಲ್ ಚಿತ್ರದ ಗೀತೆಯೊಂದನ್ನು ಕೇಳಿದಿರಿ ಕಿಶೋರ್ ಕುಮಾರ್ ಅವರ ಕಂಠದಲ್ಲಿ. ಸಾಹಿತ್ಯ ರಾಜೇಂದ್ರ ಕೃಷ್ಣನ್ ಅವರದ್ದು.

ಸಿಕಂದರ್ ಇ ಆಜಾಮ್ ಚಿತ್ರದ ಗೀತೆಯೊಂದನ್ನು ಕೇಳುತ್ತಿದ್ದೀರಿ, ಮೊಹಮ್ಮದ್ ರಫಿ ಅವರ ಕಂಠದಲ್ಲಿ. ರಾಜೇಂದ್ರ ಕೃಷ್ಣನ್ ಅವರ ಸಾಹಿತ್ಯಕ್ಕೆ ಸಂಗೀತ ಹನ್ಸ್ರಾಜ್ ಭೇಲ್ ಅವರಿಂದ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಶಬರಿ ಚಿತ್ರದ ಗೀತೆಯೊಂದನ್ನು ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ. ಅಂಜಾನ್ ಅವರ ಸಾಹಿತ್ಯಕ್ಕೆ ಸಂಗೀತ ಬಪ್ಪಿ ಲಹರಿ ಅವರದ್ದು.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 12 ಗಂಟೆ ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಇಂದಿನಿಂದ ದೇಶಾದ್ಯಂತ ಹರ್ ಘರ್ ತಿರಂಗಾ ಅಭಿಯಾನ ಆರಂಭಗೊಂಡಿದೆ. ದೇಶದ ರಾಷ್ಟೀಯ ಗೀತೆಗೆ 150 ವರ್ಷ ಪೂರ್ಣಗೊಂಡ ಹಿನ್ನೆಲೆ ಈ ಬಾರಿಯ ಹರ್ ಘರ್ ತಿರಂಗಾ ಅಭಿಯಾನ ವಂದೇ ಮಾತರಂಗೆ ಸಮರ್ಪಿತವಾಗಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಹರ್ ಘರ್ ತಿರಂಗಾ ಅಭಿಯಾನವನ್ನು ಎಲ್ಲರೂ ಅಭಿಮಾನ ಹಾಗೂ ಉತ್ಸಾಹದೊಂದಿಗೆ ಆಚರಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ 136ನೇ ಆವೃತ್ತಿಯಲ್ಲಿ ವಿನಂತಿಸಿಕೊಂಡಿದ್ದಾರೆ.
1: ಕುಚಿ ಸಪ್ತಾಹ ಬಾದ್ ಹಮ್ ಅಪ್ನಿ ಸ್ವತಂತ್ರತಾ ಕಾ ಮಹಾಪರ್ವ ಭೀ ಮನಾಯೆಂಗೆ. 15 ಅಗಸ್ತ್ ಹರ್ ಭಾರತೀಯ ಕೆ ಲಿಯೆ ಗರ್ವ ಕಾ ದಿನ ಹೈ. ಸಾಥಿಯೋ, ಪಿಛಲೆ ಕುಚ್ ವರ್ಷೋ ಮೇ ಹರ್ ಘರ್ ತಿರಂಗಾ ಅಭಿಯಾನ ನೆ ಪೂರೆ ದೇಶ್ ಕೋ ಏಕ್ ಅದ್ಭುತ ಭಾವನಾ ಸೆ ಜೋಡಾ ಹೈ. ಹರ್ ಘರ್ ಹರ್ ಗಲಿ ಮೇ ತಿರಂಗೆ ಕಾ ಉತ್ಸವ ದಿಖಾಯಿ ದೇತಾ ಹೈ. ಇಸ್ ವರ್ಷ ಭೀ ಹಮೇ ಹರ್ ಘರ್ ತಿರಂಗಾ ಅಭಿಯಾನ ಕೋ ಪೂರೆ ಉತ್ಸಾಹ ಕೆ ಸಾಥ್ ಆಗೇ ಬಢಾನಾ ಹೈ. ಅಪ್ನೆ ಘರ್ ಪರ್ ಪೂರೆ ಸಮ್ಮಾನ ಕೆ ಸಾಥ್ ತಿರಂಗಾ ಫಹರಾನಾ ಹೈ. ಸಾಥಿಯೋ, ಹರ್ ವರ್ಷ 15 ಅಗಸ್ತ್ ಸೆ ಪಹಲೆ ಆಪ್ ಮುಜೆ ಬಹುತ್ ಸೆ ವಿಚಾರ ಔರ್ ಸುಝಾವ್ ಭೇಜ್ತೆ ಹೈ. ಇಸ್ ವರ್ಷ ಭೀ ಆಪ್ ಅಪ್ನೆ ವಿಚಾರ ಮೈ ಗೌ ಪರ್ ಜರೂರ್ ಸಾಜಾ ಕೀಜಿಯೆ. ಮುಜೆ ಆಪ್ಕೆ ಸುಝಾವೋ ಕಾ ಇಂತಜಾರ್ ಹೈ.
0: ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆ ಬಿಡದಿ ಟೌನ್ಶಿಪ್ ವಿಚಾರವಾಗಿ ವ್ಯಕ್ತವಾಗುತ್ತಿರುವ ಅಭಿಪ್ರಾಯಗಳನ್ನು ಪರಿಶೀಲಿಸಿ ವರದಿ ನೀಡಲು ನ್ಯಾಯಮೂರ್ತಿ ಗುಹನಾಥನ್ ನರೇಂದ್ರ ನೇತೃತ್ವದ ಸಮಿತಿ ರಚಿಸಿ ಆದೇಶಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಮಿತಿ 30 ದಿನಗಳಲ್ಲಿ ವರದಿ ಸಲ್ಲಿಸಲಿದೆ ಎಂದು ಮುಖ್ಯಮಂತ್ರಿಗಳು ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ವೀರಶೈವ ಮಠಮಾನ್ಯಗಳು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭಿಸಿ ಜಾತ್ಯತೀತವಾಗಿ ಸಮಾಜದ ವಿವಿಧ ವರ್ಗಗಳ ಮಕ್ಕಳ ಭವಿಷ್ಯ ಬೆಳಗಿವೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಶ್ಲಾಘಿಸಿದ್ದಾರೆ. ಬಳ್ಳಾರಿಯ ವೀರಶೈವ ವಿದ್ಯಾವರ್ಧಕ ಸಂಘದ ಪ್ರಥಮ ಶಾಲೆ ಹೀರದ ಸುಗಮ ಶಾಲೆಯ ಶತಮಾನೋತ್ಸವ ಉದ್ಘಾಟಿಸಿ ಮಾತನಾಡಿದರು. ತುಮಕೂರಿನ ಶ್ರೀ ಸಿದ್ದಗಂಗಾ ಮಠ, ಕೊಪ್ಪಳದ ಶ್ರೀ ಗವಿ ಸಿದ್ದೇಶ್ವರ ಮಠ ಸರ್ವ ಸಮುದಾಯಗಳಿಗೆ ತ್ರಿವಿಧ ದಾಸೋಹದ ಮೂಲಕ ನಾಡವರ ಬದುಕನ್ನು ಬಂಗಾರವಾಗಿಸಿವೆ ಎಂದರು. ಸಚಿವ ಬಿ ನಾಗೇಂದ್ರ, ವಿಧಾನ ಪರಿಷತ್ ಶಾಸಕ ಶಶಿಲ್ ನಮೋಶಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಭಾರತೀಯ ಗ್ರಾಹಕರಿಗೆ ಯುಪಿಐ ಡಿಜಿಟಲ್ ಪಾವತಿ ಸೇವೆ ಸಂಪೂರ್ಣ ಉಚಿತವಾಗಿ ಮುಂದುವರಿಯಲಿದೆ ಎಂದು ಭಾರತೀಯ ಪಾವತಿ ಮಂಡಳಿ ತಿಳಿಸಿದೆ. ಕೋಲಾರ ವಿಭಾಗದ ಹಿರಿಯ ಅಂಚೆ ಅಧೀಕ್ಷಕರ ಕಚೇರಿಯಲ್ಲಿ 17ನೇ ತಾರೀಖು ಸಂಜೆ 4 ಗಂಟೆಗೆ ಅಂಚೆ ಅದಾಲತ್ ನಡೆಯಲಿದೆ. ಇಂದು ವಿಶ್ವ ಆದಿವಾಸಿಗಳ ದಿನ. ಭಾರತದ ಆದಿವಾಸಿ ಬುಡಕಟ್ಟು ಸಮುದಾಯಸ್ಥರ ಶ್ರೀಮಂತ ಸಂಸ್ಕೃತಿ ಪರಂಪರೆ ಪ್ರಕೃತಿಯೊಂದಿಗಿನ ಅವರ ನಂಟು ದೇಶದ ಹೆಮ್ಮೆ ಎಂದಿರುವ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆಗಳ ಖಾತೆ ಸಚಿವ ಎಸ್ ಡಿ ಕುಮಾರಸ್ವಾಮಿ ತಮ್ಮ ಎಕ್ಸ್ ಖಾತೆ ಮೂಲಕ ಶುಭ ಕೋರಿದ್ದಾರೆ. ಇಂದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕವಿ ಸಾಹಿತಿ ಡಾ ವಿನಾಯಕ ಕೃಷ್ಣ ಗೋಖಾಕ್ ಅವರ ಜನ್ಮದಿನ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಕ್ರು ಗೋಖಾಕ್ ಅವರ ಸಾಹಿತ್ಯಿಕ ಕೊಡುಗೆಗಳನ್ನು ಸ್ಮರಿಸಿದ್ದು ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿದ್ದಾರೆ. ರಾಜ್ಯ ಸರ್ಕಾರದ ನೂತನ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಶಾಸಕ ಕೆಎಸ್ ಬಸವಂತಪ್ಪ ಅವರನ್ನು ದಾವಣಗೆರೆ ಸಂಸದರಾದ ಪ್ರಭಾ ಮಲ್ಲಿಕಾರ್ಜುನ್ ಅಭಿನಂದಿಸಿದರು. ರಂಗಭೂಮಿ ಪರಂಪರೆಯನ್ನು ಉಳಿಸಿ ಬೆಳೆಸುವಲ್ಲಿ ಮಹಿಳೆಯರ ಪಾತ್ರ ಮಹತ್ತರವಾಗಿದೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಹಾಡುಗಳು ಅಭಿನಯದ ಮೂಲಕ ರಂಗ ಆಸಕ್ತಿ ಮೂಡಿಸುವ ಕಾರ್ಯ ಪ್ರಶಂಸನೀಯ ಎಂದು ಪ್ರಾದೇಶಿಕ ಆಯುಕ್ತೆ ಕೆಎಂ ಜಾನಕಿ ಹೇಳಿದರು. ದಾವಣಗೆರೆ ವೃತ್ತಿ ರಂಗಭೂಮಿ ಸಹಯೋಗದಲ್ಲಿ ಬೆಳಗಾವಿಯಲ್ಲಿ ಆಯೋಜಿತ 15 ದಿನಗಳ ರಂಗ ಸಂಗೀತ ಮಹಿಳಾ ತರಬೇತಿ ಕಾರ್ಯಾಗಾರದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಧಾರವಾಡ ಸಾಧನಕೇರಿಯ ವರಕವಿ ಡಾ ದರಾ ಬೇಂದ್ರೆ ಭವನದಲ್ಲಿ ಆಯೋಜಿತ ಗುರುನಮನ ಸಂಗೀತೋತ್ಸವ ಕಾರ್ಯಕ್ರಮವನ್ನು ಧಾರವಾಡ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಅಧಿಕಾರಿ ಹಾಗೂ ಮುಖ್ಯಸ್ಥ ಕುಮಾರ್ ಅಗಡಿ ಉದ್ಘಾಟಿಸಿದರು. ನಾವಿಕ ರಂಗಭೂಮಿ ಸಂಸ್ಥೆ ಹಾಗೂ ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಹಿರಿಯ ಕಲಾವಿದರಾದ ಪಂಡಿತ್ ಸದಾಶಿವ ಐಹೊಳಿ, ಪದ್ಮಾವತಿ ದೇವಶಿಖಾಮಣಿ ಸೇರಿದಂತೆ ಗಣ್ಯರು ಪಾಲ್ಗೊಂಡಿದ್ದರು. ಕೋಲಾರ ತಾಲೂಕು ಬಸವನತ್ತ ಗ್ರಾಮದ ಎಸ್ಡಿಎಪಿ ಮಹಾವಿದ್ಯಾಲಯದಲ್ಲಿ ನಶೆಮುಕ್ತ ಯುವ ಜಾಗೃತಿ ಕಾರ್ಯಕ್ರಮವನ್ನು ಮೈಭಾರತ್ ಜಿಲ್ಲಾ ಯುವಜನ ಅಧಿಕಾರಿ ಮಹೇಂದ್ರ ರೆಡ್ಡಿ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗಾಗಿ ಮಾದಕ ವಸ್ತುಗಳ ಸೇವನೆ ದುಷ್ಪರಿಣಾಮಗಳ ಕುರಿತು ಅರಿವು ಮೂಡಿಸಲಾಯಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಜೀವನ ಶೈಲಿಯಲ್ಲಿ ಮಹಿಳೆಯರು ಕುಟುಂಬ, ಉದ್ಯೋಗ, ಮಕ್ಕಳ ಜವಾಬ್ದಾರಿ, ಸಾಮಾಜಿಕ ಒತ್ತಡ, ಹೀಗೆ ತುಂಬಾ ಸವಾಲುಗಳನ್ನ ಎದುರಿಸ್ತಾ ಇರ್ತಾರೆ. ಒತ್ತಡಗಳು ಮಾನಸಿಕವಾಗಿ ಹಾಗೆ ಭಾವನಾತ್ಮಕವಾಗಿ ಪರಿಣಾಮ ಬೀರ್ತಾ ಆರೋಗ್ಯದ ಮೇಲೆ ಅದು ದುಷ್ಪರಿಣಾಮವನ್ನೇ ಬೀರ್ತಾ ಇದೆ ಅಂತಂದ್ರೆ ತಪ್ಪಾಗಲಾರದು. ಈ ಹಿನ್ನೆಲೆಯಲ್ಲಿ ಪ್ರಾಣಿಕ್ ಹೀಲಿಂಗ್ ಅಥವಾ ಭಾವನಾತ್ಮಕ ಗುಣಮುಖತೆ ಅಥವಾ ಒತ್ತಡ ಮುಕ್ತ ಜೀವನ ಅನ್ನುವಂತಹ ವಿಷಯ ತುಂಬಾ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಕೇಳಲ್ಪಡ್ತಾ ಇದೀವಿ. ಪ್ರಾಣಿಕ್ ಹೀಲಿಂಗ್ ಇದರ ಬಗ್ಗೆ ಮಾತನಾಡೋದಕ್ಕೆ ಡಾಕ್ಟರ್ ಸರಸ್ವತಿ ಹೆಗಡೆ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಸ್ವಾಗತವನ್ನ ಮಾಡೋಣ. ನಮಸ್ಕಾರ ಸರಸ್ವತಿ ಹೆಗಡೆ.
1: ನಮಸ್ಕಾರ.
0: ಈ ಪ್ರಾಣಿಕ್ ಹೀಲಿಂಗ್ ಅನ್ನುವಂತಹ ಒಂದು ಪದನೇ ಒಂದು ವಿಶೇಷತೆ ಅಂತ ಅನ್ಸುತ್ತೆ. ಸಾಮಾನ್ಯವಾಗಿ ಯೋಗ ಥೆರಪಿ ಅಂತ ಕೇಳಿದೀವಿ ಅಥವಾ ರೇಖಿ ಅಂತ ಎಲ್ಲ ಕೇಳಿದೀವಿ, ಆದ್ರೆ ಪ್ರಾಣಿಕ್ ಹೀಲಿಂಗ್ ಅನ್ನುವಂಥದ್ದು ಕೂಡ ಇತ್ತೀಚಿನ ಒಂದು ದಿನಗಳಲ್ಲಿ ಅದು ತನ್ನ ಪ್ರಬುದ್ಧ ಮಾನತೆಯನ್ನ ತೋರಿಸ್ಕೊಳ್ತಾ ಇದೆ. ಅದ್ರ ಬಗ್ಗೆ ನೀವು ಹೇಳಬಹುದಾ?
1: ಈಗ ವಿಶ್ವವ್ಯಾಪಿಯಾಗಿ ಪ್ರಾಣಿಕ್ ಹೀಲಿಂಗ್ ಬಗ್ಗೆ ಸಾಮಾನ್ಯವಾಗಿ ಜನಕ್ಕೆಲ್ಲರಿಗೂ ಇವಾಗ ಅರ್ಥ ಆಗ್ತದೆ. ಇದರಲ್ಲಿ ಎರಡು ಪದಗಳಿದೆ, ಒಂದು ಪ್ರಾಣ, ಇನ್ನೊಂದು ಹೀಲಿಂಗ್ ಅಂತ. ಹೀಲಿಂಗ್ ಅಂದರೆ ನಮ್ಮ ಶರೀರದ ಒಳಗೆ ತನ್ನನ್ನೇ ತಾನು ವಾಸಿ ಮಾಡಿಕೊಳ್ಳುವಂಥ ಒಂದು ಶಕ್ತಿ ಇದೆ. ಇಮ್ಯುನಿಟಿ ಮುಖಾಂತರ ಅದು ವರ್ಕ್ ಮಾಡಿಕೊಳ್ಳುತ್ತೆ. ಒಳಗಡೆ ಸಹಜವಾಗಿ ಸ್ವಭಾವ ಇದೆ. ಈಗ ಶರೀರದಲ್ಲಿ ಆಗುತ್ತೆ, ನಮಗೆ ಮನಸ್ಸಿಗೆ ಏನೋ ಬೇಜಾರಾಗುತ್ತೆ, ತಾನಾಗೆ ರಿಕವರ್ ಆಗ್ತೀವಿ. ಏನೋ ಆಯಾಸ ಆಗಿರುತ್ತೆ, ನಿದ್ದೆ ಮಾಡಿ ಎದ್ದಾಗ ರಿಕವರ್ ಆಗ್ತೀವಿ. ನಿದ್ದೆ ಒಂದು ಮಾಧ್ಯಮ, ಆದರೆ ಆ ನಿದ್ದೆಯ ಮುಖಾಂತರ ರಿಕವರ್ ಆಗೋ ಪ್ರೋಸೆಸ್ ಇದೆಯಲ್ಲ, ಅದನ್ನು ಹೀಲಿಂಗ್ ಅಂತ ಹೇಳ್ತೀವಿ, ರಿಕವರಿ ಪ್ರೋಸೆಸ್. ಆ ಹೀಲಿಂಗ್ ಯಾವುದ್ರ ಮುಖಾಂತರ ಆಗುತ್ತೆ? ಇಲ್ಲಿ ಪ್ರಾಣಶಕ್ತಿಯ ಮುಖಾಂತರ, ಪ್ರಾಣಿಕ್ ಎನರ್ಜಿಯ ಮುಖಾಂತರ ಆಗುವಂತಹ ಹೀಲಿಂಗ್ ಅನ್ನ ಪ್ರಾಣಿಕ್ ಹೀಲಿಂಗ್ ಅಂತ ಹೇಳ್ತಾರೆ.
0: ಅಂದ್ರೆ ಸಾಮಾನ್ಯವಾದ ಒಂದು ವೈದ್ಯಕೀಯ ಮುಖಾಂತರ ಆಗುವಂತಹ ಹೀಲಿಂಗ್ ಇದಕ್ಕೂ ಕೂಡ ತುಂಬಾ ಬೇರೆಯೇ ಮುಖದ್ವಾರಗಳಿದೆ.
1: ಹೌದು, ಇವಾಗ ಅದನ್ನ ನಾವು ಶರೀರ ಅಂತ ನೋಡಿದಾಗ ಇದನ್ನ

0: ತೈತರಿಯ ಉಪನಿಷತ್ ತುಂಬಾ ಚೆನ್ನಾಗಿ ಹೇಳುತ್ತೆ. ಪಂಚಕೋಶಗಳು ಅಂತ ಐದು ಕೋಶಗಳು ಯಾವ್ಯಾವುದು? ಮೊದಲನೇದು ಅನ್ನಮಯ ಕೋಶ, ಶರೀರ, ನಮ್ಮ ಕಣ್ಣಿಗೆ ಕಾಣುವಂತಹ ಶರೀರ. ಇದರ ಅಗತ್ಯ ಏನು? ಆಹಾರ, ನೀರು, ಚಟುವಟಿಕೆ, ಇದೆಲ್ಲ ಶರೀರಕ್ಕೆ ಬೇಕು. ನಂತರದ ಕೋಶ ಪ್ರಾಣಮಯ ಕೋಶ. ಇದಕ್ಕೇನ್ ಬೇಕು? ಒಳ್ಳೆ ವಾತಾವರಣ ಬೇಕು, ಚೈತನ್ಯ ಬೇಕು, ಉಸಿರಾಟ ಬೇಕು, ಚಕ್ರಗಳೆಲ್ಲ ಸುಸ್ಥಿತಿಯಲ್ಲಿ ಇರೋಕ್ಕೆ ಅಗತ್ಯವಾದಂತಹ ಎಲ್ಲ ಚೈತನ್ಯಗಳು ಇದಕ್ಕೆ ಬೇಕು. ಮೂರನೆಯ ಕೋಶ ಯಾವ್ದಪ್ಪ ಅಂದ್ರೆ ಮನೋಮಯ ಕೋಶ. ಇದು ಮನಸ್ಸು. ಈ ನಮ್ಮ ಮನಸ್ಸಿನಲ್ಲಿ ಏನೇನಾಗುತ್ತೆ ನಮಗೆ ಗೊತ್ತಿರುತ್ತೆ. ಇದು ಆರೋಗ್ಯಕರವಾಗೂ ಇರ್ಬೋದು, ಅನಾರೋಗ್ಯಕರವಾಗೂ ಇರ್ಬೋದು. ಆ ಮನಸ್ಸು ಅನ್ನೋದೇ ಒಂದು ಕೋಶ. ಶರೀರ ಹೇಗೆ ಸ್ಪಷ್ಟವಾಗಿ ಒಂದು ಅದಕ್ಕೆ ಆಕಾರ ಸ್ವರೂಪ ಇದೆಯೋ, ಮನಸ್ಸಿಗೂ ಹಾಗೆ ಇದೆ. ಅದರ ಮುಂದಿನದು ವಿಜ್ಞಾನಮಯ ಕೋಶ. ನಮಗೆ ಗೊತ್ತಿಲ್ಲದೆ ನಾವು ಒಂದು ಜ್ಞಾನದ ದಾರಿಯಲ್ಲಿ ನಡೀತಾ ಇರ್ತೀವಿ. ನಮಗೇನೋ ಒಂದು ಕಷ್ಟ ಬಂತು, ನೋವಾಯಿತು, ದುಃಖ ಆಯಿತು, ನಾವು ಯಾರನ್ನೂ ಕೇಳ್ತೀವಿ, ಅವ್ರು ಹೇಳಿದ್ದೆಲ್ಲ ನಾವು ತಗೊಳ್ದಿಲ್ಲ, ನಮಗೇನು ಬೇಕು ಒಂದು ಜ್ಞಾನವನ್ನು ಅದರಿಂದ ಆಯ್ಕೆ ಮಾಡ್ಕೊಂಡು ನಾವು ಉಪಯೋಗಿಸ್ಕೋತೀವಿ. ಮತ್ತು ನಮ್ಮೊಳಗೂ ಅಷ್ಟೇ, ಚಿಕ್ಕ ಮಗುಗೆ ಬೆಂಕಿಯನ್ನು ಮುಟ್ಟಿದಾಗ ಇನ್ಮೇಲಿಂದ ನಾವು ಮುಟ್ಟಲ್ಲ ಅನ್ನುವಂತಹ ಒಂದು ಅರಿವು ಬರುತ್ತಲ್ಲ, ರಿಯಲೈಸೇಷನ್ ಬರುತ್ತಲ್ಲ, ಅದೆಲ್ಲ ತುಂಬಿರುವುದಂಥದ್ದು ವಿಜ್ಞಾನಮಯ ಕೋಶ. ನಂತರ ಆನಂದಮಯ ಕೋಶ. ಪ್ರತಿ ಕ್ಷಣ ನಮಗೆ ಬಾಯಾರಿಕೆ ಆದಾಗ ನೀರು ಕುಡಿದ್ರೂ ಆನಂದ ಆಗುತ್ತೆ, ಗಮನಿಸೋದಿಲ್ಲ ಅಷ್ಟೆ. ಈ ಎಲ್ಲ ಕೋಶಗಳನ್ನು ಸಮಗ್ರವಾಗಿ ನಾವು ಬ್ಯಾಲೆನ್ಸ್ ಮಾಡಿಕೊಂಡಾಗ ಆರೋಗ್ಯ ಚೆನ್ನಾಗಿರುತ್ತೆ. ಬೇರೆ ವೈದ್ಯಕೀಯ ಮೆಥಡ್ಗೂ ಹೀಲಿಂಗ್ ಮೆಥಡ್ಗೂ ಡಿಫ್ರೆನ್ಸ್ ಇದೆ. ಅದೆಲ್ಲವೂ ಸಾಮಾನ್ಯವಾಗಿ ಅನ್ನಮಯ ಕೋಶದ ಮುಖಾಂತರ ಬೇರೆ ರೀಚ್ ಆಗುತ್ತೆ. ಆ ಕೋಶಕ್ಕೆ ನೇರವಾದಂತಹ ಚಿಕಿತ್ಸೆ ಮಾಡುವಂತಹ ಅವಕಾಶ ಲಭ್ಯ ಇದೆ.
1: ಒಂದೊಂದೇ ಕೋಶಗಳನ್ನು ದಾಟಿಕೊಂಡು ಅದು ಚೈತನ್ಯದ ಮೂಲ ಚೈತನ್ಯ ರೂಪಕ್ಕೆ ನಾವು ತಲುಪುವಂಥದ್ದು.
0: ಉದಾಹರಣೆಗೆ ಆನಂದ, ನೀವು ಅಲೋಪತಿ ಮೆಥಡಲ್ಲಿ ಹೆಂಗೆ ಕೊಡ್ತೀರಿ? ಇಲ್ಲ ಅಲ್ವಾ, ಅದಕ್ಕೆ ಬೇರೆ ಬೇರೆ ಮೆಥಡ್ಡೇ ಬೇಕಾಗುತ್ತೆ. ಈಗ ಅದಕ್ಕೆ ಸ್ಪೆಸಿಫಿಕ್ ಮೆಡಿಕೇಶನ್ ಕೊಟ್ಟು ಹ್ಯಾಪಿನೆಸ್ ಎನರ್ಜಿ ಕೆಮಿಕಲ್ಸನ್ನು ಜಾಸ್ತಿ ಮಾಡ್ಬೋದೇ ಹೊರತು ಅಗೇನ್ ಥ್ರೂ ಬಾಡಿ. ಹೀಲಿಂಗಲ್ಲಿ ಆಗಲ್ಲ, ಇಂಥ ಕೋಶಕ್ಕೆ ಇಂತಿಂಥದ್ದೇ ಥೆರಪಿ ಅಂತ ಇರುತ್ತೆ.
1: ಹೀಲಿಂಗ್ ಥೆರಪಿಗೂ ನೀವು ಚಕ್ರಗಳ ಬಗ್ಗೆ ಹೇಳಿದ್ರಿ, ಸಪ್ತ ಚಕ್ರಗಳು, ಆ ಚಕ್ರಗಳು ಈ ಹೀಲಿಂಗ್ ಥೆರಪಿಯಲ್ಲಿ ಹೆಂಗ್ ಕೆಲಸ ಮಾಡುತ್ತೆ? ಅದು
0: ಪ್ರಾಣಮಯ ಕೋಶ ಅಂತ ಹೇಳಿದ್ನಲ್ಲ, ಪ್ರಾಣಮಯ ಕೋಶದಲ್ಲಿ ಚಕ್ರಗಳಿವೆ, ನಾಡಿಗಳಿವೆ. ಈ ಚೈತನ್ಯಕ್ಕೆ ತನ್ನದೇ ಆದಂತಹ ಒಂದು ಕೋಶ, ಅದಕ್ಕೊಂದು ಅದರದ್ದೇ ಆದಂತಹ ವ್ಯವಸ್ಥೆ ಇದೆ. ಹೇಗೆ ನಮ್ಮ ಶರೀರದಲ್ಲಿ ಹೃದಯ, ಮಿದುಳು ಎಲ್ಲ ಇದ್ದ ಹಾಗೇನೆ ಈ ಪ್ರಾಣಮಯ ಕೋಶದಲ್ಲಿ ಚಕ್ರಗಳೆಲ್ಲ ಅದರ ಅಂಗಾಂಗಗಳು, ಈ ನಾಡಿಗಳು ರಕ್ತ ಸಂಚಾರದ ನಾಳಗಳಿದ್ದ ಹಾಗೆ ಈ ರೀತಿ ಒಂದು ಪರಿಕಲ್ಪನೆ ಮಾಡ್ಕೋಬಹುದು. ಈ ಚಕ್ರಗಳು ಏನ್ ಮಾಡುತ್ತೆ, ವಾತಾವರಣದಿಂದ ಚೈತನ್ಯವನ್ನು ರಿಸೀವ್ ಮಾಡ್ಕೊಳತ್ತೆ, ಸ್ವೀಕಾರ ಮಾಡುತ್ತೆ. ನಮ್ಮ ಫಿಸಿಕಲ್ ಮತ್ತು ಮೆಂಟಲ್ ಬಾಡಿ ಎರಡುದಕ್ಕೂ ಕೂಡ ಅನ್ನಮಯ ಪ್ರಾಣಮಯ ಕೋಶಕ್ಕೆ ಎಷ್ಟೆಷ್ಟು ಚೈತನ್ಯ ಅಗತ್ಯ ಇದೆಯೋ ಅಷ್ಟನ್ನು ಕೊಟ್ಟು ಉಪಯೋಗಿಸಲ್ಪಟ್ಟ ಹೆಚ್ಚಾದ ಚೈತನ್ಯವನ್ನು ವೇಸ್ಟ್ ಎನರ್ಜಿ, ಡಿಸೀಸ್ಡ್ ಎನರ್ಜಿ, ಯೂಸ್ಡ್ ಅಪ್ ಎನರ್ಜೀಸ್ ಇದೆಲ್ಲ ಹೊರಗಡೆ ರಿಲೀಸ್ ಮಾಡುತ್ತೆ ಈ ಚಕ್ರಗಳು. ನಾವು ಬರೀ ಸಪ್ತ ಚಕ್ರಗಳನ್ನು ಮಾತ್ರ ಹೇಳಲ್ಲ, ಭಗವದ್ಗೀತೆಯಲ್ಲಿ ದ್ವಾದಶ ಚಕ್ರ ದ್ವಾರಗಳ ಬಗ್ಗೆ ಹೇಳ್ತಾರೆ. ಹಾಗೆ ಆ ಅಷ್ಟೂ ಚಕ್ರಗಳು ಹೆಚ್ಚಿನ ಚಕ್ರಗಳ ಬಗ್ಗೆ ಹೇಳ್ತೀವಿ.
1: ಈ ಮುಖ್ಯವಾದ ಸಪ್ತ ಚಕ್ರಗಳಾಗಲಿ ಅಥವಾ 12 ಚಕ್ರಗಳು ಅಂತ ನೀವೇನು ಹೇಳಿದ್ರಿ, ಅದು ದೇಹದ ಯಾವ ಭಾಗಗಳಲ್ಲಿ ಇರುತ್ತೆ?
0: ಒಂದೊಂದು ಅಂಗಗಳ ಒಂದು ಸಂಗ್ರಹ ನೆಟ್ವರ್ಕ್ ಅಂತ ಇರುತ್ತೆ. ಇದನ್ನ ಮರ್ಮಸ್ಥಾನಗಳು ಅಂತ ಆಯುರ್ವೇದ ಹೇಳುತ್ತೆ. ಈಗ ಎರಡು ಹುಬ್ಬುಗಳ ಮಧ್ಯದಲ್ಲಿ ಆಜ್ಞಾ ಚಕ್ರ ಇದೆ, ಇದನ್ನ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಅಲೋಪತಿ ಹೇಳುತ್ತೆ. ಮಾಸ್ಟರ್ ಗ್ಲ್ಯಾಂಡ್ ಅಂತಾರೆ, ನಾವು ಇದನ್ನ ಮಾಸ್ಟರ್ ಚಕ್ರ ಅಂತ ಹೇಳ್ತೀವಿ, ಗುರು ಚಕ್ರ ಅಂತಾನು ಹೇಳ್ತಾರೆ. ನೀವು ಆಜ್ಞಾ ಚಕ್ರವನ್ನ ಸರಿಯಾಗಿ ಟ್ರೀಟ್ ಮಾಡಿ ಅದಕ್ಕೆ ಎನರ್ಜಿ ಕೊಟ್ಟರೆ ಇಡೀ ಶರೀರಕ್ಕೆ ಏನು ಮೆಸೇಜ್ ಕೊಡಬೇಕೋ ಅದು ಕೊಡುತ್ತೆ. ಇದೇ ಕೆಲಸವನ್ನು ಪಿಟ್ಯೂಟರಿ ಗ್ರಂಥಿನೂ ಮಾಡುತ್ತೆ. ಈ ಚಕ್ರಗಳು ಮತ್ತು ಅಂಗಾಂಗಗಳ ಸಮನ್ವಯ ಯಾವಾಗಲೂ ಒಂದಾಗೇ ಇರುತ್ತೆ. ಹೃದಯ ಚಕ್ರ ಇಡೀ ಶರೀರಕ್ಕೂ ರಕ್ತ ಸಂಚಾರ ಮಾಡಿಸುವಂಥದ್ದು ಅನಾಹತ ಚಕ್ರ ಆಗಿರುತ್ತದೆ. ಹೃದಯ ಚಕ್ರಕ್ಕೆ ಟ್ರೀಟ್ಮೆಂಟ್ ಕೊಟ್ಟಾಗ ಇಡೀ ಶರೀರದಲ್ಲಿ ಏನೇನು ರಕ್ತ ಸಂಚಾರ ಯಾವ ರೀತಿಯಲ್ಲಿ ಆಗಬೇಕು, ಅದು ಸುಸ್ಥಿತಿಯಲ್ಲಿ ಇರೋದಕ್ಕೆ ಏನು ಬೇಕೋ ಅಷ್ಟನ್ನು ಇದು ಮಾಡುತ್ತೆ. ಹೀಗೆ ಪ್ರತಿಯೊಂದು ಕೂಡ ಅದರ ಕೇಂದ್ರ ಬಿಂದುವೇ ಆಗಿರುತ್ತೆ. ಶರೀರ ಚೈತನ್ಯ ಒಂದಕ್ಕೊಂದಕ್ಕೆ ಹೊಂದ್ಕೊಂಡಿರುತ್ತೆ.
1: ಈಗ ನಾವು ವೈಜ್ಞಾನಿಕವಾಗಿ ಯೋಚನೆ ಮಾಡಿದ್ರೆ ಈ ಚಕ್ರಗಳು ಅಥವಾ ನಿರ್ನಾಳ ಗ್ರಂಥಿಗಳು, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಏನು ಹೇಳ್ತೀವಿ, ಅದಕ್ಕೂ ಅದಕ್ಕೆ ಏನಾದರೂ ನೇರವಾದ ಸಂಬಂಧ ಇದೆಯಾ ಅಥವಾ ಅದನ್ನೇ ಇದು ರೆಪ್ರೆಸೆಂಟ್ ಮಾಡುತ್ತಾ ಹೇಗೆ?
0: ಶರೀರದ ಎಲ್ಲ ಅಂಗಾಂಗಗಳು, ನಿರ್ನಾಳ ಗ್ರಂಥಿಗಳು, ಹಾರ್ಮೋನ್, ನಿರ್ನಾಳ ಗ್ರಂಥಿಗಳ ಹಾರ್ಮೋನ್ ಸಿಸ್ಟಮು, ನ್ಯೂರೋ ಸಿಸ್ಟಮ್ ಎಲ್ಲವೂ ಕೂಡ ಚಕ್ರಗಳ
1: ಅಧೀನ.
0: ಅದು ಕೆಲಸ ಮಾಡ್ಬೇಕಂದ್ರೆ ಇಂಥ ಚಕ್ರ ಕೆಲಸ ಮಾಡಲಿಲ್ಲ ಅಂದ್ರೆ ಇಂಥ ಅಂಗಾಂಗ ತೊಂದರೆ ಒಳಗಾಗಿದೆ ಅಂತ ಪಕ್ಕ. ಅದು ಈ ಚಕ್ರಕ್ಕೆ ಈ ಟ್ರೀಟ್ಮೆಂಟ್ ಕೊಟ್ಟರೆ ಈ ಚಕ್ರ ಹಿಂಗೆ ಕೆಲಸ ಮಾಡುತ್ತೆ ಅಂತ. ಅಷ್ಟು ಒಂದೊಂದು ಚಕ್ರ ನಮ್ದು ಆರ್ ಸ್ಕ್ಯಾನಿಂಗ್ ಕೂಡ ನಾವು ಮಾಡ್ತೀವಲ್ಲ, ಅದರಲ್ಲಿ ಏನಾಗುತ್ತೆ, ನೀವು ಚಕ್ರ ಸ್ಕ್ಯಾನ್ ಮಾಡಿದ ತಕ್ಷಣ ಈ ಚಕ್ರದಲ್ಲಿ ತೊಂದರೆ ಇದೆ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟ ಅಂಗಾಂಗಗಳಲ್ಲಿ ತೊಂದರೆ ಇರೋದು ಗ್ಯಾರಂಟಿ. ಅದು ಸ್ಟೇಜ್ ವೈಸ್ ಆಗ್ಬೋದು, ಆಲ್ರೆಡಿ ಬಂದಿರ್ಬೋದು. ಕಾಯಿಲೆಗಳು ಮೊದಲು ಚೈತನ್ಯದಲ್ಲಿ ಕಾಣಿಸ್ಕೊಳ್ಳುತ್ತೆ, ಆಮೇಲೆ ಶರೀರದಲ್ಲಿ.
1: ಆರ್ ಎಸ್ ಸ್ಕ್ಯಾನಿಂಗ್ ಅಂದರೆ ಏನು? ನಾವು ಎಕ್ಸ್ರೇ ನೋಡಿದ್ದೀವಿ ಅಥವಾ ಸಿ ಟಿ ಸ್ಕ್ಯಾನಿಂಗ್ ಅಂತ ಹೇಳ್ತೀವಿ, ಎಮ್ ಆರ್ ಐ ಅಂತ ಎಲ್ಲ ಹೇಳ್ತಾ ಇದ್ದೀವಿ. ಆರ್ ಎಸ್ ಸ್ಕ್ಯಾನಿಂಗ್ ಹೇಗೆ?
0: ಹಾಂ, ಮೊದಲು ಕಿರ್ಲಿಯನ್ ಫೋಟೋಗ್ರಫಿ ಅಂತ ಬಂತು, ರಷ್ಯನ್ ಸೈಂಟಿಸ್ಟ್ ಒಬ್ಬರು ಮಾಡಿದ್ರು. ಈಗ ನಮ್ಮ ಬೆರಳುಗಳನ್ನು ಇಟ್ಟಾಗ, ಬೆರಳಿನ ಅದರ ಬಯೋ ಎನರ್ಜಿ ಫೀಲ್ಡ್ ಅಂತ ಮೆಡಿಕಲ್ ಲ್ಯಾಂಗ್ವೇಜ್ ಅವ್ರು ಹೇಳ್ತಾರೆ. ಆ ಬಯೋ ಎನರ್ಜಿ ಫೀಲ್ಡನ್ನು ಅದು ರೆಕಾರ್ಡ್ ಮಾಡ್ಕೊಳ್ಳುತ್ತೆ,
1: ಫೋಟೋ ತೆಗೆಯುತ್ತೆ,
0: ಫೋಟೋ ತೆಗೆಯುತ್ತೆ. ಈಗ ಆಕ್ಯುಪಂಚರ್ ಅವ್ರು ಏನು ಹೇಳ್ತಾರೆ, ನಿಮ್ಮ ಕೈ ಕಾಲುಗಳಲ್ಲಿ ಎಲ್ಲ ಶರೀರದ ಅಂಗಾಂಗಗಳು ಇದೆ, ಕೇಂದ್ರ ಇದೆ ಅಂತ. ಇದು ಅದೇ ಥರನೇ, ಅದು ಒಂದೊಂದು ಬೆರಳಿನಲ್ಲಿಯೂ ಕೂಡ ಇಡೀ ಶರೀರಕ್ಕೆ ಸಂಬಂಧಪಟ್ಟ ಮಾಹಿತಿ ಇರುತ್ತೆ.
1: ಅದಕ್ಕೆ ನಮ್ಮಲ್ಲಿ ನಮ್ಮ ಸಂಪ್ರದಾಯ ಇದೆ, ಬೆಳಗ್ಗೆ ಎದ್ದ ತಕ್ಷಣ ಕೈಗಳನ್ನ ತಿಕ್ಕಿ, ಕರಾಗ್ರೇ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತ ಗೌರಿ, ಪ್ರಭಾತೆ ಕರ ದರ್ಶನ ಮಂತ್ರಿ. ನೋಡಿ, ನಮ್ಗೆ ಇದು ಅದಕ್ಕೆ ಕನೆಕ್ಟೆಡ್ ಅನ್ಸುತ್ತೆ.
0: ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ, ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ. ಯಾವುದೇ ಹೇಳಿದ್ರು ಕೂಡ ಅದಷ್ಟು ಅದಕ್ಕೆ
1: ಬಯೋ ಎನರ್ಜಿ ಅದು ಇದು ಅಂತ ಹೇಳಿದೆ. ಭಗವಂತ ಇದನ್ನ, ದೇವ್ರ ಇದ್ದಾಳೆ, ದೇವಿ ಇದ್ದಾಳೆ ಕೈಯಲ್ಲಿ ಅಂದ್ಬಿಟ್ರೆ ಬೇಗ ನಾವು ಕನೆಕ್ಟ್ ಆಗ್ಬಿಡ್ತೀವಿ. ತುಂಬ ಚೆನ್ನಾಗಿದೆ. ಹಾಗೆ ಈ ಪ್ರಾಣಿಕ್ ಹೀಲಿಂಗ್ ಅಂದರೆ, ಈ ಮನೆಯಲ್ಲಿ ನಾವು ಒಬ್ಬ ಸ್ತ್ರೀ, ಒಂದು ಹೆಣ್ಣುಮಗಳು ತುಂಬ ಕೆಲಸಗಳನ್ನು, ಅವಳು ಥರ ದಶಾವಧಾನ ಶತಾವಧಾನ ನಡೀತಾ ಇರುತ್ತೆ ಮನೆಯಲ್ಲಿ. ಒಂದು ಸಂಸಾರವನ್ನು ನೊಗದ ಹೊತ್ತು ಸಂಸಾರದ ನೊಗವನ್ನು ಹೊತ್ತಂತಹ ಒಬ್ಬ ಸ್ತ್ರೀ, ಅವಳ ಒಂದು ಪ್ರಾಣಶಕ್ತಿಯ ಬಗ್ಗೆ ಅಥವಾ ಆಕೆಯಲ್ಲಿರ್ತಕ್ಕಂತಹ ಚೈತನ್ಯವನ್ನು ನಾವು ಗಟ್ಟಿ ಮಾಡಿಕೊಳ್ಬೇಕು ಅಂತಂದರೆ, ಗಟ್ಟಿ ಮಾಡಬೇಕು ಅಂತಂದರೆ ಈ ಪ್ರಾಣಿಕ್ ಹೀಲಿಂಗ್ ಹೇಗೆ ಸಹಾಯ ಮಾಡುತ್ತೆ?
0: ಹೆಣ್ಣು ಮಕ್ಕಳನ್ನ ದುರ್ಗೆಯಾಗಿ ಕಲ್ಪನೆ ಮಾಡ್ಕೊಳ್ಳಿ. ಎಷ್ಟು ಕೈಗಳು, ನವರಾತ್ರಿಯಲ್ಲಿ 10 ಸ್ವರೂಪ ಕೊಡ್ತಾರೆ, ಎಷ್ಟು ಕೈಗಳಾಯ್ತು. ಈಗಿನ ಹೊಸ ಹೆಣ್ಣು ಮಕ್ಕಳ ಸ್ಥಿತಿ ಏನಾಗಿದೆ ಅಂದರೆ, ಪ್ರಾಪಂಚಿಕ ಜೀವನದಲ್ಲಿ ಅದೇ ರೀತಿಯಾಗಿದೆ. ಎಷ್ಟು ಕೈ ಇದ್ರೂ ಸಾಲದು ಆಕೆಗೆ, ಅಷ್ಟು ಪ್ರಮಾಣದಲ್ಲಿ ಜವಾಬ್ದಾರಿ ಜಾಸ್ತಿ. ಮೊದಲನೇದಾಗಿ ಆಕೆಯ ಮನಸ್ಸಿನಲ್ಲಿ ಏನಾಗ್ಬೋದು, ಶರೀರದಲ್ಲಿ ಏನಾಗ್ಬೋದು, ಬೆಳಿಗ್ಗೆ ಎದ್ದರೆ ರಾತ್ರಿಯ ತನಕ ಆಕೆಗೆ ಅಂತ ತನ್ನ ಸಮಯ ಇಲ್ಲ. ಸಿಕ್ಕಿದ್ರು ಕೂಡ ಈ ಮೊಬೈಲಲ್ಲಿ 5 ನಿಮಿಷ ನೋಡೋಷ್ಟೊತ್ತಿಗೆ ಇನ್ನೊಂದಿಷ್ಟು ಪ್ರೆಷರ್. ಮಕ್ಕಳು, ಗಂಡ, ಈ ರೀತಿ ಸಾಂಸಾರಿಕ ಜೀವನಕ್ಕೆ ಎಂಟರ್ ಆದಮೇಲೆ ವರ್ಕ್ಗೆ ಹೋಗೋರ್ಗಂತೂ ಇನ್ನೂ ಜಾಸ್ತಿ. ಇದನ್ನು ಹೇಗೆ ನಿಭಾಯಿಸಬೇಕು? ಮೊದಲನೇದಾಗಿ ಇದನ್ನು ನಾವು ಯೋಗಿಕ್ ಹೀಲಿಂಗ್ ಅಂತ ತಗೊಳ್ಳೋಣ. ಸಮಗ್ರವಾಗಿ ಯೋಗ ಕರ್ಮಸು ಕೌಶಲಂ, ನಾವು ಸ್ಕಿಲ್ಫುಲ್ಲಾಗಿ ಮಾಡಬೇಕು. ನನ್ನ ಹತ್ರ ಇದಿಷ್ಟು ಮಾಡೋಕ್ಕಾಗತ್ತೆ, ಇದಿಷ್ಟು ಮಾಡೋಕ್ಕಾಗಲ್ಲ, ಫಸ್ಟ್ ಅಕ್ಸೆಪ್ಟ್ ಮಾಡ್ಕೋಬೇಕು. ಎಲ್ಲ ನಾನು ಮಾಡ್ತೀನಿ ಅನ್ನೋ ಭ್ರಮೆಗೆ ಹೋಗಬಾರ್ದು. ನನ್ನ ಹತ್ರ ಇದಕ್ಕಿಂತ ಹೆಚ್ಚಿಗೆ ಮಾಡೋಕ್ಕಾಗಲ್ಲ ಅಂತ ಸೋಮಾರಿತನದಿಂದ ಅಲ್ಲ, ಅನುಭವದಿಂದ, ಜ್ಞಾನದಿಂದ, ಅಟ್ ವಾಟ್ ಕಾಸ್ಟ್ ಅನ್ನೋದನ್ನು ಅರ್ಥ ಮಾಡಿಕೊಂಡು ನನ್ನ ಹತ್ರ ಇಷ್ಟು ಮಾಡೋಕ್ಕಾಗುತ್ತೆ. ವಯೋಧರ್ಮಕ್ಕನುಗುಣವಾಗಿ ಮಾಡುವ ಸಾಮರ್ಥ್ಯ ಬದಲಾಗುತ್ತೆ. ಫಸ್ಟು ಆಕೆ ತನ್ನನ್ನು ಅರ್ಥ ಮಾಡ್ಕೋಬೇಕು. ಎರಡನೇದು, ಮನೆಯಲ್ಲಿರೋರು ಯಾರು ಆಕೆಯ ವಿರೋಧಿಗಳಲ್ಲ, ಪ್ರತಿಸ್ಪರ್ಧಿಗಳು ಅಲ್ಲ. ಮೊದಲಿನಿಂದಲೇ ನನ್ನ ಹತ್ರ ಇಷ್ಟ ಆಗುತ್ತೆ ಆಗಲ್ಲ ಅಂತ ಕಮ್ಯುನಿಕೇಟ್ ಮಾಡಿದಾಗ, ಪ್ರಾರಂಭದಲ್ಲಿ ಒಂದೆರಡು ದಿನ ಅವ್ರು ಮಾಡಿಕೊಡದೇ ಇರ್ಬೋದು, ಕೊನೆಗೆ ಅವ್ರಿಗೂ ಅರ್ಥ ಆಗುತ್ತೆ, ಬರ್ತಾರೆ. ಇದನ್ನು ನಾವು ಸೈಕಾಲಜಿಯಲ್ಲಿ ಏನು ಹೇಳ್ತೀವಿ ಅಂತಂದರೆ, ಬೌಂಡ್ರಿ ಹಾಕಿಬಿಡಿ. ಈಗ ಎಕ್ಸಾಂಪಲ್, ಕುಡಿದಿರೋ ಲೋಟ ಅಲ್ಲೇ ಇಟ್ಟಿರ್ತಾರೆ, ತಿಂಡಿ ತಟ್ಟೆ ಅಲ್ಲೇ ಇಟ್ಟಿರ್ತಾರೆ, ಇದು ಹೆಣ್ಮಕ್ಳಿಗೆ ತುಂಬ ಸ್ಟ್ರೆಸ್ ಆಗುತ್ತೆ. ಬಚ್ಚಲ್ ಮನೇಲಿ ಟವೆಲ್ ಅಲ್ಲೇ ಇಡ್ತಾರೆ, ಎಲ್ಲ ಗಲೀಜಾಗಿರುತ್ತೆ, ಮನೆ ಕ್ಲೀನಾಗಿರಬೇಕು, ತುಂಬ ಹೋರಾಟ ಮಾಡ್ತಾರೆ ಹೆಣ್ಮಕ್ಳಿಗೋಸ್ಕರ. ಅವರಿಗೆ ಇದನ್ನೇನು ಜವಾಬ್ದಾರಿ, ತೆಗೆದಿಡಬೇಡಿ. 2 ದಿನ ತೆಗೆದಿಡ್ಬೇಡಿ, 1 ವಾರ ತೆಗೆದಿಡ್ಬೇಡಿ, ಅವಾಗ ಅವ್ರಿಗೆ ಅರಿವಾಗುತ್ತೆ. ಸಾಮಾನ್ಯವಾಗಿ ಏನು ಮಾಡ್ತೀವಿ ನಾವು, ಅವ್ರು ಹೆಂಗೂ ಮಾಡ್ತಾ ಇಲ್ಲ ಅಂತ ಮಾಡಿಬಿಡ್ತೀವಿ. ಅವ್ರಿಗೇನು ಕಾಣುತ್ತೆ, ನಾ ಮಾಡದೇ ಇದ್ರೆ ಹೆಂಗೋ ಅವ್ರು ಮಾಡ್ತಾರಲ್ಲ ಅಂತ. ಎರಡೂ ದೃಷ್ಟಿಕೋನ ಒಂದು ಕೆಲಸದ ಬಗ್ಗೆ ಅದೇ ಇದೆ,
1: ಅವರು ಹಾಗೆ ಬೆಳೀತಾರೆ ನಾವು ಹೀಗೆ ಒತ್ತಡಕ್ಕೊಳಗಾಗ್ತೀವಿ.
0: ಹೌದು, ಇದು ಆ ಬೌಂಡ್ರಿ ಫಿಕ್ಸ್ ಮಾಡೋ ತನಕ ಟೈಮ್ ತೊಗೊಳುತ್ತೆ. ಒಂದ್ಸಲ ಫಿಕ್ಸ್ ಆದಮೇಲೆ ಅಷ್ಟ್ರೆಸ್ ಇರಲ್ಲ. ಇದು ಮೊದಲನೇದು, ಜ್ಞಾನದ ದೃಷ್ಟಿ. ಇದು ಅದಕ್ಕೆ ತಾಯಿ ಅಂತಹ ತಾಕತ್ತು ಬೇಕು, ಪವರ್ ಅಂತ ನಾವು ಹೇಳ್ತೀವಿ ದುರ್ಗೆಯನ್ನು. ಲಕ್ಷ್ಮಿಗೆ 10 ಕೈ ತೋರಿಸಲ್ಲ, ನಾವು ದುರ್ಗೆಗೆ ತೋರಿಸ್ತೀವಿ, ಪವರ್ ಬೇಕು ಅಲ್ವಾ. ನೆಕ್ಸ್ಟ್ ಏನು ಬೇಕು, ಪ್ರಾಣಮಯ ಕೋಶದಲ್ಲಿ ಆಕೆ ಸರಳವಾದ ಜೀವನ, ಅಡುಗೆ ಮಾಡ್ತಿದ್ದಾರಾ, ಒಂದು ಸಂತೋಷವಾಗಿ ನಕ್ಕು ಬಿಡಲಿ, ಮಧ್ಯ ಮಧ್ಯದಲ್ಲಿ ಒಂದು ನಗು, ತನಗಿಷ್ಟವಾದ ಅಡುಗೆನೂ ಮಾಡ್ಕೊಳ್ಳುವಂಥದ್ದು, ಆಮೇಲೆ ಒಂದ್ಸಲ ಡೀಪ್ ಬ್ರೀದಿಂಗ್ ಕೆಲಸದ ಮಧ್ಯದಲ್ಲೇ, ಇದಿಷ್ಟು. ಆಮೇಲೆ ಯಾವುದೋ ಒಂದು ಸಂತೋಷವನ್ನು ನೆನಪು ಮಾಡ್ಕೊಂಡು ಆಗಾಗ ನಗುವಂಥದ್ದು, ನಂಗೆ ಇಷ್ಟು ಕೆಲಸ ಇದೆ ಅರ್ಥ ಮಾಡ್ಕೊಳ್ಳಲ್ಲ ಅನ್ನೋದನ್ನೇ ಯೋಚನೆ ಮಾಡೋಕ್ಕಿಂತ, ಐ ಆಮ್ ಸೋ ಹ್ಯಾಪಿ, ಸೋ ಲಕ್ಕಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು, ತನ್ನನ್ನು ತಾನು ಅಪ್ರಿಷಿಯೇಟ್ ಮಾಡ್ಕೋಬೇಕು. ಎಲ್ಲೋ ಸ್ಟ್ರೆಸ್ಸಲ್ಲಿ ಹೋಗ್ತಿರ್ತಾರೆ, ಅರ್ಜೆಂಟಾಗಿ ಹೋಗಬೇಕು, ಕಾರಲ್ಲಿ ಕೂತಿರ್ತಾರೆ, 2 ನಿಮಿಷ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಏನಪ್ಪ ಇಷ್ಟು ಟ್ರಾಫಿಕ್ ಅಂತ ಬೈಕೋಬೇಡಿ, ಟ್ರಾಫಿಕ್ 2 ನಿಮಿಷ ನಂಗೆ ಎಕ್ಸ್ಟ್ರಾ ಸಿಕ್ಕಿದೆ, ಏನು ಮಾಡೋಕ್ಕಾಗಲ್ಲ. ಮಾಡ್ಬೋದಾದ್ಯಾವುದು, ಮನಸ್ಸಿನಲ್ಲಿ ಪರಿವರ್ತನೆ. ಅಷ್ಟನ್ನು ಒಂದು ಸಲ ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡಿಕೊಂಡ್ರೆ ಎಷ್ಟು ಅನುಕೂಲ ಆಗುತ್ತೆ.
1: ಇಂತಹ ಒಂದು ಒಳ್ಳೆ ಗುಟ್ಟು ಹೇಳ್ಕೊಟ್ರಿ. ಟ್ರಾಫಿಕ್ಕಲ್ಲಿ ಸಿಕ್ಕಾಕೊಂಡಾಗ ಏನು ಮಾಡೋಕ್ಕಾಗಲ್ಲ, ಆದರೆ ಇದನ್ನು ಮಾಡ್ಬೋದು, ತುಂಬ ಇದು ಮುಖ್ಯವಾದ
0: ಅಲ್ವಾ.
1: ಪಾಸಿಟಿವ್ ಆಗಿ ಯೋಚನೆ ಮಾಡುವಂಥದ್ದು, ಸಕಾರಾತ್ಮಕತೆ ಬೆಳೆಸ್ಕೊಳ್ಳೋದಕ್ಕೆ ಟೈಮ್ ಸಿಕ್ತು.
0: ಪ್ರಕೃತಿ ನಿಯಮ ಅದು, ಪ್ರಕೃತಿ ಪ್ರತಿಯೊಬ್ಬನಿಗೂ ಆ ಸಮಯವನ್ನು ಕೊಡ್ತಾನೇ ಇರುತ್ತೆ. ನಾವು ಅದ್ರ ಉಪಯೋಗಿಸ್ಕೊಳ್ಳಿಲ್ಲ ಅಂತಂದರೆ ಕೊನೆಗೆ ಅದು ಹಾಸ್ಪಿಟಲ್ ಬೆಡ್ ಮೇಲೆ ಹೋಗಿ ತನ್ನ ರೆಸ್ಟ್ ತೊಗೊಳುತ್ತೆ. ಬೆಟರ್ ನಾಟ್ ಟು ಡೂ ದಟ್ ಅಲ್ವಾ. ಇದು ಆಗಾಗ ಮಾಡಿಕೊಳ್ಳಿ, ಇದು ಬದುಕು, ನಾವು ಆಯ್ಕೆ ಮಾಡಿಕೊಂಡ ಬದುಕು. ಖುಷಿ ಪಡು.

0: ನಾವು ಯಾರಿಗೂ ಮಾಡ್ತಿಲ್ಲ. ಮಾಡಿದ್ರೆ ನಮ್ಮದೇ ಮಕ್ಕಳು, ನಮ್ಮದೇ ತಾಯಿ ತಂದೆ, ನಮ್ಮದೇ ಅತ್ತೆ ಮಾವ, ನಮ್ಮದೇ ಗಂಡ, ನನ್ನದು ಅಂತ ಕನೆಕ್ಟ್ ಆಗಿರೋದ್ರಿಂದ. ಯಾವ ಕಾರಣದಿಂದ ನಾನು ಇದನ್ನೆಲ್ಲ ಹಿಡಿದಿಟ್ಕೊಂಡಿದ್ದೀನಿ, ಇದರಲ್ಲಿ ನನಗೇನೋ ಖುಷಿ ಇದೆ, ಇದರಲ್ಲಿ ನನಗೇನೋ ಸಮಾಧಾನ ಇದೆ, ನನಗಿದ್ರಲ್ಲಿ ಏನೋ ಬೆನಿಫಿಟ್ ಇರೋದ್ರಿಂದ ನಾನು ಇದಿಷ್ಟು ಹಿಡಿದಿಟ್ಕೊಂಡಿದ್ದೀನಿ. ಆ ಬೆನಿಫಿಟ್ ಕಡೆ ನೋಡ್ಕೊಂಡಾಗ ಮನಸ್ಸು ಸಮಾಧಾನ ಆಗುತ್ತೆ. ನಮ್ಮ ಕಷ್ಟದ ಕಡೆಗೆ ನೋಡೋದು ಬಿಡಬೇಕು. ಇದಿಷ್ಟನ್ನು ಮಾಡ್ಕೊಳಕ್ಕೆ ಏನು ಮಾಡಬೇಕು ಗೊತ್ತಾ? ಮನೆಯಲ್ಲಿ ಒಂದು ಒಳ್ಳೆ ಸಂಗೀತ ಹಾಕ್ಕೊಳ್ಳಿ, ಮ್ಯೂಸ್ ಇನ್ಸ್ಟ್ರೂಮೆಂಟಲ್ ಭಜನ್ಸು, ಬೆಳಿಗ್ಗೆ ಆದರೆ ಒಳ್ಳೆ ಭಜನ್ಸ್ ಹಾಕ್ಕೊಳ್ಳಿ, ಮನಸ್ಸು ಖುಷಿ ಆಗುತ್ತೆ. ಆದಷ್ಟು ಎಷ್ಟೇ ಬೈಬೇಕು ಅನ್ಸಿದ್ರು ಕಮ್ಮಿ ಮಾಡ್ಕೊಳ್ಳಿ. ಬೈಯೋದ್ರಿಂದ ನನಗೂ ಮತ್ತು ಬೇರೆಯವ್ರಿಗೂ ಕಷ್ಟ ಆಗುತ್ತೆ, ಮನೆ ಎನರ್ಜಿನೂ ವ್ಯತ್ಯಾಸ ಆಗುತ್ತೆ. ಊಟ ತಿಂಡಿ ಅಡುಗೆ ಮಾಡಬೇಕಾದಾಗ ಖುಷಿಯಾಗಿ ಮಾಡಿ, ಯಾವುದೊಂದು ಪ್ರಾರ್ಥನೆ ಮಾಡ್ಕೊಂಡು ಮಾಡಿ, ಅವ್ರಿಗೆ ಒಳ್ಳೇದಾಗಲಿ, ಆರೋಗ್ಯ ಸಿಕ್ಕಲಿ ಅಂತ ಪ್ರೇ ಮಾಡ್ಕೊಂಡು ಮಾಡಿ, ಹಾರೈಕೆ ಮಾಡಿ. ಮೊದಲೆಲ್ಲ ನೈವೇದ್ಯದ ಕಲ್ಪನೆ ಅದೇ ಅಲ್ವಾ? ನಾವು ಭಗವಂತನಿಗೆ ಅರ್ಪಣೆ ಮಾಡಬೇಕಂದ್ರೆ ಬೈಕೊಂಡು ಅಡುಗೆ ಮಾಡಲ್ಲ, ಭಕ್ತಿಯಿಂದ ಮಾಡ್ತೀವಿ. ಇದು ಎಲ್ಲರಲ್ಲಿರುವ ಭಗವಂತನಿಗೆ ಅಲ್ವಾ? ಭಗವದ್ಗೀತೆಯಲ್ಲಿ ಹೇಳ್ತಾರೆ ಅದನ್ನು, ಎಲ್ಲರ ಜಠರದಲ್ಲಿ ಅಗ್ನಿಯ ರೂಪದಲ್ಲಿ ನಾನಿದ್ದೇನೆ ಅಂತ. ಭಗವಂತನಿಗೆ ತಾನೆ ನಾವು ಮಾಡೋ ಆಹಾರ ಎಲ್ಲ ಸಮರ್ಪಣೆ.
1: ವೈಶ್ವಾನರೋ ಭೂತ್ವ,
0: ಹೌದು,
1: ಪ್ರಾಣಿ ನಮ್ಮ ದೇಹ ಆಶ್ರಿತ.
0: ಹಾಗಾಗಿ ಆ ಭಾವದಿಂದ ಮಾಡಿದಾಗ ಬದಲಾವಣೆ ಆಗುತ್ತೆ ಬದುಕು, ನಮಗೆ ಬದುಕಕ್ಕೆ
1: ನಾವೇ ನಾವು ನಮ್ಮ ನಾವು ಬೆಳೆದು ಬಂದ ರೀತಿಯಲ್ಲಿ ನಾವು ನಮ್ಮ ಮನೆಗಳನ್ನು ನಾವು ಸುಮ್ಮನೆ ಸಿಂಹಾವಲೋಕನ ಮಾಡಿಕೊಂಡ್ರೆ, ನಮ್ಮ ಮನೆಗಳಲ್ಲಿ ನಮ್ಮ ತಾಯಿಯಂದರು, ನಮ್ಮ ಅಜ್ಜಿ ಹಿರಿಯರೆಲ್ಲರೂ ಕೂಡ ಅವರು ಸ್ನಾನ ಮುಗಿಸ್ಕೊಂಡು ಹೊರಗಡೆಗೆ ಬರ್ತಾಯಿದ್ರು ಅಂತಿದ್ದ ಹಾಗೆಯೇ ಅವ್ರ ಬಾಯಲ್ಲಿ ಶ್ಲೋಕಗಳು, ಸಂಗೀತ, ದೇವ್ರ ನಾಮಗಳು ಶುರುವಾಗ್ತಿತ್ತು. ಪೂಜೆ ಮುಗಿಯೋವರೆಗೂ ಯಾರ ಹತ್ರ ಮಾತಾಡ್ತಿರ್ಲಿಲ್ಲ, ಅದೆಲ್ಲ ಹೊರಟು ಹೋಗಿದೆ. ಅವೆಲ್ಲವೂ ಕೂಡ ಈ ಪ್ರಾಣಿ ಕೀಲಿಂಗು ತಾನಾಗೆ ಅದು
0: ದಾರಿ ತೋರಿಸುತ್ತೆ,
1: ದಾರಿ ತೋರಿಸುತ್ತೆ.
0: ಅಂದರೆ ಒಳಗಿನ ಅಂತರದೃಷ್ಟಿ ಬದಲಾಗಬೇಕು. ಅದಕ್ಕೆ ಮತ್ತೆ ಅದರಲ್ಲಿ ಹೇಳ್ತಾರೆ, ಏನು ಭಗವದ್ಗೀತೆಯಲ್ಲಿ ಹೇಳುವಂಥದ್ದೆಂತಪ್ಪ ಅಂತಂದರೆ, ನಿರಂತರವಾಗಿ ನನ್ನನ್ನೇ ಯೋಚನೆ ಮಾಡಿ, ನಾನಿನ್ನ ಯೋಗಕ್ಷೇಮ ಮಹಾಮ್ಯಹ. ಇದನ್ನು ಸೈನ್ಸ್ ಏನು ಹೇಳುತ್ತೆ, ವೆನ್ ಯುವರ್ ಮೈಂಡ್ ಈಸ್ ರಿಲ್ಯಾಕ್ಸ್ಡ್ ಆಗ ನಿಮ್ಮ ಸಿಸ್ಟಮ್ ಪ್ಯಾರಾಸಿಂಪಥೆಟಿಕ್ ಸ್ಟೇಟಿಗೆ ಹೋಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಮೈಂಡು ಸ್ಟೆಬಿಲೈಸ್ ಆಗುತ್ತೆ. ಅನನ್ಯಾಸ್ ಚಿಂತೆಯಂತೂ ಮಾಮ್, ಅಂದರೆ ನಮ್ಮ ಮನಸ್ಸು ಎಲ್ಲಿರಬೇಕು,
1: ಪರ್ಯುಪಾಸತೆ
0: ಆ ಯೂನಿವರ್ಸ್ ಕಡೆಗೆ, ಭಗವಂತನ ಕಡೆಗೆ. ನೀವು ಯಾವ ಹೆಸರಿಂದಾದರೂ ಕರೀರಿ, ಅದನ್ನು ನೆನ್ಪು ಮಾಡ್ಕೊಂಡಾಗ ಮನಸ್ಸು ಶಾಂತ ಆಗುತ್ತೆ. ನಾನೇ ಅಂತ ಅಂದ್ಕೊಂಡಾಗ ಜಾಸ್ತಿ ಡಿಸ್ಟರ್ಬ್ ಆಗುತ್ತೆ. ಇದು ಕೂಡ ಒಂದು ಸಮರ್ಪಣೆಯ ಭಾವ ಕರ್ಮದ ದೃಷ್ಟಿಯಿಂದ. ಇದು ನನ್ನ ಕರ್ತವ್ಯ, ನಾನು ಹೇಳಿದ್ನಲ್ಲ, ನಂದೇ ಮಕ್ಕಳು ನನ್ನ ಮಾತು ಕೇಳದೆ ಇದ್ದರೂ ಕೂಡ ಇದು ನನ್ನ ಕರ್ತವ್ಯ, ನಾನು ಮಾಡ್ತೀನಿ. ಅವ್ರು ಹಿಂಗೇ ಮಾಡಬೇಕು ಅಂತ ಇಟ್ಕೊಂಡಾಗ ಕಷ್ಟ ಆಗುತ್ತೆ,
1: ನಿರೀಕ್ಷೆ ಇರಬಾರ್ದು.
0: ಹೌದು, ಆದರೆ ನಾನು ಮಾಡುವ ರೀತಿಯಲ್ಲಿ ಬೌಂಡ್ರಿ ಇರಬೇಕು. ನನ್ನನ್ನು ಕೂಡ ನಾನು ಡಿಸ್ರೆಸ್ಪೆಕ್ಟ್ ಮಾಡ್ಕೋಬಾರ್ದು, ಇದು ತುಂಬ ಮುಖ್ಯ. ಫಸ್ಟ್ ನೀವು ಮಾಡುವ ಕೆಲಸ ಗೌರವಿಸಿ, ಅಯ್ಯೋ ನಾನು ಬರೀ ಹೌಸ್ ವೈಫ್ ಅಂದ್ಕೋಬೇಡಿ, ಅದು ತುಂಬ ದೊಡ್ಡ ತಪಸ್ಸು, ಎಲ್ಲರ ಹತ್ರ ಮಾಡೋಕ್ಕಾಗುವಂಥದ್ದಲ್ಲ, ಅದನ್ನು ಗೌರವಿಸ್ಕೊಳ್ಳಿ. ನಾನು ಮಾಡ್ತಿರೋ ಕೆಲಸ ತುಂಬ ಶ್ರೇಯಸ್ಸು, ಆತ್ಮಶ್ರೇಯಸ್ಸು, ನನಗೂ ಒಳ್ಳೆಯದಾಗುತ್ತೆ, ಬೇರೆಯವ್ರಿಗೂ ಒಳ್ಳೆಯದಾಗುತ್ತೆ. ಇದು ಆಯ್ಕೆ, ಆಯ್ಕೆ ಮಾಡ್ಕೊಂಡ್ಮೇಲೆ ನಾವು ಬರೀ ಬೇರೆಯವ್ರಿಗೋಸ್ಕರ ಬದುಕ್ತಿಲ್ಲ, ನಮ್ಮ ಜೀವನನೂ ಅದ್ರ ಜೊತೆ ನಡ್ಕೊಂಡು ಹೋಗುತ್ತೆ. ಆ ನಡೆದುಕೊಂಡು ಹೋಗುವ ಜೀವನದಲ್ಲಿ ಸಂತೋಷ ಸಂತೃಪ್ತಿ ಅನ್ನೋದು ಪ್ರತಿ ಹೆಜ್ಜೆಯಲ್ಲೂ ಇರಬೇಕು. ಅದನ್ನು ನಾವು ಕಂಡುಕೊಳ್ಳುವಂಥದ್ದು, ಅದು ಒಳಗಡೆ ಇದೆ, ಕಂಡುಕೊಳ್ಳುವಂಥದ್ದು.
1: ಈಗ ನಾವು ಹೇಗಿರಬೇಕು ಅನ್ನೋದಾಯಿತು. ಈಗ ಹಲವಾರು ಮಾರ್ಗಗಳು ನಮಗೆ ತೋರಿಸಿದೆ, ಯೋಗ ಜೀವನ ಇರಬಹುದು, ಪ್ರಾಣಿ ಕೀಲಿಂಗ್ ದ್ವಾರ ಇರಬಹುದು. ಈಗಾಗಲೇ ಖಿನ್ನತೆಗೊಳಗಾದವರು, ಮಾನಸಿಕವಾಗಿ ಅವರು ಖಿನ್ನತೆಗೊಳಗಾಗೋರು, ಹಾಗೆ ಒತ್ತಡಕ್ಕೆ ಒಳಗಾಗಿರೋರಿಗೆ, ಅಥವಾ ಮಕ್ಕಳಲ್ಲಿ ಸರಿಯಾಗಿ ಈಗಿನ ಒಂದು ಟ್ರೆಂಡ್ ಏನಿದೆ, ಈಗೆಲ್ಲ ಸ್ಕ್ರೀನ್ ಜೊತೆಗೆ ಮಕ್ಕಳು ಬೆಳೀತಾ ಇದ್ದಾರೆ, ಅಂಥ ಮಕ್ಕಳದ್ದು ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ ಮಕ್ಕಳಲ್ಲಿ, ಬೆಳವಣಿಗೆ ಆಗಲಿ, ಓದಿನಲ್ಲಾಗಲಿ, ಅವರ ಒಂದು ನಡತೆಯಲ್ಲಾಗಲಿ ತುಂಬ ಡಿಸ್ಟರ್ಬೆನ್ಸ್. ಇಂತಹ ಸಂದರ್ಭದಲ್ಲಿ ಇಂತಹ ಈ ರೀತಿ ಸಮಸ್ಯೆಗೆ ಒಳಗಾದವರ ಮೇಲೆ ಪ್ರಾಣಿ ಹೀಲಿಂಗ್ ಯಾವ ಪರಿಣಾಮ ಬೀರುತ್ತೆ, ಅದಕ್ಕೆ ಎಷ್ಟು ನಾವು ಸಮಯ ಕೊಡಬೇಕು, ಅಥವಾ ಅದಕ್ಕೆ ಎಷ್ಟು ಗಾಂಭೀರ್ಯತೆ ಅದಕ್ಕೆ ಇದೆ?
0: ಈ ಪ್ರಾಣಿ ಹೀಲಿಂಗ್ ಗುರುಗಳು ಮಾಸ್ಟರ್ ಚೋವಾ ಕೋಕ್ಸುಯಿ ಅಂತ, ಮೂಲತಃ ಫಿಲಿಪೈನ್ಸ್ ಅವರು. ಅವರದ್ದೊಂದು ಸಂಕಲ್ಪ ಏನಂದರೆ, ಮನೆಯಲ್ಲಿ ಒಬ್ಬ ಚಿಕಿತ್ಸಕನೇ ಇರಬೇಕು, ಪ್ರತಿ ಮನೆಯಲ್ಲೂ ಒಬ್ಬ ಚಿಕಿತ್ಸಕರು ಇರಬೇಕು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಬೀದಿಯಲ್ಲಿ ಒಬ್ಬ ಡಾಕ್ಟರ್ ದೃಷ್ಟ ಧೈರ್ಯ, ಮನೆಯಲ್ಲಿ ಒಬ್ಬ ಚಿಕಿತ್ಸಕರಿದ್ರೆ ಹೆಂಗಿರುತ್ತೆ ಹೇಳಿ? ಅಷ್ಟನ್ನು ನಾವು ಇನ್ವೆಸ್ಟ್ ಮಾಡಬೇಕು. ಮನೆಗೆ ಟಿ ವಿ ತೊಗೊಂಬರ್ತೀವಿ, ಫ್ರಿಜ್ ತೊಗೊಂಬರ್ತೀವಿ, ಕಾರ್ ತೊಗೊಂಬರ್ತೀವಿ, ಯಾಕೆ ಒಬ್ಬ ಹೀಲರನ್ನು ನಾವು ತಯಾರು ಮಾಡ್ಕೋಬಾರ್ದು? ಏನು ತುಂಬ ಟೈಮ್ ಏನು ತೊಗೊಳ್ಳೋದಿಲ್ಲ, ಎರಡು ದಿನ ಇನ್ವೆಸ್ಟ್ ಮಾಡಿದ್ರೆ ಸಾಕು, ಮನೇಲಿ ಒಬ್ಬ ಹೀಲರ್ ಆಗ್ತಾರೆ. ಶನಿವಾರ ಭಾನುವಾರ ಇನ್ವೆಸ್ಟ್ ಮಾಡಿದ್ರೆ ಸಾಕು, ಹೀಲರ್ ಆಗ್ತಾರೆ. ಹಾಗೇನಾಗುತ್ತೆ, ಖಿನ್ನತೆ ನನಗೆ ಆಗಿದೆ, ಅದಕ್ಕೆ ಚಿಕಿತ್ಸಾ ದಾರಿ ಇದೆ. ಚೈತನ್ಯವನ್ನು ತಾನು ಶುದ್ಧ ಮಾಡಿಕೊಂಡು ಆರೋಗ್ಯಗೊಳಿಸುವಂತಹ

0: ದಾರಿ ಇದೆ ಅದರಲ್ಲಿ, ಅದನ್ನು ಮಾಡ್ಕೊಳ್ಬೋದು. ನಮಗೆ ಸಮಸ್ಯೆ ಏನಪ್ಪ ಅಂತಂದರೆ, ಈಗ ಮಕ್ಕಳು ಸರಿಯಾದ ದಾರಿಯಲ್ಲಿಲ್ಲ, ನಾವು ರಿಯಾಕ್ಟ್ ಮಾಡ್ತೀವಿ. ಅವ್ರು ಏನು ಮಾಡಿದ್ರು ನೀ ಯಾವಾಗಲೂ ಹಿಂಗೆ ಅಂತ ಶುರು ಮಾಡ್ತೀವಿ, ಆಗ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗುತ್ತೆ. ನಾವು ರೆಸ್ಪಾಂಡ್ ಮಾಡಲ್ಲ, ನಾವು ಫ್ಯೂಚರ್ ಪ್ಲ್ಯಾನ್ ಮಾಡಲ್ಲ. ಅದೇ ಅಡುಗೆ ಮಾಡಬೇಕಾದಾಗ ಅಕ್ಕಿ ಇಷ್ಟೇ ತೊಳಿಬೇಕು, ಇಷ್ಟೇ ನೀರು ಹಾಕಬೇಕು, ಇಷ್ಟೇ ಬೇಯಿಸಬೇಕು ಅಂತ ಲೆಕ್ಕಾಚಾರ ಇದೆ. ಪಕ್ವವಲ್ಲದ ಆ ಮನಸ್ಸನ್ನು ನಾನು ಪಕ್ವವಾಗಿ ಬೇಯಿಸೋದಕ್ಕೆ, ನಾನು ಹೆಂಗೆ ತೊಳಿಬೇಕು, ಇದನ್ನು ಹೆಂಗೆ ಸರಿ ಮಾಡಬೇಕು ಅನ್ನೋದಕ್ಕೆ ನಮಗೆ ಪ್ಲ್ಯಾನಿಂಗ್ ಇಲ್ಲ, ರಿಯಾಕ್ಟ್ ಮಾಡ್ತೀವಿ. ಯಾವುದೋ ಅಲ್ಲದ ಬೇರೆ ಸಂದರ್ಭಗಳಲ್ಲಿ ಬುದ್ಧಿ ಹೇಳಕ್ಕೆ ಹೋಗ್ತೀವಿ, ತಿಳುವಳಿಕೆ ಇಲ್ಲ. ಹಾಗೆ ಮಾಡಿದಾಗ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಹೀಲಿಂಗಲ್ಲಿ ನಾವೇನು ಹೇಳ್ತೀವಿ, ಎರಡು ಭಾಗ ಮಾಡ್ತೀವಿ. ಒಂದು ಟ್ರೀಟ್ಮೆಂಟ್ ತಗೊಳ್ಳುವಂಥದ್ದು, ಚಿಕಿತ್ಸೆ ತಗೊಳ್ಳಿ. ಒಂದು ಸಾಮಾನ್ಯವಾಗಿ 3 ತಿಂಗಳು ಅಂತ ಹೇಳ್ತೀನಿ, ಹೆಚ್ಚಿನ ಸಂದರ್ಭಗಳಲ್ಲಿ 3 ತಿಂಗಳು ಚಿಕಿತ್ಸೆ ತೊಗೊಂಡ್ರೆ ಚೆನ್ನಾಗಾಗ್ತಾರೆ, ಎಲ್ಲರಿಗೂ ಅಂತಲ್ಲ, ಆನ್ ಆನ್ ಆ್ಯಾವ್ರೇಜ್. ನಂತರ ನೀವೇ ಕಲ್ತ್ಕೊಳ್ಳಿ. ಇಲ್ಲಿ ಮಾತ್ರ ಸ್ವಯಂ ಚಿಕಿತ್ಸೆ ಸುಲಭ,
1: ತುಂಬ ಮುಖ್ಯ ಇದು. ಯಾಕೆಂತಂದರೆ ಯಾವಾಗ್ಲೂ ಈಗ ಸಾಮಾನ್ಯ ಒಂದು ಟ್ರೆಂಡ್ ಏನಾಗಿದೆ ಅಂದರೆ ವೈದ್ಯಕೀಯ ಕ್ಷೇತ್ರದಲ್ಲಿ, ಒಂದಕ್ಕೆ ನಾವು ಹೋದ್ವಿ ಅಂದರೆ ಅದಕ್ಕೆ ಅಡಿಕ್ಷನ್ ಬೇಕೋ ಬೇಡವೋ ಗೊತ್ತಿಲ್ಲದೆ ನಾವೇ ಅಡಿಕ್ಟ್ ಆಗಿರ್ತೀವಿ. ಮತ್ತು ಇನ್ನೊಂದು ಜಗತ್ತು ಕೂಡ ನಾನಿದ್ದೀನಿ, ಒಂದು ಮಾತ್ರೆ ನಂಗೆ ಸರಿ ಹೋಗುತ್ತೆ ಅಂತ ಕರಿತಾನೂ ಇರುತ್ತೆ. ಇದು ತುಂಬ ಮುಖ್ಯ.
0: ಅಂದರೆ ಅಲ್ಲಿ ಏನಾಗುತ್ತೆ, ಅದು ಹೊರಗಿನಿಂದ ಬಂದ ರಾಸಾಯನಿಕ. ಅದು ಒಂದು ಸಮಸ್ಯೆಯನ್ನು ಸರಿ ಮಾಡೋಕ್ಕೆ ಹೋಗಿ ಇನ್ನೊಂದು ಸಮಸ್ಯೆನೂ ಹುಟ್ಟಾಕ್ಬೋದು. ಸೈಡ್ ಎಫೆಕ್ಟ್ಸ್ ಆಫ್ ದಿ ಮೆಡಿಸಿನ್ ಇದೆಯಲ್ಲ, ಅದರಿಂದಾಗಿ 40% ಕಾಯಿಲೆಗಳು ಇದೆಯಂತೆ ಇವಾಗ.
1: ನಮಗೆ ಗೊತ್ತಾಗುತ್ತೆ ತಲೆನೋವು ಅಂತ ಒಂದು ಮಾತ್ರೆ ತೊಗೊಂಡ್ರೆ ಆಸಿಡಿಟಿ ಶುರುವಾಗುತ್ತೆ.
0: ಇದರಲ್ಲಿ ಏನಾಗುತ್ತೆ, ನಿಮ್ಮ ಶರೀರಕ್ಕೆ ಆರೋಗ್ಯ ಸ್ಥಿತಿಗೆ ತೊಗೊಂಡ್ಬರುವ ಸ್ವಭಾವ ನೀವು ಕಲಿಸಿದ್ರೆ ತನಗೇನು ಬೇಕು ಬೇಡ ಅಂತ ಕಾಪಾಡಿಕೊಳ್ಳೋ ಶಕ್ತಿ ಅದಕ್ಕೆ ಬರುತ್ತೆ. ಹಾಗಾಗಿ ಚಿಕಿತ್ಸೆಯಲ್ಲಿ ಫಸ್ಟು ಟ್ರೀಟ್ಮೆಂಟ್ ತೊಗೊಳ್ಳಿ. ನೀವೇ ಕಲ್ತ್ಕೊಂಡು ಮಾಡ್ಕೊಳ್ಳೋಕ್ಕಾಗಲ್ಲ, ತುಂಬ ಸೀರಿಯಸ್ ಇದ್ದರೆ. ಆಮೇಲೆ ನೀವು ಕಲ್ತ್ಕೊಳ್ಳಿ, ಚೆನ್ನಾಗಾಯಿತು ಅಂತ ಬಿಟ್ಟು ಹೋಗಿಬಿಡ್ಬೇಡಿ, ಎಂಪವರ್ ಮಾಡ್ಕೊಳ್ಳಿ. ಯಾಕೆಂದರೆ ನನಗಿಂತ ಇನ್ಯಾರೂ ನನ್ನನ್ನು ವಾಸಿ ಮಾಡೋಕ್ಕೆ ಸಾಧ್ಯ ಇಲ್ಲ, ನನ್ನ ಕುಟುಂಬವನ್ನು ನನಗಿಂತ ಬೆಟರಾಗಿ ಟ್ರೀಟ್ ಮಾಡ್ಬೋದಾದವ್ರು ಯಾರೂ ಇಲ್ಲ. ಈ ಧೈರ್ಯ, ಭರವಸೆ, ಜ್ಞಾನ ಮತ್ತು ಅದನ್ನು ಇನ್ವೆಸ್ಟ್ ಮಾಡುವಂತಹ ಸ್ವಭಾವ ನಮಗೆ ಬರಬೇಕು.
1: ಹಾಗೆ ಈಗ ನೀವು ತುಂಬ ವರ್ಷಗಳಿಂದ ಪ್ರಾಣಿಕ್ ಹೀಲಿಂಗ್ ಮಾಡ್ಕೊಂಡು ಬಂದಿದ್ದೀರಾ, ಈ ಸಂದರ್ಭದಲ್ಲಿ ಯಾವುದೋ ಒಂದು ಕ್ರಾನಿಕ್ ಬೇರೆ ಎಲ್ಲೂ ಆಗಲಿಲ್ಲ ಅಂತ ಹೇಳಿ ಬಂದು ನಿಮ್ಮ ಹತ್ರ ಬಂದು ನಿಮ್ಮ ಹತ್ರ ಪೂರ್ಣ ಗುಣಮುಖರಾಗಿ ಹೋಗಿದ್ದಂತಹ ಅನುಭವಗಳಿದ್ದರೆ ನಮ್ಮ ಜೊತೆ ಹಂಚ್ಕೋಬೋದಾ?
0: ಓ, ತುಂಬ ಇದೆ. ನಮಗೆ ಇದೊಂಥರ, ನನಗೆ ಈ ವೃತ್ತಿ ಹೇಗಿದೆ ಅಂತಂದರೆ ದಿನನಿತ್ಯ ಮಿರಾಕಲ್ಸನ್ನು ನೋಡುವಂತಹ ಒಂದು ಆನಂದ ನನಗೆ. ಭಗವಂತ, ನಿನ್ನ ಸೃಷ್ಟಿ ಎಷ್ಟು ಚೆನ್ನಾಗಿದೆಯಪ್ಪ, ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡ್ತಿದೆಯಾ, ಎಷ್ಟು ಸರಳವಾಗಿದೆ ಜೀವನ ಅಂತ ದಿನಾ ಅಪ್ರಿಷಿಯೇಟ್ ಮಾಡ್ತೀನಿ. ಒಂದೆರಡು ಮೂರು ಉದಾಹರಣೆ ಹೇಳ್ತೀನಿ. ಒಬ್ಬ ಸೀನಿಯರ್ ಡಾಕ್ಟರ್ ಅವರು ಒಂದು ಇನ್ಸ್ಟಿಟ್ಯೂಷನಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿ ರಿಟೈರ್ಡ್ ಆದ. ಅವರಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಎಷ್ಟು ಇತ್ತು ಅಂತ ಹೇಳಿದ್ರೆ, ಹೃದಯದಲ್ಲಿ ಅದನ್ನು ಹೃದಯ ಪಂಪ್ ಮಾಡುವ ಸಾಮರ್ಥ್ಯವೇ 18% ಬಂದಿತ್ತು. ಅದು 30-40 ಬರದೆ ಸರ್ಜರಿ ಕೂಡ ಮಾಡಲ್ಲ, ಅಷ್ಟು ಕ್ರಿಟಿಕಲ್ ಇತ್ತು. ಆಮೇಲೆ ಅವ್ರ ಮಗ ರಿಕ್ವೆಸ್ಟ್ ಮಾಡಿಕೊಂಡ್ರು, ಮೇಡಮ್ ಮಾಡಿಕೊಡ್ತೀರಾ, ಯಾಕೆಂದರೆ ಗೊತ್ತಿರುತ್ತೆ ನಮ್ಮ ಸಂಪರ್ಕದಲ್ಲಿರೋರಿಗೆ. ನಾನು ಅವರನ್ನು ನೋಡೋಕೆ ಹೋದಾಗ ಅವ್ರು ಹೇಳಿದ್ರು, ಕೊನೆಗೆ ಮಾಡಿದ್ವಿ 3 ತಿಂಗಳ ಟ್ರೀಟ್ಮೆಂಟು, ಹೀಲಿಂಗ್ ರೆಗ್ಯುಲರ್ ಆಗಿ, ಡಿಸ್ಟೆಂಟ್ ಹೀಲಿಂಗು, ಹತ್ತಿರದಿಂದನೂ ಅಲ್ಲ, ದೂರದಿಂದ ಚಿಕಿತ್ಸೆ ಮಾಡ್ತಾ ಇದ್ದು. ನಂತರ ಅವರು ಸರ್ಜರಿನೂ ಕೂಡ ಮಾಡಿಸ್ಕೊಂಡ್ರು. ನಂತರ ಅವ್ರ ಜೊತೆ ನಾನು ಒಂದು ಯಾತ್ರಾ ಸ್ಥಳಕ್ಕೂ ಕೂಡ ಹೋಗಿ ಬರುವಂತಹ ಅವಕಾಶ ಸಿಕ್ತು. ಇದೊಂದು ಉದಾಹರಣೆ. ಅವರು ಮೆಡಿಕಲ್ ಡಾಕ್ಟರ್ ಆಗಿದ್ದೂ ಕೂಡ ಅಷ್ಟೆಲ್ಲ ಫೆಸಿಲಿಟೀಸ್ ಇದ್ದರೂ ಹೆಲ್ಪ್ಲೆಸ್ನೆಸ್ ಅಲ್ಲೂ ಇರುತ್ತೆ. ಎಷ್ಟು ಜನ ಬಾಂಧವ್ಯದ ಸಮಸ್ಯೆಗಾಗಿ ಬರ್ತಾರೆ, ಮಕ್ಕಳ ಅನಾರೋಗ್ಯಕ್ಕಾಗಿ ಬರ್ತಾರೆ, ತುಂಬ ಕ್ರಿಟಿಕಲ್ ಸಿಚುವೇಶನ್ಸಲ್ಲಿ ಬರ್ತಾರೆ, ಇನ್ನು ಟ್ರೀಟ್ಮೆಂಟ್ ಮಾಡೋಕ್ಕೆ ಆಗಲ್ಲ ಆ ಥರ ಎಮರ್ಜೆನ್ಸೀಸ್ನಲ್ಲಿ ಬರ್ತಾರೆ, ಸಿವಿಯರ್ ಇನ್ಫೆಕ್ಷನ್ಸ್ ಇರುವಂಥವ್ರು ಬರ್ತಾರೆ. ಅದೇನಾಗುತ್ತೆ, ಅವ್ರ ಒಳಗಡೆ ಇಮ್ಯುನಿಟಿ ಬೆಳೆದಾಗ ಶರೀರ ತಾನಾಗೆ ಪಂಪ್ ಮಾಡುತ್ತೆ, ಅವರ ಸಿಸ್ಟಮ್ಮು ರಿಕವರಿ ಮೋಡ್ಗೆ ಹೋಗುತ್ತೆ.
1: ಸರಳವಾಗಿ ನೀವು ಹೇಳ್ಬೋದು ಅಂತಂದರೆ, ನಾವು ಹೀಲಿಂಗ್ ಅನ್ನೋವಂಥದ್ದು, ಈಗ ಇದು ರೇಡಿಯೋ ಮಾಧ್ಯಮ ಕೇಳಿಸ್ಕೊಳ್ತಾ ಇರ್ತಾರೆ, ಹೇಗೆ ಮಾಡ್ತೀರಾ ಅಂದರೆ, ಈಗ ನಾವು ಸಾಮಾನ್ಯ ನಾನು ನೋಡಿರೋ ಹಾಗೆ, ನಾನು ಗಮನಿಸಿರೋ ಹಾಗೆ, ನಮ್ಮ ಮನೆಗಳಲ್ಲೆಲ್ಲ ದೃಷ್ಟಿ ತೆಗೆಯೋದು ಎಲ್ಲ ಇರ್ತಾ ಇತ್ತು, ಅಂದರೆ ಎನರ್ಜಿ ಅದು ನೆಗೆಟಿವ್ ಎನರ್ಜಿ ಇರಬಹುದು ಅಥವಾ ದೃಷ್ಟಿ ತೆಗೆಯೋದು ಅಂತ, ಈ ರೇಖಿ ಇದರಲ್ಲೆಲ್ಲ ಏನೋ ಒಂದು ಸಿಂಬಲ್ಲು ಆ ಥರ ಎಲ್ಲ ಆ ರೀತಿ ಇರುತ್ತಾ ಅಥವಾ ಹೇಗಿರುತ್ತೆ ಅಂತ ನಮ್ಮ ಕೇಳುಗರಿಗೆ ಇದು ಅರ್ಥ ಆಗೋ
0: ಅರ್ಥ ಆಗಬೇಕು. ಮೊದಲನೇದಾಗಿ ಚಿಕಿತ್ಸಕರು ಮತ್ತು ಪೇಷಂಟ್ ಎರಡು ವಿಭಾಗ ಮಾಡ್ಕೊಳ್ಳಿ. ಚಿಕಿತ್ಸಕರಿಗೆ ನಾವು ಟ್ರೈನಿಂಗ್ ಕೊಟ್ಟಿರ್ತೀವಿ. ಚಕ್ರಗಳಂದ್ರೆ ಏನು, ಅದರ ಎನರ್ಜಿ ಫೀಲ್ ಮಾಡೋದು ಹೇಗೆ, ಅದರಿಂದ ಒಂದೊಂದರಿಂದ ಚೈತನ್ಯವನ್ನು ತೆಗೆಯೋದು ಹೇಗೆ ಅಂತ, ಕೈ ಮೂಮೆಂಟ್ ಮುಖಾಂತರ. ಈಗ ಚಕ್ರ ಅಂತಂದರೆ ಒಂದು ಚಕ್ರವನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಅದ್ರ ಮೇಲೆ ಧೂಳು ಕೂತಿದ್ರೆ ಹೇಗೆ ಕೈಯಿಂದ ಒರೆಸಿ ತೆಗಿತೀರೋ ಅದೇ ಥರ ಚೈತನ್ಯದ ಚಕ್ರದಿಂದ ಧೂಳನ್ನು ಕೊಳಕನ್ನು ಹೊರಗಡೆ ತೆಗೆದು, ಅಂದರೆ ಚಿಕಿತ್ಸಕನ ಕೈಯಲ್ಲಿರುವ ಎನರ್ಜಿಯಿಂದ ಪೇಷಂಟಿನ ಚಕ್ರದಲ್ಲಿರುವ ಎನರ್ಜಿಯನ್ನು ಕ್ಲೀನ್ ಮಾಡ್ತಾರೆ
1: ತನ್ನದೇ ಆದ ವಿಧದಲ್ಲಿ.
0: ಹೌದು, ಅದಕ್ಕೊಂದು ಮೆಥಡ್ ಇರುತ್ತೆ, ಅಲ್ಲಿಂದ ಕ್ಲೆನ್ಸ್ ಮಾಡಿ ಹಾಕುವಂಥದ್ದು. ನಂತರ ಚಿಕಿತ್ಸಕ ತನ್ನನ್ನು ತಾನು ಶುದ್ಧವಾಗಿಟ್ಕೊಂಡು ಅವರಿಗೆ ವಾತಾವರಣದಲ್ಲಿರುವಂತಹ ಅಥವಾ ಪ್ರಾರ್ಥನೆಯಿಂದ ಅವರಿಗೆ ಯಾವ ಚೈತನ್ಯ ಅಗತ್ಯ ಇದೆಯೋ ಅದನ್ನು ಸ್ಪೆಸಿಫಿಕ್ ಆಗಿ ಕೊಡ್ತಾರೆ.
1: ನಾನು ಇವಾಗ ಉದಾಹರಣೆ, ನಾನು ಇವಾಗ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನಿ, ಹೀಲಿಂಗ್ ಮಾಡ್ತಾ ಇದ್ದೀನಿ ಅಂತಂದರೆ ಅವರ ಒಂದು ಏನು ತೊಂದರೆ ಇತ್ತು ಅದನ್ನು ನನ್ನ ಕೈಯಿಂದ ಒರೆಸಿದಾಗ ನನಗೇನು ತೊಂದರೆ ಆಗಲ್ವಾ?
0: ಅದನ್ನು ತೊಂದರೆ ಮಾಡ್ಕೊಳ್ಳದೆ ಇರೋ ಮೆಥಡ್ ಅನ್ನು ಹೇಳ್ಕೊಡ್ತೀನಿ. ಒಬ್ಬ ಡಾಕ್ಟರ್ ತರನೇ, ಡಾಕ್ಟರ್ ಇನ್ಫೆಕ್ಷನ್ ಮುಟ್ಟಿದ್ರೆ ತಾನಾಗೆ ಅವ್ರಿಗೆ ಇನ್ಫೆಕ್ಷನ್ ಬರ್ಬೋದಲ್ವಾ, ಹಾಗೆ ಇಲ್ಲೊಂದು ಬರುತ್ತೆ. ಡಾಕ್ಟರ್ ಹೇಗೆ ತನ್ನನ್ನು ತಾನು ಎಚ್ಚರಿಕೆ ತಗೋತಾರೋ ಹಾಗೆ.
1: ತುಂಬ ಧನ್ಯವಾದಗಳು ಡಾಕ್ಟರ್ ಸರಸ್ವತಿ ಹೆಗಡೆಯವರೇ, ಇಷ್ಟು ಹೊತ್ತು ಅದರಲ್ಲೂ ಕೂಡ ವನಿತಾ ವಿಹಾರದಲ್ಲಿ ಹೆಣ್ಣುಮಕ್ಕಳಿಗೆ ತುಂಬ ಅಗತ್ಯವಾಗಿರ್ತಕ್ಕಂತಹ ಒಂದು ಹೀಲಿಂಗ್ ಮೆಥಡ್, ಪ್ರಾಣಿಕ್ ಹೀಲಿಂಗ್ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಾ. ಹಾಗಾಗಿ ಆಕಾಶವಾಣಿ ತನ್ನೆಲ್ಲ ಶ್ರೋತೃ ಬಾಂಧವರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಣೆ ಮಾಡ್ತಾ ಇದೆ. ನಮಸ್ಕಾರ.
0: ನಮಸ್ಕಾರ. ಕೊನೆಯ ಮಾತು ಏನಪ್ಪ ಅಂತ ಹೇಳಿದ್ರೆ, ಬದುಕು ಭಗವಂತ ಕೊಟ್ಟ ಸುಂದರವಾದ ಉಡುಗೊರೆ, ಇದೊಂದು ಉದ್ಯಾನವನ ಇದ್ದ ಹಾಗೆ ಆನಂದವಾಗಿ ಬದುಕನ್ನು ಮುಂದುವರಿಸ್ಕೊಂಡು ಹೋಗೋಣ. ನಮಸ್ಕಾರ.
2: ಆಕಾಶವಾಣಿ ಇಂದಿನ ವನಿತಾ ವಿಹಾರದಲ್ಲಿ ಭಾವನೆಗಳ ಆರೈಕೆ, ಒತ್ತಡ ಮುಕ್ತ ಜೀವನದ ಕೀಲಿಕೈ, ಈ ಕುರಿತು ಡಾಕ್ಟರ್ ಸರಸ್ವತಿ ಹೆಗಡೆ ಅವರೊಂದಿಗೆ ಸಂದರ್ಶನವನ್ನು ಆಲಿಸಿದಿರಿ. ಸಂದರ್ಶಕರು ಎನ್ ಪೂರ್ಣಿಮಾ, ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ. ಸಮಯ ಆಗಿದೆ 12:31. ಇನ್ನೀಗ ಕೆಲವು ಜಾಹೀರಾತುಗಳನ್ನು ಕೇಳಬಹುದು.
1: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
2: ಸಿಕ್ಕಿಬಿದ್ರು.
3: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಅಸಲಿ ನೋಟ್ ನಲ್ಲಿ ಯಾಕಾಡ್ತೀಯ
6: ಬ್ರೋ? ಇದು ಹರಿದಿದೆ.
5: ಇಲ್ ಕೇಳು, ಹರಿದೋಗಿರ್ತಿರೋ ಅಥವಾ ಹಳೆ ನೋಟ್ ಅನ್ನು
7: ಬ್ಯಾಂಕ್ ಬ್ರಾಂಚ್ ನಲ್ಲಿ ಎಕ್ಸ್ಚೇಂಜ್ ಮಾಡಬಹುದು.
6: ವಾವ್, ಹೊಸ ನೋಟ್ ಸಿಗುತ್ತಾ?
5: ಹಾ, ಇದರಿಂದ ನೀನು ನಮ್ಗೆ ಪಿಜ್ಜಾ ಪಾರ್ಟಿ ಕೊಡ್ಬೇಕು.
7: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
8: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 FM ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
9: ಕನ್ನಡವನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
10: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
11: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
10: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
11: ಸಿರಿಗನ್ನಡಂ ಗೆಲುಗೆ,
10: ಸಿರಿಗನ್ನಡಂ ಬಾಳ್ಗೆ.

0: ಕೈದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪ

0: ಉದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಬೇಕು.
1: ಮರದ ಅಡಿಗೆ ಗುಡಿಸಲಿರಲಿ, ಅಲ್ಲೇ ಒಲವು ಮೆರೆಯದೆ, ನಲಿವು ಮೇರೆವರಿಯದೆ ಎಂದರು ವರಕವಿ ಬೇಂದ್ರೆ.
2: ಪ್ರೀತಿ ಸ್ನೇಹ ಸಹಬಾಳ್ವೆ, ಆ ಮೂಲಕ ಹೊರಹೊಮ್ಮುವ ನೆಮ್ಮದಿ, ಇವು ಬದುಕಿನ ಕತ್ತಲೆಯನ್ನು ಹೊಡೆದೋಡಿಸುವ ನಗೆದೀಪ.
3: ನನ್ನೋಳು ನಕ್ಕರೆ ಸಕ್ಕರೆ.
4: ಆಕಾಶವಾಣಿ ಸಮಯ ಆಗಿದೆ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ ಇದೀಗ ಆರಂಭ.
5: ಆಕಾಶವಾಣಿ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಮಕ್ಕಳ ಸಾಮಾನ್ಯ ಬೆಳವಣಿಗೆ ಈ ಕುರಿತು ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿಸ್ಟ್ ಡಾಕ್ಟರ್ ಸುಪ್ರೀತಾ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದನೆ.
6: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸುಪ್ರೀತಾ ಶೆಟ್ಟಿ. ಇವರು ಎಜೆ ಆಸ್ಪತ್ರೆಯಲ್ಲಿ ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿಸ್ಟ್ ಆಗಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ.
7: ನಮಸ್ತೆ
6: ಡಾಕ್ಟರ್. ಈಗ ಇವತ್ತಿನ ವಿಷಯ ಮಕ್ಕಳ ಬೆಳವಣಿಗೆ ಬಗ್ಗೆ ಇರುವಂತಹದ್ದು. ಈಗ ನಾವು ಮಕ್ಕಳ ಬೆಳವಣಿಗೆ ಬಗ್ಗೆ ಹೇಳೋದಾದ್ರೆ, ಈಗ ಸಾಮಾನ್ಯವಾಗಿ ನಾರ್ಮಲ್ ಗ್ರೋತ್ ಅಂತ ನಾವು ಹೇಳ್ತೇವೆ, ಸಾಮಾನ್ಯ ಬೆಳವಣಿಗೆ. ಹೀಗಂದ್ರೆ ಏನು ಮತ್ತೆ ಯಾವೆಲ್ಲ ಲಕ್ಷಣಗಳ ಬಗ್ಗೆ ನಾವು ಗಮನವನ್ನ ವಹಿಸಬೇಕಾಗುತ್ತೆ?
7: ನಾರ್ಮಲ್ ಗ್ರೋತ್ ಅಥವಾ ಸಾಮಾನ್ಯ ಬೆಳವಣಿಗೆ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ನಾವು ನಿರಂತರವಾಗಿ ನೋಡುವಂತಹ ರೈಕಿಕವಾದ ಎತ್ತರದಲ್ಲಿ ಆಗುವಂತಹ ಹೆಚ್ಚಳ. ಸೊ ನಾವು ಕ್ಲಿನಿಕಲ್ಲಿ ಅಥವಾ ಡಾಕ್ಟರ್ಸ್ ಪೀಡಿಯಾಟ್ರಿಷಿಯನ್ಸ್ ಅಥವಾ ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿಸ್ಟ್ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮಗುವಿನ ಹೈಟ್ ಅನ್ನು ಚೆಕ್ ಮಾಡಿಬಿಟ್ಟು, ಎತ್ತರವನ್ನು ಚೆಕ್ ಮಾಡಿಬಿಟ್ಟು, ನಾವು ಮಗುವಿನ ಬೆಳವಣಿಗೆಯ ಚಾರ್ಟ್ ಅಂತ ಇರ್ತದೆ, ಗ್ರೋತ್ ಚಾರ್ಟ್ ಅಂತ ಹೇಳ್ತೇವೆ. ಸೊ ಅದರಲ್ಲಿ ನಾವು ಮಾರ್ಕ್ ಮಾಡ್ತಾ ಹೋಗ್ತೇವೆ. ಸೊ ಈ ಮಾರ್ಕ್ ಮಾಡುವಾಗ ಆ ಮಗುವಿನ ಎತ್ತರ ಆ ಮಗುವಿನ ವಯಸ್ಸಿಗೆ ಸಾಮಾನ್ಯದ ಮಿತದ ಒಳಗಡೆ ಇರಬೇಕಾಗ್ತದೆ. ಸೊ ಸಾಮಾನ್ಯದ ಮಿತಕ್ಕಿಂತ ತುಂಬಾ ಕಮ್ಮಿ ಇದ್ರೆ ಆ ಮಗು ಕರೆಕ್ಟ್ ಆಗಿ ಬೆಳೀತಾ ಇಲ್ವಾ ಅಥವಾ ಎತ್ತರ ಕಮ್ಮಿ ಇದೆಯಾ ಅಂತ ನಾವು ನೋಡ್ಬೇಕಾಗ್ತದೆ. ಇನ್ನೊಂದಂತ ಹೇಳಿದ್ರೆ, ಒಂದು ಮಗುವಿನ ಎತ್ತರ ನಾವು ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಾವು ಪ್ಲಾಟ್ ಮಾಡಿದ್ರೆ, ಅದರ ಮುಂದಿನ ಬೆಳವಣಿಗೆ ಅದೇ ಪ್ರಕಾರ ನಮ್ಗೆ ರೈಕಿಕವಾಗಿ ಬೆಳೀತಾ ಹೋಗ್ಬೇಕು. ಬಟ್ ಯಾವುದೇ ಕಾರಣಕ್ಕೆ ಅದು ಕಮ್ಮಿ, ಅದು ಆ ಲೈನ್ಗಿಂತ ಕಮ್ಮಿ ಬರ್ತಾ ಉಂಟು ಅಥವಾ ಎತ್ತರ ಬೆಳೀತಾನೆ ಇಲ್ಲ ಅಂತ ಹೇಳಿದ್ರೆ, ಅದನ್ನು ನಾವು ಎಬ್ನಾರ್ಮಲ್ ಅಥವಾ ಏನಾದರೂ ತೊಂದರೆ ಇದೆ, ಸಮಸ್ಯೆ ಇದೆ, ನಾವು ಮುಂದಕ್ಕೆ ಅದನ್ನು ಇವ್ಯಾಲ್ಯುಯೇಟ್ ಮಾಡ್ಬೇಕಂತ ಅರ್ಥ.
6: ಈಗ ಮಕ್ಕಳ ಎತ್ತರದ ಬಗ್ಗೆ ಮಾತಾಡೋದಾದ್ರೆ, ಅವರ ಎತ್ತರದ ಮೇಲೆ ಅಂದ್ರೆ ಅದನ್ನ ರೂಪಿಸುವಂತಹ ಅಂಶಗಳು ಯಾವೆಲ್ಲ ಇರ್ತವೆ?
7: ಸೊ ಇದು ಮಲ್ಟಿ ಫ್ಯಾಕ್ಟೋರಿಯಲ್ ಅಂತ ನಾವು ಹೇಳ್ಬೋದು. ಮೇನ್ ಆಗಿ ನಮ್ಗೆ ಇದರಲ್ಲಿ ಬರುವಂತದ್ದು ನಮ್ಮ ನ್ಯೂಟ್ರಿಷನ್ ಇರ್ಬೋದು ಅಥವಾ ಪೌಷ್ಟಿಕಾಂಶತೆ ಇರ್ಬೋದು. ಸೊ ಯಾವುದೇ ಮಗು ಚೆನ್ನಾಗಿ ಬೆಳಿಬೇಕಂತ ಹೇಳಿದ್ರೆ ಒಳ್ಳೆಯ ಆಹಾರ ಬಹಳ ಮುಖ್ಯ. ಸೊ ಒಳ್ಳೆಯ ಪ್ರಮಾಣದ್ದು ಪ್ರೋಟೀನ್ ಅಂಶ ಕೊಡಬೇಕಾಗ್ತದೆ ನಾವು ಮಗುವಿಗೆ. ಸೊ ಇತ್ತೀಚೆಗೆ ನಾವು ನೋಡುವಂತಹ ಅನ್ಹೆಲ್ದಿ ಅಥವಾ ಜಂಕ್ ಫುಡ್ ಇಂಟೇಕ್ ಅನ್ನು ಆದಷ್ಟು ನಾವು ಮಿತವಾಗಿ ಕೊಡಬೇಕು. ಸೊ ಇದು ಆಹಾರ ಖಂಡಿತವಾಗಿಯೂ ಅವರ ಬೆಳವಣಿಗೆಯ ಮೇಲೆ ಪರಿಣಾಮವನ್ನು ಬೀಳ್ತದೆ. ಅದು ಬಿಟ್ಟರೆ ಹಾರ್ಮೋನಿನ ಪಾತ್ರ ತುಂಬಾ ಮುಖ್ಯ. ಸೊ ಹಾರ್ಮೋನ್ ಅಲ್ಲಿ ನಮಗೆ ಗ್ರೋತ್ ಹಾರ್ಮೋನ್ ಇರ್ಬೋದು ಅಥವಾ ಥೈರಾಯ್ಡ್ ಹಾರ್ಮೋನ್ ಇರ್ಬೋದು, ಇವೆರಡೂ ಹಾರ್ಮೋನ್ಗಳು ಮಗುವಿನ ಎತ್ತರದ ಬೆಳವಣಿಗೆಗೆ ತುಂಬಾ ಮುಖ್ಯ. ಇನ್ನು ಮಗುವಿನ ಅಂಡರ್ಲೈಂಗ್ ಏನಾದರೂ ಕಾಯಿಲೆಗಳಿತ್ತು ಅಂತ ಹೇಳಿದ್ರೆ, ಇವಾಗ ಕೆಲವು ಮಕ್ಕಳಿಗೆ ಕಿಡ್ನಿಗೆ ಸಂಬಂಧಪಟ್ಟಿದ್ದು, ಲಿವರ್ಗೆ ಸಂಬಂಧಪಟ್ಟಿದ್ದು, ಹಾರ್ಟ್ಗೆ ಸಂಬಂಧಪಟ್ಟಿದಂತ ಕಾಯಿಲೆಗಳಿರ್ಬೋದು. ಸೊ ಇದು ಕೂಡ ಮಗುವಿನ ಎತ್ತರದ ಮೇಲೆ ಪರಿಣಾಮವನ್ನು ಬೀಳುತ್ತವೆ. ಇನ್ನು ಕೆಲವೊಂದು ವರ್ಣತಂತುವಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಟರ್ನರ್ ಸಿಂಡ್ರೋಮ್ ಅಥವಾ ಡೌನ್ ಸಿಂಡ್ರೋಮ್ ಅಂತ ಹೇಳ್ತೇವೆ, ಇಂಥ ಮಕ್ಕಳು ಕೂಡ ಅವರ ವಯಸ್ಸಿಗೆ ತಕ್ಕ ಹಾಗೆ ಎತ್ತರದಲ್ಲಿ ಬೆಳೆದೇ ಇರಬಹುದು. ಮತ್ತೆ ರೇರ್ ಆಗಿ ಕೆಲವೊಂದು ಜೆನೆಟಿಕ್ ಕಾಸಸ್ ಅಥವಾ ಸಿಂಡ್ರೋಮಿಕ್ ಕಾಸಸ್ ಅಂತ ಹೇಳ್ತೇವೆ. ಸೊ ಅದರಲ್ಲಿ ಕೂಡ ಮಗುವಿನ ಎತ್ತರದ ಮೇಲೆ ಪರಿಣಾಮವನ್ನು ಬೀಳುವಂತಹ ಕೆಲವು ಕಂಡೀಷನ್ಸ್ ಗಳಿವೆ.
6: ಈಗ ತಾವು ಹಾರ್ಮೋನ್ಗಳ ಬಗ್ಗೆ ಹೇಳಿದ್ರೆ, ಈ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸಗಳು ಉಂಟಾಗುತ್ತಾ ಮತ್ತೆ ಆಗೋದಾದ್ರೆ ಯಾಕೆ ಉಂಟಾಗುತ್ತೆ?
7: ಸೊ ಹಾರ್ಮೋನಿನಲ್ಲಿ ವ್ಯತ್ಯಾಸ ಅಂತ ಹೇಳಿದ್ರೆ, ನಮಗೆ ಎತ್ತರದ ಪಾಯಿಂಟ್ ಆಫ್ ವ್ಯೂ ಇಂದ ನೋಡುವುದಿದ್ರೆ ಗ್ರೋತ್ ಹಾರ್ಮೋನ್ ಮತ್ತೆ ಥೈರಾಯ್ಡ್ ಹಾರ್ಮೋನ್.

0: ಸೊ ಗ್ರೋತ್ ಹಾರ್ಮೋನ್ ನಮ್ಮ ಬೆಳವಣಿಗೆಗೆ ತುಂಬಾ ಇಂಪಾರ್ಟೆಂಟ್. ಒಂದು, ನಾವು ಎತ್ತರ ಬೆಳೆಯುವುದಕ್ಕೆ ಅದು ನಮ್ಮ ಎಲುಬಿನ ಗ್ರೋತಿನ ಮೇಲೆ ತುಂಬಾ ಪರಿಣಾಮವನ್ನು ಬೀಳ್ತದೆ. ಇನ್ನೊಂದು ನಮ್ಮ ಮಸಲ್ ಮಾಸ್ ಡೆವಲಪ್ಮೆಂಟ್ಗೆ, ಅದಕ್ಕೆ ಕೂಡ ನಮಗೆ ಗ್ರೋತ್ ಹಾರ್ಮೋನ್ ತುಂಬಾ ಮುಖ್ಯ. ಸೊ ಗ್ರೋತ್ ಹಾರ್ಮೋನಿನ ಸಮಸ್ಯೆ ಯಾವುದೋ ಮಗುವಲ್ಲಿ ಉಂಟಾಗಬೇಕಾದ್ರೆ, ಸೊ ಗ್ರೋತ್ ಹಾರ್ಮೋನ್ ನಮಗೆ ಪ್ರೊಡಕ್ಷನ್ ಆಗುವುದು ನಮ್ಮ ಮೆದುಳಿನಲ್ಲಿರುವ ಪಿಟ್ಯೂಟ್ರಿ ಗ್ರಂಥಿಯಿಂದ. ಸೊ ಪಿಟ್ಯೂಟ್ರಿ ಗ್ರಂಥಿಗೆ ಸಂಬಂಧಪಟ್ಟ ಯಾವುದಾದ್ರೂ ಬೆಳವಣಿಗೆಯ ಪ್ರಾಬ್ಲಮ್ ಇತ್ತು, ಅಥವಾ ಮಗುವಿಗೆ ಏನಾದರೂ ತಲೆಗೆ ಏಟಾಗಿ ಏನಾದರೂ ಅದರ ಮೇಲೆ ಪರಿಣಾಮ ಬಿತ್ತು, ಅಥವಾ ಏನಾದರೂ ಯಾವುದೇ ಕಾರಣಕ್ಕೆ ಮಗುವಿಗೆ ಬ್ರೈನಿನ ಸರ್ಜರಿ ಏನಾದರೂ ಆಯಿತು, ಅಥವಾ ಏನಾದರೂ ಟ್ಯೂಮರ್ ಡೆವಲಪ್ಮೆಂಟ್ ಆಯಿತು ಅಂತ ಹೇಳಿದರೆ, ಅಲ್ಲಿ ನಮಗೆ ಗ್ರೋತ್ ಹಾರ್ಮೋನಿನ ಪ್ರೊಡಕ್ಷನ್ನಿನ ಮೇಲೆ ಪರಿಣಾಮ ಬೀಳುವಂಥದ್ದಾಗ್ತದೆ. ಇನ್ನೊಂದು, ಕೆಲವೊಂದು ಮಕ್ಕಳಿಗೆ ಜೆನೆಟಿಕ್ ಕಾಸಸ್ಸಿಂದ ಇರ್ಬೋದು ಗ್ರೋತ್ ಹಾರ್ಮೋನಿನ ಪ್ರೊಡಕ್ಷನ್ ಅಥವಾ ಸೆಕ್ರೇಷನಲ್ಲಿ ಪ್ರಾಬ್ಲಮ್ ಕಂಡು ಬರುವುದಿರ್ತದೆ. ಇನ್ನು ಕೆಲವೊಂದು ಮಕ್ಕಳಲ್ಲಿ ಗ್ರೋತ್ ಹಾರ್ಮೋನ್ ಪ್ರೊಡಕ್ಷನ್ ಕರೆಕ್ಟ್ ಇದ್ದಿರ್ಬೋದು, ಬಟ್ ಅದರದ್ದು ಆ್ಯಕ್ಷನ್ ಕರೆಕ್ಟ್ ಆಗ್ತಾ ಇರುವುದಿಲ್ಲ. ಸೊ ಅಂಥ ಮಕ್ಕಳಲ್ಲಿ ಕೂಡ ನಮಗೆ ಗ್ರೋತ್ ಇದು ತೊಂದರೆ ಕಾಣಿಸ್ಕೊಳ್ತದೆ. ನೆಕ್ಸ್ಟ್, ಥೈರಾಯ್ಡ್ ಹಾರ್ಮೋನಿಗೆ ನೋಡುವುದಿದ್ರೆ, ನಾವು ಥೈರಾಯ್ಡ್ ಹಾರ್ಮೋನ್ ಅನ್ನೋದು ನಮ್ಮ ಸ್ಕೆಲಿಟಲ್ ಮೆಚುರೇಷನ್ಗೆ, ಅದಕ್ಕೆ ತುಂಬಾ ಮುಖ್ಯ, ಅದು ಗ್ರೋತಿಗೆ ಎತ್ತರದ ಬೆಳೆಯುವುದಕ್ಕೆ ಅದು ತುಂಬಾ ಮುಖ್ಯ. ಸೊ ಥೈರಾಯ್ಡ್ ಹಾರ್ಮೋನಿನ ತೊಂದರೆ ನಮಗೆ ಥೈರಾಯ್ಡ್ ಆಟೋ ಇಮ್ಯೂನ್ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೇವೆ. ಅಂತ ಹೇಳಿದ್ರೆ ನಮ್ದು ಥೈರಾಯ್ಡ್ ಇದು ಗ್ರಂಥಿ ಥೈರಾಯ್ಡ್ ಹಾರ್ಮೋನಿನ ಪ್ರೊಡಕ್ಷನ್ ಅನ್ನು ಕಮ್ಮಿ ಮಾಡುವಂಥದ್ದು. ಸೊ ಆ ಕಂಡೀಷನ್ ಅಲ್ಲಿ ಅಥವಾ ಮೆದುಳಲ್ಲಿ TSH ಪ್ರೊಡಕ್ಷನ್ ಕಮ್ಮಿ ಇದ್ರೆ, ಅದು ಸೇಮ್ ಪಿಟ್ಯೂಟ್ರಿ ನಾವು ಕಾಸಸ್ ಹೇಳಿದ್ವಲ್ಲ, ಅದರಿಂದ ಪರಿಣಾಮ ಬಿತ್ತು ಅಂತ ಹೇಳಿದ್ರೆ ಅದರಲ್ಲಿ ಕೂಡ ಥೈರಾಯ್ಡ್ ಹಾರ್ಮೋನಿನ ಸಮಸ್ಯೆ ಕಂಡು ಬರಬಹುದು. ಸೊ ಇದೆರಡರಲ್ಲಿಯೂ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಎತ್ತರದ ಮೇಲೆ ಖಂಡಿತವಾಗಿಯೂ ಪರಿಣಾಮ ಬೀಳ್ತದೆ.
1: ಈಗ ಈ ಬೆಳವಣಿಗೆಯಲ್ಲಿ ಏನು ಕುಂಠಿತ ಇದೆ ಅಂದ್ರೆ ಎತ್ತರ ಕಮ್ಮಿ ಇದೆ ಅಥವಾ ಜಾಸ್ತಿ ಇದೆ ಅಂತ ಅಂದಾಗ ಅದೇ ಒಂದು ಸಮಸ್ಯೆಯೋ ಅಥವಾ ಅದರಿಂದ ಬೇರೆ ಏನಾದರೂ ಸಮಸ್ಯೆಗಳು ಉಂಟಾಗ್ತವೋ?
0: ಸೊ ಎತ್ತರ ಕಮ್ಮಿ ಇರುವುದರಲ್ಲಿ ನಮಗೆ ಬಾಕಿ ಸಮಸ್ಯೆಗಳು ಉಂಟಾಗುವಂತಹ ಚಾನ್ಸಸ್ ಇರ್ತದೆ. ಅಂದ್ರೆ ಯಾಕಾಗಿ ಎತ್ತರ ಮಗು ಬೆಳೀತಾ ಇಲ್ಲ ಅಂತ ನಾವು ನೋಡ್ಬೇಕಾಗ್ತದೆ. ಸೊ ನಾವು ಇವಾಗಲೇ ಡಿಸ್ಕಸ್ ಮಾಡಿದ ಹಾಗೆ, ಇವಾಗ ಮಗುವಿಗೆ ಅಂಡರ್ಲೈನ್ ಬೇರೆ ಏನಾದರೂ ಸಮಸ್ಯೆ ಇದ್ರೆ, ಕ್ರಾನಿಕ್ ಡಿಸೀಸಸ್ ಅಥವಾ ಸಿಸ್ಟಮಿಕ್ ಡಿಸೀಸಸ್ ಅಂತ ಹೇಳ್ತೇವೆ, ಈಗ ಮಗು ಹುಟ್ಟಿನಿಂದಲೇ ಒಂದು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಇದ್ರೆ ಆ ಮಗುವಿಗೆ ಎತ್ತರದಲ್ಲಿ ತೂಕದಲ್ಲಿ ವ್ಯತ್ಯಾಸ ಕಂಡು ಬರಬಹುದು. ಸೊ ಅದೇ ತರ ಅಂಡರ್ಲೈನ್ ಬೇರೆ ಏನಾದರೂ ಕಂಡೀಷನ್ ಇಂದ ಮಗುವಿನ ಎತ್ತರ ಬೆಳೀತಾ ಇಲ್ಲ ಅಂತ ಹೇಳಿದ್ರೆ, ಆ ಕಂಡೀಷನ್ ಇದು ಸಿಂಪ್ಟಮ್ಸ್ ಕೂಡ ಕಾಣಿಸ್ಕೊಳ್ಬಹುದು. ಅಂತ ಹೇಳಿದ್ರೆ ಕಿಡ್ನಿಗೆ ಸಂಬಂಧಪಟ್ಟಿದ್ರೆ ಕೆಲವೊಂದು ಮಕ್ಕಳಲ್ಲಿ ನಮಗೆ ಮೂತ್ರ ಜಾಸ್ತಿ ಹೋಗುವಂಥದ್ದು, ಬಾಯಾರಿಕೆ ಜಾಸ್ತಿ ಆಗುವಂಥದ್ದು, ಎಲುಬಿನಲ್ಲಿ ತೊಂದರೆ ಕಾಣಿಸಿಕೊಳ್ಳುವಂಥದ್ದು ಇರಬಹುದು. ಹಾರ್ಟಿಗೆ ಸಂಬಂಧಪಟ್ಟ ಕಾಯಿಲೆಯಲ್ಲಿ ಉಸಿರಾಟದ ತೊಂದರೆ ಅಥವಾ ಸುಸ್ತಾಗುವಂಥದ್ದು, ಕೈಕಾಲು ನೀಲಿ ಆಗುವಂಥದ್ದು, ಆ ಥರದ ಸಮಸ್ಯೆ ಕಂಡು ಬರಬಹುದು. ಲಿವರಿಗೆ ಸಂಬಂಧಪಟ್ಟಿದ್ದರೆ ಅದರಲ್ಲಿ ಜಾಂಡಿಸ್ ಮತ್ತು ಹೊಟ್ಟೆ ಉಬ್ಬರ ಬರುವಂಥದ್ದು, ಆ ಥರದ ಸಮಸ್ಯೆ ಕಾಣಿಸ್ಬೋದು. ಸೊ ಇವಾಗ ಅಂಡರ್ಲೈನ್ ಏನಾದರೂ ಸಮಸ್ಯೆ ಇದ್ರೆ ಆ ಸಮಸ್ಯೆಯ ಜೊತೆಗೆ ನಮಗೆ ಬೆಳವಣಿಗೆಯ ಸಮಸ್ಯೆ ಕಂಡು ಬರ್ತದೆ. ಮತ್ತು ಹಾರ್ಮೋನಿನ ತೊಂದರೆ ಸ್ಪೆಸಿಫಿಕ್ ಆಗಿದ್ದರೆ, ಅದು ಏನಾದರೂ ಜೆನೆಟಿಕ್ ಕಾಸಸ್ಗೆ ರಿಲೇಟೆಡ್ ಆಗಿದ್ದರೆ ಅದಕ್ಕೆ ಸಂಬಂಧಪಟ್ಟಿದ್ದು ನಮಗೆ ಮುಖದಲ್ಲಿ ಕೆಲವೊಂದು ಮಕ್ಕಳಲ್ಲಿ ಫೀಚರ್ಸ್ ಎಲ್ಲ ಡಿಫ್ರೆಂಟ್ ಆಗಿ ಕಾಣಿಸ್ಕೊಳ್ಳುವಂಥದ್ದು, ಕೈಕಾಲಲ್ಲಿ ಬೆರಳಿನ ಕಾಲಲ್ಲಿ ಬೆರಳಿನ ಸೈಜ್ ಗಾತ್ರದಲ್ಲಿ ಹೆಚ್ಚು ಕಮ್ಮಿ ಬರುವಂಥದ್ದು, ಆ ಥರದ ಸಮಸ್ಯೆ ಕಾಣಿಸ್ಕೊಳ್ಬಹುದು. ಇವಾಗ ಪಿಟ್ಯೂಟ್ರಿ ಗ್ರಂಥಿ ಎಫೆಕ್ಟ್ ಆಗಿದ್ರೆ ಯಾವುದೇ ಕಾರಣಕ್ಕೆ, ಅದರಲ್ಲಿ ಪಿಟ್ಯೂಟ್ರಿ ಗ್ರಂಥಿಯಲ್ಲಿ ಪ್ರೊಡಕ್ಷನ್ ಆಗುವ ಎಲ್ಲಾ ಹಾರ್ಮೋನ್ಗಳು ಎಫೆಕ್ಟ್ ಆಗುವಂತಹ ಸಾಧ್ಯತೆಗಳಿರ್ತವೆ. ಸೊ ಅದರದ್ದೆಲ್ಲದರದ್ದು ಸಿಂಪ್ಟಮ್ಸ್ ನಮಗೆ ಕಾಣಿಸಿಕೊಳ್ಳುವಂಥದ್ದು ಇರ್ತದೆ.
1: ಇನ್ನು ಈ ಬೆಳವಣಿಗೆ ಬಗ್ಗೆ ಹೇಳೋದಾದ್ರೆ, ಈ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳ ಬೆಳವಣಿಗೆ ಒಂದೇ ರೀತಿ ಇರ್ತದೆ ಅಥವಾ ಬೇರೆ ಇರ್ತದೆ ಹೇಗೆ?
0: ಎತ್ತರದಲ್ಲಿ ನಾವು ನೋಡಿದ್ರೆ ಖಂಡಿತ ಡಿಫ್ರೆಂಟ್ ಇರ್ತದೆ. ಯಾಕಂತ ಹೇಳಿದ್ರೆ ಹರೇಕೆ ಬರುವಂತದ್ದು ಹೆಣ್ಣು ಮಕ್ಕಳಲ್ಲಿ ಗಂಡು ಮಕ್ಕಳಿಗಿಂತ ಕಂಪೇರ್ ಮಾಡಿದ್ರೆ ಸ್ವಲ್ಪ ಬೇಗ. ಸೊ ಸಾಮಾನ್ಯವಾಗಿ ಜನರಲ್ಲಿ ಏನ್ ತಪ್ಪು ಕಲ್ಪನೆ ಇರ್ತದೆ ಅಂತ ಹೇಳಿದ್ರೆ, 18 ವರ್ಷದ ತನಕ ಬೆಳವಣಿಗೆ ಆಗ್ತದೆ, ಉದ್ದ ಆಗ್ತಾರೆ. ಸೊ ಒಂದು 12 ವರ್ಷದ ಹುಡುಗಿ ಯಾರಾದ್ರೂ ಹೇಳಿ ತಂದೆ ತಾಯಿ ಅಂದ್ಕೊಂಡ್ರೆ ಶಾರ್ಟ್ ಇದ್ದಾಳೆ ಅಂತ ಮನೆಯವರು ಹೇಳ್ತಾರೆ, ಇಲ್ಲ ಇನ್ನು ಅವಳಿಗೆ 6 ವರ್ಷ ಇದೆ ಬೆಳಲಿಕ್ಕೆ ಅಂತ. ಸೊ ಅದೊಂದು ತಪ್ಪು ಕಲ್ಪನೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಹುಡುಗಿಯರಲ್ಲಿ ನಮಗೆ ಹೈಯೆಸ್ಟ್ ಗ್ರೋತ್ ಆಗುವಂಥದ್ದು ಅವರಿಗೆ ಫಸ್ಟ್ ಟೈಮ್ ಋತುಸ್ರಾವ ಆಗುವುದಕ್ಕಿಂತ ಮುಂಚೆ ಗ್ರೋತ್ ಸ್ಪರ್ಟ್ ಅಂತ ಬರ್ತದೆ. ಹುಡುಗರಲ್ಲಿ ಅಷ್ಟು ಬೇಗ ಕಾಣಿಸ್ಕೊಳ್ಳಿಕ್ಕಿಲ್ಲ, ಗ್ರೋತ್ ಸ್ಪರ್ಟ್ ಸ್ವಲ್ಪ ಲೇಟ್ ಆಗಿ ಕಾಣಿಸ್ಕೊಳ್ತದೆ. ಋತುಸ್ರಾವ ಆದ ನಂತರ ಹುಡುಗಿಯರಲ್ಲಿ ಹೆಚ್ಚು ಗ್ರೋತ್ ಇರುವುದಿಲ್ಲ, ಅದರ ಆಲ್ಮೋಸ್ಟ್ ಗ್ರೋತ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿರ್ತದೆ. ಸೊ ಅದರ ನಂತರ ಒಂದು 5-8 ಸೆಂಟಿಮೀಟರ್ ಅಷ್ಟು ಎತ್ತರ ಬರಬಹುದು. ಹುಡುಗರಲ್ಲಿ ಕೂಡ ಹಾಗೆ ನಾವು ಬೋನ್ ಏಜ್ ಅಂತ ನೋಡ್ತೇವೆ ಅಂತ ಹೇಳಿದ್ರೆ ಎಲುಬಿನ ಬೆಳವಣಿಗೆ ಯಾವ ರೀತಿ ಇದೆ ಅಂತ ನೋಡ್ತೇವೆ. ಸೊ ಎಲುಬಿನ ಬೆಳವಣಿಗೆ 16 ವರ್ಷ ಆದರೆ ಹುಡುಗರಲ್ಲಿ ಮತ್ತೆ ಗ್ರೋತ್ ಇರುವುದಿಲ್ಲ. ಸೊ ಖಂಡಿತವಾಗಿಯೂ ಗ್ರೋತ್ ಡಿಫ್ರೆಂಟ್ ಇರ್ತದೆ, ಗ್ರೋತ್ ಸ್ಪರ್ಟ್ಸ್ ಬರುವಂತಹ ಟೈಮ್ ಡಿಫ್ರೆಂಟ್. ಮತ್ತೆ ಹುಡುಗಿಯರಲ್ಲಿ ಕಾಣಿಸಿಕೊಂಡಷ್ಟು ಬೇಗ ಫೈನಲ್ ಹೈಟ್ ಹುಡುಗರಲ್ಲಿ ನಮಗೆ ಕಾಣಿಸ್ಕೊಳ್ಳಿಕ್ಕಿಲ್ಲ, ಸ್ವಲ್ಪ ಲೇಟರ್ ಆಗಿ ನಮಗೆ ಕಾಣಿಸ್ಕೊಳ್ತದೆ.
1: ಡಾಕ್ಟರ್, ಈಗ ಪೋಷಕರು ಯಾವೆಲ್ಲ ಲಕ್ಷಣಗಳನ್ನು ನೋಡಬೇಕಾಗುತ್ತೆ ಅಂದ್ರೆ ವೈದ್ಯರನ್ನ ಸಂಪರ್ಕಿಸಬೇಕಾದ್ರೆ ವಿಶೇಷವಾಗಿ ಈ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಿಸಿದ ಹಾಗೆ?
0: ಸೊ ತಂದೆ ತಾಯಿಗೆ ಮಕ್ಕಳ ಬಗ್ಗೆ ಚೆನ್ನಾಗಿ ಗೊತ್ತಿರ್ತದೆ. ಸೊ ಯಾವುದೇ ಟೈಮಲ್ಲಿ ಅವರಿಗೆ ಮಗುವಿನ ಗ್ರೋತ್ ಕರೆಕ್ಟ್ ಇಲ್ಲ, ಎತ್ತರ ಕಮ್ಮಿ ಅಂತ ಅನಿಸಿದ ಕೂಡಲೇ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ. ಯಾಕಂತ ಹೇಳಿದ್ರೆ ನಮಗೆ ಇವಾಗ ಬೆಸ್ಟ್ ಟೈಮ್ ನಮಗೆ ಗ್ರೋತಿನ ಬಗ್ಗೆ ಏನಾದರೂ ತೊಂದರೆ ಇದೆಯಾ ಅಂತ ಕಂಡು ಹಿಡಿಯಲಿಕ್ಕೆ ಅಥವಾ ಅದಕ್ಕೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ ಮಾಡಲಿಕ್ಕೆ, ಆ ಟ್ರೀಟ್ಮೆಂಟ್ ಎಫೆಕ್ಟಿವ್ ಆಗಿ ಕೆಲಸ ಮಾಡಿ ಮಗುವಿನ ಎತ್ತರ ಆಲ್ಮೋಸ್ಟ್ ನಾರ್ಮಲ್ಗೆ ರೀಚ್ ಆಗಲಿಕ್ಕೆ, ನಮಗೆ ಒಂದು ಐಡಿಯಲ್ ಏಜ್ ಅಂತ ಹೇಳಿದರೆ ಒಂದು ಮಗು 3-4 ವರ್ಷ ಇರುವಾಗ. 10 ವರ್ಷದ ನಂತರ ನಾವು ಇವಾಗ ಡಿಸ್ಕಸ್ ಮಾಡಿದರೆ ಹೆಚ್ಚಿನವರು ನಮ್ಮ ಹತ್ರ ಬರುವುದು

0: 10-12 ವರ್ಷ ಆದಾಗ ಅವಾಗ ನಮಗೆ ಜಾಸ್ತಿ ಟೈಮ್ ಇರೋದಿಲ್ಲ, ಏನೇ ಮಾಡಲಿಕ್ಕೂ ಕೂಡ ಜಾಸ್ತಿ ಟೈಮ್ ಇರೋದಿಲ್ಲ. ಸೊ ಪೋಷಕರಿಗೆ ಅವರ ಮಗು ಆ ಮಗುವಿನ ವಯಸ್ಸಿನ ಪ್ರಕಾರ ಬಾಕಿ ಮಕ್ಕಳಿಗಿಂತ ತುಂಬಾ ಶಾರ್ಟ್ ಅಂತ ಅನಿಸಿದ್ರೆ, ಅಥವಾ ಕ್ಲಾಸಲ್ಲಿ ಬಾಕಿ ಮಗಳು ಉತ್ತ ಬೆಳೀತಾ ಇದ್ದಾರೆ, ಅವರಿಗೆ ಮತ್ತೆ ತಮ್ಮ ಮಗುವಿಗೆ ಇರುವಂತಹ ಹೈಟ್ ಡಿಫ್ರೆನ್ಸ್ ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಇದೆ, ಆ ಬಾಕಿ ಮಕ್ಕಳು ಉದ್ದ ಬೆಳೀತಾ ಇದ್ದಾರೆ, ಈ ಮಗು ಉದ್ದ ಬೆಳೀತಾ ಇಲ್ಲ ಅಂತ ಅನಿಸಿದ್ರೆ, ಇನ್ನೊಂದೇನಂತ ಹೇಳಿದ್ರೆ ಒಂದು ವರ್ಷದಲ್ಲಿ ಚಪ್ಪಲ್ ಅಥವಾ ಶರ್ಟ್ ಸ್ಕರ್ಟ್ ಪ್ಯಾಂಟಿನ ಸೈಜ್ ಸ್ವಲ್ಪ ಆದರೂ ಡಿಫ್ರೆನ್ಸ್ ಬರಬೇಕು. ಸೊ ಆ ಥರ ಡಿಫ್ರೆನ್ಸ್ ಯಾವುದೇ ರೀತಿಯ ಡಿಫ್ರೆನ್ಸ್ ಕಾಣಿಸ್ಕೊಳ್ತಾ ಇಲ್ಲ ಅಂತ ಹೇಳಿದರೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ. ಇನ್ನೊಂದೇನಂತ ಹೇಳಿದರೆ ಬೇರೆ ಫಿಸಿಕಲಿ ಅವರಿಗೆ ಫೀಚರ್ಸ್ ಏನಾದರೂ ತಮ್ಮ ಮಗುವಲ್ಲಿ ಬೇರೆ ರೀತಿ ಕಾಣ್ತಾ ಇದೆ ಅಂತ ಅನಿಸಿದೆ ಅಥವಾ ಡಿಫ್ರೆಂಟ್ ಅಂತ ಅನಿಸಿದ್ರೆ ವೈದ್ಯರನ್ನು ಸಂಪರ್ಕಿಸುವುದು ಒಳ್ಳೆಯದು.
1: ಈಗ ಬೆಳವಣಿಗೆ ಕುಂಠಿತ ಅನ್ನುವಂಥದ್ದು ಒಂದು, ಅದೇ ಎತ್ತರ ಅವರ ವಯಸ್ಸಿಗಿಂತ ಜಾಸ್ತಿ ಇದೆ ಅಂತ ಹೇಳಿದರೆ ಅದು ಸಮಸ್ಯೆಯಾ?
0: ಎತ್ತರ ವಯಸ್ಸಿಗಿಂತ ಜಾಸ್ತಿ ಇದ್ರೆ ಕೂಡ ಸಮಸ್ಯೆ, ಬಟ್ ಇದು ನಾವು ಜನರಲಿ ನೋಡುವುದಿದ್ರೆ ಇದು ತುಂಬಾ ರೇರ್, ಸೊ ತುಂಬಾ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂತದ್ದಲ್ಲ. ಸೊ ಎತ್ತರ ತುಂಬಾ ಮಗು ತುಂಬಾ ವೇಗವಾಗಿ ಬೆಳೀತಾ ಇದೆ, ತುಂಬಾ ಉದ್ದ ಬೆಳೀತಾ ಇದೆ ಅಂತ ಹೇಳಿದ್ರೆ ಹೆಚ್ಚಿನ ಸಲ ಗೊತ್ತಾಗೋದು ಮಗು ಆಲ್ಮೋಸ್ಟ್ ಗ್ರೋತ್ ಕಂಪ್ಲೀಟ್ ಆದಾಗ ತುಂಬಾ ಜಾಸ್ತಿ ಇದೆ ಅಂತ ಅನಿಸ್ತದೆ, ಅದು ಕೂಡ ತೊಂದರೆ. ಯಾಕಂತ ಹೇಳಿದ್ರೆ ಅದಕ್ಕೂ ಕೂಡ ಪಿಟ್ಯೂಟ್ರಿಯಲ್ಲಿ ಕೆಲವೊಂದು ಸಲ ಏನಾದರೂ ಪ್ರಾಬ್ಲಮ್ ಇದ್ರೆ ಈ ತರ ತುಂಬಾ ಜಾಸ್ತಿ ವೇಗವಾಗಿ ಅಥವಾ ಎತ್ತರ ಬೆಳೆಯುವುದು ಆಗ್ತದೆ. ಸೊ ಅದನ್ನು ಕೂಡ ನಾವು ಟೆಸ್ಟ್ ಮಾಡಿ ನೋಡುವುದು ಉತ್ತಮ.
1: ಈಗ ಮತ್ತೊಂದು ನಾವು ಸಾಮಾನ್ಯವಾಗಿ ಗಮನಿಸುವಂಥದ್ದು, ಎತ್ತರವನ್ನ ಜಾಸ್ತಿ ಮಾಡಲಿಕ್ಕೆ ಬೇರೆ ಸಪ್ಲಿಮೆಂಟ್ಗಳು ಅಥವಾ ಬೇರೆ ಮೆಥಡ್ಗಳನ್ನ ಬಳಸಿದ್ರೆ ಎತ್ತರ ಜಾಸ್ತಿ ಆಗ್ತದೆ ಅನ್ನುವಂಥದ್ದು, ವೈದ್ಯರಾಗಿ ತಾವೇನು ಹೇಳ್ತೀರಾ?
0: ಸೊ ಇದು ನಮ್ಮ ಒಪಿಡಿಯಲ್ಲಿ ನಮಗೆ ಕಾಮನಿಸ್ಟ್ ಕೇಳುವಂತ ಕ್ವೆಶನ್. ಸೊ ಮಗುವಿಗೆ ಯಾವುದೇ ಮಗುವಿಗೆ ಗ್ರೋತ್ ಇದು ಸಮಸ್ಯೆ ಇದ್ರೆ ಅಥವಾ ಗ್ರೋತ್ ಇದು ಕನ್ಸರ್ನ್ಸ್ ಇದ್ರೆ ಫಸ್ಟ್ ಕ್ವೆಶನ್ ನಮಗೆ ತಂದೆ ತಾಯಿ ಕೇಳುವುದು ಯಾವ ಫುಡ್ ಕೊಟ್ರೆ ಅವನು ಉದ್ದಾಗ್ತಾನೆ ಅಂತ. ಸೊ ಫುಡ್ಡಲ್ಲಿ ಅಥವಾ ಬಾಯಲ್ಲಿ ತಗೊಳ್ಳುವಂತ ಯಾವುದೇ ಮೆಡಿಸಿನ್ ಅಲ್ಲಿ ಹೈಟ್ ಇಂಪ್ರೂವ್ಮೆಂಟ್ ಅಂತ ಯಾವುದು ಇಲ್ಲ. ಸೊ ಒಳ್ಳೆಯ ಆಹಾರ ಡೆಫಿನೆಟ್ ಆಗಿ ಬೇಕಾಗುತ್ತದೆ, ಆದರೆ ಉತ್ತರ ಜಾಸ್ತಿ ಮಾಡ್ಲಿಕ್ಕಂತ ನಮಗೆ ಯಾವುದೇ ನಮೂನೆಯ ಬಾಯಲ್ಲಿ ತಗೊಳ್ಳುವಂತ ಔಷಧಿ ಆಗಲಿ ಫುಡ್ ಆಗಲಿ ಅವೈಲೇಬಲ್ ಇಲ್ಲ.
1: ಹಾಗಾದ್ರೆ ಯಾವ ರೀತಿಯಾಗಿ ಇದಕ್ಕೆ ಚಿಕಿತ್ಸೆಯನ್ನು ನೀಡಲಾಗುತ್ತೆ?
0: ಚಿಕಿತ್ಸೆ ಕೊಡುವುದಕ್ಕಿಂತ ಮುಂಚೆ ನಾವು ನೋಡಬೇಕಾಗ್ತದೆ ಯಾವ ಕಾರಣಕ್ಕಾಗಿ ಮಗು ಬೆಳೀತಾ ಇಲ್ಲ ಅಂತ. ಸೊ ಎಲ್ಲಾ ಪ್ರಕಾರದ್ದು ನಾವು ಮಗುವಿಗೆ ಕಾಯಿಲೆ ಇಲ್ಲ ಅಂತ ನಾವು ಫಸ್ಟ್ ನಾವು ನೋಡಬೇಕಾಗ್ತದೆ. ಸೊ ಅದೇ ಮುಂಚೆ ನಾವು ಡಿಸ್ಕಸ್ ಮಾಡಿದ ಹಾಗೆ ಫಸ್ಟ್ ಕಿಡ್ನಿಗೆ ಸಂಬಂಧಪಟ್ಟಿದ್ದು, ಲಿವರಿಗೆ ಸಂಬಂಧಪಟ್ಟಿದ್ದು ಅಥವಾ ಬೇರೆ ಸಿಸ್ಟಮಿಕ್ ಡಿಸಾರ್ಡರ್ಸ್ ಉಂಟಾ ಅಂತ ನಾವು ನೋಡಬೇಕಾಗ್ತದೆ. ಇದ್ರೆ ಫಸ್ಟ್ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ, ಯಾಕಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡದೆ ನಮಗೆ ಎತ್ತರಕ್ಕೆ ನಾವು ಏನು ಮಾಡಿದರೂ ಕೂಡ ಇಂಪ್ರೂವ್ಮೆಂಟ್ ಬರೋದಿಲ್ಲ. ಇದು ಯಾವುದೇ ಕಾಸ್ ಇಲ್ಲ ಅಂತ ನಮಗೆ ಗೊತ್ತಾದ್ರೆ ನೆಕ್ಸ್ಟ್ ನಾವು ಮಾಡುವಂಥದ್ದು ಹಾರ್ಮೋನಿಗೆ ಸಂಬಂಧಪಟ್ಟಿದ್ದು ಸಮಸ್ಯೆ ಉಂಟಾ ಅಂತ. ಸೊ ಥೈರಾಯ್ಡ್ಗೆ ಸಂಬಂಧಪಟ್ಟಿದ್ದು ಸಮಸ್ಯೆ ಇದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಬೇಕಾಗ್ತದೆ. ಗ್ರೋತ್ ಹಾರ್ಮೋನಿಗೆ ಸಂಬಂಧಪಟ್ಟಿದ್ದು ಡಿಫಿಷಿಯನ್ಸಿ ಇದೆ ಅಥವಾ ಗ್ರೋತ್ ಹಾರ್ಮೋನ್ ಲೆವೆಲ್ಸ್ ಕರೆಕ್ಟ್ ಇಲ್ಲ ಮಗುವಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ನಾವು ಕೊಡಬೇಕಾಗ್ತದೆ. ಇವಾಗ ಕೆಲವೊಂದು ಮಕ್ಕಳಲ್ಲಿ ನಾವು ಎಲ್ಲಾ ಟೆಸ್ಟ್ ಮಾಡಿ ಕೂಡ ಎಲ್ಲಾ ಟೆಸ್ಟ್ ನಮಗೆ ನಾರ್ಮಲೇ ಬರ್ತದೆ, ಅಂದ್ರೆ ನಮಗೆ ಇಡಿಯೋಪೆಥಿಕ್ ಶಾರ್ಟ್ ಸ್ಟೇಚರ್ ಅಂತ ಹೇಳ್ತೇವೆ ಅಂತ ಹೇಳಿದ್ರೆ ಎಲ್ಲಾ ಟೆಸ್ಟ್ ಮಾಡಿ ಕೂಡ ನಮಗೆ ಏನೂ ರೀಸನ್ ಸಿಗ್ತಾ ಇಲ್ಲ. ಸೊ ಇಂಥ ಮಕ್ಕಳಿಗೆ ಅಥವಾ ಗ್ರೋತ್ ಹಾರ್ಮೋನ್ ಡಿಫಿಷಿಯನ್ಸಿ ಇರುವಂತ ಮಕ್ಕಳಿಗೆ ನಾವು ಗ್ರೋತ್ ಹಾರ್ಮೋನ್ ಥೆರಪಿ ಅಂತ ಕೊಡ್ತೇವೆ. ಸೊ ಅದು ನಾವು ಕೊಡುವುದು ಇಂಜೆಕ್ಷನ್ಸ್ ಮೂಲಕ. ಸೊ ಡೈಲಿ ಇಂಜೆಕ್ಷನ್ಸ್ ಮಗು ಗ್ರೋತ್ ಹಾರ್ಮೋನ್ ಇದು ತಗೊಳ್ಬೇಕಾಗ್ತದೆ. ಅದರಲ್ಲಿ ನಮಗೆ ಸಮಸ್ಯೆ ಗ್ರೋತ್ ಹಾರ್ಮೋನಿಗೆ ಸಂಬಂಧಪಟ್ಟಿದ್ದರೆ ಅಥವಾ ಇಡಿಯೋಪೆಥಿಕ್ ಶಾರ್ಟ್ ಸ್ಟೇಚರ್ ಅಲ್ಲಿ ಕೂಡ ಇಂಪ್ರೂವ್ಮೆಂಟ್ ಕಾಣಿಸ್ಕೊಳ್ತದೆ.
1: ಈ ಇಂಜೆಕ್ಷನ್ ಅನ್ನು ಎಷ್ಟು ಸಮಯ ತಗೊಳ್ಬೇಕಾಗುತ್ತೆ, ಹೇಗೆ?
0: ಸೊ ಇದು ಗ್ರೋತ್ ಕಂಪ್ಲೀಟ್ ಆಗುವ ತನಕ ನಾವು ತಗೊಳ್ಬೇಕಾಗ್ತದೆ ಅಂತ ಹೇಳಿದ್ರೆ ಬೋನ್ ಏಜ್ ಅಂತ ಹೇಳಿದ್ವಲ್ಲ. ಸೊ ಹುಡುಗಿಯರಲ್ಲಿ ಒಂದು ಬೋನ್ ಏಜ್ 14 ವರ್ಷ ಬರುವ ತನಕ ನಾವು ಇದನ್ನು ಕಂಟಿನ್ಯೂ ಮಾಡಬಹುದು. ಹುಡುಗರಲ್ಲಿ 16 ವರ್ಷ ಬೋನ್ ಏಜ್ ಬರುವ ತನಕ ಕಂಟಿನ್ಯೂ ಮಾಡಬಹುದು. ಅಥವಾ ಅದಕ್ಕೆ ಮುಂಚೆ ತಂದೆ ತಾಯಿಗೆ ಫೈನಲ್ ಹೈಟ್ ಸಾಕು ಅಂತ ಅನಿಸಿದ್ರೆ ಅದಕ್ಕೆ ಮುಂಚೆ ಕೂಡ ನಾವು ಸ್ಟಾಪ್ ಮಾಡಬಹುದು.
1: ಡಾಕ್ಟರ್, ಈಗ ಈ ಎತ್ತರದ ಬಗ್ಗೆ ಮಾತಾಡಬೇಕಾದ್ರೆ ಯಾವ ವಯಸ್ಸಿಗೆ ಎಷ್ಟು ಎತ್ತರ ಇರಬೇಕು ಅಂತ ಏನಾದರೂ ಮಾನದಂಡಗಳಿವೆಯಾ?
0: ಖಂಡಿತ. ಸೊ ನಾವು ಗ್ರೋತ್ ಚಾರ್ಟ್ ಅನ್ನೋದನ್ನು ಫಾಲೋ ಮಾಡೋದು ಅಂತ ಹೇಳಿದ್ರೆ ಬೆಳವಣಿಗೆಯ ಚಾರ್ಟ್ ಅಲ್ಲಿ ಸಾಮಾನ್ಯ ಮಿತಿಯ ಒಳಗಡೆ ಬರ್ಬೇಕಂತ ಹೇಳಿದ್ದೆ. ಸೊ ಇವಾಗ ನಾವು ಫಸ್ಟ್ 1 ಇಯರ್ ತಗೊಂಡ್ರೆ ಮಗು ಹುಟ್ಟಿದಾಗಿಂದ 1 ವರ್ಷದ ವಯಸ್ಸಿನ ತನಕ ಜನರಲ್ ಆಗಿ ಒಂದು 25 ಸೆಂಟಿಮೀಟರ್ ಅಷ್ಟಾದ್ರೂ ಬೆಳಿಬೇಕು. ಸೊ 1 ವರ್ಷದಿಂದ 2 ವರ್ಷದ ಪ್ರಾಯದ ತನಕ ಒಂದು 12 ಸೆಂಟಿಮೀಟರ್ ಅಂತ ನಾವು ಹೇಳ್ಬಹುದು. 2 ವರ್ಷದಿಂದ 3 ವರ್ಷದ ಪ್ರಾಯದ ತನಕ ಒಂದು 7-8 ಸೆಂಟಿಮೀಟರ್. ಅದರ ನಂತರ ಒಂದು 4 ವರ್ಷದ ನಂತರ ಒಂದು 5 ವರ್ಷದವರೆಗೆ ಮಗು ಒಂದು 6 ಸೆಂಟಿಮೀಟರ್ ಪರ್ ಇಯರ್. ಇದೆಲ್ಲ ಪರ್ ಇಯರ್ ನಾವು ಹೇಳೋದು ಗ್ರೋತ್ ರೇಟ್. ಸೊ ಅಷ್ಟು ಬೆಳಿಬೇಕು. 5 ವರ್ಷದ ನಂತರ ಅಟ್ಲೀಸ್ಟ್ ಒಂದು 5 ಸೆಂಟಿಮೀಟರ್ ಪರ್ ಇಯರ್ ಅಂತ ಹೇಳ್ತೇವೆ. ಸೊ ಮಿನಿಮಮ್ ಇಷ್ಟು ಬೆಳಿಬೇಕು. ಇಷ್ಟು ಬೆಳೀತಾ ಇದ್ರೆ ನಾವು ಗ್ರೋತ್ ಚಾರ್ಟ್ ಅಲ್ಲಿ ಪ್ಲಾಟ್ ಮಾಡುವಾಗ ಮಗುವಿನ ಎತ್ತರ ನಿರಂತರವಾಗಿ ಮೇಲ್ಮುಖವಾಗಿ ಬೆಳೀತಾ ಇರ್ತದೆ. ಸೊ ಯಾವುದೇ ಕಾರಣಕ್ಕೆ ಇದು ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಮಗೆ ಗ್ರೋತ್ ಚಾರ್ಟ್ ಅಲ್ಲಿ ಇದು ಕರೆಕ್ಟ್ ಆಗಿ ಪ್ರೋಗ್ರೆಸ್ ಆಗದೇ ಇರುವಂತದ್ದು ಕಾಣಿಸ್ಕೊಳ್ತದೆ. ಸೊ ಇದನ್ನ ನಾವು ಗ್ರೋತ್ ವೆಲಾಸಿಟಿ ಗ್ರೋತ್ ರೇಟ್ ಅಂತ ಹೇಳ್ತೇವೆ. ಸೊ ನಮಗೆ ಸೆಪರೇಟ್ ಆಗಿ ಒಂದು ಗ್ರೋತ್ ವೆಲಾಸಿಟಿ ಚಾರ್ಟ್ ಅಂತ ಕೂಡ ಇರ್ತದೆ. ಸೊ ಪ್ರತಿ ವಯಸ್ಸಿಗೆ ನಾವು ಗ್ರೋತ್ ರೇಟ್ ಎಷ್ಟು ಬಂದಿದೆ ಅಂತ ನಾವು ಅದರಲ್ಲಿ ಮಾರ್ಕ್ ಮಾಡಿ ನೋಡಬಹುದು. ಸೊ ಆ ಚಾರ್ಟ್ ಅಲ್ಲಿ ನಮಗೆ ಒಂದು 25th ಸೆಂಟೈಲ್ ಲೈನ್ ಅಂತ ಇರ್ತದೆ. ಸೊ ಅದಕ್ಕಿಂತ ಕಮ್ಮಿ ಯಾವುದೇ ವಯಸ್ಸಲ್ಲಿ ಬಂದ್ರೆ ಗ್ರೋತ್ ರೇಟ್ ಕಮ್ಮಿ ಇದೆ ಅಥವಾ ಗ್ರೋತ್ ವೆಲಾಸಿಟಿ ಕಮ್ಮಿ ಇದೆ ಅಂತ ಅರ್ಥ. ಸೊ ಗ್ರೋತ್ ವೆಲಾಸಿಟಿ ಕಮ್ಮಿ ಆಗ್ಲಿಕ್ಕೆ ಪುನಃ ನಮ್ದು ಯಾವುದೇ ಸಿಸ್ಟಮಿಕ್ ಕಾಸಸ್ ಅಥವಾ ಹಾರ್ಮೋನಲ್ ಕಾಸಸ್ ಕಾರಣ ಇರಬಹುದು. ಸೊ ಅದೇನಾದ್ರೂ ಇದೆಯಾ ಅಂತ ನಾವು ನೋಡ್ಬೇಕಾಗ್ತದೆ. ಸೊ ಮಿನಿಮಮ್ ಅಟ್ ಲೀಸ್ಟ್ ನಮ್ಗೆ ಇಷ್ಟು ಗ್ರೋತ್ ರೇಟ್ಸ್ ಪ್ರತಿ ವಯಸ್ಸಿನಲ್ಲಿ ಬರಬೇಕು.
1: ಈ ಪೋಷಕರ ಎತ್ತರ ಏನಿದೆ ಅದು ಮಗುವಿನ ಎತ್ತರದ ಮೇಲೆ ಪ್ರಭಾವ ಬೀರುತ್ತಾ?
0: ಹೌದು. ಸೊ ಸಾಮಾನ್ಯವಾಗಿ ನಾವು ಹೇಳುವುದಿದ್ರೆ ತುಂಬಾ ಎತ್ತರ ಇದ್ದ ತಂದೆ ತಾಯಿಯ ಮಕ್ಕಳು ಎತ್ತರವಾಗಿ ಬೆಳೀತಾರೆ, ಎತ್ತರ ಕಮ್ಮಿ ಇದ್ದ ತಂದೆ ತಾಯಿಯ ಮಕ್ಕಳು ಸ್ವಲ್ಪ ಎತ್ತರ ಕಮ್ಮಿ ಇರಬಹುದು. ಬಟ್ ಇದು ನಾವು 100% ರೂಲ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ತುಂಬಾ ಎತ್ತರ ತಂದೆ ತಾಯಿ ಇದ್ರೆ ಮಕ್ಕಳು ಶಾರ್ಟ್ ಇರಬಹುದು, ಅಥವಾ ತಂದೆ ತಾಯಿ ಎತ್ತರ ಕಮ್ಮಿ ಇದ್ರೆ ಕೂಡ ಮಕ್ಕಳು ತುಂಬಾ ಎತ್ತರವಾಗಿ ಬೆಳಿಬಹುದು. ಬಟ್ ನಾವು ನಮ್ಮ ಕ್ಲಿನಿಕಲಿ ನಾವು ಕ್ಯಾಲ್ಕುಲೇಟ್ ಮಾಡುವಾಗ ನಾವು ಮಿಡ್ ಪೇರೆಂಟಲ್ ಹೈಟ್ ಅಂತ ನಾವು ಒಂದು ಕ್ಯಾಲ್ಕುಲೇಟ್ ಮಾಡ್ತೇವೆ ಅಂತ ಹೇಳಿದ್ರೆ ತಂದೆ ತಾಯಿನ ಹೈಟ್ ಅನ್ನು ತಗೊಂಡು ನಾವು ಹುಡುಗಿಯರಿಗೆ ಮತ್ತು ಹುಡುಗರಿಗೆ ಯಾವ ರೇಂಜ್ ಅಲ್ಲಿ ಅವ್ರದ್ದು ಫೈನಲ್ ಹೈಟ್ ಅಡಲ್ಟ್ ಕಂಪ್ಲೀಟ್ ಹೈಟ್ ಯಾವ ರೇಂಜ್ ಅಲ್ಲಿ ಬೀಳ್ತದೆ ಅಂತ ನಾವು ನೋಡಬಹುದು. ಸೊ ಇದರಲ್ಲಿ ಅದೇ ತಂದೆ ತಾಯಿ ಹೈಟ್ ಎತ್ತರ ಇದ್ರೆ ಮಿಡ್ ಪೇರೆಂಟಲ್ ಹೈಟ್ ರೇಂಜ್ ನಮಗೆ ಹೈಯರ್ ಸೈಡ್ ಬರ್ತದೆ, ಕಮ್ಮಿ ಇದ್ರೆ ಇದು ಕಮ್ಮಿ ಸೈಡ್ ಬರುವಂತದ್ದು ಇರ್ತದೆ. ಸೊ ಡೆಫಿನೆಟ್ ಆಗಿ ಇದರಲ್ಲಿ ನಾವು ಮಾರ್ಕ್ ಮಾಡಿದಾಗ ನಮ್ಮ ಮಗುವಿನ ಈಗಿನ ಬೆಳವಣಿಗೆಯನ್ನು ನಾವು ನೋಡಿ ಫೈನಲ್ ಹೈಟ್ ಆ ರೇಂಜ್ ಒಳಗಡೆ ಬರ್ತದಾ ಇಲ್ವ ಅಂತ ನಾವು ನೋಡಬಹುದು. ಇದರಲ್ಲಿ ಒಂದು ನಾವು ತಿಳ್ಕೊಳ್ಳೋದು ಏನಂತ ಹೇಳಿದ್ರೆ, ಇವಾಗ ತಂದೆ ತಾಯಿ ತುಂಬಾ ಶಾರ್ಟ್ ಇದ್ರೆ ಮಗುವಿನ ಮಿಡ್ ಪೇರೆಂಟಲ್ ಹೈಟ್ ರೇಂಜ್ ಕೂಡ ತುಂಬಾ ಕಮ್ಮಿ ಬರ್ತದೆ. ಸೊ ಮಗು ಆ ರೇಂಜ್ ಅನ್ನು ಮೀಟ್ ಆಗೋದಿದ್ರು ಕೂಡ ಆ ಮಗುವಿಗೆ ನಾವು ಫರ್ದರ್ ಟೆಸ್ಟ್ ಮಾಡುವುದು ಒಳ್ಳೇದು. ಯಾಕಂತ ಹೇಳಿದ್ರೆ ತಂದೆ ತಾಯಿ ಶಾರ್ಟ್ ಇರಬಹುದು, ನಾವು ಅದನ್ನು ಫೆಮಿಲಿಯಲ್ ಶಾರ್ಟ್ ಸ್ಟೇಚರ್ ಅಂತ ಕರಿತೇವೆ. ಅಂತ ಹೇಳಿದ್ರೆ ಅದು ಎಬ್ನಾರ್ಮಲ್ ಗ್ರೋತ್ ಅಲ್ಲ, ಬಟ್ ಗ್ರೋತ್ ಅಲ್ಲಿ ಒಂದು ನಾರ್ಮಲ್ ವೇರಿಯೇಷನ್ ಅಂತ ನಾವು ಹೇಳ್ತೇವೆ. ಬಟ್ ತಂದೆ ತಾಯಿ ಯಾಕೆ ಶಾರ್ಟ್ ಇದ್ದಾರೆ ಅನ್ನೋದನ್ನು ನಾವು ಕಂಡು ಹಿಡಿಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಆ ಟೈಮಲ್ಲಿ ಅವರಿಗೆ ಇವ್ಯಾಲ್ಯೂಯೇಷನ್ ಟೆಸ್ಟ್ಗಳು ಆಗಿರ್ಲಿಕ್ಕಿಲ್ಲ, ಅವರಿಗೆ ಅಂಡರ್ಲೈಂಗ್ ಯಾವುದಾದ್ರೂ ಸಮಸ್ಯೆಯಿಂದ ಅವರು ಶಾರ್ಟ್ ಇರಬಹುದು, ಲೈಕ್ ಜೆನೆಟಿಕ್ ಪ್ರಾಬ್ಲಮ್ ಇರಬಹುದು. ಸೊ ಅದು ನಮಗೆ ನಾವು ಡಯಾಗ್ನೋಸ್ ಮಾಡಿಲ್ಲ ಅಂತ ಹೇಳಿದ್ರೆ ಮಗುವಿಗೆ ಏನು ಬೆನಿಫಿಟ್ ಕೊಡಬಹುದು ನಾವು ಅದನ್ನು ಇವ್ಯಾಲ್ಯೂಯೇಟ್ ಮಾಡಿ ಅದನ್ನು ನಾವು ಮಿಸ್ ಮಾಡ್ಕೋತೇವೆ. ಸೊ ತಂದೆ ತಾಯಿ ತುಂಬಾ ಶಾರ್ಟ್ ಇದ್ದು ಮಗು ಕೂಡ ತುಂಬಾ ಶಾರ್ಟ್ ಫೈನಲ್ ಹೈಟ್ ಬರುವ ತರ ಇದ್ರೆ ಆ ಮಗುವಿಗೆ ಕೂಡ ನಾವು ಇವ್ಯಾಲ್ಯೂಯೇಟ್ ಮಾಡಿ ಅದಕ್ಕೆ ತಕ್ಕಂತಹ ಟ್ರೀಟ್ಮೆಂಟ್ ಏನಾದರೂ ಇದ್ರೆ ಕೊಡುವುದು ಉತ್ತಮ.
1: ಇನ್ನು ಈಗ ದೈಹಿಕ ಚಟುವಟಿಕೆಗಳಿರ್ತವೆ, ಕ್ರೀಡೆಗಳಿರ್ತವೆ, ಇವು ಯಾವ ರೀತಿಯಲ್ಲಾದ್ರೂ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುತ್ತಾ?
0: ದೈಹಿಕ ಚಟುವಟಿಕೆ ಎಲ್ಲಾ ಮಕ್ಕಳಿಗೂ ತುಂಬಾ ಮುಖ್ಯ. ಸೊ ಹೈಟ್ ಎತ್ತರಕ್ಕಿಂತ ಜಾಸ್ತಿ ನಾವು ಅದನ್ನು ಮಗುವಿನ ತೂಕಕ್ಕೆ ಅಥವಾ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೇವೆ ಅದನ್ನು ನಾರ್ಮಲ್ ರೇಂಜ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ನಮಗೆ ದೈಹಿಕ ಚಟುವಟಿಕೆ ತುಂಬಾ ಇಂಪಾರ್ಟೆಂಟ್. ಅದು ಬಿಟ್ಟು ನಮಗೆ ನಾರ್ಮಲ್ ಮೂವ್ಮೆಂಟ್ಸ್ ಮಗು ಎಷ್ಟು ಮಕ್ಕಳು ಎಷ್ಟು ಮಾಡ್ತಾರೆ ಅದು ಇದು ಒಳ್ಳೇದು. ಸೊ ಇನ್ನೊಂದೇನಂತ ಹೇಳಿದ್ರೆ ಇವಾಗ ಹೈಟಿನ ಪಾಯಿಂಟ್ ಆಫ್ ವ್ಯೂ ಅಂತ ನಾವು ನೋಡುದಿದ್ರೆ ನಮಗೆ ಕನ್ಕ್ಲೂಸಿವ್ ಸ್ಟಡೀಸ್ ಅಂತ ಇಲ್ಲ, ಎತ್ತರ ಜಾಸ್ತಿ ಮಾಡುವಂಥದ್ದು ಯಾವುದೇ ದೈಹಿಕ ಚಟುವಟಿಕೆ ಕನ್ಕ್ಲೂಸಿವ್ ಸ್ಟಡೀಸ್ ಅಂತ ಇಲ್ಲ. ಬಟ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಈಗ ಸ್ವಿಮ್ಮಿಂಗ್ ಇರಬಹುದು ಅಥವಾ ಬಾಸ್ಕೆಟ್ ಬಾಲ್ ಅಂತ ಚಟುವಟಿಕೆಗಳು ಸ್ವಲ್ಪ ಸ್ಪೈನ್ ಅಲ್ಲಿ ಸ್ವಲ್ಪ ಸ್ಟ್ರೆಚ್ ಮಾಡಿ ಸ್ವಲ್ಪ ಬೆನಿಫಿಟ್ ಕೊಡಬಹುದು. ಬಟ್ 100% ಅಂತ ಕನ್ಕ್ಲೂಸಿವ್ ಆಗಿ ನಮ್ಗೆ ಅಂತ ಎವಿಡೆನ್ಸ್ ಏನೂ ಇಲ್ಲ.
1: ಈಗ ಎತ್ತರ ಕಡಿಮೆ ಇರುವಂತಹ ಮಕ್ಕಳೇನಿದ್ದಾರೆ ಅವರ ತೂಕದ ನಿರ್ವಹಣೆ ಕೂಡ ಮುಖ್ಯ ಆಗುತ್ತಾ?
0: ಹೌದು, ಮಗುವಿನ ಎತ್ತರದ ಪ್ರಕಾರ ತೂಕ ಎಷ್ಟಿರ್ಬೇಕಂತ ಅದು ಕೂಡ ನಾವು ಬೆಳವಣಿಗೆ ಚಾರ್ಟ್ ಅಲ್ಲಿ ಪ್ಲಾಟ್ ಮಾಡಿ ನೋಡುವಂತದ್ದು. ಸೊ ಇವಾಗ ಕಮ್ಮಿ ಎತ್ತರ ಇರುವಂತಹ ಮಕ್ಕಳು ಅವರ ತೂಕ ಆ ಎತ್ತರಕ್ಕೆ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಅವರ ಬಾಡಿ ಮಾಸ್ ಇಂಡೆಕ್ಸ್ ಓವರ್ ವೇಟ್ ಅಥವಾ ಒಬೀಸ್ ರೇಂಜ್ಗೆ ಹೋದ್ರೆ ಅದು ನಾರ್ಮಲ್ ಅಲ್ಲ. ಸೊ ತುಂಬಾ ಎತ್ತರ ಇರುವ ಮಕ್ಕಳು ಸ್ವಲ್ಪ ಬಾಡಿ ವೇಟ್ ಅವರದ್ದು ಜಾಸ್ತಿ ಇದ್ರೆ ಕೂಡ BMI ನಾರ್ಮಲ್ ರೇಂಜ್ ಅಲ್ಲಿ ನಮಗೆ ಬರ್ತದೆ. ಬಟ್ ಶಾರ್ಟ್ ಇರುವ ಮಕ್ಕಳು ವೆಯ್ಟ್ ಸ್ವಲ್ಪ ಜಾಸ್ತಿ ಗೇನ್ ಆದ್ರೂ ಕೂಡ ಅದು ನಮಗೆ ಓವರ್ ವೇಟ್ ಅಥವಾ ಒಬೀಸ್ ರೇಂಜ್ ಅಲ್ಲಿ ಬರಬಹುದು.
1: ಇನ್ನು ಈಗ ನಿದ್ದೆ ಆಗಿರ್ಬೋದು ಅಥವಾ ಇತ್ತೀಚಿನ ಜೀವನ ಶೈಲಿ ಇರ್ಬೋದು ಅಥವಾ ಮೊಬೈಲ್ ಬಳಕೆ ಇವೆಲ್ಲವೂ ಕೂಡ ಗಮನಿಸಿದ್ರೆ ಇವೇನಾದ್ರೂ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರ್ತವ?
0: ಸೊ ನಾವು ಈ ಪಾಯಿಂಟ್ ಆಫ್ ವ್ಯೂ ಇಂದ ನೋಡುದಿದ್ರೆ ನಮಗೆ ಗ್ರೋತ್ ಹಾರ್ಮೋನ್ ನಾವು ಸೆಕ್ರೇಷನ್ ಹೇಳುದು ಮ್ಯಾಕ್ಸಿಮಮ್ ನಮಗೆ ರಾತ್ರಿ ಟೈಮಲ್ಲಿ ಆಗುವಂಥದ್ದು, ನಿದ್ದೆಯಲ್ಲಿ ಆಗುವಂಥದ್ದು. ಸೊ ಚಿಲ್ಡ್ರನ್ ಗ್ರೋ ಬೆಸ್ಟ್ ಇನ್ ದೇರ್ ಸ್ಲೀಪ್ ಅಂತ ಹೇಳ್ತೇವೆ. ಸೊ ಡೆಫಿನೆಟ್ ಆಗಿ ತುಂಬಾ ಲೇಟ್ ತನಕ ಬೆಡ್ ಟೈಮ್ ಪುಷ್ ಮಾಡುವಂಥದ್ದು ಅಥವಾ ಮೊಬೈಲ್ ಟಿವಿಯ ಬಳಕೆ ಮಾಡಿಬಿಟ್ಟು 12-1 ಗಂಟೆಗೆ ಮಲಗುವಂತ ಅಭ್ಯಾಸ, ಇದು ಖಂಡಿತ ಮಗುವಿನ ಹೈಟಿನ ಪಾಯಿಂಟ್ ಆಫ್ ವ್ಯೂ ಇಂದ ಒಳ್ಳೆ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ನಾವು ಮಕ್ಕಳು ಕರೆಕ್ಟ್ ಆಗಿ ಒಂದು 9-9:30 ಅಷ್ಟೊತ್ತಿಗೆ ನಿದ್ದೆ ಮಾಡುವುದರಿಂದ ಡೆಫಿನೆಟ್ ಆಗಿ ಇಟ್ ವಿಲ್ ಡೆಫಿನೆಟ್ಲಿ ಕಾಂಟ್ರಿಬ್ಯೂಟ್ ಟು ದೇರ್ ಹೈಟ್, ಗುಡ್ ಹೈಟ್. ಸೊ ಈ ಪಾಯಿಂಟ್ ಆಫ್ ವ್ಯೂ ಇಂದ ನೋಡುವುದಿದ್ರೆ ಲೇಟ್ ಬೆಡ್ ಟೈಮ್, ಸ್ಕ್ರೀನ್ ಟೈಮ್ ತುಂಬಾ ಲೇಟ್ ತನಕ ಯೂಸ್ ಮಾಡುವಂತದ್ದನ್ನು ಅವಾಯ್ಡ್ ಮಾಡುವುದು ಬೆಟರ್.
1: ಮತ್ತೆ ಈಗ ಈ ಬೆಳವಣಿಗೆಯಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಯಾವ ವಯಸ್ಸು ಒಳ್ಳೆಯದು ಅದಕ್ಕೆ, ಅಂದ್ರೆ ಚಿಕಿತ್ಸೆ ನೀಡೋದಕ್ಕೆ? ಬೇಗ ಬರುವಂತದ್ದು ಒಳ್ಳೆಯದು ಅಥವಾ ಅದಕ್ಕೆ ಸ್ವಲ್ಪ ಮಾನಿಟರ್ ಮಾಡಿ ಸರಿ ಇದೆಯಾ ಇಲ್ವಾ ಅಂತ ನೋಡಿ ಬರುವಂತದ್ದು ಒಳ್ಳೆಯದ?
0: ಎತ್ತರಕ್ಕೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ತಂದೆ ತಾಯಿಗೆ ಕಾಣಿಸ್ಕೊಂಡ್ರೆ ಕೂಡಲೇ ಅವರು ಅವರ ಡಾಕ್ಟರ್ ಅಥವಾ ಪೀಡಿಯಾಟ್ರಿಷಿಯನ್ ಅಥವಾ ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿಸ್ಟ್ಗೆ ತೋರಿಸೋದು ಬೆಟರ್. ಸೊ ಎಷ್ಟು ಬೇಗ ಕನ್ಸಲ್ಟ್ ಮಾಡ್ತಾರೆ ಅಷ್ಟು ನಮಗೆ ಟೈಮ್ ಸಿಗ್ತದೆ ಅಂತ ಹೇಳಿದ್ರೆ ನೀವು ಹೇಳಿದಾಗೆ ಮಾನಿಟರ್ ಮಾಡುವಂಥದ್ದು. ಸೊ 12 ವರ್ಷದ ಮಗು ಅಥವಾ 11 ವರ್ಷದ ಮಗು ನಮಗೆ ಬಂದರೆ ಕ್ಲಿನಿಕ್ಕಿಗೆ ನಮಗೆ ತುಂಬ ಟೈಮ್ ಮಾನಿಟರ್ ಮಾಡಲಿಕ್ಕೆ

0: ಸಿಗುವುದಿಲ್ಲ, ಯಾಕಂತ ಹೇಳಿದ್ರೆ ನಾವು ಎಷ್ಟು ಲೇಟ್ ಮಾಡ್ತೇವೆ ಅಷ್ಟು ನಾವು ಟೈಮ್ ಲೂಸ್ ಔಟ್ ಮಾಡ್ತಾ ಇದ್ದೇವೆ ಅಂತ. ಸೊ ಬೆಸ್ಟ್ ಟೈಮ್ ಅಂತ ಹೇಳಿದ್ರೆ 3-4 ವಯಸ್ಸಿನವರೆಗೆ ನಾವು ವೇಟ್ ಮಾಡಬಹುದು. 3-4 ವರ್ಷದ ಮಗು ಯಾವುದೇ ಅದರ ವಯಸ್ಸಿನ ಪ್ರಕಾರ ಬೆಳವಣಿಗೆ ಇಲ್ಲ ಅಂತ ಅನಿಸಿದ್ರೆ ಕೂಡಲೇ ಕನ್ಸಲ್ಟ್ ಮಾಡುವುದು ಬೆಟರ್. ಯಾಕಂದ್ರೆ ಆವಾಗ ನಮಗೆ ಮಗುವಿಗೆ ಬೇಕಾದಂತ ಎಲ್ಲಾ ಇವ್ಯಾಲ್ಯೂಯೇಷನ್ ಮಾಡಬಹುದು, ಅದಕ್ಕೆ ನಮಗೆ ಟೈಮ್ ಇರ್ತದೆ. ಮತ್ತೆ ಒಂದು 4-5 ತಿಂಗಳ ತನಕ ಮಗುವಿನ ಗ್ರೋತ್ ಚಾರ್ಟ್ ಅನ್ನು ಟ್ರ್ಯಾಕ್ ಮಾಡಿ ಗ್ರೋತ್ ರೇಟ್ ಯಾವ ತರ ಇದೆ ಅಂತ ನಾವು ನೋಡಬಹುದು. ಸೊ ಟೆಸ್ಟ್ ಅಲ್ಲಿ ಎಲ್ಲಾ ನಾರ್ಮಲ್ ಬಂತು, ಗ್ರೋತ್ ರೇಟ್ ಕರೆಕ್ಟ್ ಇದೆ, ಮಿಡ್ ಪೇರೆಂಟಲ್ ಹೈಟಿನ ಪ್ರಕಾರ ಸಾಧಾರಣ ಹೈಟ್ ಅಲ್ಲಿ ಮಗು ಬೆಳೀತಾ ಇದೆ ಅಂತ ಹೇಳಿದ್ರೆ ನಾವು ವೇಟ್ ಮಾಡಬಹುದು. ಬಟ್ ಯಾವ್ದ್ರಲ್ಲಾದ್ರೂ ನಮಗೆ ಸಮಸ್ಯೆ ಕಂಡು ಬಂದ್ರೆ, ಇವಾಗ ನಾವು ಟೆಸ್ಟ್ ಮಾಡಿರೋದ್ರಲ್ಲಿ ಯಾವ್ದಾದ್ರು ಎಬ್ನಾರ್ಮಾಲಿಟಿ ಕಾಣಿಸ್ಕೊಳ್ತು ಅಥವಾ ನಾವು ಮಾನಿಟರ್ ಮಾಡುವಾಗ ಗ್ರೋತ್ ರೇಟ್ ಕಮ್ಮಿ ಕಾಣಿಸ್ತು ಅಂತ ಹೇಳಿದ್ರೆ ನಾವು ಇಮಿಡಿಯೇಟ್ ಆಗಿ ಅದಕ್ಕೆ ನಾವು ಆಕ್ಟ್ ಮಾಡಬಹುದು ಅಥವಾ ಮಗುವಿಗೆ ಟ್ರೀಟ್ಮೆಂಟ್, ಅದಕ್ಕೆ ತಕ್ಕಂತ ಟ್ರೀಟ್ಮೆಂಟ್ ಅನ್ನು ನಾವು ಕೊಡಬಹುದು. ಇಲ್ಲದಿದ್ರೆ ನಾವು ಟೈಮ್ ನಾವು ವೇಸ್ಟ್ ಮಾಡಿದಾಗೆ ಅಂತ ಹೇಳಿದ್ರೆ 10-11 ವರ್ಷ ನಮಗೆ ಸ್ವಲ್ಪ ಲೇಟ್, ಅದಾದ್ಮೇಲೆ ನಮಗೆ ಜಾಸ್ತಿ ಟೈಮ್ ಸಿಗ್ಲಿಕ್ಕಿಲ್ಲ.
1: ಡಾಕ್ಟರ್, ಈಗ ಜನಿಸುವಾಗ ತೂಕ ಕಡಿಮೆ ಇರುವಂತಹ ಮಕ್ಕಳಿರ್ತಾರೆ, ಸಾಮಾನ್ಯವಾಗಿ ಅವರಿಗೆ ಅಂಡರ್ ವೇಟ್ ಅಂತಾನು ಹೇಳ್ಬೋದೇನೋ, ಇಂತಹ ಮಕ್ಕಳ ಬೆಳವಣಿಗೆ ಯಾವ ರೀತಿ ಇರ್ತದೆ?
0: ಸೊ ಕಡಿಮೆ ತೂಕ ಇರುವಂತಹ ಮಕ್ಕಳು ನಾವು ಅವರನ್ನು SG ಅಥವಾ ಸ್ಮಾಲ್ ಫಾರ್ ಜೆಸ್ಟೇಷನಲ್ ಏಜ್ ಅಥವಾ IUGR ಬೇಬೀಸ್ ಅಂತ ಹೇಳ್ತೇವೆ. ಅಂತ ಹೇಳಿದ್ರೆ ತಾಯಿಯ ಹೊಟ್ಟೆಯಲ್ಲಿ ಇರುವಾಗಲೇ ಮಗುವಿಗೆ ಯಾಕೋ ಗ್ರೋತ್ ಕಮ್ಮಿ ಆಗಿದೆ ಅಂತ ಅರ್ಥ. ಸೊ ಇದು ಸ್ಕ್ಯಾನ್ ಅಲ್ಲೆಲ್ಲ ಡಿಟೆಕ್ಟ್ ಆಗುವಂಥದ್ದು. ಅಥವಾ ಜನಿಸಿದಾಗ ನಾವು ತೂಕ ನೋಡಿದಾಗ 2.5 kg, 9 ತಿಂಗಳಿಗೆ ಹುಟ್ಟಿದ ಮಗು 2.5 kg ಕಮ್ಮಿ ಇರುವಂತಹ ಮಕ್ಕಳು. ಸೊ ಇವರು ಸಣ್ಣದಾಗಿ ಹುಟ್ಟಿರುವಂತಹ ಮಕ್ಕಳು. ಸೊ ಈ ಮಕ್ಕಳಲ್ಲಿ ಹುಟ್ಟಿದಾಗ ನಾರ್ಮಲ್ ವೇಟ್ ಇರುವ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ಗ್ರೋತ್ ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ಬಹುದು. ಸೊ ಈ ಮಕ್ಕಳನ್ನು ನಾವು ತಗೊಂಡ್ರೆ ಅವು ಈ ಮಕ್ಕಳಲ್ಲಿ ನಮಗೆ ಒಂದು 70% ಮಕ್ಕಳಲ್ಲಿ ಒಂದು 3 ವರ್ಷದ ತನಕ ಅಥವಾ ಮ್ಯಾಕ್ಸಿಮಮ್ 4 ವರ್ಷದ ತನಕ ಕ್ಯಾಚಪ್ ಗ್ರೋತ್ ಅಂತ ಬರ್ತದೆ. ಅಂತ ಹೇಳಿದ್ರೆ ಅವರು ಹುಟ್ಟಿದಾದ ನಂತರ ಅವರ ಗ್ರೋತ್ ಅನ್ನು ಅವರು ನಾರ್ಮಲ್ ಅವರ ಏಜಿನ ಪ್ರಕಾರ ನಾರ್ಮಲ್ ವೈಟ್ ಇರುವ ಮಕ್ಕಳಿಗೆ ಮ್ಯಾಚ್ ಮಾಡ್ತಾರೆ. ಸೊ 70% ಕ್ಯಾಚಪ್ ಗ್ರೋತ್ ಆಗುತ್ತೆ. ಬಟ್ ಒಂದು ಉಳಿದ ಒಂದು 30% ಮಕ್ಕಳಲ್ಲಿ ಇದು ಕ್ಯಾಚಪ್ ಗ್ರೋತ್ ಆಗದೇ ಇರಬಹುದು. ಸೊ ಅವರನ್ನು ನಾವು ಫೇಲ್ಯೂರ್ ಟು ಕ್ಯಾಚಪ್ ಅಂತ ಹೇಳ್ತೇವೆ. ಸೊ ಅವರು ತೂಕದ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಕೂಡ ನೀವು ಬಾಕಿ ಮಕ್ಕಳಿಗಿಂತ ಕಮ್ಮಿ ಇರಬಹುದು, ಎತ್ತರ ಕೂಡ ಅವರದ್ದು ಕಮ್ಮಿ ಇರಬಹುದು. ಸೊ ಮ್ಯಾಕ್ಸಿಮಮ್ ಒಂದು 4 ವರ್ಷದ ತನಕ ನಾವು ವೇಟ್ ಮಾಡಬಹುದು. ಸೊ ಕ್ಯಾಚಪ್ ಆಗಿ ಅವರ ನಾರ್ಮಲ್ ರೇಂಜ್ಗೆ ಬಂದ್ರೆ ಗ್ರೋತ್ ಚಾರ್ಟ್ ಅಲ್ಲಿ ನಾವು ಜಸ್ಟ್ ಫಾಲೋ ಅಪ್ ಮಾಡ್ತಾ ಹೋಗ್ಬೋದು. ಬಟ್ ಅವರು 3 ವರ್ಷ ಅಥವಾ 4 ವರ್ಷದ ತನಕ ನಾವು ವೇಟ್ ಮಾಡಿ ಕೂಡ ನಾರ್ಮಲ್ ರೇಂಜ್ಗೆ ಬರದೇ ಇದ್ರೆ ಅಂಥ ಮಕ್ಕಳಿಗೆ ಕೂಡ ನಾವು ಆಕ್ಟಿವ್ ಆಗಿ ಇಂಟರ್ವೀನ್ ಮಾಡಿ ಗ್ರೋತ್ ಹಾರ್ಮೋನ್ ಚಿಕಿತ್ಸೆಯನ್ನು ಕೊಡ್ಬೋದು. ಅಂದ್ರೆ ಬೇರೆ ಯಾವುದೇ ಅಂಡರ್ಲೈಂಗ್ ಬೇರೆ ಯಾವುದೇ ಸಮಸ್ಯೆ ಇಲ್ಲ ಅಂತ ನಾವು ಫಸ್ಟ್ ರೂಲ್ ಔಟ್ ಮಾಡಿ ನಂತರ ಅಂಥ ಮಕ್ಕಳಲ್ಲಿ ಕೂಡ ಗ್ರೋತ್ ಹಾರ್ಮೋನ್ ಟ್ರೀಟ್ಮೆಂಟ್ ಅನ್ನು ಕೊಡುವುದಕ್ಕೆ ಇಂಡಿಕೇಶನ್ ಇದೆ ನಮಗೆ.
1: ಇನ್ನು ಮಕ್ಕಳ ಬೆಳವಣಿಗೆ ಕುಂಠಿತ ಇದ್ದಾಗ ಸಾಮಾನ್ಯವಾಗಿ ಪೋಷಕರಿಗೂ ಕೂಡ ಒಂದು ರೀತಿಯ ಚಿಂತೆ ಇದ್ದೇ ಇರ್ತದೆ. ಪೋಷಕರು ಯಾವ ರೀತಿಯಾಗಿ ಇರಬೇಕಾಗುತ್ತೆ ಮತ್ತೆ ಮಕ್ಕಳನ್ನ ಯಾವ ರೀತಿಯಾಗಿ ಅವರು ನೋಡ್ಕೋಬೇಕಾಗುತ್ತೆ?
0: ಸೊ ಎತ್ತರ ಕಮ್ಮಿ ಇದ್ರೆ ಕೆಲವೊಂದು ಸಮಸ್ಯೆಗಳು ಸ್ಕೂಲಲ್ಲಿ ಅಥವಾ ಫ್ಯಾಮಿಲಿಯಲ್ಲಿ ಕಾಣಿಸಿಕೊಳ್ಳುವಂತಹ ಸಾಧ್ಯತೆಗಳು ಇರ್ತವೆ. ಈಗ ಸ್ಕೂಲ್ ಅನ್ನು ಕನ್ಸಿಡರ್ ಮಾಡಿದ್ರೆ ಶಾರ್ಟ್ ಇರುವ ಮಕ್ಕಳು ಬುಲ್ಲಿಯಿಂಗ್ಗೆ ಕೆಲವೊಂದ್ಸಲ ಒಳಗಾಗಬಹುದು. ಸೊ ಮಕ್ಕಳಲ್ಲಿ ನಾವು ಕಾನ್ಫಿಡೆನ್ಸ್ ಅನ್ನು ಬಿಲ್ಡ್ ಮಾಡಬೇಕಾಗ್ತದೆ. ಇವಾಗ ಟ್ರೀಟೇಬಲ್ ಕಾಸಸ್ ಇದ್ರೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಮಗುವನ್ನು ಎತ್ತರವನ್ನು ಜಾಸ್ತಿ ಮಾಡಿಸಬಹುದು. ಇವಾಗ ಕೆಲವೊಂದು ಸರ್ಕಮ್ಸ್ಟೆನ್ಸಸ್ ಅಲ್ಲಿ ನಮಗೆ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಎತ್ತರ ಜಾಸ್ತಿ ಮಾಡದೇ ಇರುವಂತಹ ಸಿಚುವೇಶನ್ಸ್ ಇರಬಹುದು ಕೆಲವೊಂದು ಜೆನೆಟಿಕ್ ಕಾಸಸ್ ಅಲ್ಲಿ. ಸೊ ಇದರಲ್ಲಿ ನಾವು ಆದಷ್ಟು ಸ್ಕೂಲಲ್ಲಿ ಬುಲ್ಲಿಂಗ್ ಆಗದೇ ಇರುವಂತೆ ಟೀಚರ್ಸ್ ಅಲ್ಲಿ ಅಥವಾ ಪ್ರಿನ್ಸಿಪಲ್ ಅಲ್ಲಿ ಮಾತಾಡುವಂಥದ್ದು ಅಥವಾ ಮಗುವಿನ ಕಾನ್ಫಿಡೆನ್ಸ್ ಅನ್ನು ನಾವು ಬೇರೆ ರೀತಿಯಲ್ಲಿ ಬಿಲ್ಡ್ ಮಾಡುವಂಥದ್ದು ಮಾಡಬೇಕಾಗ್ತದೆ. ಮತ್ತೆ ಪೇರೆಂಟ್ಸ್ಗೆ ನೋಡಿದ್ರೆ ನಾವು ಅವರಿಗೆ ಆದಷ್ಟು ಮಗುವಿನ ಕಂಡೀಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅವರಿಗೆ ನಾವು ಅಂದ್ರೆ ಸುಮ್ಮನೆ ಹೋಪ್ಸ್ ಕೊಡುವುದಕ್ಕಿಂತ ರಿಯಲಿಸ್ಟಿಕ್ ಆಗಿ ಅವರಿಗೆ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡುವಂಥದ್ದು, ಮಗುವಿನ ಗ್ರೋತ್ ಮುಂದಿನ ಮಗು ದೊಡ್ಡವನಾಗುವಾಗ ಹೇಗೆ ಇರ್ತದೆ ಅದೆಲ್ಲವನ್ನು ಹೇಳಿಬಿಟ್ಟು ಅಂತ ಹೇಳಿದ್ರೆ ಮುಂದೆ ಅವರಿಗೆ ಜಾಬ್ ಅಪರ್ಚುನಿಟೀಸ್ ಎಲ್ಲ ಕೆಲವೊಂದು ಹೈಟ್ ಮೇಲೆ ಡಿಪೆಂಡೆಂಟ್ ಆಗ್ತದೆ. ಸೊ ವಿ ಹ್ಯಾವ್ ಟು ಸೆಟ್ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್. ಸೊ ಈ ತರ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುವುದು ಒಂದು ವೇ ಇರಬಹುದು ನಮಗೆ ಮಗುವನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ.
1: ಡಾಕ್ಟರ್, ಈಗ ಇನ್ನು ಮಕ್ಕಳ ಬೆಳವಣಿಗೆಯ ಬಗ್ಗೆ ನಮ್ಮ ಕೇಳುಗರಿಗೆ ಒಂದು ವಿಶೇಷವಾಗಿ ಪೋಷಕರಿಗೆ ಏನಾದರೂ ಸಂದೇಶ ಕೊಡೋದಿದ್ರೆ ಏನ್ ಹೇಳ್ತೀರಾ ಅವರಿಗೆ?
0: ಮಕ್ಕಳ ಎತ್ತರವನ್ನು ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ತಾ ಹೋಗುವಂಥದ್ದು, ಗ್ರೋತ್ ಚಾರ್ಟ್ ಅಲ್ಲಿ ಟ್ರ್ಯಾಕ್ ಮಾಡ್ತಾ ಇರುವಂಥದ್ದು ತುಂಬಾ ಮುಖ್ಯ. ಸೊ ಯಾವುದೇ ಟೈಮಲ್ಲಿ ಮಗುವುದು ಗ್ರೋತ್ ಬೆಳವಣಿಗೆ ಸ್ಲೋ ಡೌನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ನಾವು ಇಂಟರ್ವೀನ್ ಮಾಡಬಹುದು. ಇನ್ನೊಂದೇನಂತ ಹೇಳಿದ್ರೆ ಮಕ್ಕಳಿಗೆ ಪೌಷ್ಟಿಕ ಆಹಾರ ಒದಗಿಸುವಂಥದ್ದು, ಒಳ್ಳೆಯ ಫಿಸಿಕಲ್ ಆಕ್ಟಿವಿಟಿ, ಒಳ್ಳೆಯ ನಿದ್ದೆ, ಕಮ್ಮಿ ಸ್ಕ್ರೀನ್ ಟೈಮ್, ಇದೆಲ್ಲ ತುಂಬಾ ಮುಖ್ಯ ಬೆಳವಣಿಗೆ ಅಲ್ಲ ಜನರಲ್ ಆಗಿ ಫ್ರಮ್ ದ ಜನರಲ್ ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಏನಂತ ಹೇಳಿದ್ರೆ ಮಕ್ಕಳು ಯಾವುದೇ ಟೈಮಲ್ಲಿ ನಿಮಗೆ ಬೆಳೀತಾ ಇಲ್ಲ, ಎತ್ತರ ಕಮ್ಮಿ ಇದೆ ಅಂತ ಅನಿಸಿದ್ರೆ ತುಂಬಾ ಲೇಟ್ ಆಗಿ ವೆಯ್ಟ್ ಮಾಡುವುದಕ್ಕಿಂತ ಆದಷ್ಟು ಬೇಗ ನೀವು ವೈದ್ಯರನ್ನು ಸಂಪರ್ಕಿಸಿದ್ರೆ ಒಳ್ಳೆಯದು.
1: ಧನ್ಯವಾದಗಳು ಡಾಕ್ಟರ್, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ.
0: ಧನ್ಯವಾದ.
2: ಇದುವರೆಗೆ ಮಕ್ಕಳ ಸಾಮಾನ್ಯ

ಬೆಳವಣಿಗೆ. ಈ ವಿಷಯದ ಕುರಿತು ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿಸ್ಟ್ ಡಾಕ್ಟರ್ ಸುಪ್ರೀತಾ ಶೆಟ್ಟಿ ಅವರೊಂದಿಗೆ ನಡೆದ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಲತೀಶ್ ಪಾಲ್ದನೆ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿಯ ಕೊಡುಗೆ.

0: ದೃಷ್ಟಿ ಮಂಜಾಗಿದ್ದರೆ ಕಣ್ಣಿನ ಪೊರೆ ಇರಬಹುದು.
1: ತಕ್ಷಣ ವೈದ್ಯರ ಸಲಹೆ ಪಡೆದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಿ
0: ಹಾಗೂ ವೈದ್ಯರ ಸಲಹೆ ತೆಗೆದುಕೊಳ್ಳಿ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ಜಿ ಮಿಷನ್, ಈ ಕುರಿತು ಮಾಹಿತಿ ನೀಡುತ್ತಾರೆ ಹಿರಿಯ ಪತ್ರಕರ್ತೆ ಚಂದನಾ ಎಲ್.
2: ನಾವಿವತ್ತು ಮಾತಾಡ್ತಾ ಇರೋ ವಿಚಾರ ವಿಕಸಿತ ಭಾರತ ಗ್ರಾಮ್ಜಿ ಬಿಲ್ 2025 ಯೋಜನೆ ಬಗ್ಗೆ. ಭಾರತ ಸರ್ಕಾರ ಗ್ರಾಮೀಣ ಜನರ ಅಭಿವೃದ್ಧಿಗಾಗಿ, ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗಾಗಿ ಸಾಕಷ್ಟು ಯೋಜನೆಗಳನ್ನು ತಂದಿದ್ದಾರೆ. ಅದರಲ್ಲಿ ವಿಕಸಿತ ಭಾರತ ಗ್ರಾಮ್ಜಿ ಬಿಲ್ 2025 ಯೋಜನೆ ಕೂಡ ಒಂದಾಗಿದೆ. ಇದರಲ್ಲಿ ನಾವು ಹೊಸ ಬದಲಾವಣೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಬಿಲ್ನ ಪೂರ್ತಿ ಹೆಸರು ನೀವು ಕೇಳೋದಾದ್ರೆ, ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತ್ರಿ ಮಿಷನ್ ಬಿಲ್ 2025. ಹಾಗೆ ನಾವು ಈ ಹೊಸ ಬಿಲ್ಲಿನ ಮುಖ್ಯ ಉದ್ದೇಶದ ಬಗ್ಗೆ ತಿಳ್ಕೊಳ್ಬಹುದು. ಗ್ರಾಮೀಣ ಜನರು ಕೆಲಸಕ್ಕಾಗಿ ಊರು ಬಿಟ್ಟು ನಗರಕ್ಕೆ ಹೋಗೋ ಅವಶ್ಯಕತೆ ಇದರಲ್ಲಿ ಇರೋದಿಲ್ಲ, ಮತ್ತೆ ಅದನ್ನ ತಡೆಗಟ್ಟೋದಕ್ಕೇನೆ ಈ ಹೊಸ ಬಿಲ್ ಆಗಿದೆ. ಇನ್ನು ಗ್ರಾಮದಲ್ಲಿ ಕೆಲಸ ಮತ್ತೆ ಅವರ ಆದಾಯ ಕೂಡ ಹೆಚ್ಚಿಸೋದಕ್ಕೆ ಸರ್ಕಾರ ಈ ರೀತಿ ಹೊಸ ಯೋಜನೆಯನ್ನು ರೂಪಿಸಿದೆ ಅಂತಾನೆ ಹೇಳಬಹುದು. ಹಿಂದಿದ್ದ ಯೋಜನೆಗಿಂತ ಇದು ಬಹಳ ಅತ್ಯುತ್ತಮವಾಗಿದೆ. ಯಾಕೆ ಅಂತ ಅಂದ್ರೆ, ಹಿಂದಿದ್ದ ಯೋಜನೆಗೆ ಸುಮಾರು 3 ತಿಂಗಳ ಕಾಲ ಮಾತ್ರ ಉದ್ಯೋಗ ಅವಕಾಶವನ್ನು ಸರ್ಕಾರ ನೀಡ್ತಿತ್ತು. ಆದ್ರೆ ಇದೀಗ ಹೊಸ ಬದಲಾವಣೆಯಿಂದ 125 ಅಂದ್ರೆ ಸುಮಾರು 4 ತಿಂಗಳ ಕಾಲ ಉದ್ಯೋಗ ಅವಕಾಶವನ್ನು ಸರ್ಕಾರ ನೀಡ್ತಾ ಇದೆ. ಕಾನೂನಿನ ರೀತಿಯಲ್ಲಿ ಕೆಲಸ ಬೇಕು ಎಂದು ಕೇಳುವ ಹಕ್ಕು ನೀಡುವ ಬಿಲ್ ಇದಾಗಿದೆ. ಇದರಿಂದ ಜನರು ಬರೀ 3 ತಿಂಗಳು ಕೆಲಸ ಮಾಡಿ ಅದಾದ ನಂತರ ಕೆಲಸದ ಖಾತ್ರಿ ಸಿಗದೆ ಒದ್ದಾಡೋದು ಬೇಡ ಅಂತ ಹೇಳಿ ಸರ್ಕಾರ ಇದೀಗ 125 ದಿನಗಳ ಕಾಲ ಕೆಲಸದ ಖಚಿತತೆಯನ್ನ ಕೊಡ್ತಾ ಇದೆ. ಇನ್ನು ಗ್ರಾಮೀಣ ಕುಟುಂಬಗಳಿಗೆ ವರ್ಷಕ್ಕೆ 125 ದಿನಗಳವರೆಗೆ ವೇತನ ಸಿಗತ್ತೆ, ಉದ್ಯೋಗ ಖಾತ್ರಿ ಕೂಡ ಸಿಗತ್ತೆ ಅಂತ ಹೇಳಿದೆ. ಅದರ ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಯಾವೆಲ್ಲ ಕ್ಷೇತ್ರಗಳಲ್ಲಿ ಜನರಿಗೆ ಕೆಲಸ ಸಿಗತ್ತೆ ಅಂತ ನೀವು ಕೇಳೋದಾದ್ರೆ, ಕೆರೆ, ಹಳ್ಳ, ಕಾಲುವೆ ನಿರ್ಮಾಣಗಳಲ್ಲಿ ಮಳೆ ನೀರು ಸಂರಕ್ಷಣೆ ಆಗಿರ್ಬೋದು, ಮತ್ತೆ ರಸ್ತೆ ಮತ್ತೆ ಶಾಲಾ ಕಟ್ಟಡಗಳ ನಿರ್ಮಾಣ ಆಗಿರ್ಬೋದು. ಆರೋಗ್ಯ ದೃಷ್ಟಿಯಿಂದ ನೋಡೋದಾದ್ರೆ ಸಾಕಷ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಕಟ್ಟಡಗಳನ್ನ ಕಟ್ಟೋದ್ರಿಂದ ಆಗಿರ್ಬೋದು. ಹಾಗೆ ಕೃಷಿ ಮತ್ತು ರೈತರ ಕಲ್ಯಾಣ, ಕೃಷಿಗೆ ಸಂಬಂಧಿಸಿದಂತೆ ಒಂದಷ್ಟು ಕೆಲಸ ಕಾರ್ಯಗಳಾಗಿರ್ಬೋದು, ಮತ್ತೆ ಉದ್ಯೋಗ ಮತ್ತೆ ಕೌಶಲ್ಯ, ಸ್ವ ಉದ್ಯೋಗ ಮಾಡೋರಿಗೆ ಹೊಸ ಅವಕಾಶ ಮತ್ತು ತರಬೇತಿಗಳನ್ನ ಕೂಡ ಈ ಯೋಜನೆ ನೀಡುತ್ತೆ. ಗ್ರಾಮದಲ್ಲೇ ಕೆಲಸ ಮಾಡಬಹುದು ಮತ್ತೆ ಇದರಿಂದ ಆದಾಯ ಕೂಡ ಹೆಚ್ಚಾಗುತ್ತೆ ಅಂತಾನೆ ಹೇಳಬಹುದು. ಈ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ವಿಶೇಷ ಅವಕಾಶವನ್ನು ನೀಡಲಾಗಿದೆ. ಪ್ರತಿಯೊಂದು ಗ್ರಾಮದಲ್ಲೂ 50%ಕ್ಕಿಂತ ಹೆಚ್ಚು ಮಹಿಳೆಯರು ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಇದರಿಂದ ಮಹಿಳೆಯರಿಗೆ ಸಮಾನ ಕೂಲಿ ಸಿಗುತ್ತೆ, ಹಾಗೆ ನೇರ ಬ್ಯಾಂಕಿಗೆ ಹಣ ಜಮಾ ಆಗುತ್ತೆ. ಮಹಿಳಾ ಸಬಲೀಕರಣಕ್ಕೆ ಈ ಒಂದು ಯೋಜನೆ ಸಹಾಯ ಮಾಡುತ್ತೆ. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶಗಳು ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಉದ್ಯೋಗ ಖಾತ್ರಿ, ನಿರುದ್ಯೋಗದ ಸಮಯದಲ್ಲಿ ನಿಯಮಿತ ಆದಾಯವನ್ನು ಗಳಿಸಿಕೊಳ್ಬಹುದು, ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ಹೆಚ್ಚಾಗತ್ತೆ, ಬಡತನ ನಿರ್ವಹಣೆ ಆಗತ್ತೆ, ಗ್ರಾಮೀಣ ಜನರ ಬದುಕಿನ ಮಟ್ಟ ಇನ್ನೂ ಸುಧಾರಿಸುತ್ತೆ ಅನ್ನೋದು. ಈ ಯೋಜನೆಯನ್ನ ಯಾರೆಲ್ಲ ಸದುಪಯೋಗ ಪಡ್ಕೊಳ್ಬಹುದು ಅನ್ನೋದಾದ್ರೆ, ಭಾರತದ ಯಾವುದೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವ ಗ್ರಾಮೀಣ ಪ್ರದೇಶದ ನಿವಾಸಿಗಳು ಮೊದಲನೇ ಅರ್ಹತೆ. ಇನ್ನು 18 ವರ್ಷಕ್ಕಿಂತ ಮೇಲ್ಪಟ್ಟ ಜನರು ಕೆಲಸ ಮಾಡಲು ಸಿದ್ಧರಾಗಿರಬೇಕು. ಮಹಿಳೆಯರು, ಪುರುಷರು, ಯುವಕರು ಎಲ್ಲರಿಗೂ ಸಮಾನತೆ ಇದೆ ಮತ್ತು ಸಮಾನ ಅರ್ಹರು. ವಿಶೇಷವಾಗಿ ಬಡ ಕುಟುಂಬದವರು, ಕೃಷಿ ಕೂಲಿ ಕಾರ್ಮಿಕರು, ಕೆಲಸ ಇಲ್ಲದ ಯುವಕರು, ಋತುಮಾನಾಧಾರಿತ ಕೆಲಸ ಮಾಡುವವರು, ಸ್ವಂತ ಆದಾಯ ಮೂಲ ಇಲ್ಲದವರು ಈ ಯೋಜನೆಯ ಲಾಭವನ್ನು ಪಡ್ಕೊಳ್ಬಹುದು. ಯಾವೆಲ್ಲ ಪ್ರದೇಶಗಳಲ್ಲಿ ಈ ಯೋಜನೆ ಜಾರಿ ಇದೆ ಅಂತ ಕೇಳೋದಾದ್ರೆ, ಭಾರತದ ಎಲ್ಲಾ ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಗ್ರಾಮೀಣ ಭಾಗಗಳಲ್ಲಿ ಈ ಯೋಜನೆ ಜಾರಿಯಲ್ಲಿದೆ. ಈ ಯೋಜನೆಯಿಂದ ಜನರಿಗೆ ಉದ್ಯೋಗವೂ ಸಿಗಬೇಕು, ಗ್ರಾಮವೂ ಅಭಿವೃದ್ಧಿ ಆಗಬೇಕು ಅನ್ನೋದೇ ಈ ಬಿಲ್ಲಿನ ಆಶಯ. ಇನ್ನು ನಾನು ಆಗ್ಲೇ ಹೇಳ್ದಂಗೆ, ಕೆರೆ, ಕಾಲುವೆ ಸ್ವಚ್ಛತೆ, ನೀರಿನ ಸಂರಕ್ಷಣೆ, ಗ್ರಾಮೀಣ ರಸ್ತೆ ನಿರ್ಮಾಣ, ಪರಿಸರ ಸಂರಕ್ಷಣೆ, ಸಾರ್ವಜನಿಕರ ಕಟ್ಟಡಗಳ ಸುಧಾರಣೆ, ಇದೆಲ್ಲವೂ ಕೇವಲ ಕೂಲಿ ಕೆಲಸ ಅಲ್ಲ, ಇದು ಭವಿಷ್ಯದಲ್ಲಿ ಗ್ರಾಮಕ್ಕೆ ಲಾಭ ನೀಡೋ ಕೆಲಸಗಳಾಗಿದೆ. ಈ ಯೋಜನೆಯ ಸದುಪಯೋಗನ ಹೇಗ್ ಪಡ್ಕೊಳ್ಳೋದು ಅಂತ ಕೇಳೋದಾದ್ರೆ, ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿಗೆ ನೀವು ತೆರಳಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬೇಕು. ನೋಂದಣಿ ಆದ ನಂತರ ಗ್ರಾಮ ಪಂಚಾಯತಿ ಮೂಲಕ ಸ್ಥಳೀಯವಾಗಿ ನಡೆಯುವ ಕೆಲಸಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗುತ್ತೆ. ನಂತರ ಕೆಲಸ ಆದ್ಮೇಲೆ ಪ್ರತಿದಿನದ ಕೂಲಿ ಹಣವನ್ನ ಏನ್ ಮಾಡ್ತಾರೆ, ನೇರ ನಿಮ್ಮ ಬ್ಯಾಂಕಿನ ಖಾತೆಗೆ ಜಮಾ ಮಾಡ್ತಾರೆ. ಇಲ್ಲಿ ಯಾವುದೇ ಮಧ್ಯವರ್ತಿಗಳ ಸಮಸ್ಯೆ ಇರೋದಿಲ್ಲ, ಹಾಗೆ ಪಾರದರ್ಶಕತೆಯನ್ನ ಕೂಡ ಕಾಪಾಡಬಹುದು. ವರ್ಷಕ್ಕೆ 125 ದಿನಗಳವರೆಗೆ ಕೆಲಸ ಪಡೆಯುವ ಹಕ್ಕಿದೆ. ಇನ್ನು ನೀವು ಈ ಯೋಜನೆಯ ಸದುಪಯೋಗ ಪಡ್ಕೊಳ್ಬೇಕು ಅಂತ ಅಂದ್ರೆ ಬೇಕಾಗಿರೋ ದಾಖಲೆಗಳು ಏನು ಅಂತ ಅಂದ್ರೆ, ನಿಮ್ಮ ಆಧಾರ್ ಕಾರ್ಡ್, ವಿಳಾಸದ ದಾಖಲೆ ಅಂದ್ರೆ ರೇಷನ್ ಕಾರ್ಡ್ ಅಥವಾ ಮತದಾರರ ಗುರುತಿನ ಚೀಟಿ, ಬ್ಯಾಂಕ್ ಖಾತೆ ವಿವರ, ಪಾಸ್ಪೋರ್ಟ್ ಸೈಜ್ ಫೋಟೋ, ಈ ದಾಖಲೆಗಳನ್ನ ತಗೊಂಡು ನೀವು ಹತ್ತಿರದ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ನಿಮ್ಮ ಹೆಸರನ್ನ ನೋಂದಣಿ ಮಾಡಿಕೊಳ್ಬಹುದು. ಈ ಯೋಜನೆಯ ಗ್ರಾಮಗಳನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ, ತಾಂತ್ರಿಕವಾಗಿ ಅಭಿವೃದ್ಧಿಪಡಿಸಲು ಇದೊಂದು ಮೂಲ ಸೌಕರ್ಯಗಳನ್ನು ಹೆಚ್ಚಿಸುವಂತಹ ಯೋಜನೆಯಾಗಿದೆ. ಇನ್ನು ವಿಕಸಿತ ಭಾರತ ಗ್ರಾಮ್ ಜಿ ಬಿಲ್ 2025 ಕೇವಲ ಒಂದು ಯೋಜನೆ ಅಲ್ಲ, ಗ್ರಾಮೀಣ ಭಾರತದ ಭವಿಷ್ಯಕ್ಕೆ ಹಾಕಿದ ಒಂದು ಭದ್ರ ಹೆಜ್ಜೆ ಅಂತಾನೆ ಹೇಳ್ಬೋದು. ಗ್ರಾಮವೂ ವಿಕಸಿತ ಆಗತ್ತೆ, ದೇಶವೂ ವಿಕಸಿತ ಆಗತ್ತೆ. ಇನ್ನು ಈ ಯೋಜನೆ ಗ್ರಾಮೀಣ ಅಭಿವೃದ್ಧಿಗೆ ಒಂದು ಅಡಿಪಾಯ ಅಂತ ಹೇಳ್ಬೋದು, ಸಾಮಾಜಿಕ ಸಮಾನತೆಗೂ ಕೂಡ ಇದೊಂದು ಅಡಿಪಾಯ. ಇದು ಲಕ್ಷಾಂತರ ಕುಟುಂಬಗಳಿಗೆ ಜೀವನ ಆಧಾರವಾಗಿದೆ ಅಂತ ಹೇಳಬಹುದು. ನೀವೆಲ್ಲ ಇಷ್ಟೊತ್ತು ನಿಮ್ಮ ಗ್ರಾಮ, ನಿಮ್ಮ ಹಕ್ಕು, ನಿಮ್ಮ ಉದ್ಯೋಗ ಬಲಪಡಿಸುವ ಹೊಸ ಕಾಯ್ದೆ ಬಗ್ಗೆ ತಿಳ್ಕೊಂಡ್ರಿ. ಅದರಲ್ಲಿ ಟೆಕ್ನಾಲಜಿ ಕೂಡ ಅಳವಡಿಸಲಾಗಿದೆ. ವೇತನ ತ್ವರಿತ ಪಾವತಿ, ಜಿಯೋ ಟ್ಯಾಗಿಂಗ್, ಬಯೋಮೆಟ್ರಿಕ್ ಹಾಜರಿ, ವೇತನ 15 ದಿನದಲ್ಲಿ ನಿಮಗೆ ಸಿಗತ್ತೆ. ಇನ್ನು ಈ ಯೋಜನೆ ವಿಶೇಷತೆ ಏನು ಅಂತ ಅಂದ್ರೆ, ಯಾವ ಕೆಲಸ ಬೇಕು ಅಂತ ನೀವೇ ಗ್ರಾಮ ಸಭೆಯಲ್ಲಿ ನಿರ್ಧರಿಸಬಹುದು. ಇಲ್ಲಿ ಯಾವುದೇ ಕೇಂದ್ರ ಅಥವಾ ಜಿಲ್ಲೆಯಿಂದ ನಿಮಗೆ ಈ ಕೆಲಸನೇ ಮಾಡಬೇಕು ಅಂತ ಒತ್ತಾಯ ಬರುವುದಿಲ್ಲ. ನಿಮ್ಮ ಗ್ರಾಮದಲ್ಲಿ ಏನ್ ಅಗತ್ಯ ಇದೆ ಆ ಕೆಲಸವನ್ನ ನೀವೇ ನಿರ್ಧಾರ ಮಾಡಬಹುದು. ಇನ್ನು ಕೃಷಿ ಸಮಯಕ್ಕೆ 60 ದಿನಗಳ ವಿರಾಮ ಕೊಡ್ತಾರೆ, ರೈತರಿಗೆ ಇದು ದೊಡ್ಡ ಸಹಾಯ. ಈ ಯೋಜನೆಯಲ್ಲಿ ರೈತರಿಗೆ ಇದೊಂದು ವಿಷಯ ಬಹಳ ಮುಖ್ಯವಾಗಿ ಸಹಾಯ ಆಗುತ್ತೆ. ಬಿತ್ತನೆ ಅಥವಾ ಕೊಯ್ಲು ಸಮಯದಲ್ಲಿ ರಾಜ್ಯ ಸರ್ಕಾರಗಳು 60 ದಿನಗಳ ಕಾಲ ವಿರಾಮ ಕೊಡಬಹುದು ಅಂತ ಸಹ ಹೇಳಿದೆ. ಇನ್ನು ವಿಕಸಿತ ಭಾರತ ಗ್ರಾಮ ಜಿ ಬಿಲ್ ಯೋಜನೆ ಬಗ್ಗೆ ತಿಳ್ಕೊಂಡ್ವಿ. ಗ್ರಾಮ ಬಲವಾದರೆ ಭಾರತ ಬಲ. ಧನ್ಯವಾದ.
1: ಇದುವರೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ ಜಿ ಮಿಷನ್, ಈ ಕುರಿತು ಮಾಹಿತಿ ನೀಡಿದವರು ಹಿರಿಯ ಪತ್ರಕರ್ತೆ ಚಂದನಾ ಎಲ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಹಾಳಾದ ಕೆಮ್ಮಲು ಡಾಕ್ಟರ್ ತಾವ ಹೋಗ್ಬೇಕು. ಡಾಕ್ಟ್ರೆ ನಮಸ್ಕಾರ. ಡಾಕ್ಟ್ರ
4: ಓ ಬಾಪ್ಪ, ಏನಪ್ಪ ಬಂದಿದ್ದು, ಏನು ಸಮಾಚಾರ ಅಂತ?
3: ಒಂದು ವಾರ ಆಯಿತು ಡಾಕ್ಟ್ರೆ, ಕೆಮ್ಮಲು ಹೋಯಕ್ಕೆ ಇಲ್ಲ ಅಂತದೆ.
4: ಕೆಮ್ಮಲು ಏನು ಕೆಲಸ ಮಾಡ್ತೀಯ ನೀನು?
3: ರೈತ ಸ್ವಾಮಿ.
4: ಅಲ್ಲ ಎಷ್ಟು ಜನ ಮಕ್ಕಳು ನಿಮಗೆ?
3: ಮೂರುವರೆ ಅವೆ, ಮೂರು ಮಕ್ಕಳವೇ ಮನೇಲಿ, ಇನ್ನೊಂದು ಹೊಟ್ಟೆಲ್ಲದೆ.
4: ಅದಕ್ಕೆ ಅರ್ಧ ಹೊರೆ ಅಂತಂದ್ರೆ ಹೊರೇನು ಒಂಥರ ಹೊರೇನೆ ತಾನೆ ನಿನ್ನ ಹೆಂಡತಿಗೆ? ಅಲ್ಲ ನೀನು ಈ ಕೆಲಸ ಮಾಡಕ್ ಹೋಯ್ತೀಯಲ್ಲ, ನಿನ್ನ ಹೆಂಡತಿ ಏನ್ ಮಾಡ್ತಾಳೆ ಅವಳು?
3: ಇಲ್ಲ ಸ್ವಾಮಿ, ಮನೇಲೆ ಇರ್ತಾಳೆ.
4: ಮನೇನಲ್ಲೇ ಇರ್ತಾಳೆ? ಏನು ಕೆಲಸ ಮಾಡಲ್ವಾ?
3: ಇಲ್ಲ, ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತಾಳೆ, ನೀರು ಸೌದೆ ಹೊತ್ಕ ಬರ್ತಾಳೆ, ಒಲೆ ಒತ್ತಿಸಿ ನಾಷ್ಟ ತಯಾರು ಮಾಡ್ತಾಳೆ, ನಂತರ ಒಳಗೆ ಹೋಗಿ ಸ್ನಾನ ಮಾಡ್ಕೊಂಡು ಹಂಗೆ ಬಟ್ಟೆ ಹೋಗ್ಕೊಂಡು ಬರ್ತಾಳೆ. ವಾರಕ್ಕೊಂದು ಬಾರಿ ಗಿರಣಿಗೆ ಹೋಗಿ ಇಟ್ಟು ಬೀಸ್ಕೊಂಡು ಬರ್ತಾಳೆ, ನಂತರದ ಹತ್ರ ಸಂತೆಗೆ 2 ಮಕ್ಕಳನ್ನ ಜೊತೆಲಿ ಕರ್ಕೊಂಡು ಹೋಗಿ ಟೊಮೆಟೊ ಮಾರ್ತಾಳೆ, ಮಾರ್ತಾ ಮಾರ್ತಾ ಬುಟ್ಟಿ ಎಣಿತಾಳೆ, ಬರುವಾಗ ಮನೆಗೆ ಬೇಕಾದ ಸಾಮಾನು ತತ್ತಾಳೆ, ಅಲ್ಲಿಂದ ಬಂದು ಮಧ್ಯಾಹ್ನದ ಅಡುಗೆ ತಯಾರು ಮಾಡ್ತಾಳೆ.
4: ಮಧ್ಯಾಹ್ನ ಉಣ್ಣಕ್ ಬತ್ತಿಯಾ ತಾನೆ?
3: ಇಲ್ಲ ಇಲ್ಲ ಸ್ವಾಮಿ, ಅವಳೇ 3 ಕಿಲೋಮೀಟರ್ ನಡ್ಕೊಂಡ್ಬಂದು ಹೊಲಕ್ಕೆ ಊಟ ತಂದ್ಕೊತಾಳೆ. ನಾನು ಊಟ ಮಾಡಿ ಬದುವಿನಲ್ಲಿ ಮಲಗಿ ಸ್ವಲ್ಪ ವಿಶ್ರಾಂತಿ ತಗತಾನೆ.
4: ಆಮೇಲೆ
3: ನಂತರ ಅವಳು ಹೊಲದಲ್ಲಿ ಕಳೆ ಗಿಳೆ ಕೀಳ್ತಾಳೆ, ತರಕಾರಿ ತೋಟಕ್ಕೆ ನೀರು ಹಾಕ್ತಾಳೆ, ಸಂಜೆ ಇಬ್ರು ಒಟ್ಟಿಗೆ ಮನೆಗೆ ಹೋಗ್ತೀವಿ.
4: ಸಂಜೆ ಮನೆಗೆ ಹೋಯ್ತೀಯಾ? ಮನೆಗೆ ಹೋದ್ಮೇಲೆ
3: ಸಂಜೆ ಸ್ವಲ್ಪ ಸ್ನೇಹಿತರ ಜೊತೆ ಸಾಯಂಕಾಲ ಒಂದು ಸ್ವಲ್ಪ ಹಂಗೆ ಕಾಲ ಕಳಿತೀವಿ ಸ್ವಾಮಿ.
4: ಅಲ್ಲಪ್ಪ, ಸಂಜೆ ನೀನೇನ ಸ್ನೇಹಿತರ ಜೊತೆ ಹಂಗೆ ಹೊರಗಡೆ ಹೊರಟೈತೀಯಾ? ಅವಳೇನ್ ಮಾಡ್ತಾಳೆ ಅಂತೀನಿ?
3: ಅವಳ ಮನೇಲೇ ಇರ್ತಾಳೆ ಸ್ವಾಮಿ, ರಾತ್ರಿ ಊಟಕ್ಕೆ ರೆಡಿ ಮಾಡ್ಬೇಕಲ್ಲ.
4: ಓಹ್, ಅಂದ್ರೆ ಮನೆಗೆ ರಾತ್ರಿ ಊಟಕ್ಕೆ ಮಾತ್ರ ನೀನ್ ತಪ್ಪದೆ ಬತ್ತಿ ಅಥವಾ ಅಲ್ಲೇ ಸ್ನೇಹಿತರ ಜೊತೆನೆ ಏನಾದ್ರೂ ಮುಗಿಸ್ಕೊ ಬಂದ್ಬಿಡ್ತೀನಿ?
3: ಇಲ್ಲ ಇಲ್ಲ ಇಲ್ಲ, ಊಟಕ್ಕೆ ಮಾತ್ರ ನಾನು ಮನೆಗೆ ಬರ್ತೀನಿ, ಊಟ ಮಾಡಿ ಮಲ್ಕೊಬಿಡ್ತೀನಿ.
4: ಆಯ್ತು, ನೀನ್ ಮನೆ ಕಂಬಿಟ್ಟೆ, ಅವಳು ಊಟ ಗಿಟ ಮಾಡಿ ಮನೆ ಕತ್ತಾಳ ಹೆಂಗೆ ಅಂತ?
3: ಇಲ್ಲ ಸ್ವಾಮಿ, ಪಾತ್ರೆ ಅವು ಇವು ತೊಳಿಬೇಕಲ್ಲ.
4: ಅಂದ್ರೆ ನೀನ್ ಹಾಕ್ಲೇ ಹೇಳ್ದೆ ಅವಳು ಏನು ಕೆಲಸ ಮಾಡಲ್ಲ, ಸುಮ್ಮನೆ ಮನೆಯಲ್ಲೇ ಇರ್ತಾಳೆ ಅಂತ?
3: ಹ್ಞೂ ಹೇಳದ್ನಲ್ಲ, ಅವಳ ಕೆಲಸ ಏನು ಮಾಡಲ್ಲ, ಮನೇಲೇ ಇರ್ತಾಳೆ.
4: ಹಂಗಾದ್ರೆ ನಿನ್ ದೃಷ್ಟಿನಲ್ಲಿ ಇವೆಲ್ಲ ಮಾಡ್ತಾಳಲ್ಲ, ಇದೇನು ಕೆಲಸನೇ ಅಲ್ವಾ?
3: ಹ್ಞೂ ಮತ್ತೆ
5: ಈ ಧೋರಣೆ ಖಂಡಿತ ಬೇಡ. ಹೆಣ್ಣಿನ ಶ್ರಮ, ಹೆಣ್ಣಿನ ಶಕ್ತಿ, ಹೆಣ್ಣಿನ ತ್ಯಾಗದ ಕುರಿತು ಗೌರವ ಬೆಳೆಸಿಕೊಳ್ಳೋಣ. ಗಂಡು ಹೆಣ್ಣು ಒಂದೇ ನಾಣ್ಯದ 2 ಮುಖಗಳು.
0: ಆಕಾಶವಾಣಿ, ಸಮಯ ಸರಿಯಾಗಿ 1 ಗಂಟೆ 10 ನಿಮಿಷವಾಗಲಿದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ದೇಶಭಕ್ತಿಯನ್ನು ಉದ್ದೀಪನಗೊಳಿಸುವ ಹರ್ ಘರ್ ತಿರಂಗಾ ಅಭಿಯಾನಕ್ಕೆ ದೇಶಾದ್ಯಂತ ಇಂದು ಚಾಲನೆ. ಫಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿದ್ದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಗೌರವ ನಮನ. ಕರ್ನಾಟಕ, ಮದ್ರಾಸ್, ಕೋಲ್ಕತ್ತಾ, ಮಧ್ಯಪ್ರದೇಶದ ಹೈಕೋರ್ಟ್ಗಳಿಗೆ 30 ನ್ಯಾಯಮೂರ್ತಿಗಳ ನೇಮಕಾತಿಗೆ ಕೇಂದ್ರ ಸರ್ಕಾರ ಅಧಿಸೂಚನೆ. ಕೊರಿಯಾ ಮಾಸ್ಟರ್ಸ್ 2026 ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಭಾರತದ ಅಶ್ಮಿತಾ ಚಾಲಿಹ. 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, ಹೈಜಂಪ್ನಲ್ಲಿ ಬೆಳ್ಳಿ, ಲಾಂಗ್ ಜಂಪ್ನಲ್ಲಿ ಕಂಚು ಗೆದ್ದ ಭಾರತ. ವಾರ್ತೆಗಳ ವಿವರ. ಹರ್ ಘರ್ ತಿರಂಗಾ ಅಭಿಯಾನ ಇಂದು ಆರಂಭವಾಗಿದ್ದು ಈ ತಿಂಗಳ 17ರವರೆಗೆ ನಡೆಯಲಿದೆ. ನಾಗರಿಕರು ರಾಷ್ಟ್ರಧ್ವಜವನ್ನು ಹಾರಿಸಲು ಹಾಗೂ ದೇಶಭಕ್ತಿ, ರಾಷ್ಟೀಯ ಏಕತೆ ಮತ್ತು ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಆಚರಿಸುವ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸುವುದು ಈ ಉಪಕ್ರಮದ ಗುರಿಯಾಗಿದೆ. ಈ ವರ್ಷದ ಅಭಿಯಾನವು ಭಾರತದ ರಾಷ್ಟೀಯ ಗೀತೆ ವಂದೇ ಮಾತರಂನ 150ನೇ ವಾರ್ಷಿಕೋತ್ಸವದೊಂದಿಗೆ ಹೊಂದಿಕೆಯಾಗುವುದರಿಂದ ವಿಶೇಷ ಮಹತ್ವವನ್ನು ಹೊಂದಿದೆ. ಇದು ದೇಶಭಕ್ತಿಯ ವಿಶಿಷ್ಟ ಆಚರಣೆಯಲ್ಲಿ ರಾಷ್ಟ್ರಧ್ವಜ ಮತ್ತು ರಾಷ್ಟೀಯ ಗೀತೆಯನ್ನು ಒಟ್ಟುಗೂಡಿಸುತ್ತದೆ. ಆಚರಣೆಗಳ ಭಾಗವಾಗಿ ದೇಶಾದ್ಯಂತ ವಂದೇ ಮಾತರಂನ ಸಾಮೂಹಿಕ ಗಾಯನವನ್ನು ಆಯೋಜಿಸಲಾಗುತ್ತದೆ. 200ಕ್ಕೂ ಹೆಚ್ಚು ಭಾರತೀಯ ರಾಯಭಾರ ಕಚೇರಿಗಳು, ಹೈಕಮಿಷನ್ಗಳು ಮತ್ತು ದೂತವಾಸ ಕಚೇರಿಗಳು ಅಭಿಯಾನವನ್ನು ಗುರುತಿಸಲು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಿವೆ. ವಿಶೇಷವಾಗಿ ಸೂರ್ಯಪಥ ತಿರಂಗ ಡಿಜಿಟಲ್ ರಿಲೇ 15 ಫಿಜಿಯಲ್ಲಿರುವ ಭಾರತದ ರಾಜತಾಂತ್ರಿಕ ಕಚೇರಿಯಿಂದ ಪ್ರಾರಂಭವಾಗಿ ಸ್ಯಾನ್ ಫ್ರಾನ್ಸಿಸ್ಕೋದ ಭಾರತೀಯ ಕಾನ್ಸುಲೇಟ್ ಜನರಲ್ನಲ್ಲಿ ಮುಕ್ತಾಯಗೊಳ್ಳುತ್ತದೆ. ಫಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿದ್ದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಮಹಾತ್ಮ ಗಾಂಧೀಜಿಯವರ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯಿಂದ ಸ್ಫೂರ್ತಿ ಪಡೆದು ಸ್ವಾತಂತ್ರ್ಯ ಹೋರಾಟದಲ್ಲಿ ರಾಷ್ಟವನ್ನು ಒಂದುಗೂಡಿಸಿದರು. ಅವರ ಧೈರ್ಯ, ತ್ಯಾಗ ಮತ್ತು ದೇಶಭಕ್ತಿ ಪೀಳಿಗೆಗೆ ಸ್ಫೂರ್ತಿ ನೀಡುತ್ತದೆ ಎಂದು ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವಾತಂತ್ರ್ಯ ಹೋರಾಟಗಾರರ ಧೈರ್ಯ ಯಾವಾಗಲೂ ಪ್ರತಿಯೊಬ್ಬ ಭಾರತೀಯನಿಗೂ ಸ್ಫೂರ್ತಿಯಾಗಿ ಉಳಿಯುತ್ತದೆ. ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಿಂದ ಪ್ರೇರಿತರಾಗಿ ಕ್ವಿಟ್ ಇಂಡಿಯಾ ಚಳವಳಿ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ಶಕ್ತಿಯನ್ನು ತುಂಬಿತು. ವಸಾಹತುಶಾಹಿ ಆಳ್ವಿಕೆಯಿಂದ ಮುಕ್ತರಾಗಲು ಜನರ ಅಚಲ ದೃಢ ಸಂಕಲ್ಪವನ್ನು ಈ ಚಳವಳಿ ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಮದ್ರಾಸ್, ಕೋಲ್ಕತ್ತಾ, ಮಧ್ಯಪ್ರದೇಶ ಮತ್ತು ಕರ್ನಾಟಕದ ಹೈಕೋರ್ಟ್ಗಳಿಗೆ 30 ನ್ಯಾಯಮೂರ್ತಿಗಳ ನೇಮಕಾತಿಗೆ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಕಾನೂನು ಮತ್ತು ನ್ಯಾಯ ಸಚಿವಾಲಯ ಹೊರಡಿಸಿದ ಅಧಿಸೂಚನೆಯ ಪ್ರಕಾರ ನೇಮಕಾತಿಗಳಲ್ಲಿ 20 ವಕೀಲರು ಮತ್ತು 10 ನ್ಯಾಯಾಂಗ ಅಧಿಕಾರಿಗಳು ಸೇರಿದ್ದಾರೆ. ಒಟ್ಟು 15 ನ್ಯಾಯಮೂರ್ತಿಗಳನ್ನು ಮದ್ರಾಸ್ ಹೈಕೋರ್ಟ್ಗೆ, 8 ನ್ಯಾಯಮೂರ್ತಿಗಳನ್ನು ಕೋಲ್ಕತ್ತಾ ಹೈಕೋರ್ಟ್ಗೆ, 6 ನ್ಯಾಯಮೂರ್ತಿಗಳನ್ನು ಕರ್ನಾಟಕ ಹೈಕೋರ್ಟ್ಗೆ ಮತ್ತು 1 ನ್ಯಾಯಮೂರ್ತಿಗಳನ್ನು ಮಧ್ಯಪ್ರದೇಶ ಹೈಕೋರ್ಟ್ಗೆ ನೇಮಿಸಲಾಗಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಮತ್ತು ಸುಪ್ರೀಂ ಕೋರ್ಟ್ ಕೊಲಿಜಿಯಂನೊಂದಿಗೆ ಸಮಾಲೋಚಿಸಿ ರಾಷ್ಟಪತಿಗಳು ಈ ನೇಮಕಾತಿಗಳನ್ನು ಮಾಡಿದ್ದಾರೆ. ಹೊಸದಾಗಿ ನೇಮಕಗೊಂಡ ನ್ಯಾಯಮೂರ್ತಿಗಳು ಮುಂದಿನ ದಿನಗಳಲ್ಲಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ.

0: ಕರೆಸಿ ಅಧಿಕಾರ ವಹಿಸಿಕೊಳ್ಳುವ ನಿರೀಕ್ಷೆಯಿದೆ. ಈ ನೇಮಕಾತಿಗಳು 4 ಹೈಕೋರ್ಟ್ಗಳಲ್ಲಿನ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಮತ್ತು ಬಾಕಿ ಇರುವ ಪ್ರಕರಣಗಳ ವಿಲೇವಾರಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ವಸಾಹತುಶಾಹಿ ಯುಗದ ಕಾನೂನುಗಳನ್ನು ಬದಲಾಯಿಸಿ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಜಾರಿಗೆ ತಂದಿರುವ 3 ಹೊಸ ಕ್ರಿಮಿನಲ್ ಕಾನೂನುಗಳು ತಂತ್ರಜ್ಞಾನ, ಸಮಯ ಮತ್ತು ನಂಬಿಕೆ ಎಂಬ 3 ಪ್ರಮುಖ ಸ್ತಂಭಗಳನ್ನು ಆಧರಿಸಿವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಗೋರಿಮೆಡುವಿನ ಪೊಲೀಸ್ ತರಬೇತಿ ಶಾಲಾ ಮೈದಾನದಲ್ಲಿ ಪುದುಚೇರಿ ಪೊಲೀಸರಿಗೆ ರಾಷ್ಟಪತಿಗಳ ಪೊಲೀಸ್ ಗೌರವ ಪ್ರದಾನ ಮಾಡಿ ಮಾತನಾಡಿದ ಅವರು, ಹೆಚ್ಚು ತಂತ್ರಜ್ಞಾನ ಆಧಾರಿತ ಮತ್ತು ಸಮಯಕ್ಕೆ ಅನುಗುಣವಾಗಿರುವ ವ್ಯವಸ್ಥೆಯ ಮೂಲಕ ನಾಗರಿಕರಿಗೆ ನ್ಯಾಯವನ್ನು ಖಚಿತಪಡಿಸುವುದು ಹೊಸ ಕ್ರಿಮಿನಲ್ ಕಾನೂನುಗಳ ಉದ್ದೇಶವಾಗಿದೆ ಎಂದರು. ಪುದುಚೇರಿ ಪೊಲೀಸರು 5,000ಕ್ಕಿಂತ ಕಡಿಮೆ ಸಿಬ್ಬಂದಿಯನ್ನು ಹೊಂದಿದ್ದರೂ ಪುದುಚೇರಿಯನ್ನು ರಕ್ಷಿಸುವುದು, ಅದರ ಆಂತರಿಕ ಭದ್ರತೆಯನ್ನು ಕಾಪಾಡಿಕೊಳ್ಳುವುದು ಮತ್ತು ಶ್ರೀಮಂತ ಆಧ್ಯಾತ್ಮಿಕ ಪರಂಪರೆಯನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶದ ಗೌರವ ಮತ್ತು ಘನತೆಯನ್ನು ಕಾಪಾಡುವ ಜವಾಬ್ದಾರಿಯನ್ನು ಹೊಂದಿದ್ದಾರೆ ಎಂದು ಸಚಿವ ಅಮಿತ್ ಶಾ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇರಳಂನ ಮಲಪ್ಪುರಂನಲ್ಲಿ ಅಕ್ರಮ ಸ್ಫೋಟಕಗಳ ಬೃಹತ್ ಸರಕನ್ನು ವಶಪಡಿಸಿಕೊಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಷ್ಟೀಯ ತನಿಖಾ ದಳ ಎನ್ಐಎ ಮತ್ತೊಬ್ಬ ಆರೋಪಿಯನ್ನು ಬಂಧಿಸಿದೆ. ಆರೋಪಿಯನ್ನು ಮಲಪ್ಪುರಂ ಜಿಲ್ಲೆಯ ಮಂಜೇರಿಯಿಂದ ಬಂಧಿಸಲಾಗಿದೆ. ಈತ ಸ್ಫೋಟಕಗಳ ಅಕ್ರಮ ಸಂಗ್ರಹಣೆಯಲ್ಲಿ ಭಾಗಿಯಾಗಿದ್ದ ಎಂದು ಎನ್ಐಎ ತಿಳಿಸಿದೆ. ಕರ್ನಾಟಕದ ವಿಜಯಪುರದಿಂದ ಇನ್ನೂ 3 ಆರೋಪಿಗಳನ್ನು ಎನ್ಐಎ ಅಧಿಕಾರಿಗಳು ಶುಕ್ರವಾರ ಬಂಧಿಸಿದ್ದರು. ಈ ಪ್ರಕರಣದಲ್ಲಿ ಮಲಪ್ಪುರಂನ ಚೆಮ್ಮಡ್ ತಲಪುರ ರಸ್ತೆಯಲ್ಲಿರುವ ಪರ್ಹ ಹಾಲೋಬ್ರಿಕ್ಸ್ ಕಂಪನಿಯ ಕಾಂಪೌಂಡ್ನಲ್ಲಿ ನಿಲ್ಲಿಸಲಾಗಿದ್ದ ಲಾರಿಯಿಂದ 89,600 ಸ್ಫೋಟಕ ಕಡ್ಡಿಗಳು ಮತ್ತು 10,500 ಶಾಕ್ ಟ್ಯೂಬ್ಗಳನ್ನು ಎನ್ಐಎ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಜಾರ್ಖಂಡ್ನ ರಾಂಚಿಯಲ್ಲಿ ಜೆಪಿಎಸ್ಸಿ ಮತ್ತು ಜೆಎಸ್ಎಸ್ಸಿ ನೇಮಕಾತಿಯಲ್ಲಿ ನಡೆದ ಅಕ್ರಮಕ್ಕೆ ಪ್ರತಿಭಟನೆ ನಡೆಸುತ್ತಿರುವ ವಿದ್ಯಾರ್ಥಿಗಳು ಇಂದು ರಾಜ್ಯ ಸರ್ಕಾರದ ಪ್ರತಿನಿಧಿಗಳೊಂದಿಗೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸಲಿದ್ದಾರೆ. ಜಾರ್ಖಂಡ್ ಸರ್ಕಾರ ಮತ್ತು ಪ್ರತಿಭಟನೆ ನಿರತ ವಿದ್ಯಾರ್ಥಿಗಳ ಮುಖಂಡರ ನಡುವಿನ ಮಾತುಕತೆ ಇಂದು ಮಧ್ಯಾಹ್ನ ನಡೆಯುವ ಸಾಧ್ಯತೆ ಇದೆ. ಸರ್ಕಾರ ಮಟ್ಟದ ನಿಯೋಗವು ವಿದ್ಯಾರ್ಥಿಗಳೊಂದಿಗೆ ನಡೆದ ಮೊದಲ ಸುತ್ತಿನ ಮಾತುಕತೆಯ ವಿವರಗಳನ್ನು ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರಿಗೆ ವಿವರಿಸಿದೆ. ಬೇಡಿಕೆ ಈಡೇರುವವರೆಗೆ ತಮ್ಮ ಪ್ರತಿಭಟನೆಯನ್ನು ಮುಂದುವರಿಸಲಿದ್ದಾರೆ ಎಂದು ವಿದ್ಯಾರ್ಥಿಗಳು ಹೇಳಿದ್ದಾರೆ. ಕಾಕೋರಿ ರೈಲು ಕಾರ್ಯಾಚರಣೆಯ ಅಮರ ಕ್ರಾಂತಿಕಾರಿಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಕಾಕೋರಿ ರೈಲು ಕಾರ್ಯಾಚರಣೆಯು ಭಾರತದ ಸ್ವಾತಂತ್ರ್ಯ ಹೋರಾಟದ ಮರೆಯಲಾಗದ ಅಧ್ಯಾಯವಾಗಿದ್ದು ಬ್ರಿಟಿಷರ ಅನ್ಯಾಯ ಮತ್ತು ದಬ್ಬಾಳಿಕೆಯ ವಿರುದ್ದದ ಸಶಸ್ತ್ರ ಕ್ರಾಂತಿಗೆ ಹೊಸ ವೇಗ ನೀಡಿತು ಎಂದು ಹೇಳಿದ್ದಾರೆ. ಚಂದ್ರಶೇಖರ ಆಜಾದ್ ಮತ್ತು ರಾಮ್ಪ್ರಸಾದ್ ಬಿಸ್ಮಿಲ್ ಅವರ ನೇತೃತ್ವದಲ್ಲಿ ಧೈರ್ಯಶಾಲಿ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಅಚಲ ಧೈರ್ಯ ಮತ್ತು ಸಮರ್ಪಣೆಯ ಮೂಲಕ ದೇಶದ ಸಂಪನ್ಮೂಲಗಳು ಜನರಿಗೆ ಸೇರಿವೆ ಎಂಬ ಸಂದೇಶವನ್ನು ಬ್ರಿಟಿಷ್ ಆಡಳಿತಕ್ಕೆ ರವಾನಿಸಿದರು. ಕಾಕೋರಿ ರೈಲು ಕಾರ್ಯಾಚರಣೆಯ ಎಲ್ಲ ಅಮರ ಕ್ರಾಂತಿಕಾರಿಗಳಿಗೆ ರಾಷ್ಟ ಸದಾ ಋಣಿಯಾಗಿರಲಿದೆ ಎಂದು ಕೇಂದ್ರ ಗೃಹ ಸಚಿವರು ಹೇಳಿದ್ದಾರೆ. ಭಾರತದ ಬ್ಯಾಡ್ಮಿಂಟನ್ ಆಟಗಾರ್ತಿ ಅಶ್ಮಿತಾ ಚಾಲಿಹ ಅವರು ಅದ್ಭುತ ಹೋರಾಟದ ಮೂಲಕ ಕೊರಿಯಾ ಮಾಸ್ಟರ್ಸ್ 2026 ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದಾರೆ. ಇಂದು ಬೆಳಗ್ಗೆ ನಡೆದ ಫೈನಲ್ನಲ್ಲಿ ಅಸ್ಸಾಂನ ಅಶ್ಮಿತಾ ಚಾಲಿಹ ಅವರು ಚೀನಾದ ಹಾನ್ ಕಿಯಾನ್ ಕ್ಸಿ ಅವರನ್ನು 14-21, 21-14, 21-14 ಸೆಟ್ಗಳಿಂದ ಪರಾಭವಗೊಳಿಸಿದರು. ಮೊದಲ ಸೆಟ್ನಲ್ಲಿ ಸೋತ ಬಳಿಕ ಸತತ 2 ಸೆಟ್ಗಳಲ್ಲಿ ಗೆಲುವು ಸಾಧಿಸಿದ ಅಶ್ಮಿತಾ ಅವರು 53 ನಿಮಿಷಗಳಲ್ಲಿ ಪಂದ್ಯವನ್ನು ತಮ್ಮದಾಗಿಸಿಕೊಂಡರು. ಇದು ಅವರ ಮೊದಲ ಬಿಡಬ್ಲ್ಯೂಎಫ್ ಪ್ರಶಸ್ತಿಯಾಗಿದೆ. ಅಶ್ಮಿತಾ ಚಾಲಿಹ ಅವರು 2024 ಏಷ್ಯಾ ಟೀಮ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದಿದ್ದರು. 2019 ದಕ್ಷಿಣ ಏಷ್ಯನ್ ಕ್ರೀಡಾಕೂಟದಲ್ಲಿ ಮಹಿಳಾ ಸಿಂಗಲ್ಸ್ ಮತ್ತು ತಂಡ ವಿಭಾಗಗಳಲ್ಲೂ ಚಿನ್ನದ ಪದಕ ತಮ್ಮದಾಗಿಸಿಕೊಂಡಿದ್ದರು. ಅಮೆರಿಕದಲ್ಲಿ ನಡೆಯುತ್ತಿರುವ 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಪದಕಗಳ ಸಂಖ್ಯೆ 3 ಏರಿಕೆಯಾಗಿದೆ. ಭಾರತದ ಬಸಂತ್ ಕುಮಾರ್ ಮೇಘವಾಲ್ ಇಂದು ಹೈಜಂಪ್ನಲ್ಲಿ ಬೆಳ್ಳಿ ಗೆದ್ದರೆ ಶಹನವಾಜ್ ಖಾನ್ ಲಾಂಗ್ ಜಂಪ್ನಲ್ಲಿ ಕಂಚಿನ ಪದಕ ಗೆದ್ದಿದ್ದಾರೆ. ಪುರುಷರ ಹೈಜಂಪ್ನಲ್ಲಿ 19 ವರ್ಷದ ಬಸಂತ್ ಕುಮಾರ್ 2.21 ಮೀಟರ್ ಜಿಗಿದು ತಮ್ಮ

ವೈಯಕ್ತಿಕ ಶ್ರೇಷ್ಠ ಸಾಧನೆ ಮಾಡುವ ಮೂಲಕ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಈ ಮೂಲಕ 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ ಹೈಜಂಪ್ನಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಅವರು ಪಾತ್ರರಾಗಿದ್ದಾರೆ. ಪುರುಷರ ಲಾಂಗ್ ಜಂಪ್ನಲ್ಲಿ 18 ವರ್ಷದ ಶಹನವಾಜ್ 7.84 ಮೀಟರ್ ಜಿಗಿಯುವ ಮೂಲಕ ಕಂಚಿನ ಪದಕ ಗೆದ್ದರು. ಇದಕ್ಕೂ ಮೊದಲು ಜಾವೆಲಿನ್ ಎಸೆತದಲ್ಲಿ ಆಶಿಶ್ ಯಾದವ್ ಬೆಳ್ಳಿ ಪದಕ ಗೆದ್ದರು. ನೀರಜ್ ಚೋಪ್ರಾ ಅವರ ನಂತರ 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಗೆದ್ದ ಎರಡನೇ ಭಾರತೀಯರಾದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಭಕ್ತಿಯನ್ನು ಉದ್ದೀಪನಗೊಳಿಸುವ ಹರ್ ಘರ್ ತಿರಂಗಾ ಅಭಿಯಾನಕ್ಕೆ ದೇಶಾದ್ಯಂತ ಇಂದು ಚಾಲನೆ. ಫಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿದ್ದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಗೌರವ ನಮನ. ಕರ್ನಾಟಕ, ಮದ್ರಾಸ್, ಕೋಲ್ಕತ್ತಾ, ಮಧ್ಯಪ್ರದೇಶದ ಹೈಕೋರ್ಟ್ಗಳಿಗೆ 30 ನ್ಯಾಯಮೂರ್ತಿಗಳ ನೇಮಕಾತಿಗೆ ಕೇಂದ್ರ ಸರ್ಕಾರ ಅಧಿಸೂಚನೆ. ಕೊರಿಯಾ ಮಾಸ್ಟರ್ಸ್ 2026 ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಭಾರತದ ಅಶ್ಮಿತಾ ಚಾಲಿಹ. 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, ಹೈಜಂಪ್ನಲ್ಲಿ ಬೆಳ್ಳಿ, ಲಾಂಗ್ ಜಂಪ್ನಲ್ಲಿ ಕಂಚು ಗೆದ್ದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30 ಕ್ಕೆ.

ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ ಸಮಯ ಆಗಿದೆ. 1:18 ಇನ್ನೀಗ ಕನ್ನಡದ ಚಿತ್ರಗೀತೆಗಳನ್ನ ಕೇಳುವ ಸಮಯ. ಚಿತ್ರಗೀತೆಗಳಲ್ಲಿ ಮೊದಲಿಗೆ ಕೇಳಿ ಹೃದಯ ಗೀತೆ. ಚಿತ್ರದ ಗೀತೆಯನ್ನ ಚಿತ್ರ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇರೋ ಈ ಗೀತೆಗೆ ಎಂಎನ್ ವ್ಯಾಸರಾವ್ ಅವರ ಸಾಹಿತ್ಯ ಇದೆ, ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋ

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

0: ಮುಂದಿನ ಗೀತೆ ಮೂಡಿ ಬರ್ತಾ ಇದೆ ರಂಗಿತರಂಗ ಚಿತ್ರದಿಂದ ಅನು ಭಂಡಾರಿ ಸುಚಿತ್ರ ಲತಾ ಅವರ ಧ್ವನಿಯಲ್ಲಿ. ಗೀತೆಗೆ ಅನು ಭಂಡಾರಿ ಅವರ ಸಾಹಿತ್ಯ ಮತ್ತು ಸಂಗೀತವಿದೆ.
1: ಅಕ್ಕಪ್ಪ

0: ಆಕಾಶವಾಣಿ ಬೆಂಗಳೂರು. ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದ್ರೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 29ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಪದ್ಮಜಾ ಶೇಷಗಿರಿರಾವ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಬೆಳವಾಡಿ ಮಂಜುನಾಥ್.
3: ದುಷ್ಟಬುದ್ಧಿ ತನ್ನ ಕಾರ್ಯವನ್ನು ಯೋಜಿತಗೊಳಿಸುವುದಕ್ಕೋಸ್ಕರ ಹೊರಟಿದ್ದಾನೆ. 6 ಯೋಜನ ದೂರ ಇದ್ದಂತಹ ಚಂದನಾವತಿಗೆ ಬರ್ತಾನೆ. ಅಲ್ಲಿನ ರಾಜನಾಗಿರ್ತಕ್ಕಂಥ ಕುಳಿಂದ ಇವನನ್ನು ಗೌರವದಿಂದ ಎದುರುಗೊಂಡು ಸತ್ಕರಿಸಿ ಮಹಾವೈಭವದಿಂದ ಮೆರವಣಿಗೆಯಲ್ಲಿ ಚಂದನಾವತಿಗೆ ಕರ್ಕೊಂಡು ಹೋಗ್ತಾನೆ.
4: ರೇ

ವಿಪುಲ ಪರಿತೋಷದಿಂದ ಒಡೆಯಂಗೆ ಕಾಣಿಕೆಯ ನಿಡಿಸಿ ಕಾಣಿಸಿದ ಬಳಿ

ಕುಳಿಂದ ಮಹಾ ಸಂತಸದಿಂದ ಸಂಭ್ರಮದಿಂದ ತನ್ನ ಮಗ ಚಂದ್ರಹಾಸನನ್ನು ಕರೆದು ಅವನಿಗೆ ಕಾಣಿಕೆಯನ್ನು ಕೊಡಿಸಿ ಅವನನ್ನು ಪರಿಚಯ ಮಾಡಿಕೊಡ್ತಾನೆ. ಎಷ್ಟು ಚೆನ್ನಾಗಿ ಪರಿಚಯ ಮಾಡಿಕೊಡ್ತಾನಪ್ಪ ಅಂತಂದರೆ, ಆ ಬಾಲಕನು ನನಗೆ ಕಾಡಿನಲ್ಲಿ ಪೂರ್ವ ಪುಣ್ಯ ಬಲದಿಂದ ಸಿಕ್ಕಿದನು, ಇವನನ್ನು ನೀವು ಕೃಪೆಯಿಂದ ಪಾಲಿಸಿರಿ ಎಂದು ಅವನ ಕೈಗೆ ಒಪ್ಪಿಸಿದನು. ಎಷ್ಟಾದರೂ ಕೂಡ ದುಷ್ಟಬುದ್ಧಿ ಇವನ ಒಡೆಯ ಮಹಾಮಂತ್ರಿ, ಅವನ ಕೈಗೆ ಇವನನ್ನು ನೀವು ಮುಂದೆ ಪೋಷಿಸಬೇಕು ಅಂತ ಹೇಳಿ ಅವನಿಗೆ ಒಪ್ಪಿಸಿಕೊಟ್ಟ.

0: ವಿನಯದೊಳು ಆ ಕುಳಿಂದ ನೊಡನೆಂದನು.
1: ಚಂದ್ರಹಾಸನನ್ನ ಒಮ್ಮೆ ದುಷ್ಟಬುದ್ಧಿ ನೋಡ್ತಾನೆ. ರಾಜ ಲಕ್ಷಣಗಳಿಂದ ಅತ್ಯಾಕರ್ಷಕವಾಗಿ ಶೋಭಿಸ್ತಾ ಇದ್ದಂತಹ ಚಂದ್ರಹಾಸನನ್ನ ನೋಡಿ ವಿಸ್ಮಿತನಾಗ್ತಾನೆ. ಅವನಿಗೆ ತಕ್ಷಣ ಗೊತ್ತಾಗುತ್ತೆ, ತಾನು ಹಿಂದೆ ಕೊಲ್ಲಬೇಕೆಂದು ಕಳಿಸಿದಂತಹ ಮಗುವೆ ಈ ಚಂದ್ರಹಾಸ. ನಾನು ಹೇಳಿದಂತೆ ಇವನನ್ನು ಕೊಲ್ಲಲಿಲ್ಲ, ಇವನನ್ನು ಅರಣ್ಯ ಮಧ್ಯದಲ್ಲಿ ಹಾಗೇ ಬಿಟ್ಟು ಬಂದಿದ್ದಾರೆ. ಹಾಗೆ ಬಿಟ್ಟು ಬಂದಂತಹ ಮಗು

ದುಷ್ಟಬುದ್ಧಿ ಹೇಗೆ ಯೋಚಿಸ್ತಾನೆ ಅಂತಂದರೆ ಅವನ ಮನಸ್ಸು ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಕವಿ ನಾಲ್ಕು ಉಪಮೆಗಳನ್ನು ಕೊಟ್ಟು ಅದನ್ನು ವಿಶೇಷವಾಗಿ ವರ್ಣಿಸ್ತಾನೆ. ಹಾವಿನ ಮೈಯ ನಯವು, ನಯವಾಗಿ ಮೃದುವಾಗಿ ಇರುತ್ತೆ ಹಾವಿನ ಮೈ, ಹಾಗಂತ ಅದನ್ನು ಮುಟ್ಟಕ್ಕೆ ಹೋದರೆ ಕಚ್ಚುತ್ತೆ. ಗುಂಡಿಯನ್ನು ಮರೆ ಮಾಡಿದ ಹುಲ್ಲು, ಪೂರ್ತಿ ಹುಲ್ಲು ಕಾಣ್ತಾ ಇರುತ್ತೆ, ಅದರೊಳಗಡೆ ಇದ್ದಂತಹ ಗುಂಡಿ ಕಾಣೋದಿಲ್ಲ. ಮೊಸಳೆ ಇರುವ ಮಡುವಿನಲ್ಲಿ ಅರಳಿದ ಕಮಲವು, ಕಮಲದ ಹೂವಿದೆ ಅಂಥೇಳಿ ಏನಾದರೂ ಸಂತೋಷದಿಂದ ಸಂಭ್ರಮದಿಂದ ಕೀಳೋದಕ್ಕೆ ಹೋದರೆ ಮೊಸಳೆಗೆ ಆಹುತಿ ಆಗಬೇಕಾಗತ್ತೆ. ಚೂಪಾಗಿರ್ತಕ್ಕಂತಹ ಕತ್ತಿಯ ಭಾಗಕ್ಕೆ ಹಚ್ಚಿದ ಜೇನುತುಪ್ಪವು, ಜೇನುತುಪ್ಪ ಅಂಥೇಳಿ ನೆಕ್ಕದಕ್ಕೇನಾದರೂ ಹೋದರೆ ನಾಲಿಗೆ ಕತ್ತರಿಸೋಗುತ್ತೆ. ಕಮಲಾಕ್ಷಿಯರ ಕೃತಕ ಪ್ರೀತಿಯು, ಈ ಮಹಿಳೆಯರ ಕೃತಕವಾಗಿರ್ತಕ್ಕಂಥ ಪ್ರೀತಿಗೇನಾದರೂ ಒಳಗಾದರೆ ಅದರಿಂದ ಅಪಾಯಕ್ಕೆ ಕಾರಣವಾಗುತ್ತೆ. ಕಾಲಕೂಟದ ಮಹಾವಿಷವನ್ನು ಬೆರೆಸಿದ ಪಾಯಸವೋ ಎಂಬಂತೆ ದುಷ್ಟಬುದ್ಧಿಯು ಹೊರಗಡೆ ಹರ್ಷದಿಂದ ನಟಿಸುತ್ತಾ ಒಳಗಡೆ ಚಂದ್ರಹಾಸನ ಬಲಿಗೆ ಯೋಜನೆಯನ್ನು ಮಾಡಿದ್ದ.

ಅರ್ಜುನ ಕೇಳು, ಸಜ್ಜನರಾಗಿರ್ತಕ್ಕಂಥವರಿಗೆ ಕಪಟಿಗಳು ವಂಚಕರು ಮಾಡುವಂತಹ ಮೋಸ ಗೊತ್ತಾಗೋದಿಲ್ಲ. ಅವರ ಮನಸ್ಸಿನಲ್ಲಿ ಮಾಡಿದಂತಹ ನಿರ್ಣಯ ತಿಳಿಯೋದಕ್ಕೆ ಸಾಧ್ಯವಾಗಲ್ಲ ಅಂತ ಹೇಳಿ ಹೇಳ್ತಾ, ದುಷ್ಟಬುದ್ಧಿಗೆ ತಾಂಬೂಲವನ್ನು ಕೊಟ್ಟು ಗೌರವಿಸಿ ಚಂದಹಾಸನನ್ನು ಹತ್ತಿರಕ್ಕೆ ಕರೆದು ಕುಳ್ಳಿರಿಸಿಕೊಂಡು ಹಿಂದೆ ಬ್ರಾಹ್ಮಣರು ಹೇಳಿದಂತಹ ಮಾತನ್ನು ನೆನೆದು ತನ್ನ ಮನಸ್ಸಿನಲ್ಲೇ ಲೆಕ್ಕ ಹಾಕ್ಕೊಳ್ತಾನೆ, ತನ್ನ ಮಕ್ಕಳ ಆಳ್ವಿಕೆಗೆ ಇವನು ಕಂಟಕವಾದನು, ಇವನು ನಮಗೆ ಶತ್ರುವಾದನು ಎಂದು ಆಲೋಚಿಸಿದನು.

0: ಅಂತೆ ಕಾಣುತ್ತಿದೆ. ಇವನನ್ನು ಕೊಲ್ಲದಿದ್ದರೆ ಮುಂದೆ ನನ್ನ ಮಕ್ಕಳಿಗೆ ಅರಸುತನ ಖಂಡಿತ ಲಭಿಸುವುದಿಲ್ಲ. ಇವನೇ ದೇಶಕ್ಕೆ ರಾಜನಾಗುತ್ತಾನೆ. ಹಾಗಾಗಿ ಇವನನ್ನು ವಿಷ ಕೊಟ್ಟು ಕೊಲ್ಲುವ ಉಪಾಯವನ್ನು ಮಾಡುತ್ತೇನೆಂದು ದುಷ್ಟಬುದ್ಧಿ ಆಲೋಚಿಸಿದನು.
1: ರಾಕಾಶಶಾಂಕನ ಅಭ್ಯುದಯವಂ

ಬ್ರಾಹ್ಮಣರು ನುಡಿದಂತಹ ಭವಿಷ್ಯದ ಮಾತು ಸುಳ್ಳಾಗುವುದಿಲ್ಲ. ರಾಜಲಕ್ಷಣವನ್ನು ನೋಡಿಯೇ ಅವರು ಹೇಳಿರುತ್ತಾರೆ, ಕುಂತಲ ದೇಶಕ್ಕೆ ಇವನು ಮುಂದೆ ಅಧಿಪತಿ ಆಗುತ್ತಾನೆ ಎಂಬುದು ಸತ್ಯವೆಂಬ

0: ಮೇಣ್ ಅದಕ್ಕೆ ಮುತ್ರಯಂ ಜೋಕಿಯಿಂದಳವಡಿಸಿ ಶಶಿಹಾಸನಂ ನೋಡಿ ನಸು ನಗುತ್ತಲೇ ಇಂತೆಂದನು.
1: ಕತ್ತಲೆ ಕುತೂಹಲಕ್ಕೆ ಒಂದ್ಸಲ ಪ್ರಯತ್ನವನ್ನು ಮಾಡೋದಕ್ಕೆ ಹೊರಡುತ್ತಂತೆ. ಪೂರ್ಣಚಂದ್ರನ ಹೊಳಪನ್ನು ಮಬ್ಬು ಮಾಡಿ ತನ್ನ ಸ್ವರೂಪವನ್ನು ತೋರಿಸ್ತೀನಿ ಅಂತ. ವಿಷ್ಣು ಭಕ್ತನಾಗಿರ್ತಕ್ಕಂಥ ಚಂದ್ರಹಾಸನನ್ನು ಕೊಲ್ಲಿಸಿ ತನ್ನ ಮಕ್ಕಳಿಗೆ ರಾಜ್ಯವನ್ನು ಉಳಿಸಿಕೊಡ್ತೇನೆ ಎನ್ನುವಂತಹ ಯೋಚನೆಯನ್ನು ಮಾಡ್ತಾನೆ. ಏನಾದರೂ ಮಾಡಿ ಚಂದ್ರಹಾಸನಿಗೆ ವಿಷವನ್ನು ಕೊಟ್ಟು ಸಾಯಿಸಬೇಕು ಅಂತ. ಅದು ಇಲ್ಲಿ ಸಾಧ್ಯವಾಗಲ್ಲ, ಅದಕ್ಕೆ ಏನು ಮಾಡಬೇಕು ಅಂಥೇಳಿ ಯೋಚನೆ ಮಾಡಿ ರಹಸ್ಯವಾಗಿರ್ತಕ್ಕಂಥ ಒಂದು ಪತ್ರವನ್ನು ಬರೆದು ಅದಕ್ಕೆ ಅಷ್ಟೇ ಎಚ್ಚರಿಕೆಯಿಂದ ರಾಜಮುದ್ರೆಯನ್ನು ಹಾಕಿ ಚಂದ್ರಹಾಸನನ್ನ ಬಳಿಗೆ ಕರೆದು ಕೂರಿಸಿಕೊಂಡು ನಸುನಗುತ್ತಾ ಅವನಿಗೆ ಈ ರೀತಿ ಹೇಳ್ತಾನೆ.

ದುಷ್ಟಬುದ್ಧಿ ಹೇಳ್ತಾನೆ, ಇದು ರಾಜರಹಸ್ಯವನ್ನ ಒಳಗೊಂಡಂತ ಪತ್ರ, ಹಾಗಾಗಿ ನೀನೊಬ್ಬನೇ ಕುದುರೆಯನ್ನ ಏರಿ ನಾಲ್ವರು ಸೇವಕರೊಂದಿಗೆ ನಮ್ಮ ರಾಜಧಾನಿಯಾಗಿರ್ತಕ್ಕಂಥ ಕುಂತಳ ನಗರಕ್ಕೆ ಹೋಗು. ಅಲ್ಲಿ ನನ್ನ ಮಗನಾಗಿರ್ತಕ್ಕಂತಹ ಮದನನಿಗೆ ಮುದ್ರೆ ಸಹಿತವಾದ ಈ ಪತ್ರವನ್ನು ಕೊಡು. ಈ ವಿಚಾರ ಬೇರೆ ಯಾರಿಗೂ ತಿಳಿಯಬಾರದು ಅಂತ ಹೇಳಿ ಆ ಪತ್ರವನ್ನು ಚಂದ್ರಹಾಸನ ಕೈಗೆ ಕೊಡ್ತಾನೆ.

ದುಷ್ಟಬುದ್ಧಿ ವಿಶ್ವಾಸದಿಂದ ತನ್ನನ್ನು ಕಂಡಿದ್ದಾನೆ. ಚಂದ್ರಹಾಸ ಈ ಕೆಲಸವನ್ನು ನಾನು ಅತ್ಯಂತ ಜತನವಾಗಿ ಮಾಡಬೇಕು ಅಂತ ಹೇಳಿ ತನ್ನ ತಂದೆಯಾಗಿರ್ತಕ್ಕಂಥ ಕುಳಿಂದನಿಗೆ ನಮಸ್ಕರಿಸಿ ಕುಂತಳ ನಗರಕ್ಕೆ ಹೊರಟಿರುವಂತಹ ವಿಷಯವನ್ನು ತನ್ನ ತಾಯಿ ವೇದಾವಿನಿಗೆ ಹೇಳಬೇಕು ಅಂತ ಹೇಳಿ ನೇರವಾಗಿ ಮನೆಗೆ ಬಂದು ಅವಳ ಪಾದಗಳಿಗೆ ತನ್ನ ಹಣೆಯನ್ನು ಒತ್ತಿದನು.

ತಾಯಿ ಮೇಧಾವಿನಿ ಅವನ ಹಣೆಯನ್ನು ಹಿಡಿದು ಮೇಲೆತ್ತಿದಳು. ಚಂದ್ರಹಾಸನಿಗೆ ಅಕ್ಷತೆಯನ್ನಿಟ್ಟು ಆರತಿ ಮಾಡಿದಳು. ತಿಲಕವನ್ನಿಟ್ಟು ಅರಳು ಮೊಸರು ಗರಿಕೆ ಅಕ್ಷತೆಗಳನ್ನು ತಟ್ಟೆಯಲ್ಲಿ ಇಟ್ಟು ತಾಂಬೂಲವನ್ನು ಕೊಟ್ಟು ದಾರಿಯಲ್ಲಿ ನಿನಗೆ ಶುಭವಾಗಲಿ ಎಂದು ಆಶೀರ್ವಾದ ಮಾಡಿದಳು. ಅದಕ್ಕಿಂತಲೂ ಹೆಚ್ಚಾಗಿ ಅವಳು ಹೇಳುವ ಮಾತು, ಆ ವಾಸುದೇವನು ನಿನ್ನ ಅವಯವಗಳನ್ನು ಕಾಪಾಡಲಿ, ಅಷ್ಟೇ ಅಲ್ಲ ನಿನಗೆ ಅನುಕೂಲೆಯಾಗಿ ವರ್ತಿಸುವ ಹೆಂಡತಿಯೊಡಗೂಡಿ ರಾಜ್ಯವನ್ನು ಪಡೆ. ಮುಂದೆ ಆಗುವಂತಹ ವಿಚಾರ ಮೇಧಾವಿನಿಗೆ ಗೊತ್ತಿತ್ತೋ ಎನ್ನುವಂಥ ರೀತಿಯಲ್ಲಿ ಮುನ್ಸೂಚನೆಯ ರೂಪದಲ್ಲಿ ಕವಿ ಇಲ್ಲಿ ಕೊಡ್ತಾ ಹೋಗ್ತಾರೆ.

0: ಸಂ ಪೊರ ಮಾಡುವ ಸಮಯದೊಳ್ ಕಂಡನು.
1: ತಾಯಿಯಿಂದ ಆಶೀರ್ವಾದವನ್ನು ಪಡೆದು ಬೀಳ್ಕೊಟ್ಟ ಚಂದ್ರಹಾಸನು ಎದುರಿನಲ್ಲಿ ಶುಭ ಶಕುನಗಳನ್ನು ಕಾಣ್ತಾನೆ. ಜನ ಸಾಮಾನ್ಯರಲ್ಲಿ ಇದ್ದಂತಹ ಶಕುನದ ನಂಬಿಕೆಯನ್ನು ಕವಿ ಇಲ್ಲಿ ತರ್ತಾನೆ. ಹರಿದ್ರ ಕುಂಕುಮ ಶೋಭಿತರಾಗಿ ಬರ್ತಾ ಇರತಕ್ಕಂತಹ ನವ ವಧುವರರನ್ನು ಎದುರಿಗೆ ಕಾಣ್ತಾನೆ. ಸದಾಚಾರ ಸದಾಕಾರವುಳ್ಳ ಬ್ರಾಹ್ಮಣ ರೈರವರನ್ನು ಅವನ ಎದುರಿನಲ್ಲಿ ಕಾಣ್ತಾನೆ. ಎಳೆಗರುವಿನ ಜೊತೆಯಲ್ಲಿ ಬರುವಂತಹ ಗೋವನ್ನು ಕಾಣ್ತಾನೆ. ಈ ಮೂರೂ ಶುಭ ಸೂಚನೆಗಳು ಅವನಿಗೆ ವಿಶೇಷವಾಗಿರ್ತಕ್ಕಂತಹ ಉತ್ಸಾಹವನ್ನು ಮೂಡಿಸ್ತದೆ. ಅದರ ಜೊತೆಗೆ ಆ ಕಾಡಿನ ಒಡೆಯರು ಅಥವಾ ಬೇಟೆಗಾರರ ಗುಂಪು ಎದುರು ಬಂದು ರಾಜಕಾರ್ಯಕ್ಕೆ ಹೋಗ್ತಾ ಇರತಕ್ಕಂತಹ ಚಂದ್ರಹಾಸನಿಗೆ ಫಲ ಪುಷ್ಪಗಳನ್ನು ಕೊಟ್ಟು ಹಾರೈಸ್ತಾರೆ. ಇವೆಲ್ಲವೂ ಕೂಡ ಅವನಿಗೆ ಶುಭ ಶಕುನ ಅನ್ನುವಂತಹ ರೀತಿಯಲ್ಲಿ ಕಾಣ್ತದೆ. ಅದೇ ಉತ್ಸಾಹದಲ್ಲಿ ಅವನು ಮುಂದೆ ಹೊರಡ್ತಾನೆ.

ಚಂದ್ರಹಾಸ ಹೊರಟಂತಹ ಸಂದರ್ಭದಲ್ಲಿ ಅವನ ತಂದೆಯ ಅನುಚರರಾದಂತಹ ವನಚರರು ಎದುರಿಗೆ ಬರ್ತಾರೆ. ಅನೇಕ ಹೂಗಳಿಂದ ಕೂಡಿರ್ತಕ್ಕಂತಹ ಹೂ ದಂಡೆಯನ್ನು ಒಬ್ಬ ವನಚರ ಅವನ ತಲೆಗೆ ಕಟ್ತಾನೆ. ಇನ್ನೊಬ್ಬ ಆಗ ತಾನೇ ಬಿಡಿಸಿ ತಂದಂತಹ ಸಂಪಿಗೆಯ ಹೂಗಳ ಮಾಲೆಯನ್ನು ಕೊರಳಿಗೆ ಹಾಕ್ತಾನೆ. ಮತ್ತೊಬ್ಬ ಅವನ ಕೈಗೆ ದಾಳಿಂಬೆ ಫಲವನ್ನು ಕೊಡ್ತಾನೆ. ಹೂವು ಮತ್ತು ಹಣ್ಣನ್ನು ಕೊಡ್ತಕ್ಕಂಥದ್ದು ಪ್ರೀತಿ.

ಮತ್ತು ಶ್ರೇಯಸ್ಸಿನ ಸಂಕೇತ ಅಂತ ಹೇಳ್ತಾರೆ. ಹೀಗೆ ಅಲಂಕೃತನಾಗಿ ಫಲವನ್ನು ಪಡೆದಂತಹ ಚಂದ್ರಹಾಸ ನವವರನಂತೆ ಕಂಗೊಳಿಸುತ್ತಾ ಹೊರಡ್ತಾನೆ.

ಸೂತ ಬಟ್ಟೆ ಬಿಡಿದು ಕುಂತಳಪುರದ ಬಾಹ್ಯೋಪವನಗೆ ಬರಲು.

ದುಷ್ಟಬುದ್ಧಿ ಹೇಳಿದಂತೆ ಅವನು ಕೊಟ್ಟಂತಹ ಪತ್ರವನ್ನು ಹಿಡಿದು ಕುದುರೆಯನ್ನು ಹತ್ತಿ ಚಂದ್ರಹಾಸ ಹೊರಡ್ತಾನೆ. ಆ ಕುಂತಲಾಪುರದ ದಾರಿಯನ್ನು ಹಿಡಿದು ಅಲ್ಲಿಗೆ 2 ದಿವಸಗಳ ಕಾಲ ಪ್ರಯಾಣವನ್ನು ಮಾಡಿ ಊರಿನ ಹೊರ ವಲಯಕ್ಕೆ ಹೋಗ್ತಾನೆ. ಹೋದ ತಕ್ಷಣ ಎದುರಿನಲ್ಲೇ ಉದ್ಯಾನವನ ಕಾಣ್ತದೆ. ಆ ಉದ್ಯಾನವನದಲ್ಲಿ ಕೋಗಿಲೆಗಳ ಇಂಪಾದ ಧ್ವನಿ, ಅತಿಶಯವಾದ ಹಣ್ಣುಗಳಿಂದ ತೂಗುತ್ತಿರುವಂತಹ ಮರದ ಕೊಂಬೆಗಳು, ಚಂದ್ರಹಾಸನನ್ನು ಸ್ವಾಗತಿಸುವಂತೆ ಅವನ ಕೈಗೆ ಫಲಪುಷ್ಪಗಳನ್ನು ಕೊಡುವಂತೆ ಎಲ್ಲವೂ ಕೂಡ ಸಮೃದ್ಧವಾಗಿ ಕಾಣ್ತಾ ಇರುತ್ತೆ.

0: ಶೋಭಿತ ಸರೋವರಂಗಳ ರಮ್ಯ ಸೋಪಾನದಿಂದೆ ತತ್ರಾಜ ಕೇಳೀವನಂ ಕಣ್ಗೆಸೆದು.
1: ಊರ ಹೊರಗೆ ಇದ್ದಂತಹ ರಾಜೋದ್ಯಾನ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಚಿಗುರು ತುಂಬಿದ ಎಳೆಯ ಮಾವಿನ ಮರಗಳಿಂದ ಕೂಡಿತ್ತು. ಮರಳು ಪ್ರದೇಶದಿಂದ ಮೇಲಕ್ಕೆ ಹಬ್ಬಿರುವ ಹೂಬಳ್ಳಿಗಳಿಂದ ಲತಾ ಮಂಟಪವೇ ನಿರ್ಮಿತವಾಗಿತ್ತು. ಕೃತಕವಾದ ಬೆಟ್ಟಗಳಿಂದಲೂ ಗವಿಗಳಿಂದಲೂ ಶೋಭಿಸುತ್ತಿತ್ತು. ರತ್ನಮಯವಾಗಿರ್ತಕ್ಕಂಥ ಹಾಸು ಬಂಡೆಗಳಿಂದ ಕೂಡಿತ್ತು. ಕಮಲ ಕುಮುದ ಪುಷ್ಪಗಳಿಂದ ಶೋಭಿಸುತ್ತಿತ್ತು. ಪರಿಶುದ್ಧವಾಗಿರ್ತಕ್ಕಂಥ ಸ್ವಚ್ಛವಾದ ಸರೋವರಗಳು ಮೆಟ್ಟಿಲುಗಳಿಂದ ರಂಜಿಸುತ್ತಿದ್ದವು. ಉದ್ಯಾನವನದಲ್ಲಿ ಇದ್ದಂತಹ ತಂಪಾದ ವಾತಾವರಣ ಈ ಚಂದ್ರಹಾಸನನ್ನು ಆಕರ್ಷಿಸ್ತು ಸ್ವಾಗತಿಸ್ತು.
0: ಸರ್

ಆ ಸುಂದರವಾದ ಉದ್ಯಾನವನದಲ್ಲಿ ನಲಿದಾಡುವಂಥ ಹಂಸಗಳು, ಕ್ರೌಂಚ ಪಕ್ಷಿಗಳು, ನವಿರುಗಳು ಚಕ್ರವಾಕ ಪಕ್ಷಿಗಳಿಂದ ಕೂಡಿತ್ತು. ದುಂಪಿಗಳು ಮೊರೆಯುತ್ತಿದ್ದವು. ಗಿಳಿ ಕೋಗಿಲೆಗಳ ಇಂಪಾದ ಸ್ವರದಿಂದಲೂ, ಹಸಿರಾದ ಮರಬಳ್ಳಿಗಳಿಂದಲೂ, ಮಾವಿನ ಮರಗಳಿಂದಲೂ ಆ ಉದ್ಯಾನವನದ ಸೌಂದರ್ಯ ಹೆಚ್ಚುತ್ತಿತ್ತು. ಅಂದ ಅಂದವಾದ ಹೂಗಳು ಸುಗಂಧವನ್ನು ಬೀರುತ್ತಿದ್ದು ಅದನ್ನು ಹೊತ್ತಂತಹ ಗಾಳಿಯು ಎಲ್ಲೆಡೆ ಹರಳುತ್ತಿತ್ತು.

ಬೀಸುತ್ತಿದ್ದಂಥ ಸುವಾಸನಾ ಭರಿತವಾಗಿರ್ತಕ್ಕಂತಹ ಗಾಳಿ, ಎಳೆ ಬಿಸಿಲು, ಇವೆರಡೂ ಕೂಡ ಚಂದ್ರಹಾಸನ ಒಂದು ಪ್ರಯಾಣದ ಆಯಾಸವನ್ನು ಕಡಿಮೆ ಮಾಡಿದವು. ಚಂದ್ರಹಾಸ ಕುದುರೆಯಿಂದ ಇಳಿದು ಆ ಕುದುರೆಗೆ ನೀರನ್ನು ಕುಡಿಸಿ ಒಂದು ಮರದ ಬುಡಕ್ಕೆ ಕಟ್ಟಿ ತನ್ನ ಸೇವಕರಿಂದ ಎಳೆಹುಲ್ಲನ್ನು ತರಿಸಿ ಅದರ ಮುಂದೆ ಹಾಕಿ ತಾನು ವಿಶ್ರಾಂತಿ ಪಡೆದು ಸ್ನಾನ ಮಾಡಿ ಕೃಷ್ಣ ಪೂಜೆಯನ್ನು ಮಾಡಲು

0: ಕುದುರೆಯನ್ನು ಒಂದು ಮರದ ನೆರಳಿಗೆಯಲ್ಲಿ ಕಟ್ತಾನೆ. ಅದನ್ನು ನೋಡಿಕೊಳ್ಳುವುದಕ್ಕೆ ತಾನು ಕರೆದುಕೊಂಡು ಬಂದಿದ್ದಂಥ ಸೇವಕರನ್ನು ನೇಮಿಸ್ತಾನೆ. ತಾನು ಉದ್ಯಾನವನವನ್ನು ಹೊಕ್ಕು ಸರೋವರದಲ್ಲಿ ಸ್ನಾನ ಮಾಡಿ ಶುಚಿರ್ಭೂತನಾಗಿ ಒಂದು ಒಳ್ಳೆಯ ಜಾಗವನ್ನು ನೋಡಿ ಕಮಲವೇ ಮೊದಲಾಗಿರ್ತಕ್ಕಂಥ ಹೂಗಳನ್ನು ಆಯ್ದು ತಂದು ಶ್ರೀಹರಿಯನ್ನು ಪೂಜಿಸಿ ಬಳಿಕ ತಾನು ತಂದಂತಹ ಬುತ್ತಿಯನ್ನು ಸೇವಿಸಿ ವಿಶ್ರಾಂತಿಯನ್ನು ಪಡಿಬೇಕು ಅಂತ ಹೇಳಿ ಹೊರಡ್ತಾನೆ ಚಂದ್ರಹಾಸ.
1: ತಿರಿದ ಎಳೆದಳಿರ್ಗಳಂಪಾಸೆ ಕುಳ್ಳ

0: ಚಂದ್ರಹಾಸ ಅಲ್ಲೇ ಮಾವಿನ ಮರದ ಚಿಗುರುಗಳನ್ನು ತಂದು ಹಾಸಿಗೆಯನ್ನಾಗಿ ಮಾಡಿಕೊಳ್ತಾನೆ. ಮರವನ್ನು ಒರಗಿ ಸ್ವಲ್ಪ ಹೊತ್ತು ಕುಳಿತುಕೊಳ್ತಾನೆ. ಆನಂತರ ತಂಪಾಗಿ ಬೀಸಿದಂತಹ ಗಾಳಿಯಿಂದಾಗಿ ಕಣ್ಣವೆಗಳು ಮುಚ್ಚಿ ನಿದ್ರಾಲೋಲನಾಗ್ತಾನೆ. ಆದಿಶೇಷನ ಮೇಲೆ ಮಲಗಿರುವ ದೇವಪುರದ ಲಕ್ಷ್ಮೀಕಾಂತನಂತೆ ಚಂದ್ರಹಾಸನು ಆ ರಾಜೋದ್ಯಾನದಲ್ಲಿ ಮಲಗಿದನು ಎಂಬಲ್ಲಿಗೆ 29ನೇ ಆಶ್ವಾಸವು ಪೂರ್ಣವಾಗುತ್ತದೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 29ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಪದ್ಮಜಾ ಶೇಷಗಿರಿರಾವ್, ವ್ಯಾಖ್ಯಾನ ಮಾಡಿದವರು ಶ್ರೀ ಬೆಳವಾಡಿ ಮಂಜುನಾಥ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎ

0: ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಸಮಯ ಸರಿಯಾಗಿ 2 ಗಂಟೆಯಾಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ಬಿಡದಿ ಟೌನ್ಶಿಪ್ ಯೋಜನೆಗೆ ಮರುಜೀವ, ಅತ್ಯಾಧುನಿಕ ಎಐ ಸಿಟಿಯಾಗಿ ಅಭಿವೃದ್ಧಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಧಾನಸಭಾ ಹಂಗಾಮಿ ಅಧ್ಯಕ್ಷರಾಗಿ ಹಿರಿಯ ಶಾಸಕ ಟಿಬಿ ಜಯಚಂದ್ರ ಆಯ್ಕೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ, ಬೆಳೆಗಳ ಸ್ಥಿತಿಗತಿ ಕುರಿತು ಸಮಗ್ರ ಮಾಹಿತಿ ಸಂಗ್ರಹ, ಸಚಿವ ಎನ್ ಚಲುವರಾಯಸ್ವಾಮಿ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯ 6 ವಿಭಾಗಗಳಲ್ಲಿ ವಿಶೇಷ ಸ್ವಚ್ಛತಾ ಕಾರ್ಯಾಚರಣೆ ಯಶಸ್ವಿ. ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಬಿಡದಿ ಟೌನ್ಶಿಪ್ ಯೋಜನೆಗೆ ಮರುಜೀವ ನೀಡಲಾಗುತ್ತಿದ್ದು, ಇದನ್ನು ವಿಶ್ವದರ್ಜೆಯ ರಸ್ತೆಗಳು, ಮೆಟ್ರೋ ಸಂಪರ್ಕ, ಅತ್ಯಾಧುನಿಕ ಕ್ರೀಡಾಂಗಣ, ಉದ್ಯಾನವನ ಹಾಗೂ ಸುಸಜ್ಜಿತ ವಸತಿ ಒಳಗೊಂಡ ಅತ್ಯಾಧುನಿಕ ಎಐ ಸಿಟಿಯಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಈ ಬೃಹತ್ ಯೋಜನೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚಿತ್ರಣವನ್ನೇ ಬದಲಿಸಲಿದೆ, ರೈತರ ಹಿತರಕ್ಷಣೆಯು ತಮ್ಮ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ, ಹಿಂದಿನ ಸರ್ಕಾರ ಎಕರೆಗೆ ಕೇವಲ 25 ಲಕ್ಷ ರೂಪಾಯಿ ನಿಗದಿಪಡಿಸಿದ್ದರೆ ಈಗಿನ ಸರ್ಕಾರ ಪ್ರತಿ ಎಕರೆಗೆ 3 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಪರಿಹಾರ ನೀಡಲು ತೀರ್ಮಾನಿಸಿದೆ ಎಂದು ಮಾಹಿತಿ ನೀಡಿದ್ದಾರೆ. ಹಣದ ಬದಲಾಗಿ ಭೂಮಿ ಬಯಸುವ ರೈತರಿಗೆ 50% ಅಭಿವೃದ್ಧಿಪಡಿಸಿದ ಜಾಗವನ್ನು ನೀಡಲಾಗುವುದು. ಈ ಭೂಸ್ವಾಧೀನ ಪ್ರಕ್ರಿಯೆಯು ಸಂಪೂರ್ಣವಾಗಿ ಐಚ್ಛಿಕವಾಗಿದ್ದು, ಯೋಜನೆಗೆ ಜಮೀನು ನೀಡಲು ಇಷ್ಟವಿಲ್ಲದ ಯಾರ ಮೇಲೆಯೂ ಯಾವುದೇ ಒತ್ತಾಯವಿಲ್ಲ. ಯುವಜನತೆಗೆ ಅಪಾರ ಉದ್ಯೋಗಾವಕಾಶ ಸೃಷ್ಟಿಸಿ ರೈತರಿಗೆ ಗೌರವಯುತ ಜೀವನ ಒದಗಿಸಲು ಸರ್ಕಾರ ಬದ್ದವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹಿರಿಯ ಶಾಸಕ ಟಿಬಿ ಜಯಚಂದ್ರ ಅವರು ನಾಳೆಯಿಂದ ಹಂಗಾಮಿ ವಿಧಾನಸಭಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಇದೇ 13ರಿಂದ 27ರವರೆಗೆ 10 ದಿನಗಳ ಕಾಲ ನಡೆಯಲಿರುವ ಮಳೆಗಾಲದ ವಿಧಾನಸಭೆ ಅಧಿವೇಶನವನ್ನು ಅವರು ನಡೆಸಿಕೊಡಲಿದ್ದು, ನಾಳೆ ವಿಧಾನಸಭಾ ಅಧ್ಯಕ್ಷರ ಕಚೇರಿಗೆ ತೆರಳಿ ಕಾರ್ಯ ಆರಂಭಿಸಲಿದ್ದಾರೆ. ಅಧಿವೇಶನದ ಮೊದಲ ದಿನವಾದ ಗುರುವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದ ಡಿ ಸುಧಾಕರ್, ಮಾಜಿ ಪ್ರಧಾನಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ದೇವೇಗೌಡ ಸೇರಿದಂತೆ ಇತ್ತೀಚೆಗೆ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲಾಗುವುದು. ಶುಕ್ರವಾರದಿಂದ ನಿಗದಿತ ವೇಳಾಪಟ್ಟಿಯಂತೆ ಕಲಾಪ ನಡೆಯಲಿದೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರತಿಜ್ಞಾವಿಧಿ ಸ್ವೀಕರಿಸಿದ ಸಂದರ್ಭದಲ್ಲಿ ಅವರೊಂದಿಗೆ ಡಾ ಜಿ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಯಾಗಿ ಹಾಗೂ 12 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದರು. ಅವರುಗಳಿಗೆ ಖಾತೆಗಳನ್ನು ಹಂಚಿಕೆ ಮಾಡಲಾಗಿದೆ. ಆದರೆ ಕಳೆದ ಸೋಮವಾರ ನಡೆದ ಮೊದಲ ಸಂಪುಟ ವಿಸ್ತರಣೆಯಲ್ಲಿ ಸಚಿವರಾದ 19 ಸಚಿವರಿಗೆ ಖಾತೆಗಳನ್ನು ಹಂಚಿಕೆ ಮಾಡಬೇಕಿದ್ದು, ಅಧಿವೇಶನ ಆರಂಭಕ್ಕೆ ಮುನ್ನ ಸಚಿವರುಗಳಿಗೆ ಖಾತೆಗಳನ್ನು ಹಂಚುವ ಸಂಭವವಿದೆ. ಪ್ರಶ್ನೋತ್ತರ, ಗಮನ ಸೆಳೆಯುವ ಸೂಚನೆಗಳು, ವಿಧೇಯಕಗಳ ಮಂಡನೆ, ನೂತನ ವಿಧಾನಸಭಾ ಅಧ್ಯಕ್ಷರ ನೇಮಕಕ್ಕೆ ಚುನಾವಣೆ ಪ್ರಸ್ತಾವ, ಅರ್ಧ ಗಂಟೆ ಕಾಲಾವಧಿ ಚರ್ಚೆ, ಶೂನ್ಯ ವೇಳೆ, ನಿಯಮ 69ರ ಮೇರೆಗೆ ಸಾರ್ವಜನಿಕ ಮಹತ್ವದ ವಿಷಯಗಳ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ, ಅಧಿಕೃತ ನಿರ್ಣಯಗಳು, ವರದಿಗಳನ್ನು ಒಪ್ಪಿಸುವುದೂ ಸೇರಿದಂತೆ ಕಾರ್ಯಕಲಾಪಗಳ ಪಟ್ಟಿ ಸಿದ್ದಪಡಿಸಲು ಜಯಚಂದ್ರ ಅವರು ಗಮನವಹಿಸಲಿದ್ದಾರೆ. ಮುಂಗಾರು ಮಳೆ ಸಕಾಲಕ್ಕೆ ಆಗದೆ ರಾಜ್ಯದಲ್ಲಿ ಉಂಟಾಗಿರುವ ಬರ ಪರಿಸ್ಥಿತಿ, ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಿಕೆ, ಬಿಡದಿ ಟೌನ್ಶಿಪ್ ವಿಷಯಗಳು ಸದನಗಳಲ್ಲಿ ತೀವ್ರ ಚರ್ಚೆಯಾಗುವ ನಿರೀಕ್ಷೆಗಳಿವೆ. 16ನೇ ವಿಧಾನಸಭೆಯ 8ನೇ ಅಧಿವೇಶನವನ್ನು ಯಶಸ್ವಿಯಾಗಿ ನಡೆಸಲು ಅಗತ್ಯ ಸಿದ್ದತೆಗಳನ್ನು ಸೋಮವಾರದಿಂದ ಆರಂಭಿಸುವುದಾಗಿ ಟಿಬಿ ಜಯಚಂದ್ರ ಅವರು ತಿಳಿಸಿದ್ದಾರೆ. 1978ರಲ್ಲಿ ಮೊದಲ ಬಾರಿಗೆ ಶಾಸಕರಾದ ಅವರು 7 ಬಾರಿ ಶಾಸಕರಾಗಿ, 2 ಬಾರಿ ಸಚಿವರಾಗಿ, ವಿಧಾನಸಭೆಯ ಉಪನಾಯಕರಾಗಿ ಹಾಗೂ ಕರ್ನಾಟಕ ಸರ್ಕಾರದ ದೆಹಲಿ

0: ವ್ಯಾಪ್ತಿಯ ಜಿಲ್ಲೆಗಳಿಗೆ ಭೇಟಿ ನೀಡಿ ಅಲ್ಲಿನ ಬರ ಪರಿಸ್ಥಿತಿ, ಕೃಷಿ ಹಾಗೂ ರೈತರ ಸಮಸ್ಯೆಗಳ ಕುರಿತು ಸ್ಥಳ ಪರಿಶೀಲನೆ ನಡೆಸಿ ಸಮಗ್ರ ಮಾಹಿತಿ ಹಾಗೂ ವಿವರಗಳನ್ನು ಪಟ್ಟಿ ರೂಪದಲ್ಲಿ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿದೆ. ಅದರಂತೆ ಸಚಿವರು, ಶಾಸಕರು ಹಾಗೂ ಜಿಲ್ಲಾಡಳಿತದ ವತಿಯಿಂದ ಬರ ಪರಿಸ್ಥಿತಿಗೆ ಸಂಬಂಧಿಸಿದ ಮಾಹಿತಿಯನ್ನು ಸಂಗ್ರಹಿಸಿ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಹೇಳಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗದಗ ಜಿಲ್ಲೆಯಲ್ಲಿ ಉಂಟಾಗಿರುವ ಬರ ಹಾಗೂ ಬೆಳೆ ಹಾನಿಯ ಪರಿಸ್ಥಿತಿಯ ಕುರಿತು ಸಂಪುಟ ದರ್ಜೆ ಸಚಿವ ಬಸವರಾಜ ರಾಯರೆಡ್ಡಿಯವರು ಸತತ ಮೂರನೇ ದಿನವಾದ ಇಂದು ಗದಗ ಜಿಲ್ಲೆಯ ನರಗುಂದ ತಾಲೂಕಿನಲ್ಲಿ ಬೆಳೆ ಪರಿಸ್ಥಿತಿಯನ್ನು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ನರಗುಂದ ತಾಲೂಕಿನ ಚಿಕ್ಕ ನರಗುಂದ ಸರಹದ್ದಿನ ವಿವಿಧ ರೈತರ ಜಮೀನುಗಳಿಗೆ ಭೇಟಿ ನೀಡಿದ ಸಚಿವರು ಹೆಸರು, ಈರುಳ್ಳಿ ಹಾಗೂ ಹತ್ತಿ ಬೆಳೆಗಳ ಸ್ಥಿತಿಗತಿಯನ್ನು ಪರಿಶೀಲಿಸಿದರು. ಮಳೆಯ ಕೊರತೆಯಿಂದ ಬೆಳೆಗಳ ಮೇಲೆ ಉಂಟಾಗಿರುವ ಪರಿಣಾಮದ ಕುರಿತು ಅಧಿಕಾರಿಗಳು ಹಾಗೂ ರೈತರಿಂದ ಮಾಹಿತಿ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಸ್ಥಳೀಯ ರೈತ ಮುಖಂಡರೊಂದಿಗೆ ಸಂವಾದ ನಡೆಸಿದ ಸಚಿವ ಬಸವರಾಜ ರಾಯರೆಡ್ಡಿಯವರು ಬರದಿಂದ ರೈತರು ಎದುರಿಸುತ್ತಿರುವ ಸಮಸ್ಯೆಗಳು, ಬೆಳೆಹಾನಿಯ ಪ್ರಮಾಣ ಹಾಗೂ ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಮಾಹಿತಿ ಪಡೆದರು. ರೈತರ ಸಂಕಷ್ಟಕ್ಕೆ ಸ್ಪಂದಿಸುವ ನಿಟ್ಟಿನಲ್ಲಿ ಸರ್ಕಾರದ ಮಟ್ಟದಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದರು. ಬೆಂಗಳೂರು ಕೇಂದ್ರ ನಗರಪಾಲಿಕೆ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಕಾಪಾಡುವುದು ಹಾಗೂ ತ್ಯಾಜ್ಯಮುಕ್ತ ನಗರಪಾಲಿಕೆಯನ್ನಾಗಿಸಿ ಸುಂದರ ನಗರವನ್ನಾಗಿ ರೂಪಿಸಲು ನಗರಪಾಲಿಕೆ ವ್ಯಾಪ್ತಿಯ 6 ವಿಭಾಗಗಳಲ್ಲಿನ ಮೆಟ್ರೋ ಹಾಗೂ ರೈಲು ಮಾರ್ಗಗಳ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿಶೇಷ ಸ್ವಚ್ಛತಾ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಕೈಗೊಳ್ಳಲಾಗಿದೆ ಎಂದು ಪಾಲಿಕೆಯ ಆಯುಕ್ತರಾದ ಜಗದೀಶ್ ಜಿ ಅವರು ತಿಳಿಸಿದ್ದಾರೆ. ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರು ಕೇಂದ್ರ ನಗರಪಾಲಿಕೆ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಕಾಪಾಡುವುದು ಹಾಗೂ ತ್ಯಾಜ್ಯಮುಕ್ತ ನಗರಪಾಲಿಕೆಯನ್ನಾಗಿಸಿ ಸುಂದರ ನಗರವನ್ನಾಗಿ ರೂಪಿಸಲು ಹಾಗೂ ಸ್ವಚ್ಛ ಸರ್ವೇಕ್ಷಣಾ 2025-26 ಶ್ರೇಯಾಂಕ ಪಟ್ಟಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಉತ್ತಮ ಸ್ಥಾನ ಗಳಿಸಬೇಕಾಗಿದೆ ಎಂದರು. ಈ ನಿಟ್ಟಿನಲ್ಲಿ ಬೆಂಗಳೂರು ಕೇಂದ್ರ ನಗರಪಾಲಿಕೆ ವತಿಯಿಂದ ಹಮ್ಮಿಕೊಂಡಿರುವ 3ನೇ ಹಂತದ ವಿಶೇಷ ಸ್ವಚ್ಛತಾ ಅಭಿಯಾನದ ಕಾರ್ಯಕ್ರಮಕ್ಕೆ ಈಗಾಗಲೇ ರೂಪಿಸಲಾಗಿರುವ ಸ್ವಚ್ಛತಾ ಕಾರ್ಯ ವೇಳಾಪಟ್ಟಿಯಂತೆ ಕೇಂದ್ರ ನಗರಪಾಲಿಕೆ ವ್ಯಾಪ್ತಿಯ 6 ವಿಭಾಗಗಳಲ್ಲಿ ಮೆಟ್ರೋ ಹಾಗೂ ರೈಲು ಮಾರ್ಗಗಳ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿಶೇಷ ಸ್ವಚ್ಛತಾ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಯುವಜನರು ಕ್ರಿಯಾಶೀಲರಾಗಿ ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡು ದೇಶದ ಅಭಿವೃದ್ಧಿಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲು ಮ್ಯಾರಥಾನ್ ಓಟದ ಕ್ರೀಡೆಗಳು ಹೆಚ್ಚು ಸಹಕಾರಿಯಾಗುತ್ತವೆ. ಈ ನಿಟ್ಟಿನಲ್ಲಿ ಯುವಜನರು ಹೆಚ್ಚು ಹೆಚ್ಚು ಕ್ರೀಡಾ ಚಟುವಟಿಕೆಗಳಲ್ಲಿ ಸ್ವಯಂ ಪ್ರೇರಿತರಾಗಿ ಭಾಗವಹಿಸಬೇಕೆಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು ಕರೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಜಿಲ್ಲಾಡಳಿತ, ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಯೋಗದಲ್ಲಿ ಇಂದು ನಂದಿ ಗಿರಿಧಾಮದ ತಪ್ಪಲಿನಿಂದ ನಂದಿ ಗಿರಿಧಾಮದ ತುದಿಯವರೆಗೆ ಹಮ್ಮಿಕೊಂಡಿದ್ದ 21 ಕಿಲೋಮೀಟರ್ ನಂದಿ ಹಿಲ್ಸ್ ಮಾನ್ಸೂನ್ ಮ್ಯಾರಥಾನ್ಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಯುವಜನತೆ ದೇಶದ ಸಂಪತ್ತು. ಯುವಜನರು ಕ್ರಿಯಾಶೀಲರಾಗಿ ಓಟ ಸೇರಿದಂತೆ ವಿವಿಧ ಕ್ರೀಡಾ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡಲ್ಲಿ ಅದು ಅವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸದೃಢತೆಗೆ ಪೂರಕವಾಗುವುದಲ್ಲದೆ ದೇಶದ ಅಭಿವೃದ್ಧಿಗೂ ಬೆಂಬಲವಾಗುತ್ತದೆ ಎಂದು ತಿಳಿಸಿದರು. ಕರ್ನಾಟಕ ಸರ್ಕಾರದ ಕ್ರೀಡಾ ಇಲಾಖೆ ಇಂತಹ ದೂರದೃಷ್ಟಿಯನ್ನು ಇಟ್ಟುಕೊಂಡು ನಂದಿ ಹಿಲ್ಸ್ ಮಾನ್ಸೂನ್ ಮ್ಯಾರಥಾನ್ ಆಯೋಜಿಸಿದೆ. ಈ ಮ್ಯಾರಥಾನ್ನಲ್ಲಿ ಯುವಜನರು ಮಾತ್ರವಲ್ಲದೆ ಮಧ್ಯಮ ವಯಸ್ಕರು ಮತ್ತು 60 ವರ್ಷ ದಾಟಿದ ಹಿರಿಯ ನಾಗರಿಕರು ಅತ್ಯಂತ ಉತ್ಸಾಹ ಮತ್ತು ಆಸಕ್ತಿಯಿಂದ ಭಾಗವಹಿಸಿರುವುದು ಸಕಾರಾತ್ಮಕ ಬೆಳವಣಿಗೆ ಎಂದರು. ಉತ್ತರ ಕರ್ನಾಟಕದ ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂತೆ ತರಬೇತಿ ನೀಡುವ ಅತ್ಯುತ್ತಮ ಶಿಕ್ಷಣ ಸಂಸ್ಥೆಯೊಂದನ್ನು ಕಟ್ಟುವ ನಿಟ್ಟಿನಲ್ಲಿ ಪ್ರಮುಖ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಇಂದು ಹುಬ್ಬಳ್ಳಿಯಲ್ಲಿ ಏರ್ಪಡಿಸಿದ ರಾಜ್ಯಮಟ್ಟದ ಪೂರ್ವಭಾವಿ ಸಮಾಲೋಚನಾ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಡದಿ ಟೌನ್ಶಿಪ್ ಯೋಜನೆಗೆ ಮರುಜೀವ, ಅತ್ಯಾಧುನಿಕ ಎಐಸಿಟಿಯಾಗಿ ಅಭಿವೃದ್ಧಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಧಾನಸಭಾ ಹಂಗಾಮಿ ಅಧ್ಯಕ್ಷರಾಗಿ ಹಿರಿಯ ಶಾಸಕ ಟಿಬಿ ಜಯಚಂದ್ರ ಆಯ್ಕೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ, ಬೆಳೆಗಳ ಸ್ಥಿತಿಗತಿ ಕುರಿತು ಸಮಗ್ರ ಮಾಹಿತಿ ಸಂಗ್ರಹ, ಸಚಿವ ಎನ್ ಚಲುವರಾಯಸ್ವಾಮಿ.

0: ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯ 6 ವಿಭಾಗಗಳಲ್ಲಿ ವಿಶೇಷ ಸ್ವಚ್ಛತಾ ಕಾರ್ಯಾಚರಣೆ ಯಶಸ್ವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಸಮಯ ಆಗಿದೆ 2:40:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಬಾಳಬೆಳಕು ಇಂದಿನ ಬಾಳಬೆಳಕು ಕಾರ್ಯಕ್ರಮದಲ್ಲಿ ಸಂಸ್ಕೃತ ಶಿಕ್ಷಕಿ ಆರತಿ ಷಡಬಾಳ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.
2: ಇವತ್ತಿನ ಬಾಳಬೆಳಕು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಆರತಿ ಷಡಬಾಳ್ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ.
2: ಈಗ ತಾವು ಸಂಸ್ಕೃತ ಕಲಿಕೆ ಈ ಕ್ಷೇತ್ರದಲ್ಲಿ ಸಾಕಷ್ಟು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ.
3: ನನಗೆ ಇದು ಈ ಸಂಸ್ಕೃತ ಭಾಷೆ ಇಷ್ಟ ಆಗಿದ್ದು ಚಿಕ್ಕಂದಿನಿಂದಲೂ ನಾವೆಲ್ಲ ಲಲಿತಾ ಸಹಸ್ರನಾಮ ಸೌಂದರ್ಯ ಲಹರಿ ಎಲ್ಲ ಹೇಳ್ತಾ ಇದ್ವಿ. ಆದರೆ ಅದರ ಅರ್ಥನೂ ತಿಳ್ಕೋಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಯಾವಾಗ ಅಂದರೆ ನನ್ನ ಸುಮಾರು 64ನೇ ವರ್ಷದಲ್ಲಿ ನಾನು ಶುರು ಮಾಡಿದ್ದು. ಈಗ ನನಗೆ 70 ವರ್ಷ. ಯಾಕೆ ಅವಾಗ ಕರೋನಾ ಬಂತಲ್ವಾ, ಕರೋನಾ ಬಂದಾಗ ಏನು ಮಾಡೋದು, ಕರೋನಾ ಬಂದಾಗ ಏನಾದರೂ ಸಮಯ ಕಳಿಬೇಕಲ್ಲ ಅಂತ ವಿಚಾರ ಮಾಡಿ ನಮ್ಮನೆಯವರು ತುಂಬ ಸಹಕಾರ ಕೊಟ್ಟರು. ಸಂಸ್ಕೃತ ಭಾರತಿ ಅನ್ನೋದು ನಮಗೆ ಅವಾಗ ಪರಿಚಯ ಆಯಿತು. ಅಷ್ಟರವರೆಗೂ ನಮ್ಮ ಸಂಸ್ಕೃತ ಭಾರತಿ ಅಂತ ಗೊತ್ತಿರಲಿಲ್ಲ. ಸಂಸ್ಕೃತ ಭಾರತಿಯಲ್ಲಿ ಏನು ಅಂದರೆ ಹೀಗೆ ನಾನು ಹೇಳಿದ ಹಾಗೆ 10 ದಿವಸಗಳ ಸಂಭಾಷಣ ಶಿಬಿರದಿಂದಲೇ ನಾನು ಶುರು ಮಾಡಿದ್ದೆ ಇದನ್ನೆಲ್ಲ. ಆಮೇಲೆ ನನಗೆ ತುಂಬ ಇಂಟ್ರೆಸ್ಟ್ ಬಂತು, ನನಗೆ ಕಲಿಸ್ಬೇಕು ಅಂತ. ಮೊದಲಿಂದನೂ ನಾನು ಬಾಲವಿಹಾರ ಚಿಕ್ಕದಲ್ಲಿ ಪಾಠ ಮಾಡ್ತಾ ಇದ್ದೆ. ಹಂಪೆ ಅಂತ ನಮ್ದು ತಾಯಿ ಮನೆ, ಅಲ್ಲಿ ನಾವು ಬೆಳೆದಿದ್ದು ಹುಟ್ಟಿದ್ದು ಎಲ್ಲಾನು.
2: ಬಳ್ಳಾರಿ ಜಿಲ್ಲೆ ಹಂಪೆ.
3: ಹೌದು, ಬಳ್ಳಾರಿ ಜಿಲ್ಲೆ ಹಂಪೆ.
2: ಹಂಪೆ ಗೊತ್ತಿರದೇ ಇರೋರು ಯಾರಿಲ್ಲ,
3: ಯಾರು ಇಲ್ಲ.
2: ತಾವು ಮೂಲತಃ ಎಲ್ಲಿಯವರಾಗಾದ್ರೆ ಬಳ್ಳಾರಿ ಜಿಲ್ಲೆ ಹಂಪೆಯವರೇ?
3: ಹೌದು, ಬಳ್ಳಾರಿ ಜಿಲ್ಲೆ ಹಂಪೆಯಲ್ಲೇ ನಾವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲಾನು.
2: ಆಮೇಲೆ ಮದುವೆಯಾಗಿ ನೀವು ಹೋದ್ರಿ ಎಲ್ಲಿಗೆ, ಬೆಳಗಾವಿಗೆ.
3: ಹೌದು.
2: ಅಲ್ಲಿ ಹೋದಾಗ ಈಗ ಆರಂಭದಲ್ಲಿ ಗೃಹಸ್ಥ ಜೀವನ ನಡೀತದೆ, ಆರಂಭದಲ್ಲಿ ಸಂಸಾರದ ಜೀವನ, ಅದರ ಕಡೆನೆ ಗಮನ ಇರುತ್ತೆ. ಈ ಕಲಿಬೇಕನ್ನೋ ಉತ್ಸಾಹ ಅದು ಯಾವಾಗ ಬಂತು ನಿಮಗೆ? ಅದು ವಿಶೇಷವಾಗಿ ಸಂಸ್ಕೃತ ಕಡೆಗೆ ನಿಮ್ಮ ಒಲವು ಹೇಗೆ ಬೆಳೀತು? ಮತ್ತೆ ನೀವು ನಿಮ್ಮ ಮನೆಯವರು ಸಹಕಾರ ಕೊಟ್ಟರು ಅಂತ ಹೇಳಿದ್ರಿ, ಅವರು ಏನಾದರೂ ಮೊದಲು ಸಂಸ್ಕೃತ ಏನಾರ ಕಲಿಸ್ತಿದ್ರ, ಅವರ ಆಸಕ್ತಿ ಹಾಗೇನಾದ್ರು ಇತ್ತಾ?
3: ಸಂಸ್ಕೃತಕ್ಕೆ ಹೇಗೆ ಉತ್ಸಾಹ ಬಂತು ಅಂದ್ರೆ, ಒಂದು ಹಂತಕ್ಕೆ ಬಂದ್ವಿ, ನಮ್ಮ ಕುಟುಂಬ ಎಲ್ಲ, ಅತ್ತೆ ಮಾವ ಇದ್ರು, ಮೈದ್ನಂದಿದ್ರು, ಅವ್ರದ್ದೆಲ್ಲ ನಾನು ಮನೆಗೆ ಹಿರಿಸೊಸೆ, ಎಲ್ಲ ಜವಾಬ್ದಾರಿ ಮುಗಿಳ್ತು. ಆಮೇಲೆ ನಮ್ಮ ಮಕ್ಕಳು ಕೂಡ ದೊಡ್ಡವರಾದರು, ಅವ್ರಿಗೂ ಮದುವೆ ಆಯಿತು, ಮಕ್ಕಳಾಯ್ತು, USLಲೆಲ್ಲ ಇದ್ದರು, ಅಲ್ಲೂ ಹೋಗಿ ಬಂದ್ವಿ. ಇನ್ನು ಅದಾದಮೇಲೆ ನಾವೇನು ಮಾಡೋದು, ಮಕ್ಕಳದು ಒಂದು ಸಂಸಾರ, ಅವರವರು ಸೆಟ್ಲ್ ಆಗಿರ್ತಾರೆ, ನಮ್ಮ ಅವಶ್ಯಕತೆ ಅವ್ರಿಗಿರೋದಿಲ್ಲ. ನಾವು ಒಂದು ಹಂತದವರೆಗೂ ಮಕ್ಕಳನ್ನ ಬೆಳೆಸಿ ದೊಡ್ಡವ್ರನ್ನ ಮಾಡಿ ಮೊಮ್ಮಕ್ಕಳು ಬಂದ ಮೇಲೆ ನಾವು ಈ ನಿರ್ಧಾರ ತೊಗೊಂಡಿದ್ದು. ಅಲ್ಲಿವರೆಗೂ ನಮಗೇನು ಮಾಡೋಕ್ಕೆ ಅವಕಾಶ ಇರಲ್ಲ, ಸಮಯ ಇರಲ್ಲಲ್ಲ, ನಮ್ಮದೊಂದು ಜವಾಬ್ದಾರಿ
2: ಇರುತ್ತೆ,
3: ಅದನ್ನೆಲ್ಲ ಮುಗಿಸಿದ ಮೇಲೆ ನಾವು ಇಲ್ಲಿಗೆ ಏನಾದರೂ ನಾವೊಂದೇನಾದರೂ ಮಾಡಬೇಕಲ್ಲ, ನಮ್ಮ ಒಳಗೆ ಆಸೆ ಏನು ಹುದುಗಿರುತ್ತೋ ಅದನ್ನು ಹೊರಗಡೆ ತರಬೇಕು ಅನ್ನೋದು ಉದ್ದೇಶ. ನಮ್ಮ ಮನೆಯವರು ತುಂಬ ಸಹಕಾರ ಕೊಟ್ಟರು. ಅವರು ಫಸ್ಟ್ ಆರಂಭ ಮಾಡಿದ್ದೇ ಅವರು ಪರೀಕ್ಷೆಗಳನ್ನು, ಅವರು ಪರೀಕ್ಷೆಗಳನ್ನು ಬರೆದು ಆರಂಭ ಮಾಡಿ 4 ಪರೀಕ್ಷೆಗಳನ್ನು ಬರೆದು ಪಾಸಾಗಿ ಎಲ್ಲ ಮಾಡಿದರು. ಆದರೆ ಅವ್ರಿಗೆ ಹವ್ಯಾಸ ಬೇರೆ, ಹಿಂದೂಸ್ತಾನಿ ಸಂಗೀತ ಡ್ರಾಯಿಂಗ್ ಕಲಿಕೆಯಲ್ಲಿ ಅವ್ರಿಗೆ ಹವ್ಯಾಸ ಇರೋದರಿಂದ ಅವರು ಅದರಲ್ಲಿ ಮುಂದುವರ್ಸ್ಕೊಂಡು ಹೋದರು. ನಾನು ಈ ಸಂಸ್ಕೃತದಲ್ಲಿ ನನಗೆ ಆಸಕ್ತಿ ಇರೋದರಿಂದ ನಾನು ಇದನ್ನು ಮುಂದುವರ್ಸ್ಕೊಂಡು ಹೋದೆ. ಸುಮಾರು ಶಿಬಿರಗಳನ್ನೆಲ್ಲ ಮಾಡ್ತಾ ಇದ್ದೀನಿ, ಮಾಡ್ತೀನಿ ಕೂಡ. ಇನ್ನೂ ಹೆಚ್ಚು ಹೆಚ್ಚು ನನಗೆ ಸಂಸ್ಕೃತ ಕಲಿಬೇಕು ಅಂತ ಇನ್ನೂ ಆಸೆ ಜಾಸ್ತಿ.
2: ಇನ್ನೂ ಆಸೆ ಇದೆ ನೋಡಿ, ನಿಮಗೆ ಇವಾಗ 70 ಆದ್ರೂ ನಿಮ್ಮ ಉತ್ಸಾಹ ಒಂಚೂರು ಕೂಡ ಕುಗ್ಗಿಲ್ಲ. ವಿಶೇಷವಾಗಿ ಕಲಿಸ್ಬೇಕು ಅಂತ ಅನ್ನೋ ಮನೋಭಾವ ಅದು ಬಹಳ ಮುಖ್ಯ ಆಗುತ್ತೆ. ಕಲಿಬೇಕನ್ನೋ ಆಸಕ್ತಿನೂ ಇರುತ್ತೆ, ಮತ್ತು ಸಂಸ್ಕೃತ ಈಗ ಬಹಳ ಜನರಿಗೆ ತಲುಪಿಲ್ಲ. ಒಂದು ಕಾಲದಲ್ಲಿ ಸಂಪದ್ಭರಿತವಾದಂತಹ ಭಾಷೆ, ಇವತ್ತು ಇನ್ನೂ ಸ್ವಲ್ಪ ಕಲಿಸ್ಬೇಕು ಅಂತ ಅಗತ್ಯತೆಯನ್ನು ನಾವು ಇವತ್ತು ಮನಗಂಡಿದ್ದೇವೆ. ಹಾಗಾಗಿ ಎಲ್ಲೆಲ್ಲಿ ಕಲಿಸೋಕೆ ಸಾಧ್ಯ ಅಂತ ಅನ್ನೋದಾಗಲಿ, ಮತ್ತು ಕಲಿಸುವಂಥ ಶಿಕ್ಷಕರು ಕೂಡ ಬೇಕಾಗತ್ತೆ. ಸಂಸ್ಕೃತವನ್ನು ಪರಿಣಾಮಕಾರಿಯಾಗಿ ತಲುಪಿಸೋ ಕೆಲಸ ಕೂಡ ಅದು ಬಹಳ ಮುಖ್ಯ. ಈಗ ಈ ಸಂಸ್ಕೃತ ಕಲಿಸ್ಲಿಕ್ಕೆ ಈ ತೊಡಗಿದ್ದು ಎಷ್ಟು ವರ್ಷ ಆಯಿತು?
3: ನಾನು ಸಂಸ್ಕೃತ ಕಲಿಕೆಗೆ ತೊಡಲಿಕ್ಕೆ ಜಾಸ್ತಿ ವರ್ಷ ಆಗಿಲ್ಲ, ಆ ಕರೋನಾ ಸಮಯದಲ್ಲೇ ನಾನು ಆರಂಭ ಮಾಡಿದ್ದು ಅಷ್ಟೇನೆ. ಸುಮಾರು 64 ಅಂದರೆ ಒಂದು 6-7 ಆಗಿರ್ಬೋದು ನಾನು ಸಂಸ್ಕೃತ ಕಲಿಕೆಯನ್ನು ಶುರು ಮಾಡಿ ಈಗ ಹೇಳುವಷ್ಟು ಕಲಿಸೋಷ್ಟು ಮಟ್ಟಿಗೆ ಬಂದಿದ್ದೀನಿ. ನನ್ನ ಸಂಸ್ಕೃತದಲ್ಲಿ ಎಂ ಎ ಮಾಡಬೇಕು ಅಂತ ಆಸೆ ಇದೆ, ಆದರೆ ನನಗೆ ಯಾವುದು ಡಿಗ್ರಿ ಇಲ್ಲ, ಬೇಸಿಕ್ ಡಿಗ್ರಿ ಇರಬೇಕಲ್ಲ, ಪದವಿ ಇರಬೇಕು.

0: ಅದಕ್ಕೆ ನನಗೆ ಯಾವ ಪದವಿ ಇಲ್ಲೋ ಇರೋದ್ರಿಂದ ನಾವು ಎಂ ಎ ಸಂಸ್ಕೃತ ಮಾಡೋಕ್ಕಾಗಲ್ಲ. ನಾನು ಮತ್ತೆ ಬಿ ಎ ಮಾಡಿನೇ ಆಮೇಲೆ ಸಂಸ್ಕೃತ ಎಂ ಎ ಮಾಡೋಕ್ಕೆ ಅವಕಾಶ ಇರುತ್ತೆ
1: ಅಲ್ವಾ.
0: ಅದಕ್ಕೆ ನನಗೇನು ಅಂದರೆ ಚಿಕ್ಕ ಮಕ್ಕಳಿಗೆ ಕಲಿಸ್ಬೇಕು ಅನ್ನೋದು ಬಹಳ ಉದ್ದೇಶ. ಯಾಕೆಂದ್ರೆ ಈಗೆಲ್ಲರೂ ಆಂಗ್ಲ ಭಾಷೆಗೆ ಬೆನ್ನು ಹತ್ತಿದಾರಲ್ಲ. ಈಗ ಒಂದು ಉದಾಹರಣೆಗೆ ತಗೋಬೇಕು ಅಂದರೆ ಈಗ ಮಳೆ ಬರೋ ಕಾಲದಲ್ಲಿ ಮಳೆ ಬರಲಿ ಅಂತ ಹೇಳೋದು ಬಿಟ್ಟು ರೈನ್ ರೈನ್ ಗೋ ಅವೇ ಕಮ್ ಅಗೇನ್ ಅನ್ನೋದಾರೆ. ನಮ್ದಂತ ಸಂಸ್ಕೃತಿ ಅಲ್ಲ ನಾವು, ಹುಯ್ಯೋ ಹುಯ್ಯೋ ಮಳೆ ರಾಯ ಅನ್ನೋ ಸಂಸ್ಕೃತಿ ಅವ್ರು ನಾವು. ಇವರು ರೈನ್ ರೈನ್ ಗೋವೆ ಅನ್ನೋದು. ಆಮೇಲೆ ಕರಾಗ್ರೆ ವಸತೆ ಲಕ್ಷ್ಮೀಹಿ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತಾ ಗೌರಿ ಪ್ರಭಾತೆ ಕರದರ್ಶನಂ. ಆ ತರ ಹೇಳೋ ಕಾಲದ ಇದ್ದಿದ್ದು ಒಂದು. ಈಗ ಅದೇನ್ ಮಾಡ್ತಿದ್ದಾರೆ ಅವರು, ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ ಅಂತ. ಅದೆಲ್ಲ ನನಗೆ ಬೇಡ. ನನಗೆ ಬೇಕಾಗಿರೋದು ಅಂದರೆ ಮಕ್ಕಳು ಸಂಸ್ಕೃತ ಕಲೀಲಿ. ಸಂಸ್ಕೃತದ ಕಲಿತರೆ ತುಂಬ ಹಲವಾರು ಅದರಲ್ಲಿ ನಮಗೆ ಲಾಭಗಳೇ ಜಾಸ್ತಿ ಇರೋದು. ಒಂದು ಪ್ರಾಣಾಯಾಮ ಆಗಿರ್ಬೋದು, ಮತ್ತು ನಮ್ಮ ಉಚ್ಛ್ವಾಸ ನಿಶ್ವಾಸ. ಯಾಕೆಂದರೆ ಸ್ವರಗಳು ಎಲ್ಲಿಂದ ಉತ್ಪತ್ತಿ ಆಗ್ತವೆ? ನಮ್ಮ ಕಂಠದಿಂದ ಸ್ವರಗಳು ಉತ್ಪತ್ತಿ. ಆ ಉತ್ಪತ್ತಿ ಸ್ಥಾನವನ್ನು ನಾವು ಕರೆಕ್ಟಾಗಿ ಬಳಸಿದಾಗ ನಮಗೆ ಪ್ರಾಣಾಯಾಮ ಆಗುತ್ತದೆ. ಒಂದು ವಿಭಕ್ತಿ ಪ್ರತ್ಯಯಗಳನ್ನ ತಗೊಂಡು ಅದು 21 ಸಾರಿ ಹೇಳಿದ್ರೆ ನಮಗೆ ಎಷ್ಟೋ ಒಂದು ರೋಗಗಳು ವಾಸಿಯಾಗ್ತವೆ ಅನ್ನೋದು ಮೊದಲಿಂದನೂ ಋಷಿಮುನಿಗಳು ಕಂಡು ಹಿಡ್ಕೊಂಡೇ ಬಂದಿದ್ದಾರೆ. ಇದನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು. ಚಿಕ್ಕ ಮಕ್ಕಳಿಗೆ ನಾನು ಜಾಸ್ತಿ ಪಾಠ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ನಾನು ನಮ್ಮ ಮನೆಯಲ್ಲೂ ಸಹ ಬಾಲಕೇಂದ್ರ ಪಾಠ ಮಾಡ್ತೀನಿ. ಸುಮಾರು ಮಕ್ಕಳು ಕಲಿತಿದ್ದಾರೆ. ಈಗ 3 ವರ್ಷದಿಂದನೂ ಪಾಠ ಮಾಡ್ತಾನೆ ಇದ್ದೀನಿ.
1: ಮಕ್ಕಳು ತುಂಬಾ ಉತ್ಸಾಹ
0: ತೋರಿಸ್ತಾರೆ. ಪೇರೆಂಟ್ಸ್ ಅಂದ್ರೆ ಪೋಷಕರು ಸಹ ಈಗೀಗ ತುಂಬಾ ಅವೇರ್ನೆಸ್ ಬಂದಿದೆ. ಅವ್ರಿಗೂ ಸಹ ಸಂಸ್ಕೃತ ಕಲಿಕೆಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾರೆ, ಕಲಿಸ್ತಾರೆ, ಕಳಿಸ್ತಾರೆ ಕೂಡ ಮನೆಗಳಿಗೆ.
1: ಈಗ ನೇರವಾಗಿ ಖುದ್ದಾಗಿ ಕ್ಲಾಸಿಗೆ ಆಫ್ಲೈನ್ ಅಂತ ಹೇಳಿ ಬಂದು ಕಲಿಯೋಕೆ ಸ್ವಲ್ಪ ಕಷ್ಟ ಆಗ್ಬೋದು. ಮತ್ತೆ ಎಲ್ಲರೂ ಇವಾಗ ಮೊಬೈಲ್ ಕೈಲಿ ಹಿಡ್ಕೊಂಡಿರೋದ್ರಿಂದ ಮತ್ತು ಆನ್ಲೈನ್ನಲ್ಲೇ ಪ್ರತಿಯೊಂದು ವಿದ್ಯೆ ನಮಗೆ ದಕ್ಕಲಿ ಅಂತ ನಾವು ಮನೋಭಾವ ಇರೋದ್ರಿಂದ ಆನ್ಲೈನ್ನಲ್ಲಿ ಕಲಿಬೇಕಂತ ಬಯಸ್ತಾರೆ. ಅವರಿಗೆ
0: ನಿಜ ಹೇಳಬೇಕು ಅಂದರೆ ನನಗೆ ಆನ್ಲೈನಲ್ಲಿ ಪಾಠ ಮಾಡೋಕ್ಕೆ ಇಷ್ಟ ಇಲ್ಲ. ನಾನು ಯಾವತ್ತಿದ್ರೂ ಮಕ್ಕಳ ಎದುರುಗಡೆ ನಮಗೆ ಮತ್ತು ಮಕ್ಕಳಿಗೆ ಸಂವಹನ ಇರಬೇಕು ಅನ್ನೋ ಒಂದು ಉದ್ದೇಶ. ಮುಖತಃ ಅವ್ರ ಭಾವನೆಗಳು ನಮ್ಮ ಭಾವನೆಗಳನ್ನು ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅಂತ ಹೆಚ್ಚು ಹತ್ತಿರವಾಗ್ತಾರೆ ನಮಗೆ.
1: ಹೌದು,
0: ಒಂದು ಆನ್ಲೈನಲ್ಲಿ ಪಾಠ ಮಾಡಿದ್ರು ಕೂಡ ಅವರು ಒಂದು ಸತಿ ಕೂತ್ಕೊಂಡಿರ್ತಾರೆ, ಎದ್ದು ಹೋಗ್ತಾರೆ, ಓಡಾಡ್ತಿರ್ತಾರೆ, ಅಷ್ಟು ಗಮನ ಇರಲ್ಲ ಅವರಿಗೆ. ಇಲ್ಲಾದರೆ ಒಂದು ನಮ್ಮದೊಂದು ರೂಮು ಪಕ್ಕದಲ್ಲಿ ವಿದ್ಯಾರ್ಥಿಗಳು, ನಾನು ಎದುರುಗಡೆ ಇರ್ತೀನಿ, ಹೆಚ್ಚು ಅವಕಾಶ ಇರುತ್ತೆ ಅವ್ರಿಗೆ. ಜಾಸ್ತಿ ಕಲಿಯೋಕ್ಕೆ ಹೆಚ್ಚು ಅವಕಾಶ, ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಹೆಚ್ಚು ಅವಕಾಶ. ಆಮೇಲೆ ವಸ್ತುಗಳನ್ನು ತೋರಿಸ್ಬೋದು ನಾವು. ವಸ್ತುಗಳನ್ನು ತೋರಿಸಿ ಒಂದು ತೋರು ಪತ್ರಗಳನ್ನು ತೋರಿಸ್ಬಿಟ್ಟು ಒಂದು ಕಥೆ ಬರೆದಿದ್ದನ್ನು ತೋರಿಸಿ ಅದ್ರ ಬಗ್ಗೆ ಪಾಠ ಮಾಡಿದ್ರೆ ಮಕ್ಕಳು ಮನಸ್ಸಲ್ಲಿ ನೋಡಿರ್ತಾರಲ್ಲ ಅದು ಕೂತ್ಕೊಂಡ್ಬಿಟ್ಟು ಹೆಚ್ಚು ಬೇಗನೆ ಕಲಿಯೋಕ್ಕೆ ಅವ್ರಿಗೆ ಅವಕಾಶ ಇರುತ್ತದೆ ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ನಾನು ಜಾಸ್ತಿ ಇಷ್ಟಪಡೋದು ಅಂತಂದ್ರೆ ಆಫ್ಲೈನ್ ಸಾಕ್ಷಾತ್ ಪಾಠ ಮಾಡೋದು.
1: ಸರಿ ಸರಿ, ಈಗ ನಾವು ಯಾವ ರೀತಿ ಕಲಿಸ್ತೀವಿ ಮತ್ತೆ ನಮಗೂ ಕೂಡ ಆಸಕ್ತಿ ಇನ್ನೂ ಹೆಚ್ಚಾಗಬೇಕು, ಬೆಳಿಬೇಕು ಅಂತಂದಾಗ, ನಾವು ಈ ಕ್ಷೇತ್ರದಲ್ಲಿ ಮುಂದುವರಿಬೇಕಂತಂದಾಗ ನಮ್ಮದೇ ಆದಂತಹ ಕಲಿಸುವ ಮಾರ್ಗವನ್ನು ಅನುಸರಿಸಬೇಕಾಗತ್ತೆ. ಹಾಗಾಗಿ ತಾವು ಈ ದಿಶೆಯಲ್ಲಿ ಸಾಕಷ್ಟು ಶ್ರಮ ಹಾಕಿದ್ದೀರಿ ಮತ್ತು ನಿಮ್ಮ ಕಾಳಜಿ ಇದೆಯಲ್ಲ ಅದು ಇನ್ನೊಬ್ಬರಿಗೆ ಗೊತ್ತಿರುತ್ತೆ, ಪಾಲಕರಿಗೆ ಗೊತ್ತಾಗುತ್ತೆ, ಮಕ್ಕಳನ್ನು ಕಳಿಸ್ತಾರೆ. ಮತ್ತು ಪಾಲಕರೇ ಒಂದಿಷ್ಟು ನಾವ್ಯಾಕೆ ಕಲಿಬಾರ್ದು ಅಂತಂತ ಹೇಳೋ ಒಂದು ಬರುತ್ತೆ. ಆಮೇಲೆ ಏನೋ ಒಂದು ಓದಿದಾಗ ಕಾವ್ಯಗಳು ಬೇರೆ ಬೇರೆ ಪುರಾಣಗಳು ಎಲ್ಲ ಓದಿದಾಗ ಅದನ್ನು ಹೇಗೆ ನಾವು ಅರ್ಥ ಮಾಡ್ಕೋಬೇಕು, ಅದರ ನಿಜವಾದ ಅರ್ಥ ಏನು ಅಂತ ಅನ್ನೋದನ್ನು ಕೂಡ ಅರಿತುಕೋಬೇಕಂತಂದರೆ ಸಂಸ್ಕೃತ ಕಲಿಕೆ ಮುಖ್ಯ ಆಗುತ್ತೆ. ಮತ್ತು ನಮ್ಮ ನೆರೆಹೊರೆಯವರು, ಅಕ್ಕಪಕ್ಕದವರು, ಸಂಬಂಧಿಕರು ಎಲ್ಲ ಇರ್ತಾರೆ. ಇಂಥ ಒಂದು ಕೆಲಸದಲ್ಲಿ ತೊಡಗಿದ್ದಾರೆ ಅಂತಂದರೆ ನಮಗೆ ಒಂದು ವಿಶೇಷವಾದಂಥ ಗೌರವ ಇರುತ್ತೆ. ಗೃಹಿಣಿಯಾಗಿ ಮನೆಯ ಜವಾಬ್ದಾರಿಯನ್ನು ಹೊತ್ತು ಅದನ್ನು ವ್ಯವಸ್ಥಿತವಾಗಿ ಮಾಡಿ ಅದರಲ್ಲಿ ಸಫಲತೆಯನ್ನು ಕಾಣೋದು ಒಂದು, ಆದರೆ ಇತರ ಎಲ್ಲ ಚಟುವಟಿಕೆಗೆ ಇಟ್ಕೊಂಡು ನಾವು ನಮ್ಮ ಜೀವನವನ್ನು ನಡೆಸುವಾಗ ಇಳಿ ವಯಸ್ಸಲ್ಲಿ ಏರು ಮುಖದಲ್ಲಿ ನಾವು ಬದುಕಬಹುದು, ಚೈತನ್ಯಶೀಲರಾಗಿ ಬದುಕಲಿಕ್ಕೆ ಸಾಧ್ಯ ಇದೆ. ಮನುಷ್ಯನಿಗೆ ವಯಸ್ಸಾಗ್ತಾ ಆಗ್ತಾ ಹೋದಂಗೆ ಇನ್ನೇನು ಒಬ್ಬಳು ಯಾವುದೇ ತಾಪತ್ರಯಗಳು ಬೇಡ ನಮಗೆ, ಆ ಈ ಜವಾಬ್ದಾರಿಗಳು ಯಾಕೆ ಅಂತ ಹೇಳೋರು ಇರ್ತಾರೆ. ನಿಮಗೆ ಈ ಇಳಿ ವಯಸ್ಸಿನಲ್ಲಿ ಹೇಗೆ ಹುರುಪು ಹುಂಬಸ್ಸು ತುಂಬಲಿಕ್ಕೆ ಸಂಸ್ಕೃತ ಅಲ್ಲದೆ ಇಲ್ಲಿ ಏನೇನು ಮಾಡ್ತೀರಾ?
0: ಸಂಸ್ಕೃತ ಒಂದೇ ಅಲ್ಲ, ನಮ್ಮ ಮನೆ ಹತ್ರ ಸುಮಾರು ಒಂದು 25 ವರ್ಷದಿಂದಲೂ ಒಂದು ನಮ್ದು ಅಹಲ್ಯ ಮಾತೃಮಂಡಳಿ ಅಂತ ಒಂದು ಸಂಸ್ಥೆ ಇದೆ. ಅಲ್ಲಿ ನಮ್ಮ ಸದಸ್ಯರು ಅವರು ಕೂಡ, ಅವ್ರಿಗೂ ಈಗ 76-77 ವರ್ಷಗಳು. ಅವರು ಅಷ್ಟು ವರ್ಷದಿಂದನೂ ಅವ್ರ ಮನೆಯಲ್ಲೇನೆ ಒಂದು 50-60 ಹೆಣ್ಮಕ್ಳನ್ನ ಸೇರಿಸ್ಬಿಟ್ಟು ಮಧ್ಯಾಹ್ನ ಸಮಯದಲ್ಲಿ ನಮ್ಮದೇ ಆದ ಒಂದು ಸಮಯದಲ್ಲಿ ಅವರು ಅಂದ್ರೆ 1:30-3 ನಮ್ದೇ ಮಹಿಳೆಯರದೇ ಸಮಯ ಅಂತ ಆ ಸಮಯದಲ್ಲಿ ಅವರು ಕಲ್ಸ್ಕೊಡ್ತಾರೆ. ಏನು ಅಂದ್ರೆ ಸಂಸ್ಕೃತ ಏನು ಕಲ್ಸ್ಕೊಡಲ್ಲ ಅವರು, ಈಗ ಅದೇ ದೇಶಭಕ್ತಿ ಗೀತೆಗಳಿರ್ಬೋದು,
1: ಭಜನೆಗಳು,
0: ಭಜನೆಗಳು, ಆಮೇಲೆ ಶಂಕರಾಚಾರ್ಯ ಬರೆದಿದ್ದಿರಬಹುದು, ಎಲ್ಲನೂ ಅವ್ರು ಕಲ್ಸ್ಕೊಡ್ತಾರೆ. ಆಮೇಲೆ ಬರೀ ಕಲ್ಸ್ಕೊಡೋದಷ್ಟೇ ಅಲ್ಲ, ನಮ್ಮಿಂದನೂ ಹೇಳಿಸ್ತಾರೆ. ಆಮೇಲೆ ಅಲ್ಲಿ ಚಿಕ್ಕ ಪ್ರವಾಸಗಳು ಇರ್ತವೆ, ಆಮೇಲೆ ಲಲಿತಾ ಸಹಸ್ರನಾಮ ಅಂತ ಪೂಜೆಗಳು ಇರ್ತವೆ. ಆಮೇಲೆ ಬೇರೆ ಎಲ್ಲಾದ್ರೂ ಮದುವೆ ಮನೆಗಳಲ್ಲೂ ಹೋಗಿ ಸಹ ಲಕ್ಷ್ಮೀ ಶೋಭಾನೆ ಇರ್ಬೋದು, ಸೌಂದರ್ಯ ಲಹರಿ ಇರ್ಬೋದು, ಲಲಿತಾ ಸಹಸ್ರನಾಮ, ಶ್ರಾವಣ ಮಾಸದಲ್ಲಿ ಬರ್ತಕ್ಕಂತ ಹಬ್ಬಗಳಲ್ಲಿ ನಾವು ಇದನ್ನೆಲ್ಲ ಪಠನೆ ಮಾಡ್ತೀವಿ. ಎಲ್ಲರ ಮನೆಗಳಿಗೂ ಹೋಗಿ ಅವ್ರಿಗೂ ಒಂದಿಷ್ಟು ಜನ ಮುತ್ತೈದೆಯರು ಸಿಕ್ಕರು ಅಂತ ಹೇಳಿ ಅವ್ರಿಗೂ ಒಂದು ತೃಪ್ತಿ ಇರುತ್ತಲ್ವಾ. ಆ ತರ ನಮ್ಮ ಮಾತೃಮಂಡಳಿಯ ಸದಸ್ಯರಾದ ಶ್ರೀಮತಿ ಪ್ರಭಾಮಣಿ ಅನಂತರಾಮನ್ ಅವರು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ರೆ, ಅವರ ಪ್ರೇರಣೆಯಿಂದಲೇ ನಾವು ಇಷ್ಟೆಲ್ಲ ಮುಂದಕ್ಕೆ ಬಂದಿದ್ದು ಸಾಧ್ಯವಾಗ್ತದೆ.
1: ನೋಡಿ ಈಗ ಪ್ರವಾಸ ಅಂತಂದಾಗ ನೀವು ಒಟ್ಟಾಗಿ ಕೆಲವು ಪ್ರವಾಸವನ್ನ ಹಮ್ಮಿಕೊಳ್ತೀರಿ, ಮತ್ತೆ ಹೊರಗಡೆ ಸಂಬಂಧಿಕರೆಲ್ಲ ಸೇರ್ಕೊಂಡು ಎಲ್ಲೋ ಒಂದ್ ಕಡೆ ಬೇರೆ ಕಡೆ ಹೋದಾಗಲೂ ಕೂಡ ಆ ಪ್ರವಾಸಕ್ಕೂ ಕೂಡ ಹೋಗಿ ಬರ್ತೀರಿ. ಈ ದೇಶ ಬಿಟ್ಟು ಮಕ್ಕಳು ಪರದೇಶದಲ್ಲಿ ಅವರು ಇರೋದ್ರಿಂದ ಅದೊಂದು ಅವಕಾಶ ನಿಮ್ಗೆ ಸಿಕ್ತು, ಅಮೆರಿಕಕ್ಕೆ ಹೋಗಿ ಬಂದ್ರ?
0: ಹೌದು.
1: ಈಗ ಒಬ್ಬ ವ್ಯಕ್ತಿ ಬೇರೆ ಬೇರೆ ಕಡೆ ಸುತ್ತಾಡಿ ಬಂದದ್ದಂತ ಒಂದು ಏನೋ ಅನುಭವ, ಒಂಥರ ತೃಪ್ತಿ ಇರ್ತದೆ, ಸಾಕು ಇನ್ನೇನು ಜಗತ್ತೇ ಸುತ್ತಾಡಿ ಬಂದ್ಬಿಟ್ವಿ, ಇನ್ನೇನು ಬೇಕು ನಮಗೆ, ಕೂತಲ್ಲಿ ಆರಾಮಾಗಿ ಇರೋಣ ಅಂತಂತೇಳಿ ಆ ಒಂದು ಭಾವನೆ ಬರುತ್ತೆ. ನಿಮಗೆ ಏನಾರು ಕೊರಗು ಇದೆಯಾ, ಇನ್ನೇನಾದರೂ ಮಾಡಬೇಕಿತ್ತು ಅಂತ? ಅಂದರೆ ಈಗ ನೀವು ಎಮ್ ಎ ಅಂತ ಮಾಡಬೇಕು, ಪಿ ಎಚ್ ಡಿನೂ ಮಾಡಬೇಕು ಅಂತ ಎಲ್ಲ ವಿಚಾರವನ್ನು ಹೇಳ್ತಿದ್ರಿ, ಏನು ಅನಿಸುತ್ತೆ ಈ ಇಳಿ ವಯಸ್ಸಲ್ಲಿ?
0: ಇಳಿ ವಯಸ್ಸಲ್ಲಿ ನಾವು ಮಾತ್ರೆಗಳು ತಗೊಂಡು ಟಾನಿಕ್ ತಗೊಂಡು ಇರೋದ್ರಕ್ಕಿಂತನೂ ಈ ತರ ಸಂಘ ಸಂಸ್ಥೆಗಳಲ್ಲಿ ಭಾಗವಹಿಸಿ ಅದರಲ್ಲಿ ಏನು ಉತ್ಸಾಹ ಇದೆ, ಅದರಲ್ಲಿ ಏನು ನಮ್ಮ ಪ್ರತಿಭೆಯನ್ನು ತೋರಿಸ್ತೀವಿ, ನಾಲ್ಕು ಜನ ಹೆಣ್ಮಕ್ಳು ಸೇರಿಬಿಟ್ಟು ಏನು ಅಲ್ಲಿ ಬರೀ ಕಲಿಕೆ ಇರುತ್ತೆ, ಇನ್ನೇನು ಮಾತುಗಳು, ಆ ಮಾತು ಈ ಮಾತು
1: ಬೇರೆ ಇರಲ್ಲ, ಬೇರೆ ಈ ತರ ಹವ್ಯಾಸ ಇದ್ರೆ ಯಾವ ವಿಷಯ ಕಡೆ ನಮ್ಮ ಮನಸ್ಸು ಹೋಗಲ್ಲ.
0: ಆಮೇಲೆ ದೂರದರ್ಶನ ನೋಡುವುದಾಗ್ಲಿ, ಬೇರೆಯವ್ರ ಮನೆಗೆ ಹೋಗಿ ಹರಟೆ, ಇದ್ಯಾವುದು ಇರಲ್ಲ. ಹಂಗಾಗಿ ಆ ಸಂಸ್ಥೆಯಿಂದ ಜಾಸ್ತಿ ಕಲಿತಿದ್ದೀವಿ ನಾವು, ಆಮೇಲೆ ಇನ್ನೂ ನಡ್ಸ್ಕೊಂಡೇ ಹೋಗ್ತಾ ಇದ್ದೀವಿ. ಅದ್ರ ಜೊತೆಗೆ ಇದನ್ನು ಸಹ ಸಂಸ್ಕೃತನು ಮಾಡಬೇಕು ಅಂತ ಈಗ ಹೆಚ್ಚು ಒಲವು ಬಂದಿರೋದ್ರಿಂದ ಸಂಸ್ಕೃತವನ್ನು ಮಾಡ್ತಾ ಇದ್ದೀನಿ. ಇದಕ್ಕೆಲ್ಲ ಜಾಸ್ತಿ ಸಹಕಾರ ಕೊಡೋರು ನಮ್ಮ ಮನೆಯವರು, ಮತ್ತು ಮಕ್ಕಳು ಸಹ ನಿಮ್ಗೆ ಏನಾದರೂ ಏನು ಬೇಕಾದರೂ ಮಾಡ್ಕೊ, ಈಗ ನಮಗೆಲ್ಲ ಮಾಡಿ ಮುಗಿಸಿಟ್ಟಿದೆಯಾ, ಇನ್ನು ನಮ್ಮ ಜವಾಬ್ದಾರಿ ನಾವು ಮಾಡ್ಕೊಳ್ತೀವಿ, ನೀನು ಅದರಲ್ಲಿ ಮುಂದುವರೆದು ಹೋಗಿ ನೀನು ಸಂತೋಷವಾಗಿದ್ದರೆ ಸಾಕು ಅಂತ.
1: ಈಗ ಮಕ್ಕಳು ಯಾವಾಗ ಇಲ್ಲಿ ಬರ್ತಾರ?
0: ಬರ್ತಾರೆ ಬರ್ತಾರೆ.
1: ಎಷ್ಟು ಜನ ಮಕ್ಕಳು ನಿಮಗೆ?
0: ನಂಗೆ ಇಬ್ಬರು ಗಂಡು ಮಕ್ಕಳು.
1: ಇಬ್ಬರು ಎಲ್ಲಿದ್ದಾರೆ?
0: ಇಬ್ರು ಯು ಎಸ್ ಹೋಗಿದ್ರು, ಇಬ್ರು ವಾಪಸ್ ಬಂದಿದ್ದಾರೆ. ನಮ್ದು ಕುಟುಂಬ ಒಂದು ಹೇಳ್ಬೇಕು ಅಂದ್ರೆ ಒಂಥರ ಕ್ರಿಯೇಚರ್ ಅಂತ
1: ಹೇಳ್ತೀವಿ,
0: ಕ್ರಿಯೇಟಿವ್, ಒಂಥರ ಕ್ರಿಯೇಚರ್ ಬೇಸ್ ನಮ್ದು,
1: ನೇಚರ್
0: ನೇಚರ್ ಏನೋ ಅದೇ. ನಮ್ಮ ದೊಡ್ಡ ಮಗನು ಚಾರ್ಟೆಡ್ ಅಕೌಂಟೆಂಟ್, ಅವನು ಯು ಎಸ್ ಗೆಲ್ಲ ಹೋಗಿ ಬಂದ, ಇನ್ಫೋಸಿಸ್ ಕಂಪನಿಲಿ ಇದ್ದು ಕಂಪನಿ ಚೇಂಜ್ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದಾನೆ, ಬೆಂಗಳೂರಲ್ಲೇ ಇದ್ದಾನೆ. ಆಮೇಲೆ ಅವರು ಅವ್ರಿಗೆ ಇಬ್ಬರು ಗಂಡು ಮಕ್ಕಳು, ದೊಡ್ಡ ಮೊಮ್ಮಗಾಗಲೇ ಕಾಲೇಜಿಗೆ ಬಂದಿದ್ದಾನೆ, ಅವ್ರದ್ದು ವ್ಯವಸ್ಥಿತವಾಗಿ ಸಂಸಾರ ನಡೀತಾ ಇದೆ. ದೊಡ್ಡ ಸೊಸೆ ಭರತನಾಟ್ಯ ಡ್ಯಾನ್ಸರ್, ಈಗ ಅವಳು ಕೆಲಸ ಮಾಡ್ತಾ ಇದ್ದಾಳೆ, ಟೀಚರ್ ಆಗಿನೂ ಕೆಲಸ ಮಾಡ್ತಾ ಇದ್ದಾಳೆ. ನಮ್ಮ ದೊಡ್ಡ ಮಗಂಗೆ ಅದೇನು ಆಸೆ ಬಂತು ಗೊತ್ತಿಲ್ಲ, ಅವ್ರಿಗೆ ಕೂತ್ಕೊಂಡೇ ಎಲ್ಲ ಕೆಲಸ ಅಲ್ವಾ, ಈಗ ಕಂಪ್ಯೂಟರಲ್ಲಿ ಒಂದ್ ಸ್ವಲ್ಪ ಬೇರೆ ಏನಾದ್ರೂ ಆಕ್ಟಿವಿಟೀಸ್ ಇರಬೇಕು, ವರ್ಕ್ ಫ್ರಮ್ ಹೋಮ್ ಅಂತಾಯ್ತು. ಆಮೇಲೆ ಈ ಬೆಂಗಳೂರು ಟ್ರಾಫಿಕ್ ಗೊತ್ತಲ್ಲ ನಿಮಗೆ, ಹೋಗಕ್ಕೂ 3 ಗಂಟೆ, ಬರೋಕ್ಕೆ 3 ಗಂಟೆ ಅಂತ, ಇಷ್ಟರಲ್ಲಿ ಕೂತು ಕೂತು ಕೆಲಸ ಮಾಡೋಕ್ಕೆ ಇದಾಗಿ ಪಕ್ಕದಲ್ಲಿ ಸೈಡ್ಗೆ ರನ್ ಅಡಿಟ್ಸ್ ಅಂತ, ದಿನಕ್ಕೆ 10 ಕಿಲೋಮೀಟರ್ 12 ಕಿಲೋಮೀಟರ್ ಎಲ್ಲ ವಾಕಿಂಗ್ ಮಾಡೋದು, ಆಮೇಲೆ ಎಷ್ಟು 60-70 ಕಿಲೋಮೀಟರ್ ಎಲ್ಲ ಓಡ್ತಾರೆ. ಒಂದು ಇಷ್ಟ ಅವರ್ಸ್ ಇಂದ ಇಷ್ಟ ಅವರ್ಸ್ಗೆ ರನ್ ಅಡಿಟ್ಸ್ ಅಂತಾನೆ ಒಂದು ಇದಿದೆ, ಅದರಲ್ಲಿ ಜಾಯಿನ್ ಆಗಿ ಎಲ್ಲ ಲೇ ಲಡಾಖ್ ಎಲ್ಲ ಹೋಗಿ ಆಮೇಲೆ ಸುಮಾರು ಕಡೆ ಹೋಗಿ ಶೀಲ್ಡ್ ಎಲ್ಲ ತಗೊಂಡು ಬಂದಿದ್ದಾರೆ. ಅದು ಎದಕ್ಕೆ, ಆ ಹಣ ಬಂದಿದ್ದನ್ನ ಸಹಾಯ ಮಾಡೋಕೆ, ಓದುಗರಿಗೆ ಸಹಾಯ ಮಾಡ್ಲಿಕ್ಕೆ, ಈ ತರ ಒಂದು ಹವ್ಯಾಸವನ್ನ ನಮ್ ದೊಡ್ಡ ಮಗ ಇಟ್ಕೊಂಡಿದ್ದ.
1: ಬಹಳ ಬಹಳ ವಿನೋದನ, ಬಹಳ ಸಂತೋಷ ಆಗತ್ತೆ.
0: ಚಿಕ್ಕ ಮಗಂದು ಹೇಳ್ಬೇಕು ಅಂದ್ರೆ ಅವನು ಡಬಲ್ ಡಿಗ್ರಿ ಬಿಇ ಮಾಡಿಬಿಟ್ಟು ಎಂಎಸ್ ಮಾಡಿ ಯು ಎಸ್ ಗೆಲ್ಲ ಹೋಗಿ ಬಂದು, ಇಬ್ರು ಗಂಡ ಹೆಂಡತಿ ಇಂಜಿನಿಯರ್ಗಳು ಹೋಗಿ ಬಂದ್ರು. ಆದ್ರೆ ಅವನಿಗೆ ಯು ಎಸ್ ಅಲ್ಲೂ ಇರಕ್ ಇಷ್ಟ ಇಲ್ಲ, ಬೆಂಗಳೂರಲ್ಲೂ ಇರಕ್ ಇಷ್ಟ ಇಲ್ಲದೆ ಕಂಪನಿನೇ ಚೇಂಜ್ ಮಾಡಿ ಬಂದು ಸಿರಿಸಿ ಹತ್ರ ಉತ್ತರ ಕನ್ನಡ ಜಿಲ್ಲೆ ಅಂದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಅವನಿಗೆ ಇದು ಮಾಡಬೇಕು, ಒಂದೇನೋ ಹೊಸ ಹೊಸದು ಆವಿಷ್ಕಾರ ಮಾಡಬೇಕು ಅಥವಾ ಔಷಧಿ ಸಸ್ಯಗಳನ್ನು ಬೆಳೆಸಬೇಕು ಅನ್ನೋ ಆಸೆಯಿಂದ ಎಲ್ಲ ಕೆಲಸ ಬಿಟ್ಟು ಈಗ ಕೃಷಿಕನಾಗಿ ಅಡಿಕೆ ತೋಟ ಒಂದೆರಡು ತಗೊಂಡು ಅಲ್ಲಿ ಫ್ಯಾಮಿಲಿ ಜೊತೆ ಕುಟುಂಬದ ಜೊತೆಗೆ ಅಲ್ಲೇ ಇದು ಆ ತರ ಅವನ್ ಮಾಡ್ತಾ ಇದ್ದಾನೆ.
1: ಬಹಳ ವಿಶೇಷವಾದಂತಹ ಮಾಹಿತಿಯನ್ನ ಕೊಟ್ಟಿರ್ತಾವು. ಈಗ ಎಷ್ಟೋ ಜನ ಏನ್ ಗೊತ್ತಾ, ದೊಡ್ಡ ದೊಡ್ಡದಾಗಿ ಮಾತಾಡ್ತಾರೆ, ಇನ್ ಯಾವ ದೇಶದಲ್ಲಿ ನಮ್ಗೆ ಅಂತದ್ದೇನು ತೃಪ್ತಿ ಇಲ್ಲ, ನಮ್ಮ ದೇಶಕ್ಕೆ ವಾಪಸ್ ಬರಬೇಕು, ಅಲ್ಲಿಂದ ಮತ್ತೆ ಕೃಷಿ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆದ್ರೆ ನಿಮ್ಮ ಮಕ್ಕಳು ಅದನ್ನ ಜಾರಿಯಲ್ಲಿ ತಂದಿದ್ದಾರೆ, ಅದು ಬಹುಶಃ ಅಂತಿಮವಾದಂತಹ ನಿರ್ಧಾರ ಮತ್ತು ಒಳ್ಳೆಯ ನಿರ್ಧಾರ ಕೂಡ ಹೌದು. ಕೃಷಿತೋ ನಾಸ್ತಿ ದುರ್ಭಿಕ್ಷಮ್ ಅಂತ ಹೇಳ್ತಾರೆ, ಅದನ್ನ ಅರ್ಥಕೊಂಡು ಅದರಲ್ಲಿ ಅವ್ರು ಮಾಡಿ ಇನ್ನೊಬ್ಬರಿಗೆ ಮಾದರಿಯಾಗಿದ್ದಾರೆ. ತೃಪ್ತಿ ಅಂತನ್ನೋದು ಎಲ್ಲೆಲ್ಲೋ ಸಿಗಲ್ಲ, ಅದು ಇಲ್ಲಿ ಕೂಡ ಸಿಗುತ್ತೆ. ಇದು ಒಳ್ಳೆಯ ಒಂದು ವಾತಾವರಣ, ಆರೋಗ್ಯ ಚೆನ್ನಾಗಿರುತ್ತಂತೆ, ಎಲ್ಲ ಸಂದೇಶಗಳನ್ನು ಅವರು ನೀಡ್ತಾ ಇದ್ದಾರೆ. ನೀವು ಹೇಗೆ ತುಂಬ ಚಟುವಟಿಕೆಯಿಂದ ಇರಬೇಕು, ಚಲನಶೀಲರಾಗಿರಬೇಕು, ಹೊಸದಾಗಿ ಕಲಿಬೇಕು, ಉತ್ಸಾಹಿಯಾಗಿರಬೇಕು ಅಂತ ಹೇಳಿ ನೀವಿದ್ದೀರೋ, ನಿಮಗೆ ನಿಮ್ಮ ಮಕ್ಕಳಿದ್ದಾರೆ, ಮತ್ತು ಈ ಪೂರ್ವಕವಾಗಿ ನಿಮ್ಮ ನಿಮಗೆ ಇಷ್ಟೆಲ್ಲ ಒಂದು ಒಳ್ಳೆಯ ವಾತಾವರಣವನ್ನು ಕಲ್ಪಿಸಿಕೊಟ್ಟಿದ್ದಾರೆ ನಿಮ್ಮ ಮನೆಯವರು, ಅವರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳಬೇಕಾಗತ್ತೆ. ಈಗ ಇದ್ರ ಮಧ್ಯೆ ಅನೇಕ ವಿಶೇಷ ಚಟುವಟಿಕೆಯಲ್ಲಿ ತೊಡಗಿದ್ರೂ ಏನೋ ಒಂದು ಇನ್ನಿತರ ಹವ್ಯಾಸಗಳಿರ್ತವೆ. ಈಗ ನಿಮ್ಮನ್ನು ನೋಡಿದಾಗ ನೀವು ತುಂಬ ಕ್ರಿಯಾಶೀಲರಾಗಿ ಇರೋದ್ರಿಂದ ಬೇರೆ ಚಟುವಟಿಕೆಯಲ್ಲಿ ಕೂಡ ತೊಡಗಿಕೊಂಡಿರಬಹುದು ಅಂತ ಅನಿಸುತ್ತೆ.
0: ಹೌದು, ಅಂದರೆ ನಾನು ಅಹಲ್ಯ ಮಾತೃ ಮಂಡಳಿ ಅಂತ ಏನು ಹೇಳಿದ್ನಲ್ವ, ಅಲ್ಲಿರೋ ನಮ್ಮ ಅಧ್ಯಕ್ಷರು ಎಷ್ಟು ಚಟುವಟಿಕೆ ಅಂದರೆ ಅವರೆಲ್ಲ ತುಂಬ, ಅವರು ಚಿಕ್ಕ ವಯಸ್ಸಿನಿಂದಾಗಿದ್ದ, ಅವರು ಮದುವೆ ಆದಮೇಲೆ ಜವಾಬ್ದಾರಿ ತಗೊಂಡಿದ್ದು, ಮದುವೆ ಆದಮೇಲೆ ಒಂಥರ ಹವ್ಯಾಸಿ ನಾಟಕಗಳನ್ನೆಲ್ಲ ಮಾಡ್ತಾ ಇದ್ರು. ಅದು ಅವರು ಕೋಲಾರಲ್ಲಿದ್ದಾಗ ಅಲ್ಲಿಂದ ಬಿಟ್ಟು ಇಲ್ಲಿ ಬೆಂಗಳೂರಿಗೆ ಬಂದಾಗ ಅದನ್ನು ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಈಗ ನಾಟಕಗಳು ಮಾಡಿಸ್ತಾರೆ, ನಾವು ಹಂಪಿ ಉತ್ಸವದಲ್ಲೆಲ್ಲ ಕರಿಬಂಟ ಅಂಥೇಳಿ ನಾಟಕ ಮಾಡಿದ್ವಿ, ಮೂರು ಕಡೆ ಅದನ್ನು ನಾವು ಪ್ರದರ್ಶನ ಮಾಡಿದ್ವಿ. ಹೌದು ಹೌದು. ಆಮೇಲೆ ನಮ್ಮ ಮದುವೆ ಆದ ಬಂದಾಗ, ನಮ್ಮ ಮಗನ ಮದುವೆ ಆಗಿ ಹೊಸ್ತ್ರಲ್ಲಿ, ಅವಳಿನ್ನು ನಮ್ಮ ಸೊಸೆ 4 ತಿಂಗಳು ಬಸರಿ ಇದ್ದಾಗ, ಈಗ ಜಿ ಕನ್ನಡದಲ್ಲಿ ಟಿವಿ ಮಾಧ್ಯಮದಲ್ಲಿ ಒಂದು ಅತ್ತೆ ಸೊಸೆ ಅಂತ ಅಡುಗೆ ಸ್ಪರ್ಧೆ ಬಂದಿತ್ತು. ಆ ಕಾಂಪಿಟೇಷನ್ನಲ್ಲಿ ನಾವೇ ವಿನ್ ಆಗಿದ್ವಿ. ಆಡಿಷನ್ ಆಯಿತು, ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್, ಕೊನೆಗೆ ನಮಗೆ ಅತ್ತೆ ಸೊಸೆ ಅಂತ ಹೇಳಿ ಬೆಸ್ಟ್ ಅತ್ತೆ ಸೊಸೆ ಅಂತ ಅವಾರ್ಡ್ ಬಂದಿತ್ತು ನಮಗೆ. ಹಂಗೆ ಹಿಂಗೆ ಕರಿಬಂಟ ನಾಟಕ ಇರ್ಬೋದು, ಇನ್ನೊಂದು ಭಗವದ್ ಅಚ್ಚುಕೀಯ ಅಂತ ಇರ್ಬೋದು, ಸುಮಾರು ನಾಟಕಗಳನ್ನೆಲ್ಲ ಅವರು ನಮಗೆ ಒಂದೊಂದು ತಿಂಗಳ ಕಾಲ ನಮಗೆ ಟ್ರೈನಿಂಗ್ ಕೊಟ್ಟು ವರ್ಕ್ಶಾಪ್ ಮಾಡಿಬಿಟ್ಟು ಮಾಡಿಸಿದ್ದಾರೆ.
1: ನಾಟಕ ಕಲಾವಿದರು ಕೂಡ ಹೌದು ನೀವು,
0: ಬೇರೆ ಕಲಾವಿದರಿಂದ ನಮಗೆ
1: ಯಾವುದೋ ವಿಶೇಷವಾದಂತಹ ಪಾತ್ರಕ್ಕೆ ಕೆಲವೊಬ್ರು ಒಪ್ಪು ಬಿಡ್ತಾರೆ, ಒಂದೊಂದು ಪಾತ್ರಕ್ಕೆ ಇಂಥವ್ರು ಬರಲಿ, ಆರತಿ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ ಇದನ್ನಂತ ಒಂದು ಜನಜನಿತ ಆಗ್ಬಿಡುತ್ತೆ. ಆ ರೀತಿ ಇಂಥದ್ದೇ ಒಂದು ಪಾತ್ರ ಅಂತ ಏನಾರ ಮಾಡ್ತಿದ್ರ?
0: ಇಂಥದೇ ಪಾತ್ರ ಅಂತಿಲ್ಲ, ಒಟ್ಟು ನಮ್ಗೆ ಯಾವ ಪಾತ್ರ ಕೊಡ್ತಾರೆ ಅದನ್ನು ಮಾಡ್ತಾ ಇದ್ವಿ. ಚೆನ್ನಾಗಿದ್ದಾರೆ ನಮ್ಮ ಮಾತೃಮಂಡಳಿ ಅಧ್ಯಕ್ಷರು ಪ್ರಭಾಮಣಿಯವರು, ತುಂಬ ಉತ್ಸಾಹಿಗಳು. ನನಗಿಂತನೂ ನೀವು ಅವ್ರನ್ನ ನೋಡ್ಬೇಕು, ಇನ್ನು ಅವರು ತುಂಬ ಉತ್ಸಾಹಿಗಳಾಗಿದ್ದಾರೆ. ತರ ತುಂಬ ಹವ್ಯಾಸಗಳು, ಅದರಿಂದ ಒಂದ್ ಸ್ವಲ್ಪ ನಾವು ಆರೋಗ್ಯವಾಗಿದ್ದೀವಿ ಅಂತ
1: ಗುಟ್ಟು ಅದ್ರ ಗುಟ್ಟು.
0: ಹೌದು ಹೇಳ್ಬೋದು.
1: ಬಹಳ ಸಂತೋಷ ಆಯ್ತು, ನಿಮ್ಮ ಬಾಳು ಹೀಗೆ ಬೆಳಗ್ತಾ ಇರಲಿ, ಮುಂದೆ ಬದುಕಿನಲ್ಲಿ ಸಾಕಷ್ಟು ಸಂತೋಷಗಳು ಸಿಗಲಿ, ನಿಮ್ಮ ಈ ಸಂಸ್ಕೃತ ಕಲಿಸುವಂತ ಚಟುವಟಿಕೆ ಇನ್ನೂ ಮುಂದುವರಿಲಿ ಅಂತ ಹೇಳಿ ನಾವು ಕೇಳುಗರ ಪರವಾಗಿ ಹಾರೈಸ್ತೇವೆ. ನಿಮಗೆ ನಮಸ್ಕಾರ, ಧನ್ಯವಾದ.
0: ಧನ್ಯವಾದಗಳು.

ಇದುವರೆಗೂ ಬಾಳ ಬೆಳಕು ಕಾರ್ಯಕ್ರಮ ಆಲಿಸಿದ್ರಿ. ಸಂಸ್ಕೃತ ಶಿಕ್ಷಕಿ ಆರತಿ ಷಡಭಾಳ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
1: ಜ್ಞಾನಪೀಠ ಪ್ರಶಸ್ತಿ.
0: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳ್ಗೆ.

ಅಂದರೆ 612 kHz ಇದುವರೆಗೂ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ದೀರಾ. ಸಮಯ ಸರಿಯಾಗಿ 3 ಗಂಟೆಯಾಗಲಿದೆ. ಇನ್ನು ಮುಂದೆ ಗುಲ್ಮೊಹರ್ ಹೊಸ ಹಿಂದಿ ಚಿತ್ರಗೀತೆಗಳನ್ನು ಕೇಳೋ ಸಮಯ.

0: ಕಾಡಿಗೆ ಒದಗುವ ವಿಪತ್ತು ನಾಡಿನ ಜನತೆಗೆ ಆಪತ್ತು.
1: ಕಾಡು ಕಾಡುವುದಾರೆ
0: ಕಾಡ್ಗಿಚ್ಚು ಬಿತ್ತೆಂದರೆ ಅಪಾರ ಸಂಖ್ಯೆಯ ವನ್ಯಜೀವಿಗಳು ನಾಶ ಹೊಂದುತ್ತವೆ. ಜೊತೆಗೆ ಭೂಮಿಯ ತೇವಾಂಶವನ್ನು ಉಳಿಸಿ ಕಾಪಾಡುವ ತರಗೆಲೆ ಹಾಸನ್ನು ಕಾಡ್ಗಿಚ್ಚು ಧ್ವಂಸಗೊಳಿಸುತ್ತದೆ. ಸದಾ ಜಾಗೃತರಾಗಿರೋಣ. ನಮಗಾಗಿ, ನಮ್ಮ ಭವಿಷ್ಯದ ಪೀಳಿಗೆಗಾಗಿ ಅರಣ್ಯ ಸಂಪತ್ತನ್ನು ಸಂರಕ್ಷಿಸೋಣ.

ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಕೇಳಿ ಹೇ ಜವಾನಿ ಹೇ ದಿವಾನಿ ಚಿತ್ರದ ಒಂದು ಗೀತೆಯನ್ನ ಬಿನಿ ದಯಾಳ್ ಅವರ ಧ್ವನಿಯಲ್ಲಿ. ಗೀತೆಗೆ ಅಮಿತಾಭ್ ಭಟ್ಟಾಚಾರ್ಯ ಅವರ ಸಾಹಿತ್ಯ ಇದೆ, ಪ್ರೀತಿಮ್ ಅವರ ಸಂಗೀತವಿದೆ.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳು

ಗುಲ್ಮೊಹರ್ನಲ್ಲಿ ಕೇಳ್ತಾ ಇದ್ದೀರಾ ಕಬಿ ಖುಷಿ ಕಬಿ ಘಮ್ ಚಿತ್ರದ ಗೀತೆಯನ್ನ ಕವಿತಾ ಕೃಷ್ಣಮೂರ್ತಿ, ಅಲಕಾ ಯಾಗ್ನಿಕ್ ಅವರ ಧ್ವನಿಯಲ್ಲಿ, ಹಾಗೆ ಅಮಿತ್ ಕುಮಾರ್, ಉದಿತ್ ನಾರಾಯಣ್ ಸಂಗಡಿಗರ ಧ್ವನಿಯಲ್ಲಿ. ಗೀತೆಗೆ ಸಮೀರ್ ಅವರ ಸಾಹಿತ್ಯ ಇದೆ, ಜತಿನ್ ಲಲಿತ್ ಅವರ ಸಂಗೀತ.

ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಕೇಳಿ ಪದ್ಮಾವತ್ ಚಿತ್ರದ ಗೀತೆಯನ್ನು ಶ್ರೇಯಾ ಘೋಷಾಲ್ ಸ್ವರೂಪ್ ಖಾನ್ ಅವರ ಧ್ವನಿಯಲ್ಲಿ ತುರ್ಜಾರ್ ಎಎಂ ಅವರ ಸಾಹಿತ್ಯ ಇದೆ, ಸಂಜಯ್ ಲೀಲಾ ಬನ್ಸಾಲಿ ಅವರ ಸಂಗೀತವಿದೆ.

ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದೀರಾ ಅರ್ಜುತ್ ಸಿಂಗ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಹ್ಯಾಪಿ ನ್ಯೂ ಇಯರ್ ಚಿತ್ರದ ಗೀತೆ. ಇರ್ಷಾದ್ ಕಮಲ್ ಅವರ ಸಾಹಿತ್ಯವಿದೆ, ವಿಶಾಲ್ ಶೇಖರ್ ಅವರ ಸಂಗೀತವಿದೆ.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

ಮೊಬೈಲ್ ಮೊಹರ್ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದೀರಾ. ಅನಿಮಲ್ ಚಿತ್ರದ ಗೀತೆ, ವಿಶಾಲ್ ಮಿಶ್ರಾ ಅವರ ಧ್ವನಿಯಲ್ಲಿ, ರಾಜಶೇಖರ್ ಅವರ ಸಾಹಿತ್ಯವಿದೆ, ವಿಶಾಲ್ ಮಿಶ್ರಾ ಅವರ ಸಂಗೀತವಿದೆ.

ಗುಲ್ಮೊಹರ್ ನಲ್ಲಿ ಕೇಳ್ತಾ ಇದ್ದೀರಾ. ಕಬಿ ಅಲ್ವಿದಾ ನಾಖೇನ ಚಿತ್ರದ ಗೀತೆಯನ್ನ ಶಂಕರ್ ಮಹದೇವನ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಜಾವೇದ್ ಅಖ್ತರ್ ಅವರ ಸಾಹಿತ್ಯ ಇದೆ, ಶಂಕರ್ ಇಶಾನ್ ಲಾಯ್ ಅವರ ಸಂಗೀತವಿದೆ.

ಗುಲ್ಮೊಹರ್ ಕಾರ್ಯಕ್ರಮದ ಕೊನೆಯ ಗೀತೆ ಕೇಳ್ತಾ ಇದ್ದೀರಾ. ರಾಮ್ಲೀಲಾ ಚಿತ್ರದಿಂದ ಶ್ರೇಯಾ ಘೋಷಾಲ್ ಮತ್ತು ಸಂಗಡಿಗರಿಂದ ಸಿದ್ಧಾರ್ಥ್ ಅವರ ಸಾಹಿತ್ಯ ಇದೆ, ಸಂಜಯ್ ಲೀಲಾ ಬನ್ಸಾಲಿ ಅವರ ಸಂಗೀತವಿದೆ.

ಇದು ಆಕಾಶವಾಣಿ ಮುಖ್ಯ ವಾಹಿನಿ. ಇನ್ನೀಗ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಈ ಸಂಜೆಯ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯವನ್ನ ಮಾಡಿಕೊಳ್ಳಲಿದ್ದೀರಿ. ಈ ಸಂಜೆ 5:30 ಗಿರ್ಮಿಟ್ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 6:15 ಕನ್ನಡ ರತ್ನಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ ಗಿರೀಶ್ ಲಿಂಗಣ್ಣ ಅವರಿಂದ. 6:51 ಕೃಷಿ ರಂಗ, ಆರೋಗ್ಯ ದೃಷ್ಟಿಕೋನದಲ್ಲಿ ಮೀನು ಸಾಗಾಣಿಕೆ ಕುರಿತು ಡಾಕ್ಟರ್ ಚೇತನ್ ಎನ್ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರದಲ್ಲಿ ಜಾನಪದ ಸಂಗೀತದಲ್ಲಿ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಮತ್ತು ಸಂಗಡಿಗರಿಂದ ತತ್ವಪದ ಕೇಳುವಿರಿ. ಏಳು:45 ಬಸವಣ್ಣನವರ ವಚನ ಮತ್ತು ಹರಿಹರನ ರಗಳೆಗಳಲ್ಲಿ ಮಾದಾರ ಚೆನ್ನಯ್ಯನ ವರ್ಣನೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ರಾಜಶೇಖರ್ ಜಮಖಂಡಿ, ಹೊಸಪೇಟೆ ಕೇಂದ್ರದ ಕೊಡುಗೆ. 8:00 ಸಿರಿಗಂಧ, 9:15 ರೋಹಿಣಿ ಪ್ರಭುನಂದನ್ ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. 9:30 ರಾಷ್ಟ್ರೀಯ ರೂಪಕ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಹತ್ತು:00 ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಸಾತ್ವಿಕ್ ಮೋಹನ್ ಅವರ ಹಾಡುಗಾರಿಕೆ ಹೈದರಾಬಾದ್ ಕೇಂದ್ರದ ಕೊಡುಗೆ. ಇವಿಷ್ಟು ಇಂದು ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ. ಇದುವರೆಗೂ ನಮ್ಮ ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ. ಸಮಯ ಆಗಿದೆ 4:02. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಇದುವರೆಗೂ ಆಲಿಸಿದಿರಿ. ಇಲ್ಲಿಗೆ ನಿಲಯದ ಈ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಮತ್ತೆ ನಿಲಯದ ಈ ಪ್ರಸಾರ ಕಾರ್ಯವನ್ನು ಸಂಜೆ 5:30 ಪುನಃ ಆರಂಭ ಮಾಡಲಾಗುವುದು. ಮತ್ತೆ ಭೇಟಿಯಾಗೋಣ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಪ್ರೀತಿಯ ರೇಡಿಯೋ ಗೆಳತಿ ಅರ್ಚನಾ ಆರ್ ಮಾಡುವ ನಮಸ್ಕಾರಗಳು.

0: ಗುಲ್ಮೋಹರ್ ಕೇಳ್ತಾ ಇದ್ರ. ಗುಲ್ಮೋಹರ್ ಅಲ್ಲಿ ನಿಮ್ಮ ಸತಿ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಆನ್ಲೈನಲ್ಲಿ ಊಟ ಆರ್ಡರ್ ಮಾಡೋದು ನಮ್ಮ ಅಡುಗೆ ಮತ್ತು ಊಟದ ಅಭ್ಯಾಸವನ್ನ ಬದಲಾಯಿಸಿದೆಯಾ ಅನ್ನೋದು ನನ್ನ ಪ್ರಶ್ನೆಯಾಗಿತ್ತು. ಮನೆಯಲ್ಲಿ ಏನಡುಗೆ ಅನ್ನೋ ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಮಾಯ ಆಗಿದೆ ಅಲ್ವಾ? ಒಂದು ಕ್ಷಣಕ್ಕೆ ನಿಮ್ಮ ಬಾಲ್ಯದ ದಿನಗಳನ್ನು ನೆನಪು ಮಾಡ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಮನೆಯಿಂದ ಅಡುಗೆ ಮನೆಗೆ ಏನಾದರೂ ವಾಸನೆ ಬರ್ತಾ ಇತ್ತು, ಅಪ್ಪ ಅಮ್ಮ ಅಜ್ಜಿ ಯಾರಾದರೂ ಅಡುಗೆ ಮಾಡ್ತಾ ಇದ್ರು. ಮಧ್ಯಾಹ್ನಕ್ಕೆ ಏನು ಮಾಡಬೇಕು ಅನ್ನೋದು ಮನೆಯಲ್ಲೇ ನಿರ್ಧಾರ ಆಗ್ತಿತ್ತು. ಇವತ್ತು ಯಾವ ಸಾಂಬಾರು ಮಾಡೋಣ, ತರಕಾರಿ ಇದೆಯಾ, ಪಲ್ಯ ಮಾಡೋಣ, ಇದೊಂದು ರೆಗ್ಯುಲರ್ ರುಟೀನ್ ಆಗಿಬಿಟ್ಟಿತ್ತು. ಆದರೆ ಈಗ ನಮ್ಮಲ್ಲಿ ಎಷ್ಟು ಜನರಿಗೆ ಪ್ರತಿದಿನ ಅಡುಗೆ ಮಾಡೋ ಪ್ಲಾನ್ ಇರುತ್ತೆ? ಇವತ್ತೇನು ಮಾಡೋದು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಯಕ್ಷ ಪ್ರಶ್ನೆನೆ. ಆ ಪ್ರಶ್ನೆಗೆ ಕೆಲವೊಮ್ಮೆ ಉತ್ತರನೇ ಸಿಗೋದಿಲ್ಲ. ಆಗ ಮತ್ತೊಂದು ಪ್ರಶ್ನೆ ಎದುರಾಗುತ್ತೆ, ಏನು ಏನಾದರೂ ಹೊರಗಡೆಯಿಂದ ತರಿಸ್ಕೊಳ್ಳೋಣವಾ ಅನ್ನೋದು. ಅದು ತಪ್ಪೇನಿಲ್ಲ, ಎಲ್ರಿಗೂ ಕೆಲಸ ಇದೆ, ಸಮಯದ ಕೊರತೆ ಇದೆ, ಕೆಲವೊಮ್ಮೆ ದಣಿವಾಗಿರುತ್ತೆ. ಆದರೆ ಪ್ರಶ್ನೆ ಬೇರೆ, ನಾವು ಸಮಯ ಉಳಿಸ್ಕೊಳ್ಳೋದಕ್ಕೆ ಹೊರಗಿಂದ ಊಟ ತರಿಸ್ಕೋತಾ ಇದ್ದೀವಾ, ಅಥವಾ ನಿಧಾನವಾಗಿ ಅಡುಗೆ ಮಾಡುವಂಥ ಅಭ್ಯಾಸವನ್ನೇ ಕಳ್ಕೋತಾ ಇದ್ದೀವಾ? ಇವತ್ತು ಮನೆ ಅಡುಗೆ ಕಮ್ಮಿ ಆಗ್ತಿರೋದಕ್ಕೆ ನಿಜವಾದ ಕಾರಣ ಸಮಯದ ಕೊರತೆನ ಅಥವಾ ಆಯ್ಕೆಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದನ. ಆನ್ಲೈನಲ್ಲಿ ಎಷ್ಟೊಂದು ಪ್ಲಾಟ್ಫಾರ್ಮ್ಗಳಿದೆ ನಮಗೆ ಫುಡ್ನ ಡೆಲಿವರಿ ಮಾಡೋದಕ್ಕೆ. ನಮ್ಮ ಸ್ನೇಹಿತರೊಬ್ರು ಮಾತಾಡೋದಕ್ಕೆ ಲೈನ್ನಲ್ಲಿದ್ದಾರೆ, ಮಾತಾಡ್ಸೋಣ. ನಮಸ್ಕಾರ.
1: ನಮಸ್ಕಾರ ಸರ್.
0: ಎಲ್ಲಿಂದ ಮಾತಾಡ್ತಾ ಇರೋದು ಮೇಡಮ್?
1: ಸರ್, ನಾನು ಅರ್ಶನ್ ಕುಂಟೆಯಿಂದ ಸರ್ ಮಾತಾಡ್ತಿರೋದು.
0: ತಮ್ಮ ಹೆಸರು?
1: ಉಮಾದೇವಿ.
0: ಉಮಾದೇವಿ ಅವರೇ, ಇವತ್ತು ಅಡುಗೆ ಮಾಡುವ ಸಂಪ್ರದಾಯ ಪದ್ಧತಿಯನ್ನ ಕಳ್ಕೊತಾ ಇದೀವ, ಆನ್ಲೈನ್ ಆರ್ಡರ್ ಅನ್ನೋ ಆಪ್ಷನ್ ಬಂದಾಗಿದ್ದ.
1: ಇವಾಗ ನಾವು ಅಡುಗೆ ಸಂಪ್ರದಾಯಗಳನ್ನ ಖಂಡಿತ ಕಡಿಮೆ ಮಾಡ್ಕೋತಾ ಇದೀವಿ ಸರ್. ಯಾಕೆಂದ್ರೆ ಇವಾಗ ಆನ್ಲೈನ್ ಬಂದ್ಬಿಟ್ಟು ಅಯ್ಯೋ ಏನು ಅಡುಗೆಗಳು ಬಗ್ಗೆನೆ ಮರ್ತು ಹೋಗ್ತಾ ಇದ್ರೆ ಈಗೆಲ್ಲ. ಇವಾಗಿನ ಮಕ್ಕಳು ಕೂಡ ಅಷ್ಟೇನೆ, ದೊಡ್ಡವರು ಅಷ್ಟೇನೆ. ಯಾಕೆ ಸಮಯ ಇನ್ನೊಂದೇನಂದ್ರೆ ಸರ್, ನೀವ್ ಹೇಳಿದಾಗ ನಾನು ಇನ್ನೂ ಒಂದ್ ಹೇಳಕ್ ಇಷ್ಟಪಡ್ತೀನಿ. ಇವಾಗಿನ ಸಮಯನು ಹಾಗೆ ಇದೆ ಸರ್. ಕೆಲವರಿಗೆ ಏನಂದ್ರೆ, ಹಿಂದೆ ಆದ್ರೆ ಎಲ್ಲಾ ಗೃಹಿಣಿಯರು ಮನೇಲಿ ಇರ್ತಿದ್ರು.
0: ಹೌದು.
1: ಅವ್ರೇನ್ ಮಾಡ್ತಿದ್ರು, ಓ ಇಂಥ ಮಕ್ಕಳಿಗೆ ಇಂಥದೇ ಅಡಿಗೆ ಮಾಡಾಕ್ಬೇಕು, ಇಂಥದೇ ತಿಂಡಿ ಮಾಡಾಕ್ಬೇಕು ಅಂದಾಗ ಅದನ್ನ ಅವರು ಬಂದು ಪ್ರೀತಿಯಿಂದ ತಿಂತಾ ಇದ್ರು. ಇವಾಗ ಇನ್ನೊಂದೇನಂದ್ರೆ, ಇವಾಗ ಎಲ್ಲರೂ ಹೊರಗಡೆ ಕೆಲ್ಸಕ್ಕೆ ಹೋಗಕ್ ಶುರು ಮಾಡ್ಬಿಟ್ಟಿದ್ದಾರೆ. ಹಲೋ.
0: ಹೌದು ಹೌದು, ಹೇಳಿ ಹೇಳಿ.

0: ಆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ಬೆಳಗ್ಗೆ ಎದ್ರೆ ಮಕ್ಕಳಿಗೆ ಮತ್ತೆ ಯಜಮಾನರಿಗೆ ಪ್ರತಿಯೊಬ್ಬರಿಗೂ ಮಾಡಿ ಕಳಿಸ್ಬೇಕು. ಹೊರಗಡೆ ಒತ್ತಡ ಜಾಸ್ತಿ ಆದಾಗ ಕೆಲವು ಸರಿ ಕೆಲವ್ರಿಗೆ ಅನ್ಸುತ್ತೆ, ಅಯ್ಯೋ ಯಾರಪ್ಪ ಮಾಡ್ತಾರೆ ಇದನ್ನ, ಏನಕ್ಕೆ ಮಾಡ್ಬೇಕು ಇವತ್ತು, ಇವತ್ತು ನನಗೂ ರೆಸ್ಟ್ ಬೇಕು, ಬಂದ್ಬಿಟ್ಟು ಆರ್ಡರ್ ಮಾಡ್ಕೊಂಡ್ ಬಿಡೋಣ ಅಂತಾರೆ. ಬಟ್ ಆರ್ಡರ್ ಮಾಡ್ಕೊಂಡು ತಿನ್ಬಹುದು ಸರ್, ಬಟ್ ಅದರಿಂದ ಏನಂದ್ರೆ ಆರೋಗ್ಯ ತುಂಬಾ ಕೆಡುತ್ತೆ, ಭಾರಿ ಕೆಡುತ್ತೆ ಆರೋಗ್ಯ. ಯಾಕೆಂದ್ರೆ ನಮ್ ಮನೇಲಿ ಏನೋ ಒಂದ್ ಮಾಡ್ಕೊಂಡು ತಿಂದ್ರೆ ಅದಕ್ಕಿರುವಂತ ಒಂದು ಇದಕ್ಕ ರುಚಿ ಮತ್ತೆ ಆರೋಗ್ಯದ ಬಗ್ಗೆ ಇರೋ ಇದು ಕಾಳಜಿಗೂನು ಈ ಹೊರಗಡೆ ನಾವು ತಿನ್ನುವಂತದಕ್ಕೂ ವ್ಯತ್ಯಾಸ
1: ಇರುತ್ತೆ. ಹೌದು.
0: ಆಮೇಲೆ ಇನ್ನೊಂದೇನಂದ್ರೆ ಇವಾಗ ಇನ್ನೊಂದ್ ಮಾಡಿದ್ದಾರೆ, ಈಗ ಈಗ ಇಷ್ಟೆಲ್ಲ ಆರ್ಡರ್ ಮಾಡ್ತಾರಲ್ವಾ ಸರ್, ಇವಾಗ ನಾವು ಮದ್ವೆ ಮನೆಗಳಿಗೆ ಹೋದ್ರು ಕೂಡ ಕೇಟರಿಂಗ್ ಎಲ್ಲ ಮಾಡಿಸ್ತಾರೆ ಎಲ್ಲಾನು. ಆ ಮಾಡಿಸ್ದಾಗ ಅದ್ರಲ್ಲಿ ಎಷ್ಟು ವೇಸ್ಟ್ ಆಗುತ್ತೆ ಅನ್ನೋದು ನಾವು ಗಮನಿಸ್ತೀವಲ್ವಾ ಸರ್. ನಾವು ಹೊರಗಡೆ ಹೋಗ್ತೀವಿ, ಹೋದಾಗ ಏನಾಗುತ್ತೆ ಅಂದ್ರೆ ಊಟಕ್ಕೆ ಕೂತ್ಕೊಳ್ತಾರೆ, ಅದು ವೆರೈಟಿಗಳು ಬೇಕಾದಷ್ಟು ಮಾಡಿರ್ತಾರೆ, ಅದನ್ನ ಏನ್ ಮಾಡ್ತಾರೆ ಎಲೆ ಸುತ್ತ ಹಾಕಿದಾಗ ನೋಡ್ತಾ ಕೂತಿರ್ತಾರೆ, ಎಲ್ಲಿವರೆಗೂ ಆ ಫೋಟೋ ಬರೋವರೆಗೂ ತಿನ್ನೋ ಶಾಸ್ತ್ರ ಮಾಡ್ತಾರೆ. ಆಮೇಲೆ ಏನ್ ಮಾಡ್ತಾರೆ ಎಲ್ಲಾನು ಬಿಟ್ಟು ಹೊರಟೋಗ್ತಾರೆ. ಇಲ್ಲಿ ಅಡಿದ್ದು ಮಾಡ್ತಿರೋ ವ್ಯಕ್ತಿಗ ಅಡಿಗೆನೂ ವೇಸ್ಟ್, ಖರ್ಚು ಮಾಡಿರೋ ದುಡ್ಡು ವೇಸ್ಟ್,
1: ಎಲ್ಲ ವೇಸ್ಟ್. ಸೊ ಒಟ್ಟಿನಲ್ಲಿ ಆನ್ಲೈನ್ ಊಟ ಆರ್ಡರ್ ಮಾಡೋದ್ ಬಂದು ನಮ್ಮ ಊಟದ ಅಭ್ಯಾಸ ಎಲ್ಲವನ್ನ ಬದಲಾಯಿಸಿದೆ ಅನ್ನೋದು ನಿಮ್ಮ ಅಭಿಪ್ರಾಯ?
0: ತುಂಬಾ ಬದಲಾಯಿಸ್ತದೆ ಸರ್, ಭಾರಿ ಬದಲಾಯಿಸ್ತಾ ಇದೆ, ಆನ್ಲೈನ್ ಇಂದ ತುಂಬಾನೇ ಬದಲಾಗ್ತಾ ಇದೆ. ಅದರಿಂದ ಅಂದ್ರೆ ಆನ್ಲೈನ್ ತಪ್ಪು ಅಂತ ಹೇಳಲ್ಲ ಸರ್ ನಾನು, ಯಾಕೆಂದ್ರೆ ಕಾಲ ಬದಲಾಗದಂತೆ ನಾ ಬದಲಾಗ್ಬೇಕು, ಆದ್ರೆ ಅದೊಂದು ಇತಿ ಮಿತಿಲಿ ಇದ್ರೆ ಒಳ್ಳೇದು ಅಂತ.
1: ನಿಮ್ಮ ಅಭಿಪ್ರಾಯ ಹಂಚ್ಕೊಳ್ಳೋದಕ್ಕೆ ಧನ್ಯವಾದ, ಹೀಗೆ ಕಾರ್ಯಕ್ರಮ ಕೇಳ್ತಾರೆ, ಕರೆ ಮಾಡೋದಕ್ಕೆ ಧನ್ಯವಾದ.
0: ಓಕೆ ಸರ್, ನಮಸ್ತೆ.
1: ನಮಸ್ತೆ.

0: ಸಮಯ 4:17 ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆಬಿಲ್ಲು ಕನ್ನಡ ಕಾಮನಬಿಲ್ಲು 101.3 FM. ಹಂಪಿಯಿಂದ ಜಾಫರ್ ಅವರು ಹೇಳ್ತಾ ಇದಾರೆ, ಮನೆ ಅಡುಗೆ ಬದಲಾಗಿದೆ. ಅದು ಹೇಗೆ ಅಂದ್ರೆ, ನಾವು ಹೇಗೆ ರೂಢಿಸ್ಕೋತೀವೋ ಆ ತರ ಪರಿವರ್ತನೆ ಆಗುತ್ತೆ ಅಂತ ಇದಾರೆ. ನಮಸ್ಕಾರ, ಎಲ್ಲಿಂದ ಮಾತಾಡ್ತಾ ಇರೋದು?
1: ಹಲೋ, ನಮಸ್ಕಾರ ಸರ್.
0: ನಮಸ್ಕಾರ, ಎಲ್ಲಿಂದ ಮಾತಾಡ್ತಾ ಇರೋದು?
1: ನಾವು ಇಂಡಿ ಸರಕು ಬಂತನಾಳ ಗ್ರಾಮದಿಂದ ಬಸವರಾಜ್ ಹತ್ರ ಇದ್ದೀರಿ.
0: ಹೇಗಿದ್ದೀರಾ?
1: ಆರಾಮಿದ್ದೀನಿ ಸರ್, ನೀವು?
0: ಆರಾಮಾಗಿದ್ದೀರಿ. ಈಗ ಊಟ ಎಲ್ಲ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ತಾ ಇದೀವಿ ನಾವು. ಈ ಒಂದು ಪದ್ಧತಿ ಬಂದು ನಾವು ಅಡುಗೆ ಮಾಡುವಂತ ಹವ್ಯಾಸನ ಅಭ್ಯಾಸನ ಕಳ್ಕೊತಾ ಇದೀವ, ಏನನ್ಸುತ್ತೆ ನಿಮ್ಗೆ ಇದ್ರ ಬಗ್ಗೆ?
1: ಹೌದ್ರಿ ಸರ್, ಮನೆಯ ರುಚಿನೇ ಬೇರೆ ತಂದಿದ್ದೆ ಬೇರೆ. ಹಲೋ,
0: ಕೇಳಿಸ್ತಾ ಇದೆ, ಹೇಳಿ ಹೇಳಿ ಹೇಳಿ. ಆನ್ಲೈನ್ ಇಂದ ಆರ್ಡರ್ ಮಾಡೋದು ನಾವು ಅಡುಗೆ ಮಾಡೋದನ್ನ ಕಮ್ಮಿ ಮಾಡಿಸುತ್ತೆ ಅಂತ ಇದ್ದೀರಾ?
1: ಕಮ್ಮಿ ಮಾಡ್ಬೇಕ್ರಿ.
0: ಓಕೆ, ಅಂದ್ರೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡೋದು ತಪ್ಪು ಅಂತೀರಾ?
1: ಹಲೋ, ಸ್ವಾದಿಗಿಸ್ತೇರಿ ಸರ್.
0: ಆನ್ಲೈನ್ ಅಲ್ಲಿ ಆರ್ಡರ್ ಮಾಡೋದು ತಪ್ಪು ಅಂತೀರಾ?
1: ತಪ್ಪು ರೀ ಸರ್.
0: ಹೌದಾ? ಈಗ ಎಲ್ಲ ಒಂದ್ ಕಡೆ ಅರ್ಜೆಂಟ್ ಇರುತ್ತೆ, ಅಡುಗೆ ಮಾಡೋದಕ್ಕೆ ಆಗಲ್ಲ ಅಂತ ಟೈಮಲ್ಲಿ ಹಾಗೆ
1: ಎಮರ್ಜೆನ್ಸಿ ಇದ್ರೆ
0: ಮಾತ್ರ ತರಿಸ್ಬೇಕು, ಇಲ್ದಿದ್ರೆ ಸುಮ್ನೆ ಆರ್ಡರ್ ಮಾಡಬಾರ್ದು, ಮನೆಯಲ್ಲೇ ಮಾಡ್ಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ?
1: ಮನೆ ರುಚಿನೇ ಬೇರೆ ಸರ.
0: ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಕಾರ್ಯಕ್ರಮ ಕೇಳ್ತಾ ಇರಿ.
1: ನಮಸ್ಕಾರ.
0: ನಮಸ್ಕಾರ. ಅದೇ ಜಾಫರ್ ಅವರ ಮೆಸೇಜ್ ಅನ್ನ ಮುಂದುವರ್ಸೋಣ. ಹೇಗೆ ರೂಢಿಸ್ಕೋತೀವಿ ಆ ತರ ಪರಿವರ್ತನೆ ಆಗುತ್ತೆ. ಕೆಲವರಿಗೆ ಮನೆ ಊಟ ಬಿಟ್ಟು ಬೇರೆ ಊಟ ಮಾಡೋದಕ್ಕೆ ಆಗೋದೇ ಇಲ್ಲ. ಕೆಲವೊಬ್ಬರಿಗೆ ಹೊರಗಿನ ಊಟ ಲೇಸು ಅಂತಾರೆ. ಮನೆಯಲ್ಲಿ ಸಾರಿನ ಒಗ್ಗರಣೆ ಕೊಡಬೇಕಾದ್ರೆ ಅಡುಗೆ ಮನೆಯಲ್ಲಿ ಘಮಘಮ ಅಂತ ಎಂಥ ಸ್ಮೆಲ್ ಬರ್ತಾ ಇತ್ತು, ಆದರೆ ಈಗ ಆ ಥರ ಕಂಡು ಬರ್ತಾ ಇಲ್ಲ. ನನ್ನ ಪ್ರಕಾರ ಮನೆ ಅಡುಗೆನೇ ಲೇಸು ಅಂತ ಇದ್ದಾರೆ. ಸೊ ಈ ಆನ್ಲೈನಲ್ಲಿ ಆರ್ಡರ್ ಮಾಡೋದು ಬಂದ ಮೇಲೆ ನಮ್ಮ ಊಟದ ಅಭ್ಯಾಸ ಕಂಪ್ಲೀಟ್ ಆಗಿ ಬದಲಾಗಿದೆ ಅಂತ ಇದ್ದಾರೆ ಇವರು. ಈಗ ಅಡುಗೆ ಅನ್ನೋದು ಕೆಲಸ ಆಗ್ಬಿಟ್ಟಿದೆಯಾ? ಒಂದು ಕಾಲದಲ್ಲಿ ಅಡುಗೆ ಮಾಡೋದು ಅಂದರೆ ಅದು ಒಂಥರ ಒಂದು ದಿನಚರಿಯ ಭಾಗ, ಮ್ಯಾಂಡೇಟ್ರಿ, ಅದನ್ನು ಮಾಡಲೇಬೇಕಾಗಿತ್ತು. ಈಗ ಅಡುಗೆ ಮಾಡೋದು ಒಂದಷ್ಟು ಜನಕ್ಕೆ ಹೆಚ್ಚುವರಿ ಅಡಿಷ್ನಲ್ ಕೆಲಸ ಅನ್ಬಹುದು. ಬೆಳಗ್ಗೆದ್ದು ಕೆಲಸಕ್ಕೆ ಹೋಗಬೇಕು, ಮನೆ ನೋಡ್ಕೋಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಮತ್ತೆ ಮನೆಗೆ ಬಂದು ಸಂಜೆ ಅಡುಗೆ ಮಾಡಬೇಕು. ಆಗ ಸಹಜವಾಗಿ ಪ್ರಶ್ನೆ ಹುಟ್ಕೊಳ್ಳುತ್ತೆ, ಇಷ್ಟೆಲ್ಲ ಕೆಲಸದ ನಡುವೆ ಮತ್ತೆ ಅಡುಗೆ ಮಾಡಬೇಕಾ? ಇಲ್ಲಿ ಆನ್ಲೈನ್ ಊಟ ಆರ್ಡರ್ ಮಾಡುವಂಥ ಸೌಲಭ್ಯ ಒಂದು ಪರಿಹಾರವಾಗಬಹುದು.

0: ಆದ್ರೆ ಇದೇ ಸಂದರ್ಭದಲ್ಲಿ ಇನ್ನೊಂದು ಪ್ರಶ್ನೆ, ಅಡುಗೆ ಮಾಡೋದು ನಿಜವಾಗ್ಲೂ ಕಷ್ಟನಾ? ಅಥವಾ ನಾವು ಅಡುಗೆಗೆ ಬೇಕಾದಂಥ ಸಮಯ ಮತ್ತು ತಾಳ್ಮೆನ ಕಳ್ಕೊಂಡಿದ್ದೀವ? ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದರೆ, ಮನೆಯಲ್ಲೇ ಅಡುಗೆ ಮಾಡೋದಕ್ಕೆ ಬೇಕಾದ ಪದಾರ್ಥಗಳಿಗಿಂತ ಊಟದ ಆಯ್ಕೆಗಳ ಬಗ್ಗೆ ಯೋಚನೆ ಮಾಡೋದಕ್ಕೆ ನಾವು ಜಾಸ್ತಿ ಸಮಯ ಕೊಡ್ತಾ ಇದ್ದೀವ. ಏನು ಮಾಡೋದು ಅನ್ನೋದಕ್ಕಿಂತ ಏನು ತಿನ್ನೋದು ಅನ್ನೋ ಪ್ರಶ್ನೆ ಈಸಿ ಆಗಿಬಿಟ್ಟಿದೆ ಅಲ್ವಾ? ನಿಮಗೆ ಅಡುಗೆ ಮಾಡೋದು ಇಷ್ಟನಾ? ಅಥವಾ ಅಡುಗೆ ಮಾಡೋದಕ್ಕಿಂತ ಅಡುಗೆ ಮುಗಿದ್ಮೇಲೆ ಊಟ ಮಾಡೋದು ಇಷ್ಟನಾ? ಸಂದೇಶಗಳನ್ನ ಕಳಿಸ್ಕೊಡಿ ವಾಟ್ಸಪ್ ಸಂಖ್ಯೆ 9480901013.
1: ಇದ್ದೇ ಆಗ್ಬೇಕು ಮನೆ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಸಮಯ 4:31 ನೀವು ಕೇಳ್ತಾ ಇದ್ರೆ ನಿಮ್ಮ ಮನೆ ಬಾಗಿಲ ಮಳೆ ಬೆಲ್ಲೋ ಕನ್ನಡ ಕಾಮನ ಬೆಲ್ಲೋ 101.3 FM. ಈ ಆನ್ಲೈನ್ ಆರ್ಡರಿಂಗ್ ಬಂದು ನಿಮ್ಮ ಫುಡ್ ಹ್ಯಾಬಿಟ್ಸ್ ಚೇಂಜ್ ಆಗಿದೆಯಾ ಅಂತ ನಾನು ಕೇಳಿದ್ದೆ. ಇನ್ನೊಂದು ಪ್ರಶ್ನೆ ಕಾಡೋದೇನು ಅಂದರೆ, ಮನೆಯ ಊಟದ ರುಚಿ ಬದಲಾಗಿದೆಯಾ? ಹೊರಗಡೆ ಸಿಗೋ ಊಟಗಳಲ್ಲಿ ಎಷ್ಟೋ ಆಯ್ಕೆಗಳಿವೆ. ಒಂದೊಂದು ದಿನ ಒಂದೊಂದು ರುಚಿಯನ್ನು ಟೇಸ್ಟ್ ಮಾಡಬಹುದು, ಮತ್ತೊಂದು ದಿನ ಇನ್ನೊಂದು ರುಚಿ. ಹೀಗೆ ಪ್ರತಿದಿನ ಹೊಸದನ್ನೇ ತಿನ್ನಬಹುದು, ಆದರೆ ಮನೆ ಊಟ ಅದೇ ಸಾರು, ಅದೇ ಪಲ್ಯ, ಅದೇ ಅನ್ನ, ಕೆಲವೊಮ್ಮೆ ಅದೇ ತಿಂಡಿ. ಹಾಗಾದರೆ ಹೊಸ ರುಚಿಗಳ ಅಭ್ಯಾಸ ನಮ್ಮ ನಾಲಿಗೆನೇ ಬದಲಾಯಿಸ್ಬಿಟ್ಟಿದೆಯಾ? ಸಿಂಪಲ್ ಆಗಿರುವಂತಹ ಮನೆ ಊಟ ನಮ್ಮನ್ನ ಬೋರ್ ಫೀಲ್ ಮಾಡಿಸ್ತಾ ಇದೆಯಾ? ಒಂದು ಕಾಲದಲ್ಲಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಸಾರು ಹಾಕಿ ತಿಂತಾ ಇದ್ರೆ ಎಷ್ಟು ಖುಷಿ ಕೊಡ್ತಾ ಇತ್ತು ಅಲ್ವಾ? ಈಗ ಅದೇ ಊಟದ ಮುಂದೆ ಕೂತ್ಕೊಂಡು ಇವತ್ತು ಬೇರೆ ಏನಾದರೂ ತಿನ್ಬಹುದಿತ್ತಲ್ವಾ ಅನ್ನೋ ಫೀಲಿಂಗ್ ಬರುತ್ತೆ ನಮಗೆ. ಮಂಜುನಾಥ್ ಅವರಿಗೆ ನಮಸ್ಕಾರ ಅಂತ ಹೇಳ್ತಾ ಒಂದು ಸಂದೇಶ ಬಂದಿದೆ. ಆನ್ಲೈನ್ ಊಟ ತಿಂಡಿ ತರಿಸೋದ್ರಿಂದ ಅನಗತ್ಯವಾಗಿ ಪ್ಲಾಸ್ಟಿಕ್ ಬಳಕೆ ಆಗುತ್ತೆ, ಇದರಿಂದ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗುತ್ತೆ. ಪ್ಲಾಸ್ಟಿಕ್ ತ್ಯಾಜ್ಯ ಒಂದು ಸಮಸ್ಯೆ, ಆದ್ದರಿಂದ ಮನೆಯಲ್ಲೇ ಮೊದಲೇ ಯೋಚಿಸಿ ಅಡುಗೆ ಮಾಡಿ ಸೇವಿಸೋದ್ರಿಂದ ನಮ್ಮ ಆರೋಗ್ಯ ಮತ್ತು ಪರಿಸರವನ್ನು ರಕ್ಷಣೆ ಮಾಡಬಹುದು ಅಂತ PH ಪಾಟೀಲ್ ರಾಣಿಬೆನ್ನೂರಿನಿಂದ ಸಂದೇಶವನ್ನು ಕಳಿಸ್ಕೊಂಡಿದ್ದಾರೆ. ಕಾರ್ಯಕ್ರಮ ಚೆನ್ನಾಗಿದೆ ಇಂದಿನ ವಿಷಯ ಆನ್ಲೈನ್ ಅಡುಗೆ ಕುರಿತು. ಆನ್ಲೈನ್ನಲ್ಲಿ ಆರ್ಡರ್ ಮಾಡೋದಕ್ಕಿಂತ ಮನೆ ಊಟ ಮಾಡೋದೇ ಒಳ್ಳೆಯದು. ಮನೆಯಲ್ಲಿ ಮಾಡಿದ ಅಡುಗೆ ರುಚಿ ಮತ್ತು ಶುಚಿಯಾಗಿರುತ್ತೆ, ಒಳ್ಳೆಯ ಗುಣಮಟ್ಟದ ಪದಾರ್ಥಗಳನ್ನು ಬಳಸಿ ಮಾಡಿರ್ತಾರೆ. ಆನ್ಲೈನಲ್ಲಿ ಆರ್ಡರ್ ಮಾಡಿದರೆ ಯಾವ ಸಮಯದಲ್ಲಿ ಮಾಡಿರ್ತಾರೋ ಗೊತ್ತಿರೋದಿಲ್ಲ, ಒಳ್ಳೆ ಪದಾರ್ಥ ಬಳಸಿರ್ತಾರೋ ಗೊತ್ತಿಲ್ಲ. ಹಾಗಾಗಿ ಮನೆಯಲ್ಲಿ ಊಟ ಮಾಡೋದು ಒಳ್ಳೆಯದು. ಅಮ್ಮನ ಕೈ ರುಚಿ, ಈ ತಿನ್ನೋ ರುಚಿ, ಅದರ ಖುಷಿನೇ ಬೇರೆ ಅಲ್ವಾ? ಆರೋಗ್ಯ ಕೂಡ ಒಳ್ಳೆಯದು. ಹಾಗಾಗಿ ಆನ್ಲೈನ್ ಅನ್ನೋದು ಈಗ ಎಲ್ಲರನ್ನ ಬದಲಾಯಿಸ್ಬಿಟ್ಟಿದೆ ಆನ್ಲೈನ್ ಆರ್ಡರಿಂಗ್ ಅಂತ ಹೇಳ್ತಾ ಇದ್ದಾರೆ. ಯಾರು ಯಾರು? ಕೊಪ್ಪಳ ಜಿಲ್ಲೆಯಿಂದ ಮಂಗಳೂರಿನ ಮಂಗೇಶ ಸ್ವಾಮಿ ಅವರು. ಮನೆಯ ಊಟದ ಮುಂದೆ ಯಾವುದೇ ಊಟ ತಿಂದರೂ ಹೊಟ್ಟೆ ತುಂಬುದಿಲ್ಲ, ಹೊರಗಿನ ಊಟ ತಿಂಡಿಗಳು ನಾಲಿಗೆ ರುಚಿಗಷ್ಟೇ. ಸ್ವಸಹಾಯ ಸ್ವಂತದಲ್ಲಿ ದುಡಿದ ಊಟದ ಮುಂದೆ ಬೇರೆ ಏನೂ ಇಲ್ಲ ಅಂತ ಶ್ರೀನಿವಾಸ್ ಅವರು ಬೆಂಗಳೂರಿಂದ ಹೇಳ್ತಾ ಇದ್ದಾರೆ. ಒಟ್ಟಲ್ಲಿ ಆನ್ಲೈನ್ ಆರ್ಡರಿಂಗ್, ಫುಡ್ ಆರ್ಡರಿಂಗ್ ನಮ್ಮ ಈಟಿಂಗ್ ಹ್ಯಾಬಿಟ್ಸನ್ನು ಚೇಂಜ್ ಆಗಿದೆ ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ನೀವೇನು ಹೇಳ್ತೀರಾ? ವಾಟ್ಸಪ್ ಸಂಖ್ಯೆ 9408090103ಗೆ ನಿಮ್ಮ ಸಂದೇಶಗಳನ್ನು ಕಳಿಸ್ಕೊಡಿ.

ಶ್ರೀನಿಧಿ ಅವರು ದಾವಣಗೆರೆ ಅಂತ ಹೇಳ್ತಾ ಇದ್ರೆ ಆನ್ಲೈನ್ ಒಳ್ಳೇದಲ್ಲ, ಆದ್ರೆ ಯಾರ್ದಾದ್ರೂ ವೈಫ್ಗೆ ಅಡುಗೆ ಮಾಡಕ್ ಬಂದಿಲ್ಲ ಅಂದ್ರೆ ಅವರ ಗಂಡ ಆರ್ಡರ್ ಮಾಡ್ಬೇಕು ಅಲ್ವಾ, ಏನು ಮಾಡೋಕ್ಕಾಗಲ್ಲ, ಆಗ ಆನ್ಲೈನ್ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ರೆ. ಬಾಂಧವ್ಯಗಳು ದೂರ ಆಗ್ತಾ ಇರುವಂತಹ ಈ ಕಾಲದಲ್ಲಿ ಮನೆಯಲ್ಲಿ ಅಡುಗೆ ಮಾಡಿ ಒಟ್ಟಿಗೆ ಕುಳಿತು ಎಲ್ಲರೂ ಊಟ ಮಾಡಿದ್ರೆ ಬಾಂಧವ್ಯಗಳು ಚೆನ್ನಾಗಿರುತ್ತೆ, ಆರೋಗ್ಯವಾಗೂ ಇರುತ್ತೆ. ಈಗ ಆನ್ಲೈನ್ ಬಂದು ಅವುಗಳನ್ನ ಸ್ವಲ್ಪ ಕಮ್ಮಿ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಶೋಭಾ ಬಿ ಪಿ ಅವರು. ಈಗಿನ ಗೃಹಿಣಿಯರು ಮನೆಯಲ್ಲಿ ಅಡುಗೆ ಮಾಡಿದ್ರು ಬದಲು ಆರ್ಡರ್ ಮಾಡ್ತಾರೆ, ಏನು ಮಾಡೋಕ್ಕಾಗುತ್ತೆ ಅಂತ ಅನಂತಮೂರ್ತಿ ಅವರು ಶೃಂಗೇರಿಯಿಂದ ಹೇಳ್ತಾ ಇದ್ದಾರೆ. ಹೊರಗಿನ ಊಟಕ್ಕಿಂತ ಮನೆ ಊಟನೇ ತುಂಬ ಆರೋಗ್ಯಕರವಾಗಿರುತ್ತೆ. ಹೊರಗಿನ ಊಟದಲ್ಲಿ ಬಹಳಷ್ಟು ಎಣ್ಣೆ ಇರುತ್ತೆ, ಇದರಿಂದ ಕಾಯಿಲೆಗಳು ಕೂಡ ಬರುತ್ತೆ. ಮನೆಯಲ್ಲೇ ಅಡುಗೆ ಮಾಡ್ಕೊತಿದ್ರೆ ಚೆನ್ನಾಗಿರುತ್ತೆ ಅಂತ ಮೈಂದರಂಗಿಯ ಇರಣ ಜೇವೂರ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ.

0: ಇದು ನಾನ್ ಸ್ಟಾಪ್ ಸಂಜೆ, ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ FM ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.
3: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ,
4: ಎದೆ ತುಂಬಿ ಬಂತೊಂದು ಭಾವಜರಿ ಆಗ,
5: ಎದೆ ತುಂಬಿ ಹಾಡಿದೆನು ಬಂದು
3: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
4: ಎಲ್ಲೆ ಮೀರಿದ ಪ್ರೇಮ ಸಿಂಚನ,
6: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ.
3: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
4: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು, ಅಂತರಾಳದ ಮಂಥನಗಳಿಗೆ ಚೇತನ
3: ಭಾವಸ್ಪಂದನ.
4: ಪ್ರತಿದಿನ ಬೆಳಗ್ಗೆ 7:15ಕ್ಕೆ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
7: ಆನ್ಲೈನ್ ಫುಡ್ ಆರ್ಡರಿಂಗ್ ನಮ್ಮ ಫುಡ್ ಹ್ಯಾಬಿಟ್ಸ್ ಅನ್ನು ಬದಲಾಯಿಸಿದೆಯಾ ಅಂತ ನಾನು ಕೇಳಿದೆ. ನಮಸ್ಕಾರ ಸರ್. ಈಗ ಆನ್ಲೈನ್ ಬಂದು ಎಲ್ಲವನ್ನೂ ಬದಲಾಗಿದೆ, ನಮ್ಮ ಅಡುಗೆ ಪದಾರ್ಥಗಳು ಬಳಸೋ ರೀತಿಯೂ ಬದಲಾಗಿದೆ, ಅಡುಗೆನೂ ಬದಲಾಗಿದೆ, ಒಟ್ಟಿನಲ್ಲಿ ಎಲ್ಲವೂ ಬದಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಯಾರೋ ಚಿಕ್ಕೋಡಿಯಿಂದ ರಾಜು ಅಂಬಿ ಅವರು. ಸಮರ್ಥ ಪತ್ತಾರ ವಿಜಯಪುರದಿಂದ, ಮನೆಯಲ್ಲಿ ಎಲ್ಲರೂ ಕೂಡಿ ಊಟ ಮಾಡೋದ್ರಿಂದ ಮನೆಯವರ ಮನಸ್ಸು ಅರ್ಥ ಮಾಡ್ಕೋಬಹುದಿತ್ತು, ಬಟ್ ಈಗ ಆನ್ಲೈನ್ ಆರ್ಡರಿಂಗ್ ಬಂದು ಅದೆಲ್ಲ ಹೋಗ್ಬಿಡಿದೆ ಅಂತ ಹೇಳ್ತಾ ಇದ್ದಾರೆ. ಶುಭ ಸಂಜೆ. ಊಟ ಮಾಡೋದ್ರಲ್ಲಿ ಆನ್ಲೈನಿಂದ ತರಿಸ್ಕೊಳ್ಳೋದು ಒಳ್ಳೆಯದಲ್ಲ, ಮನೆ ಅಡುಗೆ ಉತ್ತಮ, ಮನೆಯಲ್ಲಿ ಬೇಕಾದನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಊಟ ಮಾಡೋದು ಉತ್ತಮ. ಅವಸರದಲ್ಲಿದ್ದಾಗ ಮಾತ್ರ ಆನ್ಲೈನಿಂದ ತಗೊಳ್ಳೋದು ಒಳ್ಳೆಯದು ಅಂತ ಇದ್ದಾರೆ. ಯಾರು? BM ವಿಶ್ವನಾಥ ಅವರು, ರಾಮಸಾಗರ ಬಳ್ಳಾರಿ ಜಿಲ್ಲೆಯಿಂದ. ಆನ್ಲೈನ್ ಆರ್ಡರಿಂಗ್ ಈಗಿನ ಫಾಸ್ಟ್ ಲೈಫ್ ಸ್ಟೈಲ್ಗೆ ಹೊಂದಾಣಿಕೆ ಆಗಿದೆ ಮಂಜುನಾಥ್. ಬಟ್ ನಮ್ಮನೆಯಲ್ಲಿ ಅಮ್ಮ, ಅಜ್ಜಿ, ಅಕ್ಕ ಎಲ್ಲರೂ ಸೇರಿ ಮಾಡಿಕೊಡೋ ಅಡುಗೆ ಮುಂದೆ ಪ್ರಪಂಚದ ಯಾವ ಸ್ಟಾರ್ ಹೋಟೆಲ್ನಲ್ಲಿ ಸಿಗೋದಿಲ್ಲ ಅಂಥ ರುಚಿ ಅನ್ನೋದು ನನ್ನ ಅಭಿಪ್ರಾಯ. ಒಟ್ಟಿನಲ್ಲಿ ಆನ್ಲೈನ್ ಬಂದು ಎಲ್ಲವನ್ನ ಈಸಿ ಮಾಡಿದೆ, ಒಂದಷ್ಟು ಸಂಬಂಧಗಳನ್ನು ದೂರ ಮಾಡ್ತಾ ಇದೆ ಅಂತ ಡಾವಿಡ್ ನೋಬೆಲ್ ಟೇಲರ್ ಮುನಿರಬಾದ್ ಡ್ಯಾಪ್ನಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಆನ್ಲೈನ್ ಫುಡ್ ಆರ್ಡರಿಂಗ್ ಅನ್ನೋದು ಬಂದು ನಮ್ಮ ಫುಡ್ ಹ್ಯಾಬಿಟ್ಸ್ ಅನ್ನ ಬದಲಾಯಿಸಿದೆ ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿದೆ. ಹೌದು ಸರ್, ಎಲ್ಲರೂ ಹೇಳ್ತಾ ಇರೋದು ನಿಜ ಅಂತ ಸೋಮಶೇಖರ್ ತಟ್ಟಿ ಹಂಪಸಾಗರದಿಂದ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಆನ್ಲೈನ್ ಇರಲಿ ಎಂಥದ್ದೇ ಇರಲಿ, ಅವಶ್ಯಕತೆ ಇದ್ದಾಗ ನಾವು ಆರ್ಡರ್ ಮಾಡ್ಕೊಂಡು ತಿಂದರೆ ಒಳ್ಳೆಯದು. ಸೊ ಸುಮ್ಮನೆ ಏನೋ ಈಸಿಯಾಗಿ ಸಿಗುತ್ತೆ, ಯಾಕೆ ಕಷ್ಟಪಡಬೇಕು ಅಂತ. ಯಾವಾಗಲೂ ಆರ್ಡರ್ ಮಾಡ್ಕೊಂಡು ತಿಂದರೆ ನಮ್ಮ ಆರೋಗ್ಯನೇ ಹಾಳಾಗುತ್ತೆ. ಸೊ ಅವಶ್ಯಕತೆ ಇದ್ದಾಗ ಆನ್ಲೈನನ್ನು ಬಳಸಬೇಕು ಅಂತ ಬಹಳಷ್ಟು ಜನ ಹೇಳಿದ್ರೆ ಎಸ್, ನಿಮ್ಮ ಅಭಿಪ್ರಾಯವನ್ನು ಒಪ್ಪೋಣ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಗುಲ್ಮೊಹರ್ನ ವಿಶೇಷ. ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮ ಜೊತೆ ಆಗಿದ್ದು ನಿಮ್ಮನೆ ಮಾತು RJ ಮಂಜುನಾಥ್. ಕಾರ್ಯಕ್ರಮ ಇಷ್ಟ ಆಯಿತು, ಹಾಡುಗಳು ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮತ್ತೆ ಸಿಗೋಣ. ಮತ್ತೆ ಸಿಗೋವ್ರಿಗೆ ಏನು ಮಾಡಬೇಕು? ನೀವು ನನ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಾ ಅಲ್ವಾ? ಕೊಡುವುದೇನು ಕೊಂಬುದೇನು, ಒಲವು ಸ್ನೇಹ ಪ್ರೀತಿ.

RSFM Rainbow 101.3 MHz. ಎಲ್ಲರಿಗೂ ನಮಸ್ಕಾರ. ಈ ಹೊತ್ತಲ್ಲಿ ಈ ಒಂದು ಭಾನುವಾರದ 5:01 ಅಂತ ಸ್ಟುಡಿಯೋ ಹೇಳೋ ಹೊತ್ತಲ್ಲಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ ಬನ್ನಿ ಮಾತಾಡೋಣ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಅಂತ ವೆಲ್ಕಮ್ ಮಾಡ್ತಾ ಇರೋದು ಕರೆಕ್ಟ್ ರೀ, ನಾನು ನಿಮ್ಮ ಮಮತ. ಈ ಹೊತ್ತಲ್ಲಿ ಎಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಜೊತೆಯಾಗಬೇಕು ಅಂದ್ರೆ ಏನ್ ಮಾಡಬೇಕು? ಆಫ್ಕೋರ್ಸ್ ನಿಮಗೆ ಗೊತ್ತಿದೆ, ಐ ಆಮ್ ರೆಡಿ ಅಂತ ಹೇಳಿ ಟೈಪ್ ಮಾಡಿ 9489901031 9480901013 ಈ ವಾಟ್ಸ್ಆಪ್ ಸಂಖ್ಯೆಗೆ ವಾಟ್ಸ್ಆಪ್ ಮುಖಾಂತರ ರವಾನೆ ಮಾಡಿ. ನಿಮ್ಮ ಸಂದೇಶ ಬೇಗ ಬಂದು ತಲುಪಲಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ. ಜೊತೆಲಿರ್ಲಿ ನಿಮ್ಮ ಹೆಸರು ಮತ್ತು ಊರು. ನಿಮ್ ಸಂದೇಶ ನೋಡ್ತಾ ಇದ್ದ ಹಾಗೆ ನಾವೇ ನಿಮ್ಗೆ ಕಾಲ್ ಮಾಡ್ತೀವಿ, ಜೊತೆ ಯಾಕ್ತೀವಿ, ಪ್ರಶ್ನೆ ಕೇಳ್ತೀವಿ, ಸರಿಯಾದ ಉತ್ತರ ಕೊಟ್ರೆ ನಿಮ್ಮಿಷ್ಟದ ಹಾಡನ್ನು ಕೂಡ ಪ್ಲೇ ಮಾಡ್ತೀವಿ ಕಣ್ರಿ. ನನಗಿದ್ದೇ ಹಾಡಬೇಕು ಅಂತ ನೀವ್ ಹೇಳಲೇಬೇಕು ಅನ್ನೋದಾದ್ರೆ ಐ ಆಮ್ ರೆಡಿ ಅಂತ ಹೇಳಿ ಕ್ವೆಶ್ಚನ್ಗೆ ಆನ್ಸರ್ ಮಾಡಿ ಬೇಗ, ಜೊತೆಯಾಗಿ ಎಫ್ ಎಂ ರೇನ್ಬೋದಲ್ಲಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ.

0: 5:28 ಕನ್ನಡ ಕಾಮನಬಿಲ್ಲು 101.3 MHz ಅನ್ನು ಕೇಳ್ತಾ ಇದ್ದೀರಾ. ಯಾರಪ್ಪ ನಮ್ಮ ಜೊತೆಯಾಗಿರೋದು ಅಂದ್ರೆ ಶ್ರೀಮತಿ ಗುಣವತಿ ಭೀಮಪ್ಪ ಅವರು. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ವೆಲ್ಕಮ್.
1: ನಮಸ್ತೆ ಮೇಡಮ್.
0: ಎಸ್, ನಾನು ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಐ ಆಮ್ ರೆಡಿ ಅಂತ ಹೇಳಿ ನೀವು ಉತ್ತರವನ್ನ ಕೇಳಿ ನನ್ನ ಹತ್ರ ಹೇಳ್ತೀನಿ ಅಂತ ರೆಡಿ ಆಗಿದ್ದೀರಾ? ಹೌದಾ? ಓಕೆ, ಪ್ರಶ್ನೆಗೆ ಉತ್ತರ ಗೊತ್ತಿದ್ರೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದೀರಾ. ಸರಿ, ಹಾಗಾದರೆ ನಾನು ನಿಮಗೆ ಸಾಮಾನ್ಯವಾಗಿ ಏನಂತ ಹೇಳೋದು, ತುಂಬಾ ತುಂಬಾ ತುಂಬಾ ಈಸಿ ಆದಂತಹ ಒಂದು ವಿಜ್ಞಾನದ ಸಂಬಂಧಿತ ಪ್ರಶ್ನೆನೆ ಕೇಳ್ತೀನಿ. ಓಕೆ, ಅಮ್ಮ, ನೀವು ಸಾಮಾನ್ಯವಾಗಿ ರಸ್ತೆಯಲ್ಲಿ ನಡೆಯುವಾಗ್ಲೋ ಅಥವಾ ನಿಮ್ಮ ಮನೆಯಿಂದ ಹೊರಗಡೆ ಕಿಟಕಿಯಿಂದ ನೋಡುವಾಗ್ಲೋ ವಿದ್ಯುತ್ ತಂತಿಯ ಮೇಲೆ ಪಾರಿವಾಳಗಳು ಕುಳಿತಿರುತ್ತೆ ನೋಡಿರ್ತೀರಾ?
1: ಓಕೆ,
0: ಬಟ್ ಆದ್ರೆ ವಿದ್ಯುತ್ ಹರಿತಿರುತ್ತಲ್ವಾ ಕಂಬಿ ಮೇಲೆ? ಆದರೆ ನಾವ್ಯಾರಾದ್ರೂ ಮುಟ್ಟಿದ್ರೆ ಶಾಕ್ ಹೊಡಿಯುತ್ತೆ, ಪಾರಿವಾಳಗಳು ಮುಟ್ಟಿದ್ರೆ ಯಾಕೆ ಶಾಕ್ ಹೊಡಿಯಲ್ಲ? ಪಾರಿವಾಳಗಳು, ಕಾಗೆಗಳು ಇವೆಲ್ಲ ಮುಟ್ಟಿದ್ರೆ ಯಾಕಪ್ಪ ಶಾಕ್ ಹೊಡಿಯಲ್ಲ?
1: ವಿಜ್ಞಾನದಲ್ಲಿ ನಾನು ಸ್ವಲ್ಪ ಶಾಲೆ ತುಂಬಾ ವರ್ಷಗಳಾಗ್ಬಿಟ್ಟಿದ್ದಾವೆ, ಸ್ವಲ್ಪ ಹಿಂದೆನೆ.
0: ಆಯ್ತು, ಹಾಗಾದ್ರೆ ನಿಮಗೆ ನಾನು ಒಂದ್ ಎರಡು ಸುಳುಹನ್ನ ಕೊಡ್ತಾ ಹೋಗ್ತೇನೆ, ಆಯ್ತಾ? ಆ ಸುಳುಹಿನಲ್ಲಿ ಸ್ವಲ್ಪ ನೆನಪ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ನಿಮ್ಮ ಆಗಿನ ಓದಿನ ಒಂದಷ್ಟು ಹಿಂದೆ ಹಾಕೊಂಡು ಉತ್ತರ ಸಿಕ್ಕರೆ ಆಕ್ಚುಲ್ ಆಗಿ ನೀವು ನಮ್ಗೆ ಹೇಳ್ಬೋದು, ಆಗ್ಬೋದಾ? ಎಸ್. ಆಪ್ಷನ್ ಎ, ಅವುಗಳ ಎರಡೂ ಕಾಲು ಒಂದೇ ತಂತಿಯ ಮೇಲೆ ಇರುತ್ತವೆ. ಆಪ್ಷನ್ ಬಿ, ಅವುಗಳಲ್ಲಿ ವಿದ್ಯುತ್ ವಿಭವದ ವ್ಯತ್ಯಾಸ ಆಗುವುದಿಲ್ಲ. ಆಪ್ಷನ್ ಸಿ, ವಿದ್ಯುತ್ ಪ್ರವಾಹವು ಅವುಗಳ ದೇಹದೊಳಗೆ ಹರಿಯುವುದಿಲ್ಲ. ಆಪ್ಷನ್ ಡಿ, ಈ ಎಲ್ಲಾ ಕಾರಣಗಳು ಸತ್ಯ. ಆಪ್ಷನ್ ಇ, ಈ ಮೇಲಿನ ಯಾವುದೇ ಕಾರಣವು ಸತ್ಯವಲ್ಲ.
1: ಸತ್ಯವಲ್ಲ ಮೇಡಮ್.
0: ಸತ್ಯವಲ್ಲ. ನಿಮ್ ಸಮಯ ಈಗ ಶುರು, ಯೋಚನೆ ಮಾಡಿ ಹೇಳಿ.
1: ಇಲ್ಲ, ಎರಡು ಕಾಲು ಒಂದೇ ತಂತಿ ಮೇಲೆ ಇಟ್ಕೊಂಡಿರ್ತವೆ ಅಂದ್ರೆ ವಿದ್ಯುತ್ ಸರಿಯಲ್ಲ ಮೇಡಮ್. ಎರಡು ತಂತಿಗಳು ಕೂಡಿದ್ರೇನೆ ವಿದ್ಯುತ್ ಪ್ರಸಾರ ಆಗೋದು ಅಂತ ಹೇಳ್ತಾರೆ.
0: ಓಕೆ, ಅಂದ್ರೆ ನೀವ್ ಹೇಳ್ತಾ ಇರೋದು ಆಪ್ಷನ್ ಎ ಅಂತನಾ ಅಥವಾ ಆಪ್ಷನ್ ಇ ಅಂತನಾ?
1: ನಾನು ಆಪ್ಷನ್ ಸರಿ ಕೇಳಿಸ್ಕೊಂಡಿಲ್ಲ ಮೇಡಮ್. ಆದ್ರೂ ಎರಡು ಕಾಲುಗಳು ಒಂದೇ ತಂತಿ ಮೇಲೆ ಇಟ್ಕೊಂಡ್ರೆ ಅರಿಯಲ್ಲ, ವಿದ್ಯುತ್ ಪ್ರಸಾರ ಆಗಲ್ಲ ಅಂತ ಹೇಳೋದು.
0: ಓಕೆ, ಇದೊಂದೇ ನೀವ್ ಕೊಡ್ತಾ ಇರುವಂತಹ ಉತ್ತರ?
1: ಹ್ಮ್ ಮೇಡಮ್.
0: ಓಕೆ, ನಿಮ್ಮ ಉತ್ತರ ಏನಾಗಿದೆ ಅಂತ ನಾವು ನೋಡುವ ಹೊತ್ತಿದು. ಟೈಮ್ ಅಪ್. ಸರಿಯಾದ ಉತ್ತರನ ಮ್ಯಾಮ್? ಏನಾಗಿದೆ ಉತ್ತರ ಮೇಡಮ್?
1: ತಪ್ಪು ಅನ್ಸುತ್ತೆ.
0: ಎಸ್, ಅದರ ಜೊತೆ ನಿಮ್ ಉತ್ತರ ಸರಿನೂ ಕೂಡ. ಹೇಗಪ್ಪ ಅಂದ್ರೆ ಆಕ್ಚುಲ್ ಆಗಿ ಎಲ್ಲ ಆಗಕ್ಕೆ ಹೇಗ್ ಸಾಧ್ಯ ಅಂದ್ರೆ, ಒಂದ್ ಪಾರ್ಟ್ ನೀವ್ ಹೇಳಿರೋದು ಸರಿ, ಬಟ್ ಆಕ್ಚುಲ್ ಆಗಿ ನಿಮ್ ಉತ್ತರ ತಪ್ಪು ಕಂಪ್ಲೀಟ್ ಆಗಿ ನಾನು ಕನ್ಸಿಡರ್ ಮಾಡಿದ್ರೆ. ಏನಂದ್ರೆ ಎರಡೂ ಕಾಲು ಒಂದೇ ತಂತಿ ಮೇಲೆ ಇರೋದ್ರಿಂದ ಅವುಗಳ ದೇಹದ ಎರಡೂ ಭಾಗಗಳ ನಡುವೆ ವಿದ್ಯುತ್ ವಿಭವದ ವ್ಯತ್ಯಾಸ ಆಗುದಿಲ್ಲ. ಅಂದ್ರೆ ನಾವ್ ಅದನ್ನ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತ ಕರಿತೀವಿ. ಆ ಕಾರಣದಿಂದಾನೇ ಅವುಗಳ ದೇಹದ ಒಳಗೆ ವಿದ್ಯುತ್ ಪ್ರವಾಹ ಹರಿಯೋದಿಲ್ಲ. ಆ ಕಾರಣಕ್ಕೆ ಅವುಗಳ ಮೈಯಲ್ಲಿ ವಿದ್ಯುತ್ ಪ್ರವಾಹ ಹರಿದೆ, ಅವು ಯಾವುದೇ ರೀತಿಯಲ್ಲೂ ವಿದ್ಯುತ್ ಹರಿತಾ ಇದ್ರು ಅವುಗಳ ಜೀವಕ್ಕೆ ತೊಂದರೆ ಆಗೋದಿಲ್ಲ. ಇಷ್ಟೇ ಆನ್ಸರ್
1: ನಾನು ಓದಿದ್ದೆ ಮೇಡಮ್.
0: ವಂಡರ್ಫುಲ್ ಮ್ಯಾಮ್. ಆಪ್ಷನ್ ಡಿ ಅನ್ನೋದು ಅಂದ್ರೆ ನೀವ್ ಹೇಳ್ತಾ ಇರೋಂಥದ್ದು ಈ ಎಲ್ಲಾ ಮೇಲಿನ ಕಾರಣಗಳು ಸರಿ ಅಂದದಿದ್ರೆ ಆಕ್ಚುಲ್ ಆಗಿ ನಿಮ್ ಉತ್ತರ ಸಾಕದಾಗಿ ಸರಿ ಆಗ್ಬಿಡ್ತಿತ್ತು. ಒಂದೇ ಸಮಯದಲ್ಲಿ ಏನಾದ್ರೂ ತಂತಿ ಮತ್ತೆ ನೆಲವನ್ನ ಸ್ಪರ್ಶಿಸಿದ್ರೆ ಅಪ್ಪಿ ತಪ್ಪಿ ಈ ಪ್ರಾಣಿಗಳು ಅಂದ್ರೆ ಒಂದು ಪಾದನ ಗೋಡೆ ಮೇಲಿಟ್ಟು ನೆಲದ ಮೇಲಿಟ್ಟು ಇನ್ನೊಂದು ಕಾಲನ್ನ ತಂತಿ ಮೇಲಿಟ್ಟರೆ ಆಗ ಅವುಗಳ ದೇಹದಲ್ಲಿ ವಿದ್ಯುತ್ ಹರಿಯುತ್ತೆ. ಗೊತ್ತಾಗ್ತಿದ್ಯಾ? ಎಸ್, ದಟ್ಸ್ ಕೂಲ್. ಥ್ಯಾಂಕ್ ಯು ಸೋ ಮಚ್ ಪಾರ್ಟಿಸಿಪೇಟ್ ಮಾಡಿದಕ್ಕೆ ಗುಣವತಿ ಭೀಮಪ್ಪ ಅವರೇ. ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು.
1: ಧನ್ಯವಾದಗಳು ಮೇಡಮ್.
0: ಧನ್ಯವಾದ
1: ಮಾತಾಡಿ ನನಗೆ ತುಂಬಾ ಸಂತೋಷ ಆಯ್ತು.
0: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಮತ್ತೆ ಸಿಗೋಣ. ನಮಸ್ಕಾರ.
1: ನಮಸ್ತೆ ಮೇಡಮ್.
0: ಎಸ್, ನೋಡಿದ್ರಿ ಅಲ್ಲ, ಗುಣವತಿ ಭೀಮಪ್ಪ ಅವರು ಸಖದಾಗಿ ಉತ್ತರವನ್ನ ಕೊಡೋದಕ್ಕೆ ಟ್ರೈ ಮಾಡಿದ್ರು. ಅವ್ರ ವಯಸ್ಸು 72 ಕಣ್ರಿ, ಆದ್ರೂ ಬಾಲ್ಯದಲ್ಲಿ ಓದಿದ್ದನ್ನ ಹಾಗೆ ನೆನಪಿಸ್ಕೊಂಡು ಉತ್ತರ ಕೊಡೋದಕ್ಕೆ ಟ್ರೈ ಮಾಡಿದ್ರಲ್ಲ, ಅದಕ್ಕೆ ನಾವೆಲ್ಲರೂ ಜೋರಾಗಿ ತಟ್ಟಬೇಕಾಗಿರುವಂಥದ್ದು ಎಸ್ ಚಪ್ಪಾಳೆನ. ನೀವು ಕೂಡ ಇವರ ಹಾಕಿ ಉತ್ತರವನ್ನ ಹೇಳೋದಕ್ಕೆ ರೆಡಿ ಆಗಿದ್ರೆ ಬೇಗ ಬೇಗ ಮೆಸೇಜ್ ಮಾಡಿ ಐ ಎಂ ರೆಡಿ ಅಂತ 9800910013 ಈ ಒಂದು ವಾಟ್ಸ್ಆಪ್ ಸಂಖ್ಯೆಗೆ ಬೇಗ ಬೇಗ ಬರಲಿ ಸಂದೇಶ ನಿಮ್ಮ ವಾಟ್ಸ್ಆಪ್ ಇಂದ. ನಮ್ಮ ವಾಟ್ಸ್ಆಪ್ಗೆ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದೀರಾ, ಕೇಳ್ತಾನೆ ಇರಿ.
2: 1 2 3 ಹಾಡು ಹಾಡು.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ಗಳು, ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:30:15. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಸೌಮ್ಯ ಕುಲಕರ್ಣಿಯ ಸಂಜೆಯ ನಮಸ್ಕಾರ ಹಾಗೂ ನಮ್ಮ ಸಂಜೆಯ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೀತಿಯ ಸ್ವಾಗತ.

ಗೆರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳಿ ವಿಕ್ಟರಿ ಚಿತ್ರದ ಗೀತೆ ಹಾಡಿದ್ದಾರೆ ಮಿಕಾ ಸಿಂಗ್ ಹಾಗೂ ಸಂಗೀತ ಕವಿರಾಜ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ.

0: ಚಂದನ್ ಶೆಟ್ಟಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ನಿಶಾನ್ ರಾಯ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿತ್ತು. ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಿರ್ಮಿಟ್ ಕನ್ನಡ ಚಿತ್ರಗೀತೆಗಳನ್ನ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
0: ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಲವ್ 360 ಚಿತ್ರದ ಗೀತೆ ಹಾಡಿದ್ದಾರೆ ಸಿದ್ ಶ್ರೀರಾಮ್. ಶಶಾಂಕ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ.

ಕೇಳ್ತಾ ಇದ್ದೀರಾ ಗಿರ್ಮಿಟ್ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಸಮಯ ಆಗಿದೆ 5:43:50. ಇನ್ನು ಮುಂದೆ ಕೇಳಿ ಮುಗುಳು ನಗೆ ಚಿತ್ರದ ಗೀತೆ ಹಾಡಿದ್ದಾರೆ ಶ್ರೇಯಾ ಘೋಷಾಲ್. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ.

0: ವಾಸುಕಿ ವೈಭವ್ ಅವರ ಧ್ವನಿಯಲ್ಲಿ ಮುಂದಿನ ನಿಲ್ದಾಣ ಚಿತ್ರದ ಗೀತೆಯನ್ನ ಕೇಳಿದ್ರೆ ಪ್ರಮೋದ್ ಮರವಂತೆ ಅವರ ಸಾಹಿತ್ಯಕ್ಕೆ ವಾಸುಕಿ ವೈಭವ್ ಅವರ ಸಂಗೀತವಿತ್ತು.
1: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದ

0: ಅಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.
1: ಸಮಯ ಆಗಿದೆ 5:22:25. ಕೇಳ್ತಾ ಇದ್ದೀರಾ ಗಿರ್ಮಿಟ್ ಕನ್ನಡ ಚಿತ್ರಗೀತೆಗಳನ್ನ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಕೋಟಿಗೊಬ್ಬ 2 ಚಿತ್ರದ ಗೀತೆ ಹಾಡಿದ್ದಾರೆ ಶ್ರೇಯಾ ಘೋಷಾಲ್ ಹಾಗೂ ವಿಜಯ್ ಪ್ರಕಾಶ್. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಇಮಾನ್ ಡಿ ಅವರ ಸಂಗೀತ.

0: ಇದುವರೆಗೆ ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬಂತು. ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 6:45.
1: ಭಕ್ತಿ ಭಾವಗಳಿಂದ ಮುಂಜಾವಿನ ಸಮಯದಲ್ಲಿ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸ್ವರಮಾಲೆ
2: ಶುಭೋದಯ ಕರ್ನಾಟಕ.
3: ತೊರೆದು ಜೀವಿಸಬಹುದೇ
1: ದಾಸರ ಪದಗಳು.

0: ಸಾಂಪ್ರದಾಯಿಕ ಗೀತೆಗಳು.
1: ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ ಬೆಳಿಗ್ಗೆ 6:10
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವ ನವೀನ ಗೀತೆಗಳ ಧಾರೆ ಗೀತ ಪಲ್ಲವ. ಒಂಬತ್ತು ಗಂಟೆ 30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
1: ಗಂಗೆ ಬಾರಿ ತುಂಗೆ ಬಾರಿ ಬಾರಿ ನೀರೆ.
0: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
2: ಮೇರಿ ಭೀಗಿ ಭೀಗಿ ಸಿ ಪಲ್ ಕುಂತೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೆ.
0: 11 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
1: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
0: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.
3: ಒಂದು ಅನುರಾಗದ ಕಾವ್ಯ.
4: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಲಿದೆ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 6:10. ಶ್ರೋತೃಗಳೇ, ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:15 ಕನ್ನಡ ರತ್ನಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ, ಗಿರೀಶ್ ಲಿಂಗಣ್ಣ ಅವರಿಂದ. 6:51 ಕೃಷಿ ರಂಗ, ಆರೋಗ್ಯ ದೃಷ್ಟಿಕೋನದಲ್ಲಿ ಮೀನು ಸಾಕಾಣಿಕೆ ಕುರಿತು ಡಾಕ್ಟರ್ ಚೇತನ್ ಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಎಚ್ಗೌಡ. ಆನಂತರ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಹಾಗೂ ಸಂಗಡಿಗರಿಂದ ತತ್ವಪದ. 7:45 ಬಸವಣ್ಣನವರ ವಚನ ಹಾಗೂ ಹರಿಹರನ ರಗಳೆಗಳಲ್ಲಿ ಮಾದಾರ ಚೆನ್ನಯ್ಯನ ವರ್ಣನೆ ಕುರಿತು ಮಾತನಾಡುತ್ತಾರೆ ಡಾ ರಾಜಶೇಖರ ಜಮದಂಡಿ. ಕಾರ್ಯಕ್ರಮ ಹೊಸಪೇಟೆ ಕೇಂದ್ರದ ಕೊಡುಗೆ. 8:00 ಸಿರಿಗಂಧ. 9:15 ರೋಹಿಣಿ ಪ್ರಭುನಂದನ್ ಅವರು ಹಾಡಿರುವ ಭಾವಗೀತೆಗಳು. 9:30 ರಾಷ್ಟೀಯ ರೂಪಕ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 10:00 ರವಿವಾಸರಯ್ಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದಿಂದ. ಸಾತ್ವಿಕ್ ಮೋಹನ್ ಅವರ ಹಾಡುಗಾರಿಕೆಯನ್ನ ಆಲಿಸುವರಿ. ಕಾರ್ಯಕ್ರಮ ಹೈದರಾಬಾದ್ ಕೇಂದ್ರದ ಕೊಡುಗೆ. ಇನ್ನು ನಾಳಿನ ಕಾರ್ಯಕ್ರಮಗಳಲ್ಲಿ ಮುಂಜಾನೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಉಮೇಶ್ ಹೊಸಳ್ಳಿ ಅವರಿಂದ ಹಾಸನ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 6:50 ರೈತರಿಗೆ ಸಲಹೆ. 7:15 ಅಮೂಲ್ಯ ಎಸ್ಜಿ ಅವರು ಹಾಡಿರುವ ಭಾವಗೀತೆಗಳು. 7:45 ಚಿತ್ರಗೀತೆಗಳು. 8:30 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ವಾಣಿಜ್ಯ ಬೆಳೆಗಳಾಗಿ ಔಷಧೀಯ ಸಸ್ಯಗಳನ್ನು ಬೆಳೆಸುವ ಕುರಿತು ಮಾಹಿತಿ ನೀಡುತ್ತಾರೆ ಡಾ ಟಿ ಶಿವಕುಮಾರ್, ಸಹ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:35 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಹಾಗೂ ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನಗಂಗೆ. 10:30 ಸುನ್ಹೇರೆ ಪಲ್. 11:00 ಸವಿ ನೆನಪು. 12:05 ವನಿತಾ ವಿಹಾರ. ಡಾಕ್ಟರ್ ಸಹಜಾ ಕಿತ್ತೂರ್ ಅವರೊಂದಿಗೆ ಸಂದರ್ಶನ. ವಿಷಯ ಋತುಬಂಧ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್. ನಂತರ ಭಾವಗೀತೆ ಪ್ರಸಾರವಾಗಲಿದೆ. ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ಮೈಸೂರಿನ ಯೋಗ ಪರಂಪರೆಗೆ ಮೈಸೂರು ರಾಜವಂಶಸ್ಥರ ಕೊಡುಗೆ ಹಾಗೂ ಸ್ವಾಸ್ಥ್ಯ ಮೈಸೂರು, ಈ ಕುರಿತು ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಪ್ರಧಾನಮಂತ್ರಿ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಮಾಹಿತಿ ಡಾ ಎಸ್ ಎ ಗಡ್ಡನ್ಕೆರೆ ಅವರಿಂದ. ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ಮಂಜುನಾಥ್. 5:30 ಗಿರ್ಮಿಟ್. 6:15 ಕನ್ನಡ ರತ್ನ ಭಂಡಾರ. 6:30 ಜಿಲ್ಲಾ ವಾರ್ತಾ ಪತ್ರ. 6:51 ಕೃಷಿ ರಂಗ, ಬೆಳೆ ಸಮೀಕ್ಷೆ ಕುರಿತು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆಯ ಅಪರ ಕೃಷಿ ನಿರ್ದೇಶಕರಾದ ಶ್ರೀ ಸಿಬಿ ಬಾಲರೆಡ್ಡಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ಗೌಡ. ಆನಂತರ ಜನಪದ ಸಂಗೀತದಲ್ಲಿ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಹಾಗೂ ಸಂಗಡಿಗರಿಂದ ತತ್ವಪದ. 7:45 ಸಿರಿಗಂಧ. 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದಿಂದ. 8:30 ಸಿರಿಗಂಧ ಕಾರ್ಯಕ್ರಮ ಮುಂದುವರಿಯುವುದು. 9:15 ಅನುಷಾ ಜಿಬಿ ಅವರು ಹಾಡಿರುವ ಭಜನೆಗಳು. 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಾದ್ಯ ಸಂಗೀತ ಕಾರ್ಯಕ್ರಮ, ಬಾನ್ಸುರಿ ವಾದನ ವಿಶ್ವನಾಥ್ ಆರ್ ಕಾಲ್ಬಾಗ್ ಅವರಿಂದ. ತಬಲಾ ಸಾಥ್ ನೀಡುತ್ತಾರೆ ಎಸ್ ವಿ ಪ್ರಶಾಂತ್. 10:00 ಸಂಸತ್ತಿನಲ್ಲಿ ನಡೆದ ಪ್ರಶ್ನೋತ್ತರ ಅವಧಿಯ ಅವಲೋಕನ ಧ್ವನಿ ಮುದ್ರಣ ಕೇಳುವರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 10:30 ಗೀತ ಚಂದ್ರಿಕೆ, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು, ಮೆಲೋಡಿ ಟೈಮ್ ಮೂಡಿಬರುವುದು. ಇವಿಷ್ಟು ಕಾರ್ಯಕ್ರಮಗಳು ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂಡಿಮವಾ, ಓ ಕರ್ನಾಟಕ ಹೃದಯ ಶಿವಾ.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಕೇಳುಗ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮ್ಮ ಪ್ರತಿಕ್ರಿಯೆ ಅಮೋಘವಾಗಿದೆ. ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ದಿಗ್ಗಜರ ಧ್ವನಿ ನೆನಪಿನ ಮಾಲಿಕೆಯನ್ನು ಕೇಳುತ್ತಿದ್ದೀರಿ. ಕನ್ನಡ ಚಿತ್ರರಂಗ ಕಂಡ ಮಹಾನ್ ಪ್ರತಿಭಾನ್ವಿತ ಕಲಾವಿದೆ ರಂಗಕರ್ಮಿ ಬಿ ಜಯಮ್ಮ ಅವರು ರಂಗಭೂಮಿಯಲ್ಲೂ ರಾಜಕೀಯದಲ್ಲೂ ಸಕ್ರಿಯರಾಗಿ ದುಡಿದವರು. ಆಗಲೇ ಅವರು ತ್ರಿಭಾಷಾ ತಾರೆ. 1931 ಹಿಸ್ ಲವ್ ಅಫೇರ್ನಿಂದ ಹಿಡಿದು ಸಾಕ್ಷಾತ್ಕಾರದವರೆಗೆ ಅವರ ಚಿತ್ರಲೋಕದ ಪಯಣ. ಆಗ ಆಕಾಶವಾಣಿ ಅಜ್ಜ ಅಜ್ಜಿ ಮಾಲಿಕೆಯನ್ನ ಪ್ರಸಾರ ಮಾಡಿತ್ತು. ಈ ಮಾಲಿಕೆಯಲ್ಲಿ ಗಂಗಮ್ಮ ಹೊಂಬೇಗೌಡ ಬಾಲಕಿಯರ ಪ್ರೌಢಶಾಲೆಯ ಮಕ್ಕಳು ಬಿ ಜಯಮ್ಮ ಅವರ ಚಿತ್ರ ಜಗತ್ತಿನ ಕುರಿತಾಗಿ ಮಾತಾಡಿಸಿದ್ದಾರೆ. ಬಿ ಜಯಮ್ಮ ಅವರು ಮುಖಿ ಟಾಕಿ ಹೇಗಿತ್ತು ಅಂತ ಮಕ್ಕಳಿಗೆ ವಿವರಿಸಿದ್ದಾರೆ. ಅವರ ಬಾಲ್ಯವನ್ನ ಕಟ್ಟಿಕೊಟ್ಟಿದ್ದಾರೆ. ಹೇಗೆ ಮಾತಾಡಿದ್ದಾರೆ ಕೇಳಿ.
3: ನಾನು ನಾಟ್ಯದಲ್ಲಿ ಮಾಡ್ತಿದ್ದೆ ಕಣವ. ನಾನು ನಾಟ್ಯದಲ್ಲಿ ಮಾಡ್ತಾ ಇದ್ದಿದ್ದು ನಾನು ಸಣ್ಣ ಹುಡುಗಿ ಒಳಗೆ ಶುರು ಮಾಡಿಬಿಟ್ಟಿದ್ದೀನಿ. ನನಗೆ 7 ವರ್ಷ ಆದಾಗಲೇ ನನಗೆ ಚಿಕ್ಕ ಚಿಕ್ಕ ನಾಟಕದಲ್ಲಿ ಪಾತ್ರ ಮಾಡ್ತಾ ಇದ್ದೆ. ನಮ್ಮ ನಾಟಕ ನಮ್ಮ ದೊಡ್ಡಪ್ಪನೊಂದು ನಾಟಕ ಆಯ್ತು, ಹೋಗಿ ನಮ್ಮ ದೊಡ್ಡಮ್ಮ ಕರ್ಕೊಂಡೋಗಿ ಚಿಕ್ಕ ಚಿಕ್ಕ ಪಾರ್ಟ್ ಎಲ್ಲ ಮಾಡಿಸ್ತಾಯಿದ್ರು. ನಡು ರಾಮಾಯಣದಲ್ಲಿ ಆಂಗದ ಅಂತ ಕಪಿ ಪಾತ್ರ ಮಾಡ್ತಾ ಇದ್ದೆ ಕಲಾ, ಮತ್ತು ಕಮಲ್ ಪಾತ್ರ ಮಾಡಿದ್ದೆ ಕಬೀರ್ನಲ್ಲಿ, ಮತ್ತು ಇದು ಕಾಳಿದಾಸದಲ್ಲಿ ಒಂದು ಪಾತ್ರ ರಾಜಕುಮಾರ್ ಪಾತ್ರ ಮಾಡ್ತಾ ಇದ್ದೆ. ಆಮೇಲೆ ಏನಾಗೋಯ್ತು ಗೊತ್ತಾ, ನಾವು ಪಾರ್ಟ್ ಮಾಡ್ತೀನಿ ಅಂತ ಆಗ್ತಾ ಆಗ್ತಾ ನನಗೆ 9 ವರ್ಷ ಆಗೋಗ್ಬಿಟ್ಟಿತ್ತು. ನಮ್ಮ ಈ ಊರಿನಲ್ಲಿ ರಸಿಕ ಜನಾಂಧ ನಾಟಕ ಸಭಾ ಅಂತ ಇದ್ರು, ಅವ್ರು ಬಂದು ನಮ್ಮ ಅಮ್ಮನ ಕೇಳಿದ್ದಾರೆ, ಏನು ನಿಮ್ಮ ಮಗಳು ನಾಟ್ಯದಲ್ಲೆಲ್ಲ ಪಾಠ ಮಾಡ್ತಾರಂತೆ, ನಮ್ಮ ನಾಟ್ಯದಲ್ಲೂ ಪಾಠ ಮಾಡ್ತೀವಿ ಅಂತೇಳಿ ಸೀತೆ ಪಾಠ ರಾಣಿ ಪಾಠ ಮಾಡಿಸ್ಬಿಟ್ರು. ಏನು ನನ್ನ ಪಾಠ ಅಂದರೆ, ರಾಮನಿಗೆ ಹಾರ ತೊಗೊಂಡೋಗಿ ಹಾಕೋದು, ನಮಸ್ಕಾರ ಮಾಡೋದು, ರಾಮನ ನನಗೆ ಹಾಕೋದು. ಆಗ ಜನ ಚಪ್ಪಾಳೆ ಹೊಡೆದ್ಬಿಟ್ರು. ಆಗ ಅಲ್ಲಿದ್ದವರೆಲ್ಲ ನೀನು ದೊಡ್ಡ ಕಲಾವಿದೆ ಆಗಮ್ಮ ಅಂತ ಆಶೀರ್ವಾದ ಮಾಡಿದ್ರು. ಅವಾಗ ನಾಟಕ ಶುರು ಮಾಡಿದ್ದು ಹಂಗೆ ಬೆಳ್ಕೊಂಡು ಬಂದೈತೆ. ನಾನು ಸ್ಕೂಲ್ಗೆ ಹೋಗ್ತಾ ಇದ್ದಾಗ ಕಿಲಾರಿ ರೋಡ್ನಲ್ಲಿ ಒಂದು ಸ್ಕೂಲ್ ಇತ್ತು, ಅಲ್ಲಿ ನಾನು ಹೋಗ್ತಾ ಇದ್ದೆ 9ನೇ ವರ್ಷದಲ್ಲಿ. ಅಲ್ಲಿ ಏನಪ್ಪ, ನಾವು ಓದ್ ಕಾಲದಲ್ಲಿ ಏನು ನೆಲ್ ಮೇಲ್ಕೊಂಡ್ರು ಸರ್ ಎಲ್ಲ ಮರಳಾಕ್ಬಿಡೋರು. ಅಲ್ಲಿ ಶ್ರೀ ಓ ನಮಃ ಇದನ್ನು ಮರಳಲ್ಲೇ ನಮ್ಗೆ ಹೇಳ್ಕೊಡ್ತಾ ಇದ್ರು. ಹಾಗೆ ಕಲ್ತ್ಕೊಂಡು ಕಲ್ತ್ಕೊಂಡು ಪಾಠ ಮಾಡ್ಕೊಂಡು ಬಂದೆ. ಗುಬ್ಬಿ ಕಂಪ್ನಿಯವ್ರಿಗೆ ಗೊತ್ತಾಗೋಗ್ಬಿಟ್ಟು ನಮ್ಮ ಗುಬ್ಬಿ ಕಂಪ್ನಿ ವೀರಣ್ಣವರು ನಮ್ಮನ್ನು ಅವ್ರ ಕಂಪ್ನಿ ಕರೆಸ್ಕೊಂಬಿಟ್ರು. ಆಗ ನನಗೆ 14 ವರ್ಷ ಆಗಿತ್ತು. ನಾನು ನಾಟಕ ಬಂದಾಗ ಒಂದು ನಟಿ ಪಾರ್ಟ್ ಮಾಡಿಸಿದ್ರು. ನಟಿ ಪಾರ್ಟ್ ಮಾಡಿಸ್ಕೊಂಡು ಬಂದಾಗ ಅಲ್ಲಿ ಕಂಪ್ನಿಯವರೆಲ್ಲ ಸಂತೋಷ ಪಟ್ಕೊಂಡು, ಓ ಚೆನ್ನಾಗಿ ಆಡ್ತೈತಿ ಅಮ್ಮ, ನಾಟಕ ನಾವು ತಗೋಬೇಕು ಅಂತೇಳಿ ಎಲ್ಲ ನನಗೆ ಸೆಕೆ 2ನೇ ರಾಣಿ ಪಾರ್ಟ್ ಎಲ್ಲ ಮಾಡಿಸಿದ್ರು. ಚಂಚಲ್ ಕುಮಾರಿ ಅಂತೆ, ಚಿತ್ರತಾರೆ ಅಂತೆ, ಹೀಗೆ ಅನೇಕ ಚಿಕ್ಕ ಚಿಕ್ಕ ಪಾತ್ರ ಎಲ್ಲ ಮಾಡಿಸ್ಕೊಂಡು ಬಂದರು. ಹಿಂಗೆ ಬರ್ತಾ ಬರ್ತಾ ಬರ್ತಾ ಕೊನೆಗೆ ನಾನು ರಾಣಿ ಪಾರ್ಟ್ ಎಲ್ಲ ಮಾಡ್ತಾ ಬಂದೆ ಕಣಮ್ಮ. 16ನೇ ವರ್ಷಕ್ಕೆ ಒಂದು ಮೂಕಿ ಚಿತ್ರ ಮಾಡಿಬಿಟ್ರು ನಮ್ಮ ಗುಬ್ಬಿ ವೀರಣ್ಣವರು. ಮೂಕಿ ಚಿತ್ರದೊಳಗೆ ನಾವು ಪಾಠ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟನೇ ಕಣಮ್ಮ. ಆಗ ಈಗೆಂತ ಪರವಾಗಿಲ್ಲ, ಏನು ಡ್ಯೂಪ್ ಅಂತದ್ದು ಎಂತೋ ಡ್ಯೂಪ್ ಅಂತ ಹೇಳ್ತಾರೆ, ಅದನ್ನೆಲ್ಲ ಹಾಕ್ಕೊತಾರೆ, ಅವಾಗ ನಮ್ಮ ಕಾಲದಲ್ಲಿಲ್ಲ. ಒಂದು ಪಿಕ್ಚರ್ ಮಾಡಿದ್ರು ಹರಿಮಾಯೆ ಅಂತ ಒಂದು ಪಿಕ್ಚರ್ ಮಾಡಿದ್ರು, ಅದರಲ್ಲಿ ನಾನು ಜಾಂಬುವತಿ ಪಾಠ ಮಾಡಿದ್ದೆ, ಮೊದಲನೇ ಪಾಠ ಮೂಕಿ ಚಿತ್ರ. ನಾನು ಕಾಲೇಜ್ಗೆ ಹೋಗ್ತಿದ್ದಾಗ ಇನ್ನು ನಮ್ಮ ಸೋದರಮ್ಮನ ಮದುವೆ ಮಾಡಬೇಕು ಅಂತ ನಮ್ಮಮ್ಮ, ನನಗೆ ಇನ್ನೊಬ್ಬನ್ಯಾರೋ ಕಾಲೇಜಲ್ಲಿ ನೋಡಿದೆ ಅವನ ಮದುವೆ ಮಾಡ್ಕೊಂಡು ನಂಗೆ ಆಸೆ. ನಾನೇನು ಮಾಡ್ತಾ ಇದ್ದೆ, ಒಂದು ಕಾರ್ ಕಲ್ತ್ಕೋಬೇಕು ಅಂತ ಯಾರು ಹೇಳಿದ್ರು. ನಾನು ಕಾರ್ ನಡ್ಸೋಕ್ಕೋದ್ರು ಭಯ ಅಲ್ಲೇ ನಮ್ಮಾಗ 16 ವರ್ಷದಲ್ಲಿ ಹೆಂಗಮ್ಮ ಓಡಿಸೋದು ಆ ಕಾರ ಇಲ್ಲ. ಅವಾಗೇನು ಸೈಕಲ್ ಓಡಿಸ್ತಿದ್ರೆ ಲೇಡಿ ಸೈಕಲ್ಲು ಅಂತ ಇತ್ತು ಆಗ, ಮತ್ತೆ ಕಂಬಿ ಇರಲ್ಲ ಅಷ್ಟೇ, ಅದು ಕೂತ್ಕೊಂಡು ಹೋಗ್ಬೇಕು. ಹೋಗ್ಬಿಟ್ಟು ಡಿಕ್ಕಿ ಹೊಡಿಬೇಕು. ಡಿಕ್ಕಿ ಹೊಡೆದ್ಬಿಟ್ರೆ ಏನಾಗುತ್ತೆ, ಟೈಕ್ ಟೈಕ್ ಅಂತ ಇರ್ತಾರೆ, ಸ್ಟಾಪ್ ಸ್ಟಾಪ್ ಅಂದ್ಬಿಡ್ತಾರೆ. ಅವಾಗೆಲ್ಲನೂ ಬೆಳಕಿರಲಿಲ್ಲ, ದೀಪ ಇರಲಿಲ್ಲ, ವಿದ್ಯುತ್ ಶಕ್ತಿದು ಬರೀ ಸೂರ್ಯರಶ್ಮೇಲೇ ಮಾಡ್ಕೊಂಡು ಬರ್ತಾಯಿದ್ರು. ಸೂರ್ಯ ಸ್ವಲ್ಪ ಹೆಂಗಾದ್ರೆ ಸ್ಟಾಪ್ ಅಂದ್ಬಿಡೋರು, ಆಮೇಲೆ ಹ್ಞೂ ಸ್ಟಾರ್ಟ್ ಅಂತ ಅಂದ್ಬಿಡೋರು. ಹಿಂಗೆ 10-12 ಸತಿ ನಾವು ಹೊಡೆದು ಹೊಡೆದು ಹೊಡೆದು ನನ್ನ ಹೊಟ್ಟೆ ಎಲ್ಲ ನೋವು ಬಂದ್ಬಿಡೋದು ಕಣ್ತಾಯಿ. ಆ ಕಾರ್ಗೂ ಅವ್ನ ಕಾರಲ್ಲಿ ಅವ್ನ ಕೈ ಕಡೆ ಬರೋದು, ನಾನು ಈ ಕಡೆ ಹೋಗೋದು, ಹಂಗಾಗಿ ಆಗಿ ಬಲೆ ಕಷ್ಟ ಆಗೋಗ್ಬಿಡೋದು ಅವಾಗ. ಇಷ್ಟಲ್ಲದೆ ನಮ್ಮ ಡೈರೆಕ್ಟ್ರು ಏನು ಮಾಡ್ತಿದ್ರು, ಹಾಲ್ ಗುಡ್ ಅಂತೇಳಿ ಇಂಗ್ಲೀಷ್ ನಾನು ಬಂದಿದ್ದ ಈ ನಮ್ಮ ಕನ್ನಡ ಮುಖ್ಯ ಚಿತ್ರ ಮಾಡೋಕ್ಕೆ. ಆಯಪ್ಪ ಏನು ಮಾಡೋ, ನೀರು ತಗೊಂಡೋಗಿದ್ದೆ ತಳ್ಬಿಡೋನು, ನನಗೆ ಈಜಕ್ಕೆ ಅಷ್ಟೊಂದು ಬರ್ತಿರ್ಲ ಕಣಮ್ಮ, ಯಾರೇನು ನೋಡಿ ಒಂದು ಚೂರಿ ಕಲ್ತ್ಕೊಂಡಿದ್ದೆ. ಓ ಈ ನಮ್ಮ ಶ್ರೀರಂಗಪಟ್ಟಣ ಆಯ್ತಲ್ವಾ, ಆ ಕಾವೇರಿ ನದಿ ಇದೆಯಲ್ಲ, ಅಲ್ಲಿ ನನ್ನ ಕರ್ಕೊಂಡೋಗಿ ಹಾಕಿ ತಳ್ಳೇ ಬಿಡೋರು. ನಾನು ಹೋಗಿ ಈಜ್ಕೊಂಡು ಈಜ್ಕೊಂಡು ಮೆಲ್ಲಗೆ ಹೋಗ್ಬಿಟ್ಟು ಒಂದು ದಿವಸ ಅಂತೂ ಮುಳುಗೇ ಹೋಗ್ಬಿಟ್ಟಿದೆ ಎಲ್ಲ.
4: ಇಎಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಿಕಾ ಮುದಿತಾ ವೇತಾಲಃ. ಆದೌ ಮುಖ್ಯ ವಾರ್ತಾಃ. ನಾಗರಿಕೇಷು ದೇಶಭಕ್ತಿ ಭಾವನಾಂ ವರ್ಧಯಿತುಂ ರಾಷ್ಟ್ರೈಕ್ಯಂ ಸುದೃಢಂ ಕರ್ತುಂ ಭಾರತಸ್ಯ ಸಾಂಸ್ಕೃತಿಕ ಪರಂಪರಾಂ ಪ್ರೋತ್ಸಾಹಯಿತುಂ ಚ ಹರ ಘರ ತಿರಂಗಾ ಇತಿ ಅಭಿಯಾನಂ ಸಂಪೂರ್ಣ ದೇಶೆ ಆಚರ್ಯತೆ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹಃ ಅವದತ್ ಯತ್ ಔಪನಿವೇಶಿಕ ಕಾಲಸ್ಯ ನಿಯಮಾನ್ ನಿರಸ್ಯ ಮೋದಿ ಸರ್ವಕಾರೇಣ ಆನೀತಾಃ ತ್ರಯಃ ನೂತನಾಃ ಆಪರಾಧಿಕ ವಿಧಯಃ ಮುಖ್ಯತಃ ತ್ರಿಷು ಸ್ತಂಭೇಷು ಪ್ರೌದ್ಯೋಗಿಕ್ಯಾಂ ಸಮಯ ಸೀಮಾಯಾಂ ವಿಶ್ವಾಸಸ್ಯ ಚ ಉಪರಿ ಆಧಾರಿತಾಃ ಸಂತಿ. ಕೇಂದ್ರೀಯ ಅನ್ವೇಷಣ ಅಭಿಕರಣೇನ ಕೇರಳ ರಾಜ್ಯಸ್ಯ ಮಲಪ್ಪುರಂ ಜನಪದೆ ಅವೈಧ ವಿಸ್ಫೋಟಕ ರಾಶಿ ಗ್ರಹಣ ಪ್ರಕರಣೆ ಅಪರಃ ಆರೋಪಿ ನಿಗಡಿತಃ. ಅಪಿ ಚ ಭಾರತೀಯ ಬೈಡ್ಮಿಂಟನ್ ಕ್ರೀಡಿಕಾ ಅಶ್ಮಿತಾ ಚಾಲಿಹ ಕೋರಿಯಾ ಮಾಸ್ಟರ್ಸ್ ಷಡ್ವಿಂಶತಿ ಸ್ಪರ್ಧಾಯಾಂ ವಿಜಯಂ ಪ್ರಾಪ್ತವತಿ. ಅಥ ವಾರ್ತಾಃ ವಿಸ್ತರೇಣ. ನಾಗರಿಕೇಷು ದೇಶಭಕ್ತಿ ಭಾವನಾಂ ವರ್ಧಯಿತುಂ ರಾಷ್ಟ್ರೀಯೈಕ್ಯಂ ಸುದೃಢಂ

0: 9 ಮೀಟರ್ ಲೆಂತ್ ಇರುತ್ತೆ. ಒಂದು ಕಡೆ ಆಂಟೆನಾಗೆ ಗೋಲ್ಡ್ ಪ್ಲೇಟೆಡ್ ಆಗಿರುತ್ತೆ, ಆ ರೆಡಾರ್ ರಿಸೀವ್ ಮಾಡೋದಾಗಲಿ, ಕಳಿಸೋದಾಗಲಿ, ಸಿಗ್ನಲ್ನ ಇದು ಮಾಡೋಕ್ಕಾಗಲಿ, ಮತ್ತು ಸೂರ್ಯಕಿರಣಗಳು ಬೀಳ್ತಾ ಇರುತ್ತೆ ಅದನ್ನು ತಡ್ಕೊಳ್ಳೋ ಶಕ್ತಿ ಆಗಲಿ, ಇದಕ್ಕೆಲ್ಲ ಇದೊಂದು ಗೋಲ್ಡ್ ಪ್ಲೇಟೆಡ್ ರೆಡಾರ್ ಅಂತ ಆಗುತ್ತೆ. ಇದು ನಾಸಾ ಮತ್ತು ಇಸ್ರೋ ಅವರು ಕಂಬೈನ್ ಮಾಡಿರುವಂಥ ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ ಹತ್ತತ್ರ 13,000 ಕೋಟಿ ವೆಚ್ಚ ಆಗಿದೆ. ಈ 13,000 ಕೋಟಿಯಲ್ಲಿ ಭಾರತ ಹತ್ತತ್ರ 800 ಕೋಟಿ ಖರ್ಚು ಮಾಡಿದೆ. ಅಂದ್ರೆ ನೋಡಿ, ನಾವು ಚಂದ್ರಯಾನ 3ಕ್ಕೆ ನಾವು ಖರ್ಚು ಮಾಡಿದ್ದು 620 ಕೋಟಿ, ಬಟ್ ಇದಕ್ಕೆ ಹತ್ತತ್ರ 800 ಕೋಟಿಯಷ್ಟು ಖರ್ಚು ಮಾಡಿದೀವಿ. ಇದರಲ್ಲಿ ನಾಸಾದವರು ಏನ್ ಕೊಟ್ಟಿದ್ದಾರೆ ಅಂದ್ರೆ, ನಾನು ಹೇಳದಂಗೆ ಎಲ್ ಬ್ಯಾಂಡ್ ರೇಡಾರ್ ಅಂದ್ರೆ 24 ಸೆಂಟಿಮೀಟರ್ ವೇವ್ ಲೆಂತ್ ಇರುವಂತ ಎಲ್ ಬ್ಯಾಂಡ್ ರೆಡಾರ್ ಕೊಟ್ಟಿದ್ದಾರೆ. ಮತ್ತೆ ಆ ಬೂಮ್ ಅಂತಾರೆ ಅಂದ್ರೆ ಆ ರೆಡಾರ್ ನ ಇಟ್ಕೋ, ಅಂದ್ರೆ ನಾನು ಹೇಳದ್ನಲ್ಲ ದೊಡ್ಡ ಆಂಟೆನ 12 ಮೀಟರ್ ಆಂಟೆನ, ಮತ್ತೆ ಅದನ್ನ ಇಟ್ಕೊಳ್ಳೋ ಒಂದು ಸ್ಟಿಕ್ ಅಂತಾನೆ ಹೇಳ್ಬೋದು, ಅದನ್ನ ಬೂಮ್ ಅಂತ ಕರೀತಾರೆ. ಅದನ್ನ ನಾಸಾದವ್ರು ಕೊಟ್ಟಿದ್ದಾರೆ, ಆಂಟೆನ ನಾನು ಕೊಟ್ಟಿದ್ದಾರೆ, ಮತ್ತೆ ಅದಕ್ಕೆ ಅಳವಡಿಸಿರುವಂತ GPS ಅದನ್ನೆಲ್ಲ ನಮ್ಮ ನಾಸಾದವ್ರು ಕೊಟ್ಟಿದ್ದಾರೆ. ನಮ್ಮ ಇಸ್ರೋದವರು ಏನ್ ಮಾಡಿದ್ದಾರೆ ಅಂದ್ರೆ, ಒಂದು ಎಸ್ ಬ್ಯಾಂಡ್ ರೆಡಾರ್ ಅಂದ್ರೆ 10 ಸೆಂಟಿಮೀಟರ್ ವೇವ್ ಲೆಂತ್ ಇರುವಂತ ಎಸ್ ಬ್ಯಾಂಡ್ ರೆಡಾರ್ ಕೊಟ್ಟಿದ್ದಾರೆ. ಒಂದು ಸ್ಯಾಟಿಲೈಟ್ ಬಸ್ ಕೊಟ್ಟಿದ್ದಾರೆ. ಸ್ಯಾಟಿಲೈಟ್ ಬಸ್ ಅಂದ್ರೆ ಅದೊಂದು ಸ್ಕೆಲಿಟನ್ ಬಾಡಿ ಇದ್ದಂಗೆ, ಅದರಲ್ಲಿ ರೆಡಾರ್ ಗಳನ್ನ ಅಳವಡಿಸ್ತಾರೆ, ಬೂಮ್ ಹಾಕಿರ್ತಾರೆ, ಅದಕ್ಕೆ ಆಂಟೆನಾ ಅಟ್ಯಾಚ್ ಮಾಡಿರ್ತಾರೆ, ಅದನ್ನ ನಾವು ಮಾಡಿದೀವಿ. ಮತ್ತೆ ಲಾಂಚ್ ಮಾಡಿದ್ದು ನಾವೇ, ಅಂದ್ರೆ GSLV F-16 ರಾಕೆಟ್ ಮೂಲಕ 740 ಕಿಲೋಮೀಟರ್ ಸನ್ ಸಿಂಕ್ರನಸ್ ಆರ್ಬಿಟ್ ಅಂತಾರೆ, ಅದಕ್ಕೆ ಲಾಂಚ್ ಮಾಡಿರ್ತೀವಿ. ಒಂದು ಜಾಗನ ನಿಸಾರು 12 ದಿವಸಕ್ಕೊಂದ್ಸಲಿ ಆ ಒಂದು ಜಾಗನ ಯಾವಾಗಲೂ ಅದು ನೋಡ್ತಾನೇ ಇರುತ್ತೆ. ಸೊ ಇದು ಒಂದು ಸಲ ಸುತ್ತಬೇಕಾದ್ರೆ ನಾರ್ತ್ ಟು ಸೌತ್ ಅದ್ರ ವಿಡ್ತ್ ಬಂದು ಹತ್ತತ್ರ 240 ಕಿಲೋಮೀಟರ್ ಅಷ್ಟು ಅದನ್ನ ಸ್ಕ್ಯಾನ್ ಮಾಡುತ್ತೆ. ಇದು ಸ್ಕ್ಯಾನ್ ಮಾಡೋದು ಈ ರೆಡಾರ್ಗಳ ಮೂಲಕ ಸ್ಕ್ಯಾನ್ ಮಾಡುತ್ತೆ. ಸೊ ಒಂದು ಎಲ್ ಬ್ಯಾಂಡ್ ರೆಡಾರು ಮತ್ತೆ ಎಸ್ ಬ್ಯಾಂಡ್ ರೆಡಾರ್ ಆ ತರಂಗಗಳ ಮೂಲಕ ಅದರಿಂದ ಮತ್ತೆ ವಾಪಸ್ ಬರುವಂತ ಡೇಟಾಗಳನ್ನ ಅದು ಒಂದು ಪಿಕ್ಚರ್ ಆಗಿ ಕ್ರಿಯೇಟ್ ಮಾಡುತ್ತೆ, 3D ಪಿಕ್ಚರ್ ಆಗಿ ಕ್ರಿಯೇಟ್ ಮಾಡಿ ಅದನ್ನ ನೋಡಬಹುದು. ಫೋಟೋಗ್ರಾಫಿ ಬಹಳ ಮೈನ್ಯೂಟ್ ಆಗಿ ಕಾಣುತ್ತೆ ಈ ಫೋಟೋಗ್ರಾಫಿ. ಇದರಿಂದ ಏನಪ್ಪ ಅಂದ್ರೆ, ಈ ಎಲ್ ಬ್ಯಾಂಡ್ ರೇಡಾರ್ ಇಂದ ಏನ್ ಯೂಸ್ ಆಗುತ್ತೆ ಅಂದ್ರೆ, ಈ ಭೂಮಿ ಒಳಗಡೆ ನಡೆಯುವಂತ ಚಲನೆಗಳು ಅಂದ್ರೆ ಈ ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ಆಗ್ಲಿ, ಈ ಕೆಲವು ಸಾಯಲ್ ವಾಟರ್ ಎಷ್ಟು ಇಳ್ಕೊಂಡಿದೆ, ಭೂಮಿ ಬೀಳುತ್ತಾ, ಇಲ್ಲೆಲ್ಲ ನೀರು ಎಳ್ಕೊಂಡು ಭೂಮಿ ವೀಕ್ ಆಗಿದೆಯಾ, ಸೊ ಅರ್ಥ್ಕ್ವೇಕ್ಗಳು ಏನಾದ್ರು ಬೇಗ ಆಗೋ ಚಾನ್ಸಸ್ ಇದೆಯಾ, ಅದು ಬೇಗ ಮುನ್ನೆಚ್ಚರಿಕೆ ಆಗಿ ಕಂಡುಹಿಡಿಯುತ್ತೆ. ನಮ್ಮ ಎಸ್ ಬ್ಯಾಂಡ್ ರೇಡಾರ್ ಏನಂದ್ರೆ, ಭೂಮಿ ಮೇಲೆ ಆಗೋ ಅಂತ ಕೆಲವು ಅನೇಕ ಬದಲಾವಣೆಗಳು ಅಂದ್ರೆ, ಈಗ ಕಾಡು ಇಷ್ಟು ದೊಡ್ಡದಿತ್ತು, ಈಗ ಇಷ್ಟು ಕಮ್ಮಿ ಆಗಿದೆ, ಕಾರ್ಬನ್ ಇಷ್ಟು ಎಳ್ಕೊಂಡಿತ್ತು ಅಂದ್ರೆ ಮರಗಳ ಕಾರ್ಬನ್ ಎಳ್ಕೊಳ್ಳುತ್ತೆ, ಈ ಕಾರ್ಬನ್ ಎಷ್ಟಿತ್ತು ಮತ್ತೆ ಎಷ್ಟು ಔಟ್ ಆಯ್ತು ಅನ್ನೋದನ್ನು ಗೊತ್ತಾಗುತ್ತೆ. ಸೊ ಈ ತರ ಭೂಮಿ ಮೇಲೆ ಕಂಡುಹಿಡಿಯಕ್ಕೋಸ್ಕರ ಈ ಎಸ್ ಬ್ಯಾಂಡ್ ಯೂಸ್ ಮಾಡ್ತಾರೆ, ಭೂಮಿ ಕೆಳಗೆ ಏನೇನು ಚಲನಗಳಾಗ್ತಾ ಇದೆ ಅನ್ನೋಕ್ಕೋಸ್ಕರ ಎಲ್ ಬ್ಯಾಂಡ್ಗಳನ್ನ ಯೂಸ್ ಮಾಡ್ತಾರೆ.
1: ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
2: ಗಿರೀಶ್ ಲಿಂಗಣ್ಣ ಅವರಿಂದ ವಿಜ್ಞಾನದ ಮುನ್ನಡೆ ಕೇಳಿದಿರಿ.

0: ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 meter ಅಂದರೆ 612 kilohertz. ಸಮಯ ಆಗಿದೆ 6:35:30.
1: ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಕೆ.
2: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೆ?
3: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
2: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
3: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈಮಾನಿ.

0: फसल बीमा योजना से करीब 2,00,000 करोड़ ರೂಪಾಯಿ ಕ್ಲೇಮ್ ಕೆ ರೂಪೆ ಕಿಸಾನೋಕೋ ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದು ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
5: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
4: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
6: ಅಪ್ಪ, 3,000 ಕೊಡಿ.
7: ಯಾಕೆ?
6: ನನ್ನ ಪಾಕೆಟ್ ಮನಿ.
7: ಅರೆ, ಈಗ ಬರೀ 2,000 ಕ್ಯಾಶ್ ಇರೋದು?
6: ಅಪ್ಪ, ಬುಲೆಟ್ ಟ್ರೈನ್ ಯುಗದಲ್ಲಿ ಎತ್ತಿನ ಗಾಡಿ ನಡೆಸ್ತಿದ್ದೀರಾ? ಡಿಜಿಟಲ್ ಪೇಮೆಂಟ್ ಮಾಡಿ. ಹೇ ಅಲ್ಲ, ಹಾ ಸೀದಾ UPI ಪೇಮೆಂಟ್ ಮಾಡಿ, ತುಂಬಾ ಸುಲಭ.
7: ಅರೆ ವಾ, ನನ್ಗೂ ಕಲಿಸು. ನನ್ನ 1,000 ತಗೊಂಡು ಹೋಗು.
6: ನಿಮ್ ಮೊಬೈಲ್ ಕೊಡಿ.
7: ತಗೋ ತಗೋ.
8: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
9: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
10: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ರಾಜ್ಯಪಾಲರಿಂದ ಉಚ್ಚ ನ್ಯಾಯಾಲಯದ 6 ಜನ ಹೆಚ್ಚುವರಿ ನ್ಯಾಯಮೂರ್ತಿಗಳಿಗೆ ಪ್ರಮಾಣವಚನ ಬೋಧನೆ. ಬಿಡದಿ ಉಪನಗರ ಯೋಜನೆ ವಿರೋಧಿಸಿ 3 ದಿನಗಳ ಪಾದಯಾತ್ರೆಗೆ ಎಚ್ಡಿ ಕುಮಾರಸ್ವಾಮಿ ಚಾಲನೆ. ನೆನೆಗುದಿಗೆ ಬಿದ್ದಿದ್ದ ಬಿಡದಿ ಟೌನ್ಶಿಪ್ಗೆ ಮರುಜೀವ, ವಿರೋಧವಿದ್ದಲ್ಲಿ ಅಧಿವೇಶನದಲ್ಲಿ ಚರ್ಚಿಸಲು ಮುಖ್ಯಮಂತ್ರಿ ಕರೆ. ವಿಕಸಿತ ಭಾರತ ನಿರ್ಮಾಣಕ್ಕೆ ಯುವ ಪೀಳಿಗೆ ವ್ಯಸನಗಳಿಂದ ಮುಕ್ತರಾಗಲು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಕರ್ನಾಟಕ ಉಚ್ಚ ನ್ಯಾಯಾಲಯದ ನೂತನ ಹೆಚ್ಚುವರಿ ನ್ಯಾಯಮೂರ್ತಿಗಳ ಪ್ರಮಾಣವಚನ ಸ್ವೀಕಾರ ಸಮಾರಂಭ ಇಂದು ಲೋಕಭವನದಲ್ಲಿ ನೆರವೇರಿತು. ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್, ನೂತನ ಹೆಚ್ಚುವರಿ ನ್ಯಾಯಮೂರ್ತಿಗಳಾಗಿ ಆಯ್ಕೆಯಾದ ರಾಘವೇಂದ್ರ ಸೀತಾರಾಮ್ ಶ್ರೀವತ್ಸ, ಹೇಮಾ ಕುಲಕರ್ಣಿ, ಸುಬ್ರಹ್ಮಣ್ಯ ರಂಗಾರಾವ್, ತಗಡವಾಡಿ ಪ್ರಕಾಶ್ ವಿವೇಕಾನಂದ, ಬಕ್ಕೇಶ್ವರ್ ಪ್ರಮೋದ್ ಮತ್ತು ಹೊಂಬೇಗೌಡ ಶಾಂತಿ ಭೂಷಣ್ ಇವರಿಗೆ ಪ್ರಮಾಣವಚನ ಬೋಧಿಸಿದರು. ಈ ಕಾರ್ಯಕ್ರಮದಲ್ಲಿ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ವಿಭು ಭಕ್ರು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ನ್ಯಾಯಾಂಗ ಕ್ಷೇತ್ರದ ಹಿರಿಯ ಅಧಿಕಾರಿಗಳು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಪ್ರಮಾಣವಚನ ಸ್ವೀಕರಿಸಿದ ನೂತನ ನ್ಯಾಯಮೂರ್ತಿಗಳಿಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹಾಗೂ ಆಗಮಿಸಿದ ಗಣ್ಯರು ಅಭಿನಂದನೆ ಸಲ್ಲಿಸಿದರು. ಬಿಡದಿಯಲ್ಲಿ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆ ವಿರೋಧಿಸಿ ಜೆಡಿಎಸ್ ವತಿಯಿಂದ ಬೈರಮಂಗಲದಿಂದ ಬೆಂಗಳೂರುವರೆಗೆ ಹಮ್ಮಿಕೊಂಡಿರುವ 3 ದಿನಗಳ ಪಾದಯಾತ್ರೆಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಇಂದು ಮಧ್ಯಾಹ್ನ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕುಮಾರಸ್ವಾಮಿ, ರೈತ ವಿರೋಧಿ ನೀತಿಯಾಗಿರುವ ಟೌನ್ಶಿಪ್ ಯೋಜನೆಯನ್ನು ಸರ್ಕಾರ ಕೂಡಲೇ ಕೈಬಿಡಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ರೈತರ ಆಕ್ರೋಶಕ್ಕೆ ಸರ್ಕಾರ ಉತ್ತರ ನೀಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಪಾದಯಾತ್ರೆಗಾಗಿ ವಿವಿಧ ಭಾಗಗಳಿಂದ ಬಸ್ಸು ಸೇರಿದಂತೆ ವಿವಿಧ ವಾಹನಗಳಲ್ಲಿ ಪಕ್ಷದ ಕಾರ್ಯಕರ್ತರು ಬಂದಿದ್ದರಿಂದ ಬಿಡದಿ ಕೈಗಾರಿಕಾ ಪ್ರದೇಶದಿಂದಲೇ ವಾಹನಗಳ ಸಂಚಾರ ಮಾರ್ಗವನ್ನು ಬದಲಾವಣೆ ಮಾಡಲಾಗಿತ್ತು. ಬೆಳಗ್ಗೆಯಿಂದಲೇ ಬಿಡದಿ ಹಾರೋಹಳ್ಳಿ ರಸ್ತೆಯಲ್ಲಿ ಸಂಚಾರ

0: ವಿಜಯಪುರ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ಎದುರಾಗಿದೆ. ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಸಂದರ್ಭದಲ್ಲಿ ಸರ್ಕಾರ ರೈತರ ಪರವಾಗಿ ನಿಲ್ಲಲಿದೆ. 17% ಬಿತ್ತನೆಯಾಗಿದೆ. ಬಹುತೇಕ ಕಡೆ ಬಿತ್ತನೆ ಇನ್ನೂ ಬಾಕಿ ಇದೆ. ರೈತರ ಈ ನೈಜ ಸ್ಥಿತಿಯನ್ನು ಖುದ್ದು ವೀಕ್ಷಿಸಲಾಗಿದೆ. ಸಮಗ್ರ ಹಾಗೂ ವೈಜ್ಞಾನಿಕ ವರದಿ ಸಲ್ಲಿಕೆಗೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಸಕಾರಾತ್ಮಕ ಭರವಸೆ ನೀಡಿದ್ದಾರೆ. ಇಂದು ವಿಜಯಪುರ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಬರ ಅವಲೋಕನ ಪ್ರವಾಸ ಕೈಗೊಂಡ ಅವರು ಹಿಟ್ಟನಹಳ್ಳಿ, ಮದಭಾವಿ, ಶಿವಣಗಿ, ದೇವರಹಿಪ್ಪರಿಗಿ, ಬಮ್ಮನಜೋಗಿ, ಕನೋಳಿ ಸೇರಿದಂತೆ ವಿವಿಧ ಪ್ರದೇಶಗಳ ವ್ಯಾಪ್ತಿಯ ಕೃಷಿಕರ ತಾಕುಗಳಿಗೆ ತೆರಳಿ ಹತ್ತಿ, ಕಬ್ಬು, ಸೂರ್ಯಕಾಂತಿ, ತೊಗರಿ ಮುಂತಾದ ಬೆಳೆಗಳ ಪ್ರಸ್ತುತ ಸ್ಥಿತಿಯನ್ನು ಅವಲೋಕಿಸಿ ಮಾತನಾಡಿದರು. ಬಿತ್ತಿದ ಬೆಳೆಗಳು ಸಂಪೂರ್ಣ ಹಾನಿಗೀಡಾಗುವ ಪರಿಸ್ಥಿತಿ ಇದೆ. ಹಾಗಾಗಿ ಖುದ್ದು ಬರ ಪರಿಸ್ಥಿತಿ ವೀಕ್ಷಿಸಿ ಸಂಕಷ್ಟದಲ್ಲಿರುವ ರೈತರನ್ನು ಕಷ್ಟದಿಂದ ಪಾರು ಮಾಡುವ ಉದ್ದೇಶದಿಂದ ಸರ್ಕಾರದಿಂದ ಸೂಕ್ತ ಪರಿಹಾರ ಒದಗಿಸುವುದಾಗಿ ಭರವಸೆ ನೀಡಿದರು. ರಾಜ್ಯದಲ್ಲಿ ಬರಗಾಲ ಪರಿಸ್ಥಿತಿ ಉಂಟಾಗಿದ್ದು ಸರ್ಕಾರ ಇದರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದೆ. ಸಚಿವರ ನೇಮಕಾತಿ ಆಗಿದ್ದರೂ ಖಾತೆಗಳ ಹಂಚಿಕೆಯಾಗಿಲ್ಲ. ರೈತರು ಸಂಕಷ್ಟ ಎದುರಿಸುತ್ತಿದ್ದು ನೋಡಿಕೊಳ್ಳಲು ಕೃಷಿ ಸಚಿವರು ಯಾರೂ ಇಲ್ಲದಾಗಿದ್ದಾರೆ ಎಂದು ವಿಧಾನ ಪರಿಷತ್ ಪ್ರತಿಪಕ್ಷದ ಮುಖ್ಯ ಸಚೇತಕ ರವಿಕುಮಾರ್ ಎನ್ ಆರೋಪಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇಬ್ಬಾಗವಾಗಿದ್ದು ಅಭಿವೃದ್ಧಿ ಕುಂಠಿತಗೊಂಡಿದೆ. ಖಾತೆಗಳ ಹಂಚಿಕೆ ನಂತರ ಅಸಮಾಧಾನ ಮತ್ತಷ್ಟು ಉದ್ಭವವಾಗಲಿದೆ. ಸಚಿವ ಸಂಪುಟ ರಚನೆಯಲ್ಲಿ ಅಕ್ರಮ ನಡೆದಿದ್ದು ಕೆಲ ಸಮುದಾಯಗಳಿಗೆ ಅನ್ಯಾಯ ಮಾಡಲಾಗಿದೆ ಎಂದು ಟೀಕಿಸಿದ್ದಾರೆ. ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾದೇಶ ವಲಸಿಗರು ಪತ್ತೆ ಹಚ್ಚುವ ನಾಟಕೀಯ ಬೆಳವಣಿಗೆ ನಡೆದಿದೆ. ಅಕ್ರಮ ವಲಸಿಗರ ಪತ್ತೆ ಹಚ್ಚುವ ಕೆಲಸ ರಾಜ್ಯವ್ಯಾಪಿ ಕೈಗೊಂಡರೆ 100,000 ಅಧಿಕ ಸಂಖ್ಯೆಯಲ್ಲಿ ದೊರೆಯುತ್ತಾರೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಬಿಡದಿ ಟೌನ್ಶಿಪ್ ಯೋಜನೆಗೆ ಮರುಜೀವ ನೀಡಲಾಗುತ್ತಿದ್ದು, ಇದನ್ನು ವಿಶ್ವದರ್ಜೆಯ ರಸ್ತೆಗಳು, ಮೆಟ್ರೋ ಸಂಪರ್ಕ, ಅತ್ಯಾಧುನಿಕ ಕ್ರೀಡಾಂಗಣ, ಉದ್ಯಾನವನ ಹಾಗೂ ಸುಸಜ್ಜಿತ ವಸತಿ ಒಳಗೊಂಡ ಅತ್ಯಾಧುನಿಕ ಎಐ ಸಿಟಿಯಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಈ ಕುರಿತು ಯಾರಿಗೆ ವಿರೋಧವಿದ್ದಲ್ಲಿ ಅಧಿವೇಶನದಲ್ಲಿ ಚರ್ಚೆ ಮಾಡಬಹುದು ಎಂದು ಮುಖ್ಯಮಂತ್ರಿ ಕರೆ ನೀಡಿದ್ದಾರೆ.
3: ಸತ್ಯ ಯಾರು ಮುಚ್ಚಿಡಕ್ಕಾಗಲ್ಲ. ನಾವು ಕೂಡ ಬಿಚ್ಚಿಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಬರಲಿ, ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಲಿ, ಪ್ರಾತ್ಯಾಟನೆ ಮಾಡಲಿ, ಪ್ರತಿಭಟನೆ ಮಾಡಲಿ. ಯಾರಿಗೂ ಬಲವಂತ ಇಲ್ಲ. ಅಸೆಂಬ್ಲಿಯಲ್ಲಿ ಏನು ಉತ್ತರ ಕೊಡಬೇಕು ಮಾಡ್ತೀವಿ, ಏನೇನು ಕಂಪ್ಲೇಂಟ್ ಎಲ್ಲೆಲ್ಲಿ ಕೊಡಬೇಕು ಎಲ್ಲ ಕೊಡಲಿ. ಅವಕ್ಕೆಲ್ಲ ಯಾವ ಯಾವ ಸಂದರ್ಭದಲ್ಲಿ ಏನು ಉತ್ತರ ಕೊಡಬೇಕು ಕಾನೂನು ಕೊಡ್ತದೆ.
0: ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹಾಗೂ ಕೇಂದ್ರ ಗೃಹ ಸಚಿವಾಲಯದ ಜಂಟಿ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ನಶಾ ಮುಕ್ತ ಯುವ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಉಪಕುಲಪತಿ ಡಾ ಬಿಸಿ ಭಗವಾನ್ ಚಾಲನೆ ನೀಡಿದರು. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ವಿಡಿಯೋ ಸಂದೇಶದಲ್ಲಿ ಮಾತನಾಡಿ, 2047 ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ಕನಸು ಸಾಕಾರಗೊಳ್ಳಲು ದೇಶದ ಯುವ ಪೀಳಿಗೆ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಮಹತ್ವಪೂರ್ಣ ಎಂದು ಪ್ರತಿಪಾದಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕರೆಯಂತೆ ನಶಾಮುಕ್ತ ಭಾರತ ಕಲ್ಪನೆಯನ್ನು ಸಾಕಾರಗೊಳಿಸಲು ಕಿತ್ತೂರು ಕರ್ನಾಟಕದ ಕೇಂದ್ರ ಭಾಗವಾದ ಹುಬ್ಬಳ್ಳಿ ಧಾರವಾಡದಲ್ಲಿ ಈ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರಸ್ತುತ ಇಡೀ ದೇಶದಲ್ಲಿ 1.6 crore ಹೆಚ್ಚು ಜನ ತೀವ್ರತರದ ಮಾದಕ ವ್ಯಸನಕ್ಕೆ ತುತ್ತಾಗಿರುವುದು ಕಳವಳಕಾರಿ ಸಂಗತಿಯಾಗಿದೆ ಎಂದು ಅವರು ತಿಳಿಸಿದರು.
4: ಇದು ಅತ್ಯಂತ ಭಾರಿ ದೊಡ್ಡ ಒಂದು ಸಮಸ್ಯೆಯಾಗಿ ಬೆಳೆದಿದೆ. ಶ್ರೇಷ್ಠ ಭಾರತ ಆಗಬೇಕು ಅಂತಂದ್ರೆ ಮೊದಲು ಸ್ವಸ್ಥ ಭಾರತ ಆಗಬೇಕು. ಸ್ವಸ್ಥ ಭಾರತ ಆಗಬೇಕು ಅಂತಂದ್ರೆ ನಶಾಮುಕ್ತ ಭಾರತ, ನಶಾಮುಕ್ತ ಕರ್ನಾಟಕ ಬಹಳ ಆದ್ಯತೆಯನ್ನ ಕೊಡುವಂತಹ ಅಗತ್ಯತೆ ಇದೆ. ಯಾಕಂದ್ರೆ ಈ ನಶಾಯುಕ್ತ ಪದಾರ್ಥಗಳನ್ನ ಸೇವಿಸೋದ್ರಿಂದ ಕೇವಲ ವ್ಯಕ್ತಿ ಹಾಳಾಗೋದಿಲ್ಲ, ಇಡೀ ಕ್ಯಾಂಪಸ್, ಮನೆಯ ವಾತಾವರಣ ಹಾಳಾಗ್ತದೆ. ಇದರಿಂದ ಅನೇಕ ಕಡೆ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇದೆ. ಇವತ್ತು ವಿಕಸಿತ ಭಾರತ ಮಾಡಬೇಕು 2047 ಅಂತಂದ್ರೆ ನಮ್ಮ ಯುವ ಪೀಳಿಗೆ ಅತ್ಯಂತ ಸದೃಢ

0: ಆರೋಗ್ಯವಾಗಿರಬೇಕು. ದೈಹಿಕ ಮಾನಸಿಕ ಎರಡೂ ಆರೋಗ್ಯ ಅವ್ರದ್ದು ಬಹಳ ಚೆನ್ನಾಗಿರಬೇಕು.
1: ಪ್ರಸ್ತುತ ಮಾದಕ ವಸ್ತುಗಳ ಸೇವನೆಯು ಜ್ವಲಂತ ಸಮಸ್ಯೆಯಾಗಿದ್ದು, ಇದನ್ನು ತಡೆಯಲು ಯುವಜನರಿಗಾಗಿ ಹಲವು ಸಾಂಸ್ಕೃತಿಕ ಹಾಗೂ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಮೈ ಭಾರತ್ ಜಿಲ್ಲಾ ಯುವಜನ ಅಧಿಕಾರಿ ಮಹೇಂದ್ರ ರೆಡ್ಡಿ ತಿಳಿಸಿದ್ದಾರೆ. ಕೋಲಾರ ತಾಲೂಕಿನ ಬಸವನತ್ತ ಗ್ರಾಮದಲ್ಲಿ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಆಯೋಜಿಸಲಾದ ನಶೆ ಮುಕ್ತ ಅಭಿಯಾನ ಹಾಗೂ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಯುವಜನರನ್ನು ಮಾದಕ ವಸ್ತುಗಳ ವ್ಯಸನದಿಂದ ಮುಕ್ತಗೊಳಿಸಲು ಭಾರತ ಸರ್ಕಾರ ಈ ಅಭಿಯಾನ ಹಮ್ಮಿಕೊಂಡಿದೆ ಎಂದರು. ಕಾರ್ಯಕ್ರಮದಲ್ಲಿ ಮಾದಕ ವಸ್ತುಗಳ ಸೇವನೆಯ ದುಷ್ಪರಿಣಾಮಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಲಾಯಿತು. ಅಭಿಯಾನದ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಯುವಜನರು ಕ್ರಿಯಾಶೀಲರಾಗಿ ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡು ದೇಶದ ಅಭಿವೃದ್ಧಿಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲು ಮ್ಯಾರಥಾನ್ ಓಟದ ಕ್ರೀಡೆಗಳು ಹೆಚ್ಚು ಸಹಕಾರಿಯಾಗುತ್ತವೆ. ಈ ನಿಟ್ಟಿನಲ್ಲಿ ಯುವಜನರು ಹೆಚ್ಚು ಹೆಚ್ಚು ಕ್ರೀಡಾ ಚಟುವಟಿಕೆಗಳಲ್ಲಿ ಸ್ವಯಂ ಪ್ರೇರಿತರಾಗಿ ಭಾಗವಹಿಸಬೇಕೆಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು ಕರೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಜಿಲ್ಲಾಡಳಿತ, ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಯೋಗದಲ್ಲಿ ಇಂದು ನಂದಿಗಿರಿಧಾಮದ ತಪ್ಪಲಿನಿಂದ ನಂದಿಗಿರಿಧಾಮದ ತುದಿಯವರೆಗೆ ಹಮ್ಮಿಕೊಂಡಿದ್ದ 21 ಕಿಲೋಮೀಟರ್ ನಂದಿ ಹಿಲ್ಸ್ ಮಾನ್ಸೂನ್ ಮ್ಯಾರಥಾನ್ಗೆ ಚಾಲನೆ ನೀಡಿ ಮಾತನಾಡಿದರು. ಯುವಜನತೆ ದೇಶದ ಸಂಪತ್ತು. ಯುವಜನರು ಕ್ರಿಯಾಶೀಲರಾಗಿ ಓಟ ಸೇರಿದಂತೆ ವಿವಿಧ ಕ್ರೀಡಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡಲ್ಲಿ ಅದು ಅವರ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಸದೃಢತೆಗೆ ಪೂರಕವಾಗುವುದಲ್ಲದೆ ದೇಶದ ಅಭಿವೃದ್ಧಿಗೂ ಬೆಂಬಲವಾಗುತ್ತದೆ ಎಂದು ತಿಳಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿಗೆ ಆಗಮಿಸುತ್ತಿದ್ದು, ಸುಮಾರು 3,200 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಹಾಗೂ 28,240 ಫಲಾನುಭವಿಗಳಿಗೆ ಒಂದೇ ವೇದಿಕೆಯಲ್ಲಿ ಸವಲತ್ತು ವಿತರಿಸಲಿದ್ದಾರೆ. ತುಂಗಭದ್ರಾ ಜಲಾಶಯದಿಂದ ಕೃಷಿ ಚಟುವಟಿಕೆಗಳಿಗೆ ನೀರು ಹರಿಸುವ ಕುರಿತು ಚರ್ಚಿಸಲು ಇದೇ 11ರಂದು ಮುನಿರಾಬಾದ್ನ ಕಾಡಾ ಕಚೇರಿಯಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಇಂದು ಸಚಿವ ಎನ್ಎಸ್ ಬೋಸರಾಜು ಎಡದಂಡೆ ಕಾಲುವೆಯನ್ನು ನೀರಾವರಿ ಅಧಿಕಾರಿಗಳೊಂದಿಗೆ ಪರಿಶೀಲಿಸಿದರು. ಸ್ವಾತಂತ್ರ್ಯೋತ್ಸವ ಆಚರಣೆಯ ಅಂಗವಾಗಿ ಭಾರತೀಯ ವಾಯುಪಡೆಯ ವಾದ್ಯವೃಂದ ಇಂದು ಬೆಂಗಳೂರಿನ ವಿಧಾನಸೌಧದಲ್ಲಿ ಸಂಗೀತಗೋಷ್ಠಿ ನಡೆಸುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಪಾಲರಿಂದ ಉಚ್ಚ ನ್ಯಾಯಾಲಯದ 6 ಜನ ಹೆಚ್ಚುವರಿ ನ್ಯಾಯಮೂರ್ತಿಗಳಿಗೆ ಪ್ರಮಾಣ ವಚನ ಬೋಧನೆ. ಬಿಡದಿ ಉಪನಗರ ಯೋಜನೆ ವಿರೋಧಿಸಿ 3 ದಿನಗಳ ಪಾದಯಾತ್ರೆಗೆ ಎಚ್ಡಿ ಕುಮಾರಸ್ವಾಮಿ ಚಾಲನೆ. ನೆನೆಗುದಿಗೆ ಬಿದ್ದಿದ್ದ ಬಿಡದಿ ಟೌನ್ಶಿಪ್ಗೆ ಮರುಜೀವ. ವಿರೋಧ ಬಿದ್ದಲ್ಲಿ ಅಧಿವೇಶನದಲ್ಲಿ ಚರ್ಚಿಸಲು ಮುಖ್ಯಮಂತ್ರಿ ಕರೆ. ವಿಕಸಿತ ಭಾರತ ನಿರ್ಮಾಣಕ್ಕೆ ಯುವ ಪೀಳಿಗೆ ವ್ಯಸನಗಳಿಂದ ಮುಕ್ತರಾಗಲು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
2: ಏನಣ್ಣ ತುಂಬಾ ದಿನಗಳ ನಂತರ?
3: ಹೌದಣ್ಣ. ಅರೆ ಗಡ್ಡ ತೆಗಿಯೋಕೆ ಎಷ್ಟಾಗುತ್ತೆ?
2: ಅರೆ ಅದೇ 60 ರೂಪಾಯಿ ಅಲ್ವಾ?
3: ಅರೆ ನನ್ನ ಹತ್ರ ಬರೀ 30 ರೂಪಾಯಿ ಕ್ಯಾಶ್ ಇರೋದು.
2: ನೋಡಿ, ಎರಡು ರೀತಿ ಇದೆ. ಮೊದಲನೇದ್ದು ಅರ್ಧ ಗಡ್ಡ ತೆಗಿಸಿ.
3: ಮತ್ತೆ ಎರಡನೇದು?
2: ಅರೆ ಡಿಜಿಟಲ್ ಪೇಮೆಂಟ್ ಮಾಡಿ UPI ನಿಂದ.
3: ತಗೊಳ್ಳಿ. ಅರೆ UPI ಮರ್ಯಾದೆ ಉಳಿಸ್ತು.
2: ಒಂದು ಕೆಲಸ ಮಾಡಿ, ಫೇಶಿಯಲ್ ಕೂಡ ಮಾಡಿಸಿ, ಡಿಜಿಟಲ್ ಪೇಮೆಂಟ್ ಮಾಡಿ.
3: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
4: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.

0: ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೇಳಿ, ಆರೋಗ್ಯ ದೃಷ್ಟಿಕೋನದಲ್ಲಿ ಮೀನು ಸಾಕಾಣಿಕೆ ಕುರಿತು ಡಾಕ್ಟರ್ ಚೇತನ್ ಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಎಚ್ ಗೌಡ.
1: ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಒಂದು ಆರೋಗ್ಯ ದೃಷ್ಟಿಕೋನದಲ್ಲಿ ಮೀನು ಸಾಕಾಣಿಕೆ ಹೆಂಗೆ ಮಾಡಬೇಕು, ಒನ್ ಹೆಲ್ತ್, ಇದು ನಮ್ಮ ವಿಷಯವಾಗಿದೆ. ಈ ವಿಷಯ ಕುರಿತು ಮಾಹಿತಿ ಮಾಡಿಕೊಡ್ಲಿಕ್ಕಾಗಿ ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಚೇತನ್ ಎನ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಚೇತನ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
2: ನಮಸ್ಕಾರ.
1: ಇವತ್ತು ನಮಗೆ ಒಂದು ಆರೋಗ್ಯ ದೃಷ್ಟಿಕೋನದಲ್ಲಿ ಮೀನು ಸಾಕಾಣಿಕೆ ಹೆಂಗಿರಬೇಕು, ಇದರ ಪರಿಕಲ್ಪನೆ ಬಗ್ಗೆ ನಮಗೆ ಮಾಹಿತಿ ಮಾಡಿಕೊಡಿ.
2: ಈಗ ಒಂದು ಆರೋಗ್ಯ ಅನ್ನೋ ವಿಷಯ ಈಗ ಬರೀ ನಮ್ಮ ಸಣ್ಣ ಮೀನುಗಾರಿಕೆಗಾಗಿರ್ಬೋದು ಅಥವಾ ಕೃಷಿಗೆ ಅಂತ ಆಧಾರಿತವಾದಂತಲ್ಲ. ಒಂದು ಆರೋಗ್ಯ ಅನ್ನೋದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆಗಿರ್ಬೋದು ಅಥವಾ ವರ್ಲ್ಡ್ ಫುಡ್ ಆರ್ಗನೈಸೇಷನ್ ಆಗಿರೋ ಇವರು ಈ ತತ್ವಗಳನ್ನು ಪಾಲಿಸಬೇಕು ಅಂತ ಹೇಳಿ ಈಗಾಗಲೇ ಪ್ರಪಂಚಾದ್ಯಂತ ಈ ತತ್ವಗಳ ಬಗ್ಗೆ ತಿಳುವಳಿಕೆಯನ್ನು ನೀಡ್ತಾ ಇದ್ದಾರೆ. ಇದರಲ್ಲಿ ಏನಿದೆ, ಮನುಷ್ಯನ ಆರೋಗ್ಯ, ಅದಕ್ಕೆ ಬೇಕಾಗಿರುವಂಥ ಪೂರಕವಾದಂಥ ಸುರಕ್ಷಿತವಾದಂಥ ಆಹಾರ, ಆ ಸುರಕ್ಷಿತವಾದಂಥ ಆಹಾರವನ್ನು ಬೆಳೀಲಿಕ್ಕೆ ಒಳ್ಳೆ ಪರಿಸರ, ಈ ಮೂರನ್ನು ನಾವು ಒಟ್ಟಿಗೆ ಸೇರಿಸಿ ಎಲ್ಲವನ್ನೂ ಸಂರಕ್ಷಣೆ ಮಾಡಿಕೊಂಡು ಬೆಳವಣಿಗೆ ಆಗುವಂಥದ್ದನ್ನು ನಾವು ಒನ್ ಹೆಲ್ತ್ ಅಂತ ನಾವು ಹೇಳಿ ಈಗ ಅಥವಾ ಒಂದು ಆರೋಗ್ಯ ಅನ್ನೋ ಒಂದು ತತ್ವನ ಇಟ್ಕೊಂಡು ನಾವು ಮಾಡ್ತಿರೋದು. ಈ ಇದರಲ್ಲಿ ನಾವು ಯಾವುದನ್ನು ಕೂಡ ಬೇರೆ ಬೇರೆವಾಗಿ ಪರಿಗಣನೆ ಮಾಡಲಿಕ್ಕಾಗಲ್ಲ. ಅಂದರೆ ಈಗ ಮೀನು ಒಂದು ಒಳ್ಳೆ ಆಹಾರವನ್ನು ಸೃಷ್ಟಿ ಮಾಡಿ, ಆದರೆ ಅದು ಒಳ್ಳೆಯ ವಾತಾವರಣದಲ್ಲಿ ಬೆಳೀಲಿಲ್ಲ ಅಂತಂದರೆ ಅದನ್ನು ತಿನ್ನುವಂಥ ಮನುಷ್ಯರ ಮೇಲೆ ಪ್ರಭಾವ ಬೀಳ್ಬೋದು. ಅದಕ್ಕೋಸ್ಕರ ಒಳ್ಳೆ ಪರಿಸರವನ್ನು ನಾವು ಮೇಂಟೈನ್ ಮಾಡಬೇಕು, ಅದರ ಜೊತೆಗೆ ಅದರಲ್ಲಿ ಬೆಳೆಯುವಂಥ ಆಹಾರ ಮನುಷ್ಯನ ಆಹಾರಕ್ಕಾಗಿ ಅದು ಸೂಕ್ತವಾಗಿರಬೇಕು. ಇದರೊಂದಿಗೆ ಎಲ್ಲವನ್ನು, ಮೀನಿನ ಆರೋಗ್ಯ, ಮೀನಿನ ಆಹಾರ, ಪರಿಸರ ಸಂರಕ್ಷಣೆ, ಅದರ ಜೊತೆಗೆ ಅದನ್ನು ಉಪಯೋಗ ಮಾಡ್ಕೊಳ್ತಾ ಮಾನವನ ಆರೋಗ್ಯ ಕೂಡ ಮುಖ್ಯ ಆಗುತ್ತೆ. ಈ ಒಂದು ತತ್ವನೇ ಒಂದು ಆರೋಗ್ಯಕ್ಕೆ ನಾವು ಇರುವಂಥ ಒಂದು ಫ್ಯೂಚರ್ ಬಗ್ಗೆ ನಾವು ಹೇಳುವಂಥದ್ದು. ಇದರ ಜೊತೆಗೆ ಮೀನು ಸಾಕಾಣಿಕೆ ಇದರಲ್ಲಿ ಯಾಕೆ ನಾವು ಹೆಚ್ಚಾಗಿ ಆದ್ಯತೆ ನೀಡ್ತಾ ಇದ್ದೀವಿ ಇದರಲ್ಲಿ ಅಂತಂದರೆ, ಈಗ ಮೀನು ಪೌಷ್ಟಿಕ ಆಹಾರ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಅತಿಯಾಗಿ ಹೆಚ್ಚು ಪ್ರೋಟೀನೇಷಿಯಸ್ ಫುಡ್ ಅಂತ ನಾವು ಹೇಳ್ತೀವಿ, ಇದನ್ನು ಪ್ರಪಂಚಾದ್ಯಂತ ಹೆಚ್ಚಾಗಿ ತಿನ್ನುವಂಥ ಅಂಶ ಆಗಿರೋದ್ರಿಂದ ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಮಾಡಬೇಕು. ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಗಳು ಹಲವಾರು ಇದೆ, ಅದು ಕೆರೆಯಲ್ಲಾಗಿರ್ಬೋದು, ಬಾವಿಯಲ್ಲಾಗಿರ್ಬೋದು, ಜಲಾಶಯಗಳಲ್ಲಾಗಿರ್ಬೋದು ಅಥವಾ ಸಮುದ್ರಗಳಲ್ಲೇ ಆಗಿರ್ಬೋದು. ಇದನ್ನು ನಾವು ಮಾಡುವಾಗ ಪ್ರತಿಯೊಂದನ್ನು ಅವಲಂಬಿತವಾಗಿ ಹೆಚ್ಚಿನ ಮಾಲಿನ್ಯ ಮಾಡಿದೆ ಅಂದರೆ ಅದಕ್ಕೆ ಬೇಕಾಗಿರೋದು ರಾಸಾಯನಿಕ ಪದಾರ್ಥಗಳನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ನೋಡ್ಕೋಬೇಕು, ಅದಕ್ಕೆ ಬೇಕಾಗಿರೋ ಪ್ರೀಬಯೋಟಿಕ್ಸ್, ಪ್ರೋಬಯೋಟಿಕ್ಸ್ ಇವೆಲ್ಲವನ್ನು ಸರಿಯಾದ ಪ್ರಮಾಣದಲ್ಲಿ ಮಾತ್ರ ಉಪಯೋಗ ಮಾಡೋ ಅಥವಾ ಕೆಲವು ಇದರಲ್ಲಿ ಉಪಯೋಗ ಮಾಡೋ ಅವಶ್ಯಕತೆಯೂ ಇಲ್ಲ. ಇದನ್ನು ನೋಡಿಕೊಂಡು ನಾವು ಒಳ್ಳೆಯ ಆಹಾರವನ್ನು ಸೃಷ್ಟಿ ಮಾಡಿದ್ರೆ ಅದು ನಮ್ಮ ಸಮಾಜಕ್ಕೆ ಒಂದು ಮಾದರಿಯಾಗಿ ಒಳ್ಳೆಯ ಸಂದೇಶವನ್ನು ನೀಡುತ್ತೆ ಅನ್ನೋ ಒಂದು ಮುಖಾಂತರ ನಾವು ಈ ಒನ್ ಹೆಲ್ತ್ ಬಗ್ಗೆ ಈ ವಿಷಯವನ್ನು ತಿಳಿಲಿಕ್ಕೆ ಇಷ್ಟಪಡ್ತಾಯಿದ್ದೆ.
1: ಈಗ ಮಾನವನ ಆರೋಗ್ಯ, ಮೀನಿನ ಆರೋಗ್ಯ ಮತ್ತು ಈ ಪರಿಸರದ ನಡುವೆ ಇದರ ಸಂಬಂಧ ಏನು ಡಾಕ್ಟರ್ ಚೇತನ್ ಅವರೇ?
2: ಈಗ ನಾನು ಆಗಲೇ ಹೇಳಿದಾಗೆ ಈಗ ಯಾವುದೋ ಒಂದು ಜಲಸಂಪನ್ಮೂಲವನ್ನು ತಗೊಳ್ಳೋಣ, ಈಗ ಜಲಾಶಯ ಅಂತ ತಗೊಳ್ಳೋಣ, ಅದರಲ್ಲಿ ಹಲವಾರು ರೀತಿಯ ಮೀನು ತಳಿಗಳೇ ಇರುತ್ತೆ. ಹಲವಾರು ಮೀನಿನ ತಳಿಗಳಲ್ಲಿ ಒಂದಕ್ಕೊಂದು ಪೂರಕವೂ ಆಗಿರ್ಬೋದು, ಆಗದೇನೋ ಇರ್ಬೋದು. ಆದರೆ ಅದನ್ನು ಬೆಳವಣಿಗೆ ಮಾಡಲಿಕ್ಕೆ ನಾವು ಅದಕ್ಕೆ ಉಪಯೋಗಿಸುವಂಥ ಪದಾರ್ಥಗಳೇನು, ಈಗ ನಾವು ರಾಸಾಯನಿಕ ಪದಾರ್ಥಗಳು ಅದನ್ನು ಉಪಯೋಗಿಸಿದ್ರೆ ಒಂದು ಮೀನಿನ ಆರೋಗ್ಯ ಕೆಡುತ್ತೆ ಅಥವಾ ಆ ಮೀನಿನ ದೇಹದಲ್ಲಿ ಆ ಪದಾರ್ಥಗಳು ಸೇರಿಕೊಳ್ಳುತ್ತೆ, ಒಂದು ಪರಿಸರ ಹಾಳಾಗುತ್ತೆ, ಅದರ ಜೊತೆಗೆ ಅದನ್ನು ತಿಂದಂಥ ಮನುಷ್ಯ ಏನಿದ್ದಾನೆ ಅವನು ಕೂಡ ಈ ಸಮಸ್ಯೆಗಳು ಬರ್ಬೋದು. ಅದಕ್ಕೋಸ್ಕರ ನಾವು ಪ್ರತಿಯೊಂದನ್ನು ಕೂಡ ಗಮನದಲ್ಲಿಟ್ಕೊಂಡು ಸರಿಯಾದ ಪ್ರಮಾಣದಲ್ಲಿ ಬೇಕಾಗಿರುವಂಥ ಗೊಬ್ಬರಗಳನ್ನು ಬಳಕೆ ಮಾಡ್ಬೋದು ಅಥವಾ ಮೀನಿನ ಆಹಾರಗಳನ್ನು ಬಳಕೆ ಮಾಡೋದಾಗಿರ್ಬೋದು ಅಥವಾ ಕೆಲವು ಸಮಯದಲ್ಲಿ ನೀರು ಹಾಳಾಗಿದ್ದಾಗ ನಾವು ಅದಕ್ಕೆ ಬೇಕಾಗಿರುವಂಥ ಏನು ಟ್ರೀಟ್ಮೆಂಟ್ ಕೊಡ್ತೇವೆ, ಅದಕ್ಕೆ ಉಪಯೋಗಿಸುವಂಥ ಪದಾರ್ಥಗಳಾಗಿರ್ಬೋದು, ಇದನ್ನು ಸರಿಯಾದ ಪ್ರಮಾಣದಲ್ಲಿ ಮಾಡಿದರೆ ಆ ಕಡೆ ಪರಿಸರಕ್ಕೂ ಹಾಳಾಗಬಾರ್ದು, ಈ ಕಡೆ ಮೀನಿನ ಬೆಳವಣಿಗೆಗೂ ಹಾಳಾಗಬಾರ್ದು. ಆರೋಗ್ಯಕರ ಆಹಾರವನ್ನು ಬೆಳೆದು ನಾವು ಮಾನವ ಏನು ಅದನ್ನು ತಿಂತಾನೆ ಅವನಿಗೂ ಕೂಡ ಯಾವುದೇ ಥರ ಸಮಸ್ಯೆಗಳಾಗಬಾರ್ದು. ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ ಆಗಿರೋದ್ರಿಂದ ಒಳ್ಳೆ ಡೆವಲಪ್ಮೆಂಟ್ ಆಗಿರ್ಬೋದು, ಇಮ್ಯುನಿಟಿ ಡೆವಲಪ್ಮೆಂಟ್ ಆಗುವಂಥದ್ದಾಗಿರ್ಬೋದು, ಇವೆಲ್ಲವನ್ನು ಪರಿಗಣನೆ ಮಾಡಿಕೊಂಡು ನಾವು ಈ ಒಂದು ಮೂರನ್ನು ಸೇರಿಸಿ ನಾವು ಒನ್ ಹೆಲ್ತ್ ಇದರಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ.
1: ಅಂದರೆ ನಮ್ಮ ಆರೋಗ್ಯ ಸುಧಾರಿಸ್ಕೋಬೇಕು, ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ನಾವು ಸೇವಿಸುವಂತ ಮೀನಿನ ಆರೋಗ್ಯ ಕೂಡ
2: ಚೆನ್ನಾಗಿರಬೇಕು. ಅದನ್ನ ಅದರ ಜೊತೆಗೆ
1: ಅದನ್ನ ಕಲುಷಿತವಾದ ವಿಷಯುಕ್ತವಾದ
2: ಹೌದು
1: ಮೀನನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ಹೆಲ್ತ್ ಅದು ಮಾರಕ ಆಗುತ್ತೆ.
2: ಹೌದು, ಬರೀ ಮೀನಿನ ಆರೋಗ್ಯ ಅಲ್ಲ, ಅದನ್ನು ಬೆಳೆಸಿದಂತ ವಾತಾವರಣ ಕೂಡ ಮುಖ್ಯ, ಆ ಪರಿಸರ ಕೂಡ ಮುಖ್ಯ.
1: ಅದೇ ಯಾವ ನೀರಲ್ಲಿ ಬೆಳೀತದೆ ಅನ್ನೋದು ಮುಖ್ಯ.
2: ಮೀನು ಕೃಷಿಗೋಸ್ಕರ ನಾವು ಅದನ್ನೇ ಬೇಡದಿದ್ದಂತ ಪದಾರ್ಥಗಳನ್ನೆಲ್ಲ ಹಾಕಿದ್ರೆ ಪರಿಸರ ಹಾಳಾಗಿರುತ್ತೆ, ಆದರೆ ನಮ್ಗೆ ಬೇಕಾಗಿರೋ ಮೀನು ಸಿಕ್ಕಿರಬಹುದು. ಇದನ್ನ ನಾವು ಮಾಡದೆ ನಾವು ಒಳ್ಳೆ ಆರೋಗ್ಯಕರ ಮೀನುಗಳನ್ನ ಬೆಳವಣಿಗೆ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದಾಗಿರುತ್ತೆ.
1: ಈಗ ಮೀನು ಸಾಕಾಣಿಕೆಯಲ್ಲಿ ಆಂಟಿಬಯೋಟಿಕ್ಗಳ ಬಳಕೆ ಕೂಡ ಇದೆ.
2: ಹೌದೌದು,
1: ಅದು ಬಳಸೋದ್ರಿಂದ ಯಾವ ಸಮಸ್ಯೆ ನಮಗೆ ತರ್ತದೆ?
2: ಒಂದು ಆಂಟಿಬಯೋಟಿಕ್ಸ್ ನಾವು ಹೆಚ್ಚಾಗಿ ಮೀನುಗಾರಿಕೆಯಲ್ಲಿ ಉಪಯೋಗಿಸೋದೇನಕ್ಕೆ ಅಂತಂದರೆ, ಒಂದು ಅದಕ್ಕೆ ಪೂರಕವಾದಂಥ ಬ್ಯಾಕ್ಟೀರಿಯಾಗಳನ್ನು ಬೆಳವಣಿಗೆ ಮಾಡಿ ಅದರಲ್ಲಿ ವಾಟರ್ ಕ್ವಾಲಿಟಿ ಆಗಿರ್ಬೋದು ಅಥವಾ ಮೀನಿನ ಆರೋಗ್ಯದಲ್ಲಿ ಈಗ ಕೆಲವು ಸಾರಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಲಿಕ್ಕಾಗಿರ್ಬೋದು ಅಥವಾ ಅದರಲ್ಲಿ ಆಗಿರೋಂಥ ಇನ್ಫೆಕ್ಷನ್ಗಳನ್ನು ಕಡಿಮೆ ಮಾಡಲಿಕ್ಕೆ ಆ್ಯಂಟಿಬಯೋಟಿಕ್ಸ್ನ ನಾವು ಉಪಯೋಗಿಸ್ತೇವೆ. ಆದರೆ ಎಲ್ಲದರಲ್ಲೂ ನಾವು ಇದನ್ನು ಉಪಯೋಗಿಸೋಕ್ಕೆ ಆಗೋದಿಲ್ಲ. ಈಗ ನಾವು ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ, ಅಂದರೆ ಯಾವುದೇ ಥರದ ಒಂದು ಆ್ಯಂಟಿಬಯೋಟಿಕ್ಸ್ನ ಉಪಯೋಗಿಸಾಗ ಆ ದೇಹದಲ್ಲಿ ಅದು ನ್ಯಾಚುರಲ್ ಆಗಿ ಅದೇ ಥರ ಮುಂದೆ ಬಂದಾಗ ಕೂಡ ಅದನ್ನು ನಿರೋಧವಾದಂಥ ಶಕ್ತಿಯನ್ನು ತಾನಾಗೆ ಬೆಳೆಸ್ಕೊಳ್ಳುವಂಥ ಬ್ಯಾಕ್ಟೀರಿಯಾ ಅದಾಗಬಾರ್ದು. ಎಷ್ಟು ಪ್ರಮಾಣದಲ್ಲಿ ಅದಕ್ಕೆ ಬೇಕಾಗಿದೆಯೋ ಅಷ್ಟು ಪ್ರಮಾಣದಲ್ಲಿ ಮಾತ್ರ, ಅಂದರೆ ಒಂದು ಸಣ್ಣ ಗಾಯದ ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಟ್ರೀಟ್ಮೆಂಟ್ ಕೊಡಬೇಕು ಅಷ್ಟೇ ಇರಬೇಕು. ಅದು ಮುಂದೆ ಬರಲೇಬಾರ್ದು ಅನ್ನೋವಂಥ ರೀತಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಇದ್ಕೊಟ್ರೆ ಆ ಬ್ಯಾಕ್ಟೀರಿಯಾ ಏನಾಗುತ್ತೆ, ಈ ನೆಕ್ಸ್ಟ್ ಈ ಮೆಡಿಸಿನ್ ಕೊಟ್ಟರು ಕೂಡ ಅದನ್ನು ತಡೆಯುವಂಥ ಶಕ್ತಿ ಆಗ್ಬಿಡೋರು. ಸೊ ಆ ಥರದ ಸಮಸ್ಯೆಗಳು ಬರುತ್ತೆ. ಅದರ ಜೊತೆಗೆ ಕೆಲವು ಸಾರಿ ಹೆಚ್ಚಿನ ಪ್ರಮಾಣ ಆ್ಯಂಟಿಬಯೋಟಿಕ್ಸ್ನ ಉಪಯೋಗಿಸೋಕೆ ಏನಾಗುತ್ತೆ, ಅದು ಮೀನಿನ ದೇಹದಲ್ಲಿ ಇರ್ಬೋದು ಆದರೆ ಮೀನಿಗೆ ಅದು ಯಾವುದೇ ಪ್ರಭಾವ ಇಲ್ಲದೆ ನೆಕ್ಸ್ಟ್ ಮಾನವ ಅದನ್ನು ತಿಂದಾಗ ಮನುಷ್ಯನಿಗೆ ಅದು ಪ್ರಭಾವ ಆಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದನ್ನು ನೋಡ್ಕೋಬೇಕು. ಅದರ ಜೊತೆಗೆ ಅಲ್ಲಿ ಆ ಪರಿಸರ ಏನಿದೆ ಆ ಪರಿಸರವನ್ನು ಹಾಳು ಮಾಡಲಿಕ್ಕೆ ಅದು ಸಾಧ್ಯ ಇದೆ. ಯಾಕಂದರೆ ಒಂದು ಪರಿಸರದಲ್ಲಿ ನಾವು ಆ್ಯಂಟಿಬಯೋಟಿಕ್ಸ್ನ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸಿದ್ರೆ ಆ ನೀರಿನ ಕ್ವಾಲಿಟಿ ಹಾಳಾಗುತ್ತೆ, ಅದಕ್ಕೆ ಪೂರಕವಾಗಿರುವಂಥ ಹಲವಾರು ಜೀವಿಗಳು ಅದರಿಂದ ತೊಂದರೆಗೀಡಾಗುತ್ತೆ. ಅದನ್ನು ಕೂಡ ನಾವು ನೋಡ್ಕೋಬೇಕಾಗತ್ತೆ.
1: ಇನ್ನೊಂದು ಈಗ ಈ ಹೊಸ ವಿಷಯ ನಾವು ಕೇಳ್ತಾ ಇರೋದು ಪ್ರಯೋಬಯೋಟಿಕ್ಸ್, ಪ್ರೀಬಯೋಟಿಕ್ಸ್ ಮತ್ತು ಇಮ್ಯುನೋ ಸ್ಟಿಮ್ಯುಲೆಂಟ್ಸ್.
2: ಹೌದು,
1: ಇದು ನಮ್ಮ ಒಂದು ಆರೋಗ್ಯ ಒಂದು ಹೆಲ್ತ್ಗೆ ಹೆಂಗೆ ಸಹಾಯ ಮಾಡ್ತಾವೆ ಇವು?
2: ಈಗಾಗಲೇ ನಾವು ಚರ್ಚೆ ಮಾಡ್ತಿರುವಂಥ ವಿಷಯದಲ್ಲಿ ನಾನು ಆಗಲೇ ಹೇಳಿದೆ, ಈಗ ಪ್ರೀಬಯೋಟಿಕ್ಸಿಂದ ನಾವು ಏನು ಮಾಡ್ತೇವೆ, ಒಳ್ಳೆ ಬ್ಯಾಕ್ಟೀರಿಯಾವನ್ನು ಡೆವಲಪ್ ಮಾಡಿ ಎಲ್ಲಿ ರೋಗಕಾರಕ ಅಂತ ಬ್ಯಾಕ್ಟೀರಿಯಾ ಇತ್ತು ಅದನ್ನು ತಡೆಗಟ್ಟಲಿಕ್ಕೆ ನಾವು ಉಪಯೋಗ ಮಾಡ್ತೇವೆ. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಏನು ಮಾಡುತ್ತೆ, ಆವಾಗ ನೆಕ್ಸ್ಟ್ ಯಾವುದೇ ನಾನು ಹೇಳಿದಾಗೆ ಆ ಟ್ರೀಟ್ಮೆಂಟ್ಗೆ ಅದು ರೆಸ್ಪಾಂಡ್ ಆಗೋದಿಲ್ಲ, ಆ ರೀತಿಯಲ್ಲಿ ಬೆಳೆಯೋದು. ಇನ್ನು ಪ್ರೀಬಯೋಟಿಕ್ಸ್ ಏನಾಗುತ್ತೆ, ಈ ಥರದ ಈ ಬ್ಯಾಕ್ಟೀರಿಯಾನ ಉತ್ತೇಜನ ಮಾಡಲಿಕ್ಕೋಸ್ಕರ ಅದನ್ನು ಉಪಯೋಗಿಸ್ತೇವೆ, ಅಥವಾ ನಮ್ಮಲ್ಲಿ ಅಥವಾ ಮೀನುಗಳಲ್ಲಿ ಇರುವಂಥ ಇಮ್ಯುನಿಟಿ ಪವರ್ನ ಹೆಚ್ಚು ಮಾಡಲಿಕ್ಕೆ ಅಂತ ಉಪಯೋಗಿಸ್ತೇವೆ. ಇನ್ನು ಇಮ್ಯುನೋ ಸ್ಟಿಮ್ಯುಲೆಂಟ್ಸ್ ಅಂತಂದ್ರೆ ಅದು ಕೂಡ ಇಮ್ಯುನಿಟಿನ ಹೆಚ್ಚು ಮಾಡಲಿಕ್ಕೆ ಈ ಥರದ ಬ್ಯಾಕ್ಟೀರಿಯಾಗಳಾಗಿರ್ಬೋದು ಅಥವಾ ಯಾವುದೇ ಥರ ವೈರಸ್ ಆಗಿರ್ಬೋದು ಅಥವಾ ಫಂಗಲ್ಸ್ ಆಗಿರ್ಬೋದು ಇದು ಅಟ್ಯಾಕ್ ಆದಾಗ ಅದನ್ನು ತಡೆಗಟ್ಟಿರುವಂಥ ಶಕ್ತಿಯನ್ನು ಬೆಳೆಸ್ಕೊಳ್ಳಿಕ್ಕೆ ನಾವು ಇಮ್ಯುನೋ ಸ್ಟಿಮ್ಯುಲೆಂಟ್ಸ್ನ ಉಪಯೋಗಿಸ್ತೇವೆ. ಆದರೆ ಯಾವುದೇ ಕೂಡ ಅತಿಯಾದರೆ ಅಮೃತ ಕೂಡ ವಿಷ ಅಂತ ನಾವು ಹೇಳ್ತೇವೆ. ಹಾಗೆ ಈ ಪ್ರಮಾಣಗಳು ಜಾಸ್ತಿ ಆದಾಗ ಏನಾಗುತ್ತೆ, ಇದು ಬರೀ ಮೀನಿನ ಮೇಲೆ ಎಷ್ಟು ಆರೋಗ್ಯದೆ ಅಷ್ಟಲ್ಲದೆ ಅದು ಇರುವಂಥ ಪರಿಸರದಲ್ಲಿರುವ ಹಲವಾರು ಜೀವಿಗಳ ಮೇಲೆ ಕೂಡ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಸರಿಯಾದ ಪ್ರಮಾಣದಲ್ಲಿ ನಾವು ಉಪಯೋಗಿಸ್ಕೋಬೇಕು, ಅದರಿಗೆ ನೀರಿನ ಗುಣಮಟ್ಟವನ್ನು ಕಾಪಾಡ್ಕೋಬೇಕು, ಅದರ ಜೊತೆಗೆ ಇದರಿಂದ ಮಾನವನಿಗೆ ಯಾವುದೇ ಥರದ ಈ ಒಂದು ಹಾರ್ಮ್ಫುಲ್ ಎಫೆಕ್ಟ್ಸ್ ಆಗಬಾರ್ದು ಅನ್ನೋ ರೀತಿಯಲ್ಲಿ ನಾವು ಸರಿಯಾದ ಪ್ರಮಾಣದಲ್ಲಿ ನೋಡಿಕೊಂಡು ಇದನ್ನು ಹಾಕೋದು ಉಪಯೋಗ ಆಗುತ್ತೆ.
1: ಈಗ ಜಲ ಪರಿಸರದ ಗುಣಮಟ್ಟ ಮೀನು ಮತ್ತು ಮಾನವನ ಆರೋಗ್ಯದ ಮೇಲೆ ಹೆಂಗೆ ಪರಿಣಾಮ ಬೀರುತ್ತೆ?
2: ಒಂದು, ಕಳಪೆ ನೀರಿನ ಗುಣಮಟ್ಟ ಇದ್ರೆ ಒಳ್ಳೆ ಮೀನು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಕಳಪೆ ನೀರಿನ ಗುಣಮಟ್ಟದೊಂದಿಗೆ ಹಲವಾರು ರೀತಿಯಲ್ಲಿ ನಾವು ಕೆಮಿಕಲ್ಸ್ನ ನೋಡ್ಬೋದು ಮೀನಲ್ಲಿ. ಈಗ ಹೆವಿ ಮೆಟಲ್ಸ್ ಕೂಡ ಈಗಿನ ಕಾಲದಲ್ಲಿ, ಯಾಕಂದರೆ ಕೈಗಾರಿಕಾ ತ್ಯಾಜ್ಯಗಳು ಜಾಸ್ತಿ ನೀರಿನ ಸಂಪನ್ಮೂಲಗಳಿಗೆ ಹೋಗೋದ್ರಿಂದ ಹಲವಾರು ಕೆಮಿಕಲ್ಸ್ ಅದರಲ್ಲಿ ಹೋಗ್ತಾ ಇರೋದು. ಆ ಇದರಲ್ಲಿ ಕೂಡ ಹೆವಿ ಮೆಟಲ್ಸ್ ಅತಿ ಡೇಂಜರ್, ಮರ್ಕ್ಯೂರಿ ಆಗಿರ್ಬೋದು, ಲೆಡ್ ಆಗಿರ್ಬೋದು, ಈ ಥರದ್ದೆಲ್ಲ ಯಾವಾಗ ಬಾಡಿಯಲ್ಲಿ ಹೋಗುತ್ತೆ ಅದು ಮೀನಿಗೆ ಸಮಸ್ಯೆ ಆಗದೇ ಇರ್ಬೋದು. ಬಟ್ ಅದು ಮನುಷ್ಯನ ದೇಹಕ್ಕೆ ಹೋದಾಗ ಅದು ಹಲವಾರು ರೀತಿಯ ಸಮಸ್ಯೆಗಳನ್ನು ಕಾಡುತ್ತೆ. ಇದು ಇದರ ಜೊತೆಗೆ ಮೀನಲ್ಲಿ ಇರುವಂಥ ಹಲವಾರು, ಈಗ ಸಣ್ಣ ಮೀನುಗಳಿಗೆ ಅದಕ್ಕೆ ತಡ್ಕೊಳ್ಳೋಂಥ ಶಕ್ತಿ ಇಲ್ಲದೆ ಅದು ಸಾಯ ಅಂಥದ್ದು. ಆ ರೀತಿಯಲ್ಲಿ ಆ ಜಲಸಂಪನ್ಮೂಲಗಳಲ್ಲಿ ನಮ್ಮ ಸ್ಥಳೀಯ ಮೀನುಗಳೇನಿದೆ ಆ ಥರದ ಮೀನುಗಳು ಸಾಯಂಥ ಪರಿಸ್ಥಿತಿ ಬರ್ಬೋದು. ಆವಾಗ ಈಕಾಲಜಿಕಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ, ಅದಾಗುವಂಥ ಸಾಧ್ಯತೆಗಳೇ ಇರುತ್ತೆ. ಇದರ ಜೊತೆಗೆ ಇದರಿಂದ ಉತ್ಪಾದನೆ ಕುಸಿತ ಕೂಡ ಆಗುತ್ತೆ. ಯಾಕಂದರೆ ಯಾವಾಗ ನಿಮಗೆ ಸರಿಯಾದ ಪ್ರಮಾಣದಲ್ಲಿ ಉಪಯೋಗ ಆಗಲಿಲ್ಲ ಅಂತಂದರೆ ನಾವು ಅಂದ್ಕೊಂಡಿದ್ದ ಸಮಯಕ್ಕೆ ಅಂದ್ಕೊಂಡಿದ್ದಂಥ ರೀತಿಯಲ್ಲಿ ಆ ಉತ್ಪಾದನೆ ಆಗಲ್ಲ, ಆವಾಗ ಹೆಚ್ಚಿನ ಲಾಸ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಅದರ ಜೊತೆಗೆ ನಿಮ್ಗೆ ಒಳ್ಳೆಯ ನೀರಿಲ್ಲ, ಒಳ್ಳೆ ಮೀನು ಬೆಳೆದಿಲ್ಲ ಅಂತಂದರೆ ಮಾನವನ ಅದನ್ನು ಅಕ್ಸೆಪ್ಟ್ ಮಾಡ್ಕೊಡೋಕೆ ಕಷ್ಟ. ಆವಾಗ ನಿಮಗೆ ಏನು ಬೆಳೆದಿರೋಂಥ ಮೀನುಗಳನ್ನು ನೀವು ತೊಗೊಳ್ತಾ ಇಲ್ಲ ಅಂದರೆ ಅದೆಲ್ಲ ವೇಸ್ಟ್ ಆಗುವಂಥದ್ದು, ಪ್ಲಸ್ ಅದರ ಜೊತೆಗೆ ಆರ್ಥಿಕವಾಗಿ ನಮಗೆ ನಷ್ಟ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದಕ್ಕೋಸ್ಕರ ಇವೆಲ್ಲವನ್ನು ಒಗ್ಗೂಡಿಸಿ ನಾವು ಸಮವಾಗಿ ಎಲ್ಲವನ್ನು ಕಾಪಾಡಿಕೊಂಡು ಬೆಳೆಯೋದ್ರಿಂದ ಈ ಆರೋಗ್ಯಕರ ಮೀನನ್ನು ಬೆಳೆಸ್ಬೋದು, ಅದರ ಜೊತೆಗೆ ಮನುಷ್ಯನಿಗೆ ಆ ಒಂದು ಆರೋಗ್ಯಕರ ಆಹಾರವನ್ನು ಕೂಡ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ.
1: ಸುಸ್ಥಿರ ಮೀನು ಸಾಕಾಣಿಕೆ, ಸಸ್ಟೈನೇಬಲ್ ಅಕ್ವಾಕಲ್ಚರ್, ಒನ್ ಹೆಲ್ತ್ ತತ್ವಕ್ಕೆ ನಾವು ಹೆಂಗೆ ಹೊಂದ್ಕೊಳ್ಬೋದು?
2: ಈಗ ಒನ್ ಹೆಲ್ತ್ ಕಾನ್ಸೆಪ್ಟ್ ಏನಿದೆ ಅದು ಈಚೀತಿನ ದಿನಗಳಲ್ಲಿ ಆ್ಯಕ್ಚುಲಿ ಇದರ ಬಗ್ಗೆ ಹೆಚ್ಚಿನ ಮಾತಾಡ್ತಾ ಇರೋದು. ಬಟ್ ಸಸ್ಟೈನಬಲ್ ಅಕ್ವಾಕಲ್ಚರ್ ಅಂತ ಹಲವಾರು ವರ್ಷಗಳಿಂದ ನಾವು ಪಾಲಿಸ್ಕೊಂಡು ಬರ್ತಾ ಇದ್ದೀವಿ. ಸಸ್ಟೈನಬಲ್ ಅಕ್ವಾಕಲ್ಚರ್ ಅಂದರೆ ಇಷ್ಟೇ, ಇಂದಿನ ಪೀಳಿಗೆಗೆ ಬೇಕಾಗಿರುವಂಥ ಪೂರಕವಾದ ಆಹಾರವನ್ನು ಬೆಳೆ

0: ಮಾಡೋದು ಮುಖಾಂತರ ಮುಂದಿನ ಪೀಳಿಗೆಗೂ ಕೂಡ ಅದರಿಂದ ಸಮಸ್ಯೆ ಆಗಬಾರ್ದು. ಅಂದ್ರೆ ಆ ಸಂಪನ್ಮೂಲ ಬಳಕೆ ಆಗಿರ್ಬೋದು ಅಥವಾ ನಾವು ಉಪಯೋಗಿಸಿದಂತ ತಳಿಗಳಿಂದ ಆಗಿರ್ಬೋದು, ಮುಂದಿನ ಪೀಳಿಗೆ ಕೂಡ ಆ ಜಲ ಸಂಪನ್ಮೂಲ ಎಲ್ಲಾ ಸಂಪನ್ಮೂಲಗಳು ಅವ್ರಿಗೂ ಕೂಡ ಉಳಿಬೇಕು. ಯಾಕಂದ್ರೆ ಅವ್ರಿಗೂ ಕೂಡ ಹಕ್ಕಿದೆ. ಆ ಒಂದು ಕಾಪಾಡುವಂತ ಇದರಲ್ಲಿ ನಾವು ಈ ಒಂದು ಏನು ಕನ್ಸರ್ವೇಟಿವ್ ಮೆಜರ್ಸ್ ಅಂತ ಹೇಳ್ತೇವೆ, ಅದು ಸರಿಯಾದ ರೀತಿಯ ಆಹಾರ ಬೆಳವಣಿಗೆ, ಸರಿಯಾದ ರೀತಿಯಲ್ಲಿ ಪರಿಸರದ ಸಂರಕ್ಷಣೆ, ಸರಿಯಾದ ರೀತಿಯಲ್ಲಿ ಮೀನಿನ ತಳಿಗಳ ಸಂರಕ್ಷಣೆ, ಇದು ಮತ್ತು ಇದರ ಜೊತೆಗೆ ವಾತಾವರಣದ ಮೇಲೆ ಆಗುವಂಥ ಪ್ರಭಾವಗಳನ್ನು ಕಡಿಮೆ ಮಾಡುವಂಥದ್ದು, ಇವೆಲ್ಲವನ್ನು ನಾವು ಹತೋಟಿಯಲ್ಲಿ ಇಟ್ಕೊಂಡು ಮುಂದಿನ ಪೀಳಿಗೆಗೆ ನಾವು ಬೇಕಾಗಿರುವಂಥ ಸಂಪನ್ಮೂಲಗಳನ್ನು ಕೊಡುವಂಥ ಒಂದು ಕಾನ್ಸೆಪ್ಟ್ನ ನಾವು ಸಸ್ಟೈನಬಲ್ ಅಕ್ವಕಲ್ಚರ್ ಅಂತ ಹೇಳ್ತೇವೆ. ಅಂದರೆ ಈಗ ಕೂಡ ಬ್ಯಾಲೆನ್ಸ್ ಇರಬೇಕು, ಮುಂದೆ ಬರುವಂಥ ಬೆಳೆ ಕೂಡ ಅದು ಪೂರಕವಾಗಿ ಬ್ಯಾಲೆನ್ಸ್ ಆಗಬೇಕು. ಈ ಇದನ್ನು ನಾವು ಹಲವಾರು ವರ್ಷಗಳಿಂದ ನಾವು ಮಾಡಿಕೊಂಡೇ ಬಂದಿದ್ದೆ. ಈಗ ವನ್ನವಂತ ತತ್ವದಲ್ಲಿ ಕೂಡ ಸೇಮ್ ಈ ಇದರಲ್ಲಿ ಈ ಕಾನ್ಸೆಪ್ಟ್ಗಳು, ಇದರಲ್ಲಿ ಮನುಷ್ಯನ ಆರೋಗ್ಯ, ಇಲ್ಲಿ ಪ್ರಾಣಿಯ ಆರೋಗ್ಯ, ಅದರ ಜೊತೆಗೆ ಪರಿಸರದ ಆರೋಗ್ಯ ಕೂಡ ಎಲ್ಲವನ್ನು ಸೇರೋದನ್ನು ಎರಡೂ ಆಲ್ಮೋಸ್ಟ್ ಸೇಮ್ ಇದೆ. ಬಟ್ ಈಗ ಗ್ಲೋಬಲ್ ಲೆವೆಲಲ್ಲಿ ಇದರ ಚರ್ಚೆ ಆಗ್ತಾ ಇರೋದ್ರಿಂದ ಅಥವಾ ಇದನ್ನು ಪೂರಕವಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರೋದ್ರಿಂದ ಇದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ರೀತಿಯಲ್ಲಿ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ.
1: ಈಗ ನಮ್ಮ ರಾಜ್ಯ ಕರ್ನಾಟಕದಲ್ಲಿ ಮೀನು ಸಾಕಾಣಿಕೆಯಲ್ಲಿ ಒನ್ ಹೆಲ್ತ್ ತತ್ವವನ್ನು ಹೆಂಗೆ ಅಳವಡಿಸಲಾಗ್ತಾ ಇದೆ?
0: ಈಗ ಹಲವಾರು ರೀತಿಯಲ್ಲಿ ಮೀನು ಕೃಷಿಕರಿಗೆ ಇದರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇರೋದು, ಆ ತರಬೇತಿ ಮುಖಾಂತರ ಆಗಿರ್ಬೋದು ಅಥವಾ ಹಲವಾರು ಜಾತಗಳಲ್ಲಾಗಿರ್ಬೋದು, ಇದನ್ನು ನಾವು ಅವ್ರಿಗೆ ತಿಳಿಸ್ಕೊಳ್ಳಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ರೋಗಗಳೇನಾದರೂ ಬಂದಿದ್ದರೆ ತ್ವರಿತವಾಗಿ ಅದರ ಬಗ್ಗೆ ವರದಿಯನ್ನು ಮಾಡುವಂಥದ್ದಾಗಿರ್ಬೋದು. ಈಗ ನಮ್ಮ ನಗರಗಳಲ್ಲಿ ನಾವು ನೋಡೋದು ಹಲವಾರು ಸಮಯಗಳಲ್ಲಿ ಕೆರೆಗಳಲ್ಲಿ ಮೀನಿನ ಮಾರಣ ಹೋಮ ಆಗ್ತಾ ಇರುತ್ತೆ. ಅಂಥ ಸಮಯದಲ್ಲಿ ನಾವು ಏನು ಮಾಡಬೇಕು, ಅದು ಯಾಕೆ ಆಗ್ತಾಯಿದೆ, ಮುಂದೆ ಆಗದಿದ್ದಾಗ ನಾವು ಏನು ಮಾಡಬೇಕು, ಇದನ್ನು ತಿಳಿಸ್ಕೊಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾನು ಆಗಲೇ ಹೇಳಿದೆ, ಪ್ರೀಬಯೋಟಿಕ್ಸ್ ಪ್ರೊಬಯೋಟಿಕ್ಸ್ನ ಪ್ರಮಾಣ ಬಳಕೆ ಏನಿದೆ ಅದು ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಬಳಕೆ ಮಾಡಬೇಕು. ಯಾಕಂದರೆ ಹಲವಾರು ಜಾಗಗಳು ಏನಾಗುತ್ತೆ, ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅನ್ನೋದ್ರೆ ಆದರೆ ಸರಿಯಾದ ಅಧಿಕಾರಿಗಳ ಹತ್ರ ಹೋಗಿ, ಸರಿಯಾದ ವಿಜ್ಞಾನಿಗಳ ಹತ್ರ ಹೋಗಿ ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಿ, ಅದರಲ್ಲಿ ಉಪಯೋಗ ಮಾಡಬೇಕಾ ಬೇಡವಾ ಅಥವಾ ಮಾಡೋಗಿದ್ರೆ ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು, ಇದನ್ನೆಲ್ಲ ನಾವು ನೋಡಿದ್ರೆ ಇದನ್ನು ನಾವು ಒಂದು ಸರಿಯಾದ ರೀತಿಯಲ್ಲಿ ಆಹಾರ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದರ ಜೊತೆಗೆ ಹಲವಾರು ತರಬೇತಿ ಕಾರ್ಯಕ್ರಮಗಳನ್ನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಇಲಾಖೆಗಳ ಮುಖಾಂತರ, ಸಂಶೋಧನಾ ಕೇಂದ್ರಗಳ ಮುಖಾಂತರ, ವಿಶ್ವವಿದ್ಯಾಲಯಗಳ ಮುಖಾಂತರ ಮಾಡ್ತಾ ಇದೆ. ಅದರ ಸದ್ಬಳಕೆ ಮಾಡ್ಕೋಬೇಕು. ಇದರಿಂದ ನಮಗೆ ಈ ಒಂದು ಏನು ಒನ್ ಹೆಲ್ತ್ ಕಾನ್ಸೆಪ್ಟ್ ಏನಿದೆ, ಈ ತತ್ವ ಏನಿದೆ, ಪ್ರತಿಯೊಬ್ಬ ಕೃಷಿಕನಿಗೆ ತಲುಪಿ ತಾನು ತನ್ನ ಕೃಷಿಯಲ್ಲಿ ಅಳವಡಿಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ.
1: ಈ ಡಾಕ್ಟರ್ ಚೇತನ್ ಅವರೇ, ಒನ್ ಹೆಲ್ತ್ ವಿಧಾನ ಇದೆಯಲ್ಲ, ಈ ಡಿಜಿಟಲ್ ತಂತ್ರಜ್ಞಾನದ ಪಾತ್ರವೇನು
0: ಈ ಇದರಲ್ಲಿ? ಒನ್ ಹೆಲ್ತ್ ಕಾನ್ಸೆಪ್ಟಿನಲ್ಲಿ ಈಗ AI ಮುಖಾಂತರ ಹಲವಾರು ರೀತಿಯಲ್ಲಿ ಬೇಸಿಕ್ ಆಗಿ ಹೇಳ್ಬೇಕಂದ್ರೆ ವಾಟರ್ ಕ್ವಾಲಿಟಿಯನ್ನು ಮೊದಲನೇದಾಗಿ ನಾವು ಐಡೆಂಟಿಫೈ ಮಾಡ್ಬೋದು. ಅದರಲ್ಲಿ ಸರಿಯಾದ ಪ್ರಮಾಣದ pH ಇದೆಯಾ, ಡಿಸಾಲ್ಡ್ ಆಕ್ಸಿಜನ್ ಇದೆಯಾ, ನೈಟ್ರೇಟ್ಸ್ ಇದೆಯಾ ಅಥವಾ ಅಮೋನಿಯಾ ಯಾವ ಪ್ರಮಾಣಕ್ಕೆ ಏರಿದೆ, ಇದನ್ನೆಲ್ಲ ನಾವು ಬೇಗ ತಿಳ್ಕೊಳ್ಳೋದ್ರಿಂದ ನೀರಿನ ಗುಣಧರ್ಮವನ್ನು ನಾವು ಡಿಜಿಟಲ್ ಆ್ಯಪ್ಗಳ ಮುಖಾಂತರ ಅದನ್ನು ಬೇಗ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ. ಅದರ ಪೂರಕವಾಗಿ ಡಿಜಿಟಲ್ ಆ್ಯಪ್ಗಳ ಮುಖಾಂತರ ಇದೇ ಮೀನಿನ ಬೆಳವಣಿಗೆಯನ್ನು ನೋಡುವಂಥದ್ದು, ಅದರಲ್ಲಿ ರೋಗಕಾರಕವಾಗಿರುವಂಥ ಏನಾದರೂ ಇದಾವ, ಅದು ಬ್ಯಾಕ್ಟೀರಿಯಾ ವೈರಸ್ ಏನಾದರೂ ಆಗಿರ್ಬೋದು ಅದನ್ನು ನೋಡೋಕ್ಕಾಗತ್ತೆ, ಅಥವಾ ಯಾವ ಪ್ರಮಾಣದಲ್ಲಿ ಬೆಳವಣಿಗೆ ಆಗ್ತಾಯಿದೆ ಅದನ್ನು ನೋಡುವಂಥದ್ದಾಗ್ಬೋದು, ಅಥವಾ ಅದರಲ್ಲಿ ಬರುವಂಥ ಏನು ಡೇಟಾ ಇದೆ ಅದನ್ನು ಉಪಯೋಗಿಸಿ ನಾವು ಎಷ್ಟು ಪ್ರಮಾಣದ ಮೀನನ್ನು ಅದರಿಂದ ತೆಗಿಬೇಕು. ಅಂದರೆ ಈಗ ಜಲ ಸಂಪನ್ಮೂಲಗಳಲ್ಲಿ ಎಲ್ಲ ಮೀನುಗಳನ್ನು ನಾವು ನೈಸರ್ಗಿಕವಾಗಿರುವಂಥ ಸಂಪನ್ಮೂಲನ ತೆಗಿಲಿಕ್ಕಾಗೋದಿಲ್ಲ, ಮುಂದಿನ ಪೀಳಿಗೆ ಕೂಡ ಬೇಕಾಗಿರೋದ್ರಿಂದ ಎಷ್ಟು ಪ್ರಮಾಣವನ್ನು ನಾವು ತೆಗಿಬೋದು ಅನ್ನೋದನ್ನು ಕೂಡ ತೆಗಿಲಿಕ್ಕೆ ಈ ಡಿಜಿಟಲ್ ಯುಗ AI ಆಗಿರ್ಬೋದು ಅಥವಾ ಡ್ರೋನ್ ಸಿಸ್ಟಮ್ ಆಗಿರ್ಬೋದು ಇದನ್ನೆಲ್ಲ ಬಳಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದು ಪೂರಕವಾಗಿ ಕೂಡ ಇದೆ.
1: ಹಾಗಾಗಿ ಈ ಒಂದು ಮುಂದಿನ ದಿನದಲ್ಲಿ ಒನ್ ಹೆಲ್ತ್ ಮೀನುಗಾರಿಕೆ ಕ್ಷೇತ್ರದ ಭವಿಷ್ಯ ಕೂಡ ನಾವು ರೂಪಿಸ್ಕೊಳ್ಬಹುದು.
0: ಹೌದೌದು, ಈಗ ಒನ್ ಹೆಲ್ತ್ ಕಾನ್ಸೆಪ್ಟಲ್ಲಿ ನಾವು ವರ್ಕ್ ಮಾಡಿದಾಗ ನಾನು ಈಗಾಗಲೇ ಹೇಳ್ತಿದ್ದೆ, AIನ ನಾವು ಹೇಗೆ ನೀರಿನ ಗುಣಧರ್ಮಗಳನ್ನು ಕಾಪಾಡ್ಕೊಳ್ಳಿಕ್ಕೆ ಅಂದ್ಬಿಟ್ಟು ಅದನ್ನು ಡೆವಲಪ್ ಮಾಡ್ಕೊಂಡು ಹಲವಂಥ ಆ್ಯಪ್ಗಳು ಡಿಜಿಟಲ್ ಆ್ಯಪ್ಸ್ನಾಗಿರ್ಬೋದು ಅದನ್ನು ಡೆವಲಪ್ ಮಾಡೋಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಗಳನ್ನು ಯುವಕರಾಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟವರು ಡೆವಲಪ್ ಮಾಡೋ ಅದರಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೆ. ಅದರ ಜೊತೆಗೆ ಅದನ್ನು ರೈತರಿಗೆ ತಿಳುವಳಿಕೆ ಮಾಡಿ ಅವ್ರಿಗೆ ಇದನ್ನು ಹೇಗೆ ಬಳಕೆ ಮಾಡುವುದು ಅನ್ನೋ ತರಬೇತಿಯನ್ನು ಕೊಡೋದು, ಅದರಲ್ಲಿ ಕೂಡ ಯುವಕರು ಪಾಲ್ಗೊಂಡಿದ್ರೆ ಅಲ್ಲಿ ಕೂಡ ಅವರಿಗೆ ಉದ್ಯೋಗ ಸೃಷ್ಟಿಯಾಗುತ್ತೆ. ಅದರ ಜೊತೆಗೆ ಅಲ್ಲಿ ಬಂದಿರುವಂಥ ಸಮಸ್ಯೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಸರಿಯಾದ ರೀತಿಯಲ್ಲಿ ಅದನ್ನು ವಿಜ್ಞಾನಿಗಳ ಹತ್ರ ಅಧಿಕಾರಿಗಳ ಹತ್ರ ತೊಗೊಂಡೋಗುವಂಥ ಕೆಲಸವನ್ನು ಮಾಡಿದ್ರೆ ಅಲ್ಲಿ ಕೂಡ ಇವರಿಗೆ ಉದ್ಯೋಗ ಸೃಷ್ಟಿಯಾಗೋ ಸಾಧ್ಯತೆಗಳಿದೆ. ಈಗ ಮುಂದಿನ ದಿನಗಳಲ್ಲಿ ಈ ಡಿಜಿಟಲ್ ಯುಗದೊಂದಿಗೆ ಒನ್ ಹೆಲ್ತ್ ಕಾನ್ಸೆಪ್ಟ್ ಏನಿದೆ ಅದನ್ನು ಹೆಚ್ಚಿನ ಪರಿಣಾಮಕಾರಿಯಾಗಿ ಅದನ್ನು ಅಳವಡಿಕೆ ಮಾಡಿಕೊಂಡು ನಾವು ಬೆಳೆಯೋದಕ್ಕೆ ಸಾಧ್ಯ ಆಗತ್ತೆ.
1: ಈಗ ಡಾಕ್ಟರ್ ಚೇತನ್ ಅವರು ತಮ್ಮ ಸಂಸ್ಥೆ ವತಿಯಿಂದ ತಮ್ಮ ಮೀನುಗಾರಿಕಾ ಸಂಶೋಧನೆ ಮತ್ತು ತರಬೇತಿ ಅಂತ ಇದೆಯಲ್ಲ, ಇಲ್ಲಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್

0: ಕುರಿತು ನಮ್ಮ ಮೀನುಗಾರರಿಗೆ ಯಾವುದಾದ್ರೂ ಮಾಹಿತಿ ಒದಗಿಸ್ತೀರಾ? ಅಲ್ಲಿ
1: ನಾವು ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರ, ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಈ ರೀತಿಯಾಗಿ ಈಗಾಗಲೇ ಹಲವಾರು ಇದರ ಬಗ್ಗೆ ಆಸಕ್ತಿ ಇರೋರು ಬಂದು ಹಲವಾರು ರೀತಿಯಲ್ಲಿ ಮಾಹಿತಿಯನ್ನು ತಗೊಂಡು ಹೋಗ್ತಾ ಇರ್ತಾರೆ. ಇಲ್ಲಿಗೆ ಬಂದರೆ ನಾವು ಅವ್ರಿಗೆ ಪೂರಕವಾದಂಥ ತಂತ್ರಜ್ಞಾನ ಯಾವುದು ಅದರ ಬಗ್ಗೆ ನಾವು ತಿಳುವಳಿಕೆ ಅವ್ರಿಗೆ ಮಾಡಿಕೊಡ್ಲಿಕ್ಕೆ ಸಾಧ್ಯ ಇರುತ್ತೆ. ಅದರ ಜೊತೆಗೆ ಅದಕ್ಕೆ ಯಾವ ತಂತ್ರಜ್ಞಾನ ಜೊತೆಗೆ ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಗಳೇನಿದೆ ಅದರ ಬಗ್ಗೆ ತಿಳುವಳಿಕೆಯನ್ನು ಅವ್ರಿಗೆ ಮಾಡಿಕೊಡ್ತೀವಿ. ಇದರ ಜೊತೆಗೆ ಹಲವಾರು ತರಬೇತಿ ಕಾರ್ಯಕ್ರಮಗಳು ಕೂಡ ನಾವು ಮಾಡ್ತಿರ್ತೇವೆ. ಆ ಇದರಲ್ಲಿ ನಾವು ನೋಂದಣಿಯನ್ನು ಮಾಡಿದರೆ ಆ ಒಂದು ದಿನಾಂಕಗಳು ಏನು ಫಿಕ್ಸ್ ಆದಾಗ ಅವ್ರಿಗೆ ಕಾಲ್ ಮಾಡಿ ಇಂಥ ದಿನಗಳ ಈ ತರಬೇತಿಗಳು ಫಿಕ್ಸ್ ಆಗಿದೆ, ನಿಮಗೆ ಆ ಸಮಯಕ್ಕೆ ನೀವು ಬರೋಕ್ಕಾದರೆ ಹಾಗೆ ಅದರ ಜೊತೆಗೆ ಆಸಕ್ತಿ.
0: ತರಬೇತಿ ಎಷ್ಟು ದಿನ ಇರುತ್ತೆ?
1: 2 ದಿನ, 3 ದಿನ ಅಥವಾ 5 ದಿನ, ಆ ಒಂದು
0: ಪಿರಿಯಡ್ ಇದ್ದು ಇರುತ್ತೆ.
1: ಒಂದಿನದ್ದು ಕೂಡ ಇರುತ್ತೆ. ಅಂದರೆ ಯಾವ ಟೀಮ್ ಇರುತ್ತೆ ಅದರ ಮೇಲೆ, ಈಗ ಕೆಲವು ಇದಕ್ಕೆ ಒಂದಿನ ಸಾಕಾಗತ್ತೆ, ಕೆಲವು ಇದಕ್ಕೆ 2-3 ದಿನ ಬೇಕಾಗತ್ತೆ. ಆ ಒಂದು ವಿಷಯಗಳ ಆಧಾರಿತವಾಗಿ ನಾವು ಆ ದಿನಗಳನ್ನು ನಿರ್ಧಾರ ಮಾಡಿ.
0: ಏನು ಚಾರ್ಜ್ ಮಾಡ್ತೀರಾ ಅವರಿಗೆ?
1: ಇಲ್ಲ, ಈಗ ನಾವು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳದ ಅನುದಾನ ಇದ್ದರೆ ಅದು ಫ್ರೀ ಇರುತ್ತೆ. ಕೆಲವು ತರಬೇತಿ ಕಾರ್ಯಗಳನ್ನು ನಾವು ಚಾರ್ಜ್ ಬೇಸಿಸ್ ಮಾಡಬೇಕಾಗತ್ತೆ. ಯಾಕಂತಂದರೆ ಕೆಲವು ಇದಕ್ಕೆ ನಾವು ಗೌರ್ಮೆಂಟಿಂದ ಕೆಲವು ಸಾರಿ ಫಂಡ್ಸ್ ಬರದೇ ಇರಬಹುದು. ಆವಾಗ ನಾವು ಖುದ್ದಾಗಿ ಆ ರೈತರಿಂದ
0: ಆಸಕ್ತಿ ಇರೋ
1: ರೈತರು ಅದನ್ನು ಅವ್ರಿಗೆ ಬೇಕಾಗಿರೋ ಮಾಹಿತಿ
0: ದುಡ್ಡು ಕೊಡ್ತೇವೆ, ನೀವು ಕಲ್ತ್ಕೊ,
1: ಅವರೇ ಸ್ವಂತವಾಗಿ ಬರೋದ್ರಿಂದ ಅವ್ರಿಗೆ ತಿಳ್ಕೊಳ್ಳೋಕೆ ಏನು ಬೇಕೋ ಮಾಹಿತಿನ ನಾವು ಕೊಡಲಿಕ್ಕೆ ಆ ಒಂದು ಅರೇಂಜ್ಮೆಂಟ್ಗೆ ನಾವು ಅದನ್ನು ಸ್ಮಾಲ್ ಅಮೌಂಟಲ್ಲಿ ಚಾರ್ಜ್ ಮಾಡಿ.
0: ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತ ಹೇಳ್ತೇವಲ್ಲ, ಹಂಗಂದ್ರೇನು? ಮತ್ತೆ ಅದು ಮೀನು ಸಾಕಾಣಿಕೆಯಲ್ಲಿ ಏನು ಸವಾಲನ್ನು ತೋರಿಸ್ತದೆ?
1: ಈಗ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತಂದರೆ ಯಾವುದೋ ಒಂದು ನಾವು ಒಂದು ಕಾಂಪೊನೆಂಟ್ನ ನಾವು ನೀರಿಗೆ ಹಾಕಿದಾಗ ಅದು ರೋಗ ಬರೆದಿದ್ದಂಗೆ ನೋಡ್ಕೊಳ್ಳಿಕ್ಕೆ ಒಂದು ಪ್ರಮಾಣವನ್ನು ಹಾಕಿ, ಅದು ಪದೇ ಪದೇ ನಾವು ಹಾಕ್ತಿದ್ದಾಗ ಏನಾಗುತ್ತೆ, ಆ ಬ್ಯಾಕ್ಟೀರಿಯಾಗಳು ಅಥವಾ ಆ ವೈರಾಣುಗಳಿಗೇನಾಗುತ್ತೆ, ಈ ಒಂದು ಕಾಂಪೌಂಡಿನ ಅಗೇನ್ಸ್ಟು ಒಂದು ರೆಸಿಸ್ಟೆನ್ಸ್ ಬಂದ್ಬಿಡೋದು. ಆವಾಗ ನೀವು ಆ ಪದಾರ್ಥನ ಹಾಕಿದ್ರೆ ಅದು ಸಾಯೋದಾಗಿರ್ಬೋದು ಅಥವಾ ಬದಲಾವಣೆ ಆಗೋದು, ಅದು ನಿಂತು ಹೋಗ್ಬೋದು. ಅದನ್ನೇ ನಾವು ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತ ಹೇಳ್ತೇವೆ. ಆ ಒಂದು ಪೂರಕ ಬಂದರೆ ಈಗ ಉದಾಹರಣೆಗೆ ಯಾವುದೋ ಒಂದು ಮಾರಣಾಂತಿಕ ರೋಗವನ್ನು ನಾವು ತಗೊಳ್ಳಿ, ಈ ಕೊರೋನಾ ಒಂದು ವೈರಸ್ ಅಂತ ತಗೊಳ್ಳೋಣ, ಅದಕ್ಕೆ ಸೂಕ್ತವಾದಂಥ ಮೆಡಿಸನ್ ಸಿಕ್ಕಿದ್ರೆ ಮಾತ್ರ ಅಥವಾ ಸಣ್ಣ ಪುಟ್ಟದ್ದು ಹಾಕಿದ್ರೆ ಏನಾಗುತ್ತೆ, ಅದು ಬದಲಾವಣೆ ಆಗ್ತಾ ಹೋಗುತ್ತೆ, ಅದರಿಂದ ಪರಿಣಾಮಕಾರಿ ಆಗಲ್ಲ. ಸೊ ಅದು ಕೂಡ ಈಗ ಅದೇ ಥರ ಮೀನುಗಾರಿಕೆಯಲ್ಲಿ ಕೂಡ ನಾವು ಹೆಚ್ಚಾಗಿ ಆ್ಯಂಟಿಬಯೋಟಿಕ್ಸ್ ಆಗಿರ್ಬೋದು, ಪ್ರೀಬಯೋಟಿಕ್ಸ್ ಪ್ರೋಬಯೋಟಿಕ್ಸ್ ಯೂಸ್ ಮಾಡುವಂಥದ್ದಾಗಿರ್ಬೋದು, ಈ ಇದರಲ್ಲಿ ಆದರೆ ಈ ಸಮಸ್ಯೆಗಳು ಬರುತ್ತೆ. ಸೊ ಅದಕ್ಕೋಸ್ಕರ ಮೀನುಗಾರಿಕೆಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಇರುವಂಥ ಆ್ಯಂಟಿಬಯೋಟಿಕ್ಸ್, ಅದು ಪ್ರೋಬಯೋಟಿಕ್ ಆಗಿರ್ಬೋದು ಅಥವಾ ಪ್ರೀಬಯೋಟಿಕ್ ಆಗಿರ್ಬೋದು, ಅದರ ಪ್ರಮಾಣ ಕೂಡ ನಾವು ಕಡಿಮೆ ರೀತಿಯಲ್ಲಿ ಉಪಯೋಗಿಸಿದ್ರೆ ಈ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ನ ನಾವು ಕಡಿಮೆ ಮಾಡಿ ಅದಕ್ಕೆ ಎಫೆಕ್ಟ್ ಆಗುವಂಥ ರೀತಿಯಲ್ಲಿ ನಾವು ಅದು ರೋಗ ಉಲ್ಬಣ ಆಗಲಿ ಆಗದೆ ಇರಲಿ ಅದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ.
0: ತುಂಬ ಸಂತೋಷ ಡಾಕ್ಟರ್ ಚೇತನ್ ಅವರೇ. ಪ್ರಸ್ತುತ ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಮೀನುಗಾರಿಕೆ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ಹಿರಿಯ ವಿಜ್ಞಾನಿಗಳಾಗಿ ಇವತ್ತು ನಮ್ಮ ಮೀನುಗಾರರಿಗೆ ಮತ್ತು ಕೇಳುಗರಿಗೆ ಒಂದು ಆರೋಗ್ಯ ದೃಷ್ಟಿಕೋನದಲ್ಲಿ ಮೀನು ಸಾಕಾಣಿಕೆ, ಒನ್ ಹೆಲ್ತ್, ಈ ವಿಷಯ ಕುರಿತು ತುಂಬ ಮಹತ್ವವಾದ ಮಾಹಿತಿಯನ್ನು ಕೇಳುಗರಿಗೆ ನೀಡಿದ್ದೀರಿ. ತಮಗೆ ತುಂಬ ತುಂಬ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ, ಇನ್ನೂ ಹೆಚ್ಚಿನ ಮಾಹಿತಿ ನಾವು ಚೇತನ್ ಅವರಿಂದ ಪಡ್ಕೊಳ್ಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸಿ.
1: 9744-2419. ಮತ್ತೊಮ್ಮೆ ಹೇಳ್ತೇನೆ, 9744-2419. ಧನ್ಯವಾದಗಳು.
0: ಧನ್ಯವಾದಗಳು.
2: ಇದುವರೆಗೆ ಆರೋಗ್ಯ ದೃಷ್ಟಿಕೋನದಲ್ಲಿ ಮೀನು ಸಾಕಾಣಿಕೆ ಕುರಿತು ಡಾಕ್ಟರ್ ಚೇತನ್ ಎನ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ರೈತ ಬಾಂಧವರೇ, ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಹಾಗೂ ಸಂಗಡಿಗರಿಂದ ತತ್ವಪದ.

ತತ್ವ ಪದ ಕೇಳಿದರೆ. ರೈತ ಬಾಂಧವರೇ, ಇನ್ನು ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಬೆಳೆ ಸಮೀಕ್ಷೆ ಕುರಿತು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆಯ ಅಪರ ಕೃಷಿ ನಿರ್ದೇಶಕರಾದ ಶ್ರೀ ಸಿಬಿ ಬಾಲರೆಡ್ಡಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ನಂತರ ತುರುವೇಕೆರೆ ತಾಲೂಕು ಮಂತ್ರಿಕೆನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಹಾಗೂ ಸಂಗಡಿಗರಿಂದ ತತ್ವ ಪದವನ್ನು ಆಲಿಸುವಿರಿ. ಇದಾಗಿತ್ತು ಇಂದಿನ ಕೃಷಿ ರಂಗ. ಮತ್ತೆ ನಾಳಿನ ಕೃಷಿ ರಂಗದಲ್ಲಿ ಭೇಟಿಯಾಗೋಣ. ನಮಸ್ಕಾರ.

ಶ್ರೋತೃಗಳೇ ಗಮನಿಸಿ, ಇಂದು ರಾತ್ರಿ 7:45 ಬಸವಣ್ಣನವರ ವಚನ ಹಾಗೂ ಹರಿಹರನ ರಗಳೆಗಳಲ್ಲಿ ಮಾದಾರ ಚೆನ್ನಯ್ಯನ ವರ್ಣನೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ರಾಜಶೇಖರ ಜಮದಂಡಿ. ಕಾರ್ಯಕ್ರಮ ಹೊಸಪೇಟೆ ಕೇಂದ್ರದ ಕೊಡುಗೆ.

0: ಸಮಯ 7:34. ಆಕಾಶವಾಣಿ ಮೊದಲಿಗೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಹರ್ ಘರ್ ತಿರಂಗಾ ಅಭಿಯಾನದಲ್ಲಿ ಪಾಲ್ಗೊಂಡು ವಿಕಸಿತ ಭಾರತ ನಿರ್ಮಾಣ ಸಂಕಲ್ಪಕ್ಕೆ ಬದ್ಧರಾಗಲು ಪ್ರಧಾನಿ ನರೇಂದ್ರ ಮೋದಿ ಕರೆ. ಸದೃಢ ಪಾರದರ್ಶಕ ಮತ್ತು ವಿಶ್ವಾಸಾರ್ಹ ಪರೀಕ್ಷಾ ವ್ಯವಸ್ಥೆಯ ನಿರ್ಮಾಣ ಸರ್ಕಾರದ ಗುರಿ, ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ. ಪಿಎಂ ಆವಾಸ್ ಯೋಜನೆ ನಗರ ಅಡಿಯಲ್ಲಿ 1,25,00,000 ಹೆಚ್ಚು ಮನೆಗಳು ಮಂಜೂರು, ಕೇಂದ್ರ ವಸತಿ ಸಚಿವಾಲಯ ಮಾಹಿತಿ. ರಷ್ಯಾ ಉಕ್ರೇನ್ ಪರಸ್ಪರ ದಾಳಿ, ನಾಗರಿಕರ ಸಾವು, ಉಕ್ರೇನ್ಗೆ ಕ್ಷಿಪಣಿ ಪೂರೈಸಲು ಅಮೆರಿಕ ಸಮ್ಮತಿ. ಕೆನಡಿಯನ್ ಓಪನ್ ಟೆನಿಸ್ ಪಂದ್ಯಾವಳಿ, ಪುರುಷರ ಡಬಲ್ಸ್ ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತದ ಯುಕಿ ಬಾಂಬ್ರಿ ಕಣದಲ್ಲಿ. ವಾರ್ತೆಗಳ ವಿವರ. ಹರ್ ಘರ್ ತಿರಂಗಾ ಅಭಿಯಾನಕ್ಕೆ ಇಂದು ಚಾಲನೆ ದೊರೆತಿದ್ದು, ಈ ಅಭಿಯಾನ ಇದೇ 17ರವರೆಗೆ ನಡೆಯಲಿದೆ. ನಾಗರಿಕರು ರಾಷ್ಟ್ರಧ್ವಜವನ್ನು ಹಾರಿಸಲು ಹಾಗೂ ದೇಶಭಕ್ತಿ, ರಾಷ್ಟೀಯ ಏಕತೆ ಮತ್ತು ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಆಚರಿಸುವ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸುವುದು ಈ ಉಪಕ್ರಮದ ಗುರಿಯಾಗಿದೆ. ಈ ವರ್ಷದ ಅಭಿಯಾನವು ಭಾರತದ ರಾಷ್ಟೀಯ ಗೀತೆ ವಂದೇ ಮಾತರಂನ 150ನೇ ವಾರ್ಷಿಕೋತ್ಸವದೊಂದಿಗೆ ಮೇಳೈಸಿರುವುದರಿಂದ ವಿಶೇಷ ಮಹತ್ವ ಪಡೆದಿದೆ. ಆಚರಣೆಗಳ ಭಾಗವಾಗಿ ದೇಶಾದ್ಯಂತ ವಂದೇ ಮಾತರಂನ ಸಾಮೂಹಿಕ ಗಾಯನವನ್ನು ಆಯೋಜಿಸಲಾಗುತ್ತಿದೆ. 200ಕ್ಕೂ ಹೆಚ್ಚು ಭಾರತೀಯ ರಾಯಭಾರ ಕಚೇರಿಗಳು, ಹೈಕಮಿಷನ್ಗಳು ಮತ್ತು ದೂತಾವಾಸ ಕಚೇರಿಗಳು ಅಭಿಯಾನವನ್ನು ಗುರುತಿಸಲು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಿವೆ. ವಿಶೇಷವಾಗಿ ಸೂರ್ಯಪಥ ತಿರಂಗಾ ಡಿಜಿಟಲ್ ರಿಲೇ ಇದೇ 15ರಂದು ಫಿಜಿಯಲ್ಲಿರುವ ಭಾರತದ ರಾಜತಾಂತ್ರಿಕ ಕಚೇರಿಯಿಂದ ಪ್ರಾರಂಭವಾಗಿ ಸ್ಯಾನ್ ಫ್ರಾನ್ಸಿಸ್ಕೋದ ಭಾರತೀಯ ಕಾನ್ಸುಲೇಟ್ ಜನರಲ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಹರ್ ಘರ್ ತಿರಂಗಾ ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ವಿಕಸಿತ ಭಾರತ ನಿರ್ಮಾಣಕ್ಕೆ ಕೊಡುಗೆ ನೀಡುವ ಸಾಮೂಹಿಕ ಸಂಕಲ್ಪವನ್ನು ಪುನರುಜ್ಜೀವನಗೊಳಿಸಬೇಕೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಸಮಸ್ತ ಜನತೆಗೆ ಕರೆ ನೀಡಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ಅವರು, ತ್ರಿವರ್ಣ ಧ್ವಜ ರಾಷ್ಟದ ಹೆಮ್ಮೆಯ ಸಂಕೇತವಾಗಿದ್ದು

0: ತಂತ್ರಜ್ಞಾನ ಸಂಸ್ಥೆಯಲ್ಲಿ ನಡೆದ ವಂದೇ ಮಾತರಂ ತಿರಂಗಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸೆಲ್ಯುಲಾರ್ ಜೈಲಿನ ಐತಿಹಾಸಿಕ ಮಹತ್ವ ಹಾಗೂ 1943 ಡಿಸೆಂಬರ್ 30ರಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಪ್ರಥಮ ಬಾರಿಗೆ ತ್ರಿವರ್ಣ ಧ್ವಜ ಹಾರಿಸಿದ ಘಟನೆಯನ್ನು ಸ್ಮರಿಸಿದರು. ವಂದೇ ಮಾತರಂ ಗೀತೆಯು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಒಗ್ಗಟ್ಟನ್ನು ಮೂಡಿಸಿತು ಎಂದ ಅವರು, ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆ ನಡುವೆ ಸಮತೋಲನ ಕಾಯ್ದುಕೊಳ್ಳಲು ಕರೆ ನೀಡಿದರು. 2 ದಿನಗಳ ಪ್ರವಾಸದಲ್ಲಿರುವ ಉಪರಾಷ್ಟಪತಿಗಳು ನಿನ್ನೆ ಸೆಲ್ಯುಲಾರ್ ಜೈಲು ಹಾಗೂ ವೀರ ಸಾವರ್ಕರ್ ಅವರ ಕೊಠಡಿಗೆ ಭೇಟಿ ನೀಡಿದ್ದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪುದುಚೇರಿಯಲ್ಲಿ ಇಂದು ಹರ್ ಘರ್ ತಿರಂಗಾ ಯಾತ್ರೆಗೆ ಚಾಲನೆ ನೀಡಿದರು. ಇದಕ್ಕೂ ಮುನ್ನ ಗೋರಿಮೇಡು ಪೊಲೀಸ್ ತರಬೇತಿ ಶಾಲೆಯ ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ಸಚಿವರು ಪುದುಚೇರಿ ಪೊಲೀಸ್ ಪಡೆಗೆ ಅತ್ಯುನ್ನತ ರಾಷ್ಟಪತಿಯವರ ಪೊಲೀಸ್ ಕಲರ್ ಗೌರವ ಪ್ರದಾನ ಮಾಡಿದರು. 5,000ಕ್ಕಿಂತ ಕಡಿಮೆ ಸಿಬ್ಬಂದಿ ಹೊಂದಿದ್ದರೂ ಪುದುಚೇರಿಯ ಆಂತರಿಕ ಭದ್ರತೆ ಮತ್ತು ಹೆಮ್ಮೆಯನ್ನು ಕಾಯುತ್ತಿರುವ ಪೊಲೀಸ್ ಪಡೆಯ ಸೇವೆಯನ್ನು ಅವರು ಶ್ಲಾಘಿಸಿದರು. ಈ ಗೌರವ ಪಡೆದ ದೇಶದ 18ನೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವಾಗಿ ಪುದುಚೇರಿ ಹೊರಹೊಮ್ಮಿದೆ. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಎನ್ ರಂಗಸ್ವಾಮಿ ಹಾಗೂ ಪೊಲೀಸ್ ಮಹಾನಿರ್ದೇಶಕಿ ಶಾಲಿನಿ ಸಿಂಗ್ ಉಪಸ್ಥಿತರಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆಗೆ ಸಂಬಂಧಿಸಿದ ವಿಷಯಗಳ ಕುರಿತು ಶಿಕ್ಷಣ ಸಚಿವಾಲಯದ ಕಾರ್ಯದರ್ಶಿ ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಸಭೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡ ಸಚಿವರು, ಸಾಂಸ್ಥಿಕ ವ್ಯವಸ್ಥೆಯನ್ನು ಬಲಪಡಿಸಲು, ಪರೀಕ್ಷಾ ಪ್ರಕ್ರಿಯೆಗಳನ್ನು ಸುಗಮಗೊಳಿಸಲು ಹಾಗೂ ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಶೀಘ್ರವಾಗಿ ಸ್ಪಂದಿಸಲು ಅಗತ್ಯವಿರುವ ಪ್ರಮುಖ ವಿಷಯಗಳ ಕುರಿತು ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಆಕಾಂಕ್ಷೆಗಳನ್ನು ಈಡೇರಿಸುವ ನಿಟ್ಟನಲ್ಲಿ ಸದೃಢ, ಪಾರದರ್ಶಕ ಮತ್ತು ವಿಶ್ವಾಸಾರ್ಹ ಪರೀಕ್ಷಾ ವ್ಯವಸ್ಥೆಯನ್ನು ನಿರ್ಮಿಸುವುದೇ ಸರ್ಕಾರದ ಮುಖ್ಯ ಗುರಿಯಾಗಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಮತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ 2.0 ಅಡಿಯಲ್ಲಿ ಇದುವರೆಗೆ 1,25,00,000 ಹೆಚ್ಚು ಮನೆಗಳನ್ನು ಮಂಜೂರು ಮಾಡಲಾಗಿದೆ ಎಂದು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಇವುಗಳಲ್ಲಿ 1 ಕೋಟಿಗೂ ಹೆಚ್ಚು ಮನೆಗಳ ನಿರ್ಮಾಣ ಪೂರ್ಣಗೊಂಡು ದೇಶಾದ್ಯಂತ ಫಲಾನುಭವಿಗಳಿಗೆ ಹಸ್ತಾಂತರಿಸಲಾಗಿದ್ದು, ಸುಮಾರು 1 ಕೋಟಿ ಮನೆಗಳನ್ನು ಮಹಿಳೆಯರ ಹೆಸರಿಗೆ ನೀಡಲಾಗಿದೆ. 16 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳ ಕುಟುಂಬಗಳಿಗಾಗಿ ಪಿಎಂ ಆವಾಸ್ ಯೋಜನೆ ನಗರ 2.0 ಅಡಿಯಲ್ಲಿ 2,09,000 ಹೆಚ್ಚು ಮನೆಗಳನ್ನು ಮಂಜೂರು ಮಾಡಲಾಗಿದೆ. ಇವುಗಳಲ್ಲಿ 2,03,000 ಹೆಚ್ಚು ಮನೆಗಳನ್ನು ಮಹಿಳೆಯರಿಗೆ ಹಂಚಿಕೆ ಮಾಡಲಾಗಿದೆ. ಕೇಂದ್ರ ಮಂಜೂರಾತಿ ಮತ್ತು ಉಸ್ತುವಾರಿ ಸಮಿತಿಯ ಸಭೆಯಲ್ಲಿ ಯೋಜನೆಯ ಪ್ರಗತಿಯನ್ನು ಪರಿಶೀಲಿಸಿದ ವಸತಿ ಮತ್ತು ನಗರ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ಸತ್ಯೇಂದ್ರ ಸಿಂಗ್, ಪ್ರತಿಯೊಬ್ಬ ಅರ್ಹ ನಗರ ಕುಟುಂಬಕ್ಕೂ ಯೋಜನೆಯ ಲಾಭ ತಲುಪುವುದನ್ನು ಖಚಿತಪಡಿಸಿಕೊಳ್ಳಲು ಯೋಜನೆಯ ಸಮಯೋಚಿತ ಅನುಷ್ಠಾನ, ನಿಧಿ ಬಿಡುಗಡೆ, ಪರಿಣಾಮಕಾರಿ ಮೇಲ್ವಿಚಾರಣೆ ಹಾಗೂ ಎಲ್ಲಾ ಭಾಗಿದಾರರ ನಡುವೆ ನಿಕಟ ಸಮನ್ವಯದ ಅಗತ್ಯವಿದೆ ಎಂದರು. ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆಯ ಕಾರ್ಯದರ್ಶಿ ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದರು. ಪ್ರಸ್ತುತ ಸಕ್ಕರೆ ಋತುವಿನಲ್ಲಿ ದೇಶದಲ್ಲಿರುವ ಸಕ್ಕರೆಯ ದಾಸ್ತಾನು ಸ್ಥಿತಿ, ಉತ್ಪಾದನಾ ಮಟ್ಟ ಮತ್ತು ಒಟ್ಟು ಅಗತ್ಯತೆಗಳ ಕುರಿತು ಸಭೆಯಲ್ಲಿ ವಿವರವಾಗಿ ಪರಾಮರ್ಶಿಸಲಾಯಿತು. ಸಕ್ಕರೆಯ ಲಭ್ಯತೆಯ ಮೇಲೆ ನಿರಂತರ ನಿಗಾ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ ಸಚಿವರು, ಮಾರುಕಟ್ಟೆಯಲ್ಲಿ ಸಕ್ಕರೆ ಕೊರತೆಯಾಗದಂತೆ ಮತ್ತು ಇಡೀ ಋತುವಿನುದ್ದಕ್ಕೂ ಸುಗಮ ಹಾಗೂ ಸ್ಥಿರ ಪೂರೈಕೆಯನ್ನು ಕಾಯ್ದುಕೊಳ್ಳಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಪ್ರತಿಪಾದಿಸಿದರು. ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೆದ ರಾತ್ರೋರಾತ್ರಿ ದಾಳಿಗಳಲ್ಲಿ ಹಲವು ನಾಗರಿಕರು ಮೃತಪಟ್ಟಿದ್ದಾರೆ. ರಷ್ಯಾದ ಬೆಲ್ಗೊರೋಡ್ನಲ್ಲಿ ಉಕ್ರೇನ್ ಡ್ರೋನ್ ದಾಳಿಗೆ 5 ಮೃತಪಟ್ಟು 24 ಜನರು ಗಾಯಗೊಂಡಿದ್ದಾರೆ. ಇತ್ತ ಉಕ್ರೇನ್ನ ಖಾರ್ಕಿವ್ ವಸತಿ ಪ್ರದೇಶದ ಮೇಲೆ ರಷ್ಯಾ ನಡೆಸಿದ ಕ್ಷಿಪಣಿ ದಾಳಿಯಲ್ಲಿ 2 ಮೃತಪಟ್ಟು ಒಡೆಸ್ಸಾದಲ್ಲಿ 8 ಜನರು ಗಾಯಗೊಂಡಿದ್ದಾರೆ. ಉಕ್ರೇನ್ನ 153 ಡ್ರೋನ್ಗಳನ್ನು ಹೊಡೆದುರುಳಿಸಿರುವುದಾಗಿ

0: ರಷ್ಯಾ ಪ್ರತಿಪಾದಿಸಿದೆ. ಮತ್ತೊಂದೆಡೆ ಉಕ್ರೇನ್ ತನ್ನ ಪೇಟ್ರಿಯಾಟ್ ರಕ್ಷಣಾ ವ್ಯವಸ್ಥೆಗೆ ಅಗತ್ಯವಿರುವ ಕ್ಷಿಪಣಿಗಳನ್ನು ಪ್ರತಿ ತಿಂಗಳು ಪೂರೈಸಲು ಅಮೆರಿಕದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಎಂದು ಸರ್ಬಿಯಾ ಪ್ರವಾಸದಲ್ಲಿರುವ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ಸ್ಪಷ್ಟಪಡಿಸಿದ್ದಾರೆ. ಫುಕೆಟ್ನಿಂದ ದೆಹಲಿಗೆ ಪ್ರಯಾಣಿಸುತ್ತಿದ್ದ ಏರ್ ಇಂಡಿಯಾ ವಿಮಾನ ಆಗಸದಲ್ಲಿ ಇದ್ದಕ್ಕಿದ್ದಂತೆ 300 ಅಡಿ ಕೆಳಕ್ಕೆ ಕುಸಿದ ಗಂಭೀರ ಪ್ರಕರಣದ ಕುರಿತು ವಿಮಾನ ಅಪಘಾತ ತನಿಖಾ ಸಂಸ್ಥೆ ಎಎಐಬಿ ತನಿಖೆ ಆರಂಭಿಸಿದೆ ಎಂದು ನಾಗರಿಕ ವಿಮಾನಯಾನ ಸಚಿವಾಲಯ ತಿಳಿಸಿದೆ. ಈ ಘಟನೆಯಲ್ಲಿ ಕೆಲವು ಪ್ರಯಾಣಿಕರು ಹಾಗೂ ಸಿಬ್ಬಂದಿಗೆ ಗಾಯಗಳಾಗಿದ್ದವು. ತನಿಖೆಯ ಭಾಗವಾಗಿ ನಡೆಸಲಾದ ಮಾದಕ ದ್ರವ್ಯ ತಪಾಸಣೆಯಲ್ಲಿ ಕಮಾಂಡರ್ ಪೈಲಟ್ ಅವರ ವರದಿಯಲ್ಲಿ ಹೆಚ್ಚಿನ ದೃಢೀಕರಣ ಪರೀಕ್ಷೆಯ ಅಗತ್ಯವಿರುವುದು ಕಂಡುಬಂದಿದ್ದು ಮಾದರಿಗಳನ್ನು ಹೆಚ್ಚಿನ ವಿಶ್ಲೇಷಣೆಗೆ ಕಳುಹಿಸಲಾಗಿದೆ. ಕೆನಡಾದ ಮಾಂಟ್ರಿಯಲ್ನಲ್ಲಿ ನಡೆಯುತ್ತಿರುವ ಕೆನಡಿಯನ್ ಓಪನ್ ಪುರುಷರ ಟೆನಿಸ್ ಟೂರ್ನಿಯ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಭಾರತದ ಯುಕಿ ಬಾಂಬ್ರಿ ಮತ್ತು ನ್ಯೂಜಿಲೆಂಡ್ನ ಮೈಕಲ್ ವೀನಸ್ ಝೈಡಿ, ಫ್ರಾನ್ಸ್ನ ಥಿಯೋ ಅರಿಬಾಜ್ ಮತ್ತು ಅಲ್ಬಾನೋ ಒಲಿವೆಟ್ಟಿ ಜೋಡಿ ವಿರುದ್ಧ ಸೆಣಸಲಿದ್ದಾರೆ. ಈ ಪಂದ್ಯ ಇಂದು ಭಾರತೀಯ ಕಾಲಮಾನ ರಾತ್ರಿ 11:30 ನಿಗದಿಯಾಗಿದೆ. ನಿನ್ನೆ ನಡೆದ 32ರ ಸುತ್ತಿನ ಪಂದ್ಯದಲ್ಲಿ ಭಾರತ ನ್ಯೂಜಿಲೆಂಡ್ನ ಈ ಜೋಡಿ ಬ್ರಿಟನ್ನ ನೀಲ್ ಸ್ಕುಪ್ಸ್ಕಿ ಮತ್ತು ಅಮೆರಿಕಾದ ಕ್ರಿಶ್ಚಿಯನ್ ಹ್ಯಾರಿಸನ್ ಜೋಡಿ ವಿರುದ್ಧ ಗೆಲುವು ದಾಖಲಿಸಿ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ಕೊಲಂಬೋದಲ್ಲಿ ನಡೆದ ಶ್ರೀಲಂಕಾ ಕ್ರಿಕೆಟ್ ಇಲೆವೆನ್ ವಿರುದ್ಧದ 3 ದಿನಗಳ ಅಭ್ಯಾಸ ಪಂದ್ಯದ ಅಂತಿಮ ದಿನವಾದ ಇಂದು ಭಾರತ ಪರ ಯಶಸ್ವಿ ಜೈಸ್ವಾಲ್ ಅವರ ಅರ್ಧಶತಕ ಹಾಗೂ ಮೊಹಮ್ಮದ್ ಸಿರಾಜ್ ಅವರ ಬ್ಯಾಟಿಂಗ್ ನೆರವಿನಿಂದ ಭಾರತ 6 ವಿಕೆಟ್ಗಳ ಜಯ ಸಾಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹರ್ ಘರ್ ತಿರಂಗ ಅಭಿಯಾನದಲ್ಲಿ ಪಾಲ್ಗೊಂಡು ವಿಕಸಿತ ಭಾರತ ನಿರ್ಮಾಣ ಸಂಕಲ್ಪಕ್ಕೆ ಬದ್ದರಾಗಲು ಪ್ರಧಾನಿ ನರೇಂದ್ರ ಮೋದಿ ಕರೆ. ಸದೃಢ ಪಾರದರ್ಶಕ ಮತ್ತು ವಿಶ್ವಾಸಾರ್ಹ ಪರೀಕ್ಷಾ ವ್ಯವಸ್ಥೆಯ ನಿರ್ಮಾಣ ಸರ್ಕಾರದ ಗುರಿ, ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ. ಪಿಎಂ ಆವಾಸ್ ಯೋಜನೆ ನಗರ ಅಡಿಯಲ್ಲಿ 1,25,00,000 ಹೆಚ್ಚು ಮನೆಗಳು ಮಂಜೂರು, ಕೇಂದ್ರ ವಸತಿ ಸಚಿವಾಲಯ ಮಾಹಿತಿ. ರಷ್ಯಾ ಉಕ್ರೇನ್ ಪರಸ್ಪರ ದಾಳಿ, ನಾಗರಿಕರ ಸಾವು, ಉಕ್ರೇನ್ಗೆ ಕ್ಷಿಪಣಿ ಪೂರೈಸಲು ಅಮೆರಿಕ ಸಮ್ಮತಿ. ಕೆನಡಿಯನ್ ಓಪನ್ ಟೆನಿಸ್ ಪಂದ್ಯಾವಳಿ ಪುರುಷರ ಡಬಲ್ಸ್ ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತದ ಯುಕಿ ಬಾಂಬ್ರಿ ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಬಸವಣ್ಣ ಹಾಗೂ ಹರಿಹರನ ವಚನಗಳಲ್ಲಿ ಮಾದಾರ ಚೆನ್ನಯ್ಯನ ವರ್ಣನೆ ಕುರಿತು ಡಾಕ್ಟರ್ ರಾಜಶೇಖರ ಜಮದಂಡಿ ಅವರಿಂದ ಭಾಷಣ.
2: 12ನೇ ಶತಮಾನವೆಂಬುದು ಸಮಾನತೆಯ ಮೂಲದಿಂದ ಸಮಾಜದ ಶಿಸ್ತಿನ ಪರಿಧಿಯಲ್ಲಿ ಪ್ರತಿಯೊಬ್ಬರೂ ಸುಖ ಶಾಂತಿ ಸಮೃದ್ಧಿ ಹೊಂದಬೇಕೆಂಬ ಅಭಿಲಾಷೆ ಶರಣರದ್ದಾಗಿತ್ತು. ಆದರೆ ಲಿಂಗ, ಜಾತಿ, ಮತ ಭೇದ, ಶೋಷಣೆಗಳಂತಹ ಉಸಿರುಗಟ್ಟಿಸುವ ವಾತಾವರಣದಲ್ಲಿ ಸಮಾಜ ಸುಧಾರಣೆಗೆ ಅಷ್ಟೊಂದು ಸುಲಭವಾಗಿರಲಿಲ್ಲ. ಧರ್ಮ ಜಾತಿಗಳಿಂದ ಮನುಷ್ಯರಲ್ಲಿ ತಾರತಮ್ಯ ಹೆಚ್ಚಾಗಿ ಆತ್ಮಗೌರವ, ಆತ್ಮವಿಶ್ವಾಸಗಳು ಕುಸಿದಿದ್ದವು. ಒಂದೆಡೆ ವರ್ಣಾಶ್ರಮದ ಚೌಕಟ್ಟು, ಇನ್ನೊಂದೆಡೆ ಇದಕ್ಕೆ ರಾಜಸತ್ತೆಯ ಬೆಂಬಲ. ಇಂತಹ ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ಬಸವಾದಿ ಪ್ರಮಥರು ಧೈರ್ಯದಿಂದ ಸಮಾಜ ಸುಧಾರಣೆಗಾಗಿ ಮುನ್ನುಗ್ಗಿದ್ದು ಅವರ ದೂರದೃಷ್ಟಿಯ ಚಿಂತನೆ ಮೌಲಿಕವಾಗಿತ್ತು. ಈ ಹಿನ್ನೆಲೆಯಲ್ಲಿ ದಲಿತ ವರ್ಗದಿಂದ ಬಂದ ಶರಣರಲ್ಲಿ ಪ್ರಮುಖವಾಗಿ ಕಂಡುಬರುವ ಮಾದಾರ ಚೆನ್ನಯ್ಯನ ಜೀವನ ವೃತ್ತಾಂತ ಎಷ್ಟು ನೋವಿನಿಂದ ಕೂಡಿರಬಹುದೆಂಬುದನ್ನು ಅವಲೋಕಿಸಬಹುದು. ಎಂದಿಗೂ ಈತ ಆಡಂಬರದಲ್ಲಿ ಬದುಕದೇ ತನ್ನದೇ ಕಾಯಕ ದಾಸೋಹದಲ್ಲಿ ಗುಪ್ತ ಭಕ್ತನಾಗಿದ್ದು ಇತರರಿಗೆ ಮಾದರಿಯಾಗಿದ್ದಂತೂ ಆಶ್ಚರ್ಯ. ಈತನನ್ನು ಕುರಿತಾಗಿ ಬಸವಣ್ಣನವರು ತಮ್ಮ ವಚನಗಳಲ್ಲಿ ಮತ್ತು ಹರಿಹರನು ತನ್ನ ರಗಳೆಯಲ್ಲಿ ಅತ್ಯಂತ ಆಪ್ತ ರೀತಿಯಲ್ಲಿ ಚಿತ್ರಿಸಿದ್ದಾರೆ. ಮೊದಲಿಗೆ ಬಸವಣ್ಣನವರ ವಚನಗಳಲ್ಲಿ ನೋಡೋಣ. ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಮತ್ತು ಪಾಲ್ಕುರಿಕಿ ಸೋಮನಾಥ ಇವರ ಗಣಸಹಸ್ರನಾಮದಲ್ಲಿ ಮಾದಾರ ಚೆನ್ನಯ್ಯನ ಮಾಹಿತಿ ಸಿಗುತ್ತದೆ. ಅಬ್ಬಲೂರು, ಜಗಳೂರು ಶಿಲಾಶಾಸನಗಳಲ್ಲಿ ಈತನ ಉಲ್ಲೇಖ ಕಂಡುಬರುತ್ತದೆ. ಬಸವಣ್ಣನವರು ಅನೇಕ ಬಾರಿ ಮಾದಾರ ಚೆನ್ನಯ್ಯನನ್ನು ವಚನಗಳಲ್ಲಿ ನೆನೆಯುತ್ತಾ ಜಾತಿ ಕುರಿತು ಮಾತಾಡುವವರ ಬಾಯಿಗೆ ಬೀಗ ಹಾಕುವ ಸಂದರ್ಭದಲ್ಲಿ ತಮ್ಮ ಜನನದ ಬಗೆಗೆ ಹೀಗೆ ಹೇಳಿಕೊಂಡಿದ್ದಾರೆ. ಚೆನ್ನಯ್ಯನ ಮನೆಯ ದಾಸನು ಮಗನು, ಕಕ್ಕಯ್ಯನ ಮನೆಯ ದಾಸಿಯ ಮಗಳು, ಇವರಿಬ್ಬರೂ ಹೊಲದಲ್ಲಿ ಬೆರಣಿಗೆ ಹೋಗಿ ಸಂಗಮ ಮಾಡಿದರು. ಇವರಿಬ್ಬರಿಗೆ ಹುಟ್ಟಿದ ಮಗ ನಾನು, ಕೂಡಲ ಸಂಗಮ ದೇವ ಸಾಕ್ಷಿಯಾಗಿ. ಹೀಗೆ ಮಾದಾರ ಚೆನ್ನಯ್ಯನ ಪ್ರಭಾವ ಬಸವಣ್ಣನವರ ಮೇಲೆ ಎಷ್ಟಾಗಿತ್ತೆಂಬುದಕ್ಕೆ ಈ ವಚನವೇ ಸಾಕ್ಷಿ. ಯಾರ ಯೋಗ್ಯತೆಯನ್ನು ಹುಟ್ಟಿನಿಂದ ಅಳೆಯಬಾರದೆನ್ನುವ ಅಲ್ಲದೆ ಈತನ ಮೂಲಕ ತಮ್ಮ ಜನನ ಗುರುತಿಸಿಕೊಳ್ಳುವುದರೊಂದಿಗೆ ಚಾಡೀಕೋರರ ಬಾಯಿಗೆ ಬಸವಣ್ಣನವರು

ಅಂದು ಬೀಗ ಹಾಕಿದ್ದರು. ಹಿರಿಯಯ್ಯ ಶೊಪಚಯ್ಯ, ಕಿರಿಯಯ್ಯ ಡೋಹರ ಕಕ್ಕಯ್ಯ, ಅಯ್ಯಗಳಯ್ಯನು ನಮ್ಮ ಮಾದಾರ ಚೆನ್ನಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಶರಣರು ಎನ್ನ ಸಲಹುವರಾಗಿ. ಈ ವಚನದಲ್ಲಿ ಹೆಸರಿಸಿದಂತೆ ಅವರೆಲ್ಲರ ವಂಶಕ್ಕೆ ಸೇರಿದವನು ನಾನು, ಅಂದರೆ ಕೆಳಗಿನ ಸ್ತರದ ತಿರಸ್ಕರಿಸಲ್ಪಟ್ಟವರ ಜೊತೆಗೆ ಗುರುತಿಸಿಕೊಂಡಿರುವ ಬಸವಣ್ಣನವರಿಗೆ ಅವರೆಲ್ಲ ಎಷ್ಟು ಪ್ರಿಯರಾಗಿದ್ದರೆಂಬುದು ತಿಳಿದುಬರುತ್ತದೆ. ತನ್ನನ್ನು ಉತ್ತಮ ಕುಲದಲ್ಲಿ ಹುಟ್ಟಿದವನೆಂದು ಹೊಗಳುತ್ತಿರುವವರ ಬಾಯಿ ಮುಚ್ಚಿಸಲೆಂದೇ ಮತ್ತು ಇದರಿಂದ ತನ್ನಲ್ಲಿ ಅಹಂಕಾರ ಮೊಳಕೆಯೊಡೆಯಬಹುದೆಂಬ ಭಯದಲ್ಲಿ ಬಸವಣ್ಣನವರು, ಉತ್ತಮ ಕುಲದಲ್ಲಿ ಹುಟ್ಟಿದೆನೆಂಬ ಕಷ್ಟತನವ ಹೊರೆಯ ಹೊರಿಸದಿರಯ್ಯ, ಕಕ್ಕಯ್ಯ ನೊಕ್ಕದ ನಿಕ್ಕ ನೋಡಯ್ಯ, ದಾಸಯ್ಯ ಶಿವದಾನವನಿರಿಯ ನೋಡಯ್ಯ, ಮನ್ನಣೆಯ ಚೆನ್ನಯ್ಯನೆನ್ನುವ ಮನ್ನಿಸ, ಉನ್ನತ ಮಹಿಮ ಕೂಡಲ ಸಂಗಮ ದೇವ ಶಿವದೋ ಶಿವಧೋ. ಒಂದು ವೇಳೆ ತಾನು ಉತ್ತಮ ಕುಲದಲ್ಲಿ ಹುಟ್ಟಿದನೆಂದು ಹೇಳಿಕೊಂಡರೆ ಕಕ್ಕಯ್ಯ ಪ್ರಸಾದ ಕೊಡಲಾರ, ದಾಸಯ್ಯ ಮಜ್ಜಿಗೆ ನೀಡಲಾರ, ಮಾದಾರ ಚೆನ್ನಯ್ಯ ನನ್ನನ್ನು ಯಾವುದಕ್ಕೂ ಮನ್ನಿಸಲಾರ. ಅಂದರೆ ಸಮಾಜದಲ್ಲಿ ಸಕಲ ಜಾತಿಯವರೊಂದಿಗೆ ಹೆಜ್ಜೆ ಹಾಕುತ್ತಾ ಅಹಂಕಾರವನ್ನು ನಿರಸನಗೊಳಿಸಿಕೊಂಡಿದ್ದಾರೆ ಬಸವಣ್ಣನವರು. ಯಾರನ್ನು ಕೀಳುಕುಲದವರೆಂದು ಕರೆಯಲ್ಪಡುವರೋ ಆ ಮಾದಾರ ಚೆನ್ನಯ್ಯ ನನ್ನ ತಂದೆ. ಈತ ಹರನ ಮೂಲ ಪುರುಷನಾಗಿ ಪುರಾತನರ ವಂಶ ಪರಂಪರೆಯಲ್ಲಿ ಬಂದವನು. ಚೆನ್ನಯ್ಯ ನನ್ನ ಮುತ್ತಯ್ಯನ ಅಜ್ಜನ ಅಪ್ಪ ಎಂದು ಅತ್ಯಂತ ಕೆಳಸ್ಥವರೊಡನೆ ಬಸವಣ್ಣನವರು ತಮ್ಮನ್ನು ಎಷ್ಟರ ಮಟ್ಟಿಗೆ ಸಮೀಕರಿಸಿಕೊಂಡಿದ್ದರೆಂದರೆ ಇದರಾಚೆಗೆ ಹೇಳಲು ಏನೂ ಉಳಿದಿಲ್ಲ. ಅಂದರೆ ಮಾದಾರ ಚೆನ್ನಯ್ಯನ ಜೊತೆ ಅತ್ಯಂತ ವಿನೀತ ಭಾವದಿಂದ ಸಮೀಕರಿಸಿಕೊಂಡು ತಮ್ಮ ನಿಲುವನ್ನು ಅನಾವರಣಗೊಳಿಸಿದ್ದಾರೆ. ನಡೆ ಚೆನ್ನ, ನುಡಿ ಚೆನ್ನ, ಎಲ್ಲಿ ನೋಡಿದಡಲ್ಲಿ ಚೆನ್ನ, ಪ್ರಮಥರೊಳಗೆ ಚೆನ್ನ, ಪುರಾತನರೊಳಗೆ ಚೆನ್ನ, ಸವಿನೋಡಿ ಅಂಬಲಿ ರುಚಿಯಾಯಿತೆಂದು ಕೂಡಲ ಸಂಗಮ ದೇವಂಗೆ ಬೇಕೆಂದು ಕೈದೆಗೆದ ನಮ್ಮ ಚೆನ್ನ. ಚೆನ್ನಯ್ಯನ ನಡೆ ನುಡಿ ಎಲ್ಲವೂ ಉತ್ತಮವಾದುದೇ. ಆತ ಭಕ್ತಿಯಿಂದ ಅರ್ಪಿಸಿದ ಅಂಬಲಿಯನ್ನು ಪ್ರತ್ಯಕ್ಷ ಶಿವನೇ ಬಂದು ಸ್ವೀಕರಿಸಿದ್ದನೆಂದರೆ ಇದು ಕಡಿಮೆ ಸಂಗತಿಯೇನಲ್ಲ. ಅಂದರೆ ಅಂಬಲಿಯನ್ನು ತನಗಾಗಿ ತಯಾರಿಸದೆ ನಿತ್ಯ ಶಿವನಿಗಾಗಿ ಮೀಸಲಿಟ್ಟು ನಂತರ ಉಳಿದದ್ದನ್ನು ಪ್ರಸಾದವೆಂದು ಸ್ವೀಕರಿಸುತ್ತಾ ಬಂದಿರುವುದು ನೋಡಿದರೆ ಆತನ ಅಂತರಂಗದಲ್ಲಿ ಶಿವನ ಕುರಿತಾಗಿ ಎಂಥ ಭಾವನೆಯಿತ್ತೆಂಬುದು ಅರಿವಾಗುತ್ತದೆ. ಮಾದಾರ ಚೆನ್ನಯ್ಯನ ಕಾಯಕ ದಾಸೋಹಯ ಕುರಿತು ಬಸವಣ್ಣನವರಿಗೆ ಎಷ್ಟು ಹೊಗಳಿದರೂ ತೃಪ್ತಿಯಿಲ್ಲ. ಸುಮಾರು 30 ಸಲ ಬಸವಣ್ಣನವರು ತಮ್ಮ ವಚನಗಳಲ್ಲಿ ಸ್ಮರಿಸಿಕೊಂಡಿದ್ದಾರೆ. ಆತನ ಘನ ವ್ಯಕ್ತಿತ್ವದ ಬಣ್ಣನೆಗೆ, ಧ್ವನಿಪೂರ್ಣತೆಯಂಥ ಸಂಗತಿಗಳಿಗೂ ಅವರ ವಚನಗಳು ಸಾಕ್ಷಿಯಾಗಿವೆ. ಬಸವಣ್ಣನವರು ಕುಲಕ್ಕೆ ತಿಲಕ ನಮ್ಮ ಮಾದಾರ ಚೆನ್ನಯ್ಯ ಎಂದು ನೆನೆಯುವುದರ ಮೂಲಕ ವಚನ ಸಾಹಿತ್ಯಕ್ಕೊಂದು ಗರಿ ಮೂಡಿಸಿದ್ದಾರೆ. ಅದೇ ರೀತಿ ಹರಿಹರನ ರಗಳೆಯಲ್ಲಿ ಹೇಗಿದೆ ಅನ್ನುವುದನ್ನು ನೋಡೋಣ. ಚೆನ್ನಯ್ಯನು ಮಾದಾರ ವೃತ್ತಿಗೆ ಸೇರಿದ ತಮಿಳುನಾಡಿನ ಕಾಂಚೀನಗರದಲ್ಲಿ ಕರಿಕಾಲ ಚೋಳರಾಜನ ಕುದುರೆಗಳಿಗೆ ಹುಲ್ಲು ಹಾಕುವ ಕಾಯಕದಲ್ಲಿದ್ದವನು. ಈತನನ್ನು ಕುರಿತಾಗಿ ಬಹಳ ಪ್ರಸಿದ್ಧವಾದ ಕಥೆಯೊಂದು 13ನೇ ಶತಮಾನದಲ್ಲಿ ಹಂಪಿಯಲ್ಲಿದ್ದ ಹರಿಹರ ತನ್ನ ರಗಳೆಯಲ್ಲಿ ಹೀಗೆ ಬರೆದಿದ್ದಾನೆ. ವಚನಕಾರರ ಪರಂಪರೆಯನ್ನು ಮುಂದುವರೆಸಿಕೊಂಡು ಬಂದವರಲ್ಲಿ ಹರಿಹರ ಮುಖ್ಯನಾಗಿದ್ದಾನೆ. ಮನುಜರ ಮೇಲೆ, ಸಾವವರ ಮೇಲೆ, ಕನಿಷ್ಠರ ಮೇಲೆ, ಪಾಮರರ ಮೇಲೆ, ಇಂದ್ರ, ಚಂದ್ರ, ರವಿ, ಕರ್ಣ, ದಧೀಚಿ, ಬಲೀಂದ್ರನೆಂದು ಕಾನನ ವರತಂ ಪೊಗಳ್ದು ಕೆಡಬೇಡಲೇ ಮಾನವ, ನೀನಹರ್ನಿಂ ನನೆ ಪೊಗಳ್ ಅರ್ಚಿಸು ನಮ್ಮ ಕಡುಸೊಂಪಿನ ಪೆಂಪಿನ ಹಂಪೆಯಾಳ್ದಪನ ಎಂದು ತನ್ನ ಸೋದರಳೆಯ ರಾಘವಾಂಕನಿಗೆ ಹೇಳಿದನಂತೆ. ತಾನು ಚೆನ್ನಯ್ಯನಂಥವರ ಕುರಿತು ರಗಳೆ ಬರೆದಿರುವೆನೆಂದು ಪ್ರತಿಪಾದಿಸಿದ್ದಾನೆ. ಕಾಂಚೀಪಟ್ಟಣದಲ್ಲಿ ಕರಿಕಾಳ ಚೋಳ ಮಹಾರಾಜ ಮಹಾನ್ ಶಿವಭಕ್ತನಾಗಿದ್ದ. ನಿತ್ಯ ಶಿವನಿಗೆ ಪಂಚಪಕ್ವಾನ್ನ ಭೋಜನ ಉಣಬಡಿಸಿ ನಂತರ ಪ್ರಸಾದ ಸ್ವೀಕರಿಸುತ್ತಿದ್ದ. ಆತನ ದಿನನಿತ್ಯದ ಊಟೋಪಚಾರ ಹೇಗಿತ್ತೆಂದರೆ, ರನ್ನ ದಡ್ಡಣಿಗೆಗಳ ಮೇಲೆ ಬೆಳಗಂ ಕರೆವ, 300 ಹೊನ್ನ ಹರಿವಾಣಂಗಳಿಂ ಮೆರೆವ, ಕೆಲದ ಬಟ್ಟಲ ನಿರಿಸಿ ನಲಿನಲಿದು ಸಡಗರಿಸಿ, ಒಲವೆ ಎನ್ನಯ ಬಲವೆ ಛಲವೆ ಎಂದುತ್ಸವಿಸಿ, ದೇವಾನ್ನ ದಿವ್ಯಾನ್ನ ಅಮೃತಾನ್ನ ಮಂಬಡಿಸಿ, ಓವಿ ಸವಿ ಸಾಲಿಡುವ ಶಾಖಂಗಳಂಬಡಿಸಿ, ಹಪ್ಪಳಂ ಚಿಲುಪಾಲ ಘಟ್ಟಿಗಳನ್ನಲ್ಲಲ್ಲಿ, ಹೀಗೆ ನಾನಾ ವಿಧವಾದ ಅನ್ನ, ತುಪ್ಪ, ಕೆನೆ ಮೊಸರು, ಸಕ್ಕರೆ, ಹಪ್ಪಳ ಇತ್ಯಾದಿ ಆಹಾರ ಪದಾರ್ಥಗಳನ್ನು ಬಂಗಾರದ ಅಡ್ಡಣಿಗೆ ಮೇಲೆ ಬಂಗಾರದ ತಟ್ಟೆಯಲ್ಲಿ ಚೋಳನು ಶಿವನಿಗೆ ತೃಪ್ತಿಯಾಗುವಂತೆ ಬಡಿಸುತ್ತಿದ್ದ. ಆದರೆ ಒಂದು ದಿನ ಎಂದಿನಂತೆ ಚೋಳ ಶಿವನ ಮುಂದೆ ನೈವೇದ್ಯವನ್ನಿಟ್ಟು ಭಕ್ತಿಯಿಂದ ಬೇಡಿಕೊಂಡರೂ ಶಿವ ಸ್ವೀಕರಿಸಲಿಲ್ಲ. ಶಿವ ತನ್ನ ಭಕ್ತಿಯನ್ನು ಪರೀಕ್ಷಿಸುತ್ತಿರಬಹುದೇ ಚಿಂತಿಸುತ್ತಾ ಖಡ್ಗದಿಂದ

0: ತನ್ನ ಶಿರವನ್ನು ಕಡಿದುಕೊಂಡು ಪ್ರಾಣತ್ಯಾಗಕ್ಕೂ ಸಿದ್ಧನಾದ. ಆಗ ಶಿವ ಪ್ರತ್ಯಕ್ಷನಾಗಿ, ಕಂಡಯ್ಯ ಚೋಳ, ನಿನಗಿನಿತು ಸೈರಣೆ ಇಲ್ಲ, ನನ್ನ ಮಾತನ್ನು ನಿಧಾನವಾಗಿ ಕೇಳು. ಏಕೆ ಪ್ರಾಣ ಕಳೆದುಕೊಳ್ಳುತ್ತೀಯ? ಇಂದು ನನಗೆ ಹಸಿವಿಲ್ಲ. ನಿನ್ನಂತೆ ಭಕ್ತ ಮಾದಾರ ಚೆನ್ನಯ್ಯನ ಮನೆಯಲ್ಲಿ ಅಂಬಲಿ ಸೇವಿಸಿ ಬಂದಿದ್ದೇನೆ ಎಂದು ಹೇಳುತ್ತಾನೆ. ಚೆನ್ನಯ್ಯನ ಅಂಬಲಿಯ ರುಚಿಯನ್ನು ಹರಿಹರ ಶಿವನ ಬಾಯಿಯಲ್ಲಿ ಹೀಗೆ ವಿವರಿಸಿದ್ದಾನೆ. ಕೂತು ಮಾದಾರ ಚೆನ್ನನೊಡನುಂಡೆವೆಲೆ ಚೋಳ, ಕೇಳಂಬಳಕದ ಸವಿಯದನೇನು ಬಣ್ಣಿಪೇಂ, ಚೋಳಾದಿ ಗಲ್ಪಡೆಯರದೇನೇನು ಬಣ್ಣಿಪೆನ್, ದೇವಾನ್ನ ಅಮೃತಾನ್ನವೆಂಬಿವಂ ಏಳಿಪುದು, ಭಾವಿಸುವಡಿನ್ನದೆಂ ಪೆಸರಿರಲ್ಕೆ ನಗರಿದು, ಕ್ಷೀರ ಮಧುವಿನ ರುಚಿಂಗಳಂಥದಕ್ಕೆ ಪಡೆಯಲ್ಲ, ಹಾರೈಸಿ ಸಿಹಿಯುಳ್ಳ ಸಕ್ಕರೆಯು ಸರಿಯಲ್ಲ. ಹೀಗೆ ಮಾದಾರ ಚೆನ್ನಯ್ಯನ ಮನೆಯಲ್ಲಿನ ಅಂಬಲಿಯು ಯಾವ ಪಾಕಕ್ಕೂ, ಹಾಲಿನ ಒಂದಳತೆಗೂ, ಯಾವ ಆಹಾರವೂ ಸಾಟಿಯಿಲ್ಲ. ದೇವಲೋಕದ ಅಮೃತಕ್ಕಿಂತಲೂ, ಸಿಹಿಯುಳ್ಳ ಸಕ್ಕರೆಗಿಂತಲೂ, ಮಧುರ ದ್ರಾಕ್ಷಿಗಳಿಂತಲೂ ಮಿಗಿಲಾದುದು ಎಂದು ಶಿವ ಹೇಳುತ್ತಾ, ಅಪರೂಪದ ಭಕ್ತನೊಬ್ಬನ ಮನೆಯಲ್ಲಿ ಇದೇ ತಾನೇ ಅಂಬಲಿ ಕುಡಿದು ಬಂದಿದ್ದೇನೆಂದು ಹೇಳಿದ. ಇದನ್ನು ಕೇಳಿದ ಚೋಳನಿಗೆ, ಮಾದಾರ ಚೆನ್ನಯ್ಯ ಎಂತಹ ಶಿವಭಕ್ತನಿರಬೇಕು, ಆತನನ್ನು ನೋಡಬೇಕೆಂದು ಆಗಿಂದಾಗ್ಗೆ ಅರಮನೆಯನ್ನು ತೊರೆದು ಹೊರಟೇ ಬಿಟ್ಟ. ಆತ ಎಲ್ಲಿರುವನೆಂದು ಅರಸುತ್ತಾ, ಚೆನ್ನನನ್ನು ಎಷ್ಟು ಬೇಗ ಕಾಣುತ್ತೇನೋ ಎಂದು ಕಾತರಿಸುತ್ತ, ಮಳೆ ಗಾಳಿ ಬಿಸಿಲನ್ನು ಲೆಕ್ಕಿಸದೆ ಬರಿಗಾಲಲ್ಲಿ ನಡೆಯತೊಡಗಿದ. ತೋರಿರೆ ಚಂದ್ರಮೌಳಿಯ ಭಕ್ತ ಚೆನ್ನನಂ, ತೋರಿರೆ ಷಡ್ವರ್ಣ ಕರ್ಣನಂ ಚೆನ್ನನಂ, ಚೆನ್ನನಂ ತೋರಿಯನ್ನಂ ಕಾಯ್ದುಕೊಳ್ಳಿರೆ, ಚೆನ್ನಯ್ಯ ನೆನ್ನಯ್ಯ ನಿರ್ದೆಡೆಯ ನರುಸಿರೆ, ಚೆನ್ನಯ್ಯ ನೆನ್ನಯ್ಯ ನಿರ್ದೆಡೆಯ ನರುಪಿರೆ, ಚೆನ್ನಯ್ಯ ನಿರ್ದ ಮನೆಯಾವುದೆಂದರಸುತ್ತಿರೇ. ಹೀಗೆ ರಾಜ ಕೇರಿ ಕೇರಿಯಲ್ಲಿ ಕಂಡ ಕಂಡವರನ್ನೆಲ್ಲ ಕೇಳುತ್ತ ಆತನಿದ್ದ ಕೇರಿಗೆ ಧಾವಿಸುತ್ತಾನೆ. ರಾಜನನ್ನು ನೋಡಿದ ಪರಿವಾರವೆಲ್ಲವೂ ಸಹ ಹಿಂದೆ ಹೊರಟಿತು. ಕೊನೆಗೆ ರಾಜ ಮಾದಾರ ಚೆನ್ನಯ್ಯನ ಗುಡಿಸಿಲಿಗೆ ಬಂದು ಆತನನ್ನು ನೋಡಿ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಪಾದಗಳನ್ನು ಕೈಮುಟ್ಟಿ ಕಣ್ಣಿಗೆ ಒತ್ತಿಕೊಳ್ಳುತ್ತಾನೆ. ತನ್ನ ಮನೆಗೆ ಆಗಮಿಸಿದ ಚೋಳ ಮಹಾರಾಜನನ್ನು ನೋಡಿದ ಮಾದಾರ ಚೆನ್ನ ಆಶ್ಚರ್ಯಚಕಿತನಾದ. ಆತನ ಹೆಂಡತಿಯೂ ಸಹ, ತಮ್ಮಿಂದ ಏನೋ ಅಚಾತುರ್ಯ ನಡೆದಿದೆ, ಅದಕ್ಕಾಗಿ ರಾಜನೇ ತಮ್ಮ ಮನೆಗೆ ಬಂದಿರುವನೆಂದು ಭಯಭೀತರಾದರು. ಮುಂದೇನು ಶಿಕ್ಷಕಾದಿದೆಯೋ ಎಂದು ಮನದಲ್ಲಿ ಚಿಂತಿತರಾದರು. ನಂತರ ಧೈರ್ಯ ತಂದುಕೊಂಡು ಮಾದಾರ ಚೆನ್ನ ರಾಜನನ್ನು ಕುರಿತಾಗಿ, ಏನಯ್ಯ ಚೋಳ, ನೃಪನೀ ನಿಂತು ಬರ್ಪರೆ, ಭಾನುಕುಲದರ್ಪಣನೇ ನೀ ನಿಂತು ಬರ್ಪರೆ, ಎನ್ನ ಕುಲಮಂ ನೋಡದಿಂತು ಬರ್ಪರೆ ಚೋಳ, ಎನ್ನ ಜಾತಿಯನ್ನರಿಯದಿಂತು ಮಾಳ್ಪರೆ ಚೋಳ, ಎನುತೆ ಗದುಗದಿಸಿ ಕಂಪಿಸಿ ಕಾಲು ಬಿಡು ಚೋಳ, ರಾಜನ ಮುಂದೆ ಬಾಗಿ, ದೊರೆಗಳೇ, ತಾವು ಸಾಮ್ರಾಜ್ಯವನ್ನು ಆಳುವವರು, ಉತ್ತಮರು, ನನಗೆ ನಮಸ್ಕಾರ ಮಾಡುವುದೇ, ನಾನು ನಿಮ್ಮ ಸೇವಕ, ನಮ್ಮನ್ನು ಯಾವ ಪಾಪಕ್ಕೆ ತಳ್ಳುವಿರಿ, ನೀವು ನನ್ನ ಪಾದಗಳನ್ನು ಬಿಡದಿದ್ದರೆ ಎನ್ನಾಣೆ ಎಂದು ಭೀತನಾಗಿ ಮಾದಾರ ಚೆನ್ನಯ್ಯ ಬೇಡಿಕೊಂಡನು. ಆಗ ಚೋಳ ಮಹಾರಾಜನು, ಎನೇ ದೇವದೇವನುಳಿದವನ ಕುಲವೇ ಸತ್ಕುಲಂ, ಘನಮಹಿಮನುಲಿದ ಜಾತಿಯೇ ಜಾತಿ ನಿರ್ಮಲಂ, ಶರ್ವನೊಡನುಂಡ ನಿಮ್ಮ ಜಾತಿಗಂ ಸರಿಯೇ, ಸರ್ವಜ್ಞ ನಿಮ್ಮ ಕೆರ್ಪಿಂಗ್ ಎನ್ನ ಶಿರ ಸರಿಯೇ, ಬಿಡನೆಯ್ಯ ನಿಮ್ಮ ಪಾದವ ಬಿಟ್ಟು ಬಾಳ್ವೆನೆ. ಹೀಗೆ ದೇವನೊಲಿದವನ ಕುಲವೇ ಸತ್ಕುಲ, ಶಿವನನೊಡನುಂಡ ನಿನ್ನ ಜಾತಿಗೆ ನನ್ನ ಜಾತಿ ಸಮನಾದೀತೇ, ನಾನು ಎಷ್ಟೇ ದೊಡ್ಡ ಸಾಮ್ರಾಜ್ಯದ ಒಡೆಯನಾಗಿದ್ದರೂ ಪರಶಿವ ನಿನ್ನ ಅಂಬಲಿಯ ರುಚಿ ಉಂಡಿರುವುದು ನೀನು ಶಿವನ ಒಡೆಯನಾಗಿದ್ದೀಯ, ನಿನ್ನ ಭಕ್ತಿಯ ವಿಶೇಷತೆಯನ್ನು ಶಿವನಿಂದ ಕೇಳಿದೆನು. ಚೆನ್ನಯ್ಯ, ನಿನ್ನ ಪಾದರಕ್ಷೆಗಳಿಗೆ ಎನ್ನ ತಲೆ ಸರಿಬಾರದು ಎನ್ನುತ್ತ ತಾನೇ ಶ್ರೇಷ್ಠ ಭಕ್ತನೆಂಬ ನೆತ್ತಿಗೇರಿದ್ದ ಅಹಂಕಾರ ಮುರಿದು ಆ ಕ್ಷಣದಲ್ಲಿ ರಾಜನಿಗೆ ಜ್ಞಾನೋದಯವಾಯಿತು. ನಡೆಯಿರಿ, ಶಿವನಲ್ಲಿಗೆ ಹೋಗೋಣ, ನಿಮ್ಮ ಕುಲಗೋತ್ರದ ಇರುವನ್ನು ಅಲ್ಲಿಯೇ ಹೇಳಿರಿ ಎನ್ನುತ್ತ ಚೋಳರಾಜನು ಚೆನ್ನಯ್ಯನನ್ನು ಶಿವದೇವಾಲಯಕ್ಕೆ ಆನೆಯ ಮೇಲೆ ಕೂಡಿಸಿ ಮೆರವಣಿಗೆಯ ಮೂಲಕ ಸಕಲ ವಾದ್ಯ ವೃಂದ ಮತ್ತು ಗೌರವಾಧಾರಗಳೊಂದಿಗೆ ಕರೆದೊಯ್ಯುತ್ತಾನೆ. ಇದನ್ನೆಲ್ಲ ನೋಡಿದ ಚೆನ್ನಯ್ಯನಿಗೆ ದಿಗಿಲಾಯಿತು. ತನಗೇಕೆ ಇಷ್ಟೊಂದು ಗೌರವ, ನನ್ನಿಂದ ಎಂತಹ ತಪ್ಪಾಗಿರಬಹುದೆಂದು ಚಿಂತಿಸತೊಡಗಿದ. ಶಿವದೇವಾಲಯ ಬರುತ್ತಿದ್ದಂತೆ ಮೊದಲೇ ಚೋಳರಾಜ ಕುದುರೆಯಿಂದಿಳಿದು ಚೆನ್ನಯ್ಯನನ್ನು ಆನೆಯಿಂದಳುಹಿ ಮೆಲ್ಲನೆ ಬಂದು ಕೈಗೊಟ್ಟು ದಾನನಿಧಿ ಚೆನ್ನನಂ ಸಂತಸದ ಮುಂದಿಟ್ಟು ದೇವಾಲಯದೊಳಕ್ಕೆ ಕೈ ಹಿಡಿದು ಕರೆದೊಯ್ಯುತ್ತಾನೆ. ಶಿವನನ್ನು ನಮಸ್ಕರಿಸುತ್ತ ಮಾದಾರ ಚೆನ್ನಯ್ಯ ಅಲ್ಲಿ ಚೋಳ ನೀಂ ಪಿಡಿತರಿಸಿದೇಂ ತಪ್ಪ ಮಾಡಿದನೆ? ಹೇಳಯ್ಯ, ನಿಮ್ಮಲ್ಲಿ ಪದವಿಯಂ ಬೇಡಿದನೆ? ಅರಿಯದೆ ಅಂಬಲಿಯನ್ನರ್ಪಿಸಿದೊಡೆದಿಂತಿರಿವರೆ? ಹೆರೆ ಸೂಡಿದನೆ ತೋರಿ ಮಾರಿ ನೆರೆ ದೂರುವರೆ? ಮೇದಿನಿಗೆ ಬೀರಿ ಗುರುವಾದುದೆನ್ನಯ್ಯ ಭಕ್ತಿ ಎಂದು ಶಿವನಲ್ಲಿ ಮಾದಾರ ಚೆನ್ನಯ್ಯ, ನಾನೆಂತು ತಪ್ಪು ಮಾಡಿದನೆ ಹೇಳಯ್ಯ? ನಿನಗೆ ಅಂಬಲಿಯನ್ನು ಅರ್ಪಿಸಿದ್ದೇ ತಪ್ಪಾಯಿತು. ನೀನು ಹೀಗೆ ಮಾಡಬಹುದೇ? ರಾಜನೊಬ್ಬ ಯಕಶ್ಚಿತ್ ನನ್ನನ್ನು ಹೀಗೆ ನಿನ್ನ ಸನ್ನಿಧಾನಕ್ಕೆ ವೈಭವದಲ್ಲಿ ಮೆರವಣಿಗೆಯ ಮೂಲಕ ಕರೆದುಕೊಂಡು ಬರಬಹುದೇ? ನಾನಾವ ಪದವಿ ಬೇಡಿರುವೆ ಎಂದು ಮಾದಾರ ಚೆನ್ನಯ್ಯ ಪರಿತಪಿಸುತ್ತಾ, ನಾನು ಶಿವನ ಮುಂದೆಯೇ ಪ್ರಾಣತ್ಯಾಗ ಮಾಡುತ್ತೇನೆಂದು ಶಪಥ ಮಾಡುತ್ತಾನೆ. ಆ ಕ್ಷಣಕ್ಕೆ ಶಿವ ಅವನನ್ನು ತಡೆದು, ಮೂರ್ಖತನದಲ್ಲಿ ಮಾತಾಡಬೇಡ, ನಿನ್ನ ಭಕ್ತಿ ಜಗತ್ತಿಗೆ ತಿಳಿಯಲೆಂದು ಈ ರೀತಿ ಮಾಡಿದೆನೆಂದು ಸಮಾಧಾನದಲ್ಲಿ ನುಡಿಯುತ್ತಾ, ಭಾಪು ಮಾದಾರ ಚೆನ್ನ, ಪೂತು ಮಾದಾರ ಚೆನ್ನ, ಸೋಫಾದಿಕಂ ಪುಗವ ಶೈವ ಮಾದಾರ ಚೆನ್ನ, ಗುಪ್ತ ಪ್ರಜ್ಞೆಯ ಚೆನ್ನ, ಗುರುತರಾಜ್ಞೆಯ ಚೆನ್ನ, ಆಪ್ತಗುಣನಿಧಿ ಚೆನ್ನ ಎನ್ನ ಭಕ್ತಿಯ ಚೆನ್ನ ಎಂದು ಕೊಂಡಾಡುತ್ತಾ, ಶಿವ ಮಾದಾರ ಚೆನ್ನಯ್ಯನನ್ನು ಪುಷ್ಪಕ ವಿಮಾನದಲ್ಲಿ ಕುಳ್ಳಿರಿಸಿಕೊಂಡು ಕೈಲಾಸಕ್ಕೆ ಕರೆದುಕೊಂಡು ಹೋದನೆಂದು ಹರಿಹರ ಮಹಾಕವಿ ವಿವರಿಸಿದ್ದಾನೆ. ಹೀಗೆ ಕೈಲಾಸದಲ್ಲಿ ಚೆನ್ನಯ್ಯನಿಗೆ ಗಣಪದವಿಯನ್ನು ದಯಪಾಲಿಸಿ ತನ್ನ ಹೆಂಡತಿ ಶೈಲಜೆಗೆ ಸಂತೋಷದಿಂದ ಮಾದಾರ ಚೆನ್ನನ ಪರಿಚಯ ಮಾಡಿದನೆಂದು ಚಿತ್ರಿಸಿದ್ದಾನೆ. ಈ ರೀತಿ ಚೆನ್ನಯ್ಯನ ಗುಪ್ತ ಭಕ್ತಿ, ನಿಷ್ಕಾಮಕಾಯಕ, ನಿರಾಡಂಬರ ವ್ಯಕ್ತಿತ್ವ ಎಲ್ಲವೂ ಎಲ್ಲೆಡೆಗೂ ಹಬ್ಬುತ್ತದೆ. ಹೀಗೆ ಮಾದಾರ ಚೆನ್ನಯ್ಯನ ಮನೆಯಲ್ಲಿ ಶಿವನು ಅಂಬಲಿ ಉಂಡಿದ್ದರಿಂದ ಆಗಮಗಳೆಲ್ಲ ನಡುಗಿದವು. ಪುರಾಣ ವೇದಶಾಸ್ತ್ರಗಳೆಲ್ಲ ಜಪ ತಪ ಸಂಧ್ಯಾ ವಂದನೆಗಳು ಸಮಾಧಿಯಾದವು. ಸಾವಿರಾರು ವರ್ಷಗಳಿಂದ ನಡೆದು ಬಂದಿದ್ದ ಕನಿಷ್ಠ ನಿಯಮಗಳೆಲ್ಲ ಸಡಿಲಗೊಂಡವು. ಹೀಗೆ ಹರಿಹರನು ತನ್ನ ರಗಳೆಯ ಮೂಲಕ ಒಂದೆಡೆ ಶ್ರಮ ಸಂಸ್ಕೃತಿಯ ಪರಿಚಯ ಎತ್ತಿ ಹಿಡಿಯುತ್ತಾ, ಇನ್ನೊಂದೆಡೆ ಪ್ರಭುತ್ವದ ನಿರಾಕರಣೆಯನ್ನೂ ಮಾಡಿದ್ದಾನೆ.
1: ಇದುವರೆಗೆ ಬಸವಣ್ಣ ಹಾಗೂ ಹರಿಹರನ ವಚನಗಳಲ್ಲಿ ಮಾದಾರ ಚೆನ್ನಯ್ಯನ ವರ್ಣನೆ ಕುರಿತು ಡಾಕ್ಟರ್ ರಾಜಶೇಖರ ಜಮದಂಡಿ ಅವರಿಂದ ಭಾಷಣ ಕೇಳಿದಿರಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 8:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಆತ್ಮೀಯರೆಲ್ಲರಿಗೂ ಇಂದಿನ ಸಿರಿಗಂಧ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಿರಿಗಂಧ ಕಾರ್ಯಕ್ರಮದಲ್ಲಿ ಒಂದು ವಿಷಯವನ್ನು ತೆಗೆದುಕೊಂಡು ಮಾತನಾಡ್ತಾ ಕೆಲವು ಸಂಗೀತಗಳನ್ನು, ಅಂದರೆ ನಿಮಗಿಷ್ಟವಾದಂತಹ ಗೀತೆಗಳನ್ನು ಕೂಡ ಕೇಳಿಸ್ತಾ ಸಾಗೋಣ ಸಿರಿಗಂಧ ಕಾರ್ಯಕ್ರಮದಲ್ಲಿ. ಆರಂಭದಲ್ಲಿ ಗೀತೆಯೊಂದಿಗೆ ನಮ್ಮ ಸಿರಿಗಂಧ ಕಾರ್ಯಕ್ರಮ. ಕರ್ಣ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿದ್ದಾರೆ. ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ. ಈ ಹಾಡಿನ ನಂತರ ಯಾವ ವಿಷಯ, ಏನು ಮಾತನಾಡ್ತೀವಿ ಅಂತ ನೋಡೋಣ.

ಹೌದು, ಇಂದಿನ ನಮ್ಮ ವಿಷಯವೇ ಪ್ರೀತಿ. ಬದುಕಿನ ಆಧಾರ ಈ ಪ್ರೀತಿ. ಪ್ರೀತಿ ಎನ್ನುವುದು ಕೇವಲ ಒಂದು ಪದ ಅಲ್ಲ, ಅದು ಬದುಕಿನ ಉಸಿರು ಅಂತಾನೆ ಹೇಳ್ಬೋದು. ಜಗತ್ತಿನಲ್ಲಿ ಪ್ರೀತಿ ಇಲ್ಲದೆ ಹೋದರೆ ಜೀವನ ಸಪ್ಪೆಯಾಗ್ತಾ ಇತ್ತು ಅಂತಾನೆ ಹೇಳ್ಬೋದು. ಮನುಷ್ಯನನ್ನು ಮನುಷ್ಯನನ್ನಾಗಿ ಇಟ್ಟಿರುವುದೇ ಈ ಒಂದು ಪ್ರೀತಿ. ಪ್ರೀತಿ ಅಂದರೆ ಕೇವಲ ಪ್ರೇಮಿಗಳ ನಡುವಿನ ಆಕರ್ಷಣೆ ಅಲ್ಲ, ಅದು ಅಮ್ಮನ ಮಮತೆ ಆಗಿರಬಹುದು, ಅಪ್ಪನ ರಕ್ಷಣೆ ಆಗಿರಬಹುದು, ಗೆಳೆಯನ ಸಾನ್ನಿಧ್ಯ ಆಗಿರಬಹುದು, ದೇಶದ ಮೇಲಿನ ಭಕ್ತಿ, ಪ್ರಕೃತಿಯ ಮೇಲಿನ ಗೌರವ, ಹೀಗೆ ಎಲ್ಲವನ್ನು ಕೂಡ ಒಳಗೊಂಡಿರೋದು ಈ ಒಂದು ವಿಶಾಲವಾದಂಥ ಸಾಗರ ಪ್ರೀತಿ. ಸ್ನೇಹಿತರೆ, ನಾವು ಎಷ್ಟೇ ದೇಶ ಸುತ್ತಿದ್ರೂ ಕೂಡ ನಮ್ಮೂರೇ ನಮಗೆ ಚಂದ ಅಲ್ವಾ? ನಮ್ಮೂರಿನ ಮಣ್ಣಿನ ಆ ಸುಖ, ಗಾಳಿ ತಾಗಿದ್ರೆ ಸಾಕು, ಈ ಯಾವುದೇ ಒಂದು ಕಷ್ಟಗಳಿದ್ರೂ ಕೂಡ ಮಾಯ ಆಗತ್ತೆ. ಹಾಗೆಯೇ ಪ್ರತಿಯೊಂದು ದುಃಖ, ಪರಿಚಿತ ಕೆಲವೊಂದು ಯಾವುದೇ ಇರುವಂತಹ ದುಃಖಗಳು ಕೂಡ ದೂರ ಆಗತ್ತೆ. ಹಾಗೆಯೇ ಹಳೆ ಗೆಳೆಯರು ಕೂಡ ಸಿಗ್ತಾರೆ. ನಮ್ಮ ಊರು ಅಂದ ತಕ್ಷಣ ನಮ್ಮ ಹೃದಯಕ್ಕೆ ಹತ್ತಿರನೇ ಆಗೋಗುತ್ತೆ. ತಾಯಿಯ ಮಮತೆ ಅಂತಲೇ ನಾವು ಹೇಳ್ಬೋದು ನಮ್ಮ ಊರನ್ನು. ಯಾಕೆ ನಮ್ಮೂರು ಅಂತ ಹೇಳ್ತಾ ಇದ್ದೀನಾ? ಹೌದು, ನಮ್ಮೂರಿನ ಪ್ರೀತಿಯು ಕೂಡ ಹೌದಲ್ವಾ? ನಾವು ಬೆಳೆದಂಥ ಊರು, ನಮ್ಮ ಭಾಷೆಯ ಸೊಗಡು, ಆಹಾರದ ಶೈಲಿ ಹಾಗೂ ಜೀವನದ ಲಯವನ್ನು ನಿರ್ಧರಿಸುತ್ತೆ. ಹಾಗೆಯೇ ನಮ್ಮ ಊರು ಎಷ್ಟೊಂದು ಜನಗಳಿಗೆ, ಅಂದರೆ ಹೊರಗಡೆಯಿಂದ ಬಂದಿರುವಂತಹ ಬೇರೆ ಬೇರೆ ವ್ಯಕ್ತಿಗಳು, ಅಂದರೆ ಬೇರೆ ಬೇರೆ ಜನರ ಗುಂಪುಗಳಿಗೂ ಕೂಡ ಒಂದು ತಾಣವಾಗಿದೆ. ಅದೇನೇ ಯಾವುದು? ನಮ್ಮೂರು, ನಮ್ಮ ಬೆಂಗಳೂರು. ಸರಿ, ನಮ್ಮ ಬೆಂಗಳೂರಿನ ಪ್ರೀತಿಯ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಒಂದು ಗೀತೆಯನ್ನು ಕೇಳ್ಬರೋಣ. ನಮ್ಮ ಬೆಂಗಳೂರು ಚಿತ್ರದ ಗೀತೆ, ನಮ್ಮ ಬೆಂಗಳೂರು ಎನ್ನುವಂತಹ ಹಾಡು ಇದು, ಯೆಲ್ಲೋ ಬೋರ್ಡ್ ಎನ್ನುವಂತಹ ಚಿತ್ರ. ರಘು ದೀಕ್ಷಿತ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕೇಳಿ. ಚೇತನ್ ಕುಮಾರ್ ಅವರು ಸಾಹಿತ್ಯವನ್ನು ಬರೆದಿದ್ದಾರೆ, ಅದ್ವಿಕ್ ಅವರು ಸಂಗೀತ ನೀಡಿದ್ದಾರೆ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋ

ಕೇಳ್ತಾ ಇದ್ದೀರಾ ಸಿರಿಗಂಧ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಸಮಯ ಆಗಿದೆ 8:13:20. ಪ್ರೀತಿಯ ಬಗ್ಗೆ ಮಾತನಾಡ್ತಾ ಇದ್ವಿ. ಇನ್ನು ದೈವಿಕ ಪ್ರೀತಿ ಅಂದ್ರೆ ದೇವರಿಗೂ ಭಕ್ತನಿಗೂ ಇರುವಂತಹ ಸಂಬಂಧ ಅಹಂಕಾರವನ್ನ ಮರೆತು ಸಂಪೂರ್ಣ ನಂಬಿಕೆಯಿಂದ ಕೈ ಮುಗಿಯುವುದು, ಅಂದರೆ ಇಲ್ಲಿ ಪೂರ್ಣ ಶರಣಾಗತಿಯನ್ನ ಹೊಂದುವಂಥದ್ದು. ಲೌಕಿಕ ಜಗತ್ತಿನ ಸಂಬಂಧಗಳು ಕೈಕೊಟ್ಟಾಗಲೂ ಕೂಡ ದೇವರ ಮೇಲಿನ ಭಕ್ತಿ ಮನುಷ್ಯನಿಗೆ ಬದುಕುವಂತಹ ಒಂದು ಆಶಾ ಕಿರಣವನ್ನೇ ನೀಡುತ್ತೆ. ನಿಜವಾದ ದೈವಿಕ ಪ್ರೀತಿ ಅಂದರೆ ಕೇವಲ ಪೂಜೆ ಮಾಡೋದಲ್ಲ, ಪ್ರತಿಯೊಂದು ಜೀವಿಯನ್ನು ಕೂಡ ಪ್ರೀತಿಸೋದು ಹಾಗೂ ಗೌರವಿಸೋದು. ನಮ್ಮ ರೂಪ, ಸಂಪತ್ತು ಅಥವಾ ಅಧಿಕಾರವನ್ನು ನೋಡದೆ ನಮ್ಮನ್ನು ಸ್ವೀಕರಿಸುವಂತಹ ಪರಮ ಪವಿತ್ರ ಪ್ರೀತಿ ಇದು. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ, ಸತಿ ಸಕ್ಕುಬಾಯಿ ಚಿತ್ರದ ಗೀತೆ. ಎಸ್ ಜಾನಕಿ ಅವರು ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತ.

ಸಿರಿಗಂಧ ಕಾರ್ಯಕ್ರಮದಲ್ಲಿ ನಾವು ಮುಂದೆ ಸಾಗ್ತಾ ಮಾತನಾಡೋಣ ನಮ್ಮ ನಿಸರ್ಗದ ಬಗ್ಗೆ, ಅಂದರೆ ಪ್ರಕೃತಿ. ಪ್ರಕೃತಿ ನಮಗೆ ಕೇವಲ ಗಾಳಿ ನೀರು ಆಹಾರ ನೀಡೋದಿಲ್ಲ, ಅದು ನಮ್ಮ ಅಸ್ತಿತ್ವಕ್ಕೆ ಕಾರಣ ಅಂತ ಹೇಳ್ಬೋದು. ನಿಸರ್ಗವನ್ನು ಪ್ರೀತಿಸೋದು ಅಂದರೆ ನಮ್ಮ ಸ್ವಂತ ಜೀವವನ್ನು ಮತ್ತು ಮುಂದಿನ ಪೀಳಿಗೆಯನ್ನು ಪ್ರೀತಿಸಿದಂತೆ ಅಂತಲೇ ನಾವು ಹೇಳ್ಬೋದು. ಒಂದು ಸಣ್ಣ ಗಿಡದಿಂದ ಹಿಡಿದು ಬೃಹತ್ ಮರದವರೆಗೆ ನಿಸರ್ಗ ಯಾವುದೇ ತಾರತಮ್ಯವಿಲ್ಲದೆ ಎಲ್ಲರಿಗೂ ಕೂಡ ನೆರಳು ಮತ್ತು ಹಣ್ಣನ್ನು ಕೊಡುತ್ತೆ. ಈ ಒಂದು ನಿಸ್ವಾರ್ಥ ಗುಣವೇ ನಿಸರ್ಗ ಪ್ರೀತಿಯ ನಿಜವಾದ ಪಾಠ ಅಂತ ನಾವು ಹೇಳ್ಬೋದು. ಬೆಳಗಿನ ಸೂರ್ಯನ ಕಿರಣ, ಸಂಜೆಯ ತಂಪಾದ ಗಾಳಿ, ಮುಂಗಾರಿನ ಮಳೆ, ಇವುಗಳನ್ನು ಅನುಭವಿಸ್ತಾ ಪ್ರಕೃತಿಗೆ ಧನ್ಯವಾದವನ್ನು ಹೇಳೋದೇ ನಿಜವಾದಂತಹ ಪರಿಸರ ಪ್ರೇಮ. ಹಾಗೆಯೇ ನಿಸರ್ಗವನ್ನು ಕೇವಲ ನೋಡಿ ಆನಂದಿಸೋದಷ್ಟೇ ಅಲ್ಲ, ಪ್ಲಾಸ್ಟಿಕ್ ಬಳಸದಿರೋದು, ಗಿಡಗಳನ್ನು ನೆಡೋದು, ನೀರನ್ನು ಉಳಿಸೋದು ಮತ್ತು ಪ್ರಾಣಿ ಪಕ್ಷಿಗಳನ್ನು ರಕ್ಷಿಸೋದು ಕೂಡ ನಿಸರ್ಗ ಪ್ರೀತಿಯ ಅತ್ಯುನ್ನತ ರೂಪವಾಗಿದೆ ಅಂತಲೇ ಹೇಳ್ಬೋದು. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ನಾಗಮಂಡಲ ಚಿತ್ರದಿಂದ ಆರಿಸಲಾದಂಥ ಗೀತೆ, ಸಂಗೀತ ಕಟ್ಟಿಯವರು ಹಾಡಿದ್ದಾರೆ. ಗೋಪಾಲ್ ಯಾಜ್ಞಿಕ್ ಅವರ ಸಾಹಿತ್ಯಕ್ಕೆ ಸಿ ಅಶ್ವಥ್ ಅವರ ಸಂಗೀತ.

ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಸಿರಿಗಂಧ ಕಾರ್ಯಕ್ರಮವನ್ನು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಪ್ರೀತಿಯ ಬಗ್ಗೆ ಮಾತನಾಡ್ತಾ ಇದ್ದೇವೆ. ನಿಸ್ವಾರ್ಥದ ಒಂದು ಶಿಖರ ಅಂತಂದರೆ ಮಾತೃ ಪ್ರೀತಿ. ಹೌದು, ಅಮ್ಮನ ಪ್ರೀತಿ ಯಾವುದೇ ಪ್ರತಿಫಲಾಪೇಕ್ಷೆ ಇರೋದಿಲ್ಲ. ಅವಳು ಕೊಡುವುದನ್ನು ಮಾತ್ರ ಬಲ್ಲಳು, ಕೇಳೋದನ್ನಲ್ಲ. ಮಗುವಿಗೆ ಭಾಷೆ, ಸಂಸ್ಕಾರ ಹಾಗೂ ಜಗತ್ತನ್ನು ನೋಡುವಂತಹ ದೃಷ್ಟಿ ಕೊಡುವಂತಹ ಮೊದಲ ವಿಶ್ವವಿದ್ಯಾಲಯವೇ ಅಮ್ಮ. ಜಗತ್ತೇ ಎದುರು ನಿಂತರೂ ಕೂಡ ಅಮ್ಮನ ಮಡಿಲು ಸದಾ ಸುರಕ್ಷಿತ ಹಾಗೂ ಪ್ರೀತಿಯ ಆಶ್ರಯ ತಾಣವಾಗಿರುತ್ತೆ. ಹಸಿವು, ನಿದ್ದೆ, ಆಸೆ, ಹೀಗೆ ಮಕ್ಕಳ ಖುಷಿಗಾಗಿ ಅಮ್ಮ ಸುಲಭವಾಗಿ ಬದುಗಿಡುವಂತಹ ಮನಸ್ಸನ್ನು ಉಳ್ಳವಳಾಗಿದ್ದಾಳೆ. ಹಾಗೆಯೇ ಅಪ್ಪ ಪ್ರೀತಿಯನ್ನು ಮಾತಿನಲ್ಲಿ ತೋರಿಸಲ್ಲ, ಕಷ್ಟಗಳನ್ನೆಲ್ಲ ತಾನು ನುಂಗಿ ಜವಾಬ್ದಾರಿಯ ಮೂಲಕ ಪ್ರಕಟಿಸ್ತಾನೆ. ಹೌದು, ಅಪ್ಪನ ಪ್ರೀತಿ ಕೂಡ ಅಷ್ಟೇ ಮುಖ್ಯ, ಅಷ್ಟೇ ನಮಗೊಂದು ಸಾಂತ್ವನದ ಪ್ರೀತಿ ಕೂಡ ಇರುತ್ತೆ. ಕುಟುಂಬದ ಆರ್ಥಿಕ ಮತ್ತು ಸಾಮಾಜಿಕ ಭದ್ರತೆಗಾಗಿ ದಿನವಿಡೀ ದುಡಿಯುವಂತಹ, ಮನೆಯನ್ನು ಕಾಯುವಂತಹ ಶಕ್ತಿ ಅವನದ್ದು. ಕೇವಲ ಮುದ್ದು ಮಾಡದೆ ಮಗು ಭವಿಷ್ಯದಲ್ಲಿ ಸ್ವಾವಲಂಬಿಯಾಗಿ ಬದುಕಲು ಬೇಕಾದಂತಹ ಶಿಸ್ತು ಹಾಗೂ ಧೈರ್ಯವನ್ನು ಕಲಿಸ್ತಾನೆ ಅಪ್ಪ. ಕಣ್ಣೀರು ಹಾಕದಂತೆ ನಮ್ಮನ್ನು ಬೆಳೆಸಿ ನಮ್ಮ ಗೆಲುವನ್ನು ದೂರ ನಿಂತ ನೋಡಿ ಹೆಮ್ಮೆ ಪಡುವಂತಹ ಜೀವ ಆ ಅಪ್ಪ. ನಮ್ಮ ಸಿರಿಗಂಧ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ, ಕಳ್ಳ ಕುಳ್ಳ ಚಿತ್ರದ ಗೀತೆ. PB ಶ್ರೀನಿವಾಸ್ ಹಾಗೂ ಕೃಷ್ಣಮೂರ್ತಿ ಅವರು ಹಾಡಿದ್ದಾರೆ. TU ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ.

ಚೌಕ ಚಿತ್ರದ ಗೀತೆಯನ್ನ ಕೇಳಿದ್ರಿ ಅನುರಾಧ ಭಟ್ ಅವರ ಧ್ವನಿಯಲ್ಲಿ. ಪಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನವಿತ್ತು. ನಾವು ಆರಿಸಿಕೊಂಡಂತಹ ಕುಟುಂಬ, ಮುಖವಾಡವಿಲ್ಲದ ಜಗತ್ತು, ಸಂಕಟದ ಸಾರಥಿ, ಖುಷಿಯ ಕಾರಂಜಿ, ಯಾವ ಪ್ರೀತಿಯ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನೀವು ಊಹೆ ಮಾಡಿರಬಹುದು. ಆಗಲೇ ಹೌದು, ನಮ್ಮ ಸ್ನೇಹಿತರ ಪ್ರೀತಿ. ರಕ್ತ ಸಂಬಂಧ ಇಲ್ಲದೆ ಹೋದರೂ ಕೂಡ ಮನಸ್ಸಿನ ಭಾವನೆಗಳು ಒಂದಾಗಿ ಹುಟ್ಟುವಂತಹ ಪವಿತ್ರ ಬಂಧವೇ ಸ್ನೇಹ. ತಪ್ಪು ಒಪ್ಪುಗಳ ಸರಿಪಡಿಸ್ತಾ ನಮ್ಮೆಲ್ಲ ಹುಚ್ಚುತನಗಳನ್ನು ಒಪ್ಪಿಕೊಂಡು ನಮ್ಮನ್ನು ನಾವಾಗಿರೋದಕ್ಕೆ ಬಿಡೋದು ಗೆಳೆಯರು ಮಾತ್ರ. ಅರ್ಧರಾತ್ರಿಯಲ್ಲಿ ಕಷ್ಟ ಅಂದರೂ ಕೂಡ ಯಾವುದೇ ಪ್ರಶ್ನೆಯನ್ನು ಕೇಳದೆ ಓಡಿ ಬರುವಂತಹ ಏಕೈಕ ಜೀವ ಅಂದರೆ ಅದು ನಮ್ಮ ಸ್ನೇಹಿತರೆ. ಸಾಮಾನ್ಯ ದಿನವನ್ನು ನೆನಪಿನಲ್ಲಿ ಉಳಿಯುವಂತಹ ಅದ್ಭುತ ಮತ್ತು ಹಾಸ್ಯಭರಿತ ಕ್ಷಣವನ್ನಾಗಿ ಬದಲಾಯಿಸುವಂತಹ ಶಕ್ತಿ ಈ ಸ್ನೇಹಕ್ಕಿದೆ. ಮುಂದಿನ ಗೀತೆ ಜಾಲಿ ಡೇಸ್ ಚಿತ್ರದ ಗೀತೆ. ಕಾರ್ತಿಕ್ ಅವರು ಹಾಡಿದ್ದಾರೆ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಮಿಕಿ ಜೆ ಮೇಯರ್ ಅವರ ಸಂಗೀತ.

ಮತ್ತೊಂದು ಪ್ರೀತಿಯ ಬಗ್ಗೆ ಇಂದು ನಾವು ಮಾತನಾಡಲೇಬೇಕು. ಯಾವುದಪ್ಪ ಅಂತಂದ್ರೆ ದೇಶಪ್ರೇಮ. ದೇಶಪ್ರೇಮ ಅಂದರೆ ಕೇವಲ ನಾವು ಧ್ವಜವನ್ನು ಹಾರಿಸೋದು, ದೇಶದ ವೈವಿಧ್ಯತೆ ಹಾಗೂ ಒಂದೇ ಒಂದು ದಿನ ನಾವು ಸೆಲೆಬ್ರೇಟ್ ಮಾಡೋದು ಅಂತ ಅಲ್ಲ, ದೇಶದ ವೈವಿಧ್ಯತೆ ಹಾಗೂ ಸಂಸ್ಕೃತಿಯನ್ನು ಗೌರವಿಸೋದು. ಇದು ಒಂದು ಗಡಿಮೀರಿದ ಗೌರವ ಅಂತಲೇ ಹೇಳ್ಬೋದು. ಪ್ರಾಮಾಣಿಕವಾಗಿ ತೆರಿಗೆ ಕಟ್ಟೋದು, ಕಾನೂನು ಪಾಲಿಸೋದು ಮತ್ತು ಪರಿಸರವನ್ನು ಸ್ವಚ್ಛವಾಗಿಡಿಸೋದು ಕೂಡ ಒಂದು ದೇಶಪ್ರೇಮವೇ ಅಂತಲೇ ಹೇಳ್ಬೋದು. ಇದರಲ್ಲಿ ನಾಗರಿಕ ಜವಾಬ್ದಾರಿ ಅಡಗಿರುತ್ತೆ. ಗಡಿ ಕಾಯುವ ಸೈನಿಕರಿಂದ ಹಿಡಿದು ದೇಶದ ಅಭಿವೃದ್ಧಿಗೆ ಶ್ರಮಿಸುವಂತಹ ರೈತ ಹಾಗೂ ಪ್ರತಿಯೊಬ್ಬ ಶ್ರಮಿಕನೂ ಕೂಡ ದೇಶಪ್ರೇಮದ ಪ್ರತೀಕ. ನಮ್ಮ ತಾಯ್ನುಡಿ, ಇತಿಹಾಸ ಮತ್ತು ಸ್ಮಾರಕಗಳನ್ನು ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸುವುದು ಕೂಡ ಒಂದು ದೇಶಪ್ರೇಮ ಅಂತಲೇ ಹೇಳಬಹುದು. ದೇಶ ಪ್ರೇಮ ಅಂದ ಕೂಡಲೇ ಮಣ್ಣಿನ ಕಣಕಣದಲ್ಲೂ ಇದೆ ವೀರರ ರಕ್ತದ ಇತಿಹಾಸ. ತಾಯ್ನಾಡಿನ ಸೇವೆಗೆ ಮುಡಿಪಾಗಿರಲಿ ನಮ್ಮ ಪ್ರತಿ ಉಸಿರಾಟದ ಪ್ರವಾಸ ಅಂತ ಹೇಳ್ತಾ, ಈ ದೇಶದ ಗೌರವ ಕಾಪಾಡೋದಕ್ಕೆ ಸದಾ ಸಿದ್ಧವಾಗಿದ್ದೇವೆ ನಾವು ಕೂಡ ವೀರರೇ ಅಂತ ಹೇಳ್ತಾ, ಭಾಷೆ ಬೇರೆಯಾದರೂ ಕೂಡ ಭಾವನೆ ಒಂದೇ, ನಾವೆಲ್ಲರೂ ಭಾರತೀಯರು ಅಂತ ಹೇಳ್ತಾ, ಇಂದಿನ ನಮ್ಮ ಸಿರಿಗಂಧ ಕಾರ್ಯಕ್ರಮದಲ್ಲಿ ಪ್ರೀತಿಯ ನಾನಾ ಮುಖಗಳ ಬಗ್ಗೆ ಮಾತನಾಡಿದ್ವಿ. ಪ್ರೀತಿ ಅಂದರೆ ಕೇವಲ ಇಬ್ಬರು ವ್ಯಕ್ತಿಗಳ ನಡುವೆ ಇರುವಂತಹ ಆಕರ್ಷಣೆ ಅಲ್ಲ, ಅದು ನಿಸ್ವಾರ್ಥದ ಪ್ರೀತಿ ಹಾಗೇನೆ ಗೌರವ ಅಂತ ಕೂಡ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಮಾತನಾಡಿದ್ವಿ. ಇಂದು ನಮ್ಮ ಸಿರಿಗಂಧ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಒಂದು ಸುಂದರವಾದಂತಹ ಗೀತೆಯೊಂದಿಗೆ. ಮೈಸೂರು ಮಲ್ಲಿಗೆ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ. ಕೆ ಎಸ್ ನರಸಿಂಹಸ್ವಾಮಿ ವಿರಚಿತ ಗೀತೆಗೆ ಸಿ ಅಶ್ವಥ್ ಅವರ ಸಂಗೀತ.

ಕೇಳ್ತಾ ಇದ್ದೀರಾ ರೋಹಿಣಿ ಪ್ರಭುನಂದನ್ ಅವರು ಹಾಡಿರುವ ಭಾವಗೀತೆಗಳನ್ನ. ಕಡೆಯದಾಗಿ ಕೇಳಿ ಕುವೆಂಪು ವಿರಚಿತ ಒಂದು ಭಾವಗೀತೆ, ಬೃಂದಾವನಕ್ಕೆ ಹೋಗುವ ಬಾರೇ.

ಇದುವರೆಗೆ ರೋಹಿಣಿ ಪ್ರಭುನಂದನ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ, ಸಮಯ ಆಗಲಿದೆ 9:30. ಇನ್ನು ಮುಂದೆ ರಾಷ್ಟ್ರೀಯ ರೂಪಕ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 11 ಗಂಟೆ. ಶ್ರೋತೃಗಳೇ, ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಮುಂಜಾನೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಉಮೇಶ್ ಹೊಸಳ್ಳಿ ಅವರಿಂದ ಹಾಸನ ಕೇಂದ್ರದ ಕೊಡುಗೆ, 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ, 6:50 ರೈತರಿಗೆ ಸಲಹೆ, 7:15 ಅಮೂಲ್ಯ ಕೆಎಸ್ ಅವರು ಹಾಡಿರುವ ಭಾವಗೀತೆಗಳು, 7:45 ಚಿತ್ರಗೀತೆಗಳು, 8:30 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ವಾಣಿಜ್ಯ ಬೆಳೆಗಳಾಗಿ ಔಷಧೀಯ ಸಸ್ಯಗಳನ್ನು ಬೆಳೆಸುವ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್, ಸಹ ಪ್ರಾಧ್ಯಾಪಕರು ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ, 8:35 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್, 9:05 ಗೀತ ಪಲ್ಲವ, 9:30 ಗಾನಗಂಗೆ, 10:30 ಸುನ್ಹೇರೇಪಲ್, 11:00 ಸವಿನೆನಪು, 12:05 ವನಿತಾ ವಿಹಾರ, ಡಾಕ್ಟರ್ ಸಹಜಾ ಕಿತ್ತೂರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್, ವಿಷಯ ಋತುಬಂಧ, ಆನಂತರ ಭಾವಗೀತೆಯನ್ನ ಕೇಳುವಿರಿ. ಈ ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಮೈಸೂರಿನ ಯೋಗ ಪರಂಪರೆಗೆ ಮೈಸೂರು ರಾಜವಂಶಸ್ಥರ ಕೊಡುಗೆ ಹಾಗೂ ಸ್ವಾಸ್ಥ್ಯ ಮೈಸೂರು, ಈ ಕುರಿತು ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಎನ್ ಕೇಶವಮೂರ್ತಿ. ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಮಾಹಿತಿ ಡಾಕ್ಟರ್ ಎಸ್ ಎ ಗಡ್ಡನ್ಕೆರೆ ಅವರಿಂದ. ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ಮಂಜುನಾಥ್, 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:30 ಜಿಲ್ಲಾ ವಾರ್ತಾ ಪತ್ರ, 6:51 ಕೃಷಿ ರಂಗ, ಬೆಳೆ ಸಮೀಕ್ಷೆ ಕುರಿತು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆಯ ಅಪರ ಕೃಷಿ ನಿರ್ದೇಶಕರಾದ ಶ್ರೀ ಸಿಬಿ ಬಾಲರೆಡ್ಡಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಆನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಹಾಗೂ ಸಂಗಡಿಗರಿಂದ ತತ್ವಪದ, 7:45 ಸಿರಿಗಂಧ, 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ, 8:30 ಸಿರಿಗಂಧ ಕಾರ್ಯಕ್ರಮ ಮುಂದುವರಿಯುವುದು, 9:15 ಅನುಷಾ ಜಿಬಿ ಅವರು ಹಾಡಿರುವ ಭಜನೆಗಳು, 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ವಾದ್ಯ ಸಂಗೀತ ಕಾರ್ಯಕ್ರಮ, ಬಾನ್ಸುರಿ ವಾದನ ವಿಶ್ವನಾಥ್ ಆರ್ ಕಾಲ್ಬಾಗ್ ಅವರಿಂದ, ತಬಲಾ ಸಾಥ್ ಎಸ್ ವಿ ಪ್ರಶಾಂತ್. 10:00 ಸಂಸತ್ತಿನಲ್ಲಿ ನಡೆದ ಪ್ರಶ್ನೋತ್ತರ ಅವಧಿಯ ಅವಲೋಕನ ಕಾರ್ಯಕ್ರಮ ಧ್ವನಿ ಮುದ್ರಣ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುವಿರಿ. 10:30 ಗೀತ ಚಂದ್ರಿಕೆ, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಇವಿಷ್ಟು ಕಾರ್ಯಕ್ರಮಗಳು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿವೆ.

0: ಹೆಚ್ಚರಿಸ್ತಾ ಹೋದ್ರ ಸರಿಗ ಮಗಳ ರೈಲು ಹಂಗ ಓಡ್ತಾನ ಇರ್ತದ. ಇನ್ನ
1: ಮರೆತೇನೆಂದರೆ ಮರೆಯಲಿ ಹೆಂಗ.
2: ಲತಾ ದೀದಿ ಮೊದಲೇ ದಿವಸ ಸಾಲಿಗೆ ಹೋದಾಗ ಬಗಲಾಗ ತಂಗಿ ಆಶಾನ ಕರ್ಕೊಂಡು ಹೋದ್ರಂತ. ಅದನ್ನ ನೋಡಿ ಮಾಸ್ತರ್ಗೆ ಬಹಳ ಸಿಟ್ಟು ಬಂತು. ನೋಡ್ರಿ, ನಾಳಿಂದ ಆಶಾನ ಕರ್ಕೊಂಡು ಬರಬಾರ್ದು ಅಂತ ಕಟ್ಟಪ್ಪನೆ ಹಾಕಿದ್ರು ಮಾಸ್ತರು. ಆಶಾ ಇಲ್ಲದ ಸಾಲಿ ಬೇಡ ಬೇಡ ಅಂತ ಸಾಲಿಗೆ ಹೋಗುದ ಬಿಟ್ರು ಲತಾಜಿ. ಆದ್ರೆ ಏನಂತ ಕೇಳಿದ್ರೆ, ನ್ಯೂಯಾರ್ಕ್ ಯೂನಿವರ್ಸಿಟಿ ಸೇರಿದಂಗ ಆರು ವಿಶ್ವವಿದ್ಯಾಲಯಗಳ ಗೌರವ ಡಾಕ್ಟರೇಟ್ಗೆ ಭಾಷಣರಾದ್ರು ಲತಾ ಮಂಗೇಶ್ಕರ್.
0: ಹಾ ಶ್ರೋತೃಗಳೇ, ಮೊದಮೊದ್ಲು ನೂರ್ ಜಹ ತರ ಹಾಡ್ತಾರೇನೋ ಅನ್ಸಿದ್ರು, ಲಘೂನೇ ತಮ್ಮದೇ ಆದ ಶೈಲಿಯನ್ನ ರೂಢಿಸಿಕೊಂಡ್ರು ಲತಾಜಿ.

0: ಚಲ್ತೆ ಚಲ್ತೆ ತಮ್ಮೆಲ್ಲರಿಗೆ ತಿಳಿಸ್ತೀನಿ, ಈ ಲತಾ ಸರಿಗಮದ ಪಯಣದೊಳಗ ಮತ್ತಷ್ಟು ನಿಧಿಗಳನ್ನ ಹುಡೋಣ ಮುಂದಿನ ವಾರ ಅಂತ. ನಮಸ್ಕಾರ.
1: ಕೋಗಿಲೆಯ ಕೊರಳದ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪರಿಕಲ್ಪನೆ ಸಿಯು ಬೆಳ್ಳಕ್ಕಿ,
0: ಧ್ವನಿ ಚನ್ನಬಸವರಾಜ್ ಕುಂಬಾರ್,
1: ನೆರವು ಜ್ಯೋತ್ಸ್ನಾ ಕುಲಕರ್ಣಿ, ಕಾರ್ಯಕ್ರಮದ ಪ್ರಸ್ತುತಿ ಮಾಯಾ ರಾಮನ್.
0: ಮತ್ತೆ ಮುಂದಿನ ವಾರ ಇದೇ ವೇಳೆಗೆ
1: ಕೋಗಿಲೆಯ ಕೊರಳಿಂದ.
0: ಕೋಗಿಲೆಯ ಕೊರಳಿಂದ ಕಾರ್ಯಕ್ರಮ ಸರಣ ನಾಲ್ಕನೇ ಸಂಚಿಕೆ ಕೇಳುತ್ತಿದ್ದೀರಿ. ಈಗ ವಿವಿಧ ಕಲಾವಿದರಿಂದ ಭಾವಗೀತೆ ಕೇಳೋಣ. ವಾಣಿಶ್ರೀ ಕುಲಕರ್ಣಿ ಅವರು ಹಾಡಿರುವ ನರಸಿಂಹ ಪರಾಂಜಪೆ ಅವರ ರಚನೆ.

ವಾಣಿಶ್ರೀ ಕುಲಕರ್ಣಿ ಅವರು ಹಾಡಿದ ಭಾವಗೀತೆ ಕೇಳಿದಿರಿ. ಇನ್ನು ಡಿ ಕುಮಾರ್ ದಾಸ್ ಅವರು ಹಾಡಿರುವ ವೇದವ್ಯಾಸ ಜೋಶಿ ಅವರ ರಚನೆ.

ಡಿ ಕುಮಾರ್ ದಾಸ್ ಅವರಿಂದ ಭಾವಗೀತೆ ಕೇಳುತ್ತಿದ್ದೀರಿ. ಇನ್ನು ವಿದುಷಿ ರೇಣುಕಾ ಕೋಡ್ ಅವರು ಹಾಡಿರುವ ಡಾ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಹಾಗೂ ಭಕ್ತಿಗೀತೆಗಳನ್ನು ಕೇಳಿದ್ರಿ. ನೆರವು ವೀಣಾ ಎಸ್ ಕುಲಕರ್ಣಿ, ಪ್ರಸ್ತುತಿ ಸೋಮಶೇಖರ್ ಎಸ್ ರುಳಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

ಪ್ರೀತಿಯ ಸ್ನೇಹಿತರೆ, ನಿಮಗೆಲ್ಲ ಬಾಲನಂದನಾ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ದಿನದ ಕಾರ್ಯಕ್ರಮವನ್ನು ಹಾಸನದ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ವಾಣಿ ವಿಲಾಸದ ಮಕ್ಕಳು ನಡೆಸಿಕೊಡ್ತಾ ಇದ್ದೀವಿ. ಈ ಇಡೀ ಕಾರ್ಯಕ್ರಮವನ್ನ ನಾವು ನಮ್ಮ ಅಮ್ಮಂದರಿಗೆ ಸಮರ್ಪಿಸ್ತಾ ಇದ್ದೀವಿ. ಅಮ್ಮ, ಅದೆಷ್ಟೊಂದು ಶಕ್ತಿ ಇದೆ ಅಲ್ವಾ ಈ ಪದಕ್ಕೆ. ಇದೊಂದು ಪದ ಅಷ್ಟೇ ಅಲ್ಲ ಸ್ನೇಹಿತರೆ, ಇದೊಂದು ಮಾತಿಗೆ ಸಿಗದ ಬಂಧನ. ಪುಟ್ಟ ಕಣ್ಣ ಭೂಮಿಗೆ ಬಂದಾಗ ಅದರ ಬಾಯಿಂದ ಬರುವ ಮೊದಲ ಮಾತು ಅಮ್ಮ ಅಂತ. ಅದಕ್ಕೆ ನಮ್ಮ ವೇದ ಉಪನಿಷತ್ತುಗಳು ಅಮ್ಮನಿಗೆ ಮೊದಲ ಸ್ಥಾನ ಕೊಟ್ಟಿರೋದು. ಮಾತೃದೇವೋಭವ ಅಂದ ನಂತರವೇ ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅನ್ನೋದು. ನಾವ್ ಯಾರಾದ್ರೂ ಬಿದ್ಬಿಟ್ರೆ ನಮಗ್ ಗೊತ್ತಿಲ್ಲದ ಹಾಗೆ ನಮ್ ಬಾಯಿಂದ ಅಮ್ಮ ಅಂದ್ಬಿಡ್ತೀವಿ. ಅಷ್ಟೊಂದು ಮನಸ್ಸಿನ ಆಳದಲ್ಲಾಳೆ ಅಮ್ಮ. ನಮ್ಮನ್ನ 9 ತಿಂಗಳು ಅವಳ ಹೊಟ್ಟೆಯಲ್ಲಿ ಇಟ್ಕೊಂಡು ಅದೆಷ್ಟೋ ಹಿಂಸೆ, ಸಂಕಟ, ನೋವುಗಳನ್ನ ಅನುಭವಿಸಿ ನಮ್ಮ ಒಳ್ಳೆಯದಕ್ಕೋಸ್ಕರ ಅದನ್ನೆಲ್ಲ ಸಸಿ ನಮ್ಮನ್ನ ಭೂಮಿಗೆ ತರ್ತಾಳೆ. ತನ್ನ ಎದೆ ಹಾಲುಣಿಸ್ತಾಳೆ. ತಾನು ಹಸಿದಿದ್ರೂ ಮಕ್ಕಳಿಗೆ ಹೊಟ್ಟೆ ತುಂಬಾ ಊಟ ಕೊಡ್ತಾಳೆ. ಹಿರಿಯರು ಹೇಳ್ತಾರೆ, ದೇವ್ರು ಎಲ್ಲಾ ಕಡೆ ಇರಕ್ಕಾಗಲ್ಲ ಅಂತಾನೆ ತಾಯಿನ ಸೃಷ್ಟಿಸಿದಾನೆ ಅಂತ. ಅಂತೆಯೇ ಕುಪುತ್ರೋ ಜಾಯತೆ ಕ್ವಚಿದಪ್ಪಿ ಕುಮಾತಾನ ಭವತಿ ಎನ್ನುತ್ತಾರೆ ಆದಿಶಂಕರರು. ಅಂದರೆ ಪ್ರಪಂಚದ ತುಂಬಾ ತಾಯಿಯನ್ನು ಹೊರಗೊಟ್ಟೋ ಮಕ್ಕಳಿರಬಹುದು, ಆದ್ರೆ ಕೆಟ್ಟ ತಾಯಿ ಯಾವತ್ತೂ ಇರಲಾರಳು ಅಂತ. ಅಂದಹಾಗೆ ಇವತ್ತಿನ ಸಂಚಿಕೆಯಲ್ಲಿ ನಾವು ನಮ್ಮ ಹರಿದಾಸರು ಕವಿಗಳು ಅಮ್ಮನನ್ನು ಕುರಿತು ರಚಿಸಿದ ಗೀತೆಗಳನ್ನೇ ಹಾಡ್ತೀವಿ. ಮೊದಲಿಗೆ ನಮ್ಮ ಕವಿ ಡಾಕ್ಟರ್ HS ವೆಂಕಟೇಶ ಮೂರ್ತಿಗಳು ನಮ್ಮನ್ನ ದ್ವಾಪರ ಯುಗಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ತಾಯಿ ಯಶೋಧೆಯನ್ನ ಕುರಿತು ಪುಟ್ಟ ಕೃಷ್ಣ ನಾನು ಬೆಣ್ಣೆ ಕದ್ದಿಲ್ಲ ಎಂದು ಬೇಡುತ್ತಿದ್ದಾನೆ. ಕೇಳೋಣ ಹಾಗಾದ್ರೆ ಈ ಗೀತೆನಾ.

ಕೇಳಿದ್ರಿ ಅಲ್ವಾ ಕೃಷ್ಣನ ಗೀತೆಯನ್ನ? ಹೇಗೆ ಯಶೋಧೆ ಸುಮ್ಮನಾದ್ಲು ನೋಡಿ. ನಾವೆಲ್ಲರೂ ಕನ್ನಡದಲ್ಲಿ ಅಮ್ಮಂಗೆ ಅಮ್ಮ ಅಂತ ಕರಿತೀವಿ, ಹಾಗೆ ಬೇರೆ ಬೇರೆ ಭಾಷೆಯಲ್ಲಿ ಹೇಗೆ ಕರೀತಾರೆ ತಿಳ್ಕೊಳ್ಳೋಣ. ಸಂಸ್ಕೃತದಲ್ಲಿ ಅಂಬಾ ಅಂತ ಕರೀತಾರೆ, ಹಿಂದಿಯಲ್ಲಿ ಮಾ ಮಾಜಿ ಅಂತ ಕರೀತಾರೆ, ಮಲಯಾಳ

ಮಲಯಾಳಂನಲ್ಲಿ ಉಮ್ಮಾ ಅಂತಾರೆ, ಉರ್ದುನಲ್ಲಿ ಅಮ್ಮಿ ಅಂತ ಕರೀತಾರೆ, ಇಂಗ್ಲಿಷ್ನಲ್ಲಿ ಮದರ್ ಮೊಮ್ಮ ಮೋಮ್ ಅಂತ ಕರೆದ್ರೆ, ಮರಾಠಿಯಲ್ಲಿ ಆಯಿ ಅಂತ ಕರೀತಾರೆ, ಪಂಜಾಬಿಯಲ್ಲಿ ಮಾಯಿ ಮಾತಾಜಿ ಅಂತ ಕರೀತಾರೆ, ಆಫ್ರಿಕನ್ಸ್ ಮೇದರ್ ಮಾ ಅಂತ ಕರೀತಾರೆ, ಜಪಾನೀಸಿಸ್ ಹಾಹಾ ಒಕಾಸನ್ ಅಂತ ಕರೀತಾರೆ, ಸ್ಪ್ಯಾನಿಶ್ ಅವರು ಮಾಮಿ ಅಂತ ಕರೀತಾರೆ, ಸ್ವೀಡಿಶ್ ಅವರು ಮಮ್ಮ ಮೋರ್ಸಾ ಅಂತ ಕರೀತಾರೆ, ಟರ್ಕಿಶ್ ಅವರು ಅನ್ನೆಯಾನ ಅಂತ ಕರೀತಾರೆ. ಈಗ ನಮ್ಮ ಕವಿ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ಒಂದು ಶಿಶುಗೀತೆ ಹೇಳೋಣ. ಈ ಗೀತೆಯಲ್ಲಿ ಪುಟ್ಟ ಮಗು ಅಮ್ಮನಿಗೆ ನನ್ನ ತೋಳಿಗೆರೆಕ್ಕೆ ಹಚ್ಚು, ಸೊಂಟಕ್ಕೆ ಬೆಳ್ಳಿ ಪಟ್ಟಿ ಕೊಟ್ಟಿ ಹಕ್ಕಿ ಪುಕ್ಕ ಚುಚ್ಚು, ಆಗ ನಾನು ತೆಂಗಿನ ಮರಕ್ಕೂ ಮೇಲೆ ಹಾರ್ತೀನಿ, ಚಂದ್ರಲೋಕಕ್ಕೆ ಹೋಗ್ತೀನಿ ಅಂತ ತನ್ನ ತೊದಲು ನುಡಿಗಳನ್ನಾಡ್ತಾ ಇದೆ. ಕೇಳೋಣ ಹಾಗಾದ್ರೆ ಈ ಗೀತೆನ.

ಕೇಳಿದ್ರಿ ಅಲ್ವಾ ಪುಟ್ಟ ಮಗುವಿನ ಕನಸನ್ನ? ಅಂತ ಹಾಗೆ ಗೆಳೆಯರೆ, ನಿಮ್ಗೆಲ್ಲ ಗೊತ್ತಿರಬಹುದು ನಮ್ಮ ಶಾಲೆಗಳಲ್ಲಿ ತಾಯಂದಿರ ಸಭೆ ಅಂತ ಪ್ರತಿ ತಿಂಗಳ ಎರಡನೇ ಮಂಗಳವಾರ ಕರೀತಾರೆ. ಮೊದ್ಲೆಲ್ಲ ಇದನ್ನ ಪೋಷಕರ ಸಭೆ ಅಂತಿದ್ರಂತೆ. ಆದ್ರೆ ಈಚೆಗೆ ನಮ್ಮ ಸರ್ಕಾರ ತಾಯಂದಿರ ಮಹತ್ವ ಅರಿತು ಈ ಯೋಜನೆ ಜಾರಿಗೆ ತಂತು. ಯಾಕಂದ್ರೆ ಮನೆಯೇ ಮೊದಲ ಪಾಠಶಾಲೆ, ತಾಯಿ ತಾನೇ ಮೊದಲ ಗುರು ಅಂತಾರೆ. ಮಗುವಿನ ಜೊತೆ ಹೆಚ್ಚು ಹೊತ್ತು ಇರೋಳು ಅವಳ ತಾಯಿನೇ. ಹಾಗಾಗಿ ಮಗು ಹೇಗೆ ಓದ್ತಾ ಇದೆ, ಅದರ ಚಲನಗಳೇನು ಎಂದೆಲ್ಲ ಗೊತ್ತಿರೋದು ತಾಯಿಗೆ ಮಾತ್ರ. ಶಿವಾಜಿಯ ಯಶಸ್ಸಿನ ಹಿಂದಿದ್ದೋಳು ತಾಯಿ ಜೀಜಾಬಾಯಿ ಅಂತ ನಮಗ್ ಗೊತ್ತು. ಹಾಗಾಗಿ ತಾಯಿನೇ ಈ ಸಭೆಗೆ ಕರೆಸಿ ಮಗುವಿನ ಪ್ರಗತಿ ಬಗ್ಗೆ ಚರ್ಚಿಸೋದು. ಆತ್ಮೀಯರೇ, ಬರೀ ಮನುಷ್ಯರಲ್ಲಿ ಮಾತ್ರನೇ ಅಮ್ಮ ಅನ್ನೋ ಅನುರಾಗ ಇದೆ ಅನ್ಕೊಂಡ್ರ? ಇಲ್ಲ, ಪ್ರಾಣಿ ಪಕ್ಷಿಗಳಲ್ಲೂ ಈ ಸಂಬಂಧ ಬಲವಾಗೇ ಇದೆ. ಬೇಕಾದ್ರೆ ಮರಿ ಹಾಕಿರೋ ಬೆಕ್ಕೋ ನಾಯಿನೋ ಗಮನಿಸಿ, ಮರಿಯ ಹತ್ರ ಯಾರಾದ್ರೂ ಬಂದ್ರೆ ದಾಳಿ ನಡೆಸ್ತವೆ. ಇತ್ತೀಚೆಗೆ ಟಿವಿಲ್ ನೋಡ್ದೆ, ಒಂದು ಕೋತಿ ಮರಿ ಕರೆಂಟ್ ಹೊಡೆಸ್ಕೊ ಸತ್ತೋಗಿತ್ತು. ಆದ್ರೆ ತಾಯಿ ಕೋತಿಗೆ ಅದರ ಸಾವನ್ನ ಒಪ್ಪಿಕೊಳ್ಳಕ್ಕಾಗದೆ ಒಣಗಿ ಹೋಗಿದ್ದ ಮರಿಯ ಶವವನ್ನ ಅಪ್ಪಿಕೊಂಡು ಅಳ್ತಾ ಇತ್ತು. ನಿಜಕ್ಕೂ ತಾಯಿಯ ಸ್ಥಾನ ದೊಡ್ಡದು ಸ್ನೇಹಿತರೆ. ಇವಾಗ ನಮ್ಮ ಪುರಂದರದಾಸರು ರಚಿಸಿರುವ ಗೀತೆ, ಇಲ್ಲಿ ತಾಯಿ ಯಶೋಧೆ ತನ್ನ ಕಂದ ಕೃಷ್ಣನನ್ನು ಹುಡುಕುತ್ತಾ ಅಕ್ಕಪಕ್ಕದ ಮನೆಯವರನ್ನು ಕಂಡು ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡಿರೇನೆ ಎಂದು ಕೇಳುತ್ತಿದ್ದಾಳೆ. ಕೇಳೋಣ ಈ ಗೀತೆನ.

ತಾಯಿ ಬಗ್ಗೆ ಇಲ್ಲಿವರೆಗೂ ತುಂಬಾ ಮಾತಾಡಿದ್ವಿ, ಆದ್ರೆ ಪ್ರಪಂಚದ ಹಲವೇ ಅಮ್ಮನನ್ನ ನೆನಪಿಸೋಕೆ ತಾಯಂದಿರ ದಿನ ಅಂತ ಆಚರಿಸ್ತಾರೆ ಗೊತ್ತಾ? ಇದನ್ನ ಪ್ರತಿ ವರ್ಷ ಮೇ ತಿಂಗಳ ಎರಡನೇ ಭಾನುವಾರ ಆಚರಿಸ್ತಾರೆ. ಇದರ ಇತಿಹಾಸ ನೋಡಿದಾಗ ಪ್ರಾಚೀನ ಗ್ರೀಕ್ ನಲ್ಲಿ ಮಾತೆರಿಯಾಗಿ ಹಬ್ಬದ ಆಚರಣೆ ನಡೆಸಿದ್ರೆ ಕ್ರಿಶ್ಚಿಯನ್ನರು ಈಸ್ಟರ್ ತಿಂಗಳಿನ ನಾಲ್ಕನೇ ಭಾನುವಾರ ಮಾತೆ ಮೇರಿಗಾಗಿ ಈ ದಿನವನ್ನ ಆಚರಿಸಿದ್ರು. ರೋಮನ್ನರು ಫ್ರೈಜಿಯನ್ ದೇವತೆಯ ಹಬ್ಬವಾಗಿ ಈ ದಿನವನ್ನ ಆಚರಿಸಿದ್ರು. ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಈ ಆಚರಣೆ ಇದೆ. ಅಮೆರಿಕಾದಲ್ಲಿ ಮಕ್ಕಳು ತಾಯಂದಿಗೆ ಉಡುಗೊರೆಗಳನ್ನು ತುಂಬಿದ ಬುಟ್ಟಿಗಳನ್ನ ನೀಡಿ ಶುಭ ಕೋರುತ್ತಾರೆ. ಸ್ಪೇನ್ ದೇಶದಲ್ಲಿ ಈ ದಿನ ಮಾತೆ ಮೇರಿಯ ಹಬ್ಬವಾಗಿ ಆಚರಿಸುತ್ತಾರೆ. ಅನ್ನಾ ಜಾರ್ವಿಸ್ ಅವರು ತಾಯಂದಿರ ನೆನಪಿಗಾಗಿ ಈ ದಿನವನ್ನ ಆಚರಿಸೋಕೆ ಇಷ್ಟಪಟ್ಟಿದ್ರು, ಆದ್ರೆ ಅನ್ನಾ ಜಾರ್ವಿಸ್ 1905ರಲ್ಲೇ ನಿಧನರಾದ್ರು. ಇವರ ಮಗಳ ಹೆಸರು ಅನ್ನಾ ಅಂತಾನೆ. ಇವರ ಸತತ ಶ್ರಮದಿಂದ 1914ರಲ್ಲಿ ತಾಯಂದಿರ ದಿನ ಆಚರಣೆಗೆ ಬಂತು. ಇನ್ನು ಸ್ವತಃ ತಾವೇ ಜನ್ಮ ಕೊಡ್ದಿದ್ರು ಮದರ್ ಅನಿಸ್ಕೊಂಡವರು ತುಂಬಾ ಜನ. ಅವರಲ್ಲಿ ಮದರ್ ಥೆಸಾ, ಡಫ್ನಾ ಎಡ್ವರ್ಡ್ಸ್ ಜೈಮನ್, ಜರ್ಜಾ ಕ್ಲೈನ್, ರಾಜಾ ವೆಕ್ಸ್ಲರ್, ಮದರ್ ನೇಚರ್, ಎಂಜಲಿನಾ ಜೋಲಿ, ಬರ್ಬರಾ ವಾಲ್ಟರ್ಸ್ ಪ್ರಮುಖರು. ಮಿತ್ರರೇ, ನಮ್ಮ ದೇಶದಲ್ಲಿ ಎಲ್ಲವೂ ಮಾತೃ ಸಮಾನ. ನಮ್ಮ ಭೂಮಿ, ನಮ್ಮ ದೇಶ, ನಮ್ಮ ಭಾಷೆ, ನಮ್ಮ ನದಿಗಳೆಲ್ಲವೂ ಅಮ್ಮನೆ. ಅದಕ್ಕೆ ಭೂಮಿ ತಾಯಿ, ಭಾರತಾಂಬೆ, ಕನ್ನಡಾಂಬೆ, ಕಾವೇರಮ್ಮ ಅನ್ಲಾ ಕರೆಯೋದು. ಈ ಗೀತೆಯಲ್ಲಿ ಕವಿಯು ಭರತ ಭೂಮಿ ನನ್ನ ತಾಯಿ ನನ್ನ ಪೊರೆವ ತೊಟ್ಟಿಲು ಎಂದಿದ್ದಾರೆ. ಕೇಳೋಣ ಹಾಗಾದ್ರೆ ಈ ಗೀತೆನಾ.

0: ಕೇಳಿದ್ರಿ ಅಲ್ವಾ ಸುಂದರವಾದ ಈ ದೇಶಭಕ್ತಿ ಗೀತೆನ. ಇವಾಗ ನನ್ನ ಸ್ನೇಹಿತೆಯರು ಒಂದು ನಾಟಕ ಮಾಡ್ತಾರೆ, ಅದರಲ್ಲಿ ಅತ್ತೆ ಮಗ ಸೊಸೆ ಇರ್ತಾರೆ. ಆ ಸೊಸೆಗೆ ವಯಸ್ಸಾಗಿರೋ ಅತ್ತೆನ ನೋಡ್ಕೊಳ್ಳಕ್ ಇಷ್ಟ ಇರಲ್ಲ. ಆ ಸಂದರ್ಭದಲ್ಲಿ ರೀ ರೀ ಎಷ್ಟ್ ಸಲ ಹೇಳ್ಬೇಕು ನಿಮ್ಗೆ, ನಿಮ್ಮನ್ನ ಎಲ್ಲಿಗಾದ್ರೂ ಕಳಿಸ್ರಿ, ನನ್ ಕೈಲಾಗಲ್ಲ ನಿಮ್ಮಮ್ಮನ್ ಸೇವೆ ಮಾಡಕ್ಕೆ.
1: ಥೂ, ಮನೆಗ್ ಬಂದ್ರೆ ಸಾಕು ಶುರುವಾಗುತ್ತಲ್ಲೇ ನಿನ್ ಪುರಾಣ.
0: ಹೂ ಕಣ್ರಿ, ನನ್ ಮಾತ್ ನಿಮಗ್ ಪುರಾಣ ಅಲ್ವಾ? ರೀ, ಇವತ್ ಒಂದ್ ತೀರ್ಮಾನ ಆಗ್ಬೇಕು. ಒಂದು, ನಿಮ್ ಮನೇಲಿ ನಾನ್ ಇರ್ಬೇಕು ಇಲ್ಲ ನಿಮ್ಮಅಮ್ಮ ಇರ್ಬೇಕು.
1: ಚಿನ್ನಾ, ಯಾಕೆ
0: ಮಾತಾಡ್ಬೇಡಿ, ಮತ್ತೆ ನೀವು ನಿಮ್ಮಅಮ್ಮನೇ ಇರಿ, ಮಲಿ ನಾನೇ ಹೋಗ್ತೀನಿ.
1: ಇರೇ ಚಿನ್ನಾ, ರಿಲ್ಯಾಕ್ಸ್ ಆಗಿರು, ಅಮ್ಮನ್ಗೆ ನಾನೇ ಹೇಳ್ತೀನಿ. ಅಮ್ಮ ಅಮ್ಮ.
2: ಏನಪ್ಪ ಈಗ ಬಂದ್ಯಾ?
1: ಅಮ್ಮ ಬಾರಮ್ಮ, ನಿನ್ನ ವೃದ್ಧಾಶ್ರಮಕ್ ಬಿಡ್ತಿ.
2: ಮಗ, ನಾನು ಹೇಳೋ ಒಂದ್ ಕೆಲಸ ಮಾಡ್ಕೊಡ್ತೀಯ, ನಾನೇ ನಿಮ್ಮನ್ ಬಿಟ್ಟು ಹೋಗ್ತೀನಿ.
1: ಏನಮ್ಮ ಅದು ಹೇಳು.
2: ಮಗ, ಇಲ್ಲೇ ಮಸ್ಲೋಸಳ್ಳಿ ಅಂತ ಇದೆ, ಅಲ್ಲಿ ಶುಕ್ರವಾರ ಸಂತೆ, ಅಲ್ಲೋಗಿ ಎಷ್ಟ್ ಬೇಕಾದ್ರೂ ದುಡ್ಡಿನಿ, ಅಮ್ಮನ್ ಕೊಡ್ತೀರಾ ಅಂತ ಕೇಳಪ್ಪ.
1: ಹ್ಞೂ ಅಮ್ಮ. ಅಮ್ಮನ್ ಕೊಡ್ತೀರಾ? ಎಷ್ಟ್ ಬೇಕಾದ್ರೂ ದುಡ್ಡು ಕೊಡ್ತೀನಿ.
3: ಏನಪ್ಪ ಅಮ್ಮ, ಮಾರೋ ವಸ್ತುನ ದುಡ್ಡು ಕೊಟ್ಟರೆ ಸಿಗೋಕೆ ಎಲ್ಲೋ ನಿಂಗೆ ತಲೆ ಕೆಟ್ಟಿದೆ, ಹೋಗು.
1: ಅಮ್ಮ, ಮೊಸಳೆ ಹೊಸಳ್ಳಿ ಸಂತೆ ಎಲ್ಲಾ ಹುಡುಕ್ದೆ, ಅಲ್ಲೆಲ್ಲ ಎಲ್ಲೋ ತಲೆ ಕೆಟ್ಟಿದೆ, ಹೋಗು ಅಂತ ಬೈದ್ರು.
2: ಏನಪ್ಪ ಹಾಗಾದ್ರೆ, ಒಳೆ ನರಸೀಪುರ ಸಂತೆ ಸೋಮವಾರ ನಡೆಯುತ್ತೆ, ಅದಿನ್ನೂ ಸ್ವಲ್ಪ ದೊಡ್ಡ ಸಂತೆ, ಅಲ್ಲಿ ಸಿಗ್ಬೋದಾ ಕೇಳ್ ನೋಡು.
1: ಎಷ್ಟ್ ಬೇಕಾದ್ರೂ ದುಡ್ಡು ಕೊಡ್ತೀನಿ, ಅಮ್ಮನ್ ಕೊಡ್ತೀರಾ ಇಲ್ಲ ಅನ್ಬೇಡಿ.
0: ಅದೇನ್ ತರಕಾರಿನೋ ದಿನಸಿನೋ ಅಥವಾ ಮತ್ತೇನಾದ್ರೂ, ಅವಳು ಅಮ್ಮ, ನೀನ್ ಎಷ್ಟ್ ದುಡ್ಡು ಕೊಟ್ರು ನಿನಗ್ ಸಿಗಲ್ಲ, ಹುಟ್ಟುಕೊಬಿಡ್ತಾರ, ಸುಮ್ನೆ ಹೋಗಪ್ಪ.
1: ಅಮ್ಮ, ಹೊಳೆ ನರಸೀಪುರ ಸಂತೆ ಎಲ್ಲಾ ಹುಡುಕ್ದೆ, ಅಲ್ಲೂ ಅದೇ ಉತ್ತರ ಅಮ್ಮ, ಎಲ್ರು ಹುಚ್ಚ ಅನ್ಕೋತಾರೆ, ಹೋಗು ಸುಮ್ನೆ ಅಂದ್ರು.
2: ಹಾಗಾದ್ರೆ ಮಗ, ಹಾಸನ ಸಂತೆ ಇನ್ನೊಂದು ಮಂಗಳವಾರ ನಡೆಯುತ್ತೆ, ಅಲ್ಲೊಂದ್ಸಲ ಕೇಳ್ಬಿಡಪ್ಪ.
1: ಆಯ್ತಮ್ಮ. ಎಷ್ಟ್ ಬೇಕಾದ್ರೂ ದುಡ್ಡು ಕೊಡ್ತೀನಿ, ಅಮ್ಮನ್ ಕೊಡ್ತೀರಾ? ನಾನು ಎರಡ್ ಸಂತೆ ಹುಡುಕಿ ಸಾಕಾಗಿದ್ದೀನಿ, ದಯವಿಟ್ಟು ಇಲ್ಲ ಅನ್ಬೇಡಿ, ಕೊಡಿ.
0: ಇಲ್ಲಪ್ಪ, ಅಮ್ಮನ್ ಯಾರಾದ್ರೂ ಮಾರ್ತಾರಾ? ಮಾರೋಕ್ ಸಾಧ್ಯನಾ? ನೀನ್ ಎಲ್ಲಿ ಹೋಗಿ ಕೇಳಿದ್ರು ನಿಂಗೆ ಇದೇ ಥರನೇ ಸಿಗೋದು, ನೀನ್ ಎಷ್ಟೇ ದುಡ್ಡು ಕೊಡು ಏನೇ ಕೊಡು, ತಾಯಿ ಮಾತ್ರ ನಿಂಗ್ ಸಿಗೋಲ್ಲ.
1: ಅಮ್ಮ ನಂಗ್ ಕ್ಷಮ್ಸ್ ಬಿಡಮ್ಮ, ನನ್ ತಪ್ಪಾಯ್ತು, ನಂಗೆ ಇವತ್ ನಿನ್ ಬೆಲೆ ಗೊತ್ತಾಯ್ತಮ್ಮ, ನಾನ್ ನನ್ ಹೆತ್ತಿ ಮಾತ್ ಕೇಳಿ ತಪ್ಪ ಮಾಡಕ್ ಹೊರಟಿದ್ದೆ, ನಾನ್ ಏನಾದ್ರೂ ನಿನ್ ಕಳ್ಕೊಂಡಿದ್ರೆ ನಾನ್ ನಿಜವಾಗ್ಲೂ ಅನಾಥ ಆಗ್ಬಿಡ್ತಿದ್ದೆ ಅಮ್ಮ, ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಮ್ಮ, ನಿನ್ ಕಳ್ಕೊಳ್ಳೋ ತಪ್ಪು ನಾನ್ ಯಾವತ್ತೂ ಮಾಡಲ್ಲ, ನಂಗ್ ಕ್ಷಮ್ಸ್ ಬಿಡಮ್ಮ, ಕ್ಷಮ್ಸ್ ಬಿಡು.
0: ಕೇಳಿದ್ರಿ ಅಲ್ವಾ ಗೆಳೆಯರೇ ಈ ನಾಟಕನ? ನೋಡಿ ಜನಾನೇ ಹೇಗೆ ಮಗಂಗೆ ತನ್ನ ತಾಯಿ ಬೆಲೆ ತಿಳಿಸ್ಕೊಡ್ತಾರೆ, ನಿಮ್ಗೆಲ್ಲ ತಾಯಿ ಬೆಲೆ ಗೊತ್ತಾಯ್ತು ಅಲ್ವಾ? ಈಗ ಬಿ ಆರ್ ಲಕ್ಷ್ಮಣರಾವ್ ಅವರ ಒಂದು ಕವನ ಕೇಳೋಣ. ಇಲ್ಲಿ ಪುಟ್ಟ ಕಂದನ ತೊಳಲಾಟವನ್ನು ವ್ಯಕ್ತಪಡಿಸಲಾಗಿದೆ. ಈ ಮಗು ಭೂಮಿಗೆಂದು ಎಲ್ಲವನ್ನೂ ಕಲಿಯಲು ಹಾತೊರೆಯುತ್ತಿದೆ. ಎಷ್ಟು ದಿನ ನಿನ್ನ ರಕ್ಷೆ ಗೂಡಲ್ಲಿ ಬೆಚ್ಚಗಿರಲಿ, ಬೇಗ ನನ್ನನ್ನು ಹೊರದೂಡು ಎನ್ನುತ್ತಿದೆ. ಕೇಳೋಣ ಈ ಗೀತೆ.

0: ಕೇಳಿದ್ರಿ ಅಲ್ವಾ ಸ್ನೇಹಿತರೆ, ಚೆನ್ನಾಗಿತ್ತು ಅಲ್ವಾ ಈ ಗೀತೆ? ಇನ್ನೊಂದು ವಿಚಾರ ನೀವೆಲ್ಲ ಗಮನಿಸಿರಬಹುದು, ನಮ್ಮ ದೇಶದಲ್ಲಿ ಅಮ್ಮ ಅಂತ ಕರೆಯೋದು ನಮ್ಮಮ್ಮನಿಗೆ ಮಾತ್ರ ಅಲ್ಲ, ದೇವರಿಗೂ ಅಮ್ಮ ಅಂತೀವಿ, ಭಾರತ ಮಾತೆಗೂ ಅಮ್ಮ ಅಂತೀವಿ, ಅಕ್ಕ ಪಕ್ಕದವರಿಗೂ ಅಮ್ಮ ಅಂತೀವಿ, ಪರಿಚಿತರೋ ಅಪರಿಚಿತರೋ ಅವರಿಗೂ ಅಮ್ಮ ಅಂತೀವಿ. ಆಗ ತಾನೇ ಹುಟ್ಟಿದ ಮಗುವನ್ನು ಕೂಡ ಅಮ್ಮ ಅಂತಾನೆ ಮಾತಾಡಿಸ್ತೀವಿ. ಎತ್ರ ನಾದ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತಾರೆ. ಅಂದ್ರೆ ಎಲ್ಲಿ ಹೆಂಗ್ ಗೌರವಕ್ಕೆ ಪಾತ್ರಳಾಗುತ್ತಾಳೋ ಅಲ್ಲಿ ದೇವತೆಗಳು ವಾಸವಿರ್ತಾರೆ ಅಂತ. ಅಂತ ಪವಿತ್ರವಾದ ದೇಶ ನಮ್ದು. ಆ ತಾಯಿಯ ಆದರ್ಶದ ಹಣತೆ ನಮ್ಮೊಳಗೆ ಸದಾ ಉರಿಯುತ್ತಿರೆ. ಒಂದು ಗಾದೆ ಹೇಳ್ತಾರೆ, ಕೇಳಿದಿರಾ? ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ ಅಂತ. ತಾಯಿಯ ಮಾರ್ಗದರ್ಶನದ ಹಣತೆ ನಮ್ಮನ್ನು ಕೆಟ್ಟ ದಾರಿಗೆ ಹೋಗದಂತೆ ಮನಕೆಬ್ಬು ಕವಿಯದಂತೆ ಕಾಯುತ್ತಿದೆ ಎಂದಿದ್ದಾರೆ ಕವಿಯತ್ರಿ ಎಂ ಆರ್ ಕಮಲಾ ಅವರು. ಈ ಗೀತೆನ ನನ್ನ ಗೆಳತಿ ತಸ್ಮಿಯಾ ಹಾಡ್ತಾಳೆ, ಕೇಳೋಣ.
1: ಅಮ್ಮ

ಕೇಳಿದ್ರಿ ಅಲ್ವಾ ಸುಂದರವಾದ ಗೀತೆನ? ತನ್ನ ಜೀವನನ್ನೇ ಸವೆಸಿ, ತನ್ನ ಎದೆ ಹಾಲುಣಿಸಿ, ತನಗಾಗಿ ಏನೂ ಬಯಸದೆ ಮಕ್ಕಳ ಏಳಿಗೆಗಾಗಿ ದುಡಿಯುವ ಆ ತಾಯಿಗೆ ತಲೆ ಬಾಗೋಣ. ನಾವೇನೇ ನೀಡಿದರೂ ನಿನ್ನ ಋಣ ತೀರಿಸಕಾಗಲ್ಲ ಅಮ್ಮ. ನಾವೆಲ್ಲ ಈ ಭೂಮಿಯ ಮೇಲಿದ್ದೀವಿ ಅಂದ್ರೆ ಅದು ನೀನಿತ್ತ ಭಿಕ್ಷೆ. ಜನನಿ ಜನ್ಮ ಭೂಮಿಷ್ಯ ಸ್ವರ್ಗಾದಪಿ ಗರಿಯಸಿ ಎನ್ನುತ್ತಾರೆ. ಅಂದ್ರೆ ತಾಯಿ ನಾಡು ಸ್ವರ್ಗಕ್ಕಿಂತ ಮಿಗಿಲಾದುದು ಎಂದು ಹೇಳ್ತಾ ನಮ್ಮನ್ನ ಈ ಕಾರ್ಯಕ್ರಮಕ್ಕೆ ತಯಾರು ಮಾಡಿದವರು ನಮ್ ನಾಗಶ್ರೀ ಮಿಸ್, ನಮ್ಮನ್ನ ಇಲ್ಲಿವರೆಗೂ ಕಳಿಸ್ದವರು ನಮ್ಮ ಹೆಚ್ಎಂ ಭಾಗ್ಯಲಕ್ಷ್ಮಿ ಮಿಸ್, ನಮ್ಮ ಶಿಕ್ಷಕರು, ಇಲ್ಲಿವರೆಗೆ ಕಾರ್ಯಕ್ರಮ ನಡೆಸಿಕೊಟ್ಟವರು ವಾಣಿ ವಿಲಾಸ ಹಾಸನದ ಮಕ್ಕಳು, ನಾನು ಹುಸ್ನಾಬಾನು, ತಸ್ಮಿಯಾ, ರಿಹಾ, ಐಶ್ವರ್ಯ, ಅಂಜಲಿ, ದೀಕ್ಷಾ, ಕೀರ್ತನ, ಯೋಗೇಶ್ವರಿ, ಜಯಶ್ರೀ, ಚೈತ್ರ, ಮಹಾಲಕ್ಷ್ಮಿ, ಸಂಧ್ಯಾ, ಭಾಗ್ಯಲಕ್ಷ್ಮಿ, ನೋರ್ಸಭಾ, ಅಮೀನಾ, ಸ್ನೇಹ, ಅವನ, ಪುಷ್ಪ, ಜವೇರಿಯಾ, ಭೂಮಿಕಾ, ಶಿಲ್ಪ, ವಾಣಿ, ಅಮೀನಾ ಬುಶ್ರಾ, ತಸ್ಮಿಯಾ ಪರ್ವಿನ್. ಧನ್ಯವಾದಗಳು.

ಆಕಾಶವಾಣಿ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಭಕ್ತಿತೆಯನ್ನ. ಸಾಹಿತ್ಯ ಗುರು ವಿಜಯ ವಿಠ್ಠಲ್ ಅವರದು. ಹಾಡಿದ್ದಾರೆ ವಿರೂಪಾಕ್ಷ ವಾಂಡಾಲಿ.

ಜೀವನ ಚಲನಚಿತ್ರದ ಗೀತೆಗೆಂದು ಸಾಹಿತ್ಯವನ್ನು ಒದಗಿಸಿದ್ದಾರೆ ಚಿ ಉದಯಶಂಕರ್. ಸಂಗೀತ ಉಪೇಂದ್ರ ಕುಮಾರ್ ಅವರದು. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

ಇದುವರೆಗೆ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮಗಳು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಕದ್ದಳೆ ಪ್ರಸಂಗ ಇಂದ್ರಜಿತ್ತು ಕಾಳಗ ನಡೆಸಿಕೊಟ್ಟರೆ ಶ್ರೀ ದುರ್ಗಾಂಬಾ ಮಹಿಳಾ ಯಕ್ಷಗಾನ ಮಂಡಳಿ ತಡಂಬೈಲು ಸುರತ್ಕಲ್. ಹಿಮ್ಮೇಳದಲ್ಲಿ ಭಾಗವತರು ಶ್ರೀ ಕೇಶವ ಶೆಟ್ಟಿ, ಮದ್ದಳೆ ಕೆ ರಾಮಹೊಳ್ಳ ಸುರತ್ಕಲ್, ಚಂಡೆ ಕೆ ಸದಾಶಿವ ಹೊಳ್ಳ ಸುರತ್ಕಲ್. ಪಾತ್ರವರ್ಗದಲ್ಲಿ ರಾವಣ ಗುಣಪೂರ್ಣ ಸಿ ಐತಾಳ, ಇಂದ್ರಜಿತ್ತು ಮಾಲತಿ ವೀರಾವ್, ಶ್ರೀರಾಮ ಪೂರ್ಣಿಮಾ ಎಸ್ ಹೊಳ್ಳ, ಹನುಮಂತ ಸುಲೋಚನಾ ರಾವ್, ಮಾಯಾ ಸೀತೆ ಗೀತಾ ಸೋಮಯಾಜಿ, ಜಾಂಬವಂತ ಉಮಾ ಎಸ್ ರಾವ್, ವಿಭೀಷಣ ವಿನೋದ ಸುರತ್ಕಲ್, ಗುರು ಶರ್ಮಿಳಾ ಆರ್ಕರ್ಕೇರ, ಲಕ್ಷ್ಮಣ ಮಿನಕ ಎಸ್ ರಾವ್. ಈಗ ಕೇಳಿ ಯಕ್ಷಗಾನ ತಾಳಮದ್ದಳೆ ಪ್ರಸಂಗ ಇಂದ್ರಜಿತ್ತು ಕಾಳಗ, ನಡೆಸಿಕೊಡುತ್ತಾರೆ ಶ್ರೀ ದುರ್ಗಮ್ಮ ಮಹಿಳಾ ಯಕ್ಷಗಾನ ಮಂಡಳಿ ತಡಂಬೈಲು ಸುರತ್ಕಲ್.

0: ಬವಳಿದ ಚಾರಗರು ಬಂದ ದಶಮುಖ ಗರುಹಿದರು ರಾಮನ ವಿಷಿಖಲಿ ಮಕರಾಕ್ಷ ಹಾಯ್ದನು ಯಮನ ಪುರಗೆಂದು
1: ದೇವತೆಗಳ ಕುಟಿಲೋಪಾಯಿಂದ ದಿಕ್ಕುಪಾಲಾಗಿದ್ದ ನಮ್ಮ ರಕ್ಕಸ ಕುಲವನ್ನು ಈ ಸುವರ್ಣ ಲಂಕೆಯ ಶ್ವೇತ ಛತ್ರದಡಿಯಲ್ಲಿ ಒಗ್ಗೂಡಿಸಿ ತ್ರಿಜಗದಲ್ಲಣ ನೆನೆಸಿ ದಾನವ ಕುಲ ಸಾರ್ವಭೌಮನಾದಿ ಪುತ್ರ ಪೌತ್ರಾದಿಗಳನ್ನು ಒಗ್ಗೂಡಿಸಿಕೊಂಡು ಏಕಮೇವಾದ್ವಿತೀಯನಾಗಿ ಮೆರೆದೆ. ಒಂದು ಕಡೆ ಸಹೋದರರು, ಇನ್ನೊಂದೆಡೆ ಮಕ್ಕಳು, ಅಲ್ಲದೆ ದಾನವ ವೀರರು, ಒಕ್ಕೂಟ ಹೀಗೆ ಮೆರೆದು ಬಾಳಿದೆ. ತಂಗಿಯಾದ ಸುರ್ಪನಕಿಯ ಮಾತಿಗೆ ಮರುಳಾಗಿ ರಾಮಚಂದ್ರನಲ್ಲಿ ಹಗೆಯನ್ನು ಕಟ್ಟಿಕೊಂಡೆ. ಪರಿಣಾಮವಾಗಿ ನಾನು ಗಳಿಸಿದ ಸಕಲವನ್ನೂ ಇಂದು ಕಳೆದುಕೊಂಡು ಕೊಳ್ಳುವ ಪರಿಸ್ಥಿತಿ ಬಂದೊದಗಿತು. ನನ್ನ ಸ್ವಂತ ಮಕ್ಕಳನ್ನೇ ಯುದ್ಧದಲ್ಲಿ ದೇವತೆಗೆ ಬಲಿ ಕೊಟ್ಟಂತಾಯಿತು. ದೇವಾಂತಕ, ನರಾಂತಕ, ಮಕರಾಕ್ಷ, ಅತಿಕಾಯ ಮೊದಲಾದ ವೀರಾದಿ ವೀರರಾದ ಮಕ್ಕಳನ್ನು ಈ ರಣದಾರುಣಿ ವ್ಯತಃ ಕೀಕ್ಷ ಬಲಕ್ಕೆ ಬಲಿ ಕೊಡುವಂತಾಯ್ತಲ್ಲ. ನಾವು ಸಂಗ್ರಹಿಸಿದ ಅತುಳ ಬಲ ಸಮಸ್ತ ಇಂದು ನಮ್ಮ ಕಣ್ಣೆದುರಿಗೆ ನಾಶವಾಗಿದೆ. ಬ್ರಹ್ಮಾಸ್ತ್ರಗಳಂತಹ ಮಾಶರಗಳು ಇಂದು ಉಪಯೋಗಕ್ಕಿಲ್ಲವಾಗಿದೆ. ಇದನ್ನೆಲ್ಲ ಕಾಣುವಾಗ ನಮ್ಮ ವೈರಿ ಇಂದು ಮತ್ತಾರಲ್ಲ, ಇದ್ದಾಳಲ್ಲ ನನ್ನ ತಂಗಿ ಶೂರ್ಪನಖ.
0: ತಂಗಿಯೋ ಕುಲಕ್ಕೆ

ಕೊಡಲಿಯ ಕಾವು ಕುಲಕ್ಕೆ ಕೇಡಂಬ ಮಾತೊಂದಿದೆ. ಹಾಗೆ ಆಯ್ತು ನಮ್ಮ ಕುಲದ ಪಾಡು. ನಮ್ಮವಳೇ ಆದ ನನ್ನ ಅಕ್ಕರೆಯ ಸವರಿ ಸೂರ್ಪನಕ ಜನಸ್ಥಾನದಲ್ಲಿ ಇರಲಿ ಎಂದು ಬಿಟ್ಟಿದ್ದೆ ನಾನು. ಆದರೆ ಈಗ ಅದೇ ನನ್ನ ಪಾಲಿಗೆ ಕೇಡು ತಂದಿತ್ತಲ್ಲ. ನಮ್ಮ ಆಸ್ತಕ್ಕೆ ಬಂದು ತಲೆ ಬಡಿದುಕೊಳ್ಳುತ್ತಾ ರಾಮನ ಮೇಲೆ ದೂರ ನಿಂತಾಗ ಸಹಜವಾಗಿ ಸೇಡಿನ ಭಾವನೆಗಳು ತಾಳಿದೆ. ರಾಮನ ಮಡದಿ ಸೀತೆಯನ್ನು ಅಪಹರಿಸಿದೆ. ಆದರೆ ಆ ಕೃತ್ಯ ಇಂದು ನನ್ನಿಂದಲೇ ನಿರ್ಮಾಣಗೊಂಡು ಭವ್ಯವಾಗಿ ಮೆರೆಯುತ್ತಿರುವ ಈ ಲಂಕೆಯ ನಾಶಕ್ಕೆ ನಾಂದಿಯಾಯ್ತಲ್ಲ. ಕೇವಲ ಕಪಿಗಳು ಇಷ್ಟೊಂದು ಪ್ರಾಬಲ್ಯವನ್ನು ಬರೆಯುತ್ತಾರೆಂದರೆ ನನ್ನ ದುರ್ದೈವಲ್ಲದೆ ಇನ್ನೇನು. ವೀರಾದಿ ವೀರರಾದ ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಪುನಜರನನ್ನು, ಪರಿಜನರನ್ನು ಕಳೆದುಕೊಂಡು ಜಯಲಲನೆಯನ್ನು ಆ ಹುಲು ಮಾನವ ರಾಮನ ಕೈಗೊಪ್ಪಿಸುವಂತಾಯ್ತಲ್ಲ. ಇನ್ನು ನನಗೇನು ಉಳಿದಿದೆ? ಇಷ್ಟೆಲ್ಲಾ ನಷ್ಟವನ್ನು ಭರಿಸಿಕೊಂಡು, ಆ ಅಪಮಾನ ಸಹಿಸಿಕೊಂಡು ನಾನು ಇನ್ನು ಬದುಕಿ ಉಳಿಯಬೇಕೆ? ಹೇ ಶಿವನೇ, ನನಗೇಕೆ ಈ ದುರ್ಗತಿಯನ್ನು ಒದಗಿಸಿದೆ?

0: ತ್ರಿಭುವನದಲ್ಲಡನೆಂದು ಧನುಜ ಕುಲಾಧಿಪನೆಂದು ಮೆರೆದಂತ ನಮ್ಮ ದಶಕಂಠನಾದಂತಹ ನಿನಗೆ ಈ ರೀತಿಯಾದಂತಹ ವ್ಯಥೆಯೇ ಹೇಳು. ನಮ್ಮ ಪಕ್ಷದಲ್ಲಿ ಅನೇಕ ವೀರರು ಹತರಾಗಿರಬಹುದು, ಆದರೆ ಉಳಿದವರು ಯಾರು ನೀರಿಯರಲ್ಲ. ಕೈಕಸಾ ದೇವಿಯ ಪುಣ್ಯ ಗರ್ಭ ಸಂಭೂತ ಆದಂತಹ ನೀವು ನಮ್ಮ ಈ ಧನುಜ ಕುಲೋದ್ಧಾರಕ್ಕಾಗಿ ಅಹರ್ನಿಶಿ ದುಡಿದವರಲ್ವೇ ತಾವು? ಈ ಸುವರ್ಣ ಲಂಗೆಯನ್ನು ಕಟ್ಟಿ ಬೆಳೆಸಿದವರಲ್ವೇ ನೀವು? ನಿಮ್ಮ ಪುತ್ರರಾದಂತಹ ನಾವೇನು ಕಡಿಮೆ ಪರಾಕ್ರಮಿಗಳೇ ಹೇಳಿ? ನಮ್ಮಗಳ ಆಹಾರವೇ ಆದಂತಹ ಆ ಮಾನವರಾಗಲಿ ಪ್ರಕಟರೇ ಆಗಲಿ ನಮ್ಮ ಪರಾಕ್ರಮಕ್ಕೆ ಈಡುಂಟೆ ಹೇಳಿ. ಈ ಹಿಂದೆ ನಮ್ಮ ವನವನ್ನು ಹಾಳುಗಡೆಯಿದಂತ ಕಪಿಯನ್ನು ಕಟ್ಟಿ ತಂದವ ನಾನು. ಅಂತಹ ಸಾಹಸಿ ಮೇಘನಾದ ನಿರುತ್ತ ನಿಮಗೇಕೆ ಚಿಂತೆ ಹೇಳಿ? ಆ ರಾಮನನ್ನಾಗಲಿ ಲಕ್ಷ್ಮಣನನ್ನೇ ಆಗಲಿ ಅಥವಾ ಈ ಕಪಿ ಸಂದೋಹವನ್ನೇ ಆಗಲಿ ನಾಶಗೊಳಿಸಿ ಜಯಲಲಯನನ್ನು ತಂದೊಪ್ಪಿಸದೇ ಇದ್ದರೆ ನಾನು ನಿಮ್ಮ ಮಗನೇ ಅಲ್ಲ, ಆ ವೀರ ವನಿತೆ ಮಯಜಾತೆ ಮಂಡೋದರಿಯ ಗರ್ಭ ಸಂಭೂತನೇ ಅಲ್ಲ. ಚಿಂತೆಯನ್ನು ಬಿಡಿಯಪ್ಪ, ಅಪ್ಪಣೆಯನ್ನು ಕೊಡಿ.
1: ಮಗನೇ ಇಂದ್ರಜಿತು, ಅಪ್ಪ ನಿನ್ನ ಪರಾಕ್ರಮದ ನುಡಿಗೆ ಮೆಚ್ಚಿದ್ದೇನೆ.

ಜನಕನಿಂದ ಆಶೀರ್ವಾದವನ್ನು ಪಡೆದಂತಾಯಿತು. ಇನ್ನು ತಡ ಮಾಡುವುದಲ್ಲ, ಅಸಂಖ್ಯವಾದಂತಹ ದೈತ್ಯ ಪಡೆಯನ್ನು ಕೂಡಿಕೊಂಡು ಯುದ್ಧಕ್ಕಾಗಿ ತೆರಳುತ್ತಾ ಇದ್ದೇನೆ. ಈ ರಾಮನಲ್ಲಿ ಪ್ರತ್ಯಕ್ಷವಾಗಿ ಯುದ್ಧ ಮಾಡುವುದರಿಂದ ನಮ್ಮ ಬಲವನ್ನು ವ್ಯರ್ಥವಾಗಿ ಕಳೆದುಕೊಳ್ಳಬೇಕಾಗುವುದು. ಅಲ್ಲದೆ ಮರ್ಕಟ ಸೇನೆಯಲ್ಲಿ ನಮ್ಮ ಬಗ್ಗೆ ಭೀತಿಯನ್ನು ಹುಟ್ಟಿಸಿ ಅವರನ್ನು ಶಕ್ತಿಗುಂದಿಸಿ ಹೋರಾಟ ನಡೆಸಬೇಕಾಗಿದೆ. ಹಾಗಾಗಿ ಮಾಯಾವಿಯಾಗಿ ಆಗಸದಲ್ಲಿ ನಿಂತು ಕಪಿಸೇನೆಯ ಮೇಲೆ ಮಾರ್ಕಣದ ಮಳೆಗರೆಯುತ್ತೇನಂತೆ. ಮಂಗಗಳ ಗುಂಪು ಬೆದರಿ ಚೆಲ್ಲಾಪಿಲ್ಲಿಯಾಗುವಂತೆ ಮಾಡುತ್ತೇನೆ.

0: ಶರಣ ವಿಭೀಷಣ ಸೂರ್ಯ ದೇವನು ಉಡಣ ಬೆಟ್ಟವೇರಿ ಹೊಸ ದಿನದ ಉದಯವನ್ನು ಸಾರುತ್ತಿದ್ದಂತೆ ಈ ದಿನದ ಯುದ್ಧ ಯಾವ ರೀತಿಯದ್ದಾಗಿರಬಹುದೆಂದು ನಾವು ನಿರೀಕ್ಷೆಯಲ್ಲಿದ್ದಂತೆ ಇದು ಆಗಸದ ಮೂಲೆ ಮೂಲೆಗಳಿಂದ ಬಾಣ ವರ್ಷ ಆರಂಭವಾಗಿದೆ. ಗಗನದಿಂದ ಅಗೋಚರ ವ್ಯಕ್ತಿಯೊಬ್ಬ ಪುಂಕಾನು ಪುಂಕವಾಗಿ ಬಾಣ ಜಗಳನ್ನು ಎಸೆಯುತ್ತಿದ್ದಾನೆ. ಅವನು ಯಾರೇ ಆಗಿರಲಿ ಅವನ ಈ ಮಾಯೆಯನ್ನು ಬಯಲುಗೊಳಿಸುತ್ತೇನೆ. ಇದು ಈ ಬಾಣಗಳು ಬರುವ ಕಡೆಗೆ ಲಕ್ಷ್ಯವಿಟ್ಟು ಶರಣಯೋಗ ಮಾಡಿ ಆತನು ಭೂಮಿಯ ಮೇಲೆ ಕಾಣಿಸಿಕೊಳ್ಳುವಂತೆ ಮಾಡುತ್ತೇನೆ. ನೋಡುತ್ತಿರು
1: ಅಯ್ಯ. ದಶರಥನಾದಂತಹ ರಾಮನಲ್ಲವೇ ನೀನು, ನಿನ್ನ ಪರಾಕ್ರಮ ಮೆಚ್ಚತಕ್ಕದ್ದೇ. ನನ್ನ ಮಾಯೆಯನ್ನು ಬಯಲುಗೊಳಿಸಿ ಇಳೆಯ ಮೇಲೆ ಬರುವಂತೆ ಮಾಡಿದೆಯಲ್ಲ. ನಾನಾದರೂ ಆಸದಲ್ಲಿದ್ದು ಹೋರಾಡಿದಂತೆ ನೆಲದ ಮೇಲೆ ನಿಂತು ಹೋರಾಡಬಲ್ಲೆ, ಆದರೆ ನೀನು?
0: ಅದು ನಾನು ಪ್ರಯೋಗಿಸಿದ ಶಬ್ದವೇದಿ ಶರದ ಹೆಚ್ಚುಗಾರಿಕೆ.
1: ಓಹೋ,
0: ನೋಡು ಈಗ ನೀನೇರಿದ ತೇರು ಕ್ಷಣಾರ್ಧದಲ್ಲೇ ಪುಡಿಗೊಂಡು ನೀನು ಬರಿಯ ನೆಲದಲ್ಲಿ ನಿಲ್ಲುವಂತಾಗಿದ್ದೇನೆ. ನೋಡಯ್ಯ,
1: ಏನು ಆಶ್ಚರ್ಯವಿದು?
0: ಅದು ನಾನು ಪ್ರಯೋಗಿಸಿದ ಶಬ್ದವೇದಿ ಶರದ ಹೆಚ್ಚುಗಾರಿಕೆ. ನೋಡು ಇದೀಗ ನೀನೇರಿದ ತೇರು ಕ್ಷಣಾರ್ಧದಲ್ಲೇ ಪುಡಿಗೊಂಡು ನೀನು ಬರಿಯ ನೆಲದಲ್ಲಿ ನಿಲ್ಲುವಂತಾಗಿಸಿದ್ದೇನೆ. ನೋಡು
1: ಏನಾಶ್ಚರ್ಯವಿದು?
2: ಇವನ ಗೆಲುವಡ ಸಾಧ್ಯವೆನು ತಲೆ ತವೇ ಬಲ ಎನಗೈದು ಬಳಿಕ ಅವನ ಜನ ಸಮ್ಮುಖಗೆ ರಥ ಚಾಚಿದರೆ ತಡೆದೆಂದ.
1: ಅಬ್ಬಾ, ಇವನ ಪರಾಕ್ರಮೇ! ಇವನೊಡನೆ ಇದೇ ರೀತಿ ಹೋರಾಡುತ್ತಿದ್ದರೆ ನನ್ನ ಜಯದ ಬಯಕೆ ದೂರವೇ ಆದೀತು. ಈತನು ಖಂಡಿತವಾಗಿ ಅತುಲ ಸಾಹಸಿಯೂ ಹೌದು, ಅನುಮಾನವೇ ಇಲ್ಲ. ಈಗ ಅವನಿಂದ ತಪ್ಪಿಸಿಕೊಂಡೇನೋ ಬಂದಿದ್ದೇನೆ. ಅದಾರು ಮುಂದಕ್ಕೆ ಬರುತ್ತಿರುವುದು ಹನುಮಂತನಲ್ಲವೇ, ನೇರವಾಗಿ ಅವನೊಡನೆ ಯುದ್ಧಕ್ಕಾಗಿ ಮುಂದುವರಿಯುತ್ತೇನಂತೆ.
3: ಯಾರು ನನ್ನೊಡನೆ ಯುದ್ಧಕ್ಕಾಗಿ ಬರುತ್ತಿರುವುದು?

0: ಎಲೆ ಮಾಯಾವಿ, ನೇರವಾಗಿ ನಿಂತು ಯುದ್ಧವನ್ನು ಮಾಡುವುದಕ್ಕೆ ಅಸಮರ್ಥವಾಗಿ ನಮ್ಮೊಡೆಯ ಶ್ರೀರಾಮಚಂದ್ರನಲ್ಲಿ ಅದೃಶ್ಯನಾಗಿ ಯುದ್ಧ ಮಾಡಲು ಪ್ರಯತ್ನಿಸಿದೆ. ರಾಕ್ಷಸರಿಗೆ ಕರಗತವಾದ ಮಾಯಾವಿದ್ಯೆ ಪ್ರದರ್ಶಿಸಿ ಹೇಳಿ ಎನಿಸಿಕೊಂಡೆಯ? ಯುದ್ಧ ಆರಂಭದಲ್ಲಿ ಆದಿಯಲ್ಲಿಯೂ ಒಮ್ಮೆ ವಿಜೃಂಭಿಸಿದೆಲ್ಲವೇ? ಆ ನಾಗಾಸ್ತ್ರ ಪ್ರಕರಣದಲ್ಲಿ ಏನಾಯ್ತು? ನಿನ್ನ ಪ್ರಯತ್ನ ನಿಷ್ಫಲವಾಗಲಿಲ್ಲೇ? ಬಿಡು, ನನ್ನೊಡೆಯಲ್ಲಿ ನಿನ್ನ ಈ ಹುಲು ಧೈರ್ಯ ಯಾವ ಪ್ರಯೋಜನಕ್ಕೂ ಬರಲಾರದು.
1: ಓಹೋ,
0: ಹಾಗಾಗಿ ಅಲ್ಲಿ ನನ್ನ ಕೈ ಸಾಗದೆ ನನ್ನ ಮುಂದೆ ಬಂದಿದೆಯಲ್ಲ, ಎಲ್ಲಿ ನಿನ್ನ ಬಲುಹು ನನ್ನಲ್ಲಿ ತೋರಿಸಿ ನೋಡೋಣ.
1: ಅಯ್ಯ,
2: ಹಿಂದೆ ಉದ್ಯ

0: ಸಾಕು ಮಾಡು ನಿನ್ನ ಪೌರುಷದ ನುಡಿಗಳನ್ನು. ಹಿಂದೊಮ್ಮೆ ನೀನು ಬಂದ ಘಟನೆಯನ್ನಾದ್ರೂ ಒಮ್ಮೆ ನೆನಪಿಸಿಕೋ ನೋಡು. ನೀನು ಆ ಅಶೋಕವನವನ್ನು ಪುಡಿಗೈದಾಗ ಕತಿಗೊಂಡಂತಹ ನಾನು ಬ್ರಹ್ಮಾಸ್ತ್ರದಿಂದ ನಿನ್ನನ್ನು ಬಂಧಿಸಿ ತಂದೆಯ ಮುಂದೆ ಕೊಂಡೊಯ್ದಾಗ ಎಲ್ತೋ ನಿನ್ನ ಶೌರ್ಯ. ಲಂಕೆಯ ಬೀದಿ ಬೀದಿಗಳಲ್ಲಿ ಬಂಧಿತನಾದಂತಹ ನಿನ್ನನ್ನು ಮೆರವಣಿಗೆ ಮಾಡಿಸಲಿಲ್ಲವೇ ನಾನು? ಈಗ ಬಲುಹೀನ ಮಾತನಾಡುತ್ತಿರುವೆ, ಬಿಡಯ್ಯ ಬಿಡು.
1: ಅಶೋಕದಲ್ಲಿ ನಾನೇನು ಸಾಹಸ ಪ್ರದರ್ಶನ ಮಾಡಿದ್ದೇನೆಂದು ಮರೆತೆಯ ನೀನು? ನನ್ನನ್ನು ಕಟ್ಟಿ ಹಾಕಲು ಬಂದ ಅಸಂಖ್ಯಾತ ಮಂದಿ ಬಲಿಷ್ಠರಾದ ದೈತ್ಯ ವೀರರನ್ನು ಕುಟ್ಟಿ ಕೆಡಹಲಿಲ್ಲವೇನು? ನಿನ್ನ ಕೈ ಸಾಗದೆ ನನ್ನನ್ನು ಕಟ್ಟುವುದಕ್ಕೆ ಬ್ರಹ್ಮಾಸ್ತ್ರವನ್ನೇ ಬಳಸಿ ಕಳೆದುಕೊಂಡೆಯಲ್ಲ. ಆಮೇಲಾದರೂ ನನ್ನ ಬಾಲಕ್ಕೆ ಬೆಂಕಿ ಇದ್ದಾಗ ಸಮಸ್ತ ಲಂಕೆಯೇ ಸುಟ್ಟು ನಿಮ್ಮೆಲ್ಲರ ಮನದಲ್ಲಿ ಭೀತಿಯನ್ನು ಹುಟ್ಟಿಸಲಿಲ್ಲವೇ? ನೋಡೋಣ ನಿನ್ನ ಪೌರುಷವನೀಗ.
0: ಬಾ ಮುಂದೆ. ಶೌರ್ಯವೇ, ಈಗ ಹೀಗಲ್ಲ, ನಮಗೆ ಸಹಜವಾದ ಮಾಯಾವಿದ್ಯೆ ಇವನಲ್ಲಿ ಲೇಸು. ಅದಕ್ಕಾಗಿ ಸೀತೆಯ ಮಾಯಾ ರೂಪವನ್ನ ಸೃಷ್ಟಿಸಿ ಈ ಹನುಮನ ಮುಂದೆ ಅವಳ ತಲೆ ಕಡಿಯುತ್ತೇನಂತೆ. ಎಲ್ಲಾ ಹನುಮ, ಇದೋ ಈ ಸೀತೆಗಾಗಿಲ್ಲವೇ ನೀವೆಲ್ಲ ಹೋರಾಡುತ್ತಿರುವುದು? ಇವಳನ್ನೇ ಇಲ್ಲವಾಗಿಸಿದರೆ ಏನು ಮಾಡುತ್ತೀರೋ ನೀವು? ಇದೋ ಈ ಕ್ಷಣದಲ್ಲೇ ಇವಳ ಕತ್ತನ್ನು ಕತ್ತರಿಸುತ್ತೇನಂತೆ.
2: ಅಯ್ಯಯ್ಯೋ ಅಯ್ಯಯ್ಯೋ, ಹನುಮ ನೋಡಿದೆಯಾ ನನ್ನ ಈ ದುರವಸ್ಥೆ?

0: ಅಯ್ಯೋ ಹನುಮಂತ, ನೋಡಿದೆಯಾ ನನ್ನ ದುರವಸ್ಥೆಯನ್ನು? ನಿಮ್ಮೊಡೆಯ ಶ್ರೀರಾಮಚಂದ್ರನ ಮನದನ್ನೆಯಾದ ನನಗೆ ಬಂದೊದಿದ ಈ ದುರ್ಗತಿಯನ್ನು ನೀನು ಕಣ್ಣಾರಿ ಕಂಡೆಯಲ್ಲ.
1: ನೋಡುತ್ತಿರೇನಮ್ಮ,
0: ನನ್ನ ತುರುಬನ್ನು ಎಳೆದು ಕ್ರೂರವಾದ ಕತ್ತಿಯಿಂದ ನನ್ನ ಕೊರಳನ್ನು ಕತ್ತರಿಸಲು ಉದ್ಯುಕ್ತನಾದಾನೆ ನೋಡು ಹನುಮ. ಶ್ರೀರಾಮಚಂದ್ರನನ್ನು ಸೇರಲು ಕಾತರಳಾದ ನನ್ನನ್ನು ಈ ದುರುಳ ದಾನವನ ಈ ಬಿಗಿ ಹಿಡಿತದಿಂದ ರಕ್ಷಿಸುವುದಿಲ್ಲವೇ ಹೇಳು. ಅಯೋಧ್ಯಾಧಿಪನ ರಾಣಿಯಾಗಿರುವ ಈ ನಿನ್ನ ಪ್ರಭುವಿನ ಒಡತಿ ಇಂದು ಈ ಕ್ರೂರ ರಾಕ್ಷಸನ ದೌರ್ಜನ್ಯಕ್ಕೊಳಗಾದುದನ್ನು ನೋಡಿದೆಯಲ್ಲ. ಇವನಿಂದ ಬಿಸಿ ನನ್ನನ್ನು ರಕ್ಷಿಸು ಹನುಮ.
1: ನೋಡುತ್ತಾ ಇದ್ದೇನಮ್ಮ, ಸ್ವಲ್ಪ ತಾಳ್ಮೆಯನ್ನು ತೆಗೆದುಕೊಳ್ಳಿ, ನಾನು ಇವನಲ್ಲಿ ಮಾತನಾಡುತ್ತೇನೆ. ಓ ಇಂದ್ರಾರಿ,
2: ಮತಿವಂತ
1: ನನ್ನ ಮಾತನ್ನು ಕೇಳಯ್ಯ.

0: ಓ ಮತಿವಂತನಾದ ಕಳನೆ.
1: ಏನಯ್ಯ
0: ನೀನು ಯಾರು ನೆನಪಿಸಿಕೋ? ಮಹಾತ್ಮರಾದ ವಿಶ್ರಾವಸು ಮಹಾಮುನಿಗಳ ಸುಪುತ್ರನಲ್ಲವೇ ನಿನ್ನ ಜನಕ. ರಾವಣೇಶ್ವರನೆಂದರೆ ಸಾಮಾನ್ಯನೇ? ಚತುರ್ದಶು ಭುವನದಲ್ಲಣನೆಂದು ನೆಗಳ್ತೆ ಪಡೆಯಲಿಲ್ಲವೇ? ತಾಯಿಯಿಂದ ಪಡೆದ ಅಸುರತ್ವದಿಂದ ಅತಿ ಬಲಾನ್ವಿತನಾಗಿ ಮೆರೆದರೂ ವೇದ ಶಾಸ್ತ್ರ ಶ್ರುತಿ ಸ್ಮೃತಿ ಪುರಾಣಗಳನ್ನು ಅಧ್ಯಯನ ಮಾಡಿದ ಜ್ಞಾನಿಯಲ್ಲವೇ ಆತ? ಭೂತಪತಿಯಾದ ಹರನು ತನ್ನ ಭಕ್ತಿಯಿಂದ ಮೆಚ್ಚಿಸಿ ಆತನ ಪರಮ ಭಕ್ತನೆನಿಸಿಕೊಂಡವನಲ್ಲವೇ? ಅಂತಹ ರಾವಣೇಶ್ವರನ ಜ್ಯೇಷ್ಠ ಪುತ್ರ ನೀನು. ಈ ಹೆಂಗೊಲೆಗೆ ಎಳಸುವುದು ಎಷ್ಟು ಸಮಂಜಸ ಹೇಳು.
1: ಸಾಕು ಮಾಡು ಮರ್ಕಟ.

0: ಸಾಜೆ ಊರೇ ಎದ್ದು ಮರ್ಬೇನು ಬಾಂಬ
1: ನಿಲ್ಲಿಸು ನಿನ್ನ ಉಪದೇಶವನ್ನು. ಎಷ್ಟಾದರೂ ಮರದಿಂದ ಮರಕ್ಕೆ ಹಾರುವ ಕಪಿಯಲ್ಲವೇ ನೀನು. ಈಗ ಹೊಳ ವೇದಾಂತ ಮಾತನಾಡುತ್ತಾ ಇರುವೆ. ಈಕೆಯ ಮೇಲೆ ಕರುಣೆ ತೋರುವ ಪ್ರಶ್ನೆಯೇ ಇಲ್ಲ. ನಮ್ಮ ಕಳವಂಶವೆಂಬ ವೃಕ್ಷಕ್ಕೆ ಕುಠಾರ ಪ್ರಾಯಳಿಕೆ, ನಮ್ಮ ದಾನವ ವಂಶವೆಂಬ ವನ ಇವಳಿಂದ ಹೊತ್ತಿ ಉರಿಯುವುದಕ್ಕೆ ಮೊದಲೇ ಇವಳನ್ನು ಧ್ವಂಸ ಮಾಡುತ್ತೇನಂತೆ. ಬಿಡು, ತಡೆಯಬೇಡ ನನ್ನನ್ನು.
2: ಹನುಮಾ, ನನ್ನಲ್ಲಿ ನಿನಗೆ

0: ಆಂಜನೇಯ
1: ಅಮ್ಮ,
0: ರಾಜಶ್ರೀ ಎನಿಸಿಕೊಂಡಿರುವ ಜನಕರ ಮಗಳಿಗಾದ ಈ ಹೀನಾಯ ಸ್ಥಿತಿಯನ್ನು ನೋಡು ಹನುಮ. ಹಿಂದಿನ ಜನ್ಮದಲ್ಲಿ ಅದೇನು ಘೋರ ಪಾಪವನ್ನೆಸಗಿದ್ದೇನೋ ಅದರ ಕರ್ಮ ಫಲವನ್ನು ಅನುಭವಿಸುತ್ತಿದ್ದೇನೆ ನೋಡು.
1: ಹಾಗೆ ಹೇಳಬೇಡಿ ಅಮ್ಮ,
0: ನಾನು ನಿಜವಾಗಿಯೂ ಕೆಟ್ಟನಯ್ಯೋ ಹನುಮ. ಪಂಚವಟಿ ಪ್ರದೇಶದಲ್ಲಿ ಕಾಂಚನ ಮೃಗವೊಂದನ್ನು ಕಂಡು ಭ್ರಮಿಸಿದಾಗಲೇ ನಾನು ಕೆಟ್ಟೆ. ಲಕ್ಷ್ಮಣನ ಮಾತು ಲಕ್ಷ್ಮಣ ರೇಖೆಯನ್ನು ದಾಟಿದಾಗಲೇ ನಾನು ಕೆಟ್ಟೆ. ರಾಘವನ ಪಟ್ಟ ಧರಿಸಿ ನಾನು ನನ್ನ ಪತಿಯ ಮಾತು ಮೀರಿ ನಾನು ಕೆಟ್ಟೆ. ಈಗಲಂತೂ ಈ ದುರುಳ ದಪ್ಪಾಳಿಕೆಯಿಂದ ನಾನು ಪೂರ್ತಿ ಕೆಟ್ಟೆ.
1: ಇಲ್ಲಮ್ಮ ಇಲ್ಲ,
0: ರಘುರಾಮನ ಪ್ರಾಣಧರಿಸಿಯಾದ ನನ್ನನ್ನು ಪಡೆಯುವುದಕ್ಕಾಗಿಯೇ ಅಲ್ಲವೇ ಈ ಹೋರಾಟ. ಆದರೆ ಇದೀಗ ನನ್ನ ಪತಿಯನ್ನು ಪುನಃ ಒಮ್ಮೆ ಕಾಣುವ ನನ್ನ ಆಶೆ ಕಮರಿದೆ ಹನುಮ. ನನ್ನನ್ನು ಇವನು ಕೊಲ್ಲುವುದು ಖಂಡಿತ ಹನುಮ. ನಿನ್ನಲ್ಲೊಂದು ನನ್ನ ಕೊನೆಯ ಬೇಡಿಕೆ.
1: ಏನಮ್ಮ ಹೇಳಿಕೆ?
0: ನನ್ನ ಅಂತ್ಯದ ಬಳಿಕ ನನ್ನ ಪ್ರಾಣೇಶನಿಗೆ ನನ್ನ ಶವವನ್ನಾದರೂ ಕೊಂಡೊಯ್ದು ತೋರಿಸು, ಅಷ್ಟೇ ಸಾಕು.
1: ಇದೇನು ಹೇಳುತ್ತಿರುವೆ ಅಮ್ಮ? ಸಾಕು, ನಿಲ್ಲಿಸಿ, ನಾನು ನಲ್ಲಿ ಕೇಳಿಕೊಳ್ಳುತ್ತೇನೆ.

0: ಇಂದ್ರಾರಿ,
1: ಏನು
0: ನೀನೇನಾದರೂ ಸಾಮಾನ್ಯನೇ? ದಾನವ ಕುಲಕ್ಕೆ ಮುಕುಟ ಪ್ರಾಯನು ನೀನು. ರಾಕ್ಷಸರೆಲ್ಲರೂ ಸುರಲೋಕಕ್ಕೆ ದಾಳಿ ಇತ್ತು, ದೇವೇಂದ್ರನನ್ನು ಸೋಲಿಸಿದ್ದಿದೆ. ಆದರೆ ಅವರಿಗೆ ಯಾರಿಗೂ ಇಂದ್ರಾರಿ ಎಂಬ ಬಿರುದಿಲ್ಲ, ಅದು ನಿನಗೆ ಮಾತ್ರ ಇದೆ. ನೀನಾದರೂ ಇನ್ನು ಮುಂದೆ ಈ ಲಂಕೆಯ ಸರ್ವಾಧಿಕಾರಿಯಾಗಿ ಮೆರೆಯುವನಲ್ಲವೇ? ಅಂತಹ ಯೋಗ್ಯತಾವಂತನಾದ ನೀನು ಪಂಚ ಮಹಾಪಾತಗಳಲ್ಲೊಂದಾದ ಶ್ರೀಹತ್ಯೆಯನ್ನು ಮಾಡುವುದೇ? ಶಿವನನ್ನು ಬ್ರಹ್ಮನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಅಜೇಯವಾದ ವರಗಳನ್ನು ಸಂಪಾದಿಸಿ ಅಭೇದ್ಯವಾದ ಸ್ಥಾನಮಾನವನ್ನು ಗಳಿಸಿದ ನೀನು ನರಕ ಬಾಜಕನಾಗುವ ಹೀನವಾದ ಕೃತ್ಯಕ್ಕೆ ಮನ ಮಾಡುವುದು ಎಷ್ಟು ಸರಿ ಹೇಳು? ಬಿಟ್ಟು ಬಿಡು ಈಕೆಯನ್ನು,
1: ಸಾಕು ಮಾಡು ನಿನ್ನ ರಗಳೆಯನ್ನು.
2: ರಗಳೆಯನು ಬಾಲವನು ಸುಡಿಸಿಕೊಂಡಾದಿಯಲ್ಲಿ ಹೊಯ್ದಾಡಿ ಬದುಕಿದ ನಿನ್ನಿಂದ ಆದುದಾಗಲೆನ್ನುತ್ತ ಅಧಿಕ ಕ್ರೋಧದಿಂದಲೇ ಖಡ್ಗವನ್ನು ಝಳ ಬೀಸಿ ಸೇದಿ ಬಿಸಿಟನು ಧರೆಗೆ ಸೀಡೆ ಮರುತ ಜನ ಮುಂದೆ
1: ಎಲ್ಲವೋ ಮರ್ಕಟನೆ. ನಿನ್ನ ನೀತಿ ಬೋಧೆ ನನಗೆ ಬೇಡ. ಸ್ತ್ರೀಹತ್ಯೆ ಪಾಪಕರ ಎಂಬುದು ಉಳಿದವರಿಗೆ ಮಾತ್ರ ಅನ್ವಯಿಸುತ್ತದೆ ಅಲ್ವೇ? ಲಂಕಿಣಿಯನ್ನು ಕೊಂದಂತಹ ನಿನಗೆ, ತಾಟಕಿಯನ್ನು ಕೊಂದಂತಹ ನಿನ್ನ ಒಡೆಯನಿಗೆ ಅದು ಅನ್ವಯಿಸುವುದಿಲ್ಲ. ಯಾಕೆ? ಲಂಕಿಣಿ ತಾಟಕಿಯರು ಸ್ತ್ರೀಯರಲ್ವೇ ಹೇಳು. ನೋಡು, ನಮ್ಮಿಂದ ಬಾಲವನ್ನು ಸುಡಿಸಿಕೊಂಡಂತಹ ನಿನ್ನಿಂದ ನಾವು ಪಾಠ ಕಲಿಯಬೇಕಾದಿಲ್ಲ. ಇದು ಈಕೆಯ ಶಿರವನ್ನು ಈಗ ಕಡಿದು ಹಾಕುತ್ತೇನೆ. ಹೋಗು ನಿನ್ನ ರಾಮನಿಗೆ ತಿಳಿಸು.
3: ರಾಮ ರಾಮ,
0: ನಮ್ಮಮ್ಮ ಜಾನಕಿಯ ಶಿರವನ್ನು ಕತ್ತರಿಸಿದ ನಿನ್ನನ್ನು ಹಾಗೆ ಬಿಡಲಾರೆ ಪಾಪಿ, ಎಲ್ಲಿ ತಪ್ಪಿಸಿಕೊಂಡೆ? ಹೋಗಲಿ, ಆದರೆ ಕಣ್ಣ ಮುಂದೆ ಕಾಣುತ್ತಿರುವ ಈ ದೃಶ್ಯವನ್ನು ಹೇಗೆ ಸಹಿಸಲಿ?

ಅಯ್ಯೋ ವಿಧಿಯೇ, ಈ ಅಮಾನುಷ ಕೃತ್ಯವನ್ನು ನೋಡಿ ನಾನು ಇನ್ನೂ ಬದುಕಿ ಉಳಿದಿದ್ದೇನಲ್ಲ. ಅಂದು ಅಶೋಕವನದಲ್ಲಿ ತಮ್ಮ ದಿವ್ಯ ದರ್ಶನ ಮಾಡುವ ಸೌಭಾಗ್ಯವನ್ನು ಪಡೆದೆ. ಏಸು ದಿನ ಬೀಕಿನ್ನು ಎನ್ನ ಪ್ರಾಣೇಶನನ್ನು ಕಾಮುವುದಕ್ಕೆ ಎಂದಾಗ, ದೇವಿ ಚಿಂತಿಸಬೇಡಿ, ರಾಘವ ದೇವನನ್ನು ಕರೆದುಕೊಂಡು ಬಂದು ಈ ರಾವಣನನ್ನು ಸಂಹರಿಸದಿದ್ದರೆ ಸೇವೆಯಲ್ಲ ಎಂದಿದ್ದ. ನನ್ನ ಆ ಮಾತು ಸುಳ್ಳಾಯ್ತಲ್ಲ. ಅಯ್ಯೋ ನಿಜೆಯೋ ಅವನಿಜೆಯೋ ಆದ ನೀವು ಇಂದು ಬರೀ ನೆಲದಲ್ಲಿ ಮೈಯನ್ನು ಚಾಚುವಂತಾಯ್ತೆ. ಈ ವಿಷಯವನ್ನು ಶ್ರೀರಾಮನಿಗೆ ಹೇಗೆ ಹೇಳಲಿ? ನನ್ನ ಈ ಮುಖವನ್ನು ಅವರಿಗೆ ಹೇಗೆ ತೋರಿಸಲಿ? ಇದನ್ನು ಕಾಣುವ ದುರ್ದಶೆಯು ನನ್ನ ಎಷ್ಟು ಜನ್ಮದ ಪಾಪದ ಫಲವಾಗಿ ಹೋಯಿತು. ನಾನಾದರೂ ಈ ಕ್ಷಣದಲ್ಲಿ ಸತ್ತು ಹೋಗಬಾರದೆ? ಅಯ್ಯೋ ಶ್ರೀರಾಮಚಂದ್ರ.

ಜಾಂಬವರೇ, ಇದುವರೆಗೆ ಹನುಮಂತನ ಸಿಂಹನಾದ ಕೇಳಿಸುತ್ತಿತ್ತು, ಇದ್ದಕ್ಕಿದ್ದಂತೆ ಅದು ಮಾಯವಾಗಿದೆ. ರಕ್ಕಸರ ಅಟ್ಟಹಾಸ ಕೇಕೆಗಳೇ ವಿಜೃಂಭಿಸುತ್ತಿದೆ. ಅಲ್ಲದೆ ಆ ಇಂದ್ರಾರ್ಯ ಧನುಷ್ಠಾಂಕಾರವೇ ಪ್ರತಿಧ್ವನಿಸುತ್ತಿದೆ. ಏನೋ ವಿಪರೀತವಾದಂತೆ ಮನಸ್ಸಿಗೆ ಭಾಸವಾಗುತ್ತದೆ. ಜಾಂಬವರೇ, ಒಮ್ಮೆ ಆ ಕಡೆ ತೆರಳಿ ಯುದ್ಧದ ಸ್ಥಿತಿಗತಿಗಳನ್ನು

0: ಆಂಜನೇಯನ ಇರುವನ್ನು ತಿಳಿದುಕೊಂಡು ಬನ್ನಿರಿ, ಬೇಗನೆ ತೆರಳಿ.
1: ಹಾಗೆ ಆಗಲಿ ದೇವ, ಬಹಳ ದೂರದದ್ದಾಯಿತು. ಈ ಹೆಣದ ರಾಶಿಗಳ ಮೇಲೆ ಹತ್ತಿ ಇಳಿಯುವುದು ಸಾಗುವುದು ಸುಲಭದ ಕೆಲಸವೇ. ಆದರೆ ಹನುಮಂತ ಎಲ್ಲಿದ್ದಾನೆಂದು ತಿಳಿಯಬೇಕಲ್ಲ. ಮುಂದೆ ಸಾಗುತ್ತೇನೆ. ಹನುಮ, ಆಂಜನೇಯ ಎಲ್ಲಿದ್ಯಾಪ್ಪ ನೀನು? ನನ್ನ ಕೂಗು ಕೇಳಿಸುವುದಿಲ್ಲವೇ ನಿನಗೆ? ಓಗಡಬಾರೆ. ಓಹೋ, ಇಲ್ಲಿದ್ಯಾ? ಏನಯ್ಯ ಇದು, ಯಾಕೆ ನೆಲ ನೋಟಕನಾಗಿ ಅಳುತ್ತಿದ್ದಿ? ಏನಾಯಿತು?
0: ಚಾಂಬವರೇ, ಏನೆಂದು ಹೇಳಲಿ? ನೀವು ಇಲ್ಲಿ ಯಾಕೆ ಬಂದಿರಿ?

0: ಹನುಮ
1: ಜಾಂಬವರೇ,
0: ಈಗಿರದ ಕಾಲದ ಬಗ್ಗೆ ಅತಿ ಕಾತುರನಾಗಿದ್ದ ಶ್ರೀರಾಮಚಂದ್ರ ನಿಮ್ಮ ಹೋರಾಟದ ಕಡೆಗೆ ಗಮನಿಸುತ್ತಿದ್ದ. ವೀರಾವೇಶದ ಹೂಂಕರಿಸುತ್ತಿದ್ದ ನಿನ್ನ ಧ್ವನಿ ಇದ್ದಕ್ಕಿದ್ದಂತೆ ಅಡಗಿತು. ದಾನವರ ಗರ್ಜನೆ ಅಟ್ಟಹಾಸ ಜೋರಾಗಿ ಕೇಳಿಸತೊಡಗಿತು. ಆಗ ವಿಸ್ಮಿತನಾದ ಶ್ರೀರಾಮಚಂದ್ರ ಕದನದ ಹದನವೇನಾಯಿತೆಂದು ತಿಳಿದು ಬರಲು ನನಗೆ ಅಪ್ಪಣೆ ಮಾಡಿದ ನೋಡು. ಆದರೆ ನಿನ್ನ ಈ ಸ್ಥಿತಿ ವಿಚಿತ್ರವಾಗಿದೆಯಲ್ಲ, ಏನಾಯ್ತು ಹೇಳಯ್ಯ?
1: ಜಾಂಬವರೇ, ಏನನ್ನ ಹೇಳಲಿ?

0: ಶ್ರೀರಾಮನ ಶರಗಾತದಿಂದ ಕತಿಗೊಂಡ ಇಂದ್ರಾದಿ ಹೇಗಾದರೂ ವಿಜಯ ಸಾಧಿಸಬೇಕೆಂದು ಬಯಸಿ ಜಗನ್ಮಾತೆಯಾದ ಸೀತಾಮಾತೆಯನ್ನು ನನ್ನೆದುರು ಎಳೆದುಕೊಂಡು ಬಂದು ನಾನು ಎಷ್ಟು ಪ್ರಾರ್ಥಿಸಿಕೊಂಡರೂ ಕೇಳದೆ ಅಮ್ಮನ ತಲೆಯನ್ನೇ ಕಡಿದ, ನನ್ನಿಂದ ತಪ್ಪಿಸಿಕೊಂಡ. ಈ ದಾರುಣ ದೃಶ್ಯ ನೋಡಿ ನನಗೆ ಅರಗೆ, ನಾನು ಮೂರ್ಛಿತನಾದೆ. ನನ್ನ ಈ ಮುಖವನ್ನು ರಘುರಾಮನಿಗೆ ಹೇಗೆ ತೋರಿಸಲಿ? ನನ್ನಂತ ಪಾಪಿಷ್ಟರು ಯಾರಿದ್ದಾರೆ ಸ್ವಾಮಿ?
1: ಹನುಮಂತ, ನೀನಿಷ್ಟು ಬುದ್ಧಿ ಶೂನ್ಯನಾದೆ
2: ಮರುದ

0: ಒಂದೊಂದು ಸಲ ಬುದ್ಧಿವಂತರು ವಿವೇಕ ಶೂನ್ಯರಾಗುತ್ತಾರೆ, ನೀನು ಅದಕ್ಕೆ ಹೊರತಲ್ಲ, ಇದು ದುರುಳನ ಮಾಯೆ ಎಂದು ತಿಳಿಯದಷ್ಟು ಮೂರ್ಖನಾಗಿದೆಯಾ ನೀನು? ಚಿಂತಿಸಬೇಡ, ಇದರ ಸತ್ಯಾಸತ್ಯತೆಯನ್ನು ಶ್ರೀರಾಮನೇ ಅರಿಯಬಲ್ಲ. ಹಾಗಾಗಿ ಈ ವಿಚಾರವನ್ನು ಪರಾಮರ್ಶಿಸಲು ಈಕೆಯನ್ನು ಶ್ರೀರಾಮನಲ್ಲಿ ಒಯ್ಯುವ, ಇದರ ಯಥಾರ್ಥತೆಯನ್ನು ಅವನೇ ಪರೀಕ್ಷಿಸಲಿ. ಬಾ ಹಿಡಿದುಕೋ, ನೀನು ಪಾದದಲ್ಲಿ ಇಡಿ, ನಾನು ತಲೆಯ ಬದಿ ಎತ್ತಿಕೊಳ್ಳುತ್ತೇನೆ, ಹೋಗೋಣ.
1: ಸರಿ, ಹಾಗೆ ಆಗಲಿ.

0: ನನ್ನನ್ನು ಕಂಡಾಕ್ಷಣ ಸಂತಸದಿಂದ ನಗು ಮೊಗಳಾಗುತ್ತಿದ್ದ. ನೀನೆಲ್ಲಿ? ಯಾಕೆ ಹೀಗೆ ರಕ್ತದ ಮಡುವಿಲಿ ಬಿದ್ದಿರುವೆಯಲ್ಲ? ನನ್ನ ಸಾಮೀಪ್ಯದಲ್ಲೇ ಸ್ವರ್ಗವನ್ನು ಕಾಣುವೆನೆಂದು ಹಂಬಲಿಸಿ ಹಠ ಹಿಡಿದು ನನ್ನ ಜೊತೆಯಾಗಿ ಬಂದವಳಲ್ಲವೇ ನೀನು? ಈಗೇಕೆ ಹೀಗೆ ನನ್ನೊಬ್ಬನನ್ನೇ ಬಿಟ್ಟು ಹೋದೆ? ಅಯೋಧ್ಯೆಯಿಂದ ಹೊರಟಾಗ ನನ್ನ ನೆರಳಾಗಿ ಬಂದವಳು, ಈಗಲಾದರೂ ನನ್ನನ್ನು ಅಗಲುವುದಕ್ಕೆ ಹೇಗೆ ಸಾಧ್ಯವಾಯಿತು ನಿನಗೆ? ಇನ್ನು ನೀನಿಲ್ಲದ ನಾನು ಅಯೋಧ್ಯೆಗೆ ಹೇಗೆ ಹಿಂದಿರುಗಲಿ? ಜಾನಕಿ ಎಲ್ಲಿ ಎಂದು ಪ್ರಶ್ನಿಸುವ ಜನತೆಗೆ ನಾನೇನು ಹೇಳಲಿ? ಹೇಳು ಜಾನಕಿ, ಹೇಳು. ಒಮ್ಮೆ ಒಂದು ಬಾರಿ ಕಣ್ತೆರೆದು ನನ್ನನ್ನು ನೋಡು, ಸಂತಸದ ನಗೆ ಬೀರು, ನನ್ನೊಡನೆ ಮಾತನಾಡು. ಮಾತನಾಡು ಸೀತಾ, ಮಾತನಾಡು.
1: ದೇವಾ, ಯಾಕೆ ಹೇಗೆ ಮರುಗುತ್ತೀರಿ?

0: ದೇವ ಶ್ರೀರಾಮಚಂದ್ರ
1: ವಿಭೀಷಣ
0: ಜಗದ ಲೀಲಾ ನಾಟಕೃತ ನೀನು ನೀನು ಹೀಗೆ ಭ್ರಮಾದೀನಾಗುವುದೇ? ವನವಾಸದ ಆರಂಭದಿಂದಲೂ ನಮ್ಮವರಾದ ದಾನವರ ಮಾಯಾವಿದ್ಯೆಯ ಪರಿಚಯವಿದ್ದ ನೀವು ಹೀಗೆನಿಸುವುದು ಎಷ್ಟು ಹೇಳಿ. ಶೂಪನಕ ಪ್ರಕರಣದಿಂದ ಮೊದಲುಗೊಂಡು ಈ ದಿನದ ಇಂದ್ರಾರ್ಯ ಹೋರಾಟದವರೆಗೂ ಹೆಜ್ಜೆ ಹೆಜ್ಜೆಗೂ ನೀವು ದಾನವರ ಮಾಯೆಯ ಅನುಭವ ಹೊಂದಲಿಲ್ಲವೇ ಸ್ವಾಮಿ? ಹಾಗೆಯೇ ಇದು ಕೂಡ ರಾವಣಿಯ ಮಾಯೆಯಲ್ಲದೆ ಬೇರೆ ಏನೂ ಅಲ್ಲ. ಪರಮ ಪಾವನೆಯಾದ ಜಗನ್ಮಾತೆಯಾದ ದೇವಿಯನ್ನು ಯಾರಾದರೂ ಸ್ಪರ್ಶಿಸಲು ಸಾಧ್ಯವೇ ದೇವ? ಊಹನೆ ಮಾಡಲು ಸಾಧ್ಯವಿಲ್ಲ. ಈಗ ಇದರ ನಿಜವನ್ನು ನೋಡುವಿರಂತೆ. ನನ್ನ ಸ್ಪರ್ಶ ಮಾತ್ರದಿಂದಲೇ ಇಲ್ಲಿದ್ದ ಈ ಕಳೇವರ ಮಾಯವಾಯಿತು. ಮಾತ್ರವಲ್ಲ, ಇದರ ಸತ್ಯಾಸತ್ಯತೆಯನ್ನು ತಿಳಿಯಲು ಅಶೋಕವನಕ್ಕೆ ತೆರಳಿದ ಆಂಜನೇಯ ಸೀತಾಮಾತೆಯ ಇರುವಿಕೆಯನ್ನು ಸ್ಪಷ್ಟಪಡಿಸಿದರಲ್ಲವೇ ದೇವ? ಈಗಲಾದರೂ ತಿಳಿಯಿತಲ್ಲ ಆ ದೂಳನ ದೂರ್ತತನ. ಇನ್ನು ಯೋಚನೆಯನ್ನು ಬಿಟ್ಟು ಬಿಡಿ,

0: ಅಬ್ಬಬ್ಬೋ ಕಪಿಗಳ ಪಾರುಪತ್ಯ, ಕಪಿಗಳೇ ಇಷ್ಟು ಪಾರುಪತ್ಯ ಮಾಡುವುದಾದರೆ ನಾವು ಸುಮ್ಮನುಳಿಯುವುದುಂಟೆ ಹೇಳಿ. ಈ ಕಪಿಗಳ ಮೂಲ ನಾಶವಾಗದೆ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಹೋರಾಟದಿಂದ ಇದನ್ನು ಸಾಧಿಸಲಾಗದಿದ್ದರೆ ವಾಮಾಚಾರವಾದರೂ ಸರಿ, ಅಪ್ಪನಿಗೆ ಕೊಟ್ಟ ಭಾಷೆ ಈಡೇರಲೇಬೇಕು. ಅದಕ್ಕಾಗಿ ಮರಣಾಧುರವನ್ನು ಕೈಗೊಳ್ಳುತ್ತೇನಂತೆ. ನಿಕುಂಬಳಿ ಇಳಿದು ಬಲವಾದ ರಕ್ಷಣೆಯೊಂದಿಗೆ ಯಾಗ ದೀಕ್ಷಿತನಾಗುತ್ತೇನೆ. ರಕ್ಕಸರು, ಭೂತಗಳು, ಭೇತಾಳರನ್ನೇ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಸೇರಿಸಿ ಯಾಗ ದೀಕ್ಷಿತಾಗುತ್ತೇನೆ. ಇದಕ್ಕಾಗಿ ನಮ್ಮ ಗುರುಗಳನ್ನು ಕರೆಸಿ ವಿಚಾರ ವಿನಿಮಯ ಮಾಡಬೇಕಾಗಿದೆ. ಯಾರಲ್ಲಿ ಗುರುಗಳನ್ನು ಕರೆಸಿ?
1: ರಾವಣ ಕುಮಾರ, ನಮ್ಮನ್ನು ಕರೆಸಿದ ಕಾರಣವೇನು?
0: ಗುರುಗಳೇ, ಶತ್ರುನಾಶಕ್ಕಾಗಿ ವಾಮಾಚಾರ ಪುರಸ್ಸರವಾದಂತಹ ಮಾರಣಾಧ್ವರ ನಡೆಸಬೇಕೆಂದು ನಿರ್ಧರಿಸಿದ್ದೇನೆ. ಏನೇನು ಸಿದ್ಧತೆಗಳಾಗಬೇಕು ತಿಳಿಸುವಿರಾ ಸ್ವಾಮಿ?
1: ಮಾರಣಾಧ್ವರ ವಾಮಾಚಾರ ಪ್ರಧಾನವಾದುದೇನೂ ಅಲ್ಲ, ಸಾಮಾನ್ಯವಾಗಿ ನಡೆಸುವ ಯಜ್ಞಕ್ಕೆ ಭಿನ್ನವಾಗಿದೆ ಅಷ್ಟೇ. ಇತರ ಯಜ್ಞಗಳಲ್ಲಿ ಆಹುತಿಗೆ ತುಪ್ಪವೇ ಪ್ರಧಾನವಾದರೆ ಇತರ ಆಹುತಿಗೆ ರಕ್ತವೇ ಪ್ರಧಾನ.
0: ಆಗಲಿ ಸ್ವಾಮಿ, ಯಾವ ಪ್ರಾಣಿಯ ರಕ್ತ ಬೇಕೋ ಅದನ್ನು ತರಿಸಿಕೊಳ್ಳಿ. ಮತ್ತೇನು ಬೇಕು ಹೇಳಿ.
1: ಪವಿತ್ರ ಧಾರಣೆಗೆ ದರ್ಬೆ, ಆಹುತಿಗೆ ಸಮಿತಿಗಳು ಬೇಡವೇ ಬೇಡ. ಮಾನವನ ನರಗಳೇ ದರ್ಬೆ, ಆತನ ಎಲುಬುಗಳೇ ಸಮಿತಿಗಳು, ಮಾಂಸ ಖಂಡಗಳೇ ಆಹುತಿಗಳು, ಪೂರ್ಣ ಆಹುತಿ ಶಿರಸ್ಸು ಹೀಗೆ ಬೇಕು. ಈ ರೀತಿಯಾಗಿ ಯಜ್ಞ ತೊಡಗಿದರೆ ಶತ್ರು ನಾಶ ಖಂಡಿತ.
0: ಓಹೋ,
1: ಕುರಿ, ಕೋಣ, ಹಂದಿ ಇತ್ಯಾದಿಗಳ ಬಳಿ ಯಥೇಚ್ಛವಾಗಿ ನಡೆಯಬೇಕು. ಆ ಶಂಕರಿಯನ್ನು ಸಾಕ್ಷಾತ್ಕರಿಸಿ ಬೇಕಾದ ವರಗಳನ್ನು ಪಡೆಯೋಣ. ತೊಡಗಲಿ.
2: ಶರಣ ವಿಭೀಷಣ, ಇದೇನು ಭೀಕರ ಹೊಗೆ, ಸಹಿಸಲ ಅಸಾಧ್ಯವಾದ ದುರ್ಗಂಧ. ಇದರೊಂದಿಗೆ ನಮ್ಮ ವಾನರ ಪಡೆ ದರ ಶಾಯಿಯಾಗುತ್ತಿದೆ. ಧಗ ಧಗಿಸುವ ದಳ್ಳೂರಿಯ ಹೊಗೆ ಮೂರು ಲೋಕವನ್ನು ನಡುಗಿಸುವಂತೆ ಆಕಾಶದೆತ್ತರಕ್ಕೆ ಆವರಿಸಿ ಉಸಿರುಗಟ್ಟುವ ವಾತಾವರಣ ಏರ್ಪಟ್ಟಿದೆಯಲ್ಲ. ಪುನಃ ಏನಿದು ಹೊಸತ್ತಾಗಿ ಆಪತ್ತು ಸಂಭವಿಸಿದಂತಿದೆ, ಬೇಗನೆ ತಿಳಿಸಯ್ಯ.
3: ಇದು ಆ ಇಂದ್ರಾರಿಯ ಕೆಲಸ ಸ್ವಾಮಿ.

0: ರಾಘವದೇವ ನಮ್ಮ ಸರ್ವನಾಶವನ್ನೇ ಗುರಿಯಾಗಿ ಸಿಕ್ಕೊಂಡಿರುವ ಇಂದ್ರಜಿತ್ತು ನೇರವಾದ ಹೋರಾಟದಿಂದ ಜಯಗಳಿಸಲು ಅಸಾಧ್ಯವಾದನ್ನು ಮನಗಂಡು ವಾಮ ವಿದ್ಯೆಯ ಪ್ರಯೋಗದಲ್ಲಿ ತೊಡಗಿದ್ದಾನೆ. ಇದೀಗ ಮೂಲ ನಿಕುಂಬಿನಿಯನ್ನು ಪ್ರವೇಶಿಸಿ ಮನಾದ್ವರದಲ್ಲಿ ತೊಡಗಿಸಿದ್ದಾನೆ. ಅದು ಪೂರ್ಣಗೊಂಡು ಆತನ ಉದ್ದೇಶ ಪೂರ್ತಿಯಾದರೆ ಅವನನ್ನು ಜಯಿಸುವ ಶಕ್ತಿ ಈ ಪ್ರಪಂಚದಲ್ಲಿ ಯಾರಿಗೂ ಇರಲಾರದು. ಅದು ಅದೇ ಬ್ರಹ್ಮನ ವಿಶೇಷ ವರಬಲವು ಆತನಿಗಿದೆ.
1: ಯಾವುದು ಆ ವಿಶೇಷ ವರಬಲ?
0: 12 ವರ್ಷಗಳ ಕಾಲ ಯಾವಾತನು ನಿದ್ರಾಹಾರ ಮೈಥುನಾದಿಗಳನ್ನು ತೊರೆದಿರುತ್ತಾನೋ ಅಂಥವನಿಂದ ಮಾತ್ರ ಈ ಇಂದ್ರಜಿತುವಿನ ಮರಣ. ಅಂತಹ ರಥನಿಷ್ಠರು ನಮ್ಮ ಪಕ್ಷದಲ್ಲಿ ಯಾರಾದರೂ ಇರುವುದಾದರೆ ಮಾತ್ರ ಈ ಕಾರ್ಯ ಸಾಧನೆಯಾಗುವುದು ದೇವ. ಅಂಥವರು ಯಾರಿದಕ್ಕೆ ಸಾಧ್ಯವೇ ದೇವ?
2: ಅಗ್ರಜ, ನನ್ನ ಮಾತನ್ನು ಕೇಳಬೇಕು.

0: ಮನದ ವ್ಯಾಕುಲವನ್ನು ಬಿಡಿ, ಈ ಇಂದ್ರಾರಿಯ ವಿಚಾರವನ್ನು ನನಗೆ ಬಿಡು. ಅವನು ಎಷ್ಟೇ ಬಲಶಾಲಿಯಾಗಿರಲಿ, ಅಣಿಮಾದ ಕೃತಿಮ ವಿದ್ಯೆಯ ಬಲುಮೆಯೂ ಅವನಲ್ಲಿರಲಿ, ನಿನ್ನ ಅನುಗ್ರಹ ಒಂದು ನನ್ನ ಮೇಲೆ ಇರುವುದು ಸತ್ಯವಾಗಿದ್ದರೆ ಅವನು ನನಗೆ ಗಣ್ಯನೇ ಅಲ್ಲ. ಕ್ಷಣಾತ್ರದಲ್ಲಿ ಅವನನ್ನು ನಿಗ್ರಹಿಸಿ ಜಯವಧುವನ್ನು ನಿಮ್ಮದಾಗಿಸಬಲ್ಲೆ. ಲೋಕದಲ್ಲಿ ಯಾರಿಗೂ ಇಲ್ಲದ ಬಿರುದಾವಳಿಗಳಿಂದ ತಾನು ಶ್ರೇಷ್ಠ ಎಂಬ ಹೆಗ್ಗಳಿಕೆ ಅವನಿಗಿರಬಹುದು, ಆದರೆ ಅದು ನನ್ನ ಮುಂದೆ ತೃಣ ಸಮಾನ ಎಂದು ತಿಳಿ. ಅಣ್ಣ, ನನಗೆ ಅಪ್ಪಣೆಯನ್ನು ಕೊಡು.
1: ಸಹೋದರ, ಈ ಮೇಘನಾದ ಇದುವರೆಗೂ ನಮಗೆ ಎದುರಾದಂತಲ್ಲ, ದೈಹಿಕ ಬಲದೊಂದಿಗೆ ದೈವಿಕ ಶಕ್ತಿಯನ್ನು ಹೊಂದಿದ್ದಾನೆ.
0: ಬಿಡು ಅಣ್ಣ.

0: ಎಲ್ಲರ ಹಾಗೆ ನಾನಲ್ಲ ಅಣ್ಣ. ಸಣ್ಣನಿಂದಲೂ ನಿನ್ನನ್ನು ನೆರಳಾಗಿ ಅನುಸರಿಸಿ ನಿನ್ನ ಸರ್ವ ಸಾಹಸ ಚಟುವಟಿಕೆಗಳಲ್ಲಿ ಸಹಭಾಗಿಯಾಗಿರುವುದರೊಂದಿಗೆ ನಿನ್ನ ಒಡನಾಟದಿಂದ ಪ್ರಭಾವಿತನಾಗಿದ್ದೇನೆ ನಾನು. ಸಾಕಷ್ಟು ಅನುಭವವನ್ನು ನಿನ್ನ ಆದರ್ಶದಿಂದ ನನದಾಗಿಸಿಕೊಂಡಿದ್ದೇನೆ ಅಣ್ಣ. ಎಲ್ಲರೂ ಮಾಡುವ ಕೆಲಸ ಮಾತ್ರ ಈ ಲಕ್ಷ್ಮಣ ಮಾಡುವುದಿದ್ದರೆ ಉಳಿದವರಿಗೂ ನನಗೂ ಏನು ವ್ಯತ್ಯಾಸ? ಆದ್ದರಿಂದ ನೀನೊಪ್ಪಿಸುವ ಈ ಕೆಲಸವನ್ನು ನಿಭಾಯಿಸುವಲ್ಲಿ ನಾನು ಶಕ್ತನೋ ಅಲ್ಲವೋ ಅದು ಪರಿಣಾಮದಲ್ಲಿ ಗೊತ್ತಾದೀತು. ಯೋಚನೆ ಮಾಡಬೇಡ ಅಣ್ಣ, ಕೊಡು ನನಗೆ ಅಪ್ಪಣೆ.
1: ತಮ್ಮ ಲಕ್ಷ್ಮಣ, ನಿನ್ನ ಮಾತುಗಳು ನನಗೆ ಮುದವನ್ನು ನೀಡಿದೆ. ನಿನ್ನ ಕಾರ್ಯದಲ್ಲಿ ಯಶಸ್ಸಾಗಲಿ, ವಿಜಯಶಾಲಿಯಾಗಿ ಬಾ.

0: ದುಷ್ಟ ಏಳು ಮೇಲೆ ನ್ಯಾಯವಾದ ಮಾರ್ಗದಲ್ಲಿ ಹೋರಾಡುವುದನ್ನು ಬಿಟ್ಟು ಈ ದಾರಿಯನ್ನು ಹಿಡಿದ ಎಲ್ಲ ಧಿಕ್ಕಾರವಿರಲಿ ನಿನಗೆ.
1: ಯಾಕೋ
0: ಧಿಕ್ಕಾರವಿರಲಿ ನಿನ್ನ ಬದುಕಿಗೆ, ಧಿಕ್ಕಾರವಿರಲಿ ನಿನ್ನ ಪರಾಕ್ರಮಕ್ಕೆ. ಏಳು ಮೇಲೆ ನಿಜವಾಗಿ ನೀನು ಸಮರ್ಥನೆ ಆಗಿದ್ದರೆ ನೇರ ಯುದ್ಧಕ್ಕೆ ಬರಬೇಕಿತ್ತು. ಅದಲ್ಲ, ನೀನು ನಿನ್ನ ರಕ್ಷಣೆಗಾಗಿ ಹರಿಹರ ಬ್ರಹ್ಮಾದಿಗಳ ಮರಹೊರರು, ಇನ್ನು ಬಿಡುವವನು ನಾನಲ್ಲ.
1: ಓಹೋ,
0: ನಿನ್ನ ಛಲವನ್ನು ಬಿಟ್ಟು ಸೀತಾ ಮಾತೆಯನ್ನು ರಾಮನಿಗೊಪ್ಪಿಸಿ ಶರಣಾದ ವಿಭೀಷಣನನ್ನು ಕೂಡಿ ಬಾಳಿದರೆ ಲೇಸು, ಇಲ್ಲವಾದರೆ ನಿನ್ನ ಸಮಗ್ರ ಕುಲ ನಾಶ ಹೊಂದುವ ಕಾಲ ಸನ್ನಿಹಿತವಾಗಿದೆ ಎಂದು ತಿಳಿ.
1: ಮುಚ್ಚಾಬಾಯಿ, ಎಲ್ಲಾ ಲಕ್ಷ್ಮಣ, ಸುಮ್ಮನೆ ಗಳುಹ ಬೇಡ. ಮಾತಿನಿಂದ ಏನೂ ಸಾಧಿಸುವುದಕ್ಕೆ ಸಾಧ್ಯವಿಲ್ಲ. ಏನಾದರೂ ಬಲಾಬಲಗಳ ಇತ್ಯರ್ಥವಾಗಬೇಕಿದ್ದರೆ ಶರಮುಖೇನ ಸಾಧ್ಯ? ಕೈ ಹಿಡಿದ ಪತ್ನಿಯನ್ನು ಉಳಿಸಿಕೊಳ್ಳಲಾರದ ನಿರ್ಬಲರು ನೀವು. ಈಗ ಪುರುಷದ ಮಾತುಗಳನ್ನಾಡುತ್ತಾ ಇದ್ದಿ, ಅದೂ ಸಕಲ ಲೋಕಗಳ ಅಧಿಪತ್ಯದಿಂದ ಬೀಗುತ್ತಿರುವಂತಹ ಲಂಕೇಶ್ವರನ ಪುತ್ರನಲ್ಲಿ ನನ್ನ ಸಾಹಸದ ಗಾಥೆಗಳನ್ನು ನೀನು ಕೇಳು ತಿಳಿದಿರಬೇಕಲ್ವೇ? ಒಳ್ಳೆ ಮಾತಿನಲ್ಲಿ ಹೇಳುತ್ತೇನೆ, ಪ್ರಾಣದಾಸೆ ಇದ್ದರೆ ನೀನಿಲ್ಲಿಂದ ಕಾಲ್ ತೆಗೆಯುವುದು ಒಳಿತು. ನಿನ್ನಣ್ಣನನ್ನು ಕಳುಹಿಸಿಕೊಡು, ನಮ್ಮ ಚಿಕ್ಕಪ್ಪನಾದಂತಹ ವಿಭೀಷಣನನ್ನು ಹಿಂದಕ್ಕೆ ಕಳುಹಿಸಿಕೊಡು. ಸೀತೆಯನ್ನು ಮರಳಿ ಪಡೆವೆ, ನಮ್ಮ ವಿಚಾರ ಮಾತ್ರ ಮರೆತು ಬಿಡು, ಮರೆತು ಬಿಡು.
0: ಇಂದ್ರಾರ್ಯರು ಅಂತ್ಯವನ್ನು ಕಂಡನು, ಆತನ ವಧೆಯಿಂದ ಅವನು ತೊಡಗಿದ.

0: ಮಾತಲ್ಲಿ ನಮ್ಮಮ್ಮ ಹೇಳಿದ ಮಾತನ್ನು ಚೆನ್ನಾಗಿ ಜ್ಞಾಪಕದಲ್ಲಿಟ್ಟುಕೊಂಡು ವರ್ತಿಸಿದೆ. ಕೈ ಹಿಡಿದ ಊರ್ಮಳೆ ಅಯೋಧ್ಯೆಯಲ್ಲೇ ಉಳಿದರಿಂದ ಬ್ರಹ್ಮಚರ್ಯ ಅನಾಯಾಸವಾಗಿ ನನ್ನ ಪಾಲಿಗೆ ಒದಗಿತು. ನಿತ್ಯ ನಿನಗೂ ಅತ್ತಿಗೆಗೂ ಫಲ ವಸ್ತುಗಳನ್ನು ಕಂದ ಮೂಲಗಳನ್ನು ನೈವೇದ್ಯವಾಗಿ ತಂದು ಕೊಡುತ್ತಿದ್ದೆ. ಪ್ರಸಾದ ರೂಪವಾಗಿ ನೀನು ಏನನ್ನೂ ನನಗೆ ಕೊಡಲಿಲ್ಲ. ಹಾಗಾಗಿ ನಾನು ಉಪವಾಸವನ್ನೇ ಕೈಗೊಂಡೆ. ನಿಮ್ಮ ರಕ್ಷಣೆಯ ಹೊಣೆ ನನ್ನ ಮೇಲಿದ್ದುದರಿಂದ ನಿದ್ರೆ ನನ್ನ ಸಮೀಪವೇ ಸುಳಿಯಲಿಲ್ಲ. ಹಾಗೆ ಆಯಾಚಿತವಾಗಿ ಅನುಸರಿಸಲ್ಪಟ್ಟ ವ್ರತ ಇಂದು ಪ್ರಯೋಜನಕ್ಕಾಯಿತು ಅಣ್ಣ.
1: ಲಕ್ಷ್ಮಣ, ನಿನ್ನ ಈ ದೊಡ್ಡತನದ ಮುಂದೆ ನಾನು ಕುಬ್ಜನಾಗಿ ಹೋದೆ. ನಿನ್ನ ಋಣವನ್ನು ನಾನೆಂದಿಗೂ ತೀರಲಾರೆ. ಜಗನ್ ನಿಯಾಮಕನು ನಮಗೆಲ್ಲರಿಗೂ ಶುಭವನ್ನು ತರಲಿ. ಅದೋ ತರಣಿ ಅಸ್ತಂಗತನಾಗತೊಡಗಿದ್ದಾನೆ. ಇನ್ನು ವಿಶ್ರಾಂತಿ ಪಡೆದು ನಾಳಿನ ಯುದ್ಧಕ್ಕೆ ಸಜ್ಜರಾಗೋಣ.
0: ಹಾಗಲಿಯ.

0: ಇದುವರೆಗೆ ಯಕ್ಷಗಾನ ತಾಳಮದಳೆ ಪ್ರಸಂಗ ಇಂದ್ರಜಿತ್ತು ಕಾಳಗ ಕೇಳಿದಿರಿ. ನಡೆಸಿಕೊಟ್ಟವರು ಶ್ರೀ ದುರ್ಗಾಮ್ಮ ಮಹಿಳಾ ಯಕ್ಷಗಾನ ಮಂಡಳಿ ತಡಂಬೈಲು ಸುರತ್ಕಲ್. ಹಿಮ್ಮೇಳದಲ್ಲಿ ಭಾರತರು ಶ್ರೀ ಕೇಶವ ಶೆಟ್ಟಿ, ಮದ್ದಳೆ ಕೆ ರಾಮಹೊಳ್ಳ ಸುರತ್ಕಲ್, ಚಂಡೆ ಕೆ ಸದಾಶಿವ ಹೊಳ್ಳ ಸುರತ್ಕಲ್, ಪಾತ್ರವರ್ಗದಲ್ಲಿ ರಾವಣ ಗುಣಪೂರ್ಣ ಸಿ ಐತಾಳ, ಇಂದ್ರಜಿತ್ ಮಾಲತಿ ವೀರಾಮ್, ಶ್ರೀರಾಮ ಪೂರ್ಣಿಮಾ ಎಸ್ ಹೊಳ್ಳ, ಹನುಮಂತ ಸುಲೋಚನಾ ವೀರಾಮ್, ಮಾಯಾ ಸೀತೆ ಗೀತಾ ಸೋಮಯಾಜಿ, ಜಾಂಬವಂತ ಉಮಾ ಎಸ್ ರಾವ್, ವಿಭೀಷಣ ವಿನೋದ ಸುರತ್ಕಲ್, ಗುರು ಶರ್ಮಿಳಾ ಆರ್ಕರ್ಕೇರ, ಲಕ್ಷ್ಮಣ ಮೇನಕಾ ಎಸ್ ರಾವ್.
1: ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಮೆಚ್ಚಿನ ಪುಸ್ತಕ ಮಾಲಿಕೆಯಲ್ಲಿ ಭಾಷಣ ಇದೆ. ಮಾತನಾಡುವವರು ಮುಕ್ತಾ ಪ್ರಸಾದ್. ವಿಮೋಚಕೆಯ ಕನಸುಗಳು, ಸಾವಿತ್ರಿಬಾಯಿ ಫುಲೆ ಬದುಕು ಹೋರಾಟ, ಈ ಪುಸ್ತಕ ನನಗೆ ತುಂಬಾ ಅಚ್ಚುಮೆಚ್ಚಾಯಿತು. ಇದು ಇಂಗ್ಲಿಷ್ ಮೂಲದಲ್ಲಿದ್ದು ಕನ್ನಡಕ್ಕೆ ಬಿ ಶ್ರೀಪಾದ ಭಟ್ ಅವರು ಪರಿಚಯಿಸಿದ್ದಾರೆ. ಇದೇ ಪುಸ್ತಕ ಯಾಕೆ ಇಷ್ಟ ಆಯಿತು ಅಂದ್ರೆ, ಪುಟಾಣಿ ಮಕ್ಕಳ ಒಂದು ಛದ್ಮವೇಷದ ಸ್ಪರ್ಧೆ, ಅದಕ್ಕೆ ನನ್ನನ್ನು ತೀರ್ಪುಗಾರರಾಗಿ ಕರೆದಂತಹ ಸಂದರ್ಭದಲ್ಲಿ ಗೌರವ ಪೂರ್ವಕವಾಗಿ ಕೊಟ್ಟಂತಹ ಪುಸ್ತಕ ಸಾವಿತ್ರಿಬಾಯಿ ಫುಲೆ ಬದುಕು ಹೋರಾಟ. ಈ ಪುಸ್ತಕ ಕೊಟ್ಟ ಕವಯಿತ್ರಿ ದೀಪ್ತಿ ಹರ್ಷ ಅವರನ್ನ ಜ್ಞಾಪಿಸಿಕೊಳ್ಳಲೇಬೇಕು. ಸಾವಿತ್ರಿಬಾಯಿ ಫುಲೆ ಬದುಕು ಹೋರಾಟ ಎಂಥವರ ಮನಸ್ಸನ್ನೂ ಮುಟ್ಟುವಂಥದ್ದು. ಮಹಿಳೆಯರು ಮತ್ತು ದಲಿತರನ್ನು ಸುಶಿಕ್ಷಿತರನ್ನಾಗಲು ಹೊರಟು ಅದಕ್ಕಾಗಿ ಸನಾತನಿಗಳಿಂದ ತೀವ್ರ ಪ್ರತಿರೋಧ ಎದುರಿಸಿ ರಸ್ತೆಯಲ್ಲಿ ಸಗಣಿ ನೀರು ಎರಚಿಕೊಂಡು ಕಲ್ಲೇಟು ತಿಂದು ಈ ಎಲ್ಲ ಹಿಂಸೆ ಅವಮಾನ ಅಡ್ಡಿ ಆತಂಕಗಳಿಗೆ ಎದೆಗುಂದದೆ ತಮ್ಮ ಕಾರ್ಯದಲ್ಲಿ

0: ಮುನ್ನುಗ್ಗಿ ದಲಿತರು ಮತ್ತು ಸ್ತ್ರೀಯರ ಸ್ವಾಭಿಮಾನದ ಬದುಕಿಗೆ ಕಾರಣಕರ್ತೆಯಾದವರು ಸಾವಿತ್ರಿಬಾಯಿ ಫುಲೆ. ಇಂದಿಗೂ ತಾರತಮ್ಯ ಮೌಢ್ಯಗಳು ತುಂಬಿ ತುಳುಕುತ್ತಿರುವ ನಮ್ಮ ಸಮಾಜದಲ್ಲಿ ಎರಡು ಶತಮಾನಗಳ ಹಿಂದೆಯೇ ಸೇವಾ ಮನೋಭಾವ ಮತ್ತು ಬದ್ಧತೆಯಿಂದ ಹೆಣ್ಣು ಮಕ್ಕಳು ಮತ್ತು ದಲಿತರ ವಿಮೋಚನೆಗಳಿಗೆ ಹಗಲಿರುಳು ದುಡಿದ ಸಾವಿತ್ರಿಬಾಯಿ ಫುಲೆಯಂತವರ ಸಾಮಾಜಿಕ ಕಳಕಳಿ, ಮನೋಸ್ಥೈರ್ಯ, ಹೋರಾಟದ ಛಲ ನಮಗೆಲ್ಲ ಆದರ್ಶವಾಗಬೇಕಿದೆ. ಅಂಥವರು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಸಮಾಜಕ್ಕೆ ಬೇಕಾಗಿದೆ. ಅವರ ಹೋರಾಟಗಳನ್ನು ಮುಂದಿನ ಪೀಳಿಗೆಗೆ ಕಾಣಿಸುವಲ್ಲಿ ವಿಮೋಚಕೆಯ ಕನಸುಗಳು ಕೃತಿ ಸಫಲವಾಗಿದೆ. ಜೀವಮಾನವಿಡೀ ಯಾವ ಹೆಜಮನಿಯ ವಿರುದ್ಧ ಸಾವಿತ್ರಿಬಾಯಿ ತಾತ್ವಿಕವಾಗಿ ಸೆಣಸಿದರೋ ಅವರ ಬಯೋಗ್ರಫಿ ಕೂಡ ಈ ಸೆಣಸಾಟವನ್ನು ಮುಂದುವರೆಸಿದೆ. ಅವರ ಬದುಕಿನ ಸಣ್ಣ ಪುಟ್ಟ ವಿವರಗಳು, ಸ್ಥಾಪಿತ ತಿಳುವಳಿಕೆ ಮತ್ತು ಸಾಂಸ್ಕೃತಿಕ ಸಂಘಟನೆಗಳನ್ನು ಮರು ನಿರ್ವಚನಕ್ಕೊಳಪಡಿಸಲು ಒತ್ತಾಯಿಸುತ್ತವೆ. ಭಾರತೀಯ ಶಿಕ್ಷಣ ವ್ಯವಸ್ಥೆ ಮತ್ತು ಭಾರತೀಯ ಮಹಿಳಾ ಹೋರಾಟದ ಮೊದಲ ಗುರುತುಗಲ್ಲು ಸಾವಿತ್ರಿಬಾಯಿ ಫುಲೆ. ಭಾರತದ ಮೊದಲ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ. ಇವರ ಜೀವನ ಚರಿತ್ರೆಯನ್ನು 2000ರಲ್ಲಿ ಡಾಕ್ಟರ್ ಪಿಜಿ ದೊಡ್ಮನಿ ಕನ್ನಡಕ್ಕೆ ತಂದಿದ್ದಾರೆ. ಹೆಣ್ಣಿನ ಸಾಂಪ್ರದಾಯಿಕ ಚೆಹರೆಯನ್ನು ಆ ಕುರುಹಿನೊಳಗಿದ್ದೇ ನಿರಸನಗೊಳಿಸಿದವರು ಸಾವಿತ್ರಿಬಾಯಿ ಫುಲೆ. ಭಾರತೀಯ ಅಕ್ಷರಸ್ಥ ಮಹಿಳೆ ಮನುವಿನ ಸೆರೆಮನೆಯಿಂದ ಮುಕ್ತಳಾಗುತ್ತಾಳೆ ಮತ್ತು ತನ್ನ ಸಮಾಜವನ್ನು ಬಿಡುಗಡೆಗೊಳಿಸುತ್ತಾಳೆ ಎಂಬ ಆಶಾವಾದ ಅವರದಾಗಿತ್ತು. ಆಧುನಿಕತೆಯ ಪರಿಕಲ್ಪನೆ ಬಾಹ್ಯದ ತೋರುಬಿಂಬವಾಗಿ ಅಂತರಂಗದಲ್ಲಿ ಮನುಷ್ಯ ಸನಾತನೆಯ ಹುಳುಹತ್ತಿ ಟೊಳ್ಳಾಗುತ್ತಿರುವ ಕಾಲವಿದು. ಬಂಡವಾಳವಾದಿ ಮೌಲ್ಯಗಳೆದುರು ಶಿಕ್ಷಣದ ಮೌಲ್ಯಗಳು ನಿತ್ರಾಣಗೊಳ್ಳುತ್ತಿವೆ. ಮರ್ಯಾದಾ ಹತ್ಯೆಗಳು ಸಮಾಜದ ಸ್ವಭಾವವಾಗಿ ಕಾಣುತ್ತಿವೆ. ನಮ್ಮ ಕಾಲದ ರಂಗ ಸಜ್ಜಿಕೆಯಲ್ಲಿ ಸಾವಿತ್ರಿಬಾಯಿಯವರ ಬದುಕನ್ನು ಇಟ್ಟರೆ ಆ ವಿನ್ಯಾಸ ಬೇರೆಯಾಗಿ ತೋರುತ್ತಿದೆ. ವಿವಾಹ ಬಾಹಿರವಾಗಿ ಗರ್ಭಿಣಿಯಾದವರ ಪುನರ್ವಸತಿ, ಶಿಶುಪಾಲನಾ ಗೃಹಗಳು ಖುದ್ದು ಅವರ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದು, ಇಂತಹ ಶಿಶುವೊಂದನ್ನು ದತ್ತುಮಗನಾಗಿ ಸ್ವೀಕರಿಸಿದ್ದು, ಸತ್ಯ ಶೋಧನಾ ಸಮಿತಿಯ ಕಾರ್ಯಕರ್ತೆಯ ಜಾಗೆಯಿಂದ ಅಧ್ಯಕ್ಷತೆ ವಹಿಸಿಕೊಳ್ಳುವವರೆಗಿನ ಶ್ರಮ, ಪತಿಯ ಅಂತ್ಯ ಸಂಸ್ಕಾರವನ್ನು ತಾವೇ ನೆರವೇರಿಸಿದ್ದು, ಹೀಗೆ ಒಂದೊಂದು ಘಟನೆಗಳಿಗೂ ಖಚಿತವಾದ ತಾತ್ವಿಕತೆ ಇತ್ತು. ಪ್ರಗತಿಪರ ಚಿಂತನೆಗಳು ಮತ್ತು ಕಾರ್ಯಚಟುವಟಿಕೆಗಳು ಚಲಾವಣೆಯ ಮುಖಾಬಿಲೆಗಳಾಗಿ ಬದಲಾಗುತ್ತಿರುವ ಭಯದ ಕಾಲದಲ್ಲಿ ಈ ರೋಗದ ರಾಜಿಗೆ ಸಾವಿತ್ರಿಬಾಯಿಯ ಬದುಕಿನ ಕಥನ ಸಹಾಯವಾದಿತು. ಭಾರತೀಯ ಸ್ತ್ರೀವಾದಿ ಚಿಂತನೆ ಮತ್ತು ಚಳವಳಿ ತನ್ನನ್ನು ಮರು ನಿರ್ವಚನಕ್ಕೊಳಿಸಿಕೊಳ್ಳುವ ಅಗತ್ಯವನ್ನು ಈ ಜೀವನ ಕಥನವು ಒತ್ತಾಯಿಸುತ್ತದೆ. ಸಾವಿತ್ರಿಬಾಯಿಯವರ ಚಿಂತನೆಯಲ್ಲಿ, ಬದುಕಿನಲ್ಲಿ, ದುಡಿಮೆಯಲ್ಲಿ ಸ್ತ್ರೀವಾದದ ಸ್ಪಷ್ಟತೆಗಳಿದ್ದವು. ಮರಾಠಿಯಲ್ಲಿ ಧನಂಜಯಗ ಅವರು ಬರೆದ ಜ್ಯೋತಿಬಾ ಫುಲೆ ಅಂದರೆ ಇವರ ಪತಿಯ ಜೀವನ ಚರಿತ್ರೆಯನ್ನು 2011ರಲ್ಲಿ ಡಾಕ್ಟರ್ ಪಿಜಿ ದೊಡಮನಿ ಕನ್ನಡಕ್ಕೆ ತಂದಿದ್ದಾರೆ. ಅದರಲ್ಲಿ ಸಾವಿತ್ರಿಬಾಯಿ ಜೋಡಿಸಲ್ಪಟ್ಟ ಪ್ರತ್ಯಯದಂತೆ ಕಾಣುತ್ತಾರೆ ಎಂದಿದ್ದಾರೆ. ಸಾವಿತ್ರಿಬಾಯಿ ಹಾಗೂ ಫುಲೆ ದಂಪತಿಗಳ ಸಾಕ್ಷಿ ಪ್ರಜ್ಞೆ ಮಾರ್ಗದರ್ಶಿ ಸುಗುಣಾಬಾಯಿ. ಫುಲೆ ಸಣ್ಣವರಾಗಿದ್ದಾಗ ತಾಯಿ ಚಿಮ್ನಾಬಾಯಿ ತೀರಿಕೊಂಡರು. ಅವರ ತಂದೆ ಮರು ಮದುವೆ ಆಗದೆ ಅವರ ಸಂಬಂಧಿ ಸುಗುಣಾಬಾಯಿಯವರನ್ನ ಫುಲೆಯನ್ನು ನೋಡಿಕೊಳ್ಳಲು ಕೇಳಿಕೊಂಡರು. ಬಾಲ ವಿಧವೆಯಾಗಿದ್ದ ಸುಗುಣಾಬಾಯಿ ಅಂದಿನಿಂದ ಫುಲೆಯವರಿಗೆ ತಾಯಿ ಹಾಗೂ ಮಾರ್ಗದರ್ಶಿಯಾದರು. ಸಾವಿತ್ರಿಬಾಯಿಯವರ ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನ ಅಂದರೆ ಜನನದಿಂದ ಮರಣದವರೆಗೆ ಅವಲೋಕಿಸಿ ಮತ್ತೆ ಅವರ ಸಾಧನೆಗಳನ್ನು ನೋಡೋಣ. 3/1/1831 ಮಹಾರಾಷ್ಟ್ರ ರಾಜ್ಯದ ಸತಾರಾ ಜಿಲ್ಲೆಯ ನೈಗಾಂನಲ್ಲಿ ರೈತ ಕುಟುಂಬದಲ್ಲಿ ಜನಿಸಿದರು. 1840ರಲ್ಲಿ ಜ್ಯೋತಿಬಾ ಫುಲೆಯವರೊಂದಿಗೆ 9ನೇ ವಯಸ್ಸಿನಲ್ಲಿ ಮದುವೆಯಾದರು. ಮನೆಯಲ್ಲಿಯೇ ಶಿಕ್ಷಣವನ್ನು ಪಡೆದುಕೊಳ್ಳುತ್ತಾರೆ. ಅಹಮದ್ ನಗರದಲ್ಲಿ ಗೆಳತಿ ಫಾತಿಮಾ ಶೇಖ್ರೊಂದಿಗೆ ಶಿಕ್ಷಕಿಯ ತರಬೇತಿಯನ್ನು ಪಡೆಯುತ್ತಾರೆ. 1848ರಲ್ಲಿ ಜ್ಯೋತಿಬಾರೊಂದಿಗೆ ಸೇರಿ ತಳ ಸಮುದಾಯದ ಹೆಣ್ಣು ಮಕ್ಕಳಿಗಾಗಿ ಪುಣೆಯಲ್ಲಿ ಶಾಲೆಯನ್ನು ಸ್ಥಾಪಿಸುತ್ತಾರೆ. ಪುಣೆ, ಅಹಮದ್ ನಗರ, ಸತಾರದಲ್ಲಿ ಮತ್ತಷ್ಟು ಶಾಲೆಗಳ ಸ್ಥಾಪನೆಗಳನ್ನು ಮಾಡುತ್ತಾರೆ. ದಲಿತರಿಗೆ ಶಾಲೆಗಳನ್ನು ಸ್ಥಾಪಿಸಿದ್ದಕ್ಕಾಗಿ ಫುಲೆ ದಂಪತಿಗಳಿಗೆ ಅವರ ಮನೆಯಿಂದ ಬಹಿಷ್ಕಾರ ಕೂಡ ಆಗತ್ತೆ. ಆದರೂ ಮತ್ತೆರಡು ಶಾಲೆಗಳನ್ನು ಸ್ಥಾಪಿಸುತ್ತಾರೆ. 1852ರಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿನ ಸಾಧನೆಗಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವತಿಯಿಂದ ಫುಲೆ ದಂಪತಿಗಳಿಗೆ ಸನ್ಮಾನವಾಗತ್ತೆ. ಸಾವಿತ್ರಿಬಾಯಿಯವರ ಕವನ ಸಂಕಲನ ಕಾವ್ಯ ಫುಲೆ ಅಂದರೆ ಕವಿತೆ ಅರಳಿದೆ 1854ರಲ್ಲಿ ಪ್ರಕಟವಾಗತ್ತೆ. 1855ರಲ್ಲಿ ಕೂಲಿ ಕಾರ್ಮಿಕರಿಗಾಗಿ ರಾತ್ರಿ ಪಾಳೆಯದ ಶಾಲೆಯ ಸ್ಥಾಪನೆ ಮಾಡುತ್ತಾರೆ. ವಿವಾಹ ಬಾಹಿರ ಸಂಬಂಧದಿಂದ ಹುಟ್ಟಿದ ಮಕ್ಕಳಿಗಾಗಿ ಮತ್ತು ಅವರ ತಾಯಂದಿರಿಗಾಗಿ ನಿರಾಶ್ರಿತ ಕೇಂದ್ರ ಸ್ಥಾಪನೆಯನ್ನು ಮಾಡುತ್ತಾರೆ. ದಲಿತರಿಗಾಗಿ ಮನೆ ಕುಡಿಯುವ ನೀರಿನ ಟ್ಯಾಂಕ್ ಅನ್ನು ಬಿಟ್ಟುಕೊಡುತ್ತಾರೆ. ವಿಧವೆಯರ ಕೇಶ ಮುಂಡನ ವಿರೋಧಿಸಿ ಕ್ಷೌರಿಕರ ಜೊತೆ ಸೇರಿ ಪ್ರತಿಭಟನೆ ಮಾಡುತ್ತಾರೆ. ಸತ್ಯ ಶೋಧಕ ಸಮಾಜದ ಸ್ಥಾಪನೆಯಲ್ಲಿ ಜ್ಯೋತಿಬಾರೊಂದಿಗೆ ಕೈಜೋಡಿಸಿದವರು ಸಾವಿತ್ರಿಬಾಯಿ ಫುಲೆ. 1874 ವಿಧವೆಯ ಮಗ ಯಶವಂತನನ್ನು ದತ್ತು ಸ್ವೀಕಾರ ಮಾಡಿಕೊಳ್ಳುತ್ತಾರೆ. ಮುಂದೆ ಅವನು ಡಾಕ್ಟರ್ ಆಗುತ್ತಾನೆ. ಸತ್ಯ ಶೋಧಕ ಸಮಾಜದ ಕಾರ್ಯಕರ್ತರ ನೇತೃತ್ವ ವಹಿಸಿ ಪಶ್ಚಿಮ ಮಹಾರಾಷ್ಟ್ರದ ಕ್ಷಾಮ ಪ್ರದೇಶಗಳಲ್ಲಿ 2 ವರ್ಷ ಸೇವೆಯನ್ನು ಸಲ್ಲಿಸುತ್ತಾರೆ. 28/11/1890 ಪತಿ ಜ್ಯೋತಿಬಾ ಫುಲೆಯವರ ನಿಧನವಾಗುತ್ತೆ. ಅವರ ಅಂತ್ಯ ಸಂಸ್ಕಾರವನ್ನ ಇವರೇ ಮುಂದಾಗಿ ನೆರವೇರಿಸುತ್ತಾರೆ. 1911 ಭವನ್ ಕಾಶಿ ಸುಬೋಧ್ ರತ್ನಾಕರ್ ಅನ್ನುವರು ಸಾವಿತ್ರಿಬಾಯಿಯವರ ಲೇಖನಗಳ ಸಂಗ್ರಹವನ್ನ ಬಿಡುಗಡೆ ಮಾಡುತ್ತಾರೆ. ಅವರ 4 ಕವಿತೆಗಳು ಬನ್ನಿ ಶಿಕ್ಷಣವನ್ನು ಪಡೆದುಕೊಳ್ಳಿ, ಕಲಿಕೆ ಮತ್ತು ಕ್ರಿಯಾಶೀಲತೆಗಾಗಿ ಎಚ್ಚರಗೊಳ್ಳು, ಇಂಗ್ಲಿಷ್ ತಾಯಿ 1, ಇಂಗ್ಲಿಷ್ ತಾಯಿ 2. 1893 ಸತ್ಯ ಶೋಧಕ ಸಮಾಜದ ಅಧ್ಯಕ್ಷೆಯಾಗಿ ಆಯ್ಕೆಯಾಗುತ್ತಾರೆ. ಮತ್ತೊಂದು ಕ್ಷಾಮದಲ್ಲಿ ಕರ್ತವ್ಯ ನಿರ್ವಹಣೆ ಮಾಡುತ್ತಾರೆ. 13/1897 ಪ್ಲೇಗ್ ಪೀಡಿತ ರೋಗಿಗಳ ಸೇವೆಯಲ್ಲಿದ್ದಾಗ ಕಾಯಿಲೆ ಸೋಂಕು ತಗಲಿ ನಿಧನರಾಗುತ್ತಾರೆ. ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯಾಗಿದ್ದಾಗ ಅವರ ಶಾಲೆಯಲ್ಲಿ ಓದಿದ ಒಂದು ವಿದ್ಯಾರ್ಥಿಯೊಬ್ಬಳು ಬರೆದ ಪ್ರಬಂಧ ಇಂದಿಗೂ ಅತ್ಯಂತ ಜನಪ್ರಿಯವಾಗಿದೆ. ಈ ಪ್ರಬಂಧ ಓದಿದಾಗ ಸಾವಿತ್ರಿಬಾಯಿಯವರ ಪ್ರಭಾವ ಮತ್ತು ಶಿಕ್ಷಣ ಈ ವಿದ್ಯಾರ್ಥಿನಿಯನ್ನು ರೂಪಿಸಿದ್ದು ಗೊತ್ತಾಗುತ್ತದೆ. ಪ್ರಬಂಧ ಮುಖ್ಯಾಂಶ ಹೀಗಿದೆ: ಹಿಂದಿನ ಕಾಲದಲ್ಲಿ ನಮ್ಮನ್ನು ಕಟ್ಟಡಗಳ ಅಡಿಯಲ್ಲಿ ಜೀವಂತವಾಗಿ ಹೂಳುತ್ತಿದ್ದರು. ನಮಗೆ ಓದಲು ಬರೆಯಲು ಅವಕಾಶವಿರಲಿಲ್ಲ. ಆದರೆ ದೇವ ದಯೆಯಿಂದ ಬ್ರಿಟಿಷರ ಆಡಳಿತ ಫಲವಾಗಿ ನಮಗೆ ವಿದ್ಯಾಭ್ಯಾಸ ದೊರಕುತ್ತಿದೆ. ನಮ್ಮನ್ನು ಯಾರೂ ಶೋಷಿಸುತ್ತಿಲ್ಲ, ನಮ್ಮನ್ನು ಯಾರೂ ನೇಣುಗಂಭಕ್ಕೆ ಏರಿಸುವುದಿಲ್ಲ. ನಮ್ಮ ಪೀಳಿಗೆಯನ್ನು ಬದುಕಬಹುದು, ನಾವು ಇನ್ನು ಮೈತುಂಬಾ ಬಟ್ಟೆ ಧರಿಸಬಹುದು. ಪ್ರತಿಯೊಬ್ಬರಿಗೂ ಅವರ ಇಚ್ಛೆಯಂತೆ ಜೀವಿಸಲು ಅಧಿಕಾರ ದೊರೆಯಲಿದೆ, ಯಾವುದೇ ಕಟ್ಟುಪಾಡು ಇರುವುದಿಲ್ಲ. ಇದು ಈ ಪ್ರಬಂಧದ ಸಾರಾಂಶ. ಅದಕ್ಕೆ ಸಾವಿತ್ರಿಬಾಯಿಯವರನ್ನು ಕ್ರಾಂತಿ ಜ್ಯೋತಿ ಎಂದು ಕರೆಯುತ್ತಾರೆ. ಇಂಡಿಯಾದ ಮಹಿಳೆಯರು ಅಕ್ಷರಸ್ಥರಾಗಿ ಅವರ ಜನ್ಮಸಿದ್ಧವಾದ ಮಾನವ ಹಕ್ಕುಗಳನ್ನು ಪಡೆದುಕೊಳ್ಳುವಂತಾಗಬೇಕೆಂಬ ಫುಲೆಯವರ ಅಂದರೆ ಅವರ ಪತಿಯ ಕನಸನ್ನು ನನಸಾಗಿಸಲು ಜೊತೆ ನೀಡಿದವರು ಸಾವಿತ್ರಿಬಾಯಿ ಫುಲೆ. ಎಷ್ಟೇ ವಿರೋಧಗಳು ಬಂದರೂ ತಮ್ಮ ಗುರಿ ಮತ್ತು ಸಾಧನೆಯನ್ನು ಬಿಡದೆ ಮುಂದುವರಿಯುತ್ತಾರೆ. ಸಾವಿರಾರು ಹೆಣ್ಣು ಮಕ್ಕಳು ಸನಾತನವಾದದ ಶೃಂಖಲೆಯಿಂದ ಬಿಡುಗಡೆ ಹೊಂದಲು ಕಾರಣರಾಗುತ್ತಾರೆ. ಮತ್ತು ಇಂದು ನಮ್ಮಂತಹ 2,00,000,00,000 ಹೆಣ್ಣು ಮಕ್ಕಳು ಶಿಕ್ಷಣ ಪಡೆಯುವ ಹಕ್ಕನ್ನು ಆಯೋಜಿತವಾಗಿ ಪಡೆದು ಬಂದಿದ್ದರಲ್ಲಿ ಸಾವಿತ್ರಿಬಾಯಿ ಫುಲೆ ತರದವರ ಶ್ರಮ ಮತ್ತು ಚಿಂತನೆ ಬಹುದೊಡ್ಡ ಪಾತಿಸುತ್ತದೆ. ಅವರು ತೆರೆದಿಟ್ಟ ಶಿಕ್ಷಣ ಎಂಬ ಕಿಟಕಿ ಬಾಗಿಲುಗಳಿಂದ ಒಳಬಂದ ಹೊಸ ಅರಿವಿನ ಸ್ಪರ್ಶ ನಮ್ಮ ವ್ಯಕ್ತಿತ್ವವನ್ನು ಸ್ವತಂತ್ರವಾಗಿ ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಎಂಬುದರಲ್ಲಿ ಸಂದೇಹವೇ ಇಲ್ಲ. ಇಂಥ ಅಪೂರ್ವ ಹೆಣ್ಣು ಮಗಳು ಆಧುನಿಕ ಭಾರತದ ಮೊದಲ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಕುರಿತು ಕನ್ನಡಿಗರಿಗೆ ಅತಿ ಕಡಿಮೆ ಮಾಹಿತಿ ಇದ್ದುದರಿಂದ ಈ ಪುಸ್ತಕವನ್ನು ನಾನು ಮೆಚ್ಚಿನ ಪುಸ್ತಕವನ್ನಾಗಿ ಆಯ್ಕೆ ಮಾಡಿಕೊಂಡೆ. ಫುಲೆ ದಂಪತಿಗಳು ಮಾಡಿದ ಕೆಲಸ ಅದೆಷ್ಟು ಅಗಾಧವಾಗಿತ್ತೆಂದರೆ ಸ್ವತಃ ಮಹಾತ್ಮ ಎಂದು ಕರೆಸಿಕೊಂಡಿದ್ದ ಗಾಂಧೀಜಿಯೇ ಜ್ಯೋತಿಬಾ ಫುಲೆ ನಿಜವಾದ ಮಹಾತ್ಮ ಎಂದು ಕರೆದಿದ್ದರು. ಹಿಂದೂ ಧರ್ಮದಲ್ಲಿ ನಂಬಿಕೆ ಇಟ್ಟುಕೊಂಡಿದ್ದ ಗಾಂಧಿಯವರೇ ವರ್ಣಾಶ್ರಮ ವಿರೋಧಿ ಹೋರಾಟದ ಜ್ಯೋತಿ ಫುಲೆಯೇ ನಿಜವಾದ ಮಹಾತ್ಮ ಎಂದು ಕರೆದದ್ದು ನಿಜಕ್ಕೂ ಚಾರಿತ್ರಿಕವಾದುದು. ಇದು ಜ್ಯೋತಿಬಾ ಫುಲೆಯವರ ಕಾರ್ಯವಿಧಾನಕ್ಕೆ ಸಿಕ್ಕಿದ ಪ್ರಶಂಸೆ ಮಾತ್ರವಲ್ಲ, ಬದಲಾದ ಗಾಂಧಿ ದೃಷ್ಟಿಕೋನದ ಸ್ಪಷ್ಟ ಸೂಚಿಯೂ ಹೌದು. ಸಾವಿತ್ರಿಬಾಯಿಯವರ ಸಹಯೋಗದೊಂದಿಗೆ ಜ್ಯೋತಿಬಾ ಅವರು ರಚಿಸಿದ ಮದುವೆಯ ಹಾಡು ಅಂದರೆ ಈ ಮಂಗಲಾಷ್ಟಕದ ವಿವರ ಹೀಗಿದೆ: ಮದುಮಗ, ದೇವರ ಕಾನೂನಿನಂತೆ ನಿಮ್ಮ ಮನೆಯ ವಿಧಿ ವಿಧಾನಗಳನ್ನು ಅನುಸರಿಸು. ಸತ್ಯ ಎಲ್ಲದಕ್ಕಿಂತಲೂ ದೊಡ್ಡದು, ಅದನ್ನು ಗೌರವಿಸು. ಅನಕ್ಷರಸ್ಥರಿಗೆ ಪಾಠ ಕಲಿ, ಬೋಧಿಸು, ಅವರಿಗೆ ಜ್ಞಾನವನ್ನು ಕೊಡು. ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ನಾನು ವಚನ ನೀಡುತ್ತೇನೆ. ಮದುಮಗಳು, ನಿನ್ನ ಮಾತು ವರ್ತನೆ ನಮಗೆ ಹಿಡಿಸಿದೆ. ಮಹಿಳೆಯರಾದ ನಾವು ಶೋಷಿತರು, ನನ್ನನ್ನು ಹೇಗೆ ಜೊತೆಯಾಗಿ ಕರೆದೊಯ್ಯುವೆ? ನಮಗೆ ಸ್ವಾತಂತ್ರ್ಯದ ಅನುಭವ ದೊರಕಿದೆ, ನಾವು ಆತ್ಮಗೌರವದಿಂದ ಬದುಕಲು ಇಚ್ಛಿಸುತ್ತೇವೆ. ಇದಕ್ಕಾಗಿ ಮಹಿಳೆಯರಿಗೆ ನೀವು ಹಕ್ಕನ್ನು ನೀಡುತ್ತೀರಾ? ವಚನ ಕೊಡಿ. ಮದುಮಗ, ನಾನು ಮಹಿಳೆಯರ ಹಕ್ಕಿಗಾಗಿ ಯಾವುದೇ ಬೆಲೆ ತೆತ್ತಾದರೂ ಹೋರಾಡುತ್ತೇನೆ ಮತ್ತು ಗೌರವಿಸುತ್ತೇನೆ. ನನ್ನ ಕರ್ತವ್ಯದ ಭಾಗವಾಗಿ ಇದನ್ನು ಮಾಡುತ್ತೇನೆ. ಮದುಮಗಳು, ನಿಮ್ಮ ಮಾತುಗಳ ಮೇಲೆ ಭರವಸೆಯನ್ನು ಇಟ್ಟು ನಾನು ನಿಮ್ಮನ್ನು ಪತಿಯೆಂದು ಸ್ವೀಕರಿಸುತ್ತೇನೆ. ನಾವಿಬ್ಬರು ಒಟ್ಟಾಗಿ ಮಹಿಳೆಯರ ಹಕ್ಕಿಗಾಗಿ, ಸಬಲೀಕರಣಕ್ಕಾಗಿ ಹೋರಾಡೋಣ. ಸುಲಗ್ನ ಸಾವಧಾನ. ಒಟ್ಟಿನಲ್ಲಿ ಹೇಳುವುದಾದರೆ, ಶಿಕ್ಷಕಿಯಾಗಿ, ಲೇಖಕಿಯಾಗಿ, ಚಿಂತಕಿಯಾಗಿ, ಹೆಂಡತಿಯಾಗಿ, ಸಾಮಾಜಿಕ ಕ್ರಾಂತಿಕಾರಿಯಾಗಿ ಸತ್ಯ ಶೋಧಕ ನಮ್ಮೆಲ್ಲರ ಚೇತನ ಸಾವಿತ್ರಿಬಾಯಿ ಫುಲೆ. ಇಂಥವರ ದಿನವನ್ನು ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸಲೇಬೇಕಲ್ಲವೇ? ಧನ್ಯವಾದಗಳು.
1: ಇದುವರೆಗೆ ಮುಕ್ತಾ ಪ್ರಸಾದ್ ಅವರು ನನ್ನ ಮೆಚ್ಚಿನ ಪುಸ್ತಕ ಮಾಲಿಕೆಯಲ್ಲಿ ಮಾತನಾಡಿದರು. ಈಗ ಕೆಲವು ಚಿತ್ರಗೀತೆಗಳು.

0: ಶ್ರೀ ವಿಜಯಲಾಲ್ಕೀರ್ತನ ರಿಜಿಸ್ಟರ್ ಶಿವಮೊಗ್ಗ ಅರ್ಪಿಸುವ ಆಡಿದ ನಾಡಿದ ಮಹಾಶಂಕರ.
1: ಅಕ್ಕ, ಈ ಶ್ಲೋಕದ ಅರ್ಥ ಏನು? ಯಾವ ದೇವರ ಬಗ್ಗೆ ಇರೋದು ಈ ಶ್ಲೋಕ?
2: ಅಯ್ಯೋ, ಅಷ್ಟಾಗ್ಲಿಲ್ವೇನೆ. ನಾವು ಯಾರಿಗೆ ರಂಗದ ಮೇಲೆ ನೃತ್ಯ ತರಗತಿಯಲ್ಲಿ ಮೊದಲು ನಮಸ್ಕಾರ ಮಾಡ್ತೀವಿ ಹೇಳು ನೋಡೋಣ.
1: ನಟರಾಜನಿಗೆ.
0: ಶಿವ ಇಡೀ ವಿಶ್ವದ ಒಡೆಯ, ದೇವರುಗಳಿಗೆಲ್ಲ ನಾಯಕ ಆತ. ಮೃತ್ಯು ದೇವತೆಯಾದ ಯಮನನ್ನು ಗೆದ್ದವನು ಅವನು. ವಿಷವನ್ನ ನುಂಗಿದ್ರಿಂದ ಆತ ನೀಲಕಂಠ, ಯಾವಾಗಲೂ ಮಂಗಲವನ್ನು ಮಾಡುವ ಸದಾಶಿವ. ತ್ರಿಪುರಾಸುರನನ್ನು ಕೊಂದವನು, ಅಂತಹ ಮಹಾದೇವನನ್ನು ನಮಿಸುತ್ತೇನೆ ಅಂತ ಈ ಶ್ಲೋಕದ ಅರ್ಥ.
2: ಅಕ್ಕ, ಶಿವ ಮತ್ತು ನಟರಾಜ ಎಲ್ಲ ಒಂದೇನಾ? ಶಿವದವ ಶಿವತಾಂಡವ ಅಂತ ಹೇಳ್ತಾರಲ್ಲ, ಈ ತಾಂಡವ ಅಂದ್ರೆ ಯಾವ ತರ ನೃತ್ಯ ಅಕ್ಕ?
3: ಅಕ್ಕ ಅಕ್ಕ, ತಾಂಡವದ ಬಗ್ಗೆ ನಾನು ಹೇಳ. ಕಲಿತ ತಾಂಡವ, ಉಮಾ ತಾಂಡವ, ಸಂಧ್ಯಾ ತಾಂಡವ, ಸಂಹಾರ ತಾಂಡವ, ತ್ರಿಪುರ ತಾಂಡವ, ಊರ್ಧ್ವ ತಾಂಡವ ಮತ್ತು ಆನಂದ ತಾಂಡವ ಅಂತ ಸಪ್ತ ತಾಂಡವಗಳು. ಶಿವನನ್ನು ನಾವು ನಟರಾಜ ಅಂತ ಕರೆಯುವ ಪ್ರಸಿದ್ಧ ಭಂಗಿ ಆನಂದ ತಾಂಡವದಿಂದ ಬಂದಿದ್ದು.
0: ಹೌದು ಹಂಸ, ನೀನು ಹೇಳಿದ್ದು ಸರಿಯಾಗಿದೆ. ಶಿವನೇ ನೃತ್ಯವಾಡುವ ನಿರ್ದಿಷ್ಟ ರೀತಿಯಿಂದ ನಟರಾಜ ಅಂತ ಅನ್ಸ್ಕೋತಾನೆ. ನಟರಾಜನ ಬಗ್ಗೆ ಯಾವ ಪದಗಳು ನಿಮಗೆ

0: ವಸಂತ ರಾಗ ಆರಿತಾಳದ್ದು.
1: ಇಡದು ಪದಂ ತೂಕಿ ಆಡೇನಮ್ಮ ಹರುಡು ದೃಗುಡ್ತ ತಯ್ಯನಿ ಆನಂದ ನಡನಂ ಮಾಡಿನಾರ್. ಆಮೇಲೆ ವರ್ಣ ಆದಿಶಿವನೈ ಕಾಣಮೆ ಆಸೊಂಡೆ ನಡಿ ಮೋಹಮನ ಆಟಮೆನ್ನ ಎಷ್ಟೆಲ್ಲಾ ಇದೆಯಲ್ಲಕ್ಕ.
2: ಅದೇ ತರಹ ಕನ್ನಡದಲ್ಲಿಯೂ ಶಿವನ ನಾಟ್ಯವನ್ನ ಕುರಿತ ಒಂದು ಪದಂ ಇದೆ. ಖ್ಯಾತ ಕವಿ ಪದ್ಮಚರಣ್ ಅವರು ಬರ್ದಿರೋದು. ಒಂದ್ ಸ್ವಲ್ಪ ಮಾಡಿ ತೋರಿಸ್ಲಾ?

0: ಶಿವತಾಂಡವರ ಬಗ್ಗೆ ಹಾಡು ಕೇಳಿದ್ರಿ, ನೃತ್ಯ ನೋಡಿದ್ರಿ, ಈಗ ನಟರಾಜನ ಮೂರ್ತಿಯನ್ನೇ ಗಮನಿಸಿ ನೋಡಿ. ಪ್ರತಿದಿನ ಅವನ ಪಾದಗಳನ್ನ ಮುಟ್ಟಿ ನಮಸ್ಕರಿಸ್ತೀರಾ ತಾನೆ? ಆಮೇಲೆ ದೃಷ್ಟಿಯನ್ನ ಪಾದಗಳಿಂದ ಹಂತ ಹಂತವಾಗಿ ಏರಿಸ್ತಾ ಹೋದ್ರೆ ಏನೇನ್ ಗಮನಿಸ್ತೀಯಾ?
1: ಬಲಕಾಲು ಮುಯ್ಯಲಕ ಅನ್ನೋ ರಾಕ್ಷಸನನ್ನು ದುಳಿದಿದೆ, ಎಡಕಾಲು ಬಲಪಾಶ್ ಎತ್ತಿದೆ,
2: ಶಿರದಲ್ಲಿ ಗಂಗೆ ಅರ್ಧ ಚಂದ್ರ, ಹಾರಾಡುತ್ತಿರುವ ಉತ್ತರೀಯ, ಹರಡಿರುವ ಕೂದಲು, ಮೂರು ಕಣ್ಣುಗಳು,
3: ನಾಲ್ಕು ಕೈಗಳು, ಎಡಗೈ ಅಗ್ನಿ, ಬರೈ ಢಮರು, ಮತ್ತೆರಡು ಕೈಗಳು ಶಿವನ ಪ್ರಸಿದ್ಧ ಹಸ್ತ, ಒಂದು ಕೈಯಲ್ಲಿ ಡೋಲ, ಇನ್ನೊಂದರಲ್ಲಿ ಅಭಯ ಮುದ್ರೆ ಹಿಡಿದಿವೆ,
4: ವರ್ತುಲಾಕಾರದ ಅಗ್ನಿ ಜ್ವಾಲೆಯ ಪ್ರಭಾವಳಿ ಸುತ್ತ ಇದ್ದು ಪೀಠದಿಂದ ಮೊದಲುಗೊಂಡು ಪೀಠದಲ್ಲಿಯೇ ಅಂತ್ಯವಾಗುತ್ತದೆ.
5: ಹೌದಲ್ವಾ, ನೋಡ್ತಾ ಹೋದ್ರೆ ಈ ಸಣ್ಣ ವಿಗ್ರಹದಲ್ಲಿ ಅದೆಷ್ಟೋ ಅಂಶಗಳು.
6: ಅಕ್ಕ, ಇವುಗಳಲ್ಲಿ ಪ್ರತಿಯೊಂದು ಕೂಡ ಯಾವ್ದಾದ್ರೂ ಒಂದು ಅರ್ಥ ಹೇಳಲ್ವಾ?
1: ಹೌದು ಹಂಸ. ಅಕ್ಕ, ನೀವು ಹೋದ ಸಲ ತರಗತಿಯಲ್ಲಿ ಹೇಳಿದ ಕೆಲವು ಅಂಶಗಳನ್ನು ನಾನು ನೆನ್ಪಿಟ್ಕೊಂಡಿದ್ದೀನಿ. ಅರ್ಧಚಂದ್ರ ಮನಸ್ಸಿನ ಆಸೆಯ ಸಂಕೇತ, ಧಮರು ಸೃಷ್ಟಿಯ ಸಂಕೇತ, ಡೋಲಹಸ್ತ ಅಭಯಹಸ್ತಗಳು ಸ್ಥಿತಿಯನ್ನು, ಎಡಗೈಯ ಅಗ್ನಿ ಸಂಹಾರವನ್ನು ಸೂಚಿಸುತ್ತವೆ, ನಟರಾಜ ತುಳಿದಿರುವ ಮುಯ್ಯಲಕ ರಾಕ್ಷಸ ಅಜ್ಞಾನವನ್ನು ಸಂಕೇತಿಸುತ್ತಾನೆ.
3: ಅಂದ್ರೆ ಸೃಷ್ಟಿ ಸ್ಥಿತಿ ಸಂಹಾರ ತಿರೋಭಾವ ಅನುಗ್ರಹ ಎಂಬ ಪಂಚಕೃತ್ಯಗಳನ್ನು ಈ ಮೂರ್ತಿ ಪ್ರತಿನಿಧಿಸುತ್ತೆ ಅಲ್ವಾ?
0: ಹೌದು ಮಕ್ಕಳ, ಸೂಕ್ಷ್ಮವಾಗಿ ನೋಡಿ ಹೇಳಿ, ಮತ್ತೇನ್ ಕಾಣತ್ತೆ?
5: ಅದೇ ರೀ, ಒಂದೊಂದು ಕಿವಿಗೆ ಬೇರೆ ಬೇರೆ ತರ ಕಿವಿಯಾಭರಣ ಇದೆಯಲ್ಲ.
0: ಹೌದು, ಪುರುಷಾಭರಣ ಸ್ತ್ರೀ ಆಭರಣಗಳೆರಡನ್ನೂ ಧರಿಸಿರುವುದು ಅರ್ಧನಾರೀಶ್ವರನ ಗುರುತು, ಅಂದ್ರೆ ಶಿವಶಕ್ತಿಯರ ಸಂಯೋಗ, ಸ್ತ್ರೀ ಪುರುಷ ಸಮಾನತೆಯನ್ನ ಇದು ಸೂಚಿಸುತ್ತೆ. ಮತ್ತೆ ಇನ್ನೇನು ಕಾಣತ್ತೆ?
2: ಅಕ್ಕ, ತಲೆ ಮೇಲೆ ನೀರು, ಉತ್ತರಿಯ ಕೂದಲು ಹಾರಾಡುತ್ತಿರೋದ್ರಿಂದ ಗಾಳಿ, ಕೈಯಲ್ಲಿ ಅಗ್ನಿ, ಪಂಚಭೂತಗಳಲ್ಲಿ ಮೂರಂತೂ ನಟರಾಜನ ಮೂರ್ತಿಯಲ್ಲೇ ಇದೆ ಅಲ್ವಾ?
0: ಹೌದು ಅನು, ಬರೀ ಪಂಚಭೂತಗಳಲ್ಲಿ ಮೂರೇ ಅಲ್ಲ, ಮೇಲೆತ್ತಿದ ಕಾಲು ಆಕಾಶವನ್ನು, ಕೆಳಮುಖವಾದ ಕೈ ಭೂಮಿಯನ್ನು ಸೂಚಿಸುತ್ತೆ. ಅಂದಮೇಲೆ ಪಂಚಮಹಾಭೂತಗಳನ್ನ ನಾವಿಲ್ಲಿ ಕಲ್ಪಿಸಿಕೊಳ್ಬಹುದು.
6: ಅಕ್ಕ, ನೀವು ಮಾಡ್ತಿರಲ್ಲ ಆದಿಶಂಕರಾಚಾರ್ಯರು ಬರೆದಿರೋ ಶಿವನ ಬಗೆಗಿನ ಶ್ಲೋಕ ಸಂಧ್ಯಾ ತಾಂಡವ, ಅದನ್ನ ಮಾಡಿ ಅಕ್ಕ. ಇದರಲ್ಲಿ ಶಂಕರಾಚಾರ್ಯರು ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರಲ್ವಾ? ಸಂಧ್ಯಾಕಾಲದಲ್ಲಿ ವಿಷ್ಣು ಕೈಗಳಿಂದ ಮದ್ದಲೆ ನುಡಿಸುತ್ತಿರುವುದೇ ಗುಡುಗು, ದೇವತೆಗಳ ಹಣ್ಣಿನ ಹೊಳೆಪು ಮಿಂಚು, ಭಕ್ತರ ಆನಂದದ ಕಣ್ಣೀರೇ ಸುರಿಯುತ್ತಿರುವ ಮಳೆ, ಜಗನ್ಮಾತೆಯ ಮುಂದೆ ಉಜ್ವಲ ತಾಂಡವವನ್ನು ನರ್ತಿಸುತ್ತಿರುವ ನೀಲಕಂಠನನ್ನು ಭಜಿಸುತ್ತೇನೆ ಅಂತ.
1: ಇಲ್ಲಿ ನೀಲಕಂಠ ಅಂದರೆ ಶಿವ ಅಂತನೂ ಅರ್ಥ. ಗಂಡು ನವಿಲು ಮಳೆ ಬಂದಾಗ ಸುಂದರವಾಗಿ ನರ್ತಿಸುವುದರ ಕಲ್ಪನೆಯೂ ಇಲ್ಲಿದೆ. ಮಾಡಿ ಅಕ್ಕ ಪ್ಲೀಸ್.

0: ನಟರಾಜನ ತಾಂಡವವನ್ನ ನೋಡುವಾಗ ನಾವು ಮೂರು ಅಂಶಗಳನ್ನ ಗಮನಿಸಬೇಕು. ಮೊದಲನೆಯದು, ನಟರಾಜ ಇಡೀ ವಿಶ್ವದ ಚಲನೆಯ ಪ್ರತೀಕ ಅನ್ನೋದು. ಎರಡನೇದು, ಇಲ್ಲಿನ ನೃತ್ಯದ ಉದ್ದೇಶ ನಮ್ಮ ಆತ್ಮಗಳಲ್ಲಿನ ಆಧ್ಯಾತ್ಮಿಕ ಶಕ್ತಿಯನ್ನ ಪ್ರಚೋದಿಸುವ ಅನ್ನೋದು. ಕೊನೆಯದು, ಈ ನರ್ತನದ ಸ್ಥಳ ಎಲ್ಲಿ ಗೊತ್ತಾ? ಚಿದಂಬರ ಅಂದ್ರೆ ಚಿತ್ ಅಂಬರ, ನಮ್ಮ ಮನಸ್ಸಿನ ಹೃದಯದ ಒಳಗೆ ಅಂತ. ನಮ್ಮ ಕನ್ನಡ ಸಾಹಿತ್ಯದಲ್ಲೂ ಶಿವನ ಬಗೆಗೆ ಎಷ್ಟೋ ಸುಂದರ ಕವಿತೆಗಳಿವೆ. ರಗಳೆ ಅಂತ ಕೇಳಿದೀರಾ?
1: ರಗಳೆ ನಮ್ಮಮ್ಮ ನಂಗೆ ಯಾವಾಗ್ಲೂ ಬೈತಿರ್ತಾರಕ್ಕ, ರಗಳೆ ಮಾಡ್ಬೇಡ, ರಗಳೆ ಮಾಡ್ಬೇಡ ಅಂತ. ಆದ್ರೆ ಈ ರಗಳೆಗೂ ಶಿವು ಏನಪ್ಪಾ ಸಂಬಂಧ?
2: ಏ ಪೆದ್ದಮ್ಮ, ಆ ರಗಳೆ ಅಲ್ವೇ, ಇದು ಕನ್ನಡದ ಛಂದಸ್ಸಿನ ರಗಳೆ. ಹರಿಹರ ಬರ್ದಿದ್ದಾರಲ್ಲ, ಅದಲ್ವಾ ಅಕ್ಕ?
0: ಹೌದು, ಅನು ಸರಿಯಾಗಿ ಹೇಳ್ದೆ. ಹರಿಹರ ಶಿವಭಕ್ತರ ರಗಳೆಗಳನ್ನ ತುಂಬಾ ಬರ್ದಿದ್ದಾನೆ. ಅದರಲ್ಲಿ ಬರೋ ಕುಂಬಾರ ಗುಂಡೆಯನ ರಗಳೆ ನೃತ್ಯಕ್ಕೆ ಹೇಳಿ ಮಾಡಿಸಿದಂತಿದೆ. ಆಡಿದ ನಾಡಿದ ಆಹಾ ಶಂಕರ, ಆಡಿದ ನಾಡಿದ ಗುಂಡನ ಮಂದೀಶ್ವರ ಅನ್ನೋ ರಗಳೆಯ ಸಾಲುಗಳನ್ನ ನಾವು ನೋಡಬಹುದು. ಇದರಲ್ಲಿ ಬರೋ ಶಬ್ದಗಳ ಚಮತ್ಕಾರವಾದ್ರೂ ಅಷ್ಟೇ ನೃತ್ಯಕ್ಕೆ ಹೇಳಿ ಮಾಡಿಸಿದಂತಿದೆ. ಶಿವನ ನೃತ್ಯವನ್ನ ಕಣ್ಣ ಮುಂದೆ ತರತ್ತೆ.

0: ಎಷ್ಟು ಚೆನ್ನಾಗಿದೆ ಅಲ್ಲಕ್ಕ ಕುಂಬಾರಗುಂಡಯ್ಯನರಗಳೇ. ಅವನ ಭಕ್ತಿಗೆ ಮೆಚ್ಚಿ ಶಿವನ ಬಂದು ಅವನ ಮುಂದೆ ನೃತ್ಯ ಮಾಡಬೇಕು ಅಂದ್ರೆ ತಟ್ಟ ಪಟ್ಟ ತಂದಣ್ಣ ಧಿಮ್ ಧಿಮಿ ಕೆನ್ನಿಸುವ ತಟ್ಟ ತಂದಟ್ಟ ದಿಕ್ ಕಟ ಕಟ ಕೆನ್ನಿಸುವ ಹಲಗೆಯ ಶಬ್ದಂ ಕರಡಿಯ ಶಬ್ದಂ ಹಲಗೆಯ ಶಬ್ದಂ ಮುರಜದ ಶಬ್ದಂ
1: ಬಂದರ ನರಿಯದೆ ಹೋದರ ನರಿಯದೆ ನಿಂದರ ನರಿಯದೆ ನೆರೆದರ ನರಿಯದೆ ಊಡವ ನರಿಯದೆ ನಿದ್ರೆಯ ನರಿಯದೆ
2: ಅಂಥ ಅನನ್ಯ ಭಕ್ತಿಯಿಂದಲೇ ಹುಟ್ಟಿದ್ದು ಶಿವಶರಣರ ಪಂಥ ಕೂಡ. ಕಾಯಕವೇ ಕೈಲಾಸ ಎಂದು ನಂಬಿ ಶರಣ ಶರಣೆಯರು ಶಿವನನ್ನು ಆರಾಧಿದ್ರು. ಗದ್ಯವೂ ಅಲ್ಲದ ಪದ್ಯವೂ ಅಲ್ಲದ ಒಂದು ವಿಶಿಷ್ಟ ರೀತಿಯ ಸಾಹಿತ್ಯ ಪ್ರಕಾರವನ್ನೇ ಹುಟ್ಟು ಹಾಕಿದ್ರು. ಇಲ್ಲಿ ಒಂದು 10 ಜನ ವಚನಕಾರರನ್ನ ಬೇಗ ಬೇಗ ಹೇಳಿ ನೋಡೋಣ.
3: ಬಸವಣ್ಣ,
4: ಅಲ್ಲ ಪ್ರಭು,
0: ಅಕ್ಕ ಮಹಾದೇವಿ, ಸಿದ್ದರಾಮಯ್ಯ,
5: ಮೋಳಿಗೆ ಮಾರಯ್ಯ, ಜೇಡರ ದಾಸಿಮಯ್ಯ,
0: ನಿಜಗುಣ ಶಿವಯೋಗಿ, ಮಾದರ ಚೆನ್ನಯ್ಯ, ಚನ್ನ ಬಸವಣ್ಣ, ಗಂಗಾಂಗೆ.
2: ಪರವಾಗಿಲ್ಲ, ಹೇಳಬಿಟ್ರಲ್ಲ ಶಹಬಾಸ್. ಬರೀ ವಚನಕಾರರ ಹೆಸರು ಮಾತ್ರ ಕಲಿಯೋದಲ್ಲ, ಅವರು ಬೋಧಿಸಿದ ತತ್ವಗಳನ್ನು, ಸರಳ ಜೀವನವನ್ನು ನಾವು ಅರ್ಥ ಮಾಡಿಕೊಂಡು ಅಳಕೋಬೇಕು. ನೀವು ಸುಮ್ಸುಮ್ನೆ ಅದಕ್ಕೆ ಇದಕ್ಕೆ ಅಂತ ಕ್ಲಾಸ್ಗೆ ಚಕ್ಕರ್ ಹಾಕುವಾಗ ಕಾಯಕವೇ ಕೈಲಾಸ ಅನ್ನೋ ಮಾತನ್ನ ನೆನಪಿಸ್ಕೋಬೇಕು.
0: ಆಯ್ತು ಅಕ್ಕ, ನಮಗೆ ಬಸವಣ್ಣನವರ ಒಂದು ವಚನ ಅರ್ಥಿಸೋದಕ್ಕೆ ಹೇಳ್ಕೊಡಿ ಅಕ್ಕ.

0: ನೋಡಿ ಮಕ್ಕ, ಪ್ರಕೃತಿಯನ್ನು ಶಿವಭಕ್ತಿಯ ಜೊತೆ ಎಷ್ಟು ಚೆನ್ನಾಗಿ ತಂದಿದ್ದಾರೆ ಈ ವಚನದಲ್ಲಿ ಬಸವಣ್ಣನವರು ಅಂತ.
1: ಅಕ್ಕ, ಚಕೋರಂಗೆಗೆ ಚಂದ್ರಮನ ಚಿಂತೆ, ಕಮಲಕ್ಕೆ ಸೂರ್ಯನ ಚಿಂತೆ, ದುಂಬಿಗೆ ಪರಿಮಳ ಎಳೆಯುವ ಚಿಂತೆ, ಶಿವಭಕ್ತನಿಗೆ ಶಿವನನ್ನೇ ನೆನೆಯುವ ಚಿಂತೆ, ಇಲ್ಲಿ ಕೂಡಲ ಸಂಗಮ ದೇವ ಅನ್ನೋದು ಬಸವಣ್ಣನವರ ಅಂಕಿತ ಅಲ್ವಾ?
2: ಹೌದು ಕಣೆ, ಅಕ್ಕ ಮಹಾದೇವಿದು ಚನ್ನಮಲ್ಲಿಕಾರ್ಜುನ ಅಂತ ಅಲ್ವಾ ಅಕ್ಕ?
3: ಹೌದು, ಅಕ್ಕ ಮಹಾದೇವಿಯ ಜನ್ಮಸ್ಥಳ ನಮ್ಮ ಶಿವಮೊಗ್ಗ ಜಿಲ್ಲೆಯ ಉಡುತಡಿ. ಅವಳು ಕನ್ನಡದ ಪ್ರಪ್ರಥಮ ಕವಯಿತ್ರಿ. ಅವಳ ವಚನಗಳು ಮಧುರ ಭಕ್ತಿಯಿಂದ ಹೊಳೆಯುತ್ತವೆ.

0: ಈ ವಚನ ಏನು ಅರ್ಥವೇ ಆಗ್ತಿಲ್ವಲ್ಲಪ್ಪ.
1: ನಟರಾಜನನ್ನ ವಿವರಿಸ್ತಾ ಅರ್ಧನಾರೀಶ್ವರ ತತ್ವದ ಬಗ್ಗೆ ನಾವು ಮಾತಾಡಿದ್ದಾನೆ. ಶಿವಭಕ್ತೆಯಾದ ಅಕ್ಕಮಹಾದೇವಿ ಹೇಳ್ತಾಳೆ, ಗಂಡು ಗಂಡಷ್ಟೇ ಆದ್ರೆ ಹೆಣ್ಣು ಗುಣವನ್ನ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನೇ ಮಾಡದೆ ಇದ್ರೆ ಅದು ಹೆಣ್ಣಿನ ಶೋಕ, ಹಾಗೆಯೇ ಹೆಣ್ಣು ಅಷ್ಟೇ ಗಂಡು ಗುಣವನ್ನ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಅದು ಗಂಡಿನ ಶೋಕ ಅಂತ. ಅವಳ ಕಲ್ಪನೆಯಲ್ಲಿ ಭಕ್ತರೆಲ್ಲರೂ ಸ್ತ್ರೀಯರು, ಅವ್ರು ಪುರುಷರಾಗ್ಲಿ ಸ್ತ್ರೀಯರಾಗ್ಲಿ ಅವ್ರು ಸ್ತ್ರೀಯರೇ, ಚೆನ್ನಮಲ್ಲಿಕಾರ್ಜುನ ಮಾತ್ರ ಪುರುಷ. ಅಂದ್ರೆ ಲಿಂಗ ಸಮಾನತೆ, ಈಕ್ವಾಲಿಟಿ ಅಂತ ನಾವು ಈಗ 21ನೇ ಶತಮಾನದಲ್ಲಿ ಮಾತನಾಡುವುದನ್ನ ಆಗ ಅಂದ್ರೆ 12ನೇ ಶತಮಾನದಲ್ಲೇ ಅಕ್ಕಮಹಾದೇವಿ ಹೇಳಿದ್ಲು.
2: ಅಕ್ಕ, ನೀವು ಮೊನ್ನೆ ಪ್ರೋಗ್ರಾಂನಲ್ಲಿ ಒಂದು ಭಾವಗೀತೆನ ಶಾಸ್ತ್ರೀಯವಾಗಿ ಮಾಡಿದ್ರಿ. ಹೌದೇನೆ ಉಮಾ, ಹೌದೇನೆ ಜಗವೆನ್ನುವುದಿದು ನಿಜವೇನೆ ಅಂತ. ಇದು ಶಿವನ್ ಬಗ್ಗೆನೇ ಅಲ್ವಾ?
1: ಹೌದು, ಚೆನ್ನಾಗಿ ಗಮನಿಸಿದ್ಯಾ. ಅದು ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರದ್ದು.
3: ಅದರಲ್ಲಿ ಉಮೆ ತಾಯಿ ಕೇಳ್ತಾಳೆ, ಹೌದೇನೆ ಉಮಾ ಹೌದೇನೆ ಜಗವೆನ್ನುವುದಿದು ನಿಜವೇನೆ, ಭಿಕ್ಷೆ ಬೇಡುವ ಬೂದಿ ಬಳಿದ ಗಂಡ ನಿನ್ನವನೇನೆ, ಮತ್ತೆ ನಿನ್ನ ಶಿವ ಕರೆಯಲು ಬರಲಿ ಉಮೆ ಮನೆಯೊಳಿಲ್ಲ ಎಂದೆನ್ನುವೆ ಅಂತ ಹೇಗೆ ಬರೆದಿದ್ದಾರಲ್ಲ.

0: ಹೌದು ಮಕ್ಕಳೇ, ಕುವೆಂಪು, ಬೇಂದ್ರೆ ಹೀಗೆ ಎಲ್ಲ ಕವಿಗಳಿಗೂ ಶಿವ ಒಬ್ಬ ಸ್ಫೂರ್ತಿದಾಯಕ ದೇವರು. ಬರೀ ನೃತ್ಯಕಲಾವಿದರಿಗಲ್ಲ, ರಾಷ್ಟ್ರಕವಿ ಕುವೆಂಪು ಅವರು ಎಷ್ಟೊಂದು ಚಂದದ ಶಿವ ಕವಿತೆಗಳನ್ನ ಬರೆದಿದ್ದಾರೆ ಗೊತ್ತಾ? ಎಲ್ಲಿ ಯಾರಾದ್ರೂ ಒಂದು ಹೇಳಿ ನೋಡೋಣ.
1: ನರ್ತಿಸು ಶಂಕರ ಮತ್ತ ಭಯಂಕರ ನೃತ್ಯ ಲೋಲ ಹೇ ನಟರಾಜ, ಹೇ ಸಂವರ್ತಕ ಸೃಷ್ಟಿ ಪ್ರವರ್ತಕ ಮತ್ತೋನ್ಮತ್ತ ಸನಾತನ ನರ್ತಕ ಮಹಾವಿರಕ್ತ ನಿರುಪಮ ಶಕ್ತ ಜನನ ಮರಣ ಸಂಬಂಧ ವಿಮುಕ್ತ ನರ್ತನ ಗೈ ಹೇ ನಟರಾಜ.
2: ಶಿವಪಾರ್ವತಿಯರ ಸಂಸಾರ ಎಲ್ಲಾ ಮನುಷ್ಯರ ಸಂಸಾರದಂತೆಯೇ ಜೀವನಕ್ಕೆ ಹತ್ತಿರವಾಗುತ್ತೆ. ಇಲ್ಲಿ ಒಂದು ದೃಷ್ಟಿಯಲ್ಲಿ ದೇವರ ನಿಂದಾಸ್ತುತಿ ಅಂತಾನೂ ಹೇಳಬಹುದು.

0: ಶಿವನಿಗೆ ಮೂರನೇ ಕಣ್ಣು ಇರುತ್ತಲ್ಲ ಅಕ್ಕ, ಅದ್ಯಾಕೆ?
1: ಏ ಅಷ್ಟು ಗೊತ್ತಿಲ್ವಾ, ಕೆಟ್ಟವರನ್ನು ಸುಟ್ಟಿ ಬಿಡೋಕೆ.
2: ಶಿವನ ಮೂರನೇ ಕಣ್ಣು ಜ್ಞಾನ ನೇತ್ರ. ಕಾಮನನ ಆ ಸುಟ್ಟು ಭಸ್ಮ ಮಾಡಿದ ಕತೆ ನಿಮ್ಗೆ ಗೊತ್ತಿದೆ ತಾನೆ. ಇಲ್ಲಿ ಕಾಮ ಅಂದ್ರೆ ದೇವ ಮನ್ಮಥ ಅಷ್ಟೇ ಅಲ್ಲ, ಅರ್ಥಾತ್ ನಮ್ಮೆಲ್ಲರ ಮನಸ್ಸಿನಲ್ಲಿರುವ ಆಸೆ ಆಕಾಂಕ್ಷೆಗಳು. ಮನಸ್ಸಿನ ಕಲ್ಮಶವನ್ನ ನಾಶ ಮಾಡೋದಿಕ್ಕೆ, ನಮ್ಮ ಆಸೆಗಳನ್ನ ನಿಯಂತ್ರಿಸೋದಿಕ್ಕೆ ಬೇಕಾದ ಜ್ಞಾನ. ಹರಿಹರ ಸಮನ್ವಯವನ್ನ ಸೂಚಿಸೋ ಕನಕದಾಸರ ಮೋಹನ ತರಂಗಿಣಿಯಲ್ಲಿ ಬರುವಂತಹ ಕಾಮದಹನ ನಿಮ್ಗೆ ಗೊತ್ತಾ?

0: ಸೀತ.
1: ಇದೊಂದೇ ಅಲ್ಲ, ರಾಷ್ಟ್ರಕವಿ ಕುವೆಂಪು ಅವರು ಘಂಟಾಕರ್ಣ ಅನ್ನೋ ಕಥನ ಕವನವನ್ನು ಬರೆದಿದ್ದಾರೆ. ಇಲ್ಲಿಯೂ ಅಷ್ಟೇ, ಶಿವ ವಿಷ್ಣು ಹರಿಹರರಿಗೆ ಭೇದ ಮಾಡುವ ಮೂರ್ಖರ ಪ್ರತಿಬಿಂಬ ಈ ಘಂಟಾಕರ್ಣ.
2: ಭಕ್ತಗೆ ಬುದ್ಧಿಯ ಕಲಿಸುವೆನೆಂದು ನೆನೆದು ಮಹೇಶನು ಉಪಾಯ ಒಂದು,
1: ಮೈಯಲ್ಲಿ ಹರಿಹರ ರೂಪವ ತಾಳಿ ಮೈದೋರಿದನ ದೇವ ತ್ರಿಶೂಲಿ,
2: ಸುಂದರ ವಿಷ್ಣುವು ಮುಖವೊಂದರಲಿ ಭವ್ಯ ಮಹೇಶನು ಮತ್ತೊಂದರಲಿ,
3: ಹರಿಯೆಂದರೆ ನೀ ನನಗೆಂದಂತೆ ನನಗಿತ್ತರೆ ನೀ ಅವಗಿತ್ತಂತೆ,
4: ಎಲ್ಲ ನದಿಗಳೂ ಕಡಲಿಗೆ ಕೊನೆಗೆ ಎಲ್ಲ ಹಾದಿಗಳು ಒಂದೇ ಮನೆಗೆ.
5: ಅಕ್ಕ, ಮೊನ್ನೆ ಸೈನ್ಸ್ ಕ್ವಿಜ್ ನಲ್ಲಿ ಕೇಳಿದ್ರು, ಭಾರತ ಸರ್ಕಾರ ಜೆನೆವಾದಲ್ಲಿರುವ ಯುರೋಪಿಯನ್ ಅಣುವಿಜ್ಞಾನ ಭೌತಶಾಸ್ತ್ರ ಕೇಂದ್ರಕ್ಕೆ ನಟರಾಜಮೂರ್ತಿ ನೀಡಿದೆ. ವಿಜ್ಞಾನ ಕೇಂದ್ರ ನಟರಾಜ ಏಕೆ ಬೇಕು ಅಂತ, ಅದಕ್ಕೆ ನಾವೆಲ್ಲ ಅಲಂಕಾರಕ್ಕೆ ಅಂತ ಬರೆದ್ವಿ.
6: ಸರಿನೆ, ಆದ್ರೆ ಅವರು ನಿರೀಕ್ಷಿಸಿದ ಉತ್ತರ ಅದಲ್ಲ. ಆ ಮೂರ್ತಿಯನ್ನ ಇಟ್ಟಿರೋ ಕಡೆನೆ ಪಕ್ಕದಲ್ಲಿ ಫಲಕದ ಮೇಲೆ ಏನು ಬರೆದಿದ್ದಾರೆ ಗೊತ್ತೇ? ನೂರಾರು ವರ್ಷಗಳ ಹಿಂದೆ ಭಾರತೀಯ ಕಲಾವಿದರು ಶಿವತಾಂಡವದ ಹಲವು ಭಂಗಿಗಳನ್ನ ಕಂಚಿನ ಪ್ರತಿಮೆಗಳಲ್ಲಿ ಹಿಡಿದಿಟ್ಟಿದ್ದಾರೆ. ಇಂದು ಭೌತಶಾಸ್ತ್ರದ ವಿಜ್ಞಾನಿಗಳು ಅಣುಗಳ ತಾಂಡವವನ್ನ ತಂತ್ರಜ್ಞಾನದ ನೆರವಿನಿಂದ ಶೋಧಿಸ್ತಾ ಇದ್ದಾರೆ ಅಂತ. ಅಂದ್ರೆ ನಟರಾಜನ ತಾಂಡವ ಅನ್ನೋದು ಪುರಾಣ, ಧರ್ಮ, ಕಲೆ ಮತ್ತು ಆಧುನಿಕ ಭೌತಶಾಸ್ತ್ರದ ಸಂಗಮ ಅಂತ.
7: ಬೆಳಕು, ಶಬ್ದ, ಯೋಚನೆ ಅಂದ್ರೆ ಅಗ್ನಿ, ಢಮರು, ಚಂದ್ರ ಎಲ್ಲವೂ ಚಲಿಸುವಂತಹವೇ ತಾನೇ? ಹಾಗೇ ಅಣುಗಳು ಅಂದ್ರೆ ಆಟಮ್ಸ್. ಅಕ್ಕ, ನಟರಾಜ ಶಿವ ನಿತ್ಯದಿಂದ ಅಧ್ಯಾತ್ಮ, ಅಧ್ಯಾತ್ಮದಿಂದ ವಿಜ್ಞಾನ, ಹೇಗೆ ನಮ್ಮನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗಿಬಿಟ್ಲ?
8: ಹೌದು, ನಟರಾಜನ ಬಗ್ಗೆ ಇನ್ನೂ ನಾವು ಕಲಿಯೋದು ಎಷ್ಟೆಲ್ಲ ಇದೆ ಗೊತ್ತಾ? ಶಿವನ ಬಗೆಗಿನ ಕಥೆಗಳು, ಅವನ ಗಣಗಳು, ಅವನ ಸಂಸಾರ, ಇವು ಒಂದ್ ಕಡೆ. ಆದ್ರೆ
1: ಇನ್ನೊಂದೆಡೆ ಅರ್ಧನಾರೀಶ್ವರನ ಕಲ್ಪನೆ, ಲಿಂಗ ಸಮಾನತೆ, ಸದಾಚಾರ, ಸದ್ಭಕ್ತಿ, ಈ ತರ ಸೀರಿಯಸ್ ಆದ ಆದರೆ ಅರ್ಥಪೂರ್ಣ.
5: ಮತ್ತೊಂದು ಕಡೆ ಆತನ ವಿವಿಧ ಭಕ್ತರಗಳು, ಅವರ ಭಕ್ತಿಯ ಪ್ರಸಂಗಗಳು.
6: ಹೌದು, ಆದ್ರೆ ಬೇರೆಲ್ಲ ಗುಣಗಳಿಗಿಂತ ಶಿವನ ಗುಣ ಅಂದ್ರೆ ಕುಣಿತ, ನರ್ತನ. ಕುಣಿತವೇ ಆನಂದವಾಗಿರುವ ಆನಂದ ತಾಂಡವದ ನಟರಾಜನ ಮೂರ್ತಿಯನ್ನ ನೋಡ್ತಾ ಇದ್ರೆ ಆಡಿದನ್ ಆಡಿದನ್ ಆಹಾ ಶಂಕರ ಅಂತ ಕುಂಬಾರ ಗುಂಡಯ್ಯ ಹರಿಹರರ ಹಾಗೆ ನಾವು ಹೇಳ್ಬೇಕು ಅಂತ ಅನ್ಸತ್ತೆ ಅಲ್ಲೇ?
4: ಹೌದು, ನಟರಾಜನ ಬಗೆಗಿನ ಅಭಿನಯ ದರ್ಪಣದ ಶ್ಲೋಕನ ಶಿವರಾತ್ರಿಗೆ ಅಂತ ಹೇಳ್ಕೊಡ್ತೀರಾ?
6: ಬನ್ನಿ, ಎಲ್ಲರೂ ನಿಂತ್ಕೊಳ್ಳಿ, ಹೇಳ್ತಾ ನಾನು ಮಾಡೋ ಹಸ್ತಗಳನ್ನ ಮಾಡ್ತಾ ಹೋ. ಇಡೀ ಭೂಮಿಯೇ ಯಾರ ಹಸ್ತಾಭಿನಯವೋ, ವಿಶ್ವದ ಭಾಷೆ ಮಾತು ಎಲ್ಲವೂ ಯಾರ ವಾಚಿಕವೋ, ಚಂದ್ರ ತಾರಾದಿಗಳೇ ಯಾರಿಗೆ ಆಭರಣವೋ, ಅಂಥ ಸಾತ್ವಿಕನಾದ ಶಿವನು ವಂದಿಸುತ್ತೇನೆ.

ಶಿವಮೊಗ್ಗ, ಆಡಿದ ನಾಡಿದ ಆಹಾ ಶಂಕರ, ಪರಿಕಲ್ಪನೆ ಮತ್ತು ನಿರ್ದೇಶನ ಡಾಕ್ಟರ್ ಕೆಎಸ್ ಪವಿತ್ರ, ಪ್ರಸ್ತುತಿ ಶ್ರೀ ವಿಜಯ ಕಲಾನಿಕೇತನದ ವಿದ್ಯಾರ್ಥಿನಿಯರಾದ ಅನುರಾಧ, ಹಂಸ, ಸುರಕ್ಷಾ, ಮೈಥಿಲಿ, ಭೂಮಿ, ಭರತವರ್ಷ ಮತ್ತು ಡಾಕ್ಟರ್ ಕೆಎಸ್ ಪವಿತ್ರ.

0: ಹಾಡುಗಾರಿಕೆ ವಿದುಷಿ ವಸುಧಾ ಬಾಲಕೃಷ್ಣ, ವಿದುಷಿ ಪಿ ರಮ, ವಿದ್ವಾನ್ ವತ್ಸ ಮತ್ತು ವಿದುಷಿ ಮಾನಸಿ ಪ್ರಸಾದ್, ಮೃದಂಗ ವಿದ್ವಾನ್ ಪಿ ಜನಾರ್ದನ್ ರಾವ್, ರಿದಂ ಪ್ಯಾಟ್ ವಿದ್ವಾನ್ ಡಿ ವಿ ಪ್ರಸನ್ನ ಕುಮಾರ್, ಕೊಡಲು ವಿದ್ವಾನ್ ಮಹೇಶ್ ಸ್ವಾಮಿ ಮತ್ತು ವಿದ್ವಾನ್ ಜೈರಾಮ್.
1: ಇನ್ನು ಚಿತ್ರಗೀತೆಗಳನ್ನ ಕೇಳೋಣ.

0: ಸಿಟಿ ಮಾರ್ಗದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಶಿಕ್ಷಕ ತರಬೇತಿ ಮತ್ತು ಕೌಶಲ್ಯ ಅಭಿವೃದ್ಧಿ ಹಾಗೂ ಉದ್ಯೋಗ ಅವಕಾಶಗಳು ಈ ಕುರಿತು ಪರಮೇಶ್ವರ ಸೊಪ್ಪಿನಮಠ ಹಾಗೂ ಆರ್ಬಿ ಗುರುಬಸವರಾಜ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಪಾಲ್ಗೊಂಡಿದ್ದಾರೆ ಬೇದ್ರೆ ಮಂಜುನಾಥ್.
1: ಕೇಳುವರಿಗೆಲ್ಲ ನಮಸ್ಕಾರ. ಇವತ್ತಿನ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕೇಳುವರೆ, ಬಹಳಷ್ಟು ಜನಕ್ಕೆ ವೃತ್ತಿ ಮಾರ್ಗದರ್ಶನ ಅಂದ ಕೂಡಲೇ ಯಾವುದೋ ಒಂದು ವಿಷಯ, ಆ ವಿಷಯದಲ್ಲಿ ಇರುವ ಅಧ್ಯಯನ ಮತ್ತೆ ವೃತ್ತಿಪರ ಅವಕಾಶಗಳು ಅನ್ನೋ ಕಲ್ಪನೆ ಬರುತ್ತೆ. ಅಕಸ್ಮಾತ್ ಒಂದು ವೃತ್ತಿಗೆ ಸೇರ್ಕೊಂಡ್ವಿ, ಆ ವೃತ್ತಿಯಲ್ಲಿ ಇನ್ನೂ ಹೊಸ ಹೊಸದನ್ನ ಅಳವಡಿಸಿಕೊಳ್ತಕ್ಕಂಥದ್ದು, ಹೊಸತನವನ್ನು ತರುವಂತಹದ್ದು, ಹೊಸ ಕೌಶಲ್ಯಗಳು ಸ್ಕಿಲ್ಸ್ ಅಂತ ಏನು ಕರಿತೀವಿ ಅವುಗಳನ್ನ ಬೆಳೆಸಿಕೊಳ್ತಕ್ಕಂಥದ್ದು, ಈ ತರದ ಹೊಸ ಸಾಧ್ಯತೆಗಳನ್ನ ಅಲ್ಲಲ್ಲಿ ಅಲ್ಲಲ್ಲಿ ಅನೇಕ ಯುವ ಶಿಕ್ಷಕ ವೃಂದದವರು, ಯುವ ಉತ್ಸಾಹಿ ಕಾರ್ಮಿಕರು, ನೌಕರರು ಎಲ್ಲ ಮಾಡ್ತಾನೆ ಇದ್ದಾರೆ. ಬಹುಶಃ ಅವರನ್ನು ನೋಡಿ ಹಳಬರು ಹೇಳ್ತಾರೆ, ಹೊಸ ಅಗಸ ಗೋಣಿನೂ ಹೋಗಿ ತಂದ್ಬಿಡ್ರಿ ಅಂತೇಳಿ. ಹೊಸ ಅಗಸನೇ ಇರಲಿ, ಗೋಣಿನೇ ಒಗಿಲಿ, ಆದರೆ ಏನೋ ಹೊಸತನವನ್ನ ತರ್ತಾರಲ್ಲ ಅಂತೇಳಿ ಆ ಸಂಸ್ಥೆಯ ಮುಖ್ಯಸ್ಥರು ಖಂಡಿತವಾಗಿಯೂ

0: ಬೆಂತಟ್ತಾರೆ. ಅದನ್ನ ನೋಡಿ ನಿಧಾನಕ್ಕೆ ಉಳಿದವರು ಕೂಡ ಅವರ ಕರ್ತವ್ಯದಲ್ಲಿ ಒಂದಷ್ಟು ಹೊಸತನವನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಬದಲಾವಣೆಗಳಾಗ್ತವೆ, ಅಲ್ಲಿ ಆ ನಾವೀನ್ಯತೆ ನಾವು ಕಾಣ್ತೇವೆ. ಇವತ್ತಿನ ನಮ್ಮ ಈ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಏನು ನಿಗದಿತ ಪಠ್ಯಕ್ರಮ ಇದೆ ಅದರ ಆಚೆಗೆ ಯೋಚನೆ ಮಾಡಿ ಅಲ್ಲಿ ಇರುವ ವಿಷಯವನ್ನ ಅದಕ್ಕೆ ಒಂದು ಹೊಸ ರೀತಿಯ ಆಂಗಲ್ ನಲ್ಲಿ ಬೋಧನೆ ಮಾಡತಕ್ಕಂಥದ್ದು, ಹೊಸ ಆವಿಷ್ಕಾರಗಳನ್ನ ಅಥವಾ ಹೊಸ ಯೋಜನೆಗಳನ್ನ ತಂದು ಸೇರಿಸತಕ್ಕಂಥದ್ದು, ಪಠ್ಯಕ್ರಮಕ್ಕೆ ಪೂರಕವಾದಂತಹ ಹೊಸ ಹೊಸ ದೃಕ್ ಶ್ರವಣ ಮಾಧ್ಯಮವನ್ನ ಎಳ್ಕೊಂಬರುವಂತಹದ್ದು, ಕಂಪ್ಯೂಟರ್, ಇಂಟರ್ನೆಟ್, ಮೊಬೈಲ್ ಎಲ್ಲವನ್ನ ಸೇರಿಸಿ ಒಂದು ಸಮಗ್ರವಾದ ಪರಿಚಯವನ್ನ ಮಕ್ಕಳಿಗೆ ಮಾಡಿ ಮಕ್ಕಳಲ್ಲಿ ಕಲಿಕೆಯ ಆಸಕ್ತಿಯನ್ನು ಹುಟ್ಟಿಸತಕ್ಕಂಥದ್ದು ಇತ್ತೀಚೆಗೆ ನಡೀತಾ ಇದೆ. ಅಂತಹ ತರಬೇತಿ ತೀರಾ ಇತ್ತೀಚೆಗೆ ಮೈಸೂರಿನ ರೀಜನಲ್ ಟೆಲಿಕಾಂ ಟ್ರೈನಿಂಗ್ ಸೆಂಟರ್ ಇಲ್ಲಿ ಕರ್ನಾಟಕ ಸರ್ಕಾರದ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆಯಿಂದ ಆಯೋಜಿತ ಆಗಿತ್ತು. ಇಲ್ಲಿ ಇಬ್ರು ಮಾಸ್ಟರ್ ರಿಸೋರ್ಸ್ ಪರ್ಸನ್ ಆಗಿ ಭಾಗವಹಿಸಿದಂತಹ ರಿಸೋರ್ಸ್ ಪರ್ಸನ್ಸ್ ಬಂದಿದ್ದಾರೆ, ಅವರಿಂದ ಈ ಮಾಹಿತಿಯನ್ನು ನಾವು ಪಡ್ಕೊಳ್ಳೋಣಂತೆ. ನಮ್ಮ ಜೊತೆಗೆ ಈಗ ಇರೋರಲ್ಲಿ ಪರಮೇಶ್ವರಯ್ಯ ಸೊಪ್ಪಿಮಠ ಅವರು, ಲೇಖಕರು, ಉತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತರು, ಹಾಗೆ ನೂರಾರು ಲೇಖನಗಳನ್ನು ಪತ್ರಿಕೆಗಳಲ್ಲಿ ಬರೆದು ಚಿರಪರಿಚಿತರಾಗಿದ್ದಾರೆ, ಹಾಗೆ ಮತ್ತೊಬ್ಬ ಆರ್ ಬಿ ಗುರುಬಸವರಾಜ್ ಇವರು ಕೂಡ ಶಿಕ್ಷಕರು, ನೂರಾರು ಲೇಖನಗಳನ್ನ ಪತ್ರಿಕೆಗಳಲ್ಲಿ ಬರೆದಿದ್ದಾರೆ, ಹಾಗೆ ಪುಸ್ತಕಗಳನ್ನು ಕೂಡ ರಚಿಸಿದ್ದಾರೆ, ಉಮ ಶಿಕ್ಷಕರು ಅಂತ ಹೇಳಿ ಜನರಿಂದ ಮೆಚ್ಚುಗೆಯನ್ನು ಕೂಡ ಪಡೆದಿದ್ದಾರೆ. ಪರಮೇಶ್ವರಯ್ಯ ಸೊಪ್ಪಿಮಠ ಮತ್ತೆ ಗುರುಬಸವರಾಜ್, ನಿಮ್ಮಿಬ್ಬರಿಗೂ ನಮ್ಮ ಕಾರ್ಯಕ್ರಮ ಸ್ವಾಗತ.
1: ನಮಸ್ಕಾರ ಸರ್.
2: ನಮಸ್ಕಾರ ಸರ್.
0: ಪರಮೇಶ್ವರಯ್ಯ ಸೊಪ್ಪಿಮಠ ಅವರೇ, ನಿಮ್ಮ ಲೇಖನಗಳನ್ನ ಓದಾ ಇರುವಾಗ ಹೊಸ ಪೀಳಿಗೆ ಅಂದ್ರೆ ಇತ್ತೀಚೆಗೆ ತಾನೇ ರೆಕ್ರೂಟ್ ಆದಂತಹ ಶಿಕ್ಷಕರಿಗೆ ಮಾರ್ಗದರ್ಶನ ಮಾಡೋ ಹಲವಾರು ಅಂಶಗಳನ್ನ ನೀವು ಕೊಡ್ತಾ ಇದ್ರಿ, ಅದನ್ನ ಬರೀ ಬಾಯಲ್ಲಿ ಹೇಳದೆ ನಿಮ್ಮ ಒಂದು ಶಾಲೆಯಲ್ಲಿ ಅದನ್ನ ನೀವು ಪ್ರಾಯೋಗಿಕವಾಗಿ ತಗೊಂಡು ಬಂದ್ರಿ. ಒಂದು ಸರ್ಕಾರಿ ಶಾಲೆ, ಹಳ್ಳಿಯ ಮಟ್ಟದ ಒಂದು ಶಾಲೆಯಲ್ಲಿ ಭಾಷಾ ಪ್ರಯೋಗ ಶಾಲೆ, ಲ್ಯಾಂಗ್ವೇಜ್ ಲ್ಯಾಬೊರೇಟರಿಯನ್ನ, ಮ್ಯಾಥಮೆಟಿಕ್ಸ್ ಲ್ಯಾಬೊರೇಟರಿಯನ್ನ, ಹಾಗೆ ಭೂಗೋಳ ಅಧ್ಯಯನಕ್ಕೆ ಬೇಕಾಗತಕ್ಕಂಥ ಪೂರಕ ಅಂಶಗಳನ್ನ, ಹಲವಾರು ಪ್ರಯೋಗಗಳನ್ನು ಒಂದು ಪ್ರಾಥಮಿಕ ಶಾಲೆಯಲ್ಲಿ ತಗೊಂಡು ಬಂದ್ರಿ. ಇಂಥ ಒಂದು ಹೊಸ ಆವಿಷ್ಕಾರ ಹೊಸ ಶಿಕ್ಷಕರಿಗೆ ಬಹಳ ಅಟ್ರಾಕ್ಟಿವ್ ಆಗಿರುತ್ತೆ, ಮಕ್ಕಳಂತೂ ಖುಷಿಯಿಂದ ಕುಣಿತಾರೆ.
1: ಖಂಡಿತ.
0: ನಿಮ್ಮ ಅನುಭವ ಹೇಳ್ಕೊಳ್ಳಿ, ಅಲ್ಲಿಗೆ ಅದು ಅರ್ಥ ಆಗುತ್ತೆ ಜನಕ್ಕೆ ಏನು ಹೊಸದು ಬಂತು ಅಂತ.
1: ಶಿಕ್ಷಕರಾದಂತವರು ಯಾವಾಗ್ಲೂ ಅಪ್ಡೇಟ್ ಆಗಬೇಕು ಅಂತಕ್ಕಂಥದ್ದು ನಿಯಮ ಇದೆ ಸರ್. ಶಿಕ್ಷಕರಾದವರು ನಿಂತ ನೀರಲ್ಲ, ಅವರು ಅವರು ದಿನ ದಿನ ಹೊಸ ಹೊಸತನ ಕಲಿತಾ ಇರಬೇಕು. ಹಾಗಾದಾಗ ಮಾತ್ರ ಮಕ್ಕಳ ಮನಸ್ಸನ್ನ ಉಳಿಲಿಕ್ಕೆ ಸಾಧ್ಯ. ಸೊ ಆ ನಿಟ್ಟಿನಲ್ಲಿ ಇವತ್ತು ಅನೇಕ ಹೊಸ ಹೊಸ ತಂತ್ರಜ್ಞಾನ ಮಾಧ್ಯಮಗಳು ನಮ್ಮ ನಡುವೆ ಇದಾವೆ, ಅವುಗಳನ್ನ ನಾವು ತರಗತಿ ಒಳಗಡೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥದ್ದು ನನ್ನ ಕನಸು. ಆದ್ರೆ ಅದನ್ನ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥದ್ದು ಇಲಾಖೆ ನಿಯಮಗಳೇನು ಇಲ್ಲ. ಅಲ್ಲಿ ನಾವೇನು ಇಲಾಖೆ ನಿಯಮಗಳನ್ನು ನಿಗದಿಪಡಿಸಿದರೆ ಆ ಪಠ್ಯ ಬೋಧಿಸುವ ಜೊತೆಗೆ ಮಕ್ಕಳಿಗೆ ಬಹಳ ಮುಖ್ಯವಾಗಿ ಅವು ಕಲಿಕೆ ಆಗಬೇಕು, ಜೊತೆಗೆ ಮಕ್ಕಳಿಗೆ ಹೆಚ್ಚು ಆಕರ್ಷಣೀಯ ಆಗಬೇಕು, ಅವು ಮಕ್ಕಳ ಕಲಿಕೆ ಮೇಲೆ ಹೆಚ್ಚು ಪರಿಣಾಮಕಾರಿಯಾದಂತಹ ಪ್ರಭಾವವನ್ನು ಬೀರಬೇಕು ಅಂತ ದೃಷ್ಟಿಕೋನ ಇಟ್ಟು ನಾನು ಆರಂಭದಲ್ಲಿ ಈ ಒಂದು 3 ವರ್ಷ ಕೆಳಗಡೆ ಒಂದು ಸರ್ಕಾರಿ ಶಾಲೆಗೆ ನೇಮಕ ಆದೆ ಸರ್. ಅದಕ್ಕಿಂತ ಮುಂಚೆ BRCಯಲ್ಲಿ BRP ಆಗಿದ್ದೆ, ಅನೇಕ ಶಾಲೆಗಳನ್ನು ನೋಡಿದ್ದೆ. ಹೊಸತನ ಮಾಡಬೇಕು ಅನ್ನೋ ನನ್ನ ತುಡಿತ ಇತ್ತು. ಆ ತುಡಿಕೆ ಅನೇಕ ಪುಸ್ತಕಗಳು ಆ ಥರದ್ದು ಓದಿದ್ದು ಮತ್ತು ಪತ್ರಿಕೆಗಳು ಬಂದಿದ್ದೆಲ್ಲ ಗಮನಿಸಿದ್ದೆ. ಅವುಗಳನ್ನ ಪ್ರಯೋಗ ಮಾಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಶಾಲೆಯೊಳಗೆ ಹೆಜ್ಜೆ ಇಟ್ಟೆ. ಹೆಜ್ಜೆ ಇಟ್ಟ ತಕ್ಷಣ ನೇರವಾಗಿ ನನಗೇನದು ಮುಕ್ತವಾದ ಸ್ವಾಗತ ಇರಲಿಲ್ಲ, ಅಲ್ಲಿ ಅನೇಕ ಪ್ರತಿರೋಧಗಳು ಇದ್ವು. ಅವಾಗ ನೀವು ಹೇಳಿದಾಗ ಅಗಸನ ಉದಾಹರಣೆ ಕೊಟ್ಟರೆ ಅದೇ ರೀತಿ, ಏನು ಹೊಸದಾಗಿ ಬಂದನೆ ಮಾಡ್ತಾನೆ ಬಿಡು ಅಂತ ಅನ್ಕೊಂಡಿದ್ದೆ ಅವರು. ಬಟ್ ನಾನು ಆ ಥರ ಅನ್ಕೊಳ್ಳಿಲ್ಲ. ಅದನ್ನ ಮೊದಲಿದ್ರು ಕೂಡ ಒಂದು ರೀತಿ ಮಕ್ಕಳ ಕುರಿತಾಗಿ ಕನಸನ್ನ ಕಂಡಂತವನು. ಆ ದೃಷ್ಟಿಕೋನ ಇಟ್ಕೊಂಡು ಮೊದಲಿಗೆ ಶಾಲೆಯಲ್ಲಿ ಒಂದು ಕಂಪ್ಯೂಟರ್ ಇದ್ವು, 5 ಕಂಪ್ಯೂಟರ್. ಅವು ಕೆಲಸಕ್ಕೆ ಬರದಂಗಾಗಿ ಡೆಡ್ ಆಗಿ ಸ್ಟಾಕ್ ರೂಮ್ ಆಗಿಬಿಟ್ಟಿತ್ತು. ಸೊ ಮೊದಲಿಗೆ ನಾನು ಅಜೆಂಡಾ ಯೋಚನೆ ಮಾಡಿದ್ದು ಅದನ್ನೇ ಏನಾದರೂ ಒಂದು ಹೊಸ ಪ್ರಯೋಗಕ್ಕೆ ನಾನು ಆರಂಭ ಶುರು ಮಾಡಬೇಕು ಅಂತ. ಅದು ಸುಲಭನೂ ಇದ್ದಿಲ್ಲ. ಸುಮಾರು ತಿಂಗಳ ಕಾಲ ನಿರಂತರವಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ಅವೆಲ್ಲ ಕಂಪ್ಯೂಟರ್ ಕೆಟ್ಟೋಗಿದ್ವು. ನಮ್ಮ ಕೆಲವು ಫ್ರೆಂಡ್ ಜೊತೆ ಹೆಲ್ಪ್ ಮಾಡಿಕೊಂಡು ಅವೆಲ್ಲ ಕಂಪ್ಯೂಟರ್ಗಳನ್ನು ಸಿದ್ಧಪಡಿಸಿಕೊಂಡು ಮತ್ತೆ ಕಂಪ್ಯೂಟರ್ ಕಲಿಕೆಯನ್ನು ಮೊದಲು ಆರಂಭದಲ್ಲಿ ಶುರು ಮಾಡಿದೆ. ಮಕ್ಕಳಿಗೇನೋ ಒಂದು ರೀತಿ ಖುಷಿ ಶುರುವಾಯಿತು, ಏನೋ ಕಂಪ್ಯೂಟರ್ ಕಲಿಸ್ತಾರೆ, ಕಂಪ್ಯೂಟರ್ ಕಲಿಸ್ತಾರೆ ಅಂತ. ಯಾಕಂದ್ರೆ ಮಕ್ಕಳು ಕಂಪ್ಯೂಟರ್ನ ಓದೋದು ಬೇರೆ, ಕಂಪ್ಯೂಟರ್ನ ಮುಟ್ಟಿ ಅದನ್ನ ಮಾತಾಡಿಸೋಕೆ ಕೂಡ ಭಿನ್ನ ಇರುತ್ತೆ. ಯಾಕಂದ್ರೆ ನಮ್ಮ ವಿಜ್ಞಾನದಲ್ಲಿ ಕೂಡ ನಾವು ಹೇಳ್ತಾ ಇದ್ದು ಕಲಿಕೆಯಲ್ಲಿ ಮಕ್ಕಳು ನೋಡಿದಕ್ಕಿಂತ ಮುಟ್ಟಿ ಕಲಿಯೋದ್ರಲ್ಲಿ ಹೆಚ್ಚು ಅವರಿಗೆ ಅದು ಪರಿಣಾಮಕಾರಿ ಆಗುತ್ತೆ ಅಂತ. ಸೊ ಆ ದೃಷ್ಟಿಕೋನ ಇಟ್ಕೊಂಡು ಮಕ್ಕಳಿಗೆ ಕಂಪ್ಯೂಟರ್ ಕಲಿಕೆಯನ್ನು ಶುರು ಮಾಡಿದೆ. ಸ್ವಲ್ಪ ತಿಂಗಳು ಮಾಡಿದ ತಕ್ಷಣ ಅದು ಹೆಚ್ಚು ಪ್ರಚಾರ ತಗೊಳತ್ತು, ಜನರಲ್ಲೂ ಕೂಡ ಅದೇ ರೀತಿ ಸಕಾರಾತ್ಮಕ ಸ್ಪಂದನೆ ಬರಕ್ಕೆ ಶುರುವಾಯಿತು ನನಗೆ. ಸೊ ಆ ಬಂದ ತಕ್ಷಣ ನಾನೇನು ಯೋಚನೆ ಮಾಡಿದೆ, ಅಲ್ಲಿ ಕರೆಂಟ್ ಸರಿಯಾಗಿ ಸಿಕ್ಕಿದ್ದಿಲ್ಲ ನನಗೆ. ಸೊ ಸರ್ಕಾರ ಕೊಟ್ಟಂತ ನಮ್ದು ಆ CLC ಸೆಂಟರ್ UPS ಕೆಟ್ಟೋಗಿತ್ತು. ಊರಿನ ಯುವಕರಲ್ಲಿ ಒಂದಿಷ್ಟು ನಾನು ಬೇಡ್ಕೊಂಡ್ವಿ ನಮ್ಗೆ ಅನುಕೂಲ ಮಾಡಿಕೊಡಿ ಅಂತ. ಅವರು ಆರಂಭದಲ್ಲಿ UPS ಅನ್ನು ಕೊಡುಗೆ ಕೊಟ್ಟರು. ಸೊ ಮಕ್ಕಳು 1 ವರ್ಷ ನಿರಂತರವಾಗಿ ಕಂಪ್ಯೂಟರ್ ಕಲಿಕೆ ಶುರು ಮಾಡಿದ್ರು. ಪ್ರತಿದಿನ ಕೊನೆಯ 2 ಪಿರಿಯಡ್ ಮಕ್ಕಳಿಗೆ ಬಹುತೇಕವಾಗಿ ಶಾಲೆಯಲ್ಲಿ ಆಟಕ್ಕೆ ಬಿಡ್ತೀವಿ. ನಾವು ದಿನವಹಿಸಿ ಒಂದ್ ದಿವಸ 5ನೇ ತರಗತಿ, ಒಂದ್ ದಿವಸ 6ನೇ ತರಗತಿ, ಒಂದ್ ದಿವಸ 7ನೇ ತರಗತಿ. ಆ ಮಕ್ಕಳಿಗೆ ಪ್ರತಿದಿನ ಕಂಪ್ಯೂಟರ್ ಬೇಸಿಕ್ ಅದನ್ನ ಕಂಪ್ಯೂಟರ್ ಆನ್ ಮಾಡೋದು ಹೇಗೆ, ಅಲ್ಲಿ ಹೇಗೆ ಅವ್ರು ಪೇಂಟಿಂಗ್ ಮಾಡಬೇಕು, ಹೇಗೆ ವರ್ಡ್ ಅನ್ನು ಟೈಪ್ ಮಾಡಬೇಕು, ಇದರ ಮಿನಿಮಮ್ ಒಂದಿಷ್ಟು ಕಲಿಕೆ ಶುರು ಮಾಡಿದ್ವಿ. ಇದು ಮಕ್ಕಳ ಜೊತೆಗೆ ಊರಲ್ಲೂ ಕೂಡ ಹೆಚ್ಚು ಪ್ರಭಾವವನ್ನು ಬೀರಿತು. ಇದರ ಜೊತೆಗೆ ಮಕ್ಕಳಿಗೆ ಸ್ಮಾರ್ಟ್ ಕ್ಲಾಸ್ ಅಂತಕ್ಕಂಥ ಇತ್ತೀಚಿನ ಕಲಿಕೆಗಳಲ್ಲಿ ಮತ್ತೆ ಹೆಚ್ಚು ಪ್ರಭಾವ ಖಾಸಗಿ ಶಾಲೆಗಳಲ್ಲೂ ಹೆಚ್ಚು ಆಕರ್ಷಣೆ ಮಾಡ್ತದೆ ಈ ಸ್ಮಾರ್ಟ್ ಕ್ಲಾಸ್ ಅನ್ನೇ. ಸೊ ಅದ್ರ ಬಗ್ಗೆ ಕೂಡ ಒಂದು ಕನಸಿತ್ತು ನನಗೆ. ಸೊ ಇದು ಹೆಂಗೆ ನನಗೆ

0: ಪರಿಣಾಮಕಾರಿಯಾಗಿ ಮತ್ತೆ ಪ್ರಭಾವನ ಬೀರ್ತೋ, ಮತ್ತೆ ಹೇಗೆ ಊರ್ನವನೇ ಸಹಕಾರ ಕೊಟ್ಟರು, ಆ ದೃಷ್ಟಿಕೋನ ಇಟ್ಕೊಂಡು ಈ ಸ್ಮಾರ್ಟ್ ಕ್ಲಾಸ್ ಬಗ್ಗೆ ಕೂಡ ನಾನು ಮುಂದೆ ಹೆಜ್ಜೆಡಕ್ ಶುರು ಮಾಡಿದೆ. ಆರಂಭದಲ್ಲಿ ಸ್ವಲ್ಪ ಬಂತು ಸಮಸ್ಯೆ ಆಯ್ತು, ಆದ್ರೂ ಸಹಕಾರ ಸಿಕ್ತು, ಒಂದು ಸ್ಮಾರ್ಟ್ ಕ್ಲಾಸ್ ಅನ್ನ ಪ್ರಾರಂಭ ಮಾಡಿದ್ವಿ. ನಾವು ಇವತ್ತು ನಂಬಲಿಕ್ಕೂ ಸಾಧ್ಯ ಇಲ್ಲ, ನಮ್ಮ ಶಾಲೆಯಲ್ಲಿ ನನ್ನ ಮಕ್ಕಳು ಆ ಸ್ಮಾರ್ಟ್ ಕ್ಲಾಸ್ ಪೀರಿಯಡ್ ಅಂದ್ಬಿಟ್ರೆ ಸಾಕು, ಅಷ್ಟು ಖುಷಿ ಪಡ್ತಾರೆ. ನಮ್ಮ ತರಗತಿಯಲ್ಲಿ ನಾನು ಅಲ್ಲಿ 7ನೇ ತರಗತಿ ಕನ್ನಡ ಮಾಡ್ತಿದ್ದೆ. ಆರಂಭದಲ್ಲಿ ಕನ್ನಡ ಎಲ್ಲ ಪದ್ಯಗಳನ್ನು ಆ ಸ್ಮಾರ್ಟ್ ಕ್ಲಾಸ್ ಬಳಸಿ ಆ ಮಕ್ಕಳಿಗೆ ಕಲಿಕೆಯನ್ನು ಮಾಡ್ತಿದ್ದೆ. ಜೊತೆಗೆ ಬಹಳ ಮುಖ್ಯವಾಗಿ ನನ್ನ ಇಂಗ್ಲಿಷ್ ಶಿಕ್ಷಕರು ವಸ್ತಾ ಬಂದರೆ ಅವರಿಗೂ ಖುಷಿ ಆಯಿತು. ಅವರು ಇಂಗ್ಲಿಷ್ ಪದ್ಯಗಳೆಲ್ಲವನ್ನು ಕೂಡ ಸ್ಮಾರ್ಟ್ ಕ್ಲಾಸಲ್ಲೇ ಅವರು ಆ ಬಳಸಿ ಕಲಿಸಕ್ಕೆ ಶುರು ಮಾಡಿದರು. ನಮ್ಮಿಬ್ಬರನ್ನು ನೋಡಿದಂಥ ಹಿಂದಿ ಶಿಕ್ಷಕರಿದಾರಲ್ಲ, ಅವರು ಕೂಡ ಆ ಹಿಂದಿ ಪದ್ಯಗಳನ್ನು ಕೂಡ ಆ ಸ್ಮಾರ್ಟ್ ಕ್ಲಾಸಲ್ಲೇ ಕಲಿಸ್ತಾರೆ ಇವತ್ತು. ಸೊ ಈ ನಿಟ್ಟಿನಲ್ಲಿ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಪ್ರೇರಣೆ ಆಯ್ತಿದ್ದು, ಪ್ರೇರಣೆಯಾಗಿ ಮಕ್ಕಳ ಕಲಿಕೆ ಕೂಡ ಪ್ರಭಾವಕ್ಕೆ ಶುರುವಾಯಿತು. ಜೊತೆಗೆ ಸುಮ್ಮನೆ ಉದಾಹರಣೆ ಹೇಳೋದಾದ್ರೆ, ಈ ಸ್ಮಾರ್ಟ್ ಕ್ಲಾಸ್ ಇದೆ, ಅದನ್ನು ಬಳಸಬೇಕಾದಾಗ ಪಠ್ಯಕ್ಕೆ ನಾವು ಒಂದು 7ನೇ ತರಗತಿಯಲ್ಲಿ ಒಂದು ಚಗಳಿ ಇರುವೆ ಅಂತ ಒಂದು ಪಾಠ ಇದೆ, ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವಂತಹ ಒಂದು ಪಾಠ ಅದು. ನಾನು ಕೆಪಿ ಪೂರ್ಣಚಂದ್ರ ತೇಜಸ್ವಿಯವ್ರನ್ನ ಪಾಠದಲ್ಲಿ ಎಷ್ಟು ಕವಿಕೃತಿ ಪರಿಚಯ ಇದ್ರೆ ಅಷ್ಟೇ ಹೇಳ್ಬಿಡ್ಬೋದು, ನನಗೆ ಲಿಮಿಟ್ ಇರೋದು ಅಷ್ಟೇ. ಬಟ್ ನಾನು ಮಕ್ಕಳಿಗೆ ಇನ್ನೂ ಮುಟ್ಟಬೇಕಲ್ಲ, ಕೆಪಿ ಪೂರ್ಣಚಂದ್ರ ಹೇಗೆ ಪರಿಸರ ಅರ್ಥ ಮಾಡಿಕೊಂಡ್ರು, ಹೇಗೆ ಅವರು ತಿರುಗಿದ್ರು ಅನ್ನೋದ್ರ ಬಗ್ಗೆ ಆ ಪೂರ್ಣಚಂದ್ರ ತೇಜಸ್ವಿಯವರ ಒಂದು ಸಂದರ್ಶನವನ್ನು ಮಕ್ಕಳಿಗೆ ವಿಡಿಯೋ ಪ್ಲೇ ಅನ್ನು ತೋರಿಸೋದು, ಅದು ಮಕ್ಕಳಿಗೆ ಹೆಚ್ಚು ಪರಿಣಾಮ ಬೀರುತ್ತೆ. ಅದ್ರ ಜೊತೆಗೆ ಆ ಚಗಳಿ ಇರುವೆ ನಾನು ಎಷ್ಟೋ ಪಾಠ ಮಾಡಿದ್ರು ಮಕ್ಕಳ ಮನಸ್ಸಲ್ಲಿ ಉಳಿಯಲ್ಲ. ಅದು ಆ ಚಗಳಿ ಇರುವೆ ನಮ್ಮ ನ್ಯಾಷನಲ್ ಜಿಯೋಗ್ರಫಿ ಚಾನಲ್ ಅಥವಾ ಏನು BBC ತರದ ಚಾನಲ್ ಹುಡುಕಿದ್ರೆ ಸಿಗುತ್ತೆ. ಆ ಚಗಳಿ ಇರುವೆ ವಿಡಿಯೋಗಳನ್ನು ಡೌನ್ಲೋಡ್ ಮಾಡ್ಕೊಂಡು ಮಕ್ಕಳಿಗೆ ಆ ಸಮಯದಲ್ಲಿ ಪ್ಲೇ ಮಾಡಿ ತೋರಿಸೋದು. ಇಲ್ಲದ್ರೆ ಏನಾಗುತ್ತೆ ಅಂದ್ರೆ ಬರೀ ಪಠ್ಯ ಪರೀಕ್ಷೆ ಉತ್ತರ ಇಷ್ಟಕ್ಕೆ ಸೀಮಿತ ಆಗುತ್ತೆ. ಅದ್ರ ಆಚೆಗೆ ಏನು ನಮ್ಮ NCF ಮತ್ತೆ ಇತ್ತೀಚೆಗೆ ನಮ್ಮ RTEಗಳು ಏನ್ ಹೇಳ್ತವೆ, ಜ್ಞಾನವನ್ನು ಮಕ್ಕಳು ಕಟ್ಕೊಳ್ಬೇಕು, ತಮ್ಮ ಜ್ಞಾನವನ್ನ ತಾವೇ ಕಟ್ಕೊಳ್ಬೇಕು ಅಂತ ಏನ್ ಹೇಳ್ತಾ ಇದಾವೆ, ಅದಕ್ಕೆ ಪೂರಕವಾಗಿ ಇದು ಕೆಲಸ ಮಾಡಿಸ್ಬೇಕು. ಸೊ ಈ ನಿಟ್ಟಿನಲ್ಲಿ ನಮ್ಮ ಆಧುನಿಕ ತಂತ್ರಜ್ಞಾನಗಳಿದಾವೆ, ಅವನ್ನ ನಾವು ಬಳಸ್ಕೊಳ್ಬೇಕು. ಇನ್ನು ನಮ್ಮ ಕಂಪ್ಯೂಟರ್ ಇದೆ, ಸ್ಮಾರ್ಟ್ ಕ್ಲಾಸ್ ಇದೆ, ಇದಕ್ಕೇನು ಬಹಳ ಖರ್ಚು ಬೇಕಾಗಿಲ್ಲ, ಎಲ್ಲಾ ಸೇರಿದ್ರೆ ಒಂದು 60-70 ಸಾವಿರ ಖರ್ಚಾಗಿದೆ ಅಷ್ಟೇ. ಆದ್ರೆ ಅದರಿಂದ ಮಕ್ಕಳಿಗೆ ಆಗ್ತಕ್ಕಂಥ ಪರಿಣಾಮ ಪ್ರಭಾವ ಇದೆಯಲ್ಲ, ಅದನ್ನ ನಿರೀಕ್ಷೆ ಮಾಡಕ್ಕೆ ಸಾಧ್ಯನೇ ಇಲ್ಲ.
1: ಸೊ ಇದು ಹೊಸತನ, ಇದು ಕಲಿಕೆ, ಇದನ್ನ ಹೇಳೋದಕ್ಕಿಂತ ಮಾಡಿ ತೋರಿಸೋದು ಒಳ್ಳೆಯದು
0: 100%. ಯಾಕಂದ್ರೆ ಇದು ನಾನು ಹೇಳಿದ್ರು ಅದು ಗೊತ್ತಾಗಲ್ಲ, ಅದನ್ನ ಲೈವ್ ಅನ್ನು ನೋಡಿದಾಗಲೇ ಅದ್ರ ಪ್ರಭಾವ ಎಷ್ಟು. ಇದ್ರ ಜೊತೆ ಇನ್ನೊಂದು ಖುಷಿ ಅಂದ್ರೆ ಈ 1-4 ಮಕ್ಕಳಿದ್ದಾರೆ, ಅವ್ರು ಇಂಗ್ಲಿಷ್ ರೈಮ್ಸ್ ಅನ್ನ ಹೇಳೋದ್ ಬದಲು ದಿನ ಇಂಗ್ಲಿಷ್ ರೈಮ್ಸ್ ಅನ್ನ ಹಾಕಿ ಪ್ಲೇ ಮಾಡಿ ತೋರಿಸೋದು, ದಿನ ಅವ್ರ ಕಿವಿ ಕೇಳಿ ಒಂದು 4-5 ದಿವಸ ಕೇಳಿದ್ಮೇಲೆ ಅವರೇ ಅದ್ರ ಜೊತೆ ಹೇಳಕ್ ಶುರು ಮಾಡ್ತಾರೆ. ಸೊ ಅದು ಬಹಳ ಇಂಪಾರ್ಟೆಂಟ್, ಮಕ್ಕಳಿಗೆ ಇದು ಹೆಚ್ಚು ಪರಿಣಾಮಕಾರಿ ಆಗುತ್ತೆ, ಈ ನಿಟ್ಟಿನಲ್ಲಿ ಕಲಿಕೆ ಅವ್ರಿಗೆ ಸುಲಭ ಆಗುತ್ತೆ. ಸೊ ಈ ತರದ ಹೊಸ ಹೊಸ ತಂತ್ರಜ್ಞಾನ ನಾವು ತರಗತಿಗಳೊಳಗಡೆ ತೆಗೆದುಕೊಂಡು ಹೋಗಲಿಕ್ಕೆ ಅನೇಕ ಅವಕಾಶಗಳು ಇದಾವೆ ನಮ್ಮ ನಡುವೆ, ಅವುಗಳನ್ನ ನಾವು ಬಳಸ್ಕೋಬೇಕಷ್ಟೇ.
1: ಬಹುಶಃ ನಿಮ್ಮ ತರಬೇತಿ ಶಿಬಿರಗಳಲ್ಲಿ ಥಿಯರಿಯಾಗಿ 100 ಹೇಳೋದಕ್ಕಿಂತ ಈ ತರದ ಒಂದು ಪ್ರಾಕ್ಟಿಕಲ್ ಉದಾಹರಣೆಯನ್ನು ಅವರಿಗೆ ತೋರಿಸಿದರೆ ಅವರಿಗೆ ಇನ್ನೂ ಹೆಚ್ಚು ಮನದಟ್ಟಾಗುತ್ತೆ. ಅದಕ್ಕೆ ಹೇಳಿದ್ದು, ನಿಮ್ಮ ಅದು ಹೇಗೆ ಮಾಡ್ತೀರಿ ಅದು ಏನು ಹೇಳೋದಕ್ಕಿಂತ ನಿಮ್ಮ ಅನುಭವ ಹೇಳ್ಕೊಳ್ಳಿ ಅಂದಾಗ ಅದು ಬಂದೇ.
0: ಆದ್ರೆ ಬಹಳ ಮುಖ್ಯವಾಗಿ ನಮ್ಮ ಎಲ್ಲ ಶಿಕ್ಷಕರಿಗೆ ಏನಿರ್ಬೇಕು ಸರ್ ಅಂದ್ರೆ ಮನಸ್ಸು ಇರ್ಬೇಕು. ಆ ನಿಟ್ಟಿನಲ್ಲಿ ಆ ಮನಸ್ಸಿತ್ತು ಅಂದ್ರೆ ಖಂಡಿತವಾಗಿ ಅರ್ಧ ದಾರಿಗೆ ಸಹ ಅವ್ರ ಮುಂದಕ್ಕೆ ಹೋದಾಗೆ ಬದ್ಧತೆ ಬೇಕು. ಜೊತೆಗೆ
1: ನಿಮ್ಮ ಭಾಗ ಅಂತ ಹೇಳಿದ್ರೆ ನೀವು ಆ ಕಡೆ ಹಗರಿಬೊಮ್ಮನಹಳ್ಳಿ ಕಡೆಯವರು, ಅಲ್ಲಿ ಶಿಕ್ಷಕರಿದ್ದೀರಿ, ಆದ್ರೆ ಮಾಸ್ಟರ್ ರಿಸೋರ್ಸ್ ಪರ್ಸನ್ ಆಗಿ ರಾಜ್ಯದ ಎಲ್ಲಾ ಕಡೆ ಓಡಾಡ್ತಾ ಇದ್ದೀರಿ, ರಾಜ್ಯದ ಬೇರೆ ಬೇರೆ ಜಾಗಗಳಲ್ಲಿ ನೀವು ತರಬೇತಿಯನ್ನು ಕೊಡ್ತಾ ಇದ್ದೀರಿ, ಮೈಸೂರಲ್ಲೂ ಕೂಡ ತರಬೇತಿ ತಗೊಂಡು ಇದ್ದೀರಿ, ಕೊಟ್ಟು ಇದ್ದೀರಿ. ನೀವು ಮುಖ್ಯವಾಗಿ ಅದು ಈಶಾನ್ಯ ಭಾಗದ ಜಿಲ್ಲೆಗಳಿಂದ ಬಂದವರು, ಅದು ಎಜುಕೇಶನಲ್ಲಿ ಬ್ಯಾಕ್ವರ್ಡ್ ಜಿಲ್ಲೆಗಳು, ಅಲ್ಲಿ ಕಲಿಕೆ ಬಹಳ ಕಡಿಮೆ ಇದೆ, ಅಲ್ಲಿ ಕಲಿಯೋದಕ್ಕೆ ಜನಕ್ಕೆ ಆಸಕ್ತಿ ಇದ್ರೂ ಲಭ್ಯ ಇಲ್ಲ, ಏನೇನೋ ಕಾಮೆಂಟ್ಸ್ ಇದ್ದವು ಒಂದು ಕಾಲದಲ್ಲಿ. ಆದರೆ ಇವತ್ತು ಅಲ್ಲಿ ಎಲ್ಲ ರೀತಿಯ ಹೊಸ ಕಲಿಕೆಯ ಸಾಧ್ಯತೆಗಳನ್ನ ಅಲ್ಲಿನ ಶಿಕ್ಷಕರು ಬಳಸಿ ಒಂದು ಹೊಸತನವನ್ನು ತಂದಿದೆ. ಮನೆಯಲ್ಲಿ ತಾವು ಸ್ವತಃ ಒಂದು ಲ್ಯಾಪ್ಟಾಪ್ ಅನ್ನು ತಗೊಂಡಾಗ ಅದನ್ನು ಹಾಗೆ ಕ್ಲಾಸಲ್ಲೂ ತಗೊಂಡೋಗಿ ಆ ಟೀಚರು ಒಂದು ಸಣ್ಣ ಲ್ಯಾಬೊರೇಟರಿಯನ್ನು ಮಾಡಿ ಒಂದು ಆಸಕ್ತಿ ಹುಟ್ಟಿಸಿರೋ ಕಥೆಯನ್ನು ನಾನು ಪತ್ರಿಕೆ ಓದಿದ್ದೆ.
0: ಲ್ಯಾಂಗ್ವೇಜ್ ಲ್ಯಾಬ್ ಇದೆ ನಮ್ಮಲ್ಲಿ, ಕೆಲವು ಕಡೆ ಮಾಡಿದ್ರೆ ಅದನ್ನ ಮಕ್ಕಳಿಗೆ ಹೇಳ್ದಂಗೆ ಪ್ರೊನೌನ್ಸಿಯೇಷನ್ ಮಾಡೋದ್ರ ಬಗ್ಗೆ ಅಲ್ಲಿ ರೆಕಾರ್ಡ್ ಇರುತ್ತೆ, ಅದನ್ನ ಕೇಳ್ತಾರೆ, ಇವ್ರು ಮತ್ತೆ ಆತರ ಉಚ್ಚಾರಣೆ ಮಾಡ್ತಾರೆ, ಅಲ್ಲಿ ದೋಷನ ಅದು ಸ್ಪಷ್ಟವಾಗಿ ಹೇಳುತ್ತೆ. ಅಂದ್ರೆ ಉಚ್ಚಾರಣೆ ದೋಷಗಳನ್ನು ತಿದ್ಕೊಳ್ಳಿಕ್ಕೆ ಈ ತರದ ಟೆಕ್ನಾಲಜಿಯನ್ನು ನಾವು ಬಳಸ್ಕೊಳ್ಳೋಕೆ ಸಾಧ್ಯತೆ.
1: ಮತ್ತೆ ಅದು ಒಂದು ಧ್ವನಿ ಮುದ್ರಣ ಅಥವಾ ಒಂದು ನೋಡುವಂತ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಮಕ್ಕಳಲ್ಲಿ ಯಾವಾಗಲೂ ಸಿನಿಮಾ ಅಂದ್ರೆ ಖುಷಿಯಾಗಿ ಕೂತ್ಕೋತಾವಲ್ಲ, ಆ ಒಂದು ಭಾವನೆ ಎಲ್ಲರಲ್ಲೂ ಇರೋದ್ರಿಂದ ಖುಷಿಯಾಗಿ ಕಲಿತವೆ. ತೀರಾ ಅದು ಈಗ ತೋರಿಸ್ಲಿಕ್ಕೆ ಆಗಿಲ್ಲ ಅಂದ್ರೆ ಈಗ ಮೊಬೈಲ್ ಅಲ್ಲಿ ಎಲ್ಲ 4G ತಂತ್ರಜ್ಞಾನ ಬಂದಿದೆ, ವಿಡಿಯೋ ಅದರಲ್ಲೇ ಸಿಗುತ್ತೆ, ಇಂಟರ್ನೆಟ್ ಅಲ್ಲಿ ಎಲ್ಲ ಮೇಷ್ಟ್ ಹತ್ರ ಇದೇ ಇರುತ್ತೆ, ಅದನ್ನೇ ಬಳಸ್ಕೊಂಡು ಅದರಲ್ಲಿರೋ ರೆಕಾರ್ಡಿಂಗ್ ಫೆಸಿಲಿಟಿಯನ್ನೇ ಕೂಡ ಬಳಸಿ ಮಾಡಬಹುದು. ಇದು ಹೊಸದನ್ನ ಕಲಿಯಿರಿ ಅಂತೇಳಿ ತರಬೇತಿಯಲ್ಲಿ ಹೇಳ್ಕೊಡ್ತೀವಿ.
0: ಖಂಡಿತವಾಗಿ ಸರ್, ಇದು ಪೂರಕವಾಗಿ ಇನ್ನೊಂದು ಪಾಯಿಂಟ್ ಸೇರಿಸಬೇಕಂದ್ರೆ ಈ ಮಕ್ಕಳಿಗೆ ನಾವು ಪ್ರಾಜೆಕ್ಟ್ ವರ್ಕ್ ಕೊಡ್ತೇವೆ, ಉದಾಹರಣೆ ಕನ್ನಡದ ಒಂದು ವ್ಯಾಕರಣ, ಯಾರೋ ಒಬ್ಬ ಹುಡುಗನಿಗೆ ನಾ ಕನ್ನಡದ ವ್ಯಾಕರಣದ ಆರಂಭದ ಒಂದು ಹುಡುಗಿಗೆ ಸಮಾಸಗಳು, ಒಂದು ಹುಡುಗಿಗೆ ಸಂಧಿಗಳು, ಈ ತರದೆಲ್ಲ ಪ್ರಾಜೆಕ್ಟ್ ವರ್ಕ್ ಕೊಡ್ತಿರ್ತೇವೆ. ಅವ್ರು ಏನ್ ಮಾಡ್ಬೇಕಂದ್ರೆ ಅವರೇ ಪ್ರಿಪರೇಷನ್ ಆಗ್ಬೇಕು, ಅವ್ರು ಪ್ರಿಪರೇಷನ್ ಆಗ ಬಂದು ಮಕ್ಕಳಿಗೆ ಪ್ರೆಸೆಂಟೇಷನ್ ಮಾಡ್ತಾರೆ, ಆ ಪ್ರೆಸೆಂಟೇಷನ್ ಮಾಡೋದನ್ನ ನಾವು ರೆಕಾರ್ಡ್ ಮಾಡ್ತೇವೆ, ಆ ರೆಕಾರ್ಡ್ ಮಾಡಿ ಅದನ್ನ ಸ್ಕ್ರೀನ್ ಅಲ್ಲಿ ತೋರಿಸಿದಾಗ ಆ ಮಕ್ಕಳಿಗಾಗೋ ಖುಷಿನೇ ಬೇರೆ.
1: ಸಿನಿಮಾ ತೆಗೆದು ಅವ್ರನ್ನೇ ಹಾಕಿದಂಗಾಗಿರುತ್ತಲ್ಲ.
0: ಜೊತೆಗೆ ಇಷ್ಟಕ್ಕೆ ನಿಲ್ಸಲ್ಲ ಅದನ್ನ, ನಾವೇನ್ ಮಾಡ್ತೀವಿ ಅದನ್ನ, ಈಗ ಹೆಂಗ ನಮ್ಮ ಇಂಟರ್ನೆಟ್ ಇದೆ, ಯೂಟ್ಯೂಬ್ ಎಲ್ಲ ಅವಕಾಶಗಳಿದೆ,
1: ಫೇಸ್ಬುಕ್ ಅಲ್ಲೂ ಹಾಕಿ,
0: ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೇವೆ, ಅವ್ರಿಗೆ ಯೂಟ್ಯೂಬ್ ಅಲ್ಲಿ ಲಿಂಕ್ ಅನ್ನು ಕೊಡ್ತೇವೆ, ಸ್ಕೂಲ್ ಹೆಸರಲ್ಲಿ ಹಾಕಿರೋದ್ರಿಂದ ಅವ್ರ ಮನೆಗೆ ಹೋಗಿ ತಮ್ಮ ಪೇರೆಂಟ್ಸ್ ಅಲ್ಲಿ ಪೇರೆಂಟ್ಸ್ ಖುಷಿ ಪಡ್ತಾರೆ, ತಮ್ಮ ಮಕ್ಕಳನ್ನ ಆತರ ಯೂಟ್ಯೂಬ್ ಅಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ, ಅನೇಕ ಈ ತರ ಪಾಸಿಟಿವ್ ಪಾಯಿಂಟ್ಸ್ ಇದೆ. ಸೊ ಈ ನಿಟ್ಟಿನಲ್ಲಿ ಒಂದು ಮಗು ಶಾಲೆಗೆ ಸರಿ ಓವಯಸ್ ಈ ತರ ಡ್ರಾಪ್ ಔಟ್ ಇದ್ದ, ಅವನಿಗೆ ಸ್ವಲ್ಪ ಈ ತರ ಪುಷ್ ಮಾಡಿ ಈ ತರದೊಂದು ಮಾಡಿ ತೋರಿಸಿದ್ಮೇಲೆ ನೀವು ನಂಬ್ತಿರಲ್ಲ, ಈ ಒಂದೂವರೆ ವರ್ಷ ಆಯ್ತು ಅವನು ಶಾಲೆ ಬಿಟ್ಟೇ ಇಲ್ಲ, ಈ ವರ್ಷ ನಮ್ಮ ಶಾಲೆ ಮುಖ್ಯಮಂತ್ರಿ ಅವನು.
1: ಈ ಅನುಭವಗಳನ್ನೆಲ್ಲ ಆಗಾಗ್ಗೆ ನೀವು ಪತ್ರಿಕೆಗಳಲ್ಲಿ ಬರೀತಾ ಬಂದ್ರಿ, ಇತರರಿಗೆ ತಲುಪಿಸ್ತಾ ಬಂದ್ರಿ, ಮೋಟಿವೇಶನ್ ಚೆನ್ನಾಗಾಗಿದೆ. ಆದ್ರೆ ಅಂದುಕೊಂಡ ಮಟ್ಟಕ್ಕೆ ಬದಲಾವಣೆ ಆಗ್ತಾ ಇದೆಯಾ?
0: ಇಲ್ಲ ಸರ್, ಅದೇ ನಾನು ಅದಕ್ಕೆ ಆವಲೇ ಒಂದು ಪಾಯಿಂಟ್ ಹೇಳಿದ್ದೆ ನಾನು, ಶಿಕ್ಷಕರಲ್ಲಿ ಆ ಮನಸ್ಸು ಬರಬೇಕು, ಒಂದಿಷ್ಟು ಬದಲಾವಣೆ ಮಾಡಬೇಕು. ಯಾಕಂದ್ರೆ ಬಹುತೇಕರು ಎಲ್ಲರೂ ಹೇಳೋದು ಸರ್ಕಾರನೇ ಮಾಡಬೇಕು, ಸರ್ಕಾರನೇ ಕೊಡಬೇಕು, ಸರ್ಕಾರ ಆಗಬೇಕು ಅಂತ ಅನ್ಕೊಂಡು ಕುಂದ್ರೆ ಖಂಡಿತವಾಗಿ ಆಗಲ್ಲ. ಸೊ ನನಗೂ ಒಂದು ಜವಾಬ್ದಾರಿ ಇದೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ, ನಾನು ಆ ಜವಾಬ್ದಾರಿತ ವ್ಯಕ್ತಿ ಆಗಿದೆ. ಯಾಕಂದ್ರೆ ನಮ್ಮ ರಾಧಾಕೃಷ್ಣವ್ರು ಒಂದು ಮಾತು ಹೇಳ್ತಾರೆ, ಶಿಕ್ಷಕನಾದಂತವ್ರಿಗೆ ಅರ್ಹತೆ ಏನಿರ್ಬೇಕಂದ್ರೆ ತನ್ನ ವೃತ್ತಿಯನ್ನ, ತನ್ನ ವಿಷಯವನ್ನ, ತನ್ನ ಮಕ್ಕಳನ್ನ ಅವನು ಪ್ರೀತಿಸಬೇಕು. ಯಾರು ಇವು ಮೂರನ್ನ ಪ್ರೀತಿಸ್ತಾರೆ ಅವ್ರು ನಿಜವಾಗ್ಲೂ ಕೂಡ ಆ ಶಿಕ್ಷಕ ವೃತ್ತಿ ಅರ್ಹತೆಯನ್ನು ಪಡೀತಾರೆ ಅಂತ. ಸೊ ಇವು ಮೂರು ವಿಷಯಗಳನ್ನ ಯಾರು ಅರ್ಥ ಮಾಡ್ಕೊಳ್ತಾರೆ ಅವ್ರು ಖಂಡಿತವಾಗಿ ಆ ನಿಟ್ಟಿನ ಮುನ್ನಡೀತಾರೆ. ಈ ಉದಾಹರಣೆ ನನ್ನ ಶಾಲೆಯಲ್ಲಿ ನನ್ನ ಈ ತರ ಸ್ಮಾರ್ಟ್ ಕ್ಲಾಸ್ ಅನ್ನ ನೋಡಿ ನಮ್ಮ ಇನ್ನೊಬ್ಬ ಶಿಕ್ಷಕರು ಅವರು ಒಂದಿಷ್ಟು ಡೊನೇಷನ್ ಕಲೆಕ್ಟ್ ಮಾಡಿ ಒಂದು ಸೈನ್ಸ್ ಲ್ಯಾಬ್ ಮಾಡಿದ್ದಾರೆ. ನೀವು ನಂಬಲಿಕ್ಕೂ ಸಾಧ್ಯ ಇಲ್ಲ, ಒಂದು ಡಿಗ್ರಿ ಕಾಲೇಜಲ್ಲಿ ಕೂಡ ಆತರ ಸೈನ್ಸ್ ಲ್ಯಾಬ್ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅದ್ಭುತ ಸೈನ್ಸ್ ಲ್ಯಾಬ್. ಪ್ರೊಫೆಸರ್ ಯುವರಾವ್ ಹೆಸರು ಸೈನ್ಸ್ ಲ್ಯಾಬ್ ಮಾಡಿದ್ದಾರೆ. ಪ್ರತಿದಿನ ಮಕ್ಕಳು ವಿಜ್ಞಾನ ಮತ್ತು ಗಣಿತ ಪಾಠಗಳನ್ನ ಆ ಸೈನ್ಸ್ ಲ್ಯಾಬ್ ಒಳಗಡೆ ಕುತ್ಕೊಂಡು ಮಾಡ್ತಾರೆ. ಅಂದ್ರೆ ಆ ಮಕ್ಕಳಿಗೆ ನಾವು PUC ಓದ್ಬೇಕಾದ್ರೆ ನೋಡಿದ್ರು ಅವನ್ನೆಲ್ಲ, ಏನು ಪ್ರಣಾಳಿಕೆ ಅಂದ್ರೆ ಏನು, ಗಾಜಿನ ದೇವ್ ಅಂದ್ರೆ ಏನು, ಅವ್ನು ನೋಡಿದ್ರು ಅವಾಗೆ. ಬಟ್ ನಮ್ಮ ಪ್ರೈಮರಿ ಸ್ಕೂಲ್ ಅಲ್ಲಿ ಅದು ಒಂದು ರೂರಲ್ ಮಟ್ಟದಲ್ಲಿ ಮಕ್ಕಳು ಅದನ್ನ ನೋಡ್ತಾರೆ ಅಂದ್ರೆ ಮುಂದೆ ಅದು ಯಾವ್ದಕ್ಕೆ ಇದೆ ಎಫೆಕ್ಟಿವ್ ಆಗಿ ಮುಂದೆ ಒಂದ್ ರೀತಿ ಖಂಡಿತವಾಗಿ ಅದು ಧನಾತ್ಮಕ ಬದಲಾವಣೆ, ಆ ಮಗುನಲ್ಲಿ ಒಂದು ಪಾಸಿಟಿವ್ ರೆಸ್ಪಾನ್ಸ್, ಮತ್ತೆ ಜೊತೆಗೆ ಅವನು ಏನು ಈ ತರದೆಲ್ಲ ಕಲಿಕೆ ನೋಡ್ತಾನಲ್ಲ, ಅನುಭವಗಳನ್ನ ತಿಳ್ಕೊಳ್ತಾನೆ, ಅವ್ರ ಮುಖಾಂತರ ಖಂಡಿತವಾಗಿ ಬದಲಾವಣೆಗಳಾಗಲು ಸಾಧ್ಯವಿದೆ.
1: ಖಂಡಿತ ಸುಪ್ರೀಮಟ್ರೆ, ನಿಮ್ಮ ಅನುಭವಗಳು ಶಿಕ್ಷಕರಿಗೆ ಮಾಸ್ಟರ್ ರಿಸೋರ್ಸ್ ಪರ್ಸನ್ ಆಗಿ ತಲುಪಿಸ್ತಾ ಇದ್ದೀರಿ, ಎಲ್ಲಾ ಕಡೆನೂ ಕೊಡ್ತಾ ಇದ್ದೀರಿ, ಅವರು ಹಾಗೆ ಸ್ಪಂದನೆ ಮಾಡಲಿ ಅಂತೇಳಿ ನಾವು ಕೂಡ ಭಾವಿಸ್ತೇವೆ. ಇನ್ನು ಗುರುಬಸವರಾಜ್, ನೀವು ಕೂಡ ಅನೇಕ ಹೊಸ ಹೊಸ ರೀತಿಯ ಬರಹಗಳನ್ನ ಬರಿತಾ ಇದ್ದೀರಿ, ಶಿಕ್ಷಕರಿಗೆ ಸಾಕಷ್ಟು ಹೊಸದನ್ನ ಕೊಡ್ತಾ ಇದ್ದೀರಿ. ನಿಮ್ಮ ಅನುಭವದಲ್ಲಿ ಈ ತರದ ಬದಲಾವಣೆಗಳು ಎಲ್ಲೆಲ್ಲಿ ಆಗಿದೆ, ನಿಮ್ ಕಂಡು ಬಂದಂತದ್ದು ಮಾಡದಂತದ್ದು ಎರಡು ಹೇಳಬಹುದಲ್ಲ?
2: ಖಂಡಿತವಾಗಿ ಸರ್. ಕಳೆದ ಈಗ ಎರಡು ವರ್ಷಗಳ ಹಿಂದೆ ನಾನು ಗದಗ್ ಜಿಲ್ಲೆ ನೇರ್ಲಿಗೆ ಶಾಲೆಗೆ ನನ್ನನ್ನ ಒಮ್ಮೆ ಆಹ್ವಾನ ಮಾಡಿದ್ರು. ಏನಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಅವರು ಪ್ರತಿ ಶನಿವಾರ ನೋ ಬ್ಯಾಗ್ ಡೇ ಅಂತ ಆಚರಿಸ್ತಾ ಇದ್ರು, ವಿಶೇಷವಾದಂತ ಒಂದು ಕಾರ್ಯಕ್ರಮ ಅಲ್ಲಿ. ಅವತ್ತಿನ ದಿವಸ ಮಕ್ಕಳು ಬ್ಯಾಗ್ ತರ್ತಾ ಇರಲಿಲ್ಲ ಅವರು, ಅದಕ್ಕೆ ಬದಲಾಗಿ ವಿವಿಧ ಚಟುವಟಿಕೆಗಳನ್ನ ಅಲ್ಲಿ ಹಮ್ಮಿಕೊಂಡಿದ್ರು. ಪಠ್ಯಕ್ಕೆ ಪೂರಕವಾದಂತ ಪಠ್ಯೇತರ ಚಟುವಟಿಕೆಗಳನ್ನ ಹಮ್ಮಿಕೊಂಡಿದ್ರು. ಪ್ರಬಂಧ ಸ್ಪರ್ಧೆ ಇರಬಹುದು, ಪದ್ಯ ಗಾಯನ ಇರಬಹುದು, ಉಕ್ತ ಲೇಖನಗಳನ್ನ ಹೇಳುವಂತದ್ದಿರಬಹುದು, ಗಾದೆ ಮಾತುಗಳ ವಿಸ್ತರಣೆ ಇರಬಹುದು, ಸರಳ ಪ್ರಯೋಗಗಳು, ಆಮೇಲೆ ಕಾಪಿ ಬರಹಕ್ಕೆ ಸಂಬಂಧಪಟ್ಟಂತದ್ದು ಇರಬಹುದು, ಗೋಡೆ ಪತ್ರಿಕೆ ತಯಾರಿಗೆ ಇರಬಹುದು, ಈ ತರ ಅನೇಕ ಚಟುವಟಿಕೆಗಳನ್ನ ಅಲ್ಲಿ ಮಾಡ್ತಾ ಇದ್ರು. ಅದನ್ನ ನೋಡಿದೆ ನಾನು, ನೋಡಿದ ನಂತರನೂ ಅದ ಕುರಿತಾಗಿ ಒಂದು ಲೇಖನ ಸಹ ಮಾಡಿದೆ. ಅದ್ ನೋಡಿ ಬಂದ ನಂತರ ಇನ್ಸ್ಪೈರ್ ಆಗಿದ್ದೇನಂತ ಹೇಳಿದ್ರೆ, ನಾನು ಯಾಕೆ ಅಲ್ಲಿ ಸಣ್ಣ ಹಳ್ಳಿಯಲ್ಲಿ ಮಾಡಿರ್ತಕ್ಕಂಥದ್ದನ್ನ ನನ್ನ ಶಾಲೆಯಲ್ಲಿ ಯಾಕೆ ಇದನ್ನು ಮಾಡಬಾರದು ಅನ್ನೋಂತ ಒಂದು ಕನಸನ್ನ ನಾನು ಕಟ್ಕೊಂಡೆ. ಸುಮಾರು ಒಂದು ವರ್ಷಗಳ ಕಾಲ ಅದ್ರ ಬಗ್ಗೆ ನನ್ನ ಸಹೋದ್ಯೋಗಿ ಮಿತ್ರರೊಂದಿಗೆ, ಮುಖ್ಯ ಗುರುಗಳೊಂದಿಗೆ ಮತ್ತು ಸಮುದಾಯದೊಂದಿಗೆ ಚರ್ಚೆ ಮಾಡ್ತಲೇ ಬಂದೆ. ನಾನು ಸಹ ಪ್ರತಿ ಶನಿವಾರ ನಡೆಸೋದು ಅಂದ್ರೆ ಸುಲಭದ ಮಾತಲ್ಲ ಅದು, ಯಾಕಂದ್ರೆ 5 ಅವಧಿಗಳನ್ನ ಎಂಗೇಜ್ ಮಾಡಬೇಕು. ಬ್ಯಾಗ್ ಇಲ್ಲ, ಪುಸ್ತಕ ಇಲ್ಲ, ಹೇಗ್ ಮಾಡೋದು, ಆಕ್ಟಿವಿಟೀಸ್ ಮಾಡ್ಬೇಕು, ಎಷ್ಟು ಆಕ್ಟಿವಿಟೀಸ್ ಮಾಡ್ಬೇಕು, ಇಡೀ ಒಂದು ವರ್ಷ ಅದನ್ನ ಪ್ಲಾನ್ ಮಾಡ್ತಾ ಮಾಡ್ತಾ ಮಾಡ್ತಾ ನಮ್ಮ ಶಾಲೆಯಲ್ಲಿ ಇರತಕ್ಕಂಥ ಸಹೋದ್ಯೋಗಿ ಮಿತ್ರರೊಂದಿಗೆ ಎಲ್ಲರೂ ಸೇರ್ಕೊಂಡು ಆಕ್ಷನ್ ಪ್ಲಾನ್ ರೆಡಿ ಮಾಡಿದ್ವಿ. ಅದರಲ್ಲಿ ಸುಮಾರು 35 ಚಟುವಟಿಕೆಗಳನ್ನ ಪಟ್ಟಿ ಮಾಡ್ಕೊಂಡ್ವಿ. ಶಾಲೆಯಲ್ಲಿ 350 ಮಕ್ಕಳು ಇದ್ರು, 350 ಮಕ್ಕಳನ್ನ 9 ಗುಂಪುಗಳಾಗಿ ಡಿವೈಡ್ ಮಾಡಿದ್ವಿ. ಪ್ರತಿ ಗುಂಪಿನಲ್ಲೂ 1ನೇ ತರಗತಿಯಿಂದ 7ನೇ ತರಗತಿಯ ಎಲ್ಲಾ ಮಕ್ಕಳು ಇರುವ ಗುಂಪನ್ನ ಡಿವೈಡ್ ಮಾಡಿದ್ವಿ. ಪ್ರತಿ ವಾರ 9 ಗುಂಪಿಗೂ 9 ವಿವಿಧ ಚಟುವಟಿಕೆಗಳನ್ನ ಆಯೋಜನೆ ಮಾಡಿಕೊಂಡ್ವಿ. ಬೆಳಗಿನ 2 ಅವಧಿ ಸಾಮಾನ್ಯವಾಗಿ ಮಾಸ್ ಡ್ರಿಲ್ ಇರ್ತದೆ ಶನಿವಾರ, ಇನ್ನು 3 ಅವಧಿಗಳನ್ನ ನಾವು ಈ ನೋ ಬ್ಯಾಗ್ ಡೇಗೆ ಪೂರಕವಾಗಿರುವಂತಹ ಚಟುವಟಿಕೆಗಳನ್ನ ಹಮ್ಮಿಕೊಳ್ಳಕ್ಕೆ ಪ್ರಯತ್ನವನ್ನ ಶುರು ಮಾಡಿದ್ವಿ. ಪ್ರಾರಂಭ ಆಯ್ತು, ಹೇಗಾಗುತ್ತೋ ಏನಾಗುತ್ತೋ ಅನ್ನೋ ಒಂದಿಷ್ಟು ಗೊಂದಲಗಳು ಇದ್ವು ಪ್ರಾರಂಭದ 1-2 ವಾರಗಳಲ್ಲಿ. ಒಂದಿಷ್ಟು ಹರಿಬರಿ ಆಯ್ತು, ಆದ್ರೆ ಅದರ ನಂತರದಲ್ಲಿ ಉತ್ತಮವಾದಂತ ಒಂದು ಪ್ರತಿಫಲ ದೊರೆಯಕ್ ಶುರುವಾಯ್ತು.
1: ಏನಂತ
2: ಹೇಳಿದ್ರೆ, ಮಕ್ಕಳಿಗೆ ಪರಿಚೀಲ ಇಲ್ಲ ಅನ್ನೋದೇ ಒಂದು ಖುಷಿ. ಹಾಗಾದ್ರೆ ಚೀಲ ಇಲ್ಲದೇನೆ ಶಾಲೆಗೆ ಏನ್ ಕಲಿಬಹುದು ಅನ್ನೋದು ಪಾಲಕರಿಗೂ ಒಂದು ಇದಾಗಿತ್ತು. ಅವಾಗ ಅವ್ರನ್ನೂ ಬರ್ತಿದ್ರು, ಅಲ್ಲಿ ನಡೆಯುವಂತ ಚಟುವಟಿಕೆಗಳನ್ನು ನೋಡಿ ಅವರೇ ಆಶ್ಚರ್ಯ ಪಟ್ಬಿಟ್ರು. ಏನ್ ಸರ್ ಹಿಂಗೆಲ್ಲ ಕಲಿಸಬಹುದಾ? ನಾವು ಒಂದು ವಾರ ಗೋಡೆ ಬರಹ ತಯಾರಿಕೆ ಅಂತ ಒಂದು ಗುಂಪಿಗೆ ಇರ್ತಿತ್ತು, ಅದಕ್ಕೆ ಪೂರಕವಾಗಿ ಮಕ್ಕಳು ಪತ್ರಿಕೆಯಲ್ಲಿ ಬಂದಿರುವಂತ ಎಲ್ಲ ಕಟಿಂಗ್ಸ್ ಅನ್ನ ತರ್ತಿದ್ರು. ಕೆಲವು ಮಕ್ಕಳು ತಾವೇ ಬರಹಗಳನ್ನ ಬರ್ಕೊಂಡು ಬರ್ತಿದ್ರು, ಕವನಗಳನ್ನ ಬರ್ಕೊಂಡು
1: ಬರೋದು,
2: ಸಣ್ಣ ಸಣ್ಣ ಕತೆಗಳನ್ನ ಬರ್ಕೊಂಡು ಬರೋದಿರ್ಬೋದು, ಅಥವಾ ಪಠ್ಯ ಪುಸ್ತಕದಲ್ಲಿರುವಂತ ಒಂದಿಷ್ಟು ಬಾಕ್ಸ್ ಐಟ್ಗಳು ಏನಿರ್ತದೆ ನಿಮಗಿದು ಗೊತ್ತೇ ನಿನಗೆ ತಿಳಿದಿದೆ ಅದನ್ನ ತಾವೇ ಬರ್ಕೊಂಡು ಬರೋರು. ಬರ್ಕೊಂಡು ಬಂದ್ರನ್ನ ಒಂದು ಡ್ರಾಯಿಂಗ್ ಶೀಟ್, ಅದಕ್ಕೆ ಪೇಸ್ಟ್ ಮಾಡಿ ಅದನ್ನೊಂದು ಗೋಡೆ ಪತ್ರಿಕೆ ತಯಾರಿ ಮಾಡ್ತಿದ್ರು ಒಂದು ಗುಂಪಿನಲ್ಲಿ. ಇನ್ನೊಂದು ಗುಂಪಿನಲ್ಲಿ ಸರಳ ಪ್ರಯೋಗಗಳು, ಪಾಠದಲ್ಲಿ ಪ್ರಯೋಗಗಳು ಅಂತ ಇರ್ತದೆ, ಅದನ್ನ ಸಾಮಾನ್ಯವಾಗಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಲ್ಯಾಬ್ಗಳು ಇಲ್ಲ. ಪರಮೇಶ್ವರಯ್ಯ ಸೊಪ್ಪಿಮಠ ಅಂತವರ ಶಾಲೆಗಳಲ್ಲಿ ಅದನ್ನ ಮಾಡ್ಕೊಂಡಿರ್ತಕ್ಕಂಥ ಸಾಧ್ಯತೆ ಇದೆ, ಶಿಕ್ಷಕ ಮನಸ್ಸು ಮಾಡಿದ್ರು. ಬಟ್ ನಮ್ಮಲ್ಲಿ ಆ ತರದ ವ್ಯವಸ್ಥೆಯನ್ನು ಮಾಡ್ಕೊಳ್ಳಕ್ ಆಗಿರಲಿಲ್ಲ. ಸರಳ ಪ್ರಯೋಗಗಳಲ್ಲಿ ಮಕ್ಕಳು ತಾವೇ ಸ್ವತಃ ಪ್ರಯೋಗಗಳನ್ನ ಮಾಡಿ ಆ ಪ್ರಯೋಗವನ್ನು ಅನುಭವಿಸ್ತಾ ಇದ್ರು, ಆ ವಿಜ್ಞಾನದ ಕಲಿಕೆಯನ್ನ ಅನುಭವ. ಹಾಗೆ ಗಾದೆ ಮಾತುಗಳ ವಿಸ್ತರಣೆ ಇರ್ಬೋದು, ಆಶುಭಾಷಣ ಇರ್ಬೋದು, ಎಷ್ಟು ಆಶ್ಚರ್ಯ ಆಗ್ತಿತ್ತು ಅಂತ ಹೇಳಿದ್ರೆ, ರೆಗ್ಯುಲರ್ ಕ್ಲಾಸ್ಗಳಲ್ಲಿ ಮೂಲೆಯಲ್ಲಿ ಕುತ್ಕೊಂಡು ಎಷ್ಟೇ ಮಾತಾಡಿಸಿದ್ರು ಮಾತಾಡದೇ ಇರುವಂತ ಹುಡುಗ ಆಶುಭಾಷಣ ಬಂದಾಗ ಅಥವಾ ಹಾಡುಗಾರಿಕೆ ಇದ್ದಾಗ ಎದ್ದು ಸಾರ್ ನಾನು ಹಾಡ್ತೀನಿ ಅಂತ ಬಂದು ನಿತ್ಕೊಂಡು ಮಾತಾಡಿದಾಗ ಆದಂತ ಅನುಭವ, ಆದಂತ ಖುಷಿ ಯಾವ ಪ್ರಶಸ್ತಿ ಕೊಟ್ಟರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ.
1: ಈ ಕಲೆ, ಈ ಸ್ಕಿಲ್ ಇವೆಲ್ಲ ಏನಿದೆ ಆ ಮಕ್ಕಳದಿದ್ದೇ
2: ಇರ್ತದೆ,
1: ಅವುಗಳನ್ನು ಹೊರಗೆ ತೆಗೆಯಲಿಕ್ಕೆ ಒಂದಷ್ಟು ತರಬೇತಿ
2: ಬೇಕು,
1: ವೇದಿಕೆ ಬೇಕು. ಏನೇನು ಮಾಡಿಸ್ತಾ ಇದ್ದಾರೆ ಇವಾಗ? ಸೊಪ್ಪಿಮಠ್ರೆ,
0: ಬಹಳ ಮುಖ್ಯವಾಗಿ ನೀವ್ ಹೇಳ್ದಂಗೆ ಪ್ರಪಂಚ ಹುಟ್ಟುವಂತ ಯಾವ ಮಗು ಕೂಡ ದಡ್ಡ ಅಲ್ಲ. ನಮ್ಮ ಶಿಕ್ಷಕರು ಮೊದಲು ಅರ್ಥ ಮಾಡ್ಕೊಂಡ್ಬಿಟ್ಟು ನಾವು ಅದನ್ನ, ಅವನಲ್ಲಿ ಯಾವ್ದಾದ್ರೂ ಒಂದು ಸ್ಕಿಲ್ ಇದ್ದೇ ಇರುತ್ತೆ. ಅಂದ್ರೆ ಅವನು ನಾವು ದಡ್ಡ ಅಂತೀನಿ ಅನ್ನೋದಾದ್ರೆ ನಾನು ಆ ಸ್ಕಿಲ್ ಅನ್ನು ಗುರುತಿಸುವಲ್ಲಿ ಸೋತಿದ್ದೇನೆ ಅಂತ ಅರ್ಥ. ಅಲ್ಲಿ
2: ಖಂಡಿತ
0: ಪಠ್ಯದಲ್ಲಿಲ್ಲ ಅಂದ ತಕ್ಷಣ ಅವನ ಜೀವನ ಅಲ್ಲ, ಪಠ್ಯದ ಹೊರತಾಗಿ ಸಾಕಷ್ಟು ಇದೆ. ಶಾಲೆಗೆ ಹೋಗಲಾರ್ದಂಗೆ, ಪಠ್ಯಕ್ಕೆಲ್ಲಾರ್ದಂಗೆ ಬೇಕಾದಷ್ಟು ಜನ ಬೇಕಾದಷ್ಟು ಪ್ರತಿಭಾವಂತರಾಗಿ ದೇಶಕ್ಕೆ ಹೆಸರು ತಂದಂತ ಉದಾಹರಣೆಗಳು ಇದಾವೆ ನಮ್ಮ ನಡುವೆ. ಸೊ ಆಗಿರುವಾಗ ನಾವಿನ್ನೂ ಪಠ್ಯಕ್ಕೆ ಜೋತ್ ಬೀಳ್ತಾ ಇದೀವಿ, ಅದನ್ನ ಬಿಟ್ಟು ಮೊದಲು ಹೊರ ಬರ್ಬೇಕು ನಾವು. ಪಠ್ಯದಲ್ಲಿ ಇಲ್ಲ ಅಂತ ಮಗು ಪಠ್ಯೇತರದಲ್ಲಿ ಇರ್ಬೋದು, ಹೆಂಗ್ ಗುರುಬಸರಾಜ್ ಹೇಳಿದ್ರು ಆತರ, ಅವನು ಉತ್ತಮ ಭಾಷಣಕಾರ ಇರ್ಬೋದು, ಉತ್ತಮ ಹಾಡುಗಾರ ಇರ್ಬೋದು, ಉತ್ತಮ ಚಿತ್ರಕಾರ ಇರ್ಬೋದು, ಇನ್ನೂ ಏನೋ ನಾಟಕಕಾರ ಇರ್ಬೋದು, ಏನೋ ಇರ್ಬೋದು ನಾವು. ಸೊ ನಾವು ಆ ನಿಟ್ಟಿನಲ್ಲಿ ಅವನಿಗೆ ಪ್ರೋತ್ಸಾಹ ಕೆಲಸ ಮಾಡಬೇಕು, ಒಂದು ಬಹಳ ಮುಖ್ಯವಾಗಿ. ಇದ್ರ ಜೊತೆಗೆ ನನಗೆ ಅನ್ಸೋದು ಬಹಳ ಮುಖ್ಯವಾಗಿ, ನಮ್ಮ ಶಿಕ್ಷಕರಾದಂತವರು ಬಹಳ ಗಂಭೀರವಾಗಿ ಈ ನಿಟ್ಟಿನಲ್ಲಿ ತಮ್ಮನ್ನು ತೊಡಸ್ಕೊಳ್ಬೇಕಾದಾಗ ಅನೇಕ ಸಮಸ್ಯೆಗಳು, ಸವಾಲುಗಳು ಅವ್ರಿಗೆ ಬರ್ತವೆ. ಯಾಕಂದ್ರೆ ಒಳ್ಳೇದಕ್ಕೆ ಹೆಚ್ಚು ಯಾವಾಗಲೂ ಅಪೋಸಿಟ್ ಇರುತ್ತೆ. ಸೊ ಹಂಗಂದಾಗ ಆ ಶಿಕ್ಷಕರು ಧೈರ್ಯ ಗೆಡಬಾರ್ದು, ಹಿಂದಕ್ಕೆ ಸರಿಬಾರ್ದು, ಮುಂದಕ್ಕೆ ಹೋಗ್ಬೇಕು. ಆ ಸವಾಲನ್ನ ಎದುರಿಸಿದಾಗ ನಾವೇನಾದ್ರೂ ಗೆಲ್ಲೋಕ್ ಸಾಧ್ಯ. ನಮ್ಮ ಹತ್ರ ಎಲ್ಲ ಇದೆ, ನಾವು ಅಷ್ಟೊಂದು ಓದಿದ್ದೇವೆ, ದಿನ ಅಪ್ಡೇಟ್ ಆಗ್ತಿದ್ದೇವೆ, ಮೊಬೈಲ್ ಹಿಡ್ಕೊಂಡು ಎಷ್ಟು ಬಳಸಬಹುದ್ರಿ? ಮಕ್ಕಳು ಎಷ್ಟು ಪ್ರತಿಭಾ ಅಂತ ಗೊತ್ತೇ ಇವತ್ತು. ನಮ್ಮ ಶಿಕ್ಷಕರು ಅಂತ ಮೊಬೈಲ್ ಬಳಸಲ್ಲ ಅಂತ ಹೇಳ್ತೀವಿ ನಾವು, ಆದ್ರೆ ಮಕ್ಕಳು ಎಷ್ಟು ಅದ್ಭುತ ಮೊಬೈಲ್ ಬಳಸಲು ನೋಡಿ ಇವತ್ತು. ಮಕ್ಕಳಿಗೆ ಇವತ್ತಿನ ದಿನಮಾನಕ್ಕೆ ಏನ್ ಅಗತ್ಯ ಇದೆ ಅದನ್ನ ನಾನು ಕೊಡ್ಬೇಕು. ಶಿಕ್ಷಕರಾದಂತ ಟೀಚರ್ಸ್ ಅಲ್ಲಿ ಓದಿದ್ದೆ, ಬೇಟಲ್ಲಿ ಓದಿದ್ದೆ, ಅಲ್ಲೇ ಇದ್ದೀನಿ ಅಂದ್ರೆ ಅಲ್ಲ. ಯಾಕಂದ್ರೆ ದಿನಕ್ಕೆ ದಿನ ಬದಲಾವಣೆ ಆಗ್ತಾ ಇರುತ್ತೆ. ಅದೇ ರೀತಿ ಮುಖ್ಯವಾಗಿ ಇನ್ನೊಂದು ಏನಂದ್ರೆ, ನಾವು ಯಾವ್ದು ಪ್ಲೋಟೋ ಬಗ್ಗೆ ಹೇಳ್ತೀವಿ, ಅದು ಸೌರವದಲ್ಲಿ ಇದೆ ಇಲ್ಲ ಚರ್ಚೆ ನಡೀತಾ ಇರುತ್ತೆ. ನಾವು ಮಕ್ಕಳಿಗೆ ಹೇಳಬೇಕಾದಾಗ ನಾನು ಅದ್ರ ಬಗ್ಗೆ ಪರ್ಫೆಕ್ಟ್ ಆಗಿರ್ಬೇಕು, ಎಷ್ಟು ನಾನು ನಾಲೆಜಬಲ್ ಆಗಿರ್ತೀನಿ, ಖಂಡಿತವಾಗಿ ಮಕ್ಕಳನ್ನ ಗೌರವ ಕೊಡ್ತಾರೆ. ಯಾಕಂದ್ರೆ ನ್ಯೂಟನ್ಸ್ ತಡಸ್ಲಾಗಿದ್ದಾಗಿದ್ದು, ನಾನು ಎಷ್ಟು ಮಕ್ಕಳಿಗೆ ಪ್ರೀತಿ ಕೊಡ್ತೇನೆ, ಎಷ್ಟು ಮಕ್ಕಳಿಗೆ ಜ್ಞಾನ ಕೊಡ್ತೇನೆ, ಅಷ್ಟು ವಾಪಸ್ ನನಗೆ ಬರುತ್ತೆ ಅದು. ಸೊ ಆ ನಿಟ್ಟಿನಲ್ಲಿ ಶಿಕ್ಷಕರು ತೊಡ್ಕೊಳ್ಬೇಕು. ಇದರಲ್ಲಿ ಏನಿದೆ ಬಿಡು, ಇಷ್ಟೇ ಬಿಡು, ಹಂಗೆ ಬಿಡು, ನಂದಿನ 2 ವರ್ಷ ಆಯ್ತು ಬಿಡು ಅಂತ ಬಿಟ್ರಲ್ಲ, ಇನ್ನು 2 ವರ್ಷ ಇದೆ, ಇನ್ನು 2 ವರ್ಷದಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ಬೇಕು ನಾನು. ಯಾಕಂದ್ರೆ ನಮ್ಮ ಬಿಜಾಪುರದಲ್ಲಿ ನೀವು ಅವಾಗಲೇ ಹೇಳ್ತಿದ್ರು, ನಿಮ್ಮ ಹಿಂದುಳಿದ ಭಾಗ ಆಗಿರಂತ, ಬಿಜಾಪುರದಲ್ಲೇ ಮೇಸ್ಟ್ರಿಯಾಗಿ ಬಸ್ತನ ಕಟ್ಟಿಸಿದ ಉದಾಹರಣೆ ಇದೆ. ಪ್ರತಿ ವರ್ಷ ತೇರ್ ಮಾಡ್ತಾರೆ. ಅಂದ್ರೆ ನಾವು ಆ ಕಾಂಟ್ರಿಬ್ಯೂಷನ್ ಕೊಟ್ರೆ, ಮಕ್ಕಳ ಕಲಿಕೆಯಲ್ಲಿ ತೊಡಕೊಂಡ್ರೆ, ಆ ಮಕ್ಕಳ ಯಶಸ್ಸಿಗೆ ದುಡಿದ್ರೆ, ಖಂಡಿತವಾಗಿ ನಮ್ಮನ್ನ ಗುರುತಿಸ್ತಾರೆ, ಗೌರವಿಸ್ತಾರೆ, ನಾವು ನಾಳೆ ಚಿರಾಯುತ್ತೀವಿ ಆ ಮಕ್ಕಳ ಮನಸ್ಸಿನಲ್ಲಿ. ಅದು ಬಹಳ ಮುಖ್ಯ.
1: ಸೊ ಅದನ್ನು ಅವರಿಗೆ ಅರ್ಥ ಮಾಡಿಸಿದಾಗ ಕಲಿಕೆಯಲ್ಲಿ ಹೊಸ ಸಾಧ್ಯತೆಗಳನ್ನು ಬಳಸುವ ಒಂದು ಪ್ರವೃತ್ತಿ ಬೆಳೆಯುತ್ತೆ. ಆ ಕೌಶಲ್ಯವನ್ನು ಬೆಳೆಸೋದಕ್ಕೆ ಸರ್ಕಾರ ಸಾಕಷ್ಟು ತರಬೇತಿಗಳನ್ನು ಮಾಡಿಸ್ತಾ ಇದೆ. ಇತ್ತೀಚೆಗೆ ಗುರುಚೇತನ ಅನ್ನೋ ಕಾರ್ಯಕ್ರಮದ ಮೂಲಕ ಅವರ ಅಗತ್ಯದ ವಿಷಯವನ್ನು ಅವರೇ ಆಯ್ಕೆ ಮಾಡಿಕೊಳ್ಳಿ, ಯಾರಿಂದ ತರಬೇತಿ ಬೇಕು ಅನ್ನೋದನ್ನ ಅವರು ಸಜೆಸ್ಟ್ ಮಾಡಿದ್ರೆ ಅವರನ್ನ ಕರೆಸಿ ತರಬೇತಿ ಕೊಡ್ತಕ್ಕಂತಹ ಒಂದು ಕಾರ್ಯಕ್ರಮ ಕೂಡ ಆಗ್ತಾ ಇದೆ. ಗುರುಬಸವರಾಜ್, ನಿಮ್ಮಲ್ಲಿ ಈಗ ಸಾಕಷ್ಟು ಕಾರ್ಯಕ್ರಮಗಳು ನಡೀತಿರ್ತವೆ, ಶಿಕ್ಷಕರಿಗೆ ತರಬೇತಿಗಳನ್ನ ಕೊಡ್ತಾ ಇರ್ತೀರಿ, ತರಬೇತುದಾರರಾಗಿ ಹೋದಾಗ ಅವರಿಗೆ ಹೇಳಿಕೊಡ್ತೀರಿ, ಆದ್ರೆ ನೀವೇ ತರಬೇತಿ ಕೂಡ ಪಡೀಲಿಕ್ಕೆ ಅನೇಕ ಕಡೆ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲೆಲ್ಲ ಹೋಗಿದ್ದೀರಿ, ಏನು ಹೊಸದನ್ನ ಕಲೀಲಿಕ್ಕೆ ನಿಮಗ್ ಸಿಕ್ತು, ನೀವು ಅವರಿಗೆ ಕೊಟ್ರಿ?
2: ಸರ್, ಪ್ರತಿ ದಿನ ಪ್ರತಿ ಕ್ಷಣ ಹೊಸದನ್ನ ಕಲಿಯೋದಕ್ಕೆ ಸಾಕಷ್ಟು ಅವಕಾಶಗಳು ನಮಗೆ ಇದಾವ. ಏನ್ ಅವಕಾಶಗಳು ಇದಾವ ಅಂತ ಹೇಳಿದ್ರೆ, ಇವತ್ತು ನಾವಿಲ್ಲಿ RTTCಯಲ್ಲಿ ಬಂದಿವಿ, ತರಬೇತಿಯನ್ನ ಪಡ್ಕೊಳ್ಳೋದಕ್ಕೆ ಬಂದಿದೀವಿ ಅಂತ ಹೇಳಿದ್ರೆ 100 ಜನ ಸೇರಿದೀವಿ ನಾವು ಇವತ್ತು. ಈ 100 ಜನರಲ್ಲಿ 100 ಅನುಭವಗಳು ಇದೆ. ಅವ್ರಿಗೆ ಪಾಸಿಟಿವ್ ಆಗಿರತಕ್ಕಂಥದ್ದು ನಮಗೂ ಪಾಸಿಟಿವ್ ಆಗುತ್ತೆ ಅನ್ನೋದು ಇಲ್ಲ. ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋದೇ ಹೇಳಿದ್ರೆ, ಅವ್ರ ಫೇಲ್ಯೂರ್ಸ್ ಏನು, ಯಾಕೆ ಅವರು ಆ ಯೋಜನೆಯಲ್ಲಿ ಫೇಲ್ಯೂರ್ ಆದ್ರು,
1: ಅಕಸ್ಮಾತ್ ನನಗೆ
2: ಬಂದು ಅದು ನನಗೆ ಬಂತು ಅಂತ ಹೇಳಿದ್ರೆ, ಆ ಫೇಲ್ಯೂರ್ ಅನ್ನ ನಾ ಸಕ್ಸಸ್ ಅನ್ನಾಗಿ ಹೇಗೆ ಮಾಡ್ಕೊಳ್ಬಹುದು ಅನ್ನೋದ್ರಲ್ಲಿ ಒಂದಿಷ್ಟು ಆಲೋಚನೆಗಳನ್ನ ನಾವು ಶುರು ಮಾಡಬೇಕು. ಆ ಆಲೋಚನೆಗಳು ನಮ್ಮನ್ನ ಪ್ರಯೋಗಗಳಿಗೆ ಕರ್ಕೊಂಡು ಹೋಗ್ತವೆ.
1: ಆ ಪ್ರಯೋಗಗಳಾಗದ ಅಗತ್ಯ ಇದೆಯಾ ಅಂತ
2: ಇದೆ ಸರ್, ಖಂಡಿತ ಇದೆ. ಶಿಕ್ಷಣದಲ್ಲಿ ಹೊಸ ಪ್ರಯೋಗಗಳು ಆಗ್ಲೇಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಶಿಕ್ಷಣ ಅನ್ನೋದು ನಿಂತ ನೀರಲ್ಲ, ಸದಾ ಚಲಿಸುವಂತದ್ದು. ಮಕ್ಕಳ ಕಲಿಕೆನೂ ಸಹ ಚಲನೆಯಲ್ಲೇನೆ ಇದೆ. ನಾವಿನ್ನೂ ಬಹುತೇಕ ಶಿಕ್ಷಕರಾದವರು 2G ಇದೀವಿ, 5G ಹೋಗ್ತಾ ಇದ್ದಾರೆ ಮಕ್ಕಳೀಗ. ಹಾಗಾಗಿ ಶಿಕ್ಷಕರಾದಂತವ್ರು ನಾವು ಸಹ ಆ ಮಕ್ಕಳ ವೇಗಕ್ಕೆ ತಕ್ಕಂತೆ ಹೋಗ್ಬೇಕು ಅನ್ನೋದಾದ್ರೆ, ನಾವು ಪ್ರಯತ್ನವನ್ನ ಪ್ರಯೋಗಗಳನ್ನ ಮಾಡಲೇಬೇಕು. ಆ ಪ್ರಯೋಗಗಳನ್ನ ಮಾಡುವಂತ ನಿಟ್ಟಿನಲ್ಲಿ ಒಂದಿಷ್ಟು ಎಡರು ತೊಡರುಗಳು ಬರ್ತವೆ. ಆ ಬಂದಂತ ಎಡರು ತೊಡರುಗಳನ್ನು ನಿವಾರಿಸಿಕೊಂಡು ಮುನ್ನುಗ್ಗಿದಾಗ ಒಂದು ಹೊಸ ಅನ್ವೇಷಣೆ ಆಗುತ್ತೆ, ಹೊಸ ಕಲಿಕೆ ಪ್ರಾರಂಭ ಆಗುತ್ತೆ.
1: ಅದಕ್ಕೆ ಪೂರಕವಾಗಿ ಊರಿನ ಜನ, ನಿಮ್ಮ ಸ್ಕೂಲ್ ಡೆವಲಪ್ಮೆಂಟ್ ಕೌನ್ಸಿಲ್ ನವರು, ಬೇರೆ ಬೇರೆ ವ್ಯಕ್ತಿಗಳು, ಉದ್ಯಮಿಗಳು, ಹಳೆಯ ವಿದ್ಯಾರ್ಥಿ ಸಂಘದವರು ಎಲ್ಲರೂ ಬರ್ತಾರೆ. ಅವ್ರಿಗೇನು ಅಂದ್ರೆ ನಮ್ ಶಾಲೆ ಚೆನ್ನಾಗಿರ್ಬೇಕು, ನಮ್ ಶಾಲೆಗೆ ಏನೋ ಮಾಡಬೇಕು ಅಂತೇಳಿ ಅದೆಲ್ಲರಲ್ಲೂ ತುಡಿತಾ ಇದೆ. ಅದಕ್ಕೆ ಪೂರಕವಾಗಿ ನಮ್ಮ ಶಿಕ್ಷಕರು ಹೊಸ ಕಲೆಯನ್ನ ಕಲಿಬೇಕು, ಕಲಿಸಬೇಕು, ಇವೆಲ್ಲ ನಡೀತಾನೆ ಇರುತ್ತೆ. ಅದು ಇಲ್ಲ ಅನ್ನೋ ಮಾತೇ ಇಲ್ಲ. ಆದ್ರೆ ಎಲ್ಲೋ ಇತ್ತೀಚೆಗೆ ಹೊಸದಾಗಿ ವೈಯಕ್ತಿಕ ಸಂಬಂಧಗಳೇ ಕಳೆದು ಹೋಗ್ತಾ ಇದಾವೆ. ಶಿಕ್ಷಕ ವಿದ್ಯಾರ್ಥಿ ನಡುವೆ ಪ್ರೀತಿ ವಿಶ್ವಾಸಗಳೇ ಇಲ್ದಂಗ ಆಗ್ತಾ ಇದೆ. ಆ ಮಾರಲ್ ಎಜುಕೇಶನ್ ಮತ್ತು ಸ್ಪಿರಿಚುವಲ್ ಎಜುಕೇಶನ್ ಅಂತ ಹಿಂದೆ ಒಂದ್ ಪೀರಿಯಡ್ ಇರ್ತಾ ಇತ್ತು, ಈಗ ಅದು ಇಲ್ವೇ ಇಲ್ಲ. ಏನಿದ್ರು ವ್ಯವಹಾರ ಮೌಲ್ಯ ಶಿಕ್ಷಣ ಅನ್ನೋದಕ್ಕೆ ಅದ್ ಸುಮ್ನೆ ಒಂದು ಬರ್ಕೊಳ್ರಪ್ಪ ಅದೊಂದು ಮೌಲ್ಯ ಅಂತ ಹೇಳಿ ಯುನೆಸ್ಕೋ ಹೇಗೆ ಒಂದು 84 ಮೌಲ್ಯಗಳ ಪಟ್ಟಿ ಕೊಟ್ಟಿದೆ, ಅವುಗಳನ್ನ ಪಾಠ ಮಾಡಿಬಿಟ್ರೆ ಮೌಲ್ಯಗಳು ಬರೋದಿಲ್ಲ. ನಮ್ಮ ನಡವಳಿಕೆಯಲ್ಲಿ ಅದನ್ನ ತರಬೇಕು.
0: ಅದು ಬಹಳ ಮುಖ್ಯ ಸರ್. ಇವತ್ತಿನ ದಿನಮಾನದಲ್ಲಿ ಅವೆಲ್ಲ ಇಲ್ಲೇ ಇರೋದ್ರಿಂದ ಶಿಕ್ಷಕನ ಜವಾಬ್ದಾರಿ ಹೆಚ್ಚಾಗಿದೆ ಅಂತ ನಾನು ಅಂದ್ಕೊಳ್ತೇನೆ. ಯಾಕಂದ್ರೆ ತಂದೆ ತಾಯಿ ಬಿಟ್ರೆ ನೆಕ್ಸ್ಟ್ ಮಕ್ಕಳು ಅನುಸರಿಸೋದು ಶಿಕ್ಷಕರನ್ನ. ಹಾಗಾಗಿ ಶಿಕ್ಷಕ ಹೇಗೆ ಮೌಲ್ಯಯುತ ಆಗಿರ್ತಾನೆ ಅದನ್ನ ಮಕ್ಕಳು ಫಾಲೋ ಮಾಡ್ತಾರೆ. ನಾ ತರಗತಿಯಲ್ಲಿ ಒಂದೇನೋ ಈ ತರದ್ದು ಕೆಟ್ಟ ಚಟಗಳು ಮಾಡಬಾರ್ದು ಅಂತ ಹೇಳಿ ಹೊರಗಡೆ ಹೋಗಿ ನಾನೇ ಅದ ಚಟ ಮಾಡ್ತಿದ್ದೆ ಅನ್ನೋದಾದ್ರೆ ಆ ಮಕ್ಕಳ ನಡುವೆ ಆ ಮೌಲ್ಯ ಖಂಡಿತವಾಗಿ ಸೋರಲ್ಲಿ. ಸೊ ಅದು ಬಹಳ ಮುಖ್ಯ. ಹಾಗಾಗಿ ಶಿಕ್ಷಕರಾದಂತವ್ರು ತಮ್ಮ ಮೌಲ್ಯವನ್ನು ಅರ್ಥ ಮಾಡ್ಕೋಬೇಕು. ಇನ್ನು ಅವಾಗಲೇ ನೀವು ಹೇಳಿದಾಗೆ ಸಮಾಜ STMC ಎಲ್ಲ ಇವತ್ತು ಶಾಲೆಗೆ ಏನಾದರೂ ಕೊಡ್ತಾರೆ ಅನ್ನೋದಾದ್ರೆ ಅವ್ರು ಪ್ರತಿಯೊಂದು ರೂಪಾಯಿ ಕೂಡ ಸರಿಯಾಗಿ ಯುಟಿಲೈಸ್ ಆಗುತ್ತೆ ಅನ್ನೋ ಅವ್ರಿಗೆ ಕನ್ಫರ್ಮೇಶನ್ ಬರಬೇಕು ಅವರಿಗೆ. ಆ ರೀತಿ ಬರುವಂತ ಹೊಣೆಗಾರಿಕೆ, ಅದು ಬರುವಂತ ಜವಾಬ್ದಾರಿಗಳು ಶಿಕ್ಷಕರ ಮೇಲೆ ಇರ್ತವೆ. ಹಾಗಾಗಿ ಶಿಕ್ಷಕ ಆನಿಟ್ನಲ್ಲಿ ತೊಡಕೋಬೇಕು.
1: ಸರ್ಜಿ ಇಷ್ಟೆಲ್ಲ ನಾವು ಮಾತಾಡ್ತೀವಿ, ಎಲ್ಲೋ ಒಂದ್ ಕಡೆ ಹೆಂಗು ಸಂಬಳ ಬರುತ್ತೆ ಬಿಡ್ರಿ ಇನ್ನೇನು ಕಲಿಬಹುದು ಅನ್ನೋದು ಒಂದು ನೆಗೆಟಿವ್ ಆಟಿಟ್ಯೂಡ್ ಇದ್ರೆ ಏನ್ ಹೊಸದ್ ಕಲಿಸ್ತಾನೆ ಇವನು, ಕಲ್ಸಪ್ಪ ನನ್ನ ಅಂತ ಹೇಳಿ ಒಂಥರ ನಿರಾಸಕ್ತಿ ಧೋರಣೆಯನ್ನು ಕೂಡ ತಳಿಯುವಂತರ ಇರ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರಿ ಶಿಕ್ಷಣ ವಲಯ ಬಿಟ್ಟು ಖಾಸಗಿ ಶಿಕ್ಷಣ ವಲಯದಲ್ಲಿ ಅವ್ರ ಶಿಕ್ಷಕರಾಗಿಯೇ ಅಲ್ಲಿ ಉಳ್ಕೋಬೇಕು ಅಂದ್ರೆ ಹೊಸ ಹೊಸದನ್ನ ತರಬೇಕು. ಆದ್ರೆ ಎಲ್ಲೋ ಒಂದು ಪಠ್ಯ ಪುಸ್ತಕದಲ್ಲಿರೋದನ್ನೇ ಬರ್ಸಿ ಓದಿಸಿ ಅದನ್ನೇ ಹೋಮ್ವರ್ಕ್ ಅದೇ ಟೆಸ್ಟ್ಗಳೆಲ್ಲ ಮಾಡಿಸಿ ಅತಿ ಹೆಚ್ಚು ಅಂಕಗಳನ್ನು ತರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ವಿನಃ ಸೃಜನಶೀಲ ಕಲಿಕೆ ಅಥವಾ ಒಂಥರ ಕ್ರಿಯೇಟಿವ್ ಲರ್ನಿಂಗ್ ಅನ್ನ ಅಲ್ಲಿ ತರಲಿಕ್ಕೆ ಆಗ್ತಾ ಇಲ್ಲ. ಆದರ್ಶಗಳ ಬಗ್ಗೆ ಮಾತಾಡ್ತೀವಿ, ಆದ್ರೆ ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಬರೀ ಮಾರ್ಕ್ಸ್ ಮಾತ್ರ ನೋಡ್ತಾ ಇದ್ದೀವಿ. ಈ ಖಾಸಗಿ ವಲಯದ ಶಿಕ್ಷಕರಿಗೂ ಮೋಟಿವೇಟ್ ಮಾಡಬೇಕು. ಹೆಂಗೆ ಮಾಡೋದು, ಅವರಿಗೆ ತರಬೇತಿಗಳು ಇರೋಲ್ಲ, ಏನೂ ಇಲ್ಲ, ತರಬೇತಿಗಳು ಆಗಿರೋದಿಲ್ಲ. ಎಷ್ಟೋ ಸರ್ತಿ ಅವರು ಕ್ಷಣಕ್ಕ ತರಬೇತಿಯನ್ನು ಕೂಡ ಮುಗಿಸಿರೋದಿಲ್ಲ, ಬರೀ ಡಿಗ್ರಿಯೋ ಅಥವಾ ಮತ್ತೊಂದು ಓದ್ಕೊಂಡು ಬಂದಿರ್ತಾರೆ, ಮಾಸ್ಟರ್ ಡಿಗ್ರಿ ಇವನ್ ಪಿಚಡಿ ಎಲ್ಲ ಬಂದಿರ್ತಾರೆ. ಆದ್ರೆ ಶಿಕ್ಷಣದ ಒಂದು ಚೌಕಟ್ಟೊಳಗಡೆ ಅವರಿಗೆ ಒಂದಷ್ಟು ತರಬೇತಿ ಆದ್ರೆ ಚೆನ್ನಾಗಿರುತ್ತೆ. ಹೊಸದನ್ನ ಕಲಿಸ್ಲಿಕ್ಕೆ, ಸೃಜನಶೀಲವಾಗಿ ಕಲಿಸ್ಲಿಕ್ಕೆ ಏನ್ ತರಬೇತಿ ಬೇಕು ಅಂತೀರಿ?
2: ಖಾಸಗಿ ಶಾಲೆಯಲ್ಲಿರುವಂತಹ ಎಲ್ಲಾ ಶಿಕ್ಷಕರು ನಿರಾಸದಾಯಕರಾಗಿದ್ದಾರೆ ಅಂತ ಏನ್ ಹೇಳಿಕ್ ಆಗಲ್ಲ. ಅಲ್ಲಿನೂ ಸಹ ಒಂದಿಷ್ಟು ಜನ ಶಿಕ್ಷಕರಲ್ಲಿ ತುಡಿತಾ ಇದೆ, ನಾವು ಏನಾದರೂ ಡಿಫ್ರೆಂಟ್ ಆಗಿ ಮಾಡಬೇಕು ಅನ್ನೋಂತ ತುಡಿತಾ ಇರುವಂತಹ ಶಿಕ್ಷಕರು ಅಲ್ಲಿದ್ದಾರೆ. ಅಂತವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಕ್ರಿಯಾಶೀಲ ಶಿಕ್ಷಕರ ಬಳಗವನ್ನ ಸೇರ್ಕೊಳ್ತಾರೆ. ಅವ್ರು ಬಂದು, ಸರ್ ನಿಮ್ಮ ಸರ್ಕಾರಿ ಶಾಲೆಗಳಲ್ಲಿ ಏನೇನು ಹೊಸ ಹೊಸ ಚಟುವಟಿಕೆಗಳನ್ನ ನೀವು ಮಾಡ್ತಾ ಇದ್ದೀರಿ, ನಮಗೂ ಒಂದಿಷ್ಟು ಹೇಳ್ಕೊಡಿ ಅಂತ ಕೇಳ್ತಾರೆ. ಅವರು ಸಣ್ಣ ಸಣ್ಣ ಗುಂಪುಗಳಲ್ಲಿ ಚರ್ಚೆ ಆಗುತ್ತೆ, ಆ ಚರ್ಚೆ ಆಗಿರ್ತಕ್ಕಂಥದ್ದನ್ನ ಅವರು ತಮ್ಮ ತರಗತಿಗಳಲ್ಲಿ ಅಳವಡಿಸಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಇನ್ನೊಂದಿಷ್ಟು ಜನ ಶಿಕ್ಷಕರು ಅವರು ಬರ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವರ ಯೋಚನಾ ಒಂದು ಮಾರ್ಗನೂ ಅಷ್ಟಕ್ಕೇ ಇದೆ, ಅದಕ್ಕೆ ಕಾರಣವೂ ಅನೇಕ ಇರುವುದು. ಅದು ಅವರ ಮ್ಯಾನೇಜ್ಮೆಂಟ್ನ ಒಂದು ಪಾಲಿಸಿ ಇರ್ಬೋದು, ಅಥವಾ ಅವರಿಗೆ ಸಿಗ್ತಕ್ಕಂತ ಕಡಿಮೆ ಸಂಬಳ, ನನಗೆ ಇಷ್ಟೇ ಸಿಗುತ್ತೆ, ಇಷ್ಟರಲ್ಲಿ ನಾನು ಯಾಕೆ ಹೆಚ್ಚು ಮುಂದುವರಿಬೇಕು ಅನ್ನೋಂಥದ್ದು, ನಾನು ಯಾಕೆ ತಲೆ ಬಿಸಿಗೆ ಮಾಡಿಸ್ಕೊಳ್ಬೇಕು ಅನ್ನುವಂಥದ್ದು ಇರ್ಬೋದು. ಮತ್ತು ಪಾಲಕರ ಒತ್ತಾಸೆ ಇದೆ ಏನಂತ ಹೇಳಿದ್ರೆ ಓನ್ಲಿ ಮಾರ್ಕ್ಸ್ ಓರಿಯೆಂಟೆಡ್. ನನ್ನ ಮಗಗ A+ ಬರಬೇಕು, 95% ಬರಬೇಕು, 97% ಬರಬೇಕು, ಅದು ಅಷ್ಟೇ ಅವ್ರ ತಿಳಿಯಾಗಿರುತ್ತೆ, ಅಷ್ಟನ್ನೇ ಕಲಿಸಬೇಕು ಅಂತ ಹೇಳಿ. ಹಾಗಾಗಿ ಇದೆಲ್ಲದರ ಆಚೆಯನ್ನು ಸಹ ಅವ್ರಿಗೆ ಒಂದಿಷ್ಟು ತರಬೇತಿ ಬೇಕಾಗ್ತದೆ. ಏನ್ ತರಬೇತಿ ಅಂತೀರ, ಬಹುಮುಖ್ಯವಾಗಿ ಖಾಸಗಿ ಶಾಲೆಗಳಲ್ಲಿ ಮಗುವನ್ನ ಅರ್ಥ ಮಾಡಿಕೊಳ್ಳೋದು ಯಾಕೆ ಇಂಪಾರ್ಟೆಂಟ್ ಅನ್ನುವಂಥದ್ರ ನಿಟ್ಟಿನಲ್ಲಿ ತರಬೇತಿ ಬೇಕಾಗುತ್ತೆ. ಇವತ್ತು ಇರತಕ್ಕಂಥ ಶಿಕ್ಷಣ ಪದ್ಧತಿ ಕೇಂದ್ರಿತ ಶಿಕ್ಷಣ ಪದ್ಧತಿ, ಆದರೆ ಖಾಸಗಿ ಶಾಲೆಗಳಲ್ಲಿ ಇರತಕ್ಕಂಥ ಶಿಕ್ಷಣ ಪದ್ಧತಿ ಸಂಪೂರ್ಣವಾಗಿ ಶಿಕ್ಷಕ ಕೇಂದ್ರಿತ ಶಿಕ್ಷಣ ಪದ್ಧತಿನೇ ಇದೆ. ಈಗಲೂ ಸಹ ಅಲ್ಲಿ ಗಪ್ ಚುಪ್ ಕೈ ಕಟ್ ಬಾಯ್ ಮುಚ್ ಈ ತರದ್ದು. ಅಂದ್ರೆ ಮಗು ಕೇಂದ್ರಿತ ಶಿಕ್ಷಣ ಪದ್ಧತಿಯಲ್ಲಿ ಇದೀಗ ಯಾವಕ್ಕೂ ಅವಕಾಶ ಇಲ್ಲ. ಮಗು ತನಗೆ ಬೇಕಾಗಿರುವಂತದ್ದನ್ನ ಮುಕ್ತವಾಗಿ ಸ್ವತಂತ್ರವಾಗಿ ಶಿಕ್ಷಕರೊಂದಿಗೆ ಪ್ರಶ್ನೆ ಮಾಡೋದ್ರ ಮೂಲಕ ಸಂವಾದ ಮಾಡ್ತಾ ಕಲಿಬಹುದು.
1: ಸೊ ಬಹುಶಃ ನಾವು ಈ ವಿಷಯವನ್ನ ಹಿಂಗೆ ಚರ್ಚೆ ಮಾಡ್ತಾ ಹೋದ್ರೆ ಕಲಿಯುವ ಸ್ಕಿಲ್ಸ್ ಪಟ್ಟಿ ಇಷ್ಟು ಉದ್ದವಾಗಿರುತ್ತೆ, ಹೇಳ್ತಾ ಹೋದ್ರೆ ವಿಷಯಗಳು ಅಷ್ಟೇ ಉದ್ದ ಆಗ್ತವೆ. ಆದ್ರೆ ಒಂದೆಲ್ಲೋ ಸಾಮಾನ್ಯ ಚಟುವಟಿಕೆಗಳ ಮೂಲಕ ಸಾಮಾನ್ಯ ಮಕ್ಕಳನ್ನ ಅಸಾಮಾನ್ಯರನ್ನಾಗಿ ಪರಿವರ್ತನೆ ಮಾಡೋ ಸಾಧ್ಯತೆಗಳು ಇದ್ದೇ ಇದ್ದಾವೆ. ಅಂತಹ ಕೆಲವು ಚಟುವಟಿಕೆಗಳನ್ನ ನಾವು ರೆಗ್ಯುಲರ್ ಆಗಿ ಮಾಡ್ತಾ ನಮ್ಮ ಪರಿಧಿಯಲ್ಲೇನೆ ಪಠ್ಯಪುಸ್ತಕದಲ್ಲೇ ಇರೋ ವಿಷಯಗಳನ್ನ ಹೊಸ ರೀತಿಯಲ್ಲಿ ಹೇಳಲಿಕ್ಕೆ. ನಾನೆಲ್ಲೋ ಓದ್ತಾ ಇದ್ದೆ, ತ್ರಿಭುಜಗಳನ್ನ ಮಾಡೋದು ಹೇಗೆ ಅಥವಾ ತ್ರಿಭುಜಗಳ ಬಗ್ಗೆ ಪಾಠ ಮಾಡೋದು ಹೇಗೆ ಅಂತ ಹೇಳಿ ಮೇಸ್ಟರ್ ಕ್ಲಾಸಿಗೆ ಬಂದ್ರಂತೆ. ಮಕ್ಕಳೆಲ್ಲ ತ್ರಿಭುಜಗಳು ಅಂತ ಇದ್ದಂಗೆ ಆ ಅನ್ನಕ್ಕೆ ಶುರು ಮಾಡಿದ್ರಂತೆ. ಅವರು ಓಹೋ ಈ ಮಕ್ಕಳಿಗೆ ಇದು ಇಂಟ್ರೆಸ್ಟ್ ಆಗ್ಲಿಕ್ಕಿಲ್ಲ ಅಂತ ಹೇಳಿ, ಏ ಮಕ್ಕಳೇ ನಾವೆಲ್ಲ ಈಗ ಒಂದು ದೋಣಿ ಮಾಡಿಬಿಟ್ಟು ನೀರಲ್ಲಿ ಬಿಡೋಣ ಅಂದ್ರಂತೆ. ಖುಷಿಯಾಗಿ ದೋಣಿ ಮಾಡ್ಲಿಕ್ಕೆ ಎಲ್ಲ ಒಂದೊಂದು ಪೇಪರ್ ಹರ್ಕೊಂಡ್ರು ಅಂತ, ಎಕ್ಸೈಸ್ ಇಂದ ಒಂದೊಂದು ಹಾಳೆ ಹರ್ಕೊಂಡ್ರು ದೋಣಿ ಮಾಡಿದ್ರು, ದೋಣಿ ಚಂದ ಆಯ್ತು. ಈಗ ಮೇಸ್ಟರ್ ಹೇಳಿದ್ರು ದೋಣಿಯನ್ನ ಬಿಚ್ಚಿರಿ ಅಂತ. ಬಿಚ್ಚಿದ್ಮೇಲೆ ಈ ದೋಣಿ ಮಡಚುವಾಗ ನೀವು ಯಾವ್ಯಾವ ಶೇಪ್ಗಳಲ್ಲಿ ಮಡಚಿದ್ರಿ, ಮೊದಲು ಚೌಕ ಮಾಡ್ಕೊಂಡ್ರಿ, ಅದನ್ನ ಅರ್ಧ ಭಾಗಕ್ಕೆ ಮಡಚಿದಾಗ ಒಂದು ಕೊನೆಯಿಂದ ಇನ್ನೊಂದು ಕೊನೆಗೆ ಅಲ್ಲಿ ದೊಡ್ಡ ತ್ರಿಭುಜ ಬಂತು, ಓಪನ್ ಮಾಡಿದಾಗ ನಿಮಗೆ ಚತುರ್ಭುಜ ಸಿಕ್ತು, ಮತ್ತೆ ಚಿಕ್ಕ ಚಿಕ್ಕದು ಮಾಡ್ತಾ ಹೋದಾಗ ಚಿಕ್ಕ ಚಿಕ್ಕ ತ್ರಿಭುಜಗಳು ಚತುರ್ಭುಜಗಳು ತ್ರಿಭುಜಗಳು ಚತುರ್ಭುಜಗಳು, ಪಾಠ ಮುಗಿಯಿತು.
0: ಅದರಲ್ಲೇ ಪೈಥಾಗರಸ್ ಪ್ರಮೇಯನೂ ಬರುತ್ತೆ,
1: ಎಲ್ಲವೂ ಬರ್ತವೆ. ಹೀಗಾಗಿ ಪಾಠವನ್ನ ಆಟದ ಮೂಲಕ, ಆಟವನ್ನ ಪಾಠದ ಮೂಲಕ ಎಲ್ಲವೂ ಸಾಧ್ಯ ಇದೆ. ಹೊಸ ಕಲಿಕೆಗೆ ಶಿಕ್ಷಕರು ಕೂಡ
0: ತೊಡಸ್ಕೊಳ್ಬೇಕು,
1: ತೆರೆದ ಮನಸ್ಸಿನಿಂದ ಒಪ್ಪಿಕೊಳ್ಳಬೇಕು ಅವರು.
0: ಇಲ್ಲದೆ ಹೋದ್ರೆ ಅನಿವಾರ್ಯ ಪರಿಸ್ಥಿತಿ ಸರ್ ಇವತ್ತಲ್ಲಿ, ಯಾಕಂದ್ರೆ ನಾವು ಇವತ್ತು ಯೋಚನೆ ಮಾಡ್ತಿಲ್ಲ. ಇವತ್ ನಾವು ಕಲಿಸ್ತಕ್ಕಂಥ ಮಕ್ಕಳು ಮುಂದಿನ ವರ್ಷದ ಭವಿಷ್ಯದ ಪ್ರಜೆಗಳು, ಇಡೀ ಭವಿಷ್ಯ ನಿಂತಿರೋದು ಅವ್ರ ಮೇಲೆ. ಇವತ್ತು ನಾವು ಅವ್ರ ಸಬಲರಾಗಿ ಮಾನಸಿಕವಾಗಿ ದೈಹಿಕವಾಗಿ ಮತ್ತು ಎಲ್ಲದರಲ್ಲೂ ಅವ್ರನ್ನ ನಾವು ಸಬಲರ ಮಾಡದೆ ಹೋದ್ರೆ ನಿಜವಾಗ್ಲೂ ದೇಶ ಸೋರುತ್ತೆ. ಸೊ ಆ ಯೋಚನೆ ಮಾಡ್ಬೇಕು ನಾವು. ನಾವು ಮಕ್ಕಳಿಗೆ ಕಲಿಸ್ತಿದೀವಿ ಅಂದ್ರೆ ಇವತ್ತಿ ಎಲ್ಲ ಅದು ಮುಂದಿನ ದೇಶದ ಭವಿಷ್ಯ ನಿಂತ್ಕೊಂಡಿದೆ ಅಲ್ಲಿ. ಅವ್ರ ಎಲ್ಲ ದೃಷ್ಟಿಕೋನದಲ್ಲಿ ಆರೋಗ್ಯ ಇರ್ಬೋದು, ಅವ್ರ ಬೌದ್ಧಿಕ ಮಟ್ಟ ಇರ್ಬೋದು, ಶೈಕ್ಷಣಿಕ ಮಟ್ಟ ಇರ್ಬೋದು, ಕಲಿಕಾ ಮಟ್ಟ ಇರ್ಬೋದು, ಸ್ಕಿಲ್ ಇರ್ಬೋದು, ಏನೇ ಇರ್ಬೋದು, ಅವೆಲ್ಲವೂ ಮುಂದಿನ 10 ವರ್ಷ 15 ವರ್ಷಕ್ಕೆ ಅದು ಫಲ ಕೊಡುತ್ತೆ. ಅದ್ರ ಮೇಲೆ ದೇಶದ ಭವಿಷ್ಯ ನಿಂತ್ಕೊಂಡಿರುತ್ತೆ. ಸೊ ಇದನ್ನ ಶಿಕ್ಷಕರು ಅಂತ ಅರ್ಥ ಮಾಡ್ಕೋಬೇಕು.
1: ಸೊ ಆ ನಿಟ್ಟಿನಲ್ಲಿ ಬೇಕಾದ ಒಂದು ಕೌಶಲ್ಯವನ್ನು ಅವರು ಕಲ್ತ್ಕೋಬೇಕು ಮತ್ತು ಕಲಿಸಬೇಕು. ಆ ನಿಟ್ಟಿನಲ್ಲಿ ಕೆಲಸ ಆಗುತ್ತೆ ಅಂತ ಹೇಳಿ ನಾವು ಕೂಡ ಭಾವಿಸ್ತೇವೆ. ಇನ್ನು ಹೆಚ್ಚಿನ ಹೇಳೋದಿದೆ, ಆದ್ರೆ ಈ ಸಮಯದ ಅವಕಾಶ ಇಷ್ಟೇ ಇರೋದ್ರಿಂದ ಮತ್ತೊಂದು ಯಾವ್ದಾದ್ರು ಕಾರ್ಯಕ್ರಮದಲ್ಲಿ ಇದ್ರ ಬಗ್ಗೆ ಹೆಚ್ಚಿನದನ್ನ ನಾವು ಚರ್ಚೆ ಮಾಡೋಣ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನ ಕೊಟ್ಟಂತಹ ಪರಮೇಶ್ವರಯ್ಯ ಸೊಪ್ಪಿಮಠರಿಗೆ ಮತ್ತೆ ಆರ್ ಬಿ ಗುರುಬಸವರಾಜ್ ನಿಮ್ಮಿಬ್ಬರಿಗೂ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
3: ಇದುವರೆ ವೃತ್ತಿ ಮಾರ್ಗದರ್ಶನ, ಇದರಲ್ಲಿ ಶಿಕ್ಷಕ ತರಬೇತಿ ಮತ್ತು ಕೌಶಲ್ಯ ಅಭಿವೃದ್ಧಿ ಹಾಗೂ ಉದ್ಯೋಗ ಅವಕಾಶಗಳು ಈ ಕುರಿತು ಪರಮೇಶ್ವರ ಸೊಪ್ಪಿನ ಮಠ ಹಾಗೂ ಆರ್ ಬಿ ಗುರುಬಸವರಾಜ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಪಾಲ್ಗೊಂಡಿದ್ದವರು ಬೇದ್ರೆ ಮಂಜುನಾಥ್. ಈಗ ಕನ್ನಡ ಭಾರತಿ ಸಾಹಿತ್ಯ ಸಂಚಿಕೆ. ಕೇಳುಗರಿಗೆ ನಮಸ್ಕಾರ. ಮೊದಲಿಗೆ ಪದ್ಮಶ್ರೀರಾಮ್ ಅವರಿಂದ ಸಣ್ಣ ಕಥೆ, ಮುಳ್ಳು ಮುಖದ ಸಿದ್ದರಾಜಿ.
4: ನಾನು ಚಾಪೆ ಕೊಳ್ಳಬೇಕಿತ್ತು. ಚಾಪೆ ಹಾಸಿ ಕುಳ್ಳರಿಸಿ ಆಧರಿಸುವುದು, ಊಟಕ್ಕೆ ನೆಲದ ಮೇಲೆ ಚಾಪೆ ಹಾಕಿಕೊಂಡು ಕುಳಿಕೊಳ್ಳುವುದು ಎಂದೋ ಗತಕಾಲದ ನಡಾವಳಿಯಾಗಿ ಬಿಟ್ಟಿದ್ದರು. ನಮ್ಮ ಹಳ್ಳಿಯಲ್ಲಿ ನಾವು ನೆಲದ ಮೇಲೆ ಚಾಪೆ ಹಾಸಿಯೇ ಕುಳಿತು ಉಣ್ಣುವುದು. ಅದರಿಂದ ನಾನು ಚಾಪೆ ಕೊಳ್ಳಲೇಬೇಕಿತ್ತು. ಪೇಟೆಗೆ ಹೊರಟೆ. ಚಿಕ್ಕ ಗಡಿಯಾರದ ಹತ್ತಿರ ಚಾಪೆ ಮಾರುವವರು ಅಲ್ಲಲ್ಲಿ ನಿಂತುಕೊಳ್ಳುವುದು ವಾಡಿಕೆ. ಅಂದು ಒಬ್ಬರ ಕಣ್ಣಿಗೆ ಬೀಳಲಿಲ್ಲ. ಮಾರ್ಕೆಟ್ಟಿನ ವ್ಯಾಪಾರ ಮುಗಿಸಿ ಪುನಃ ಹೊರಗೆ ಬಂದಾಗ ಸದ್ಯ ಒಬ್ಬಳು ರಸ್ತೆ ಬದಿಯಲ್ಲಿ ಚಾಪೆ ಸುರುಳಿ ಹಿಡಿದು ನಿಂತಿದ್ದಳು. ಆದರೆ ಅವಳಲ್ಲಿದ್ದದ್ದು ದೊಡ್ಡ ಮಂದಲಿಗೆ. ಅವಳಲ್ಲಿ ಬಿಡಿಯಾಗಿ ಒಬ್ಬರೇ ಕುಳಿತುಕೊಳ್ಳುವಂತಹ ಪುಟ್ಟ ಚಾಪೆ ಇಲ್ಲವೇ ಎಂದು ವಿಚಾರಿಸಿದೆ. ಐತೆ ಕನ, ಬನ್ನಿ ಕೊಡ್ತೀನಿ ಎಂದು ಚಾಪೆಯವಳು ರಸ್ತೆಯ ಇನ್ನೊಂದು ಬದಿಗೆ ದಾಟಿಸಿ ಅಲ್ಲೊಂದು ಸೈಕಲ್ ಸ್ಟ್ಯಾಂಡ್ ಪಕ್ಕದಲ್ಲಿ ತನ್ನ ಸುಕುಗಳಿದ್ದ ಜಾಗಕ್ಕೆ ಕರೆತಂದಳು. ಗೋಣಿತಾಟನ್ನು ಮುಚ್ಚಿದ ಗುಪ್ಪೆಯಿಂದ ಒಂದು ಚಾಪೆ ಕಟ್ಟನ್ನು ತೆಗೆದಳು. ಬಿಚ್ಚಿದಾಗ ಆ ಕಟ್ಟು ಉದ್ದಕ್ಕೆ ಒಂದು ರಿಬ್ಬನ್ನಿನಂತೆ ಬಿಚ್ಚಿಕೊಂಡಿತು. ನಾನು, ನೋಡಮ್ಮ, ನನಗೆ ಬೇಕಾಗಿರುವುದು ಒಬ್ಬರೇ ಕುಳಿತುಕೊಳ್ಳುವಂತಹ ಬಿಡಿ ಚಾಪೆ, ಈ ತರದ್ದು ಅಲ್ಲ, ಬೇಡ ಬಿಡು ಎಂದೆ. ಅಯ್ಯ, ಇದನ್ನೇ ಒಂಟೊಂಟಿ ಮಾಡಿಕೊಡ್ತೀನಿ, ಇರ್ರವ್ವ ಎಂದು ಚಾಪೆಯವಳು ಒತ್ತಾಯಿಸಿ ನನ್ನನ್ನು ನಿಲ್ಲಿಸಿದಳು. ಸರಿ, ಜೋಡಿ ಹೇಗೆ ವಿಚಾರಿಸಿದೆ. ಜೋಡಿಗೆ 50 ರೂಪಾಯಿ ರೇಟು ಹೇಳಿದಳು. ಒಂದು ಕಾಲಡಿ ಚಚ್ಚೌಕ ಅಳತೆಯ ಚಿಕ್ಕ ಚಾಪೆ ಜೋಡಿಗೆ 50 ರೂಪಾಯಿ. ಕೊಸರಾಟ ನಡೆದು ಜೋಡಿ 30 ರೂಪಾಯಿಗೆ ನಿಂತಿತು. 8 ಬಿಡಿ ಚಾಪೆ ಕೊಡಲು ಹೇಳಿದೆ. 8 ಯಾವ ಮೂಲೆಗೆ? 12 ತಕಲ್ರವ ಎಂದಳು. ಒಪ್ಪಿದೆ. 10 ಚಾಪೆಗೆ 150 ರೂಪಾಯಿ ಆಯಿತೆಂದು ಮನದಲ್ಲೇ ಲೆಕ್ಕ ಹಾಕಿದೆ. ಎಲ್ಲಿಂದಲೋ ಒಂದು ಬ್ಲೇಡ್ ಪ್ರತ್ಯಕ್ಷವಾಯಿತು. ಉದ್ದನೆಯ ಚಾಪೆಯನ್ನು ಒಬ್ಬರು ಕುಳಿತುಕೊಳ್ಳುವಷ್ಟು ಅಗಲಕ್ಕೆ ಕತ್ತರಿಸಿ ಬಿಚ್ಚಿಕೊಂಡು ಅವುಗಳ ಅಂಚಿನ ದಾರಗಳನ್ನು ಗಂಟು ಹಾಕಲಾರಂಭಿಸಿದಳು. ಅವಳು ತನ್ನ ಕಷ್ಟ ಸುಖ ಹೇಳಿಕೊಳ್ಳತೊಡಗಿದಳು. ಎಣ್ಣೆ ಕಾಣದ ಕೆರೆದ ತಲೆ, ನೀರು ಕಾಣದ ಮಾಸಲು ಸೀರೆಯನ್ನ ಗಂಟು ಹಾಕಿ ಹುಟ್ಟಿದ್ದ ಅವಳ ಊರು ಹತ್ತಿರದ ಕಡಕೋಳವಂತೆ. 4 ಮಕ್ಕಳ ತಾಯಿ, ಗಂಡನ್ನು ತಿನ್ಕೊಂಡು ಚಾಪೆ ಮಾರಿ ಮಕ್ಕಳು ಸಾಕ್ತಾ ಇವ್ನಿ. ನನ್ನ ಅಣೆ ಬರಿಕೆ ಹಿರಿಮಗಳ ಗಂಡನೂ ತೀರ್ಕಂಡ. ಊರಲ್ಲಿ ಮನೆ ಮುಂದೆ ಬದನೆಕಾಯಿ ಟಮಾಟನ ಗುಡ್ಡೆ ಇಕ್ಕೊಂಡು ದೊಡ್ಮಗಳು ಮಾರ್ತಾಳೆ. ಐಕ್ಳು ಇಸ್ಕೂಲಿಗೆ ಹೋಯ್ತವೆ. ನಾನು ಒತ್ತನಂತೆ ಎದ್ದು ಚಾಪೆ ಕಟ್ಟನ್ನ ಟೆಂಪಕ್ ಹಾಕೊಂಡು ಬಂದು ಇಲ್ಲಿ ನಿಂತ್ಕೊಂಡು ಬಿಸಿಲು ಮಳೆ ಅನ್ನದೆ ಮಾರ್ತೀನಿ ಎಂದಳು. ಇವಳ ಬಗ್ಗೆ ಕುತೂಹಲ ಕೆರಳಿ ಕೇಳಿದೆ. ಊರಲ್ಲಿ ನಿಂಗೆ ಹೊಲಗಿಲ್ಲ ಇಲ್ವಾ? ಏನಾದರೂ ಬೇಸಾಯ ಮಾಡ್ತೀಯಾ? ನಂಗೆ ಭೂಮಿ ಕಾಣಿ ಏನೂ ಇಲ್ಲ. ನಮ್ ಕುಲಕ್ಕೆ ಇದೊಂದೇ ಕಸಬು. ನಾವು ರಾಜಪರಿವಾರದವರು ಕಣವ. ಪರಿವಾರದವರ ಬಗ್ಗೆ ಕೇಳಿದ್ದ ನನಗೆ ಈ ರಾಜಪರಿವಾರ ಎನ್ನುವ ವಿಶೇಷಣ ನನ್ನ ಕುತೂಹಲವನ್ನು ಇನ್ನೂ ಕೆಕ್ಕಿತು. ಹಾಗಂದರೇನು ಎಂದೆ. ಚಾಪೆಗಳ ತುದಿಗೆ ಗಂಟು ಹಾಕುತ್ತಾ ಅವಳು, ಹಿಂದೆ ಒಂದು ಕಾಲದಲ್ಲಿ ನಮ್ಮ ಜನ ಮಹಾರಾಜರ ಮಗೆ ಹೆಣ್ಣು ಕೇಳಕ್ಕೆ ಹೋದ್ರಂತೆ. ಆಗ ಮಹಾರಾಜರು, ಆಹಾ, ನಮ್ಮನೆಗೆ ಬಂದು ಹೆಣ್ಣು ಕೇಳೋಂಗಾದ್ರ ನೀವು ಅಂತ ಉಂಕರಿಸಿ ಒಂದು ದೊಡ್ಡ ಕಂದಕ ತೋರಿಸಿ ಹೆಣ್ಣು ಕೇಳಕ್ ಬಂದವ್ರನ್ನ ಕಂದಕಕ್ಕೆ ತಳ್ಳಿಸಿಬಿಟ್ರಂತೆ. ಆದ್ರೆ ನಮ್ ಜನ ಕಂದಕದಿಂದ ಸುರಂಗ ತೊಡೊಂಡು ಈಚೆಗೆ ಬಂದ್ಬಿಟ್ರಂತೆ. ಅವತ್ತಿಂದ ದೊರೆ ಮನೆಯಲ್ಲಿ ಹೆಣ್ ಕೇಳಿದವರು ಅಂತ ರಾಜ ಪರಿವಾರದವರು ಅಂತಾರೆ ನಮ್ಮ ಎಂದು ತನ್ನ ಕುಲದ ಕತೆ ಹೇಳುತ್ತಾ, ಅವ್ವ, 12 ಚಾಪೆ ತಕ್ಕಂಬಿಡಿ, 1 ಡಜನ್ ಆಯ್ತದೆ ಎಂದು ಗೋಗರೆದಳು. ಇಷ್ಟು ಹೊತ್ತು ಕತೆ ಕೇಳುತ್ತಿದ್ದ ನಾನು ಅನ್ಯ ಮನಸ್ಕಳಾಗಿ, ಹೋಗಲಿ, 12 ತಾನೆ ಕೊಡು ಎಂದೆ. ಬಿಸಿಲು ಏರುತ್ತಿತ್ತು, ಕಾಲು ಸೋಲುತ್ತಿತ್ತು. ಅವಳ ಚಾಪೆ ಕಟ್ಟಿ ಮುಗಿಸಿದಳು. 1 ಡಜನ್ಗೆ 180 ರೂಪಾಯಿ ಆಯಿತು. ಉಳಿದ 20 ರೂಪಾಯಿ ಕೊಡು ಎಂದು 100ರ 2 ನೋಟುಗಳನ್ನು ಅವಳತ್ತ ಚಾಚಿದೆ. ಅವ್ವ, ಇನ್ನು 20 ರೂಪಾಯಲ್ಲಿ ನನ್ನ ತಬ್ಲಿ ಮಕ್ಕಳಿಗೆ ನಿಮ್ಮ ಹೆಸರೇಳಿ ಜೋಳ ತಕೊಂಡೋಗಿ ಗಂಜಿ ಕಾಯಿಸಿ ಹಾಕ್ತೀನಿ, ಬಿಟ್ಬಿಡಿ ಎಂದು ದುಂಬಾಲು ಬಿದ್ದಳು. ಕತೆಯ ಬಲೆಯಲ್ಲಿ ಸಿಲುಕಿಕೊಂಡಿದ್ದ ನನಗೆ ಈಗ ಎಚ್ಚರವಾಗಿತ್ತು. ಏನಮ್ಮ ಹುಡುಗಾಟ ಆಡ್ತೀಯ? 20 ರೂಪಾಯಿ ಅಂದ್ರೆ ಉಳ್ಳಿಕಾಳ, ಮೊದಲು ಚಿಲ್ಲರೆ ಕೊಡು ಎಂದು ಜೋರಾಡಿದೆ. ಅವಳು ಜಗ್ಗಲಿಲ್ಲ. ಹಲ್ಲು ಕಿರಿಯುತ್ತಲೇ, ಅವ್ವ, ನಿಮ್ ಧರ್ಮ ನಿಮ್ಮ ಕಾಪಾಡ್ತದೆ. ತಬ್ಲಿ ಮಕ್ಕಳಿಗೆ ಒಂದೊತ್ತು ಊಟ ಹಾಕದೆ ಅನ್ಕಳಿ, ಬಿಡ್ರವ ಎಂದು ನೋಟುಗಳನ್ನು ಸೊಂಟಕ್ಕೆ ಸೇರಿಸಿಯೇ ಬಿಟ್ಟಳು. ನಮ್ಮ ವಾಗ್ವಾದ ನನ್ನ ಪೆಚ್ಚು ಮುಖಗಳನ್ನು ನೋಡಿ ಅಲ್ಲಿ ಬಿಡಿ ಬೆಂಕಿ ಪೊಟ್ನ ಉಡದಾರ ಮತ್ತಿದ್ದವರೆಲ್ಲ ಪುಕ್ಕಟೆ ಮನರಂಜನೆ ಪಡೆಯುತ್ತಾ ನಿಂತಿದ್ದರು. ಅವಳ ಮಾತಿನ ಹೊಡೆತಕ್ಕೆ ಬೇಸತ್ತು ಬಿಸಿಲಿನ ಬೇಗೆಯಲ್ಲಿ ನಿಂತ ಸುಸ್ತು ಎಲ್ಲಾ ಸೇರಿಕೊಂಡು ಅವಳಿಗೆ ಚಾಪೆ ಕಟ್ಟು ತಂದು ಆಟೋಗೆ ಇಟ್ಟುಕೊಡು ಬಾ ಎಂದು ಹೇಳಿದೆ. 200 ರೂಪಾಯಿಯನ್ನು ಸೊಂಟಕ್ಕೆ ಸೇರಿಸಿದ್ದ ಅವಳು ಬಗುಮುಖದಿಂದ, ಬನ್ರವ ಕೂರಿಸ್ಕೊಟ್ಟೇನೋ ಎಂದು ನನ್ನ ತರಕಾರಿ ಬ್ಯಾಗು ಚಾಪೆ ಕಟ್ಟುಗಳೆಲ್ಲವನ್ನೂ ಹಿಡಿದು ಟ್ರಾಫಿಕ್ ಸಿಗ್ನಲ್ ಅನ್ನು ದಾಟಿದ ಮೇಲೆ ಒಂದು ಆಟ್ ನಿಲ್ಲಿಸಿ ನಾನು ನನ್ನ ಸಾಮಾನುಗಳನ್ನು ಒಳಕ್ಕೆ ತೂರಿಸಿ ನಗು ನಗುತ್ತಾ ಕೇಳಿದಳು, ಹೋಗ್ಬತ್ತೀರಾ ವಾ? ಇನ್ನೊಂದ್ಸತಿ ಮಂದಲಿಗೆ ಬೇಕಾದ್ರೆ ನನ್ನ ಹತ್ತಿರ ಬನ್ನಿ. ನನ್ನ ಹೆಸರು ಸಿದ್ರಾಜಿ ಅಂತ ಕಣವ, ನನ್ ಮುಳ್ಮುಖ ಗ್ಯಾಪ್ಕ ಮಡಿಕಳಿ ಎಂದಳು. ಹೌದು, ಅವಳ ಮುಖದಲ್ಲಿ ಸಿಡುಬಿನ ಕಲೆ ಇತ್ತು. ನಮ್ಮ ಊರಿಗೆ ಚಾಪೆ ಕಟ್ಟನ್ನು ತಗೊಂಡು ಹೋದೆವು. ಅಲ್ಲಾಗಲೇ ನಮ್ಮ ತಮ್ಮ ಸಹ ಒಂದಷ್ಟು ಬಿಡಿ ಚಾಪೆಗಳನ್ನು ತಂದಿದ್ದ. ಅವು ಜೋಡಿಗೆ 10 ರೂಪಾಯಿ ಅಂದ ಹಾಗೆ ಇತ್ತೀಚೆಗೆ ಚಿಕ್ಕ ಗಡಿಯಾರದ ಸುತ್ತಮುತ್ತ ಮುಳ್ಳುಮುಖದ ಸಿದ್ದರಾಜಿ ಕಾಣುತ್ತಿಲ್ಲ. ಆದರೆ ಮಹಾರಾಜರ ಅರಮನೆಗೆ ಹೆಣ್ಣು ಕೆಕ್ಕೆ ಹೋಗಿ ಕಂದಕಕ್ಕೆ ಬಿದ್ದವರ ಮುಖಗಳು ನೆನಪಾಗುತ್ತಿವೆ.
3: ಇದುವರೆಗೆ ಪದ್ಮಶ್ರೀರಾಮ್ ಅವರಿಂದ ಸಣ್ಣ ಕಥೆ ಮುಳ್ಳು ಮುಖದ ಸಿದ್ಧರಾಜಿ ಕೇಳಿದ್ರಿ. ಈಗ ಶೋಭಾ ಗಂಗಾಧರ್ ಅವರಿಂದ ಸ್ವರಚಿತ ಕವನ ವಾಚನ.
5: ನನ್ನ ಮೊದಲನೇ ಕವಿತೆ ಅಲೆಮಾರಿ ನೆನಪು. ನೆನಪುಗಳ ನೆನಪೇ ಒಂಥರ, ನೆಪ ಮಾತ್ರ ಈ ಅಲೆಮಾರಿ ನೆನಪು. ಸ್ಥಿರತೆಯ ಕಲ್ಪಿಸುವಷ್ಟರಲ್ಲೇ ನಾಗಾಲೋಟದಲ್ಲೆಲ್ಲೆಲ್ಲೋ ಕಬಳಿಸಿತ್ತಾಗಲೇ ಮನಸ್ಸನು ಇನ್ನೊಂದು ದರವೇಸಿ ನೆನಪು. ಕದಡಿತ್ತು ಹದಗೊಂಡ ಮನವನು, ನಿಡುಸುಯ್ಯುವ ಮನಸ್ಸಿಗೆ ಚೂರಾಯಿತು ಗಾಢ ನೆನಪ ಹಾಯು ಈ ಅಲೆಮಾರಿ ನೆನಪು. ಹರಿದು ಹೋಗಿದ್ದ ನೆನಪೆಂಬ ಹಾಳೆಯ ಚೂರುಗಳನ್ನೆಲ್ಲ ಹೆಕ್ಕಿ ಚಂದದ ಗಾಜಿನ ಚೌಕಟ್ಟಿನೊಳಕ್ಕೆ ಇಟ್ಟಿದ್ದಕ್ಕೋ ಏನೋ, ಎಲ್ಲವೂ ಅಲೆಮಾರಿ ನೆನಪು. ನನ್ನ ಮುಂದಿನ ಕವಿತೆ ಪ್ರತಿಭಾ ಹತ್ಯೆ. ತೊಟ್ಟಿಮನೆಯ ಹಜಾರದಲ್ಲಿ ಸೋನೆ ಮಳೆ ಜಿನುಗುತ್ತಿದೆ. ಪಡಸಾಲ ಹಿರಿ ಮಾತುಗಳಿಗೆ ಹಲ್ಲಿಯೂ ಲೊಚಗುಟ್ಟುತ್ತಿದೆ. ಗೋಡೆಯ ಸುಣ್ಣ ಬೆನ್ನಿಗೆ ಹೊತ್ತವಳಲ್ಲಿ ಏನೋ ಆತಂಕ. ಒಲೆಗೆ ಪುಡಿಸುವುದೆ ಒಡ್ಡುತ್ತಿದ್ದ ಹಡೆದವ ಹತಾಶ ನೋಟ. ಹುರುಳಿ ಬಸ್ಸಾರಿನ ಘಮಲು ಮೂಗಿನ ಹೊಳ್ಳೆ ಮುಟ್ಟುತ್ತಿಲ್ಲ. ನಾಳಿನ ಬದುಕಿಯ ಕಲ್ಪನೆಯ ಕೂಸಿನ ಚಡಪಡಿಕೆಯ ಕಾವಿಗೆ ಕನಸ ಹೊಸಕಿತು ಸ್ಪಷ್ಟ ನಿರ್ಧಾರ. ನಗರ ಕ್ರೌರ್ಯತೆಯ ಭಯದಲ್ಲಿ ಅಚಲ ಮನದ ಶೈತ್ಯದ ಉಸಿರು ಹೆಪ್ಪುಗಟ್ಟಿಸಿತು ತೊಟ್ಟಿಕ್ಕಿದ ಹನಿಯನು. ಕನಸಷ್ಟೇ ಅಂತಿಮ ನಗ್ನ ಸತ್ಯ, ನನಸಲ್ಲ ಬೇಡದ ಹೊಂದಾಣಿಕೆ. ಒಳಕೋಣೆಯ ತೊಲೆಯು ಸಾಕ್ಷಿಗೆ ಮತ್ತೊಂದು ಪ್ರತಿಭಾಹತ್ಯೆ. ಗೂಟದ ಕಾರಿನ ಧೂಳಿನ ಕನಸೀಗ ಮಣ್ಣಿನ ಒಡಲಿಗೆ ಧೂಳ ನುಂಗಿತ ಹಸಿ ಹುಸಿ ಮಣ್ಣು ಬೂದು ಬಣ್ಣದ ಮುಂಜಾನೆಯಲ್ಲಿ. ಮುಂದಿನ ಕವಿತೆ ಸರ್ವೇ ಸಾಮಾನ್ಯ. ಸರ್ವೇ ಸಾಮಾನ್ಯ. ಗೊತ್ತು ಗೊತ್ತಿಲ್ಲಗಳ ನಡುವೆ ಹೊತ್ತುಗಳನ್ನು ವ್ಯಯಿಸುವುದೇ ಸರ್ವೇ ಸಾಮಾನ್ಯ. ಇಂದು ನಾಳೆಗಳ ನಡುವೆ ಮುಂದೊಂದನ್ನು ಕನಸಿಸುವುದು ಸರ್ವೇ ಸಾಮಾನ್ಯ. ಸತ್ಯ ಸುಳ್ಳುಗಳ ನಡುವೆ ನಂಬಿಕೆಯನ್ನು ಪಿಸುಗುಟ್ಟುವುದು ಸರ್ವೇ ಸಾಮಾನ್ಯ. ಪರವಿಧಗಳ ನಡುವೆ ಆಭಾಸಗಳನ್ನು ಸಹಿಸುವುದು ಸರ್ವೇ ಸಾಮಾನ್ಯ. ಸಾಧ್ಯ ಅಸಾಧ್ಯಗಳ ನಡುವೆ ಬದುಕನ್ನು ಕಟ್ಟಿಕೊಳ್ಳುವುದು ಸರ್ವೇ ಸಾಮಾನ್ಯ. ನೆರೆದಾರಿ ಕವಲುದಾರಿಗಳ ನಡುವೆ ಅಡ್ಡದಾರಿಯನ್ನು ಚುಂಬಿಸುವುದು ಸರ್ವೇ ಸಾಮಾನ್ಯ. ದುಃಖ ದುಮ್ಮಾನಗಳ ನಡುವೆ ಸುಖವನ್ನು ಅರಸುವುದೂ ಕೂಡ ಸರ್ವೇ ಸಾಮಾನ್ಯ. ಮುಂದಿನ ಕವಿತೆ ನನ್ನಂತಲ್ಲದವಳು. ಪರಿಚಯಿಸುವೆ ಮಗದೊಬ್ಬಳನು ನನ್ನಂತಲ್ಲದವಳನು ನಿನ್ನನ್ನೂ ಮೀರಿಸಿದವಳು. ಕ್ರಮಿಸಿದ್ದಾಳೆ ಶ್ರಮದ ದಾರಿಯನು, ಅರೆಗಳಿಗೆ ನಿಲ್ಲದೆ ಹಿಂದಿರುಗಿ ನೋಡದೆ ತಲುಪಿದ್ದಾಳೆ ಅದಮ್ಯ ಗುರಿಯನು ನಿಮಿಷಾರ್ಧದಲ್ಲಿ ಗಮನಾರ್ಹದಲ್ಲಿ. ನನ್ನಂತಲ್ಲದವಳು ನರ್ತಿಸುವಳು ಕಾಲದರಿವಿಲ್ಲದಂತೆ, ಹುಲ್ಲಿಗೆ ಹಿಮದೊದಿಕೆಯಾಗೋ ತನಕವು ಸೂರ್ಯಚಂದ್ರರೂ ಬಲ್ಲರವಳ ಹೆಸರ ನಗಿಹರು ಆ ಹೆಸರಿನಲ್ಲಿರುವ ಛಲವ. ನೋಡಿದಳೊಮ್ಮೆ ಕ್ರೈಸಿ ಗತಿಸಿದ್ದನ್ನು, ಕಂಡ ಒಂದಷ್ಟು ಕಾಣಲಾಗದ ಕಿಂಡಿಗಳು ಅವಳದಾಗದೇ ಉಳಿದಿದ್ದ ಅವಳದು. ಸಾರ್ಥಕತೆ ಅಪ್ಪಿಕೊಂಡಿದ್ದು ಮಾತ್ರ ಅನ್ಯರಿಗಾಗಿ ಅನ್ಯಥಾ ಶ್ರಮಿಸುವಲ್ಲಿ. ಮುಂದಿನ ಕವಿತೆ ಜಾಮಾಲಿ. ಬೇಕೆನಗೆ ಬಿಳಿ ಕೂದಲ ಜಾಮಾಲಿ, ಮೋಡಿ ಮಾಡಿ ಹನೆನ್ನ ಜಾಮಾಲಿ, ಮೈ ಮನ ನವಿರೇಳುತ್ತಿದೆ ಓ ಹಳೆ ಜೌವನಿಗನೆ. ಪುರುಷಾರ್ಥಕ್ಕೆ ಮೆರುಗು ಕೊಟ್ಟ ಬಿಳಿ, ಮುಪ್ಪಿಗೂ ಸೆಡ್ಡು ಹೊಡೆದ ಬೆಳ್ಳಿ, ಇಳಿ ಹೆಣ್ಣಿಗೂ ರೋಮಾಂಚಿಸಿದ ಬೆಳ್ಳಿ, ಓ ಬೆಳ್ಳಿ ಜಾಮಾಲಿ ಕೊರಳ ಮಾಲೆಯಾಗಿ ಬಿಡೊಮ್ಮೆ. ಬೆಳ್ಳಿ ರಾಶಿಯಲ್ಲೊಮ್ಮೆ ಬೆರಳಾಡುವಾಸೆ, ಮುನ್ನಿರುಳ ನಿದ್ರೆ ಕಸಿದವನ ಕೆರಳುವಾಸೆ, ನನ್ನುಸಿರ ಬಿಸಿಯಲಿ ಕಾಪಿಡುವಾಸೆ, ಓ ಬೆಳ್ಳಿಗೆರೆಯ ಬೈರಾಗಿ ಮೋಹಿತೆಯ ಕಚುಗುಳಿ ಆಡಿಬಿಡೊಮ್ಮೆ, ಬಂಧಿತೆನ ಬೆಳ್ಳಿ ಕೂದಲ ಜೊಂಪಿನಲ್ಲಿ. ಮುಂದಿನ ಕವಿತೆ ಏಕಾಂತ. ಏಕಾಂತದ ಮೊರೆ ಹೊಕ್ಕಿರುವೆ ಓ ಪ್ರಾಣಕಾಂತ, ನೀನಿಲ್ಲದೆ ನಿನ್ನ ಸ್ಪರ್ಶವಿಲ್ಲದೆ ವಿಧಿಯಿಲ್ಲದೆ ಮೊರೆ ಹೊಕ್ಕಿರುವೆ. ಏಕಾಂತಕ್ಕೊಮ್ಮೆ ತಿಳಿಸಿ ಹೋಗು ನಿನ್ನಪ್ಪುಗೆಯ ತಾಪ ಏನೆಂದು. ನಖಶಿಕಾಂತ ದುರಿಯಲ್ಲಿ ಬೇಯುತಿಹ ಈ ಕುಸುಮಾಂಗನೆಯ ಬಿಟ್ಟು ಬಿಡಲೇಳು. ಏಕಾಂತವನೊಮ್ಮೆ ಭೆಟ್ಟಿಯಾಗಿ ಹೋಗು ನಿನ್ನುಸಿರ ಬಿಸಿಯ ಚಳಕ ನೋಡಲಿ. ಆಗಮನವಾಗಲಿ ಅಂಗೈಕ್ಯವಾಗಲಿ ಕಾಂತನಿಲ್ಲದ ಏಕಾಂತ ದಹಿಸಲಿ. ಮುಂದಿನ ಕವಿತೆ ನೆರಳೊಂದಿಗೆ. ಅನಿವಾರ್ಯ ಸಂಗಾತಿ ನೀ ನೆರಳೆ, ಏಕೈಕ ಮೂಕ ಸಾಕ್ಷಿಯೂ ನೀನೆರಳೆ. ಹೇ ಪತಿತ ನೆರಳೆ, ಆಲಂಗಿಸದಿರು ಕೋಪೋದ್ರಿಕ್ತ ಮನವನು, ಬರಸೆಳೆಯದಿರು ರಕ್ತ ಸಿಕ್ತ ಆತ್ಮವನು, ಅಲೆದಾಡದಿರು ಉದ್ರೇಕಿತ ಅಂಗಳದಲ್ಲಿ ನುಡಿದಿರು ಮದೋನ್ಮತ್ತ ರಾಗವನು. ಹೇ ಉದಾತ್ತ ನೆರಳೆ, ಲೀನವಾಗಿ ಬಿಡು ಸಮುನ್ನತ ಹೃದಯದಲ್ಲಿ, ಮುಕ್ತವಾಗಿಸು ಪ್ರಶಾಂತ ಭಾವಗಳನ್ನು, ಜಯಿಸಿಬಿಡು ಪ್ರಜ್ಞಾಯುಕ್ತ ಹೆಜ್ಜೆಗಳನ್ನು, ಏಕೀಭವಿಸು ಉದಾತ್ತ ನೆರಳೆ. ಮುಂದಿನ ಕವಿತೆ ಬಿರುಸುವದನ. ಆ ಬಿರುಸುವದನದಲ್ಲಿ ಇಹುದಲ್ಲೋ ಕಾಣದ ಮೃದುತ್ವ, ದಿಗಂತದಾಚೆಯ ಕನಸೊತ್ತ ಆ ಗಾಜಿನ ಕಣ್ಣುಗಳ ಪಾರದರ್ಶಕತೆ, ಅಡಿಯಲ್ಲಿತ್ತೋ ಕಾಣದ ನೋವಿನ ಬಿಂಬ, ಮೇಲ್ನೋಟಕ್ಕೆ ನಿಸ್ತೇಜವೆನಿಸಿದರೂ ಅಗಾಧ ಗೆಳೆತನವೀಯುವ ಜೀವತ್ವದ ಛಾಯೆ ಇದೆ. ಆ ಕುರುಚಲುಗಡ್ಡವು ಕುರುಹಾಗಿದೆ ನೀ ಜೀವನ ಪ್ರೀತಿಸುವ ಪರಿಗೆ. ಭಾವಚಿತ್ರ ಎದುರಿಗಿದ್ದರೂ ಜೀವಂತಿಕೆ ಸನಿಹದಲ್ಲಿರುವ ಭಾವನೆ ಮೂಡಿಸುತ್ತಿದೆ. ಕೆದರಿದ ಕನಸುಗಳು, ಚದುರಿದ ನೆನಪುಗಳು, ಅದುರಿದ ಭರವಸೆಗಳು ಗಟ್ಟಿ ಬದುಕು ಕಟ್ಟುವ ಆಶಾಭಾವನೆಗೆ ಸಾಕ್ಷಿಯಾಗಿದೆ. ಮುಂದಿನ ಕವಿತೆ ಹೇಳದೆ ಹೋದವಳು. ಏ ಲಕ್ಷ್ಮಿ, ಎಲ್ಲೋದಿಯೇ, ಕಾಣಕ್ಕಿಲ್ವಲ್ಲೇ, ಹಿಂಗೆ ಬಂದೆ ಕಣವ್ವ ಅಂತ ಓದಿಯಲ್ಲೇ, ಜಾತ್ರಿನಾಗ ಹೊಸ ಸೀರೆ ಕೊಡ್ಸಿ ಕೈ ತುಂಬಾ ಬಳಿ ತೊಡ್ಸಿ ಓದಿಯಲ್ಲೇ, ಎಲ್ಲೇ ಲಕ್ಷ್ಮಿ, ನನ್ ಕೈನಾಗ ಯಾಕೆ ಅಟ್ ದುಡ್ಡು ತುರುಕ್ದಿಯೇ ನನ್ನವ್ವ, ಎಲ್ಲಡಿಕೆ ಚೀಲ್ದಾಗ ಇನ್ನೂ ಇಟ್ಟಿವ್ನಿ, ಕಾಲೇಜ್ ಪಿಜೇನೋ ಅಂದ್ಲು ಈ ಸಿದ್ದಿ, ಅದೇನು ಕಾಜಿಗಳು ಬಂದವೆ ಕಣೆ ಲಕ್ಷ್ಮಿ, ಸೂರಿನ ಜೊಂತಿಗೆ ಸಿಕ್ಸಿವ್ನಿ, ನೀನೇ ಬಂದು ಓದ್ಕ. ಲೇ ಲಕ್ಷ್ಮಿ, ನಿನ್ ಸ್ವಾದ್ರಮಾವ ಕಾಯ್ತವನೆ ಕಣೆ, ಬರಸ್ರಾದಲ್ಲಿ ಲಗ್ನ ಆದನಂತೆ, ಬಂದ್ಬಿಡೆ ಸರ್ನೆ, ನಂಗೂ ಈಗೀಗ ಕಣ್ ಕಾಣವಲ್ದು, ನಾ ಎಡ್ದಿನ್ ಕವ್ವ, ಈಗ ಒಂದ್ ಕಿತ ಬಂದ್ಬಿಡು, ಆಮ್ಯಾಕೆ ಇನ್ಯಾವತ್ತೂ ಯೋಳ್ದೆ ಹೋಗ್ಬೇಡ. ನನ್ನ ಮುಂದಿನ ಕವಿತೆ ಅಂತರಂಗದ ಬಂಧು. ಹೇ ನನ್ನಂತರಂಗದ ಬಂಧು, ನನ್ನೀ ಮಿಡಿತಗಳೆಲ್ಲವೂ ತಂತಾನೆ ಒಂದೆಡೆ ಮರಗಟ್ಟಿ ನಿನ್ನಾಗಮನೆಗೆ ಕಾಯುತ್ತಿವೆ, ಒಂದೇ ಒಂದು ದಿವ್ಯಾನುಸ್ಪರ್ಶದ ಅನುಭೂತಿಗಾಗಿ. ಹೇ ಸಪ್ತ ಸಾಗರನೆ, ಈ ಮಧುರಾಲಾಪಕ್ಕೆ ಒಮ್ಮೆ ಕಿವಿಗೊಟ್ಟು ಮನಸಿಟ್ಟು ಆಲಿಸು, ಎರಡೂ ಮಿಡಿತಗಳ ನಿನಾದವಿದೆ, ಝುಳು ಝುಳು ಹರಿವು ಇದೆ, ನಿನ್ನಾಗಮನದ ಧ್ಯಾನಾಸಕ್ತತೆಗೆ ಮೊರೆ ಹೋಗಿರುವೆನ, ಸಮ್ಮೋಹನದಿ ಪುಳಕಿತದಿ ರೋಮಾಂಚನದಿ ಮಿಡುಕಿಹೆನ, ಅನುಭೂತಿಗಳ ಆ ಲಿಂಗನಕ್ಕಷ್ಟೇ ವಸಂತನ ಆಗಮನವಾಗಬೇಕಾಗಿದೆ. ಮುಂದಿನ ಕವಿತೆ ಹಬೆಯಾಡುತ್ತಿದೆ ಚಹಾ. ಹಬೆಯಾಡುತ್ತ ಚಹಾ ಬಿಸಿಯುಸಿರ ಆವಿ, ಅಂಪೆನಿಸದ ಮುಂಜಾನೆ ಮಂಜು, ಇಂಪೆನಿಸದ ಮಧುರ ಸಂಗೀತ, ಹಿತವೆನಿಸಿದೆ ಮೋರಿಯ ದುರ್ನಾತ, ಬಂಧೀ ಕಾನೆಯಲ್ಲಿ ಈ ಮನಸ್ಸು, ಹೋಳಾಗಲಿ ಎನಿಸಿದೆ ಈ ಸಂಕಟ, ಚದುರಿ ಹೋಗಲಿ ದಿಕ್ಕೆಟ್ಟ ಯೋಚನೆ, ನನ್ನನ್ನು ಕಳೆದುಕೊಳ್ಳಲಾರೆ, ಓ ಏನೋ ಕೂಗುತ್ತಿದೆ ನನ್ನ ಕರ್ತವ್ಯ ಕೆರೆ, ನಾನಗೋ ಜಾಣಕಿ ಬಿಡು. ಮುಂದಿನ ಕವಿತೆ ಬರೆಯುವುದು. ಬರೆಯುತ್ತೇನೆಂದುಕೊಂಡಿರಲಿಲ್ಲ, ಬರೆಯಬೇಕೆಂಬ ಕೋರಿಕೆಗೆ ಬದಿಲ್ಲ ಎಂದೇನಾದರೂ ಬರೆಯಬಹುದೇನೋ ಅನಿಸಿತ್ತು, ಬರೆಯಲು ಪ್ರಯತ್ನಿಸಲೇ ಅಂದುಕೊಂಡೆ, ಬರೆದರೆ ತಪ್ಪಿಲ್ಲ ಅನಿಸಿತು, ಬರೆಯುವ ನಿರ್ಧಾರವಾಯಿತು, ಬರೆಯಲು ಪ್ರಾರಂಭಿಸಿದೆ, ಬರೆಯುವುದನ್ನು ಓದುವರೇ ಅನಿಸಿತು, ಬರೆಯುವುದು ಮುಂದುವರೆದಿದೆ, ಬರೆಯುತ್ತಿದ್ದೇನೆ ನೀವು ಓದುತ್ತಿದ್ದೀರಿ, ಬರೆಯುವುದ ಕಲಿಸಲು ಸಾಲು ಅಕ್ಷರಕ್ಕಾದವು, ಬರೆಯುತ್ತಲೇ ಇದ್ದೇನೆ ಪದಗುಚ್ಛವನ್ನು. ಮುಂದಿನ ಕವಿತೆ ಪ್ರಣಯ ಪದ್ಮಿನಿ. ನಾ ಅಡಿ ಇಡುತ್ತಿದ್ದೆ ಸಪ್ಪಳ ಅಡಗಿದ ಹೆಜ್ಜೆ ಇಡುತ್ತ, ಶೃಂಗಾರವೇ ಮೈವೆತ್ತಿದಂತೆ ನವಿರಾದ ಕಂಪನದಲ್ಲಿ ಸುಪ್ತ ಭಾವನೆಗಳಂದದಿ ಪ್ರಣಯ ಪದ್ಮಿನಿಯಾಗಿ. ನಾ ಅಡಿಯಿಡುತ್ತಿದ್ದೇನೆ ಅಕ್ಷಿಣಿ ಮಿಲನದ ಕ್ಷಣಕ್ಕೆ, ಭಾವೋತ್ಕರ್ಷದ ಸಂಧಾನಕ್ಕೆ, ಮಧುರಾಸ್ಪರ್ಶದ ಪುಳಕತೆಗೆ, ಉಸಿರ ಸ್ಥಬ್ಧತೆಯನ್ನು ಭಾವಕ್ಕೆ ವಿಮಲವಲ್ಲಭೆಯಾಗಿ. ನಾ ಅಡಿಯಿಡುತ್ತಿದ್ದೇನೆ ಕದಂಬ ಬಾಹುಗಳ ಲಿಂಗನದಿ, ಅಧರಾಮೃತಗಳ ವಿನಿಯೋಗದಿ, ದುಂಭೇಂಕಾರದ ಮಾರ್ದನಿಯಲ್ಲಿ ಪುಷ್ಪ ಮಾದಕತೆಯ ಆಘ್ರಾಣಿಸಿಕರು ಕನ್ನೈದಿಲ ಕನ್ನಿಕೆಯಾಗಿ. ನಾ ಅಡಿಯಿಡುತ್ತಿದ್ದೇನೆ ಆತ್ಮಸಖನ ಮುಕ್ತಾಸಂಗತ್ಯದಿ, ಪರಮಾನಂದದ ಉತ್ತುಂಗದಿ, ಶಾಲ್ಮಂಚದ ಸೀಮೋಲ್ಲಂಘನದಿ ಸಮರ್ಪಣೆಯ ಸಾಕ್ಷಾತ್ಕರಿಸಲು ಮದನಾರವಿಂದನ ಮಾನಿನಿಯ. ನನ್ನ ಮುಂದಿನ ಕವಿತೆ ಎಲ್ಲವೂ ಕಲಸು ಮೇಲೋಕರ. ಏನಿದು ಎಲ್ಲವೂ ಕಲಸು ಮೇಲೋಗರ, ಸ್ಪಷ್ಟವಾಗಿದೆ ಆದರೆ ನಿಲುಕ್ತಿಲ್ಲ, ನನಗಲ್ಲ ಪದಗಳಿಗೆ ನಿಲುಕುತ್ತಿಲ್ಲ. ಅದಮ್ಯ ಉತ್ಸಾಹ, ಬತ್ತದ ಕನಸು, ಆದರೂ ದಿಟ್ಟ ನೋಟದಿಂದ ಕೀಳಲಾಗುವುದಿಲ್ಲ ಚಿತ್ತ. ಕ್ಷಣ ಮಾತ್ರದಲ್ಲಿ ಮೇಲೆದ್ದೆ ಎಂದುಕೊಂಡೆ, ಪುನಃ ಎಳೆಯಿತು ಬೇಡದ ಸೆಳೆತ, ಕುಸಿದೆ ಮತ್ತೆ ಅಲ್ಲೇ. ಆದರೆ ಆಶಾವಾದಿನ. ಮುಂದಿನ ಕವಿತೆ ದಟ್ಟಕಾನನ. ವಾಸ್ತವಕ್ಕೆದರಿ ಕಾರಿರುಳ ಕಾಡಿನೆಡೆಗೆ ದಟ್ಟ ಕಾನನದ ನಟ್ಟ ನಡುವಿನಲ್ಲಿ ಹಾದಿಯ ಇಕ್ಕೆಲಗಳಲ್ಲಿ ಸೀಳುವ ನಿಶ್ಯಬ್ಧತೆಯ ಗುಂಗು. ಬೆದರಿದ್ದೆನ? ಮಿಣುಕು ಹುಳುಗಳ ಮಿಂಚಲಿ, ಬಾನಾಡಿ ಚಂದಮನ ಇಣುಕು ನೋಟ, ಗರ್ಜೆ ಮೊರತೆಗಳ ನಿಗೂಢಗೆತೆಗೆ ಮನದಾಕ್ರಂದನದ ಮರೆವು ಅಳುಕಾಗಿತ್ತೆ. ಕರಿಪಡೆಯಲ್ಲದ್ದಿಯ ಹಸಿವಾಸನೆ, ಭಯಾವೃತ ಬೆವರಿನ ಕಟುವಾನೆ, ಜಲಪಾತದ ಭೋರ್ಗರಿತದ ಸದ್ದು, ನೀರವತೆಯಲ್ಲಿ ತರಗೆಲೆಗಳ ಶಬ್ದ, ಹೆದರಿದ್ದೆನಾ? ಪಲಾಯನಗೈದಿದ್ದು ಇದಕ್ಕೆ ಅಲ್ಲವೇ? ಇನ್ನೂ ಮುಂದಡಿ ಇಡಲಾರೆ, ಹಿಂತಿರುಗಲೇಬೇಕು ಇವೆಲ್ಲವನ್ನು ಇಲ್ಲೇ ಬಿಟ್ಟು. ಮುಂದಿನ ಕವಿತೆ ಸಖನಲ್ಲದ ಸಖನ ಆರಾಧಕಿ. ಸಖನಲ್ಲದ ಸಖನ ಆರಾಧಕಿನ, ಬಿತ್ತಿ ಬತ್ತಿರುವ ಭಾವನೆಗಳು ಚಿಗುರೊಡೆದು ಮುರುಟಿವೆ. ನನ್ನದು ನನಗಾಗಲಿಲ್ಲದಿಕ್ಕೆ, ನನ್ನದಲ್ಲ ನನಗೇತಕ್ಕೆ? ಹೃದಯದ ಹೆಬ್ಬಾಗಿಲ ಸಿಂಗರಿಸಿದೆ ನಿನ್ನಾಹ್ಲಾದದ ತಂಪು ಮಾತುಗಳಲ್ಲಿ. ಮುಂದಡಿಯಿಡಬೇಡವೋ ಸಖ, ಅಲಂಕರಿಸಲಷ್ಟೇ ಆಲಿಂಗನಕ್ಕಲ್ಲ, ಪ್ರೀತಿಯ ವಾಂಛೆಯ ಕನಸಲಷ್ಟೇ ತೇಲಿಸು. ಜಿನುಗು ಮಳೆಯಲ್ಲಿ ನಿನ್ನ ಹೆಗಲಿಗೊರಗಿ ಗೆಜ್ಜೆ ಹೆಜ್ಜೆಯಲ್ಲಿ ಅವಷ್ಟು ಸಾಗಿ ಆ ನಿನಾದದಲ್ಲಿ ನೀ ಲಾಲಿ ಹಾಡಬೇಕಷ್ಟೆ. ತೊಟ್ಟಿಲ ಕನಸನು ನೀ ಬೇಡಬೇಡವೋ ಸಖ, ತೊಟ್ಟಿಕ್ಕುವ ಮಳೆಯ ಹನಿಗಳಷ್ಟೇ ಒರೆಸು. ಮುಂದಿನ ಕವಿತೆ ನಾನು ಮತ್ತು ನೀನು. ಇವಳ ಕಥೆಯಲ್ಲಿ ಅವನು ಹೇಳ್ತಾನೆ ನಾನು ಮತ್ತು ನೀನು ಒಬ್ಬರಿಗೊಬ್ಬರ ನೆರಳಂತೆ. ಅವಳು ಹೇಳ್ತಾಳೆ ನೀನು ಮತ್ತು ನಾನು ಇವಳ ಕಲ್ಪನೆಯ ನೆರಳಂತೆ. ಇವನು ಮಾತ್ರ ಅವಳನ್ನು ಅವನನ್ನು ಇವಳೊಂದಿಗೆ ಮತ್ತು ನನ್ನು ಹಾಗೂ ನಿನ್ನನ್ನು ನೋಡಿ ನಕ್ಕನಂತೆ. ಮುಂದಿನ ಕವಿತೆ ಬುಡ್ಡಿದೀಪ. ದೂರದಲ್ಲಿ ಕಾಣುತ್ತಿದೆ ಬುಡ್ಡಿದೀಪದ ಬೆಳಕು, ಸೀಮೆಎಣ್ಣೆ ತಡಕಾಡುತ್ತಿದ್ದ ಅವ್ವ ನೆನಪಾದಳು, ಜೊತೆಗೆ ಆಗಷ್ಟೇ ಖಾಲಿ ಮಾಡಿದ್ದ ಅಪ್ಪನ ಬಾಟಲು. ಅವ್ವ ಬೆಳಕು ಕಾಣುತ್ತಿದ್ದು ಆ ಖಾಲಿ ಬಾಟಲುಗಳಲ್ಲೇ. ಆದರೆ ಅವಳಿಗೆ ಅರ್ಥಾಗಲೇ ಇಲ್ಲ ಅವಳನ್ನು ಕತ್ತಲೆಗೆ ದೂಡಿದ್ದವು ಅವೇ ಎಂದು. ಕೋಪದಲ್ಲಿ ನಾನೊದ್ದಿದ್ದ ಬುಡ್ಡಿದೀಪ ಸಾಕ್ಷಿಗೆ, ಸೂರ್ಯನೊದಿಕೆಯಾಗಿದ್ದ ತೆಂಗಿನ ಗರಿಯೊಬ್ಬಿಗೆ. ದಾವಣಿ ಹುಡುಗಿ ಜಯ ಓಡಿಬಿಟ್ಟಿದ್ದಳು ಹೆದರಿ ಪ್ರೀತಿಕೊಸರಾಟದಲ್ಲಿ ಬುಡ್ಡಿದೀಪ ಕೈತಪ್ಪಿ ಬಿದ್ದಾಗ. ಇದೀಗ ಅಣಕಿಸುತ್ತಿವೆ ಮಂದಬ್ಬಿ ನಡೆಯ ಅದೇ ಖಾಲಿ ಬಾಟಲುಗಳು.
3: ಇದುವರೆಗೆ ಶೋಭಾ ಗಂಗಾಧರ್ ಅವರಿಂದ ಸ್ವರಚಿತ ಕವನ ವಾಚನಕ್ಕೆದಿರಿ ಈಗ ಪಿ ಕಾಳಿಂಗರಾವ್ ಅವರು ಹಾಡಿರುವ ಒಂದು ಗೀತೆಯನ್ನು

0: ಕನ್ನಡ ಭಾರತಿ ಕೇಳಿದ್ರಿ. ಈಗ ಒಂದು ಭಾವಗೀತೆ, ಮುಸಲ ವರ್ಷಧಾರೆ, ರಚನೆ ಕುವೆಂಪು, ಹಾಡಿದ್ದಾರೆ ರಮಾ ಅರವಿಂದ್.
1: ಮುಸಲ ವರ್ಷ

ಭಕ್ತಿ ಗೀತೆ, ಭಾವಗೀತೆ, ಜನಪದ ಗೀತೆಗಳ ಕಾರ್ಯಕ್ರಮ. ಈಗ ಮೊದಲಿಗೆ ಕೆಲವು ಭಕ್ತಿ ಗೀತೆಗಳು. ಬಿ ಕೆ ಸುಮಿತ್ರ ಹಾಡಿದ ಒಂದು ಗೀತೆ, ಏನು ನಿನ್ನ ಲೀಲೆಯೋ. ಗೀತರಚನೆ ಹೆಚ್ ಎಲ್ ಶೇಷಚಂದ್ರ.

ಎಚ್ ಎಲ್ ಶೇಷಚಂದ್ರ ರಚಿತ ಗೀತೆಯನ್ನ ಬಿ ಕೆ ಸುಮಿತ್ರಾ ಅವರ ಸ್ವರದಲ್ಲಿ ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಸಂಗೀತ ಕಟ್ಟಿ ಹಾಡಿದ ಒಂದು ಗೀತೆ, ಇಕೆ ಮರೆತೆ ಓ ಭುವನೇಶ್ವರಿ, ರಚನೆ ಎಚ್ ಎ ಕಟ್ಟಿ.

ಎಚ್ ಎ ಕಟ್ಟಿ ರಚಿತ ಗೀತೆಯನ್ನ ಸಂಗೀತಾ ಕಟ್ಟಿ ಅವರ ಸ್ವರದಲ್ಲಿ ಕೇಳಿದ್ರಿ. ಇನ್ನು ವ್ಯಾಸರಾಯರ ಒಂದು ಕೀರ್ತನೆ, ಸೋಮಶೇಖರ ತಾನೇ ಬಲ್ಲ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ವ್ಯಾಸಾಯರ ಕೃತಿಯನ್ನು ಕೇಳಿದರೆ ಇನ್ನು ಕೆಲವು ಭಾವಗೀತೆಗಳು. ಪ್ರೇಮ ಮಧುರ ಭಾವ ಇಂದು ವಿಶ್ವನಾಥ್ ಅವರು ಹಾಡಿದ್ದಾರೆ. ಗೀತರಚನೆ ಡಾ ಶಿವಾನಂದ ಬೀಕಲ್.

ಡಾಕ್ಟರ್ ಶಿವಾನಂದ ಬೇಕಲ್ ರಚಿತ ಗೀತೆಯನ್ನ ಇಂದು ವಿಶ್ವನಾಥ್ ಅವರ ಸ್ವರದಲ್ಲಿ ಇಟ್ಟಿರಿ. ಇನ್ನು ಸುನೀತಾ ಅನಂತಸ್ವಾಮಿ ಅವರು ಹಾಡಿದ ಡಾಕ್ಟರ್ ಎಚ್ ಎಸ್ ವೆಂಕಟೇಶ ಮೂರ್ತಿ ರಚಿತ ಒಂದು ಗೀತೆ, ಪ್ರೀತಿಯ ಕರೆ ಕೇಳಿ.

ಆಕಾಶವಾಣಿಯ ಎಲ್ಲ ಕೇಳುಗ ಮಿತ್ರರಿಗೆ ನಮಸ್ಕಾರ. ಇವತ್ತು ಕಕ್ಕಬೆಯ ಅವಕಪಾಡಿ ಗ್ರಾಮದ ಸ್ಪಂದನ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ನಡೆಸಿರುವ ಕಾರ್ಯಕ್ರಮವನ್ನು ಕೇಳುತ್ತೀರಿ. ಮೊದಲಿಗೆ ಪ್ರಾರ್ಥನೆ ಸರೋಜಿನಿ, ಪೂವಮ್ಮ, ಭೋಜಕಿ ಮತ್ತು ಸವಿತರವರಿಂದ.

0: ಸಂಘದ ಸಾಧನೆ ಬಗ್ಗೆ, ಸಂಘದಿಂದ ನಮ್ಮ ಸದಸ್ಯರು ಏನೆಲ್ಲ ಸಾಧನೆ ಮಾಡಿದ್ದಾರೆ. ಶ್ರೀಮತಿ ಪೂವಮ್ಮರ್ ಅವರು,
1: ನನಗೆ ಸಂಘದಿಂದ ತುಂಬಾ ಉಪಕಾರ ಆಗಿದೆ. ಅಂದ್ರೆ ತಮ್ಮ ಸ್ಥಳ ಗ್ರಾಮಾವಧಿ ಯೋಜನೆ ಬಂದ್ರಿಂದ ನಾವು ಮನೆಯಲ್ಲಿ ಮುಂದೆ ಎಲ್ಲ ಪುರುಷರು ಕುಡ್ಕೊಂಡು ಬಂದು ಮನೆಯಲ್ಲಿ ನೆಮ್ಮದಿಯಲ್ಲೂ ಇತ್ತಿಲ್ಲ. ಇವಾಗ ಆ ತರ ಯಾರ ಮನೆಯಲ್ಲೂ ಇಲ್ಲ. ಪುರುಷರು ಮಹಿಳೆಯರು ಕೂಡ ಸಮಾನ ಮನೆಯಲ್ಲಿ ದುಡಿತಾರೆ. ತೋಟ ಮಾಡೋದು, ಮನೆ ಮಾಡೋದು, ಮಕ್ಕಳ ವಿದ್ಯಾಭ್ಯಾಸ ಎಲ್ಲಾ ವಿಷಯದಲ್ಲಿ ನಮಗೆ ಇದೊಂದು ಸಂಘದಿಂದ ತುಂಬಾ ಒಳ್ಳೇದಾಗ್ತದೆ. ಸಾಲ ತಗೊಂಡು ನಾವು ವಾರಕ್ಕೊಬ್ಬರೊಬ್ಬರದು ಕೆಲಸ ಮಾಡ್ತೀವಿ. ನಾವು ಮನೆಯಲ್ಲಿ ತೋಟನು ಇಂಪ್ರೂವ್ ಮಾಡಿದೀವಿ. ನಾವೆಲ್ಲ ಸೇರ್ಕೊಂಡು, ಮೊದಲು ಮನೆ ಇತ್ತಿಲ್ಲ ಅಂತಲ್ಲ, ಮನೆ ಇತ್ತು ಆದ್ರೂ ಮುಂದೆಲ್ಲ ಕಷ್ಟ ಇತ್ತು ನಮಗೆ. ಏನೋ ಹೇಳಿದ್ರೆ ಸರ್ಕಾರದಿಂದ ಮನೆ ಸಿಗ್ತದೆ, ನಮ್ಮ ಜಾಗಕ್ಕೆ ಸರಿಯಾನ ಆದರೆ ಏನು ಇಲ್ಲ. ಒಂದು ಮನೆ ರಿಜಿಸ್ಟ್ ಆಗಬೇಕಾದ್ರೆ ಟಿ ಸಿ ಅದು ಇದೆಲ್ಲ ಕೇಳಿದ್ರೆ ನಮ್ಮಲ್ಲಿ ಯಾರ್ದು ಕೈಯಲ್ಲಿ ಇಲ್ಲ. ಇದಕ್ಕೆ ಆದ್ರೆ ನಾವು ನಮ್ಮ ಸ್ಪಂದನ ಸಂಘ ಎ ಗ್ರೇಡ್ ಅಲ್ಲಿ ಇದೆ. ನಮ್ಮ ನಾವು ಸಂಘಕ್ಕೆ ನಾವು ಹತ್ತು ಮಹಿಳೆಯವರ ಸಂಘದಲ್ಲಿ ಏನೋ ಒಂದು ಚರ್ಚೆ ಮಾಡಿ ನಮಗೆ ಮಾರಾಟಕ್ಕೆ ಇಲ್ಲ ತೋಟ ಮಳೆ ಕಾಣಬೇಕೆಂದ್ರು 15-20 ದಿವಸದಲ್ಲಿ ನಮ್ಗೆ ಕೇಳಿದಷ್ಟು ಹಣ ಸಿಗ್ತದೆ. ಹಣದಲ್ಲಿ ನಾವು ಸುಲಭವಾಗಿ ನಾವೆಲ್ಲ ಪರಸ್ಪರ ಸೇರ್ಕೊಂಡು ಮನೆ ಕೆಲಸ ಮಾಡೋದು ಮತ್ತೆ ತೋಟ ಕೆಲಸ ಮಾಡೋದು ಈಗೆಲ್ಲ ನಮಗೆ ತುಂಬಾ ಉಪಕಾರ ಆಗಿದೆ. ಮತ್ತೆ 1992 ಜ್ಞಾನ ವಿಕಾಸ ಅಂತ ಒಂದು ಸಂಘ ಬಂದಿದೆ. ಮೇಡಮ್ ಅವರು ಬಂದು ಮಹಿಳೆಯರ ಆರೋಗ್ಯದ ಬಗ್ಗೆ ಎಲ್ಲ ಟೋಟಲ್ ಗೆ ಅವರು ಚೆನ್ನಾಗಿ ಹೇಳಿಕೊಡ್ತಾರೆ ನಮಗೆ. ಅದ್ರಲ್ಲಿ ಕೂಡ ನಾವು ತುಂಬಾ ಇಂಪ್ರೂವ್ ಆಗಿದ್ದೇವೆ. ನಾವು ಹೊರಗಡೆ ಪುತ್ತೂರು ಆ ಸೈಡ್ ಎಲ್ಲ ಹೋಗಿ ನಾವು ಬೀಚಿಗೆ ಹೋಗಿದ್ದೇವೆ, ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೇವೆ. ವರ್ಷ ಪ್ರತಿ ನಾವು ವಿಜ್ಞಾನ ದೇವಸ್ಥಾನದಲ್ಲಿ ಕಲ್ಲಾಡ್ಚ ಮಾರ್ಚದಲ್ಲಿ ಹೋಗಿ ಶ್ರಮದಾನಕ್ಕೂ ಸೇರ್ಕೊಳ್ತೀವಿ. ಶಾಲೆಯಲ್ಲಿ ಕೂಡ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತೀವಿ, ಅಲ್ಲಿಯೂ ಶ್ರಮದಾನಕ್ಕೆ ನಾವು ಸೇರ್ತೀವಿ. ನಾಪೋಕ್ಲು ಹೋಬಳ್ಳಿಯಲ್ಲಿ ಒಂದು ಮಧ್ಯವರ್ಧನ ಶಿಬಿರ ಇತ್ತು, ಅದರಲ್ಲೂ ಕೂಡ ನಾವು ಸಂಘರ ಎಲ್ಲ ಹೋಗಿ ತನುಮನದಾನ ಸಹಾಯದೊಂದಿಗೆ ಅಲ್ಲಿಗೂ ಕೂಡ ಕೈ ಜೋಡಿಸ್ತೀವಿ. ಎಲ್ಲಲ್ಲಿ ಒಂದು ಮುಂದೆ ಬಂದಿದ್ದೇವೆ, ಹುಷಾರಾಗಿದ್ದೇವೆ. ಬ್ಯಾಂಕ್ ವ್ಯವಹಾರ ಮಾಡೋದು ಮತ್ತೆ ಪಂಚಾಯತಿಗಳಲ್ಲಿ ಹೋಗಿ ಮಾತಾಡೋದು ಏನೆಲ್ಲ ಒಂದೊಂದು ಚಿಕ್ಕ ಚಿಕ್ಕ ಮರ ಇರ್ತದಲ್ಲ ಅದಕ್ಕೆಲ್ಲ ಸೇರಿದ ಮೇಲೆ ಸ್ವಲ್ಪ ಗೊತ್ತಾಯ್ತು ನಮಗೆ ಹೇಗೆ ಹೋಗಿ ಮಾತಾಡಬೇಕು, ಯಾವ ಹೇಗೆ ಮಾಡಬೇಕಂತ ಖುಷಿ ಆಗ್ತದೆ. ಮೇಡಮ್ ನಮಗೆ ಈ ತರ ಎಲ್ಲ ಸಂಘ ಸೇರಿದ ಮೇಲೆ ಎಲ್ಲಾದ್ರೂ ಕೊಂಡಿದ್ದೇವೆ, ಖುಷಿ ಆಗ್ತದೆ ನಮಗೆ.
0: ಸಂಘದಲ್ಲಿ ನನ್ನ ಬಗ್ಗೆ ಹೇಳ್ಬೇಕಂದ್ರೆ ನಾನು ಕೂಡ ಈ ಸಂಘ ಸ್ಥಾಪನೆ ಮಾಡಿದ್ಮೇಲೆ ತುಂಬಾನೇ ನಾವು ಒಂದು ಅಭಿವೃದ್ಧಿಯನ್ನು ಪಡ್ಕೊಂಡಿದ್ದೀವಿ. ನಾವು ಅದೇ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಒಂದು ಅವಕಾಶ ಕೂಡ ನಮಗೆ ಈ ಸಂಘದಿಂದ ಸಿಕ್ಕಿದೆ. ಸಂಘದಲ್ಲಿ ಸಾಲ ತೆಗೆದ್ಬಿಟ್ಟು ನಾವೆಲ್ಲ ಕೂಲಿ ಕಾರ್ಮಿಕರು. ನನ್ನ ಯಜಮಾನರು ಒಂದು ತೋಟದಲ್ಲಿ ರೈತರು ಕೆಲಸ ಮಾಡ್ತಾ ಇದ್ದಾರೆ. ನಮ್ಗೆ ಅಲ್ಪ ಸ್ವಲ್ಪ ತೋಟ ಇದೆ, ಆ ತೋಟನ ಒಂದು ಅಭಿವೃದ್ಧಿ ಪಡಿಸಿದ್ರೆ ನಮಗೆ ನಾವು ಹೊರಗಡೆ ಕೆಲಸಕ್ಕೆ ಹೋಗ್ಲೇಬೇಕು. ನಮ್ಮ ತೋಟದ ಕೆಲಸ ಮಾಡಿದ್ರೆ ನಮಗೆ ಜೀವಮಾನಕ್ಕೆ ಕಷ್ಟ ಆಗುತ್ತೆ. ನಮ್ಮ ತೋಟವನ್ನು ನಾವು ಅದರಲ್ಲಿ ಮರ ಕಪ್ಪತ್ತಿರ್ಬಹುದು, ಕಾಫಿ ಕಪ್ಪತ್ತಿರೋ ಅಥವಾ ಗೊಬ್ಬರ ಹಾಕೋದಿರ್ಬಹುದು, ಇದೆಲ್ಲ ಮಾಡಿ ನಮ್ಮ ತೋಟ ಇವಾಗ ಸ್ವಲ್ಪ ಅಭಿವೃದ್ಧಿ ಪಡಿಸ್ಕೊಂಡಿದ್ದೀವಿ. ಇವಾಗ ನಮ್ಮ ಯುವಕಪಡಿ ಗ್ರಾಮಕ್ಕೆ ಕರೆಂಟ್ ಇಲ್ಲದೆ ಒಂದು ಬೆಳಕನ್ನೇ ಕಾಣದಂತ ಒಂದು ಊರದು. ಮಹಿಳೆಯರ ಸ್ವಸಹಾಯ ಸಂಘಗಳಿಗೂ ಕೂಡ ಎಲ್ಲ ಮನೆಗಳಿಗೂ ಜಲವಿದ್ಯುತ್ ನಮ್ಮ ಯೋಜನೆ ಸಿಕ್ಕಿದೆ. ಅದರಿಂದ ನಮ್ಮ ಎಲ್ಲರ ಮನೆಯಲ್ಲಿ ಕೂಡ ಇವಾಗ ಒಂದು ಆ ಮಂಜುನಾಥನ ಕೃಪೆಯಿಂದ ಒಂದು ಬೆಳಕನ್ನು ಕಾಣುವಂತಾಗಿದೆ ನಮ್ಮಲ್ಲಿ. ಇಲ್ಲಾಂದ್ರೆ ಮಕ್ಕಳಿಗೆ ಓದ್ಲಿಕ್ಕೆ ಕೂಡ ಸೀಮಣೆ ದೀಪ, ಅದು ಕೂಡ ನಮಗೆ ಸೀಮಣೆ ಸಿಗ್ಲಿಕ್ಕೂ ಕೂಡ ಅಷ್ಟು ಕಷ್ಟ ಆಗಿದೆ. ಈಗ ಒಂದು ಹಾಸ್ಯ ಪ್ರಧಾನವಾದ ಒಂದು ಚಿಕ್ಕ ನಾಟಕ. ಸಿನಿಮಾ ಡೈರೆಕ್ಟರ್ ಅವರು ಒಂದು ಇಂಟರ್ವ್ಯೂ ಕರೆದಿರ್ತಾರೆ, ಹಾಗೆ ಹೀರೋಯಿನ್ ಅವರು ಇಂಟರ್ವ್ಯೂ ಅಲ್ಲಿ ಭಾಗವಹಿಸಲಿಕ್ಕೆ ಅವ್ರು ಬರ್ತಾ ಇದ್ದಾರೆ. ಡೈರೆಕ್ಟರ್ ಒಬ್ಬರೇ ಕುಳಿತಿರ್ತಾರೆ, ಹೀರೋಯಿನ್ ಅವರು ಒಳಗೆ ಬರ್ತಾ ಇದ್ದಾರೆ.
2: ಮೇ ಐ ಕಮಿಂಗ್ ಸರ್?
0: ಎಸ್ ಕಮಿಂಗ್, ಕುಳಿತುಕೊಳ್ಳಿ, ಹೇಳಿ ಏನಾಗ್ಬೇಕಿತ್ತು?
2: ಶೂಟಿಂಗ್ ಶೂಟಿಂಗ್ ಓ ಮೈ ಶೂಟಿಂಗ್.
0: ಆ ವಿಷಯನಾ? ಅಂದಾಗೆ ನಿಮ್ಮ ಹೆಸರು?
2: ವಿಶ್ವನಾಥ್.